ಕಾಯುವಿಕೆಯಲ್ಲಿ ಸುಖವಿದೆ. ಸಂದೇಹವಿದ್ದರೆ ಶಬರಿಯನ್ನು ಕೇಳಿ, ಅದೆಂಥ ಪ್ರತೀಕ್ಷೆ ಶಬರಿಯದ್ದು. ಕ್ಷಣ ಕ್ಷಣ, ಗಂಟೆ ಗಂಟೆ, ದಿನ ದಿನ, ತಿಂಗಳ ತಿಂಗಳು, ವರ್ಷ ವರ್ಷಗಳು ಉರುಳಿದವು, ಕಾಲಚಕ್ರವೇ ಉರುಳಿತು ಶಬರಿಯ ಪ್ರತೀಕ್ಷೆಯಲ್ಲಿ. ಜಗತ್ತೇ ಬದಲಾಯಿತು, ಆದರೆ ಶಬರಿ ಬದಲಾಗಲಿಲ್ಲ. ತನ್ನ ಮನಸ್ಸಿನ ಮೂಲೆ ಮೂಲೆಯಲ್ಲಿ, ಮೈಯ ಕಣಕಣದಲ್ಲಿ ರಾಮನನ್ನೇ ತುಂಬಿಕೊಂಡು ಕಾದಳು ಶಬರಿ, ಕಾದಿರುವಳು ಶಬರಿ ರಾಮ ಬರುವನೆಂದು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಮೇ 16 ಶನಿವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯ ತಿಥಿ, ಭರಣಿ ನಕ್ಷತ್ರ, ಸೌಭಾಗ್ಯ ಯೋಗ, ಚತುಷ್ಪಾತ್ ಕರ್ಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾಗುವ ವಚನದ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಪವಿತ್ರ ದಿನೇಶ್ ಇದನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಸಮುದಾಯ ಸಹಭಾಗಿ ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಅವರು ಪೊನ್ನಜ್ಜಿಯ ಕಥೆಯನ್ನು ಹೇಳಲಿದ್ದು ಬೆಳಗ್ಗೆ 8:00 ದಿನದ ವಿಶೇಷತೆಯನ್ನ ತಿಳಿಸುವ ದಿನದ ವಿಶೇಷ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ನಮ್ಮ ಸುತ್ತಲಿನ ಪರಿಸರದ ಕುರಿತಾದ ಪರಿಸರ ಪರಿಚಯ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣದ ಬಗ್ಗೆ ಅಲ್ಲಿನ ವಿಶೇಷತೆಯ ಕುರಿತಾಗಿ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯದ ಕುರಿತಾದ ವಿಚಾರ ವಿಹಾರ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದು. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಸ್ಫೂರ್ತಿದಾಯಕ ಮನೋರಂಜನಾತ್ಮಕ ಕಥೆಗಳು ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಭಾವಗೀತೆಗಳು ಪ್ರಸಾರವಾಗಲಿದೆ. 12:30 ದೇಶ ಎಂದು ಮರೆಯದ ಅನರ್ಘ್ಯರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮಗಳು ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆ ಫೋನ್ ಇನ್ ನೇರ ಪ್ರಸಾರ ಕಾರ್ಯಕ್ರಮವಿರುತ್ತದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿನ ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಎಂಬ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಯ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರಿಗಳ ತನಕವೂ ಶಿವಮೊಗ್ಗ ಉದ್ಯಮಿಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರ ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಎಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಚಿತ್ರಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮ ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: Thank you. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲ ಯಾವುದೋ ಒಂದು ಓಟಕ್ಕೆ ರೆಡಿ ಆಗ್ತೀವಿ ಅಲ್ವಾ? ಆ ಓಟದಲ್ಲಿ ನಾವು ಮರೆಯೋ ಒಂದು ಸತ್ಯ ಏನು ಗೊತ್ತಾ? ನಾವು ಈ ಭೂಮಿಗೆ ಬರೋದು ನಮ್ಮ ಇಷ್ಟದಂತೆ ಅಲ್ಲ, ಅಂದ್ರೆ ಆ ಹುಟ್ಟು ಅನ್ನೋದು ನಮ್ಮದಲ್ಲ. ಹಾಗೆ ಯಾವ ಕ್ಷಣದಲ್ಲಿ ಇಲ್ಲಿಂದ ನಿರ್ಗಮಿಸ್ತೀವಿ ಅನ್ನೋ ಆ ಸಾವು ಕೂಡ ನಮ್ ಕೈಯಲ್ಲಿರೋದಿಲ್ಲ. ಆದ್ರೆ ಇವೆರಡರ ಮಧ್ಯೆ ನಮಗೆ ಸಿಕ್ಕಿರೋ ಆ ಬ್ಯೂಟಿಫುಲ್ ಲೈಫ್ ಇದೆಯಲ್ಲ, ಆ ಬದುಕು ಮಾತ್ರ 100% ನಮ್ದು. ಸೊ ಹಾಗಾಗಿ ಯಾರೋ ಏನೋ ಅನ್ಕೊಳ್ತಾರೆ ಅಂತನೋ ಅಥವಾ ಇನ್ಯಾರದ್ದೋ ಜೊತೆ ಕಾಂಪಿಟೇಷನ್ ಅಂತ ಹೋಗ್ಬೇಡಿ ಸ್ನೇಹಿತರೆ. ಇರೋ ಸುಂದರ ಕ್ಷಣಗಳನ್ನ ಹಾಳ್ ಮಾಡ್ಕೋಬೇಡಿ. ಯಾಕಂದ್ರೆ ಸಾವು ಹುಟ್ಟಿನ ನಡುವೆ ನಾವು ಬರೆಯೋ ಕತೆನೆ ಜೀವನ. ಸೊ ಇವತ್ತಿನ ದಿನ ಪ್ರೀತಿಯಿಂದ ನಗ್ನಗ್ತಾ ಸರಿಯಾಗಿ ಬದುಕೋಣ. ನೆನ್ಪಿಡಿ, ಈ ಕ್ಷಣ ಮತ್ತೆ ಬರೋದಿಲ್ಲ. ಇರೋದು ಒಂದೇ ಲೈಫು, ಅದನ್ನ ಖುಷಿಯಾಗಿ ಅರ್ಥಪೂರ್ಣವಾಗಿ ಮತ್ತೊಬ್ಬರಿಗೆ ನೋವು ನೀಡದೆ ಪ್ರೀತಿಯಿಂದ ಬದುಕೋಣ. ನೆನ್ಪಿಡಿ, ನಮ್ಮ ಬದುಕಿನ ಸ್ಟೇರಿಂಗ್ ನಮ್ಮ ಕೈಯಲ್ಲೇ ಇರ್ಲಿ. ಸೊ ಸ್ಮೈಲ್ ಮಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತೀನಿ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ವಿನೋದ, ವಿವೇಕ, ವಿಚಾರ ಮತ್ತು ವಿಸ್ಮಯ ಸೂಸುವ ತೆನಾಲಿರಾಮನ ಕತೆ ನೀವೆಲ್ಲರೂ ಕೇಳಿರ್ತೀರಾ. ಈಗ ನಾನೊಂದು ತೆನಾಲಿರಾಮನ ಕತೆ ಹೇಳ್ತೀನಿ, ಕೇಳಿ. ಕೃಷ್ಣದೇವರಾಯನ ಹುಟ್ಟುಹಬ್ಬಕ್ಕೆ ರಾಜ್ಯದ ಪ್ರಜೆಗಳಲ್ಲದೆ ನೆರೆ ರಾಜ್ಯಗಳ ರಾಜರು ಹಲವು ಉಡುಗೊರೆಗಳನ್ನ ಕೊಟ್ಟರು. ಬೆಲೆ ಬಾಳುವ ಹೂವಿನ ಕುಂಡಗಳು ಸೇರಿದಂತೆ ಉಡುಗೊರೆಗಳನ್ನೆಲ್ಲ ಜೋಪಾನವಾಗಿರಿಸುವ ಜವಾಬ್ದಾರಿಯನ್ನು ಕೆಲ ಸೇವಕರಿಗೆ ರಾಜ ವಹಿಸಿದ. ಒಂದು ದಿನ ಜಗನ್ನಾಥನೆಂಬ ಸೇವಕ ಮಣ್ಣಿನ ಹೂಜಿಯೊಂದನ್ನ ಒರೆಸಿ ಇಡ್ತಾ ಇದ್ದ. ತುಂಟ ಬೆಕ್ಕಿನ ಮರಿಯೊಂದು ಆತನ ಮೇಲೆ ನೆಗೆಯಿತು. ದಂಗಾದ ಜಗನ್ನಾಥ ಕೈಯಲ್ಲಿದ್ದ ಹೂಜಿಯನ್ನ ಕೆಳಕ್ಕೆ ಬಿಟ್ಟ. ಅದು ಪುಡಿ ಪುಡಿಯಾಯಿತು. ಸುದ್ದಿ ತಿಳಿದು ಸಿಟ್ಟಿಗೆದ್ದ ರಾಜ ಆತನನ್ನು ಗಲ್ಲಿಗೇರಿಸಬೇಕೆಂದು ಆದೇಶಿಸಿದ. ಜಗನ್ನಾಥನ ಮನವಿಗೆ ರಾಜ ಕಿವಿಗೊಡ್ಲಿಲ್ಲ. ಸೇವಕನಿಗೆ ನೀಡಿದ ಶಿಕ್ಷೆ ಕ್ರೂರವಾದದ್ದು, ಸಮಂಜಸವಲ್ಲ ಎಂದು ತೆನಾಲಿರಾಮ ಎಷ್ಟು ತಿಳಿ ಹೇಳಿದರೂ ರಾಜ ಕೇಳಿಸಿಕೊಳ್ಳಲಿಲ್ಲ. ಬೇಸರಗೊಂಡ ತೆನಾಲಿರಾಮ ಜೈಲಿನಲ್ಲಿದ್ದ ಜಗನ್ನಾಥನನ್ನು ಭೇಟಿಯಾಗಿ ಮಾತನಾಡಿ ಆತನಿಗೊಂದು ಉಪಾಯ ಹೇಳಿಕೊಟ್ಟ. ಅಂದು ಸಂಜೆ ಜಗನ್ನಾಥನನ್ನು ಗಲ್ಲಿಗೇರಿಸಲು ಕರೆದೊಯ್ಯುವ ಮುನ್ನ ಆತನ ಕೊನೆಯ ಆಸೆ ಏನು ಅಂತ ಕೇಳಲಾಯಿತು. ಉಳಿದ ಮಣ್ಣಿನ ಹೂಜಿಗಳನ್ನ ನೋಡಬೇಕು ಎಂದು ಆತ ಹೇಳಿದ. ಸೇವಕರು ಹೂಜಿಗಳನ್ನು ತಂದಾಗ ಎಲ್ಲವನ್ನೂ ಬೇಕೆಂದೇ ಒಡೆದು ಬಿಟ್ಟ. ಸಿಟ್ಟಿಗೆದ್ದ ರಾಜ ಉದ್ದೇಶಪೂರ್ವಕವಾಗಿ ಹೂಜಿಗಳನ್ನ ಒಡೆದಿದ್ಯಾಕೆ ಅಂತ ಕೇಳಿದಾಗ ಉಳಿದ ಸೇವಕರ ಪ್ರಾಣ ಉಳಿಸಲು ಹೀಗೆ ಮಾಡಿದ್ದೀನಿ ಅಂತ ಹೇಳಿದ. ಕೆಲಸಕ್ಕೆ ಬಾರದ ವಿಷಯಗಳ ಕುರಿತು ಆತುರದ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು ಎಂಬುದು ರಾಯನಿಗೆ ಆಗ ಅರಿವಾಯಿತು. ಆತ ಜಗನ್ನಾಥನನ್ನು ಕ್ಷಮಿಸಿದ್ದಲ್ಲದೆ ಆತನ ಕ್ಷಮೆ ಯಾಚಿಸಿದ. ತೆನಾಲಿರಾಮನಿಂದ ತನ್ನ ಜೀವ ಉಳಿಯಿತು ಎಂದು ಜಗನ್ನಾಥ ರಾಯನಿಗೆ ತಿಳಿಸಿದ. ತನ್ನಿಂದ ದೊಡ್ಡ ತಪ್ಪು ಆಗದಂತೆ ತಡೆದ ರಾಮನಿಗೆ ಅರಸ ಧನ್ಯವಾದಗಳು ಹೇಳಿದ. ಸೋ ಸ್ನೇಹಿತರೆ, ಇದರಲ್ಲಿ ಜೀವನದ ಪಾಠ ಏನ್ ಗೊತ್ತಾ? ತಪ್ಪು ಮಾಡದೇ ಇರೋದಕ್ಕೆ ಸಾಧ್ಯವಿಲ್ಲ. ತಪ್ಪು ಮಾಡೋದು ಸಹಜ, ಆದ್ರೆ ಇಂತಹ ತಪ್ಪುಗಳು ಕಲಿಕೆಗೆ ದಾರಿ ಮಾಡಿಕೊಡಬೇಕು. ಮತ್ತೆ ಇಂತಹ ತಪ್ಪುಗಳು ಆಗದಂತೆ ನೋಡ್ಕೊಳ್ಬೇಕು. ತಪ್ಪಿಗೆ ಶಿಕ್ಷೆ ವಿಧಿಸಲೇಬೇಕು ಅಂತಂದ್ರೆ ಶಿಕ್ಷೆ ತಪ್ಪಿಗೆ ಅನುಗುಣವಾಗಿರಬೇಕು ಅಲ್ವಾ? ಸೋ ಈ ಒಂದು ತೆನಾಲಿರಾಮನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ನಾನೊಂದು ಸ್ಫೂರ್ತಿದಾಯಕ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಥೆಯನ್ನ ಲೇಖಕಿ ರಾಜಮ್ಮ ಡಿ ಕೆ ಅವರು ಒಂದು ಕತೆ ಹೇಳ ಅನ್ನೋ ಪುಸ್ತಕದಲ್ಲಿ ಉಲ್ಲೇಖನೆ ಮಾಡಿದ್ದಾರೆ. ಆ ಕಥೆಯ ಹೆಸರು ಮಿತ ಭಾಷಿಯಾದ ವಾಚಾಳಿ ರಾಜ. ಹಿಂದೆ ವಾರಣಾಸಿಯಲ್ಲಿ ಒಬ್ಬ ರಾಜನಿದ್ದ. ಅವನು ಬಲು ಮಾತುಗಾರನಾಗಿದ್ದ. ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಅವನಿಗಿರ್ಲಿಲ್ಲ. ಎಲ್ಲರೂ ತನ್ನ ಮಾತನ್ನ ಕೇಳಿಸ್ಕೊಳ್ಬೇಕೆಂಬ ಹಠಮಾರಿ ಧೋರಣೆ ಹೊಂದಿದ್ದ ಅವನು ಬೇರೆಯವರಿಗೆ ಮಾತನಾಡಲು ಸ್ವಲ್ಪವೂ ಅವಕಾಶ ಕೊಡದೆ ಗಂಟೆಗಟ್ಟಲೆ ತಾನೊಬ್ಬನೇ ಮಾತನಾಡ್ತಾ ಇದ್ದ. ಆಸ್ಥಾನದಲ್ಲಿದ್ದ ಮಂತ್ರಿಗಳಿಗೆ ಇದೊಂದು ದೊಡ್ಡ ತಲೆನೋವಾಗಿತ್ತು. ಆಡುವಂತೆಯೂ ಇಲ್ಲ, ಅನುಭವಿಸುವಂತೆಯೂ ಇಲ್ಲ. ದಂಡನೆಗೆ ಗುರಿಯಾಗಬೇಕಾದಿತೆಂಬ ಭಯದಿಂದ ಇಷ್ಟವಿರಲಿ ಇಲ್ಲದಿರಲಿ ಕೇಳಲೇಬೇಕಿತ್ತು. ರಾಜನಿಗೆ ಬಹಳ ಆಪ್ತನಾಗಿದ್ದ ಒಬ್ಬ ಮಂತ್ರಿ ಸದಾ ಕಿರಿಕಿರಿಯುಂಟು ಮಾಡುವ ಈ ವಾಚಾಳಿ ರಾಜನ ಮಾತಿಗೆ ಹೇಗಾದರೂ ಮಾಡಿ ಕಡಿವಾಣ ಹಾಕಲೇಬೇಕು ಅಂತ ತೀರ್ಮಾನಿಸಿದ. ಅಂತಹ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದ. ಒಂದು ದಿನ ಅಂತಹ ಅವಕಾಶ ಬಂದೇ ಬಿಟ್ಟಿತು. ಅರಮನೆಯ ಅಂಗಳದಲ್ಲಿ ಎರಡು ಭಾಗವಾಗಿ ಬಿದ್ದಿದ್ದ ಆಮೆಯನ್ನು ನೋಡಿ ಆಸ್ಥಾನಿಕರು ಆ ವಿಷಯವನ್ನ ರಾಜನಿಗೆ ತಿಳಿಸ್ತಾರೆ. ರಾಜನು ಮಂತ್ರಿಗಳನ್ನು ಕರೆದುಕೊಂಡು ಅಲ್ಲಿಗೆ ಹೋದ. ಎರಡು ಭಾಗವಾಗಿ ಬಿದ್ದಿದ್ದ ಆಮೆಯನ್ನು ಹಾಗೂ ಅದರ ಪಕ್ಕದಲ್ಲಿ ಬಿದ್ದಿದ್ದ ಎರಡು ಕೋಲನ್ನು ನೋಡಿ, ಮಂತ್ರಿಗಳೇ, ಆಮೆ ಏಕೆ ಈ ರೀತಿ ಬಿದ್ದಿದೆ? ಕೋಲು ಯಾಕೆ ಇಲ್ಲಿದೆ ಅಂತ ಕೇಳ್ತಾನೆ. ಇಂತಹದೊಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಮಂತ್ರಿ, ಪ್ರಭುಗಳೇ, ಕೊಳದಲ್ಲಿ ವಾಸಿಸುತ್ತಿದ್ದ ಇದಕ್ಕೆ ಆಹಾರವನ್ನು ಹುಡುಕಿಕೊಂಡು ಅಲ್ಲಿಗೆ ಬರ್ತಾ ಇದ್ದ ಹಂಸಗಳ ಜೊತೆಗೆ ಒಳ್ಳೆಯ ಗೆಳೆತನ ಬೆಳೆಸ್ಕೊಂಡಿತ್ತು ಅಂತ ಕಾಣತ್ತೆ. ಒಂದು ದಿನ ಅವು ತಾವು ವಾಸಿಸುತ್ತಿರುವ ಚಿತ್ರಕೂಟ ಪರ್ವತದ ರಮಣೀಯ ಪ್ರದೇಶಕ್ಕೆ ಬಾ ಅಂತ ಕರೆದಿರಬೇಕು. ಆಗ ಆಮೆ, ನನಗೇನು ಬರೋದಕ್ಕೆ ಆಸೆ, ಆದ್ರೆ ನಿಮ್ಮಂತೆ ಹಾರೋದಕ್ಕೆ ಸಾಧ್ಯವಿಲ್ಲವಲ್ಲ, ಹೇಗೆ ಬರಲಿ ಅಂತ ಕೇಳಿರ್ಬೇಕು. ಅದಕ್ಕೆ ಅವು, ನೀನೇನು ಇದರ ಬಗ್ಗೆ ಚಿಂತಿಸ್ಬೇಡ, ನಾವು ಹೇಳಿದಂತೆ ಕೇಳಿದರೆ ಅಷ್ಟೇ ಸಾಕು ಅಂತ ಒಂದು ಮರದ ಕೋಲನ್ನ ಅದರ ಬಾಯಿಯಿಂದ ಕಚ್ಚಿಸಿ ಗಟ್ಟಿಯಾಗಿ ಹಿಡಿದಿಕೋ. ನಾವಿಬ್ಬರು ಕೋಲಿನ ಎರಡೂ ತುದಿಗಳನ್ನ ಹಿಡಿದುಕೊಳ್ತೇವೆ. ನಿನ್ನ ಬಾಯಲ್ಲಿ ಕೋಲನ್ನು ಹಿಡಿದುಕೊಂಡ ಮೇಲೆ ಯಾವುದೇ ಕಾರಣಕ್ಕೂ ಒಂದು ಮಾತನ್ನು ಆಡಬಾರದು. ಇದು ನಾವು ಕೊಡುವ ಎಚ್ಚರಿಕೆ ಅಂತ ಹೇಳಿ ಕೋಲಿನ ಸಹಾಯದಿಂದ ಆಮೆಯನ್ನು ಮೇಲೆತ್ತಿಕೊಂಡು ಆಕಾಶದಲ್ಲಿ ಹಾರಲು ಪ್ರಾರಂಭಿಸಿರಬೇಕು. ಈ ದೃಶ್ಯವನ್ನ ಕಂಡ ಜನರು ಗೇಲಿ ಮಾಡಿ ನಕ್ಕಿರಬೇಕು. ದಿನವಿಡೀ ಗಂಟೆಗಟ್ಟಲೆ ಮಾತನಾಡುವ ಅಭ್ಯಾಸವಿದ್ದ ವಾಚಾಳಿ ಆಮೆಗೆ ಬಹಳ ಹೊತ್ತಿನಿಂದ ಒಂದು ಮಾತನ್ನೂ ಆಡದೆ ಇದ್ದುದರಿಂದ ಉಸಿರು ಕಟ್ಟಿದಂತೆ ಆಗಿರಬೇಕು. ಜೊತೆಗೆ ಜನರು ಅದನ್ನ ಸಾಕಷ್ಟು ಕೆರಳಿಸಿರಬೇಕು. ಇನ್ನು ಸುಮ್ಮನಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಗೆಳೆಯರು ಕೊಟ್ಟ ಎಚ್ಚರಿಕೆಯನ್ನ ಮರೆತು ಅವರಿಗೆ ಬೈಯೋಕೆ ಅಂತ ಬಾಯಿ ತೆರೆದ ಕೂಡಲೇ ಕೆಳಕ್ಕೆ ಬಿದ್ದು ಪ್ರಾಣ ಬಿಟ್ಟಿರಬೇಕು. ಎಲ್ಲೆಂದರಲ್ಲಿ ಅತಿಯಾಗಿ ಮಾತನಾಡುವವರೋ, ಮಾತಿಗೆ ಕಡಿವಾಣ ಹಾಕದವರಿಗೆ ಇಂತಹ ದುರ್ಗತಿ ತಪ್ಪಿದ್ದಲ್ಲ ಅಂತ ಮಂತ್ರಿ ಹೇಳ್ತಾನೆ. ಇದಾದ ಮೇಲೆ ರಾಜ ಏನನ್ನ ಉತ್ತರಿಸ್ತಾನೆ ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಲೇಖಕಿಯಾದ ರಾಜಮ್ಮ ಡಿ ಕೆ ಅವರು ಒಂದು ಕತೆ ಹೇಳ ಅನ್ನೋ ಪುಸ್ತಕದಲ್ಲಿ ಮಿತಭಾಷಿಯಾದ ವಾಚಾಳಿ ರಾಜನ ಒಂದು ಕತೆಯನ್ನ ತಿಳಿಸ್ತಾ ಇದ್ದೆ. ಈಗ ಆ ಕಥೆಯನ್ನ ಮುಂದುವರಿಸ್ತೀನಿ, ಕೇಳಿ. ಮಂತ್ರಿಗಳೇ, ನನ್ನನ್ನು ಕುರಿತೇ ಈ ಮಾತನ್ನ ಹೇಳ್ತಾ ಇರುವಂತಿದೆ ಅಂತ ಕೇಳಿದ ರಾಜ. ಮಹಾರಾಜ, ನೀವಾಗಲಿ ಬೇರೆ ಯಾರೇ ಆಗಲಿ ಮಿತಿ ಮೀರಿ ಮಾತನಾಡಿದರೆ ಇಂತಹ ದುಃಖ ಪ್ರಾಪ್ತವಾಗುವುದು ನಿಶ್ಚಿತ. ಯಾಕೆ ಅಂತ ಹೇಳಿದ್ರೆ, ಇತರ ಚಪಲಗಳಂತೆ ಮಾತಿನ ಚಪಲವು ಹೇಳಬಾರದ್ದನ್ನು ಹೇಳಿಸಿಬಿಡುತ್ತೆ, ಮಾಡಬಾರದ್ದನ್ನು ಮಾಡಿಸಿಬಿಡುತ್ತೆ. ಮಾತು ಹಿತಮಿತವಾಗಿ ಅರ್ಥಪೂರ್ಣವಾಗಿ ಸಮಯ ಸಂದರ್ಭಕ್ಕೆ ತಕ್ಕಂತೆ ಇರಬೇಕು. ಆಗಲೇ ಆ ಮಾತಿಗೂ ಬೆಲೆ, ಮಾತನಾಡಿದ ವ್ಯಕ್ತಿಗೂ ಬೆಲೆ. ಜನರು ಹತ್ತಿರವಾಗುವುದು, ದೂರ ಸರಿಯುವುದು, ಸಂಬಂಧಗಳು ಉಳಿಯುವುದು, ಅಳಿಯುವುದು ನಮ್ಮ ಮಾತಿನಿಂದಲೇ. ನಮ್ಮ ಮಾತು ನಮ್ಮ ವ್ಯಕ್ತಿತ್ವವನ್ನು ಅಳಿಯುವ ಮಾನದಂಡವಾಗಿರುವುದರಿಂದ ನಾಲಿಗೆಯನ್ನು ಹೇಗೆಂದರೆ ಹರಿಯಬಿಡದೆ ಎಲ್ಲಿ ಹೇಗೆ ಯಾವಾಗ ಎಷ್ಟು ಎಂಬುವುದು ಅರಿತು ಸರಿಯಾದ ರೀತಿಯಲ್ಲಿ ಬಳಸಬೇಕು. ಬೇಕು ಅಂದಾಗ ಮಾತನಾಡಬೇಕು, ಬೇಡವಾದಾಗ ಬಾಯಿ ಮುಚ್ಚಿಕೊಳ್ಬೇಕು. ಇದರಿಂದ ನಮಗೂ ಒಳ್ಳೆಯದು, ಇತರರಿಗೂ ಒಳ್ಳೆಯದು. ಇತರರು ನಮ್ಮ ಬಾಯಿ ಮುಚ್ಚಿಸುವುದಕ್ಕಿಂತ ಮುನ್ನವೇ ನಮ್ಮ ಬಾಯಿ ನಾವೇ ಮುಚ್ಚಿಕೊಳ್ಳುವುದು ಇನ್ನೂ ಒಳ್ಳೆಯದು ಅಂತ ಮಂತ್ರಿ ಹೇಳಿದ. ಮಂತ್ರಿಯ ಮಾತನ್ನು ಕೇಳಿದ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಅವತ್ತಿನಿಂದ ವಾಚಾಳಿತನವನ್ನು ಬಿಟ್ಟು ಮಿತಭಾಷಿಯಾದ. ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಲೇಖಕಿ ರಾಜಮ್ಮ ಡಿ ಕೆ ಅವರು ಬರೆದ ಒಂದು ಕತೆ ಹೇಳ ಅನ್ನೋ ಪುಸ್ತಕದಲ್ಲಿ ಹಿತ ಮಿತ ಭಾಷೆಯ ಬಗ್ಗೆ ಒಂದು ಕತೆಯನ್ನ ಉಲ್ಲೇಖಿಸಿದ್ದಾರೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ? ಎಸ್, ಹೌದಲ್ವಾ ಸ್ನೇಹಿತರೆ, ಅಡುಗೆಗೆ ಉಪ್ಪು ಎಷ್ಟು ಬೇಕೋ ಬದುಕಿಗೆ ಮಾತು ಅಷ್ಟೇ ಇರಬೇಕು. ಅತಿಯಾದ್ರೆ ರುಚಿ ಕೆಡುತ್ತೆ, ಹಿತವಾಗಿದ್ರೆ ಮನಸ್ಸು ಗೆಲ್ಲುತ್ತೆ. ನಮ್ಮ ಮಾತು ಕನ್ನಡಿಯಂತಿರಲಿ, ಸ್ಪಷ್ಟವಾಗಿ ಸುಂದರವಾಗಿ ಮತ್ತು ಎದುರಿಗೆ ಇರುವವರಿಗೆ ನೋವಾಗದಷ್ಟು ಮೃದುವಾಗಿರ್ಲಿ. ನೆನ್ಪಿಡಿ ಸ್ನೇಹಿತರೆ, ಕಡಿಮೆ ಮಾತನಾಡಿ ಹೆಚ್ಚು ಪ್ರೀತಿ ಹಂಚುವುದೇ ನಿಜವಾದ ಸ್ಮಾರ್ಟ್ ಗೇಮ್ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ. ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ನೋಡಲ್ಲೇ, ಲೈಟ್ಗಳು ಆಫ್ ಮಾಡಿಲ್ಲ.
8: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
7: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
8: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
7: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
8: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
9: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
10: ಗಾಂಧಿ ಓದು ಸರಣಿಯಲ್ಲಿ ಈಗ ನೀವು ಕೇಳಲಿದ್ದೀರಿ ರವೀಂದ್ರ ಪ್ರಕಾಶ್ ಅವರ ಮಾತುಗಳನ್ನು. ಅನಂತ ಮುಖದ ಮಹಾತ್ಮ ಗಾಂಧೀಜಿ ಬಗ್ಗೆ ರವೀಂದ್ರ ಪ್ರಕಾಶ್ ಅವರು ಮಾತನಾಡಲಿದ್ದಾರೆ.
11: ಸ್ನೇಹಿತರೆ, ರವೀಂದ್ರ ಪ್ರಕಾಶ್ ಮಾಡುವ ನಮಸ್ಕಾರಗಳು. ಮತ್ತೆ ನಾನು ಗಾಂಧಿಯನ್ನು ನಾನು ಕಂಡಂತೆ ಗಾಂಧೀಜಿಯವರ ಅನಂತ ಮುಖಗಳು ಎಂಬುದರ ಬಗ್ಗೆ ನಿಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಈಗಾಗಲೇ ನಾವು ಸಾಕಷ್ಟು ಸಾರಿ ಚರ್ಚೆ ಮಾಡಿರುವಂತೆ ಗಾಂಧೀಜಿಯವರು ಸಾಮಾನ್ಯ ಬಾಲಕನಿಂದ ಮಹಾತ್ಮನಾಗುವ ತನಕ ಬೆಳೆದದ್ದು ಬೆಳೆಯಲು ಸಾಧ್ಯವಾಗಿತ್ತು. ಅವರು ನಿರಂತರವಾಗಿ ಬದಲಾಗುತ್ತಾ ಹೋಗಲು ಮತ್ತು ಸರಿಯಾದ ದಾರಿಯಲ್ಲಿ ಬದಲಾಗುತ್ತಾ ಹೋಗಲು ಮಾರ್ಗಗಳನ್ನು ಹುಡುಕಿದ್ದು. ಎಲ್ಲ ಜೀವಿಗಳು ಬೆಳವಣಿಗೆ ಹೊಂದುತ್ತಾ ಹೋಗುತ್ತವೆ, ಬದಲಾಗುತ್ತಾ ಹೋಗುತ್ತದೆ. ಆದರೆ ಬದಲಾವಣೆಗೆ ಸರಿಯಾದ ಅಸ್ಥಿಭಾರವನ್ನು ಹಾಕಿಕೊಳ್ಳಿದ್ರೆ ಮಾತ್ರ ಅದು ಮಹಾತ್ಮನಾಗುವ ಕಡೆಗೆ ಹೋಗುತ್ತದೆ. ಅಲ್ಲಿ ಸರಿಯಾಗಿ ಅಸ್ಥಿಭಾರ ಬೀಳದಿದ್ದರೆ ಅದು ಮಹಾತ್ಮನಾಗುವ ಒಂದು ಅವಕಾಶದಿಂದ ವಂಚಿತವಾಗುತ್ತದೆ. ಇದು ನಮ್ಮ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ನೂರಾರು ಜನ ಋಷಿಮುನಿಗಳು, ಬುದ್ಧಿಜೀವಿಗಳು ಮತ್ತು ಜ್ಞಾನಿಗಳು ಮತ್ತು ಅನುಭವಿಗಳು ಹೇಳಿಕೊಂಡು ಬರುತ್ತಿರುವುದೇ ಆಗಿದೆ. ಇದರಲ್ಲಿ ಯಾವುದೇ ಹೊಸತನವಿಲ್ಲ. ಹೊಸತನವಿರುವುದು ಪ್ರಯತ್ನದಲ್ಲಿ ಮಾತ್ರ. ಅದು ಗಾಂಧೀಜಿಯವರು ಮಾಡಿದ್ದರಿಂದಲೇ ಗಾಂಧೀಜಿಯವರು ಒಬ್ಬ ಸಾಮಾನ್ಯ ಬಾಲಕನಾಗಿದ್ದ ಗಾಂಧೀಜಿ ಒಬ್ಬ ಮಹಾತ್ಮನಾಗಿ ಪರಿಣಾಮಿಸಲು ಸಾಧ್ಯವಾಯಿತು. ಬುದ್ಧ ಒಂದು ಕಡೆ ಹೇಳುತ್ತಾನೆ, ನಾನೇನು ವಿಶೇಷವಲ್ಲ, ನಮ್ಮೆಲ್ಲರಲ್ಲಿಯೂ ಒಂದು ಬುದ್ಧತ್ವವಿದೆ, ಎಲ್ಲ ಆತ್ಮಗಳಲ್ಲಿಯೂ ಒಂದು ಬುದ್ಧತ್ವವಿದೆ, ಎಲ್ಲರಲ್ಲಿಯೂ ಒಂದು ಬುದ್ಧತ್ವವಿದೆ, ಆದರೆ ಅದನ್ನು ಪಡೆಯಲು ನೀವು ಪ್ರಯತ್ನ ಮಾಡಬೇಕಷ್ಟೇ ಎಂದು ಹೇಳುತ್ತಾರೆ. ಬುದ್ಧ ಹೇಳಿದ್ದನ್ನೇ ಗಾಂಧೀಜಿಯವರು ಮಾಡಿ ತೋರಿಸಿದರು ಎಂದು ನನಗೆ ಅನಿಸುತ್ತದೆ. ಬುದ್ಧ ಹೇಳುತ್ತಾನೆ, ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಮತ್ತು ನಮ್ಮನ್ನು ನಾವು ಮಹತ್ವದ ಕಡೆಗೆ ಹೋಗಲು ಮೂರು ಅವಶ್ಯಕವಾದಂತಹ ಅಸ್ಥಿಭಾರಗಳನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಅದೆಂದರೆ ಶೀಲ. ಶೀಲ ಅಥವಾ ನೈತಿಕತೆ ಇದು ಮೊದಲನೇ ಅಸ್ಥಿಭಾರವಾಗಬೇಕು. ಈ ಅಸ್ಥಿಭಾರವಿಲ್ಲದಿದ್ದರೆ ಎಂತಹ ಕಟ್ಟಡವೂ ಕುಸಿದು ಬೀಳುತ್ತದೆ. ಇದನ್ನೇ ಬುದ್ಧ ತೋರಿಸಿಕೊಟ್ಟದ್ದು ಮತ್ತು ಇದು ನಮ್ಮನಿಗೂ ಸಹ ಸಾಕಷ್ಟು ವಿಶ್ಲೇಷಿಸಿದಾಗ ಅರಿವಾಗುತ್ತದೆ. ನೈತಿಕತೆ ಇಲ್ಲದ ಮನುಷ್ಯ ಅವನು ಎಂತಹ ಜ್ಞಾನಿಯಾಗಿರಬಹುದು, ಎಂತಹ ಶ್ರೀಮಂತನೇ ಆಗಿರಬಹುದು, ಎಂತಹ ಉತ್ತಮ ಕುಲದಲ್ಲಿಯೇ ಹುಟ್ಟಿರಬಹುದು, ಆದರೂ ಸಹ ಅವನು ಒಂದಲ್ಲ ಒಂದು ದಿನ ಕುಸಿದು ಬೀಳುತ್ತಾನೆ. ಇದು ದೇವಾನುದೇವತೆಗಳಿಗೂ ಸಹ ನಿಜವಾಗಿರತಕ್ಕಂತಹ ಒಂದು ವಿಷಯವಾಗಿದೆ. ಹೇಗೆ ರಾಕ್ಷಸರು ಕುಸಿದು ಬೀಳುತ್ತಾರೋ, ನೈತಿಕತೆ ಇಲ್ಲದ ರಾಕ್ಷಸರು ಕುಸಿದು ಬೀಳುತ್ತಾರೋ, ಹಾಗೆ ನೈತಿಕತೆ ಇಲ್ಲದ ದೇವರೂ ಸಹ ಕುಸಿದು ಬೀಳುತ್ತಾರೆ. ನೈತಿಕತೆ ಇರುವ ರಾಕ್ಷಸರೂ ಸಹ ಉನ್ನತ ಶ್ರೇಣಿಗೆ ಏರಿ ತಾವು ದೇವಾನುದೇವತೆಗಳಿಗಿಂತ ಶ್ರೇಷ್ಠ ಎಂದು ತೋರಿಸಿಕೊಳ್ಳುವ ಕಥೆಗಳು ನಮ್ಮಲ್ಲಿದೆ. ಆದ್ದರಿಂದ ಗಾಂಧೀಜಿಯವರು ನಮಗೆ ಮುಖ್ಯವಾಗುವುದು ಈ ನೈತಿಕತೆಯನ್ನು ಅವರು ಬೆಳೆಸಿಕೊಂಡ ಪರಿ, ಮತ್ತು ಆ ನೈತಿಕತೆಯು ಅವರಲ್ಲಿದ್ದಂತಹ ಅಹಂವನ್ನು ಹೇಗೆ ಕೊನೆಗಾಣಿಸಿತು ಎಂಬುದು, ಇದು ನಮಗೆ ಬಹಳ ಮುಖ್ಯವಾಗುತ್ತದೆ. ನೈತಿಕತೆ ಮತ್ತು ಅಹಂಕಾರದ ನಿರ್ವಾಣತೆ ಇವೆರಡೂ ಒಂದಕ್ಕೊಂದು ಜೋಡಗೊಂಡಿದೆ ಎಂದು ನನಗೆ ಅನಿಸುತ್ತದೆ. ನೈತಿಕತೆ ಇಲ್ಲದೆ, ಅಹಂಕಾರದ ನಾಶವಿಲ್ಲದೆ ನೈತಿಕತೆಯು ಪ್ರಬಲವಾಗಲಾರದು. ನೈತಿಕತೆಯು ಗಟ್ಟಿಯಾಗಬೇಕೆಂದರೆ ನಮ್ಮಲ್ಲಿರುವ ಅಹಂಕಾರವು ಸಂಪೂರ್ಣವಾಗಿ ನಾಶವಾಗಬೇಕು. ಇದು ಒಂದು ಬಹಳ ಮುಖ್ಯವಾದಂಥ ಅಂಶ. ಎಲ್ಲೆಲ್ಲಿ ಅಹಂಕಾರವು ಇರುತ್ತದೆಯೋ ಅಷ್ಟರ ಮಟ್ಟಿಗೆ ಅವರಲ್ಲಿ ನೈತಿಕತೆಯು ಕುಸಿದಿರುತ್ತದೆ. ನೈತಿಕತೆಯು ಮನುಷ್ಯನನ್ನು ಸರಳತೆಗತೆಗೆ ಒಯ್ಯುತ್ತದೆ. ಅದು ಬಹಳ ಸಹಜವಾಗಿ ಮನುಷ್ಯನನ್ನು ಸರಳತೆಗೆ ಒಯ್ಯುತ್ತದೆ. ಗಾಂಧೀಜಿಯವರು ಸೂಟು ಬೂಟು ಹಾಕಿದ್ದ ದಿನಗಳೂ ಇದೆ ಮತ್ತು ಲಂಡನ್ನಲ್ಲಿ ಐಷಾರಾಮ ಜೀವನವನ್ನು ಮಾಡಲು ಸಾಧ್ಯವೂ ಇದ್ದಂತಹ ದಿನಗಳು ಇವೆ. ಆದರೆ ಅವೆಲ್ಲವನ್ನು ಬಿಟ್ಟು ಕೇವಲ ಒಂದು ಧೋತಿ ಮತ್ತು ಒಂದು ಹೆಗಲ ಮೇಲೆ ಒಂದು ಶಾಲ್ ಹಾಕಿಕೊಂಡು ಇಡೀ ಜೀವನದ ಒಂದು 30-40 ವರ್ಷಗಳು 40 ವರ್ಷಗಳಿಗಿಂತ ಹೆಚ್ಚೆ ಕಳೆದಿದ್ದು ಅವರು ಹೇಗೆ ಸಾಧ್ಯವಾಯಿತು ಎಂದರೆ ಈ ನೈತಿಕತೆಯ ಒಂದು ಕವಚ ಅವರನ್ನು ಕಾಪಾಡಿದ್ದರಿಂದ. ಆದ್ದರಿಂದಲೇ ಗಾಂಧೀಜಿ ನೈತಿಕತೆಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದರು. ನೈತಿಕತೆ ಎಂದರೇನು ಎಂದರೆ ಅದು ಬಹಳ ಸರಳವಾಗಿ ವಿವರಿಸಬಹುದು, ಆದರೆ ಅದನ್ನು ಸಾಧಿಸಲು ನಾವು ಬಹಳ ನಮ್ಮ ಅಹಂಕಾರವನ್ನು ಕುಗ್ಗಿಸಬೇಕಾಗುತ್ತದೆ. ಸುಳ್ಳು ಹೇಳಬಾರದು, ಯಾವಾಗಲೂ ಸತ್ಯವನ್ನು ಹಿಡಿಯಬೇಕು, ಯಾವಾಗಲೂ ಹಿಂಸೆ ಮಾಡಬಾರದು, ಯಾರನ್ನು ಕೊಲ್ಲಬಾರದು ಮತ್ತು ಆದಷ್ಟು ಸರಳವಾಗಿರಬೇಕು ಮತ್ತು ನಮ್ಮ ಆಚಾರ ವಿಚಾರಗಳಲ್ಲಿ ನಾವು ಯಾವುದೇ ರೀತಿಯ ಕಳ್ಳತನ ಮಾಡಬಾರದು. ಇವು ಮತ್ತು ಮಾದಕ ವಸ್ತುಗಳನ್ನು ಸೇವಿಸಬಾರದು ಹಾಗೂ ಅನೈತಿಕ ಸ್ತ್ರೀ ಸಂಬಂಧಗಳನ್ನು ಇಟ್ಟುಕೊಳ್ಳಬಾರದು. ಇವು ಬುದ್ಧ ಬೋಧಿಸಿದ ಪಂಚಶೀಲಗಳು. ಈ ಪಂಚಶೀಲಗಳನ್ನು ಗಾಂಧೀಜಿ ಅತ್ಯಂತ ನಿಷ್ಠರಾಗಿ ಪ್ರಾಮಾಣಿಕವಾಗಿ ತಮಗೆಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಅವರು ಅನುಸರಿಸಿದರು. ಈ ಅನುಸರಣೆಯಿಂದಲೇ

0: ಎಂಬ ಶಕ್ತಿಯನ್ನು ಕೊಡುತ್ತದೆ. ಈ ಶಕ್ತಿಯ ಮುಂದೆ ಅನೇಕ ದುಷ್ಟಶಕ್ತಿಗಳು ಅಥವಾ ಹಿಂಸಾಶಕ್ತಿಗಳು ಕುಗ್ಗಿ ಹೋಗುತ್ತವೆ ಮತ್ತು ಅವು ಸೋಲುತ್ತವೆ. ಅದು ಒಬ್ಬರಿಂದಾಗದಿರಬಹುದು, ಆದರೆ ಖಂಡಿತವಾಗಿಯೂ ಸಹ ಹಿಂಸೆಯಿಂದ ಉಂಟಾದ ಶಕ್ತಿಯು ಅಹಿಂಸೆಯನ್ನು ಅಹಿಂಸೆಯ ಜೊತೆಗೆ ಹೋರಾಡಬೇಕಾದರೆ ಕೊಡೆಗೆ ಸುಮ್ಮನಾಗಿ ಬಿಡುತ್ತದೆ. ಇದು ಬಹಳ ಮುಖ್ಯವಾಗಿ ಗಾಂಧೀಜಿಯವರು ತಮ್ಮ ಭಾರತೀಯ ಪುರಾಣಗಳಿಂದ ಭಾರತೀಯ ಪುರಾಣ ಇತಿಹಾಸಗಳಿಂದ ಕಲಿತಂತಹ ಒಂದು ಸತ್ಯ. ಅಹಿಂಸೆ ಆದ್ದರಿಂದಲೇ ಅವರು ಬ್ರಿಟಿಷ್ ಸಾಮ್ರಾಜ್ಯದ ಅದರ ಸೈನಿಕ ಶಕ್ತಿಯ ಎದುರು ಕೇವಲ ಸತ್ಯಾಗ್ರಹ ಎನ್ನುವ ಒಂದೇ ಒಂದು ಅಹಿಂಸಾತ್ಮಕ ಸತ್ಯಾಗ್ರಹ ಎಂಬ ಆಯುಧದಿಂದ ಇಟ್ಟುಕೊಂಡು ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಲುಗಾಡಿಸಿದರು ಮತ್ತು ಇಡೀ ಪ್ರಪಂಚದ ಕಣ್ಣನ್ನು ತೆರೆಸಿದರು. ಇದು ನಮಗೆ ಸಿಕ್ಕಂತಹ ಪಾಠ. ಈಗಲೂ ನಾವು ಅಹಿಂಸೆಯನ್ನು ಪಾಲಿಸಬೇಕು ಎಂದಾಗ ನಾವು ಎಲ್ಲರಿಗಿಂತಲೂ ಹೆಚ್ಚು ಶಕ್ತಿವಂತರಾಗಿರಬೇಕಾಗುತ್ತದೆ. ಏಕೆಂದರೆ ಅಹಿಂಸೆಯು ದುರ್ಬಲತೆಯ ಸಂಕೇತವಾಗಿ ಬಿಡುತ್ತದೆ. ಆ ದುರ್ಬಲತೆಯ ಸಂಕೇತವನ್ನು ಹೋಗಲಾಡಿಸಿಕೊಳ್ಳಬೇಕೆಂದರೆ ನಾವು ಶಕ್ತರಿದ್ದರೂ ಸಹ ಹಿಂಸೆಯನ್ನು ಮಾಡುವುದಿಲ್ಲ, ಹಿಂಸೆಯನ್ನು ಅನುಮೋದಿಸುವುದಿಲ್ಲ ಎಂಬ ಶಕ್ತಿ ನಮಗೆ ಬೇಕಾಗುತ್ತದೆ. ಆ ಶಕ್ತಿ ಇದ್ದರೆ ಮಾತ್ರ ಹಿಂಸೆಯ ವಿರುದ್ಧ ನಾವು ಹೋರಾಡಬಹುದು ಮತ್ತು ಗೆಲ್ಲಬಹುದು. ನಾವು ಹಿಂಸೆ ವಿರುದ್ಧ ಹೋರಾಡಿ ಗೆಲ್ಲಬಹುದು ಎಂದು ಅವರು ಅನೇಕ ಹಿಂಸಾತ್ಮಕ ಶಕ್ತಿಗಳು ಸಹ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡುತ್ತಿದ್ದರು. ಉದಾಹರಣೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅಥವಾ ಸಮಾಜವಾದಿ ಶಕ್ತಿಗಳು ಆಗಿರ್ಬೋದು. ಇವರಲ್ಲೂ ಸಹ ಹಿಂಸೆಯಿಂದಲೇ ನಮಗೆ ಕ್ರಾಂತಿ ಆಗುತ್ತದೆ, ಸ್ವತಂತ್ರ ಬರುತ್ತದೆ, ಹಿಂಸೆ ಇಲ್ಲದೆ ಸ್ವತಂತ್ರ ಸಾಧ್ಯವಿಲ್ಲ ಎಂದು ನಂಬಿ ಆ ದಿಕ್ಕಿನಲ್ಲಿ ಹೋರಾಡಿದವರು. ಅವರಾರೂ ಸಹ ಗಾಂಧೀಜಿಯವರ ಅಷ್ಟು ದೇಶವನ್ನು ಸ್ವತಂತ್ರದವರಿಗೆ ಚಲಿಸಲು ಮಾಡೋಕ್ಕೆ ಆಗಲಿಲ್ಲ. ಅವರೇನಿದ್ದರೂ ಸಣ್ಣ ಸಣ್ಣ ಗುಂಪುಗಳಲ್ಲಿ ದೊಡ್ಡ ದೊಡ್ಡ ಹಿಂಸಾಕೃತ್ಯಗಳನ್ನು ಮಾಡುತ್ತಾ ಕಡೆಗೆ ವಿಫಲರಾಗಿ ಹೋದವರು. ಅವರ ಹೋರಾಟವು ಯಾರನ್ನೂ ಸಹ ಬಹುಜನರನ್ನು ಆಕರ್ಷಿಸಲಿಲ್ಲ ಮತ್ತು ಬಹುಜನರನ್ನು ಪ್ರೇರೇಪಿಸಲಿಲ್ಲ. ಆದ್ದರಿಂದಲೇ ಗಾಂಧೀಜಿಯವರು ಅಹಿಂಸೆಯನ್ನು ಆಯುಧವಾಗಿ ಇಟ್ಟುಕೊಂಡರೆ ಅಹಿಂಸೆಯು ಒಂದು ನೈಸರ್ಗಿಕ ಬಲ, ಅಂದರೆ ಅದು ನಮ್ಮ ಒಳಗಿರತಕ್ಕಂಥ ಬಲ, ಅದರ ಮೂಲಕ ನಾವು ಹೊರಗಿನ ಶಕ್ತಿಗಳನ್ನು ಗೆಲ್ಲಬಹುದು ಎಂದು ಸಾಧಾರಣವಾಗಿ ತೋರಿಸಿಕೊಟ್ಟರು. ಇದು ನನಗೆ ಗಾಂಧೀಜಿಯವರ ಹುಟ್ಟಿದ ಈ ನಾಡಿನಲ್ಲಿ ಇವತ್ತು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ಸಹ ಹಿಂಸೆಗಳಾಗುತ್ತಿರುವುದನ್ನು ನೋಡಿದಾಗ ಈಗ ಗಾಂಧೀಜಿಯವರು ಇದ್ದಿದ್ದರೆ ಎಂದು ಅನಿಸುತ್ತದೆ. ಆದರೆ ಆ ಮಹಾತ್ಮ ಗಾಂಧಿಯವರು, ಮೋಹನ್ದಾಸ್ ಕರಮಚಂದ್ ಗಾಂಧಿಯವರು ಬರೆದಿದ್ದರೂ ನಾವೆಲ್ಲರೂ ಸಹ ಗಾಂಧಿಗಳಾಗಿ ಗಾಂಧಿತನವನ್ನು ಬೆಳೆಸಿಕೊಂಡು ಅಹಿಂಸೆಯಿಂದ ನಮ್ಮ ಸಮಾಜವನ್ನು ಕಟ್ಟೋಣವೇ? ಕಟ್ಟುವುದು ಸಾಧ್ಯವಿಲ್ಲವೇ? ಇದು ಖಂಡಿತ ಸಾಧ್ಯವಿದೆ. ಆದ್ದರಿಂದ ನಮ್ಮ ಎಲ್ಲ ಪ್ರತಿಭಟನೆಗಳು ಅಹಿಂಸಾತ್ಮಕವಾಗಬೇಕು. ಅಹಿಂಸಾತ್ಮಕವೆಂದರೆ ಯಾರಿಗೂ ಸಹ ಮಾನಸಿಕ ಹಿಂಸೆಯನ್ನೂ ಕೊಡದಂತೆ ನಾವು ಒಲಿಸಿಕೊಳ್ಳಬೇಕು. ಗಾಂಧೀಜಿಯವರು ಯಾರಿಗೂ ಮಾನಸಿಕ ಹಿಂಸೆಯನ್ನೂ ಕೊಡಲಿಲ್ಲ. ವೈರಿಗಳಲ್ಲೂ ಸಹ ಅವರು ಕರುಣೆಯನ್ನು ನೀಡುತ್ತಿದ್ದರು ಮತ್ತು ವೈರಿಯೊಂದಿಗೂ ಸಹ ಅವರು ಸ್ನೇಹಪೂರ್ವಕವಾಗಿಯೇ ವ್ಯವಹರಿಸುತ್ತಿದ್ದರು. ಆದ್ದರಿಂದ ಗಾಂಧೀಜಿ ಅಜಾತ ಶತ್ರುವಾದರು, ಆದರೆ ನಮ್ಮದೇ ಧರ್ಮದ ಮೂಲದಲ್ಲಿಂದ ಹಿಂಸೆ ಹುಟ್ಟಿ ಆ ಹಿಂಸೆಯನ್ನು ಗಾಂಧಿಯನ್ನು ಬಲಿ ತೆಗೆದುಕೊಂಡದ್ದು ಒಂದು ವಿರುದ್ಧದ ವೈರುಧ್ಯವಲ್ಲವೇ? ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ.
1: ಇದುವರೆಗೂ ಗಾಂಧಿ ಓದು ಸರಣಿಯಲ್ಲಿ ರವೀಂದ್ರ ಪ್ರಕಾಶ್ ಅವರ ಅನಂತಮುಖದ ಮಹಾತ್ಮ ಗಾಂಧೀಜಿ ಕುರಿತಾದ ಮಾತುಗಳನ್ನು ಕೇಳಿದಿರಿ. ರವೀಂದ್ರ ಪ್ರಕಾಶ್ ಅವರಿಗೆ ಧನ್ಯವಾದಗಳು.
2: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
4: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೆ

0: ಏನೋ ಒಂಥರ ನೆಮ್ಮದಿ.
1: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
2: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
1: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
2: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
1: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
2: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
1: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
1: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
6: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
5: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
7: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ, AI ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
4: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
1: CBSE ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ CBSE 10th ತರಗತಿಯಲ್ಲಿ 100% ಫಲಿತಾಂಶ. ಪ್ರಿ KG 10th ಪ್ರವೇಶಾತಿ ಪ್ರಾರಂಭವಾಗಿದೆ.
4: ಸಂಪರ್ಕಿಸಿ 9164449931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಬಸವಣ್ಣನವರ ಒಂದು ವಚನ: ಆಡಿದರೇನು, ಹಾಡಿದರೇನು, ಓದಿದರೇನು, ತ್ರಿವಿಧ ದಾಸೋಹವಿಲ್ಲದ ನಕ್ಕ, ಆಡದೆ ನವಿಲು, ಹಾಡದೆ ತಂತಿ, ಓದದೆ ಗಿಳಿಯು, ಭಕ್ತಿ ಇಲ್ಲದವರ ಒಲ್ಲ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನವರು ತ್ರಿವಿಧ ದಾಸೋಹವಿಲ್ಲದ ಭಕ್ತಿಯ ಹೆಸರಿನಲ್ಲಿ ನಾವು ಏನ್ ಮಾಡಿದ್ರು ಅದು ವ್ಯರ್ಥ ಎಂಬುದನ್ನ ಹೇಳಿದ್ದಾರೆ. ನಾಟ್ಯ ಆಡಿದ್ರೇನು, ಸಂಗೀತ ಹಾಡಿದ್ರೇನು, ಶಾಸ್ತ್ರ ಗ್ರಂಥಗಳನ್ನ ಓದಿದ್ರೆ ಏನು ಉಪಯೋಗ? ನವಿಲು ಕುಣಿಯುತ್ತೆ, ವೀಣೆಯ ತಂತಿ ನಾದವನ್ನ ನುಡಿಸುತ್ತೆ, ಗಿಳಿ ಯಾಂತ್ರಿಕವಾಗಿ ಓದು ಕಲಿಯಿತು ಅದು ಉಚ್ಚರಿಸುತ್ತೆ, ಹಾಗೆ ಭಕ್ತಿ ಇಲ್ಲದವರ ಸಾಧನೆ ಕೂಡ ವ್ಯರ್ಥ. ತನು ಮನ ಧನದಲ್ಲೂ ಅರ್ಪಣೆ ಬೇಕು ಅಂದ್ರೆ ಅರ್ಪಣಾ ಭಾವ ಇಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡಿದ್ರು ಕೂಡ ಅದು ವ್ಯರ್ಥ ಎಂಬುದನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಕ್ತಿ ಭಂಡಾರಿ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತಾನೆ ಪ್ರಸಿದ್ಧರಾದಂತಹ ಅಣ್ಣ ಬಸವಣ್ಣನವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ ಜೊತೆಗೆ ಇವತ್ತು ಭದ್ರಾವತಿಯವರೇ ಆದಂತಹ ಶ್ರೀಮತಿ ಕಮಲಾ ಕುಮಾರಿ ಅವರು ನಮ್ ಜೊತೆಗಿದ್ದಾರೆ. ಇವರು ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ಬಸವೇಶ್ವರರ ಕುರಿತಾಗಿ ಅವರ ವಚನಗಳ ಕುರಿತು ಒಂದಷ್ಟು ಮಾಹಿತಿ ಹೇಳ್ಬೋದಾ?
12: ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮೊದಲಿಗೆ ಬಸವಣ್ಣನವರ ವಚನವನ್ನು ಹಾಡಲಿದ್ದೇನೆ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಎಂತಹ ಅದ್ಭುತವಾದ ವಚನ. ಈ ವಚನದ ಅರ್ಥ ಹೀಗಿದೆ, ನಾದ ಪ್ರಿಯ ಶಿವನೆಂಬರು. ಈ ವಚನದಲ್ಲಿ ಶಿವಭಕ್ತಿ ಪ್ರಿಯನೆಂಬುದನ್ನು ಪರಿಣಾಮಕಾರಿಯಾಗಿ ಹೇಳಿದ್ದಾರೆ. ಶಿವನನ್ನು ನಾದಪ್ರಿಯ ಅಂದರೆ ಸಂಗೀತ ಪ್ರಿಯನೆಂದು ವೇದ ಪ್ರಿಯನೆಂದು ವರ್ಣಿಸಲಾಗಿದೆ. ಆದರೆ ಆತ ಕೇವಲ ನಾದಕ್ಕಾಗಲಿ ವೇದಕ್ಕಾಗಲಿ ಒಲಿಯುವುದಿಲ್ಲ, ಆತ ಭಕ್ತಿ ಪ್ರಿಯ ಎಂಬುದನ್ನು ಇಲ್ಲಿ ಹೇಳುತ್ತಿದ್ದಾರೆ. ಅದಕ್ಕಾಗಿ ಸುಪರಿಚಿತವಾದ ಎರಡು ಪೌರಾಣಿಕ ಉದಾಹರಣೆಗಳನ್ನು ಬಳಸಿಕೊಂಡಿದ್ದಾರೆ. ರಾವಣ ಸಂಗೀತ ಪ್ರಿಯನೆಂಬುದು ಅದರಲ್ಲೂ ವೀಣಾ ವಾದನದಲ್ಲಿ ಅತಿ ಪರಿಣಿತನೆಂಬುದು ಪ್ರಸಿದ್ಧವಾದ ಮಾತು. ಆದರೆ ಆತನ ಭಕ್ತಿ ಕಲುಷಿತವಾಗಿದ್ದುದರಿಂದ ಆತನ ಆಯಸ್ಸು ಹರೆಯಾಯಿತು. ಹಾಗೆಯೇ ಬ್ರಹ್ಮ ವೇದ ಪರಿಣಿತ, ಅಷ್ಟು ಮಾತ್ರಕ್ಕೆ ಶಿವ ಆತನಿಗೆ ಒಲಿಯಲಿಲ್ಲ. ಅವನಲ್ಲಿ ಪರಿಶುದ್ಧವಾದ ಭಕ್ತಿ ಕಾಣದೆ ಇದ್ದುದರಿಂದ ಮತ್ತು ಅಹಂಕಾರದಿಂದ ಆತ ಮದಿಸಿದಾಗ ಆತನ ತಲೆಯೊಂದನ್ನು ಚಿವುಟಿ ಹಾಕಿದ. ರಾವಣನ ನಾದ ಬ್ರಹ್ಮನ ವೇದ ಅವರನ್ನು ರಕ್ಷಿಸಲಿಲ್ಲ. ಭಕ್ತಿ ಶುದ್ಧವಾಗಿಲ್ಲದ ನಾದ ವೇದಗಳು ವ್ಯರ್ಥ. ಶಿವ ನಾದಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಆತ ಭಕ್ತಿ ಪ್ರಿಯ. ಸರಳವಾದ ಮಾತುಗಳಲ್ಲಿ ಪ್ರಸಿದ್ಧವಾದ ಉದಾಹರಣೆಗಳೊಡನೆ ಭಕ್ತಿ ಪಾರಮ್ಯವನ್ನು ಈ ವಚನ ಮನ ಮುಟ್ಟುವಂತೆ ನಿರೂಪಿಸುತ್ತಿದೆ.
11: ಈ ವಚನದಲ್ಲಿ ಶಿವನು ಭಕ್ತಿ ಪ್ರಿಯ ಎಂಬುದನ್ನ ಬಸವಣ್ಣನವರು ಹಲವು ಉದಾಹರಣೆಗಳೊಂದಿಗೆ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಇದನ್ನ ಶ್ರೀಮತಿ ಕಮಲಾ ಕುಮಾರಿ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ಬಸವಣ್ಣನವರ ವಚನಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯವರೇ ಆದಂತಹ ಶ್ರೀಮತಿ ಕಮಲಾ ಕುಮಾರಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬಸವಣ್ಣನವರ ಒಂದು ವಚನ, ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ, ಈ ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳಿದ್ರು. ಈಗ ಸಹ ಬಸವಣ್ಣನವರ ಇನ್ನಷ್ಟು ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಹತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಹತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಈ ವಚನದ ಅರ್ಥ, ಹತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ. ಹತ್ತಲಿತ್ತ ಹೋಗುವುದು ಸುತ್ತಿ ಸುಳಿದು ನೋಡುವುದು, ಮತ್ತೊಂದು ಕೇಳುವುದು. ಲೋಕ ಜೀವನದಲ್ಲಿ ನಡೆಯುತ್ತಿರುವ ಇಂದ್ರಿಯ ವ್ಯಾಪಾರಗಳು ಇವು. ಲೋಕ ವ್ಯಾಪಾರದಲ್ಲಿ ಅನಾಶಕ್ತವಾಗಿ ಅಂತರಂಗದ ಕಡೆಗೆ ತಿರುಗಬೇಕೆಂಬುದನ್ನು ಇಲ್ಲಿನ ಮೂರು ಮಾತುಗಳಲ್ಲಿ ಸೂಚಿಸಿದ್ದಾರೆ. ಹತ್ತಲಿತ್ತ ಹೋಗದಂತೆ ಎಂದರೆ ಕೆಲಸಕ್ಕೆ ಬಾರದ ಕ್ಷುದ್ರ ಲೌಕಿಕ ವಿಷಯಗಳೇ ತೊಡಗದಂತೆ ಎಳವನ್ನಾಗಿ ಮಾಡು. ಎಳವ ಎಂದರೆ ಲೌಕಿಕ ವಿಚಾರಗಳಲ್ಲಿ ತೊಡಗುವುದರಲ್ಲಿ ಅನಾಶಕ್ತಿ. ಅಂಧ ಎಂದರೆ ನೋಡಬಾರದನ್ನು ನೋಡುವುದರಲ್ಲಿ ಅನಾಶಕ್ತಿ. ಕಿವುಡ ಎಂದರೆ ಅದನ್ನು ಕೇಳುವುದರಲ್ಲಿ ಅನಾಶಕ್ತಿ. ಆದುದರಿಂದ ಎಳವನ ಮಾಡು, ಅಂಧಕನ ಮಾಡು, ಕಿವುಡನ ಮಾಡು ಅಂದರೆ ಅವುಗಳ ಕಡೆ ನನ್ನ ಮನಸ್ಸು ಅರಿಯದಿರಲಿ ಎಂದಾಗುತ್ತದೆ. ಇದನ್ನೇ ಕೊನೆಯಲ್ಲಿ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಡಿಸದಂತೆ ಇರಿಸು ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ. ವಿಷಯ ಕೆಡಿಸುವುದು ಇಂದ್ರಿಯಗಳ ಸ್ವಭಾವ. ಆ ಸ್ವಭಾವವನ್ನು ಮೀರಿ ಶರಣರ ಪಾದದಲ್ಲಿ ಅವು ಮಗ್ನವಾಗುವಂತೆ ಮಾಡಬೇಕು. ಶರಣರಿಗೆ ಬಸವಣ್ಣನವರು ವಿಶೇಷ ಮಹತ್ವವನ್ನು ಕೊಡುತ್ತಾರೆ. ಶಿವನ ಅಭಿವ್ಯಕ್ತ ರೂಪವೇ ಶರಣ. ಆ ಶರಣ ಸಂಘವೇ ಎಲ್ಲ ಸಾಧನೆಗಳು ಪೂರ್ಣಗೊಳ್ಳುವುದಕ್ಕೆ ಸಾಧನ. ಅಂತಹ ಅನುಭವಿಗಳ ಸಂಘದಿಂದ ಮನಸ್ಸು ಅಂತರ್ಮುಖಿಯಾಗುತ್ತದೆ. ಮನೋಗತ ಚೇತನವಾದ ಜೀವನಕ್ಕೆ ಮನಸ್ಸಿನಿಂದ ಮೇಲೆ ನಿಂತು ನೋಡುವ ಅತೀತ ಸ್ಥಿತಿಯ ಅಭಿಪ್ಸೆ ಇಲ್ಲಿದೆ.
2: ನಮ್ಮ ಮನಸ್ಸು ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಈ ವಚನವನ್ನ ಹಾಡುವ ಮೂಲಕ ಶ್ರೀಮತಿ ಕಮಲಾ ಕುಮಾರಿ ಅವರು ಅದರ ಅರ್ಥ ವಿವರಣೆಯನ್ನ ಕೂಡ ಹೇಳಿದ್ರು. ಅಂದ್ರೆ ಕೆಲವೊಂದು ಸರಿ ಸಂಬಂಧಗಳು ಅಥವಾ ಬಾಂಧವ್ಯಗಳು ಉಳಿಬೇಕು ಅಂತ ಹೇಳಿದ್ರೆ ಯಾವುದೇ ವಿಚಾರವನ್ನ ನೋಡಿದ್ರು ನೋಡದ ಹಾಗೆ, ಕೇಳಿದ್ರು ಕೇಳದ ಹಾಗೆ, ಮಾತು ಬಂದರೂ ಮೂಗರ ಹಾಗೆ ಇರ್ಬೇಕಾಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಇದೇ ರೀತಿ ಬಸವಣ್ಣನವರು ಸಹ ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಅಂತ ಹೇಳಿ ಹೇಳ್ತಾರೆ. ಹಾಗೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಮನಸ್ಸು ಹೋಗದಂತೆ ತಡೆ ಅಂತ ಹೇಳಿ ಕೂಡಲ ಸಂಗಮನಲ್ಲಿ ಹೇಳುವ ವಿಚಾರವನ್ನ ಎಷ್ಟು ಚೆನ್ನಾಗಿ ಬಸವಣ್ಣನವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಕಮಲಾ ಕುಮಾರಿ ಅವರು ಬಸವಣ್ಣನವರ ಇನ್ನಷ್ಟು ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯವರೇ ಆದಂತಹ ಶ್ರೀಮತಿ ಕಮಲಾ ಕುಮಾರಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬಸವಣ್ಣನವರ ಒಂದು ವಚನ, ಅತ್ತ ಇತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ, ಈ ವಚನವನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳಿದ್ರು. ಈಗ ಸಹ ಇನ್ನಷ್ಟು ವಚನಗಳನ್ನ ಹಾಡ್ತಾರೆ, ಕೇಳೋಣ.
2: ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತಿಸರಾಗವ ಆಡಯ್ಯ, ಉರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವಾ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಈ ವಚನದ ಅರ್ಥ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ದೇವನ ಕೈಯಲ್ಲಿರುವ ದಂಡಿಗೆಯಾಗಿ ಜೀವನವೆಲ್ಲ ಶಿವನಾದಮಯವಾಗಬೇಕೆಂದು ಅಂಬಲಿಸಿ ಹಾಡುತ್ತಿದ್ದಾರೆ. ಈ ವಚನದಲ್ಲಿ ದಂಡಿಗೆ ಎಂಬುದು ಒಂದು ರೀತಿಯ ತಂತಿವಾದ್ಯ, ಅದರ ಖಚಿತವಾದ ರೂಪವೇನೆಂಬುದು ಸ್ಪಷ್ಟವಾಗಿಲ್ಲದಿದ್ದರೂ ಬಹುಶಃ ಇಂದಿನ ವೀಣೆಯಂತೆ ವಿವಿಧ ರಾಗಗಳನ್ನು ಮಂಜುಳವಾಗಿ ನುಡಿಸಬಲ್ಲ ಒಂದು ಸೂಕ್ಷ್ಮ ಸಂವೇದನೆಯ ವಾದ್ಯವೆಂದು ಹೇಳಬಹುದು. ನನ್ನ ಇಡೀ ದೇಹವೇ ಈ ವಾದ್ಯವಾಗಲಿ ಎಂದು ಹೇಳುವಲ್ಲಿ ಅದರ ಕೆಲವು ವಿವರಗಳನ್ನು ಸೂಚಿಸಿದ್ದಾರೆ. ಈ ಕಾಯ ಆ ವಾದ್ಯವಾದರೆ ನನ್ನ ಶಿರಸ್ಸು ಅದರ ಸೋರೆ ಬುರುಡೆಯಾಗಲಿ, ನರಗಳೇ ತಂತಿಗಳಾಗಲಿ, ಬೆರಳುಗಳು ಅದನ್ನು ಬಾರಿಸುವ ಕಡ್ಡಿಗಳಾಗಲಿ, ಸಂಗೀತಗಾರ ಅದನ್ನು ತನ್ನ ಎದೆಗೆ ಒತ್ತಿ ಬಾರಿಸುವಂತೆ ನೀನು ನನ್ನನ್ನು ಒತ್ತಿ ಹಿಡಿದು ಬತ್ತಿಸರಾಗವನ್ನು ನನ್ನ ಮೂಲಕ ನುಡಿಸು ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಅಂತರ್ನಿರೀಕ್ಷೆಯ ತನ್ಮಯತೆ ಸುಂದರವಾದ ಭಾವಗೀತೆಯಂತೆ ಇಲ್ಲಿ ಮಿಡಿದಿರುವುದನ್ನು ಕಾಣಬಹುದು.
1: ಬಸವಣ್ಣನವರ ಒಂದು ವಚನ, ಎನ್ನ ಕಾಯುವ ದಂಡಿಗೆ ಮಾಡಿಯ, ಈ ವಚನವನ್ನ ಹಾಡುವ ಮೂಲಕ ಇದರ ಅರ್ಥ ವಿವರಣೆಯನ್ನ ಕಮಲಾ ಕುಮಾರಿಯವರು ಹೇಳ್ತಾ ಇದ್ರು. ಈಗ ಮತ್ತೊಂದು ವಚನವನ್ನ ಹಾಡ್ತಾರೆ, ಕೇಳೋಣ.
2: ಎತ್ತೆತ್ತನು

0: ಕೂಡಲ ಸಂಗಮ ದೇವ ಎತ್ತೆತ್ತ ನೋಡಿದಡತ್ತ ನೀನೇ ದೇವ. ಸೃಷ್ಟಿಯ ವರಮಯ್ಯನ್ನು ಭೇದಿಸಿ ಅದರ ಅಂತರಂಗವನ್ನು ಅವಲೋಕಿಸಿದಾಗ ಎಲ್ಲೆಲ್ಲಿ ನೋಡಿದರೂ ಅಲ್ಲೆಲ್ಲ ನಿನ್ನ ರೂಪವೇ ಕಾಣುತ್ತದೆ. ವಿಸ್ತಾರವಾದ ಈ ವಿಶ್ವದ ಎಲ್ಲ ರೂಪವೂ ನೀನೇ. ಈ ಸಕಲ ವಿಸ್ತಾರವೇ ನಿನ್ನ ರೂಪ ಎಂದು ಸುತ್ತಮುತ್ತ ಒಳಗೆ ಹೊರಗೆ ಎಲ್ಲೆಲ್ಲಿಯೂ ಆತನನ್ನೇ ಕಾಣುತ್ತಾರೆ. ಧನ್ಯವಾದಗಳು ಅವಕಾಶಕ್ಕಾಗಿ.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವಣ್ಣನವರ ವಚನವಾದಂತಹ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ವಚನ ಇರಬಹುದು, ಹಾಗೆ ಅತ್ತ ಇತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಈ ವಚನ, ಎನ್ನ ಕಾಯವ ದಂಡಿಗೆ ಮಾಡಯ್ಯ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ. ಎಲ್ಲ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯವರೇ ಆದಂತಹ ಶ್ರೀಮತಿ ಕಮಲಾ ಕುಮಾರಿ ಅವರು ಭಾಗವಹಿಸಿ ಬಸವಣ್ಣನವರ ವಚನಗಳ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: అమ్మా నీరు నీరు.
1: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
2: ರೀ ನೋಡ್ರಿ, ನಾಲ್ಕ್ ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
3: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
4: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
5: ನೀರೇ ಬರ್ತಿಲ್ಲ, ಅಯ್ಯೋ ರಾಮ.
6: ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
7: ಅಯ್ಯೋ, ಏ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
8: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
9: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
10: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
11: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
12: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
13: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
14: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
16: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಕೇರಳದವನಾರು. ಇಂದ್ರಿಯವ ಜಯಿಸಿದೆಯೋ ಮಂದವೋ ನಿನ್ನಕ್ಷಿ, ಸೌಂದರ್ಯ ಯಕ್ಷಿಣಿಯೇ ನಿನ್ನ ತೊರೆದಿಹಳೋ, ಅಂಧನೇ ವಿರಕ್ತನ್ ಅಪ್ಸರೆಯ ಕಾಣದನೆ ಯತಿ ಕಂಡು ಕೇರಳದನಾರೋ ಮಂಕುತಿಮ್ಮ. ಇಂದ್ರಿಯವ ಜಯಿಸಿದ್ಯಾ, ಮಂದವೋ ನಿನ್ನಕ್ಷಿ, ನಿನ್ನ ಕಣ್ಣೇನಾದ್ರೂ ಮಂದಾಗಿದೆಯಾ? ಸೌಂದರ್ಯ ಯಕ್ಷಿಣಿಯೇ ನಿನ್ನ ತೊರೆದಿಹಳೋ, ಸುಂದರಿಯಾದ ಯಕ್ಷಿಣಿ ನಿನ್ನನ್ನೇ ಬಿಟ್ಟೋಗ್ಬಿಟ್ಟಿದ್ದಾಳ? ಅಂಧನೇ ವಿರಕ್ತನ್, ಸನ್ಯಾಸಿಯೇ ಕಣ್ಣು ಆಗ್ಬಿಟ್ಟಿದ್ಯಾ? ಅಪ್ಸರೆಯ ಕಾಣದನೇ ಯತಿ, ಅಪ್ಸರನೇ ಕಾಣ್ತಾ ಇಲ್ವಾ ಯತಿಗಳಿಗೆ? ಕಂಡು ಕೇರಳದ ನಾರೋ, ಕಂಡು ನೋಡ್ಬಿಟ್ಟು ಕೇರಳದೇ ಇರೋಂಥವನು ಯಾರು? ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಇಂದ್ರಿಯವ ಜಯಿಸಿದೆಯೋ ಮಂದವೋ ನಿನ್ನಕ್ಷಿ, ಸೌಂದರ್ಯ ಯಕ್ಷಿಣಿಯೇ ನಿನ್ನ ತೊರೆದಿಹಳೋ, ಅಂಧನೇ ವಿರಕ್ತನ್ ಅಪ್ಸರೆಯ ಕಾಣದನೆ ಯತಿ ಕಂಡು ಕೇರಳದ ನಾರೋ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಇಂದ್ರಿಯಗಳನ್ನು ಜಯಿಸೋದಕ್ಕೆ ಆಗತ್ತಾ? ನಮ್ಮ ಕಣ್ಣನೋಟ ಮಂದ ಆಗಿದೆಯಾ? ಸೌಂದರ್ಯ ಯಕ್ಷಿಣಿ ನಮ್ಮನ್ನು ತೊರೆಯೋದಕ್ಕೆ ಸಾಧ್ಯನಾ? ಆಕೆಯ ವಿಷಯದಲ್ಲಿ ಕುರುಡನಾದವನೇ ವಿರಕ್ತನು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಯಾವ ಯಕ್ಷಿಣಿ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ ಅನ್ಕೊಂಡ್ರಾ? ನಮ್ಮ ಸುತ್ತಮುತ್ತ ತುಂಬ ಆಕರ್ಷಣೆಗಳಿದ್ದಾವಲ್ಲ ಅದರ ಬಗ್ಗೆ. ಈ ಜಗತ್ತು ಅನ್ನೋ ಮಾಯಾಜಾಲದಲ್ಲಿ ಕೋಟ್ಯಾಂತರ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಆಕರ್ಷಣೆಗಳು ಕಿಕ್ಕಿರಿದು ನೆರೆದ್ಬಿಟ್ಟಿದೆ. ನಮ್ಮನ್ನು ಸೆಳೆಯೋದಕ್ಕೆ ಸನ್ನದ್ಧವಾಗಿ ಕೂತ್ಕೊಂಡಿದೆ. ಕೆಲವು ನಮ್ಮ ಕಣ್ಣುಗಳನ್ನು ಸೆಳೆಯತ್ತೆ, ಅತ್ಯಂತ ಮನಮೋಹಕವಾಗಿ ಕಾಣಿಸುತ್ತೆ. ಇನ್ನು ಕೆಲವು ನಮ್ಮ ಕಿವಿಗಳಿಗೆ ಮಧುರವಾಗಿದೆ. ಅವುಗಳ ರಾಗ, ತಾಳ, ಮಾಧುರ್ಯ ನಮ್ಮನ್ನು ಎಳೆಯತ್ತೆ. ಇನ್ನು ಕೆಲವು ಸ್ಪರ್ಶಗಳು ನಮ್ಮ ಪ್ರಜ್ಞೆನ ತಪ್ಪಿಸೋ ಹಾಗೆ ಮಾಡಿಬಿಡುತ್ತೆ. ಸ್ಪರ್ಶ ಸುಖಕ್ಕಾಗಿ ದಿಕ್ಕು ದಿಕ್ಕು ಅಲಸತ್ತೆ, ನೆಲೆ ತಪ್ಪಿಸತ್ತೆ. ಇನ್ನು ಕೆಲವು ರುಚಿಗಳಿದೆಯಲ್ಲ, ನಮ್ಮ ನಾಲಿಗೆಯನ್ನು ಪ್ರಚೋದಿಸಿ ಕೆಣಕಿ ಆರೋಗ್ಯನ ಕೆಡಿಸಿಬಿಡುತ್ತೆ. ಹಾಗೆ ಕೆಲವು ವಾಸನೆಗಳು ನಮ್ಮ ಮನಸ್ಸನ್ನು ಆಕರ್ಷಿಸಿ ಸೋಲಿಸುತ್ತೆ. ಹೀಗೆ ಹೊರಗಡೆ ನಮ್ಮನ್ನು ಎಳೆಯೋದಕ್ಕೆ ಕೋಟಿ ಕೋಟಿ ಆಕರ್ಷಣೆಗಳಿದ್ರೆ ನಮ್ಮ ಮನಸ್ಸಿನ ಭದ್ರ ಕೋಟೆನ ಒಡೆದು ಬಾಗಿಲನ್ನು ತೆರೆದಿಡೋ 5 ಇಂದ್ರಿಯಗಳಿದೆ. ತೆರೆದ ಕೋಟೆಯ ಬಾಗಿಲ ಮೂಲಕ ವಿಷಯ ವಸ್ತುಗಳು ಒಳಗೆ ನುಗ್ಗಿಬರುತ್ತೆ. ಹೀಗಿದ್ದಾಗ ಯಾರಾದರೂ ಇಂದ್ರಿಯಗಳನ್ನು ಜಯಿಸಿದ್ದೀನಿ ಅಂತ ಹೇಳ್ಕೊಂಡ್ರೆ ನಂಬೋದಿಕ್ಕಾಗತ್ತಾ? ಅವನ ಕಣ್ಣು ಮಂದ ಆಗಿದ್ದಿರಬಹುದು, ಅದಕ್ಕೆ ಯಾವುದೋ ಅವನನ್ನು ಸೆಳೀತಾ ಇಲ್ಲ. ಅಥವಾ ಸೌಂದರ್ಯನ ಆರಾಧಿಸೋ ಮೆಚ್ಚುವ ಅವನ ಶಕ್ತಿಯೇ ಕುಂಠಿತವಾಗಿ ಹೋಗಿರಬೇಕು. ಅಂಧನಾದವನು ತಾನು ವಿರಕ್ತನಾಗಿದ್ದೀನಿ ಅಂತ ಹೇಳೋದು ಹೇಗೆ ಸೂಕ್ತ ಅಂತ ಈ ಕಗ್ಗದ ಒಂದು ಸಂಕ್ಷಿಪ್ತ ಅರ್ಥ ಅಂತ ಹೇಳ್ಬೋದು. ಆ ಮನುಷ್ಯ ವಿಷಯ ವಸ್ತುಗಳನ್ನು ಕಂಡಿದ್ರೆ ತಾನೇ ಅವುಗಳ ಸೆಳೆತಕ್ಕೆ ಬೀಳೋದು. ಕಣ್ಣು ಮುಚ್ಕೊಂಡಿರೋರಿಗೇನಾದರೂ ಕಂಡಿರುತ್ತಾ? ಇಲ್ಲ ತಾನೇ. ಅದೇನು ಕಾಣದಿದ್ದದ್ದಕ್ಕೆ ಅವನು ಕ್ಷೇಮವಾಗಿದ್ದಾನೆ. ಹಾಗೆ ಅಪ್ಸರೆನ ಕಾಣೋ ತನಕ ಮನುಷ್ಯ ಸನ್ಯಾಸಿನೇ. ದೀರ್ಘ ತಪಸ್ಸು ಮಾಡ್ತಾ ಇದ್ದ ವಿಶ್ವಾಮಿತ್ರನ ಸನ್ಯಾಸತ್ವ ಕರಗಿದ್ದು ಮೇನಕೆಯ ದರ್ಶನದಿಂದನೇ ಅಲ್ವಾ? ಅಲ್ಲಿವರೆಗೂ ಅವನ ಮನಸ್ಸು ತಪಸ್ಸು ಗಟ್ಟಿಯಾಗಿತ್ತು. ವಿಭಾಂಡಕ ಮಹರ್ಷಿ ಊರ್ವಶಿಯಿಂದ ಪಡೆದ ಮಗ ಋಷ್ಯಶೃಂಗ. ವನದಲ್ಲೇ ಬೆಳೆದವನಿಗೆ ತಂದೆನ ಬಿಟ್ಟು ಮತ್ತೊಂದು ಮನುಷ್ಯ ಶರೀರನ ಕಾಣದೇ ಇರೋನ್ಗೆ, ಹೆಣ್ಣು ಅನ್ನೋದು ಈ ಪ್ರಪಂಚದಲ್ಲೇ ಇದೆ ಅನ್ನೋದು ಗೊತ್ತಿಲ್ದಿರೋನ್ಗೆ, ಕಗ್ಗಾಡಿನ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಕಂದ ಮೂಲಗಳು, ತನ್ನ ತಪಶ್ಚರ್ಯ ಇವುಗಳನ್ನು ಬಿಟ್ಟು ಪ್ರಪಂಚ ಇದೆ ಅನ್ನೋದನ್ನೇ ತಿಳಿದೇ ಇರುವಂತಹ ಮುಗ್ಧ ವಿರಕ್ತ ಅಪ್ರತಿಮ ಸುಂದರಿಯೊಬ್ಬಳು ಎದುರು ಬಂದಾಗ ಕರಗಿ ಹೋಗ್ತಾನೆ. ಹಾಗಾಗಿ ಡಿ ವಿ ಜಿ ಅವರು ಹೇಳ್ತಾ ಇರೋ ಮಾತು ಕೂಡ ಅದೇ. ಆಕರ್ಷಣೆಗಳು ಎಳೆಯೋವರೆಗೂ ನಾವೆಲ್ಲ ವಿರಕ್ತರೆ, ಅವುಗಳ ಬಲೆಗೆ ಸಿಕ್ಕ ಮೇಲೆ ಪಾರಾಗೋನ್ ಯಾರು ಅಂತ. ಹಾಗಂತ ಹೇಗೆ ಬೇಕೋ ಹಾಗೆ ಬದುಕೋದಿಕ್ಕಾಗತ್ತಾ? ಇಲ್ಲ ತಾನೆ. ಆದಷ್ಟು ನಮ್ಮ ಮನಸ್ಸನ್ನು ನಮ್ಮ ಹತೋಟಿಯಲ್ಲೇ ಇಟ್ಕೊಳ್ಳೋದು ಒಳ್ಳೆಯದು. ಎಷ್ಟು ಅಗತ್ಯನೋ ಅಷ್ಟು ಮಾತ್ರ ಆಕರ್ಷಣೆ ಪಡೆದು ಸೋಲೋದು ಒಳ್ಳೆಯದು. ಏನಂತೀರಾ? ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
14: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
17: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
18: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
17: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
19: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
20: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
19: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
20: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
19: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್,
0: ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
21: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
0: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035585724 ಅಥವಾ 8884082.
21: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
22: ಎಲ್ಲರಿಗೂ ನಮಸ್ಕಾರ. ಗಾದೆ ಮಾತುಗಳ ಕುರಿತಾಗಿ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ.
23: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆಗಳು, ಅದರ ಮಹತ್ವಗಳು, ಹೊರನೋಟ ಒಳನೋಟವನ್ನ ತಿಳಿಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು, ಗಾದೆಗಳು ನಮ್ಮ ಪೂರ್ವಜರು ನಮಗೆ ಕೊಟ್ಟಂತಹ ಅತ್ಯುತ್ತಮವಾದ ಉಡುಗೊರೆಗಳು, ಒಡವೆಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋ ಮಾತನ್ನು ಹೇಳ್ತೀವಿ. ಇದರರ್ಥ ಗಾದೆಗಳು ಯಾವತ್ತು ಕೂಡ ಅನುಭವದಿಂದ ಬಂದಿರೋದ್ರಿಂದ ಅದು ಸತ್ಯವಾಗಿರುತ್ತೆ ಅನ್ನೋ ಮಾತು. ಗಾದೆಗಳು ಮೇಲ್ನೋಟಕ್ಕೆ ಆಕಾರದಲ್ಲಿ ವಾಮನನಂತಿದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಬಹಳ ದೊಡ್ಡದಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಗಾದೆ ಮೇಲ್ನೋಟಕ್ಕೆ ಒಂದು ಅರ್ಥವನ್ನು ತಿಳಿಸಿದ್ರೆ ಒಳಾರ್ಥ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದೇಳಿ. ಇದೆಲ್ಲದನ್ನು ಕೊಟ್ಟದ್ದು ನಮ್ಮ ಜನಪದರು. ಶಿಕ್ಷಣವನ್ನೇ ಕಲಿಯದೇ ಇರತಕ್ಕಂತಹ ಜನಪದರು ಹೇಳುವಂತಹ ಗಾದೆಗಳು ಬಹಳ ವಿಸ್ತಾರವಾದದ್ದು. ಅದಕ್ಕೆ ಹೇಳ್ತಾರೆ, ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತೇಳಿ ನಮ್ಮ ಜನಪದನ ಕರಿತಾ ಹೋಗ್ತಾರೆ. ಯಾವುದನ್ನು ಕೂಡ ಕೂತು ಓದದೆ ಹೋದ್ರೂ ತಮ್ಮ ಅನುಭವದಿಂದ ಗಳಿಸ್ಕೊಂಡದನ್ನ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಗಾದೆಗಳು. ಅದರಲ್ಲಿ ಇವತ್ತು ತೆಗೆದುಕೊಂಡಿರ್ತಕ್ಕಂತಹ ಗಾದೆ ಪಾಲಿಗೆ ಬಂದದ್ದು ಪಂಚಾಮೃತ. ಬಹುಶಃ ಮೇಲ್ನೋಟಕ್ಕೆ ಪಂಚಾಮೃತ ಅಂದ್ರೆ ಒಂದಿಷ್ಟು ವಸ್ತುಗಳ ಪಂಚ ವಸ್ತುಗಳನ್ನ ಹಾಕಿ ಅದನ್ನ ಮಾಡ್ತಕ್ಕಂಥದ್ದು, ಅದು ತೀರ್ಥದ ರೂಪದಲ್ಲಿ ಬಳಕೆ ಆಗ್ತಕ್ಕಂಥದ್ದು. ಇದು ಮಾತ್ರ ಗೊತ್ತೇ, ಯಾರು ನಮ್ಮ ಪಾಲಿಗೆ ಬಂದ ಪಂಚಾಮೃತ ಏನು ಅದ್ರ ಬಗ್ಗೆ ತಿಳಿಯಂತ ಒಂದು ಪ್ರಯತ್ನ ಮಾಡೋಣ. ಪಂಚಾಮೃತ ಅಂದ್ರೆ ದೇವರ ತೀರ್ಥ ಅಂತ ಕರಿತಾ ಹೋಗ್ತಾರೆ. ಏನೊಂದು ಎದುರು ಮಾತಾಡದೆ ದೇವರ ಪ್ರಸಾದವನ್ನು ನಾವು ಭಕ್ತಿಯಿಂದ ಸ್ವೀಕರಿಸ್ತೇವೆ. ಹಾಗೆ ಬದುಕಿನಲ್ಲಿ ನಮಗೆ ಏನೇನು ಸಿಕ್ಕಿದೆಯೋ ಅದನ್ನು ನಾವು ಪಂಚಾಮೃತ ದೇವರ ತೀರ್ಥದಂತೆ ಅಂದ್ಕೊಂಡು ಸ್ವೀಕರಿಸ್ಬೇಕು. ನನಗೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ ಅಂತ ದುಃಖದಲ್ಲಿ ಕೂರಬಾರ್ದು. ಇದ್ದುದ್ರಲ್ಲಿಯೇ ತೃಪ್ತಿಯನ್ನು ಪಡಬೇಕು, ಪಡ್ಕೊಂಡಿದ್ರಲ್ಲಿಯೇ ನೆಮ್ಮದಿಯನ್ನು ಕಾಣಬೇಕು. ಆಗ ನಮ್ಮ ಜೀವನವು ಸುಖ ಸಂತೋಷದಿಂದ ತುಂಬಿರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಸಣ್ಣ ಕಥೆಯನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದಾನೊಂದು ಕಾಲದಲ್ಲಿ ಹಿಮಾಲಯ ಪರ್ವತದ ತಪ್ಪಲಲ್ಲಿ ಗುಣಶೀಲ ಅಂತ ಒಬ್ಬ ರಾಜ ಆಳ್ತಿದ್ದ. ಅವನಿಗೆ ಪದ್ಮಕುಮಾರ ಮತ್ತು ಪದ್ಮಕಲಾ ಎನ್ನೋ ಇಬ್ಬರು ಮಕ್ಕಳಿದ್ರು. ಈ ಗುಣಶೀಲ ತನ್ನ ಇಬ್ಬರು ಮಕ್ಕಳಿಗೂ ಒಳ್ಳೆ ಶಿಕ್ಷಣವನ್ನು ಕೊಡಿಸ್ದ. ತನ್ನ ಮಗಳು ಪದ್ಮಕಲಾನ ಪಕ್ಕದ ರಾಜಕುಮಾರ ಸೂರ್ಯಕೀರ್ತಿ ಕೊಟ್ಟು ಮದುವೆ ಮಾಡ್ದ. ಈ ಪದ್ಮಕುಮಾರನನ್ನ ಸಿಂಹಾಸನದಲ್ಲಿ ಕೂರಿಸಿ ಗುಣಶೀಲ ತಪಸ್ ಮಾಡೋದಕ್ಕೆ ಕಾಡಿ ಅಂತ ಹೊರಟೋದ. ಒಂದು ದಿನ ಇದ್ದಕ್ಕಿದ್ದಂತೆ ಸೂರ್ಯಕೀರ್ತಿಯ ರಾಜ್ಯದೊಳಗೆ ಶತ್ರು ಸೈನಿಕರು ನುಗ್ಗಿದ್ರು. ರಾಜ ಸೂರ್ಯಕೀರ್ತಿಯ ಹೋರಾಟ ಎಲ್ಲವೂ ಕೂಡ ವ್ಯರ್ಥವಾಯಿತು. ಯಾಕಂದ್ರೆ ಶತ್ರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು. ಹಾಗಾಗಿ ಸೂರ್ಯಕೀರ್ತಿಯನ್ನ ಶತ್ರು ರಾಜ್ಯದವರು ಸೋಲಿಸಿ ಬಂಧಿಸಿದ್ರು, ಆತನ ರಾಜ್ಯವನ್ನ ವಶಪಡಿಸ್ಕೊಂಡ್ರು. ಪದ್ಮಕಲಾಳಿಗೆ ಏನು ಕೂಡ ಮಾಡ್ಲಿಕ್ಕಾಗ್ಲೇ ಇಲ್ಲ, ಗೊತ್ತಾಗ್ಲೇ ಇಲ್ಲ. ಆಗ ಅವಳು ಅವಳ ಜೊತೆಗಿದ್ದ ಒಬ್ಬ ವೃದ್ಧ ದಾಸಿ ಒಬ್ಬಳ ಜೊತೆಗಿದ್ಲು. ಆ ದಾಸಿ ರಾಣಿಗೆ ಪದ್ಮಕಲಾಳಿಗೆ ದಾಸಿಯಂತೆ ವೇಷ ಧರಿಸೋದಕ್ಕೆ ಹೇಳ್ತಾಳೆ. ಯಾರಿಗೂ ಗೊತ್ತಾಗದಿರೋ ಥರದಲ್ಲಿ ಅವರಿಬ್ರು ಅರಮನೆಯಿಂದ ತಪ್ಪಿಸ್ಕೊಂಡು ಬರ್ತಾರೆ. ರಾಣಿ ಪದ್ಮಕಲಾ ತನ್ನ ಅಣ್ಣ ಪದ್ಮಕುಮಾರನ ರಾಜ್ಯಕ್ಕೆ ಬರ್ತಾಳೆ. ತನಗೆ ಬಂದೊದಗಿದ ಕಷ್ಟವನ್ನು ಹೇಳ್ಕೊಂಡ್ಳು. ಅಣ್ಣ, ನನ್ನ ಗಂಡ ಶತ್ರುಗಳ ವಶದಲ್ಲಿದ್ದಾನೆ, ಅವರನ್ನು ಹೇಗಾದರೂ ಬಿಡಿಸೋದಕ್ಕೆ ಸಹಾಯ ಮಾಡ್ತೀಯಾ ಅಂತ ಕೇಳ್ಕೊಳ್ತಾಳೆ. ರಾಜ ಪದ್ಮಕುಮಾರ ಅಹಂಕಾರಿಯಾಗಿದ್ದ, ತಾನು ಮಹಾರಾಜ ಅಂತಕ್ಕಂಥ ಅಹಂಕಾರದಲ್ಲಿ ಬೀಗ್ತಾ ಇದ್ದ. ನಿನ್ನ ಗಂಡನಿಗೆ ಸಹಾಯ ಮಾಡೋದಕ್ಕೆ ನನ್ನಿಂದಾಗಲ್ಲ, ಬೇಕಿದ್ರೆ ನೀನು ನನ್ನ ಅರಮನೆಯಲ್ಲಿ ಇರಬಹುದು ಅಂತ ಹೇಳ್ತಾನೆ ಪದ್ಮಕುಮಾರ. ಅರಮನೆಯಲ್ಲಿ ಸುಮ್ಮನೆ ಕುತ್ಕೊಂಡು ನಾನೇನು ಮಾಡಲಿ, ನನಗಾಗಿ 5 ಹಳ್ಳಿನಾದರೂ ಬಿಟ್ಕೊಡು, ನಾನಲ್ಲಿ ರಾಜ್ಯಭಾರ ಮಾಡ್ಕೊಂಡಿರ್ತೇನೆ ಅಂತ ಪದ್ಮಕಲಾ ಹೇಳ್ತಾಳೆ. ಇಲ್ಲ, ಅದಾಗಲ್ಲ, ಬೇಕಿದ್ರೆ ಅಪ್ಪ ತಪಸ್ ಮಾಡೋ ಕಾಡಿಗೆ ಹೋಗು, ಅದ್ರ ಸುತ್ತಮುತ್ತ ಇರತಕ್ಕಂಥ ಪ್ರದೇಶವನ್ನು ನೀನೇ ತಗೋ, ನೆನಪಿರಲಿ ದೇವಾಲಯದ ಈಚೆಗೆ ನಿನ್ನ ಆಡಳಿತ ಇರಬಾರ್ದು ಅನ್ನೋ ಮಾತನ್ನ ಪದ್ಮಕುಮಾರ ಹೇಳ್ತಾರೆ. ರಾಣಿ ಪದ್ಮಕಲಾ ದುಃಖದಿಂದ ಕುಸಿದು ಬೀಳ್ತಾಳೆ. ಆದರೂ ಪದ್ಮಕುಮಾರ ದಾನವಾಗಿ ಕೊಟ್ಟಂತಹ ಪ್ರದೇಶ ಸ್ವಲ್ಪವೂ ಕೂಡ ಚೆನ್ನಾಗಿರಲಿಲ್ಲ, ಆದರೂ ಕಾಡಿನಲ್ಲಿ ಖುಷಿಯಾಗಿರ್ಬೋದು ಅನ್ನೋದು ಇವಳ ಅನಿಸಿಕೆಯಾಗಿತ್ತು. ಅಲ್ಲಿ ಯಾಕಂದ್ರೆ ಅಲ್ಲಿ ಋಷಿಮುನಿಗಳಿದ್ರು, ಇನ್ನೊಂದು ಕಾಡಿನಲ್ಲಿ ಕಳ್ಳಕಾಕರು ವಾಸಿಸ್ತಾ ಇದ್ರು, ಜನರು ಆ ಪ್ರದೇಶಕ್ಕೆ ಹೋಗಿ ಭಯ ಪಡ್ತಾ ಇದ್ರು. ಈ ಕಾಡಿನ ಪಕ್ಕ 4 ಹಳ್ಳಿಗಳಿದ್ವು, ಅಲ್ಲಿ ಕೆಲವೇ ಕೆಲವು ಜನರು ವಾಸಿಸ್ತಾ ಇದ್ರು. ಆ ಪ್ರದೇಶವೋ ಕಳ್ಳು ಕಾಕರಿಂದ ತುಂಬಿತ್ತು, ಜೊತೆಗೆ ಭೂಮಿ ಕೂಡ ಚೆನ್ನಾಗಿರಲ್ಲ. ಛೇ, ಎಂಥ ಜಾಗಕ್ಕೆ ನಾನು ಬಂದು ಇದ್ದೀನಿ, ಇಲ್ಲಿ ಏನು ಮಾಡಲಿ, ನನಗೆಂಥ ದುರ್ಗತಿ ಬಂತಲ್ಲ ಅನ್ಕೊಳ್ತಾಳೆ. ಆದರೂ ನನ್ನ ಗಂಡನನ್ನು ಹೇಗಾದರೂ ಮಾಡಿ ಬಿಡಿಸ್ಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ಲು. ಇದನ್ನು ವೃದ್ಧದಾಸಿ ನೋಡಿದ್ಲು. ಮಹಾರಾಣಿ, ಸುಮ್ಮನೆ ದುಃಖ ಪಡಬೇಡಿ, ಮಹಾರಾಜರು ನಿಮಗೆ ಅಷ್ಟು ಭೂಮಿಯನ್ನಾದರೂ ಕೊಟ್ಟಿದಾರಲ್ಲ, ಅದಕ್ಕಾಗಿ ಸಂತಸ ಪಡಿ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಬಿಡಿ, ಆ ಪ್ರದೇಶದಲ್ಲಿ ಕಳ್ಳರು ಮಾತ್ರ ಅಲ್ಲ ಋಷಿಗಳು ಇದ್ದಾರೆ. ನಿಮ್ ತಂದೆಯವರು ವಾಸಿಸ್ತಾ ಇದಾರಲ್ವೇ, ಅವ್ರು ಏನಾದ್ರೂ ಒಂದು ದಾರಿ ತೋರಿಸಬಹುದು ಅನ್ನೋ ದಾಸಿಯ ಬುದ್ಧಿ ಮಾತನ್ನ ಕೇಳ್ತಾಳೆ. ಪದ್ಮಕಲಾಳಿಗೆ ಇದು ಸರಿ ಅಂತ ಅನ್ಸುತ್ತೆ. ದಾಸಿಯೊಂದಿಗೆ ಬೆಟ್ಟ ಕಾಡುಗಳಿರುವ ಆ ಪ್ರದೇಶಕ್ಕೆ ಬರ್ತಾಳೆ. ಋಷಿಗಳನ್ನ ತನ್ನ ತಂದೆ ಗುಣಶೀಲನ ಭೇಟಿಯಾದ್ಲು, ಅವರ ಆಶೀರ್ವಾದ ಸಲಹೆಗಳನ್ನ ಪಡ್ಕೊಂಡ್ಲು, ಅಲ್ಲಿನ ಹಳ್ಳಿಗಳಿಗೆ ಹೋಗಿ ಜನರ ಕಷ್ಟಗಳನ್ನ ತಿಳ್ಕೊಂಡ್ಲು. ಜನರಿಗೆ ಆಕೆನ್ ಕಂಡು ಬಹಳ ಸಂತೋಷವಾಯ್ತು. ರಾಣಿ ವಾಸಿಸೋದಕ್ಕೆ ಯೋಗ್ಯವಾದ ಒಂದು ಅರಮನೆಯನ್ನ ಹಳ್ಳಿಯ ಜನರೇ ಕಟ್ಕೊಟ್ರು. ರಾಣಿಯು ಹಳ್ಳಿಯ ಜನರಿಗೆ ಬೇಕಾದ ಸೌಕರ್ಯಗಳನ್ನೆಲ್ಲದನ್ನು ಕೂಡ ಒದಗಿಸ್ಕೊಟ್ಲು. ಬಾವಿ ಕೆರೆಗಳನ್ನ ತೋಡಿಸಿದ್ಲು, ದೇವಸ್ಥಾನಗಳನ್ನ ಕಟ್ಟಿಸಿದ್ಲು. ಹಳ್ಳಿಯವರ ಸಹಾಯದಿಂದ ಕಾಡಿನಲ್ಲಿರುವ ಕಳ್ಳರು ನಾಡಿಗೆ ಬರದೇ ಇರೋ ತರದಲ್ಲಿ ತಡಿತಾಳೆ. ಕಳ್ಳರು ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡ್ಲಿಕ್ಕೆ ಪ್ರಭಾವಿತರಾಗ್ತಾರೆ. ಎಲ್ಲರೂ ಕೂಡ ಕಳ್ಳತನವನ್ನ ಬಿಟ್ಟು ಒಳ್ಳೆಯ ಮನುಷ್ಯರಾಗ್ತಾರೆ. ರಾಣಿ ಆಳ್ತಕ್ಕಂತ ಪ್ರದೇಶದಲ್ಲಿ ಜನರು ಸುಖ ಸಮೃದ್ಧಿ ನೆಮ್ಮದಿಯಿಂದ ಬದುಕ್ತಾ ಇದ್ರು. ಕೆಲವು ವರ್ಷಗಳ ನಂತರ ರಾಣಿ ದೊಡ್ಡ ಸೈನ್ಯವನ್ನು ಕಟ್ಕೊಂಡ್ಲು. ಈ ಶತ್ರು ರಾಜ್ಯಕ್ಕೆ ದಂಡೆತ್ತಿ ಬರ್ತಾಳೆ. ಶತ್ರು ರಾಜನನ್ನ ಸೋಲಿಸಿ ಬಂಧನದಲ್ಲಿದ್ದ ತನ್ನ ಪತಿ ಸೂರ್ಯ ಕೀರ್ತಿಯನ್ನು ಬಿಡಿಸ್ಕೊಳ್ತಾಳೆ. ಮುಂದೆ ಅವರಿಬ್ರು ಸಂತೋಷದಿಂದ ಬಾಳಿದ್ರು. ಅವತ್ತು ಆ ದಾಸಿ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತಂದೇಳಿ ಹೇಳದೆ ಹೋಗಿದ್ದಿದ್ರೆ ಕಷ್ಟ ಆಗಿರ್ತಿತ್ತು. ಹಾಗಾಗಿ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಬದುಕಿನಲ್ಲಿ ತನಗೆ ಸಿಕ್ಕಿದ್ದನ್ನ ಸ್ವೀಕರಿಸಿದ್ದೇ ರಾಣಿಯ ಯಶಸ್ಸಿಗೆ ಕಾರಣವಾಯ್ತು. ಹೀಗೆ ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಘಟಿಸ್ತವೆ. ಯಾಕಾಯ್ತು ಯಾಕಾಯ್ತು ಅಂತ ಕೊರಗೋದ್ರ ಬದಲು ತನ್ನ ಪಾಲಿಗೆ ಇದೇ ಬಂದದ್ದು ಪಂಚಾಮೃತ ಅನ್ಕೊಂಡು ಅದನ್ನ ಸ್ವೀಕರಿಸಿದ್ರೆ ಮುಂದೆ ಒಂದು ಸಂತೋಷವನ್ನ ಖಂಡಿತವಾಗಿ ಕಾಣಬಹುದು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.
22: ಪಾಲಿಗೆ ಬಂದದ್ದು ಪಂಚಾಮೃತ ಎನ್ನುವಂತಹ ಗಾದೆ ಮಾತಿನ ಅರ್ಥ ವಿವರಣೆಯನ್ನ ತಿಳಿಸಿಕೊಟ್ಟಂತಹ ಚೇತನ್ ಸಿ ರಾಯನಹಳ್ಳಿ ಅವರಿಗೆ ಧನ್ಯವಾದಗಳು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಪೊನ್ನಜ್ಜಿ, ನಂಗೆ ಥ್ರೋಬಾಲ್ ಟೀಮ್ ಅಲ್ಲಿ ಸೇರಿ ಆಟ ಆಡಕ್ಕೆ ತುಂಬಾ ಇಷ್ಟ.
24: ಇಷ್ಟ ಅಂತಾನೆ, ಅದ್ರ ಟೀಮ್ಗೆ ಸೇರ್ಲಿಕ್ಕೆ ಪ್ರಯತ್ನನೇ ಮಾಡಲ್ಲ ಅವನು.
25: ಪಿಟಿ ಮಾಸ್ಟರ್ ಅವನು ನೋಡಿ ಹಾಗೆ ಸೇರ್ಸ್ಕೋಬೇಕು ಅಂತ ಸುಮ್ನೆ ಕೂತಿರ್ತಾನೆ.
5: ಅಲ್ವಾ ಪೊನ್ನಜ್ಜಿ, ನಾನೇ ಹೋಗಿ ನನ್ನನ್ನು ಸೇರಿಸ್ಕೊಳ್ಳಿ ಅಂದ್ರೆ ಅದು ಚೆನ್ನಾಗಿರುತ್ತಾ?
26: ಇದೊಳ್ಳೆ ಮಾತಾಯ್ತು ನಿಂದು. ನೀನು ಟೀಮಿಗೆ ಸೇರ್ಬೇಕಾದ್ರೆ ಆಟ ಆಡಬೇಕು, ದಿನ ಆಡಿ ಅದರಲ್ಲಿ ಒಳ್ಳೆ ಅಭ್ಯಾಸ ಮಾಡ್ಕೊಬೇಕು. ಅದು ಬಿಟ್ಟು ಸುಮ್ಮನೆ ಇದ್ರೆ ಆಗುತ್ತ ಪುಟ್ಟ? ನಿಂದು ಒಳ್ಳೆ ಮಂಕ್ರೇನ್ ಧೋರಣೆ ಆಯ್ತಲ್ಲ.
5: ಮಂಕ್ರಯ್ಯ ಯಾರದು?
26: ಒಂದು ಕತೆ ಇದೆ ಮಕ್ಕಳೇ, ಮನುಷ್ಯ ಪ್ರಯತ್ನ ಅಂತ. ಅದರಲ್ಲಿ ಈ ಮಂಕ್ರಯ್ಯ ಬರ್ತಾನೆ, ಹೇಳ್ತೀನಿ ಕೇಳಿ.
27: ಮಂಕ್ರಯ್ಯ ಹಾಲಹಳ್ಳಿಯ ಒಬ್ಬ ನಿವಾಸಿಯಾಗಿದ್ದ. ಆತ ಹಿಂದೆ ಮುಂದೆ ಗತಿಗೋತ್ರ ಇಲ್ಲದ ಪರದೇಶಿಯಾಗಿದ್ದ. ಹುಟ್ಟಿನಿಂದ ಒಬ್ಬಂಟಿಗ ಅನ್ನೋ ಅಷ್ಟರ ಮಟ್ಟಿಗೆ ಅವನಿಗೆ ಯಾರೂ ಸಂಬಂಧಿಕರು ಇರಲಿಲ್ಲ. ತನ್ನ ಈ ಸ್ಥಿತಿಗೆ ಆತ ಸದಾ ಮರುಗ್ತಿದ್ದ. ಎಲ್ಲ ವಿಧಿಲಿಖಿತ, ನನ್ನ ಹಣೆ ಬರಹ ಅಂತ ಕೊರಗ್ತಿದ್ದ. ತನ್ನ ಈ ಸ್ಥಿತಿನ ಸರಿಪಡಿಸ್ಕೊಳ್ಳೋಕೆ ಆತ ಪ್ರಯತ್ನನೇ ಪಡ್ತಾ ಇರಲಿಲ್ಲ. ಎಲ್ಲನೂ ದೈವಿಚ್ಛೆ, ಮೊದಲೇ ಒಬ್ಬರು ಜೀವನ ಹೀಗೆ ಅಂತ ಬ್ರಹ್ಮ ಬರೆದು ಕಳಿಸಿರ್ತಾನೆ. ಹಾಗಾಗಿ ಒಳ್ಳೆಯ ಜೀವನಕ್ಕೆ ಸುಮ್ಮನೆ ಪ್ರಯತ್ನ ಪಟ್ಟು ತಿಂಡ್ಕಾಡೋದು ವ್ಯರ್ಥ ಅಂದ್ಕೊಂಡು ಸುಮಾರಿಯಾಗಿ ಅಲಿತಿದ್ದ. ನನ್ನ ಯೋಗದಲ್ಲಿ ಒಳ್ಳೆಯ ದಿನಗಳು ಇದ್ರೆ ಅದು ತಾನಾಗಿ ಬರುತ್ತೆ ಅಂತ ನಂಬಿ ಕೂತಿದ್ದ. ಮೊದಲೆಲ್ಲ ನೆರೆಹೊರೆಯವರು, ಊರ ಜನರು ತಮ್ಮ ಕೆಲಸಕ್ಕೆ ಅವನನ್ನು ಕರಿತಾ ಇದ್ರು. ಕ್ರಮೇಣ ಇವನ ಗೊಣಗಾಟ ಸೋಮಾರಿತನ ಕಂಡು ಅವನನ್ನು ದೂರ ಇಟ್ಟರು. ಇದರಿಂದ ಮಂಕ್ರಯ್ಯ ಮತ್ತಷ್ಟು ದುಃಖಿತನಾಗ್ತಾನೆ. ಒಂದಿನ ಮಂಕ್ರಯ್ಯ ಗೊತ್ತು ಗುರಿ ಇಲ್ಲದೆ ತಿರುಗಾಡ್ತಿದ್ದ. ಇದೆಂಥ ಬಾಳು ತಂದು, ಒಂದು ಹೊತ್ತು ತಿಂದರೆ ಇನ್ನೆರಡು ಹೊತ್ತು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೋಬೇಕಲ್ಲ ಅಂತ ಬೇಸರ ಪಡ್ತಾ ಸಾಕ್ತಿದ್ದ. ಹಾಗೆ ಹೋಗ್ತಾ ಹೋಗ್ತಾ ಆತ ಊರ ಅಂಚಿಗೆ ಬರ್ತಾನೆ. ನಡೆದು ನಡೆದು ಆತ ಬಳಲಿದ್ದ, ಹೊಟ್ಟೆ ಬೇರೆ ಚುರುಗುಟ್ತಿತ್ತು. ಅಯ್ಯೋ ದೇವ್ರೇ, ನನ್ನನ್ನು ಹೀಗ್ಯಾಕೆ ನಿರ್ಗತಿಕನನ್ನಾಗಿ ಹುಟ್ಟಿಸ್ಬಿಟ್ಟೆ? ನೀನ್ಯಾಕೆ ನನಗೆ ಸಹಾಯ ಮಾಡೋದಿಲ್ಲ ಅಂತ ಚಿಂತೆ ಮಾಡ್ತಾ ಇರಬೇಕಾದ್ರೆ ಎದುರಿಗೆ ಒಂದು ಮರ ಕಾಣಿಸುತ್ತವನಿಗೆ. ಸ್ವಲ್ಪ ಹೊತ್ತು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಂಡು ಆಮೇಲೆ ಯೋಚನೆ ಮಾಡಿದ್ರಾಯ್ತು ಅಂತ ಮರದ ಅಡಿ ಮಲಗ್ತಾನೆ. ಮಲಗಿದ ಮಂಕ್ರಯ್ಯ ಮೇಲೆ ನೋಡ್ತಾನೆ, ಅದೊಂದು ಹಣ್ಣಿನ ಮರವಾಗಿತ್ತು. ಕೊಂಬೆ ರಂಬೆಗಳಲ್ಲಿ ಹಣ್ಣುಗಳು ಜೊಂಪೆ ಜೊಂಪೆಯಾಗಿ ತೂಗ್ತಾ ಇದ್ವು. ಮರದಲ್ಲಿ ಯಥೇಚ್ಛ ಹಣ್ಣುಗಳಿದ್ವು. ಆತ, ಅದೃಷ್ಟ ನಂದಾಗಿದ್ರೆ ಬೇಕಾದಷ್ಟು ಹಣ್ಣುಗಳು ನನಗೆ ಸಿಗುತ್ತೆ. ಅದನ್ನು ತಪ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಹಣ್ಣುಗಳನ್ನು ತಿಂದು ಹೊಟ್ಟೆ ತುಂಬಿಸ್ಕೋಬಹುದು ಅಂತ ಯೋಚನೆ ಮಾಡ್ತಾ ಮಲಗದ. ನಡೆದು ನಡೆದು ಸುಸ್ತಾಗಿದ್ದ ಅವನಿಗೆ ಗಾಢವಾದ ನಿದ್ದೆ ಆವರಿಸುತ್ತೆ.
6: ಅಯ್ಯೋ ಅಯ್ಯೋ, ಎಂತ ಸೋಮಾರಿ ಅವನು! ಹಸುವೆ ಆಗಿದ್ರು ಹಣ್ಣನ್ನ ಕಿತ್ತು ತಿನ್ನಕ್ಕೆ ಎಷ್ಟು ಆಲಸ್ಯ ಅವನಿಗೆ!
16: ಇಂಥ ಸೋಮಾರಿನ ನಾನು ನೋಡೇ ಇರಲಿಲ್ಲ.
27: ಹೌದು, ಅಷ್ಟು ಸೋಮಾರಿ ಅವನು. ಎಷ್ಟೋ ಸಮಯದ ನಂತರ ಎಚ್ಚರವಾದಾಗ ನೋಡ್ತಾನೆ, ದಾರಿಯಲ್ಲಿ ಓಡಾಡೋರು ಹಣ್ಣುಗಳಿಗೆ ಕಲ್ಲು ಹೊಡೆದು ಬೀಳಿಸಿ ತಗೋತಾ ಇದ್ರು. ಇನ್ನು ಕೆಲವು ಹುಡುಗರು ಮರ ಏರಿ ಹಣ್ಣನ್ನು ಕಿತ್ತು ಬುಟ್ಟಿ ತುಂಬಿಸ್ಕೊತಾ ಇದ್ರು. ಮಂಕ್ರಯ್ಯ ಎಲ್ಲವನ್ನು ನೋಡಿ ಸುಮ್ಮನೆ ಇದ್ದ. ಇವರೆಲ್ಲ ತಮಗೆಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ, ನನಗೆ ಈ ಹಣ್ಣುಗಳು ದಕ್ಕು ಹಾಗಿದ್ರೆ ಅದನ್ನು ಯಾರೂ ತಪ್ಪಿಸೋಕ್ಕೆ ಆಗೋದಿಲ್ಲ, ನನ್ನ ಪಾಲಿದ್ದು ಉಳಿದೇ ಉಳಿಯತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಬಿಟ್ಟ. ಕೆಲವು ಹುಡುಗರು ಮಂಕ್ರಯ್ಯನನ್ನು ನೋಡಿ ತಾವು ಹಣ್ಣನ್ನು ಆರಿಸ್ಕೊಳ್ಳುವಾಗ, ಯಜಮಾನ್ರೆ ಬನ್ನಿ,

0: ಇಲ್ಲ, ಕತ್ತತ್ತಿ ನೋಡ್ತಾನೆ, ಮರ ಬರ್ದಾಗಿತ್ತು. ಮರದಲ್ಲಿ ಒಂದೇ ಒಂದು ಹಣ್ಣು ಇರಲಿಲ್ಲ. ಕೆಳಗೆ ಬಿದ್ದ ಹಣ್ಣುಗಳು ಖಾಲಿಯಾಗಿದ್ವು. ಮಂಕ್ರೇನಿಗೆ ದುಃಖ ಉಕ್ಕಿ ಬರುತ್ತೆ. ಯಾರೋ ತನ್ನ ಕೈಗೆ ಹಣ್ಣನ್ನು ತಂದು ಕೊಡ್ಲಿಲ್ವಲ್ಲ ಅಂತ ತನ್ನ ದೌರ್ಭಾಗ್ಯ ಹಳಿತಾ ದೇವರನ್ನು ದೂಷಿಸೋಕೆ ಶುರು ಮಾಡ್ದ. ಅಯ್ಯೋ ದೇವ್ರೇ, ನಾನು ಎಲ್ಲರಿಗಿಂತ ಮೊದಲೇ ಈ ಮರದ ಕೆಳಗೆ ಬಂದು ಮಲಗಿದ್ದೆ. ನಂತರ ಬಂದವರಿಗೆಲ್ಲ ನೀನು ಹಣ್ಣನ್ನು ಕೊಟ್ಟೆ. ಅವರೆಲ್ಲ ಬುಟ್ಟಿಗಟ್ಟಲೆ ಹಣ್ಣು ತುಂಬಿಸಿ ಕೊಂಡೊಯ್ದ್ರು. ನನಗೆ ಮಾತ್ರ ಒಂದು ಹಣ್ಣು ಸಿಗದ ಹಾಗೆ ಮಾಡಿದೆಯಲ್ಲ, ಇದೆಂಥ ನ್ಯಾಯ ನಿಂದು ಅಂತ ಗೋಳಿಟ್ಟ. ಆಗ ಅಶರೀರವಾಣಿ ಒಂದು ಮಾತಾಡುತ್ತೆ. ನಿನಗೆ ಮೊದಲು ಮರದ ತುಂಬ ಹಣ್ಣನ್ನು ನಾನು ಕೊಟ್ಟಿದ್ದೆ. ನೀನು ಕಣ್ಣು ಮುಚ್ಚಿ ಮಲಗದೆ ಹತ್ತಿರದಲ್ಲಿಯೇ ಹಣ್ಣುಗಳು ಬಿದ್ದಿದ್ರೂ ಆ ಹಣ್ಣುಗಳನ್ನು ತಗೊಳ್ಳಿಲ್ಲ. ಹುಡುಗರು ಹೇಳಿದರೂ ಅದನ್ನು ಮುಟ್ಲಿಲ್ಲ. ಹಣ್ಣುಗಳು ತಾನಾಗಿ ನಿನ್ನ ಹತ್ರ ನಡೆದು ಬರೋಕ್ಕೆ ಸಾಧ್ಯನಾ? ನೀನು ಏನೋ ಪ್ರಯತ್ನ ಮಾಡಿದೆ, ಕಣ್ಣು ಮುಚ್ಚಿ ಕೂತೆ. ಅದಕ್ಕೆ ಯಾರು ಹೊಣೆ? ದೇವರು ಕೊಟ್ಟದ್ದನ್ನು ಪಡೆಯೋಕ್ಕೆ ಸ್ವಲ್ಪನಾದರೂ ನೀನು ಪ್ರಯತ್ನ ಪಡಬೇಕು ಅಲ್ವೇ? ಕೊಟ್ಟಿದ್ದನ್ನು ಕೈ ಚೆಲ್ಲಿ ಸೋಮಾರಿಯಾಗಿ ಕೂತು ಈಗ ರೋಧಿಸಿದರೆ ಏನು ಬಂತು ಅಂತ ಹೇಳ್ತು. ಮಂಕ್ರಯ್ಯ ನಿಧಾನವಾಗಿ ಯೋಚನೆ ಮಾಡ್ತಾನೆ. ಹೌದು, ಅಶರೀರವಾಣಿ ಹೇಳ್ದ ಹಾಗೆ ತಪ್ಪು ನಂದೇ. ನನ್ನ ಪ್ರಯತ್ನ ಇಲ್ಲದೆ ಏನೂ ಆಗೋದಿಲ್ಲ ಅಂತ ಆತ ತಿಳ್ಕೊಂಡ. ನಂತರದ ದಿನಗಳಲ್ಲಿ ಮೈ ಮುರಿದು ದುಡಿದು ಎಲ್ಲರಿಗೂ ಬೇಕಾದವನಾಗಿ ಬಾಳ್ತಾನೆ.
1: ಗೊತ್ತಾಯ್ತಾ ಮುನ್ನು? ಥ್ರೋಬಾಲ್ ಟೀಮ್ನಲ್ಲಿ
2: ಸೇರ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ. ಹ್ಞೂ, ಗೊತ್ತಾಯ್ತು. ನಾನು ಚೆನ್ನಾಗಿ ಆಟ ಆಡಿ ಸರಿಗೆ ತೋರಿಸ್ಬೇಕು.
1: ಹ್ಞೂ, ಪ್ರಯತ್ನ ಪಡಬೇಕು. ನಮ್ಮ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಕಾಣದ ಕೈಯೊಂದು ನಮ್ಮನ್ನು ನಿಯಂತ್ರಿಸೋದು ನಿಜಾನೇ. ಆದರೆ ಮನುಷ್ಯ ಪ್ರಯತ್ನದಿಂದ ಅದನ್ನು ಕೂಡ ಬದಲಾಯಿಸ್ಬೋದು. ಸ್ವಲ್ಪನೂ ಪ್ರಯತ್ನವಿಲ್ಲದೇ ಇದ್ದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರೆದ ಹಾಗೆ ಆಗುತ್ತೆ. ಗೊತ್ತಾಯ್ತಾ ಮಕ್ಕಳೇ?
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
6: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
5: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
6: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
5: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
7: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
5: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರ

ಜೊತೆಗಾರಿಗೆ ಬೆಳಿಗ್ಗೆ 8:30 to 9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೇ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
9: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
10: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
11: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
12: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
13: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
14: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
15: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
16: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಶಿವಮೊಗ್ಗ ನಗರ ರಸ್ತೆಯ ಶ್ರೀ ವೀರಭದ್ರೇಶ್ವರ ಪುಣ್ಯಾಶ್ರಮ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಕುರುಡು ಮಕ್ಕಳ ಸಂಗೀತ ವಿದ್ಯಾಲಯ ಮತ್ತು ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಉಚಿತ ಸಂಸ್ಕೃತ ಪಾಠಶಾಲೆಯಲ್ಲಿ ಗಾನಲಹರಿ 118ನೇ ಅಮಾವಾಸ್ಯೆ May 17 ಸಂಜೆ 6:30 ಸಂಗೀತ ಸಂಜೆ ಕಾರ್ಯಕ್ರಮ ಏರ್ಪಡಿಸಿದೆ. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪಂಡಿತ್ RB ಸಂಗಮೇಶ್ವರ್ ಗವಾಯಿಗಳು ಅಧ್ಯಕ್ಷತೆ ವಹಿಸುವರು. ಶಿಕಾರಿಪುರದ ಶ್ರೀಮತಿ ಅಮೃತ ಗಿರಿಧರ್ ಅವರು ಆಧ್ಯಾತ್ಮ ನುಡಿಗಳನ್ನಾಡುವರು. ಶ್ರೀ ಶಿರಡಿ ಸಾಯಿ ಭಜನಾ ಮಂಡಳಿಯಿಂದ ಭಜನೆ ನಡೆಯಲಿದೆ. ಆಶ್ರಮದ ಅಂಧ ಮಕ್ಕಳಿಗೆ ಪ್ರಾರ್ಥನೆ ನಡೆಯಲಿದೆ. ಹಿಂದೂಸ್ತಾನಿ ಗಾಯಕ ಉಡುಪಿಯ ರಮೇಶ್ ಮಹಾಂತ ಅವರಿಂದ ಸಂಗೀತ ಸೇವೆ ನಡೆಯಲಿದೆ. ರಾಮಣ್ಣ ಭಜಂತ್ರಿ ಸಹನ, ವೀರಭದ್ರಯ್ಯ ಶಾಸ್ತ್ರಿ, ವೇದಘೋಷ, ಪಂಡಿತ್ ಆರ್ ತುಕಾರಾಮ್ ರಂಗದೋಳ್, ವಿನಾಯಕ್ ಭಟ್ ತಬಲಾ ಹಾಗೂ ಸಿದ್ದಣ್ಣ ಬಡಿಗರ್ ಹಾರ್ಮೋನಿಯಂನೊಂದಿಗೆ ಸಾಥ್ ನೀಡಲಿದ್ದಾರೆ. ರೇವಣ್ಣ ಸಿದ್ದಯ್ಯ ಶಾಸ್ತ್ರಿ ಕಾರ್ಯಕ್ರಮವನ್ನು ನಿರೂಪಿಸಲಿದ್ದಾರೆ. ಮುಂದಿನ ವಿವರ. ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಒದಗಿಸುವುದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ ಹಾಗೂ ಆದ್ಯ ಕರ್ತವ್ಯ ಎಂದು ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಬಿಜಿ ಶಿವಮೂರ್ತಿ ಹೇಳಿದರು. ಸಿಮೆಂಟ್ ತೊಟ್ಟಿಲುಗಳನ್ನು ರೋಟರಿ ಕ್ಲಬ್ ಶಿವಮೊಗ್ಗ ರಿವರ್ಸ್ ಸೈಡ್ ವತಿಯಿಂದ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಇಂತಹ ಪುಣ್ಯವಾದ ಕೆಲಸವನ್ನು ರೋಟರಿ ರಿವರ್ಸ್ ಸೈಡ್ ಸದಸ್ಯರು ಮಾಡುತ್ತಿರುವುದು ಶ್ಲಾಘನೀಯ ವಿಚಾರ ಎಂದು ತಿಳಿಸಿದರು. ರೋಟರಿ ಸದಸ್ಯರು ನಿರಂತರವಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು, ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಉಣಿಸುವ ಸಿಮೆಂಟ್ ತೊಟ್ಟಿಲುಗಳನ್ನು ಶಿವಮೊಗ್ಗ ನಗರದ ವಿವಿಧ ಬಡಾವಣೆಗಳಲ್ಲಿ ವಿತರಿಸುತ್ತಿರುವುದು ತುಂಬಾ ಉತ್ತಮ ಕಾರ್ಯ. ಮುಂದಿನ ದಿನಗಳಲ್ಲಿ ಇಂತಹ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲಿ ಎಂದು ಆಶಿಸಿದರು. ರೋಟರಿ ರಿವರ್ ಸೈಡ್ ಅಧ್ಯಕ್ಷ ಕೆಎಸ್ ವಿಶ್ವನಾಥ್ ನಾಯಕ್ ಮಾತನಾಡಿ, ಶುಭಂ ಹೋಟೆಲ್ ಮುಂಭಾಗದಲ್ಲಿ ಇರುವ ಆಟೋ ಸ್ಟ್ಯಾಂಡ್ ಬಳಿ ಸಿಮೆಂಟ್ ತೊಟ್ಟಿ ಇಡಲಾಗಿದ್ದು, ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ರೋಟರಿ ಕ್ಲಬ್ ಶಿವಮೊಗ್ಗ ರಿವರ್ಸ್ ಸೈಡ್ ವತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ನೀರು ಉಳಿಸುವ ಸಿಮೆಂಟ್ ತೊಟ್ಟಿಗಳ ಉದ್ಘಾಟನೆ ಹಾಗೂ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಮುಂದಿನ ವಿವರ. ಭದ್ರಾ ಜಲಾಶಯದಿಂದ ಬೇಸಿಗೆ ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ಕಾಲುವೆಗಳಲ್ಲಿ ಮೇ 17ರವರೆಗೆ ಹೆಚ್ಚುವರಿಯಾಗಿ ನೀರು ಹರಿಸುತ್ತಿದ್ದು, ಮೇ 17ರ ಮಧ್ಯರಾತ್ರಿಯಿಂದ ನಿಲ್ಲಿಸಲಾಗುವುದು ಎಂದು ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಭದ್ರಾ ಜಲಾಶಯದಲ್ಲಿ ಕುಡಿಯುವ ನೀರು ಶೇಖರಣೆ ಮಾತ್ರ ಉಳಿದಿದ್ದು, ಹೆಚ್ಚುವರಿಯಾಗಿ ಬೆಳೆಗಳಿಗೆ ನೀರನ್ನು ಹರಿಸಲು ಜಲಾಶಯದಲ್ಲಿ ನೀರಿನ ಲಭ್ಯತೆ ಇರುವುದಿಲ್ಲ. ಅಚ್ಚುಕಟ್ಟು ಭಾಗದ ಎಲ್ಲಾ ರೈತರುಗಳು ಇಲಾಖೆಯೊಂದಿಗೆ ಸಹಕರಿಸುವಂತೆ ಕೋರಿದೆ. ಮುಂದಿನ ವಿವರ. ಕೇಂದ್ರ ಸರ್ಕಾರದ ಜ್ಞಾನ ಭಾರತ ಮಿಷನ್ ಯೋಜನೆಯಡಿ ರಾಷ್ಟಾದ್ಯಂತ ಲಭ್ಯವಿರುವ ಶತಮಾನಗಳಷ್ಟು ಹಳೆಯ ಕೈಬರಹದ ಪಠ್ಯಗಳು, ಹಸ್ತಪ್ರತಿಗಳು ಮತ್ತು ದಾಖಲೆಗಳನ್ನು ಇಂದಿನ ತಂತ್ರಜ್ಞಾನದ ಮೂಲಕ ಸಂರಕ್ಷಣೆ ಹಾಗೂ ಡಿಜಿಟಲೀಕರಣ ಮಾಡುವ ಯೋಜನೆ ಹಮ್ಮಿಕೊಂಡಿದ್ದು, ಈ ಯೋಜನೆಯ ಭಾಗವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳೆಗರಿ ಹಸ್ತಪತ್ರಿಕೆಗಳ ಗಣತಿ ಮತ್ತು ಸಮೀಕ್ಷೆ ಕಾರ್ಯವು ಪ್ರಸ್ತುತ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಕಟ್ಟಿ ಅವರು ತಿಳಿಸಿದ್ದಾರೆ. ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಹಸ್ತಪತ್ರಿಕೆಗಳನ್ನು ಸಮೀಕ್ಷೆ ಮಾಡಿ ಡಿಜಿಟಲೀಕರಣದ ಮೂಲಕ ಭವಿಷ್ಯದ ಪೀಳಿಗೆಗಾಗಿ ಶಾಶ್ವತವಾಗಿ ಉಳಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ರಾಷ್ಟೀಯ ಭಂಡಾರ ಸಂಗ್ರಹಿಸಲಾದ ಹಸ್ತಪತ್ರಿಕೆಗಳ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸಿರುವ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಹಸ್ತಪ್ರತಿಗಳ ರಾಷ್ಟೀಯ ಭಂಡಾರಕ್ಕೆ ಅಪ್ಲೋಡ್ ಮಾಡಲಾಗುತ್ತದೆ. ಇದರಿಂದ ಜಗತ್ತಿನಾದ್ಯಂತ ಈ ಜ್ಞಾನವನ್ನು ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಮಠ ಮಂದಿರಗಳು ಮತ್ತು ದೇವಾಲಯಗಳಲ್ಲಿ ಹಸ್ತಪ್ರತಿಗಳು ಲಭ್ಯವಿದ್ದಲ್ಲಿ ಅವುಗಳ ಮಾಹಿತಿಯನ್ನು ನೀಡಿ ಸಹಕರಿಸಲು ಕೋರಲಾಗಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಿರಿಗನ್ನಡ ವೇದಿಕೆ ಮಹಿಳಾ ವೇದಿಕೆ ವತಿಯಿಂದ ತಾಯಂದಿರ ದಿನಾಚರಣೆ ಪ್ರಯುಕ್ತ ನಗರದ ರಾಯಲ್ ಡೈಮಂಡ್ ಆಂಗ್ಲ ಮಾಧ್ಯಮ ಸ್ಕೂಲ್ ವಿನೋಬಾನಗರದಲ್ಲಿ ಕವಿಗೋಷ್ಠಿ, ಉಪನ್ಯಾಸ ಹಾಗೂ ಗಾನಸುದಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟನೆಯನ್ನು ವಿದುಷಿ ವೀಣಾ ನಾಯಕ್ ನೆರವೇರಿಸಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂದು ತಾಯಿಯ ಪ್ರಾಮುಖ್ಯತೆಯ ಬಗ್ಗೆ ಮಾಹಿತಿ ನೀಡಿದರು. ಮುಖ್ಯ ಅತಿಥಿಗಳಾಗಿ ರಾಯಲ್ ಡೈಮಂಡ್ ಇಂಗ್ಲಿಷ್ ಸ್ಕೂಲ್ ಕಾರ್ಯದರ್ಶಿ ಪೂಜಾ ನಾಗರಾಜ್ ಮಾತನಾಡಿ, ತಾಯಿಯ ಹಾಗೂ ಶಿಕ್ಷಕರ ಜವಾಬ್ದಾರಿ ತಿಳಿಸಿ, ಸಂಸ್ಕಾರಯುತ ಶಿಕ್ಷಣದಿಂದ ಮಾತ್ರ ಸ್ವಸ್ಥ ಸಮಾಜ ನಿರ್ಮಾಣ ಸಾಧ್ಯ. ಕಾರ್ಯಕ್ರಮದಲ್ಲಿ ಆಪ್ತ ಸಮಾಲೋಚಕಿ ರೇಖಾ ಸುರಭಿ ಮಾತನಾಡಿ, ತಾಯಂದಿರ ಇಂದಿನ ಸವಾಲುಗಳು ಮತ್ತು ಸ್ವಾಸ್ಥ್ಯ ಎನ್ನುವ ವಿಷಯ ಕುರಿತು ಉಪನ್ಯಾಸ ನೀಡಿದರು. ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಪರಿಸರ ನಾಗರಾಜ್ ಮಾತನಾಡಿದರು. ಕವಿಗೋಷ್ಠಿಯಲ್ಲಿ ಶ್ಯಾಮಲ ರಾಮಕೃಷ್ಣ, ಹಾಲಪ್ಪ ಜೈಲರ್, ನಾಗರತ್ನ, ಸುಬ್ರಹ್ಮಣ್ಯ, ಉಮಾಗೋಪಾಳ, ಸೌಭಾಗ್ಯ ಜಗನ್ನಾಥ, ಲಕ್ಷ್ಮೀಕುಮಾರ್, ಸತೀಶ್, ರೇಷ್ಮಾ ಸುರೇಶ್, ಗಂಗಾಧರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಸ್ವರಚಿತ ಕವನಗಳನ್ನು ವಾಚಿಸಿದರು. ಮುಂದಿನ ವಿವರ. ಶ್ರೀ ಬಸವೇಶ್ವರ ಸ್ವಾಮಿ ಪಟ್ಟಣ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಸಮಾರಂಭದಲ್ಲಿ ಇಂದು ಬೆಳಗ್ಗೆ 10:30 ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸಂತೋಷ್ ಬಳ್ಳೇಕರೆ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೀರಶೈವ ಜನಾಂಗದ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಸಮಾಜದ ಹಿರಿಯರು ಸೇರಿ 1925 ಸ್ಥಾಪಿಸಿದ್ದು, ಆಗ ಸುಮಾರು 100 ಜನರ ಸದಸ್ಯರನ್ನೊಳಗೊಂಡ ಸೊಸೈಟಿಯನ್ನು ಆರಂಭಿಸಿದ್ದರು. 2025-26 ಸಾಲಿನಲ್ಲಿ 5,520 ಸದಸ್ಯರಿಂದ 13 crore ರೂಪಾಯಿ ಠೇವಣಿ ಸಂಗ್ರಹಿಸಿದ್ದು, ಸದಸ್ಯರುಗಳಿಗೆ ಸುಮಾರು 7.80 crore ರೂಪಾಯಿ ವಿವಿಧ ಸಾಲ ನೀಡಲಾಗಿದೆ. 24 crore ರೂಪಾಯಿ ದುಡಿಯುವ ಬಂಡವಾಳವನ್ನು ಹೊಂದಿದ್ದು, ಸಂಘದ ಒಟ್ಟು ವಹಿವಾಟು 50 crore ರೂಪಾಯಿ ದಾಟಿದೆ ಎಂದರು. ಪ್ರಸಕ್ತ ಸಾಲಿನಲ್ಲಿ ಸುಮಾರು 50.70 lakh ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು, ಡಿಸಿಸಿ ಬ್ಯಾಂಕ್ನಲ್ಲಿ 14 crore ರೂಪಾಯಿ ಠೇವಣಿ ಇಡಲಾಗಿದೆ ಎಂದರು. ಮುಂದಿನ ವಿವರ. ಆರೋಗ್ಯ ಕ್ಷೇತ್ರದಲ್ಲಿ ದಾದಿಯರ ಸೇವೆ ಅತ್ಯಮೂಲ್ಯವಾಗಿದ್ದು, ರೋಗಿಗಳು ಆಸ್ಪತ್ರೆಗೆ ಬಂದಾಗ ದಾದಿಯರು ತಾಯಿ ಸ್ಥಾನದಲ್ಲಿ ಸಲ್ಲಿಸುವ ಸೇವೆಗೆ ಬೆಲೆ ಕಟ್ಟಲಾಗುವುದಿಲ್ಲ ಎಂದು ಶಿಕಾರಿಪುರ ಐಶ್ವರ್ಯ ಹೋಮಿಯೋ ಫಾರ್ಮಸಿ ವೈದ್ಯ ಡಾ ಮಾಲ್ತೇಶ್ ತಿಳಿಸಿದರು. ಶಿಕಾರಿಪುರ ಪಟ್ಟಣದ ಶಾಂತಿನಗರದಲ್ಲಿನ ಪ್ರಕೃತಿ ಚಿಕಿತ್ಸಾಲಯ, ಐಶ್ವರ್ಯ ಹೋಮಿಯೋ ಫಾರ್ಮಸಿ ಹಾಗೂ ಸೃಷ್ಟಿ ಟ್ರಸ್ಟ್ ವತಿಯಿಂದ ನಡೆದ ವಿಶ್ವ ದಾದಿಯರ ದಿನಾಚರಣೆ ಹಾಗೂ ಆರೋಗ್ಯ ಆಧ್ಯಾತ್ಮ 348 ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿ, ಪ್ರತಿ ವರ್ಷ May 12 ದಾದಿಯರ ದಿನಾಚರಣೆ ಆಚರಿಸಲಾಗುತ್ತಿದೆ. 1965 ಅಂತಾರಾಷ್ಟೀಯ ದಾದಿಯರ ಮಂಡಳಿ ಪ್ರಥಮ ಬಾರಿಗೆ ದಿನಾಚರಣೆಯನ್ನು ಆಚರಿಸುವ ಸಂಪ್ರದಾಯಕ್ಕೆ ಚಾಲನೆ ನೀಡಿದ್ದು, 1974 ಶ್ರುಶಯ ಪ್ರವರ್ತಕ ಫ್ಲಾರೆನ್ಸ್ ನೈಟಿಂಗೇಲ್ ಜನ್ಮ ದಿನಾಚರಣೆ ಅಂಗವಾಗಿ ಆಚರಿಸುವುದು ಸಂಪ್ರದಾಯವಾಗಿ ಮೂಡಿಬಂದಿತು ಎಂದು ತಿಳಿಸಿದ ಅವರು, ಹೆಚ್ಚು ಸಂಬಳ ಪಡೆಯುವ ಅಧಿಕಾರಿಗಳು ಎಸಿ ರೂಂನಲ್ಲಿ ಕುಳಿತು ಹಿರಿಯ ಅಧಿಕಾರಿಗಳ ಜವಾಬ್ದಾರಿ ಪಾಲನೆ ಆದೇಶಕ್ಕೆ ಸೀಮಿತವಾದರೆ, ಕಡಿಮೆ ಸಂಬಳದಲ್ಲಿ ರೋಗಿಗಳ ಸೇವೆಯನ್ನು ಹೆಚ್ಚು ಮಾಡುವ ದಾದಿಯರ ಸೇವೆ ಅನನ್ಯವಾಗಿದೆ. ಹಾಗಾಗಿ ಅವರನ್ನು ಗುರುತಿಸಿ ಮುಖ್ಯ ವೇದಿಕೆಗೆ ತರುವ ಕೆಲಸವಾಗಬೇಕು. ದಾದಿಯರನ್ನು ಸಮಾಜ ಗೌರವದಿಂದ ಕಾಣಬೇಕು ಎಂದು ತಿಳಿಸಿದರು. ಮುಂದಿನ ವಿವರ. ಆನವಟ್ಟಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯವು 2026-27 ಸಾಲಿನ ಆಸ್ತಿ ತೆರಿಗೆಯನ್ನು ಪೂರ್ಣವಾಗಿ ಪಾವತಿಸುವ ತೆರಿಗೆದಾರರಿಗೆ %5 ರಿಯಾಯಿತಿ ನೀಡುವ ಅವಧಿಯನ್ನು May 31 ವಿಸ್ತರಿಸಿದ್ದು, ಆನವಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮುಖ್ಯಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ.

0: ರಾಜ್ಯದಲ್ಲಿ ವನ್ಯಜೀವಿ ಸಂಖ್ಯೆ ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಮಾನವ ವನ್ಯಜೀವಿ ಸಂಘರ್ಷವೂ ತೀವ್ರವಾಗುತ್ತಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ವನ್ಯಜೀವಿ ಪಾಲಕ ಹಾಗೂ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ಹೇಳಿದರು. ಅವರು ಕರ್ನಾಟಕ ಅರಣ್ಯ ಇಲಾಖೆ ಚಿಕ್ಕಮಗಳೂರು ವೃತ್ತ ಹಾಗೂ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶದ ಸಹಯೋಗದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ವನ್ಯಜೀವಿ ಮತ್ತು ನಿರ್ವಹಣಾ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ ಆಯೋಜಿಸಿದ್ದ ಮಾನವ ವನ್ಯಜೀವಿ ಸಂಘರ್ಷ ಸಹಬಾಳ್ವೆ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆ ಕುರಿತು ಎರಡು ದಿನದ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದ ಸುಮಾರು 40,000 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ 11,000 ಚದರ ಕಿಲೋಮೀಟರ್ ಪ್ರದೇಶವನ್ನು ಸಂರಕ್ಷಿತ ವಲಯವಾಗಿ ಗುರುತಿಸಲಾಗಿದೆ. ಸರ್ಕಾರದ ಸಂರಕ್ಷಣಾ ಕ್ರಮಗಳಿಂದ ವನ್ಯಜೀವಿಗಳ ಸಂಖ್ಯೆಯಲ್ಲಿ ಏರಿಕೆ ಕಂಡುಬಂದಿದೆ ಎಂದರು. ಅರಣ್ಯದ ಅಂಚಿನಲ್ಲಿ ಕೃಷಿ ಚಟುವಟಿಕೆಗಳು ಹಾಗೂ ವಾಣಿಜ್ಯ ಬೆಳೆಗಳ ಹೆಚ್ಚಳದಿಂದ ಪ್ರಾಣಿಗಳು ಜನವಸತಿ ಪ್ರದೇಶಗಳತ್ತ ಸೆಳೆಯಲ್ಪಡುತ್ತಿದೆ. ರಸ್ತೆ ಅಭಿವೃದ್ಧಿ ಹಾಗೂ ವಾಹನ ಸಂಚಾರ ಹೆಚ್ಚಳದಿಂದ ವನ್ಯಜೀವಿಗಳ ಮುಕ್ತ ಸಂಚಾರಕ್ಕೂ ಅಡ್ಡಿಯಾಗುತ್ತಿದೆ. ಇದರಿಂದ ಸಂಘರ್ಷ ಹೆಚ್ಚುತ್ತಿದೆ ಎಂದು ಹೇಳಿದರು. ಸಂಘರ್ಷ ತಡೆಗೆ ರೈಲ್ವೆ ಬ್ಯಾರಿಕೇಡ್, ಸೌರ ಬೆಲೆ ಹಾಗೂ ಆನೆ ನಿರೋಧಕ ಕಂದಕಗಳಂತಹ ತಡೆಗೋಡೆಗಳನ್ನು ನಿರ್ಮಿಸಲಾಗುತ್ತಿದೆ. ಆದರೆ ದೀರ್ಘಕಾಲೀನ ಪರಿಹಾರಕ್ಕಾಗಿ ವನ್ಯಜೀವಿಗಳೊಂದಿಗೆ ಸಹಬಾಳ್ವೆ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು. ಸಾಕಾನ್ ಸಂಸ್ಥೆಯ ಮುಖ್ಯ ವಿಜ್ಞಾನಿ ಡಾ ಎಚ್ ಎನ್ ಕುಮಾರ್ ಮಾತನಾಡಿ, ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷ ಹೊಸ ಸಮಸ್ಯೆಯಲ್ಲ, ಅದು ಮಾನವ ನಾಗರಿಕತೆಯ ಇತಿಹಾಸದಷ್ಟೇ ಹಳೆಯದು ಎಂದು ಹೇಳಿದರು. ಪ್ರಾಚೀನ ಕಾಲದ ನೇಪಾಳದ ಪಶುಪತಿ ಶಿಲ್ಪಕಲೆಯು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಬಂಧಕ್ಕೆ ಸಾಕ್ಷಿಯಾಗಿದೆ. ಪಶು ಎಂದರೆ ಪ್ರಾಣಿ, ಪತಿ ಎಂದರೆ ರಕ್ಷಕ ಎಂಬ ಅರ್ಥವಿದ್ದು ಅಂದಿನ ಕಾಲದಲ್ಲಿ ಪ್ರಾಣಿಗಳಿಗೆ ರಕ್ಷಣೆ ಅಗತ್ಯ ಎಂಬ ಚಿಂತನೆ ಇತ್ತು ಎಂದು ತಿಳಿಸಿದರು. ಐಎಫ್ಎಸ್ ಅಧಿಕಾರಿ ಪುಲ್ಕಿತ್ ಮೀನಾ ಮಾತನಾಡಿ, ತಂತ್ರಜ್ಞಾನ ಮಾತ್ರದಿಂದ ವನ್ಯಜೀವಿ ಸಂರಕ್ಷಣೆ ಸಾಧ್ಯವಿಲ್ಲ, ಜನರಲ್ಲಿ ವನ್ಯಜೀವಿಗಳ ಬಗ್ಗೆ ಸಹಿಷ್ಣು ಬೆಳೆಸುವುದು ಅಗತ್ಯ ಎಂದರು. ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಅಧ್ಯಕ್ಷತೆ ವಹಿಸಿದ್ದರು. ಪ್ರೊಫೆಸರ್ ಟಿಎನ್ ಪ್ರಕಾಶ್ ಕಮ್ಮರಡಿ, ಐಎಫ್ಎಸ್ ಯಶ್ಪಾಲ್ ಕ್ಷೀರಸಾಗರ್ ಹಾಗೂ ವನ್ಯಜೀವಿ ನಿರ್ವಹಣಾ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ವಿಜಯ್ ಕುಮಾರ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಆವರಣದಲ್ಲಿ ಮೇ 16ರಂದು ಪ್ರೇರಣೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದ್ದು ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅನಾವರಣಗೊಳಿಸುವ ಉದ್ದೇಶವನ್ನು ಹೊಂದಿದೆ. ಕಾರ್ಯಕ್ರಮವನ್ನು ಪಿಇಎಸ್ ಶಿಕ್ಷಣ ಸಂಸ್ಥೆ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಸುಭಾಷ್ ಉದ್ಘಾಟಿಸಲಿದ್ದು ಸಂಸ್ಥೆಯ ಪ್ರಾಂಶುಪಾಲ ಡಾ ಡಿಆರ್ ಸ್ವಾಮಿ ಹಾಗೂ ಸಂಸ್ಥೆಯ ಕುಲಸಚಿವ ಡಾ ಆರ್ ನಾಗರಾಜ್ ಉಪಸ್ಥಿತರಿರಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ನೃತ್ಯ, ಗಾಯನ, ಜನಪದ ಕಲೆಗಳ ಅನಾವರಣ, ಪ್ರಶಸ್ತಿ ವಿತರಣೆ ಹಾಗೂ ಮನೋರಂಜನಾ ಕಾರ್ಯಕ್ರಮ ನಡೆಯಲಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಲಾಗಿದೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
2: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
1: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
2: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
3: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
4: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಹೆಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೇ, ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರೇ ಹೇಳುವ ಹಾಗೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು ಎಲ್ಲವೂ ಕೂಡ ಕಾಣುವಂಥದ್ದು ಹಾಗೆ ಕಾಡುವಂಥದ್ದು ಅಲ್ವಾ? ಹೀಗಿರುವಾಗ ಕೇಳುಗರೆ, ಇವತ್ತು ಬೆಳಗ್ಗೆ ನಾನು ನಮ್ ಸ್ಟುಡಿಯೋಗ್ ಬರ್ತಾ ಇರುವಾಗ ದಾರಿಯಲ್ಲಿ ಒಂದು ಮುಳ್ಳಿನ ಬೇಲಿ ಮೇಲೆ ಕಣ್ಬಿತ್ತು ಆಯ್ತಾ. ಅಲ್ಲಿ ಸಣ್ಣದಾಗಿ ಮಿನುಗ್ತಾ ಇತ್ತು ಗೊತ್ತಾ, ಆ ಕಾರೆ ಹಣ್ಣುಗಳು. ಅಬ್ಬ, ಅದನ್ನ ನೋಡಿದ ತಕ್ಷಣ ನನಗಂತೂ ಫ್ಲಾಶ್ ಬ್ಯಾಕ್ ಹೋದ ಹಾಗೆ ಆಯ್ತು. ಸ್ಕೂಲ್ ಮುಗಿಸಿ ಬರುವಾಗ ಫ್ರೆಂಡ್ಸ್ ಜೊತೆ ಮುಳ್ಳಿನ ಬೇಲಿ ನಡುವೆ ಕೈ ಹಾಕಿ, ಕೈಯೆಲ್ಲ ಗೀಚಿ ಹಣ್ಣು ಕಿತ್ತು ತಿಂತಿದ್ವಲ್ಲ, ಆ ಬಾಲ್ಯದ ದಿನಗಳೇ ಚಂದ ಅಲ್ವಾ ಕೇಳುಗರೆ? ಹೌದು, ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಈ ಕಾಡು ಹಣ್ಣುಗಳ ಜೊತೆ ಮಾತಾಡೋಣ ಅಂತ, ಜೊತೆಗೆ ಕಾಡಿನ ಅದ್ಭುತ ಲೋಕದ ಸೂಪರ್ ಟೇಸ್ಟಿ ಕಾಡು ಹಣ್ಣುಗಳ ಸವಿಯನ್ನ ನಿಮಗಾಗಿ ತರ್ತಾ ಇದೀವಿ. ಹಾಗೇನೆ ಈ ಬೇಸಿಗೆಯ ಉರಿ ಬಿಸಿಲಿಗೆ ಎಸಿ ಹಾಕಿದ್ರು ಬಾಡಿ ಅಂತೂ ತಂಪಾಗಲ್ಲ. ಆದ್ರೆ ಕಾಡಿನ ಮಡಿಲಲ್ಲಿ ಬೆಳೆಯೋ ಈ ಪುನರ್ಪುಳಿ ಹಣ್ಣಿನ ಜ್ಯೂಸ್ ಒಂದು ಗ್ಲಾಸ್ ಕುಡಿದ್ರೆ ಆಹಾ, ತಲೆ ಕಂಪ್ಲೀಟ್ ಆಗಿ ಕೂಲ್ ಆಗತ್ತೆ, ಗ್ಯಾಸ್ಟ್ರಿಕ್ ಮಾಯ ಆಗತ್ತೆ. ನಮ್ಮ ಹಿರಿಯರು ಯಾವುದೇ ಕೆಮಿಕಲ್ ಇಲ್ಲದೆ ಕಾಡಿನಲ್ಲಿ ಇಂಥ ಅದ್ಭುತ ಔಷಧಿಗಳನ್ನ ಹುಡುಕಿ ಇಟ್ಟಿದ್ದಾರೆ. ಇನ್ನು ನೀವ್ಯಾವಾಗ ಕೊನೆ ಬಾರಿ ಕಾಡಿನ ಹಣ್ಣನ್ನ ತಿಂದಿದ್ದು, ಯಾವಾಗ ನನಗೆ ಮೆಸೇಜ್ ಮಾಡಿ ಹೇಳಿ. ಇನ್ನು ನಿಮ್ಮ ಬಾಲ್ಯದ ನೆನಪನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ಓಕೆನಾ? ಸೊ ಕಾಡು ಹಣ್ಣುಗಳು ಕೇವಲ ನಮಗಷ್ಟೇ ಅಲ್ಲ ಗೆಳೆಯರೆ, ಕಾಡಿನ ಹಕ್ಕಿ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅದೇ ಜೀವನಾಧಾರ. ಪ್ರಕೃತಿ ನಮಗೆ ಕೊಟ್ಟಿರುವಂತಹ ಈ ಆಸ್ತಿಯನ್ನ ಉಳಿಸೋದು ಬೆಳೆಸೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು ಗೆಳೆಯರೆ, ನಮ್ಮ ಮಲೆನಾಡಿನ ಹಾಗೆ ಕರಾವಳಿಯ ದಟ್ಟ ಕಾಡುಗಳಲ್ಲಿ ಅದೆಷ್ಟೋ ಅಪರೂಪದ ಹಣ್ಣುಗಳು ಅಡಗಿವೆ ಅಲ್ವಾ? ಪ್ರಕೃತಿಯೇ ನಮಗಾಗಿ ನೀಡಿರುವಂತಹ ಇನ್ನೂ ಕೆಲವು ವಿಶಿಷ್ಟ ಕಾಡು ಹಣ್ಣುಗಳು, ಅವುಗಳ ರುಚಿ ಮತ್ತೆ ಅವುಗಳ ಹಿಂದೆ ಇರೋ ಆಸಕ್ತಿದಾಯಕ ವಿಷಯಗಳನ್ನ ಕೂಡ ನಾವು ತಿಳ್ಕೋಬೇಕು. ಅದರಲ್ಲಿ ನೀವೆಲ್ಲರೂ ಕೂಡ ಈ ಮುರ್ಕಲು ಹಣ್ಣು ಅಥವಾ ಉಪ್ಪಾಗೆ ಹಣ್ಣಿನ ಬಗ್ಗೆ ಕೇಳಿದಿರಾ? ಇದರ ನೋಡೋಕೆ ಸಣ್ಣ ಕುಂಬಳಕಾಯಿ ಆಕಾರದಲ್ಲಿರುತ್ತೆ, ಹಣ್ಣಾದಾಗ ಹಳದಿ ಅಥವಾ ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತೆ. ಇದರ ಒಳಗಿನ ತೊಳೆಗಳು ಅಪ್ರತಿಮ ಹುಳಿ ರುಚಿಯನ್ನ ತಂದಿರುತ್ತೆ. ಇನ್ನು ಕೆಲವರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿರೋರು ಕೂಡ ಜಗತ್ತಿನಾದ್ಯಂತ ಈ ಹಣ್ಣನ್ನ ತಿಂತಾರೆ. ಇದರ ಸಿಪ್ಪೆನ ಒಣಗಿಸಿ ಅಡುಗೆಯಲ್ಲಿ ಹುಳಿಗೆ ಬಳಸ್ತಾರೆ. ಮಲೆನಾಡಿನ ಭಾಗದಲ್ಲಿ ಮೀನಿನ ಸಾರು ಅಥವಾ ಸಾಂಬಾರ್ಗೆ ಇದು ಪ್ರಮುಖ ಪದಾರ್ಥ ಕೂಡ. ಹೌದು, ಹಾಗೆ ಕಾಡು ಹಣ್ಣುಗಳಲ್ಲಿ ಗೇರು ಹಣ್ಣು ಅಥವಾ ಗೋಡಂಬಿ ಹಣ್ಣನ್ನ ನೀವು ಕೇಳಿರ್ಲೇಬೇಕಲ್ವಾ? ಖಂಡಿತವಾಗ್ಲೂ ಕೇಳಿರ್ತೀರಾ. ಅದರಲ್ಲೂ ಈ ಗೋಡಂಬಿ ಹಣ್ಣು ಹಳದಿ ಹಾಗೆ ಗಾಢ ಕೆಂಪು ಬಣ್ಣದಲ್ಲಿ ಇರುತ್ತೆ, ತುಂಬಾ ರಸಭರಿತವಾಗಿರುತ್ತೆ, ಸ್ವಲ್ಪ ಒಗರು ಮಿಶ್ರಿತ ಸಿಹಿ ರುಚಿ ಇದ್ರೂ ಇದರ ತುದಿಯಲ್ಲಿ ಗೋಡಂಬಿಯ ಬೀಜ ಇರುತ್ತೆ ನೋಡಿ. ಅರೆ ಅದಕ್ಕಾಗಿ ಕಾಯ್ತಾ ಇರ್ತೀವಿ ಅದು ಯಾವಾಗ ಸಿಗುತ್ತೆ ಅಂತ. ಇನ್ನು ಇದರಲ್ಲಿ ವಿಟಮಿನ್ ಸಿ ಕಿತ್ತಲೆ ಹಣ್ಣಿಗಿಂತ 5 ಪಟ್ಟು ಹೆಚ್ಚಿರುತ್ತೆ. ಇದು ತಕ್ಷಣ ದೇಹಕ್ಕೆ ಎನರ್ಜಿಯನ್ನ ನೀಡುತ್ತೆ. ಆದ್ರೆ ಈ ಹಣ್ಣು ತಿಂದ ತಕ್ಷಣ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ, ಯಾಕಂದ್ರೆ ಗಂಟ್ಲು ಕೆರೆಯುವ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಕಾಡಿನ ಹಣ್ಣಿನ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾಡುವಂತಹ ಕಾಡು ಹಣ್ಣುಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಅದರಲ್ಲೂ ಕೆಲವೊಂದು ಹಣ್ಣುಗಳು ಹೇಗೆ ಅಂದ್ರೆ, ನಾವು ಬಾಲ್ಯದಿಂದಲೂ ಕೂಡ ಅದನ್ನ ತಿಂತಾ ಅದನ್ನ ನೋಡ್ತಾ ಜೊತೆಗೆ ಬೆಳೀತಾ ಇದೀವಿ. ಯಾವಾಗಪ್ಪ ಶಾಲೆ ರಜೆ ಸಿಗುತ್ತೆ ಅಲ್ಲಿ ಹೋಗಿ ಹಣ್ಣನ್ನ ಕೀಳ್ಬೋದಲ್ವಾ ಕಾಡೊಳಗೆ ಅಂತ ಕಾಯ್ತಾ ಇರ್ತಿದ್ವಿ ಅಲ್ವಾ. ಇನ್ನು ಮಲೆನಾಡು ಹಾಗೆ ಪಶ್ಚಿಮ ಘಟ್ಟ ಇನ್ನು ಕರಾವಳಿ ಪ್ರದೇಶದಲ್ಲಿರುವಂತಹ ಜನರಿಗೆ ಇದು ಒಂದ್ ರೀತಿ ಖುಷಿನೇ ಹೌದು. ಇನ್ನು ಪಶ್ಚಿಮ ಘಟ್ಟದಲ್ಲಿ ಇರುವಂತಹ ಸಾಕಷ್ಟು ಊರು, ಊರೊಳಗೆ ಕೆಲವೊಂದು ಕಾಡುಗಳು, ಅದನ್ನ ನೋಡೋಕೆ ತುಂಬಾ ಖುಷಿಯಾಗತ್ತೆ. ಕನಸಲ್ಲಿಯೂ ಕಾಡುವಂತಹ ಸ್ವರ್ಗದ ನಾಡಿನಂತೆ ಇರುತ್ತೆ ಅಲ್ಲಿನ ಕಾಡು ಚಂದ. ಇನ್ನು ಕಾಡಿನಲ್ಲಿ ಸುತ್ತಾಡುವಾಗ ಸಿಗುವಂತಹ ಕಾಡು ಹಣ್ಣುಗಳು, ಇದರ ಸುಖನೇ ಬೇರೆ. ಕಾಡ್ದಾರಿಲಿ ಸಾಕ್ತಾ ಇರುವಾಗ ಅಲ್ಲಲ್ಲಿ ಮರಗಳನ್ನ ನೋಡ್ತಾ, ಚಿಕ್ಕ ಪುಟ್ಟ ಪಕ್ಷಿಗಳನ್ನ ಪ್ರಾಣಿಗಳನ್ನ ನೋಡ್ತಾ, ಎಲ್ಲಾದ್ರೂ ಹಣ್ಣು ಕಾಣುತ್ತಾ ಅಂತ ಕಣ್ಣು ಹುಡುಕ್ತಾ ಇರುತ್ತೆ. ಅಲ್ಲೇನಾದ್ರೂ ಚಂಪೆ ಹಣ್ಣಿನ ಮರ ಕಾಣಿಸಿದ್ರೆ ಮುಗೀತು, ಅಷ್ಟೊತ್ತಿಗೆ ಆ ಹಣ್ಣಿನ ಹತ್ರ ಹೋಗೋದೆ, ಹಣ್ಣನ್ನ ಕಿತ್ಕೊಂಡು ಬರೋದೆ. ಚಂಪೆ ಹಣ್ಣಿನ ಮರ, ಆ ಮರದಲ್ಲಿ ಸಿಗುವಂತ ಹಣ್ಣು ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ಇನ್ನು ಮಲೆನಾಡು ಕರಾವಳಿಯಲ್ಲಿ ಹೆಚ್ಚಾಗಿ ಕಾಣಸಿಗುವ ಈ ಕಾಡ ಹಣ್ಣು ಬೇಸಿಗೆಯ ಆತ್ಮೀಯ ಒಡನಾಡಿ ಕೇಳುಗರೆ. ಇನ್ನು ನೆನಪುಗಳ ಜೋಡಿ ಕೂಡ ಹೌದು. ಪರಿಚಿತ ಹಣ್ಣಿನಂತೆ ಕಂಡ್ರು ಈಗಿನ ಕಾಲದಲ್ಲಿ ಅಪರಿಚಿತ ಹಣ್ಣಿದು. ಯಾಕಂದ್ರೆ ಈಗಿನ ಮಕ್ಕಳು ಕಾಡಿಗೆ ಹೋಗೋದೇ ಕಡಿಮೆ, ಕಾಡಿಗೆ ಹೋದ್ರೂ ಅಲ್ಲಿನ ಹಣ್ಣೆಲ್ಲ ತಿನ್ನೋದು ಇನ್ನೂ ಕಡಿಮೆನೆ ಬಿಡಿ. ಹಾಗೆ ಕಾಡು ಪನ್ನೇರಳೆ, ಕಾಡಿನ ಹೆಬ್ಬಲಸು, ಕುಂಟಾಲ ಹಣ್ಣು, ಇನ್ನು ಸ್ವಾದಿಷ್ಟವಾದ ಬೀರುಂಡಿ ಹಣ್ಣು, ಬೆರ್ರಿ ಹಣ್ಣು, ಜಂಬು ನೇರಳೆ ಹಣ್ಣು, ಕಾಡುಗೇರು, ಸೀತಾಫಲ, ಸಕ್ಕರೆ ಚಳ್ಳಿ ಹಣ್ಣು, ತುಂಬ್ರಿ, ಇವೆಲ್ಲ ಕಾಡು ಹಣ್ಣುಗಳ ಪರಿಮಳವೋ ಗುಣವೋ ಅದ್ಭುತ ಕೇಳುಗರೆ. ಇನ್ನು ಜಂಬು ನೇರಳೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ತುಂಬಾ ಒಳ್ಳೇದು. ಇನ್ನು ಬೀರುಂಡಿ ಪಿತ್ತ ಕಡಿಮೆ ಮಾಡುತ್ತೆ. ಬೇಸಿಗೆಯಲ್ಲಿ ಸಿಗುವಂತಹ ಧಾರೆ ಹುಳಿ ಅಂದ್ರೆ ಸ್ಟಾರ್ ಫ್ರೂಟ್ ಕಫ ಶಮನಕ್ಕೆ ಸಹಾಯಕಾರಿ. ಇನ್ನು ಚೆರಿ ಹಣ್ಣಿನಲ್ಲಿರುವಂತಹ ವಿಟಮಿನ್ ಯಾವ ಹಣ್ಣಿನಲ್ಲೂ ಕೂಡ ಇಲ್ಲ ಅನ್ನೋದು ಹಿರಿಯರ ಅಭಿಪ್ರಾಯ ಕೂಡ ಹೌದು. ಕಾಡಿನಲ್ಲಿ ಹಣ್ಣು ಬರೀ ತಿನ್ನೋದಕ್ಕಲ್ಲ, ರಸ ಹಿಂಡಿ ಜ್ಯೂಸ್ ಮಾಡಿ ಕುಡಿದ್ರು ಆಹಾ, ಆ ರುಚಿ ಯಾವ ಲೋಕದಲ್ಲಿಯೂ ಸಿಗ್ಲಿಕ್ಕಿಲ್ಲ ಅನ್ಸುತ್ತೆ. ಕಾಡು ಗೇರಿನ ರಸ ಚೂರ್ ಹೀರಿದ್ರು ಸಾಕು, ಆಯಾಸ ಎಲ್ಲ ಬಿದ್ ಹೋಗಿ ಉಲ್ಲಾಸ ಹೆಚ್ಚಿಗೆ ಆಗತ್ತೆ. ಉಲ್ಲಾಸ ಬರೋದು ಗ್ಯಾರಂಟಿನೇ. ವಿಚಿತ್ರ ಅಂತ ಹೇಳಿದ್ರೆ ಇಂತಹ ಹಣ್ಣುಗಳ ಬಗ್ಗೆ ಎಳ್ಳಷ್ಟು ಗಂಧ ಗಾಳಿ ಇಲ್ಲದವರು ಈಗ್ಲೂ ಇದಾರೆ. ಅದು ವಿಷದ ಹಣ್ಣು, ತಿಂದ್ರೆ ಸಾಯ್ತಾರೆ ಅಂತೆಲ್ಲ ಕೆಲವರು ಕಟ್ಟು ಕಥೆಯನ್ನ ಹೇಳ್ತಾರೆ. ಪ್ರಕೃತಿ ಅಂದ್ರೆ ಕಾಡು ಹಣ್ಣುಗಳ ನಾಡು. ಇಲ್ಲಿನ ಒಂದೊಂದು ಹಣ್ಣಿಗೂ ಮಾರುಕಟ್ಟೆಯಲ್ಲಿ ಸಿಗುವ ಹಣ್ಣುಗಳನ್ನ ಮೀರಿಸಿದಂತಹ ರುಚಿ ಇದೆ. ಇದನ್ನ ಕಾಡು ಹಣ್ಣುಗಳ ಬಗ್ಗೆ ತಿಳ್ಕೊಂಡಿರೋರೇ ಸ್ವತಃ ಹೇಳ್ತಾರೆ. ಆದ್ರೆ ಕೇಳುಗರೆ, ನೀವೇನಾದ್ರೂ ಟ್ರಕ್ಕಿಂಗ್ ಮಾಡುವಾಗ್ಲೋ ಅಥವಾ ಎಲ್ಲಾದ್ರೂ ಫ್ರೆಂಡ್ಸ್ಗಳ ಜೊತೆ ಕಾಡಿನ ಮಧ್ಯೆ ಎಲ್ಲ ಹೋಗುವಾಗ ಕಾಡಿನ ಹಣ್ಣು ತಿನ್ಬೇಕು ಅಂತ ಅನಿಸಿದಾಗ ಅಲ್ಲಿ ಸ್ಥಳೀಯರನ್ನ ಒಮ್ಮೆ ಕೇಳಿ ತಿನ್ನೋದು ಉತ್ತಮ. ಹಾಗಿದ್ರೆ ಕಾಡು ಹಣ್ಣುಗಳ ಬಗ್ಗೆ ಮತ್ತೊಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪದ್ಧತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಾಡಿನ ಬಗ್ಗೆ ಎಲ್ಲ, ಕಾಡಿನಲ್ಲಿ ಸಿಗುವಂತಹ ಕಾಡು ಹಣ್ಣುಗಳ ಬಗ್ಗೆ ಮಾತನಾಡೋಣ ಅಂತ. ಹೌದು, ನಾಡಲ್ಲಿರುವಂತಹ ಹಣ್ಣುಗಳನ್ನ ತಿನ್ನೋದು ಮಾಮೂಲಿ ರೀ. ಆದ್ರೆ ಒಂದ್ಸರಿ ಕಾಡಿಗೆ ಹೋಗಿ ಕಾಡಿನ ಹಣ್ಣು ತಿಂದು ನೋಡಿ, ಅದ್ರ ರುಚಿನೇ ಬೇರೆ, ಹಾಗೆ ಅದ್ರಲ್ಲಿರುವಂತಹ ಸತ್ವಗಳೇ ಬೇರೆ. ನಾನು ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ, ನೀವಾಗೆ ನೀವಿರೋ ಒಬ್ರೇ ಕಾಡಿಗೆ ಹೋಗ್ತಾ ಇದೀರ ಅಂದ್ರೆ ಅಲ್ಲಿ ಯಾವ ಹಣ್ಣು ಬೇಕೋ ಅದನ್ನ ತಿನ್ನೋಕೆ ಹೋಗ್ಬೇಡಿ. ಅಲ್ಲಿ ಯಾರಾದ್ರೂ ಗೊತ್ತಿರೋರ್ವಂತಹ ಸ್ಥಳೀಯರು ಇದ್ದಾಗ ಅವರೊಟ್ಟಿಗೆ ಹೋಗಿ ಕಾಡು ಹಣ್ಣುಗಳನ್ನ ತಿನ್ನೋದು ಒಳ್ಳೇದು. ಇನ್ನು ಕಾಡು ಹಣ್ಣುಗಳಲ್ಲಿ ಆರೋಗ್ಯದ ಗುಣ ಹೆಚ್ಚಾಗಿನೇ ಇರುತ್ತೆ. ವಿಟಮಿನ್ ಸಿ ಇರ್ಬೋದು, ವಿಟಮಿನ್ ಬಿ ಇರ್ಬೋದು, ಎಲ್ಲವೂ ಕೂಡ ಇರುವಂತದ್ದು. ವಿಶೇಷವಾಗಿ ಗೇರು ಹಣ್ಣಲ್ಲಿ ವಿಟಮಿನ್ ಸಿ ಕಿತ್ತಲೆ ಹಣ್ಣಿಗಿಂತ 5 ಪಟ್ಟು ಹೆಚ್ಚಿರುತ್ತೆ. ಇದು ತಕ್ಷಣ ದೇಹಕ್ಕೆ ಎನರ್ಜಿಯನ್ನ ನೀಡುತ್ತೆ. ಆದ್ರೆ ಈ ಹಣ್ಣು ತಿಂದಾಗ ನೀರನ್ನ ಕುಡಿಬೇಡಿ. ಇನ್ನು ಬಿಕ್ಕಿ ಹಣ್ಣು, ಈ ಹಣ್ಣಿನ ಬಗ್ಗೆ ಕೆಲವರು ಕೇಳಿರ್ಬೋದೇನೋ. ಕಾಡಿನ ದಾರಿಗಳಲ್ಲಿ ಸಿಗುವಂತ ಈ ಹಣ್ಣು ಹಸಿರಾಗಿದ್ದಾಗ ಗಟ್ಟಿಯಾಗಿದ್ದು, ಹಣ್ಣಾದಾಗ ಹಳದಿ ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗತ್ತೆ. ಇದರ ಒಳಗಿನ ತಿರುಳು ಕಪ್ಪಾಗಿರುತ್ತೆ ಮತ್ತು ವಿಶಿಷ್ಟವಾದ ಸಿಹಿ ರುಚಿಯನ್ನ ಹೊಂದಿರುತ್ತೆ. ಹಳ್ಳಿಗಳಲ್ಲಿ ಮಕ್ಕಳು ಕಾಡಿಗೆ ಹೋದಾಗ ಬಿಕ್ಕಿ ಹಣ್ಣು ಸಿಕ್ಕರೆ ಹಬ್ಬನೇ ಸರಿ. ಇದರ ಮರದಿಂದ ಬರುವಂತಹ ಅಂಟನ್ನು ಕೂಡ ಬೇರೆ ಬೇರೆ ಕೆಲಸಗಳಿಗೆ ಬಳಸ್ತಾರೆ. ಹಾಗೆ ಮರಬಾಳೆ ಅಥವಾ ಕಾಡು ಬಾಳೆ ಹಣ್ಣಿನ ಬಗ್ಗೆ ಕೆಲವರು ಕೇಳಿರ್ಬೇಕೇನೋ ಅಲ್ವಾ? ಖಂಡಿತವಾಗ್ಲೂ ಕೇಳಿರ್ತೀರಾ. ಸಾಮಾನ್ಯ ಬಾಳೆಹಣ್ಣಿನ ತಳಿಯಾಗಿದ್ರೂ ಕೂಡ ಇವುಗಳ ಗಾತ್ರ ಚಿಕ್ಕದು. ಇನ್ನು ಹಣ್ಣಲ್ಲಿ ತುಂಬಾ ದೊಡ್ಡ ದೊಡ್ಡ ಕಪ್ಪು ಬೀಜಗಳಿರುತ್ತೆ. ರುಚಿ ಮಾತ್ರ ನೈಸರ್ಗಿಕವಾಗಿ ತುಂಬಾನೇ ಸ್ವೀಟ್ ಆಗಿರುತ್ತೆ. ಕಾಡಿನ ಪ್ರಾಣಿಗಳಾದಂತಹ ಮಂಗ, ಆನೆಗಳು ಹಾಗೆ ಪಕ್ಷಿಗಳಿಗೆ ಇದು ನೆಚ್ಚಿನ ಆಹಾರ ಕೂಡ ಹೌದು. ಈ ಹಣ್ಣಿನ ಗಿಡಗಳು ಕಾಡಿನಲ್ಲಿ

ಆಸ್ತಿಯನ್ನ ಉಳಿಸ್ಕೋಬೇಕಾಗಿದೆ, ಬೆಳೆಸಬೇಕಾಗಿದೆ. ಇದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಡು ಹಣ್ಣಿನ ಬಗ್ಗೆ ಮಾತನಾಡಿದ್ಕೆ ಒಂದ್ಸರಿ ನೀವು ನಿಮ್ಮ ಹಳೆಯ ನೆನಪಿಗೆ ಹೋದ್ರಿ ಅನ್ಸುತ್ತಲ್ವಾ? ಖಂಡಿತವಾಗ್ಲೂ ಹೋಗಿರ್ತೀರ, ಯಾಕಂದ್ರೆ ನಿಮ್ಮೊಟ್ಟಿಗೆ ನಾನು ಕೂಡ ನನ್ನ ಬಾಲ್ಯದ ದಿನಗಳಿಗೆ ಒಮ್ಮೆ ಹೋಗಿ ಬಂದೆ. ಹಾಗೆ ಕೇಳುಗರೆ, ಕಾರೆ ಹಣ್ಣು, ನೇರಳೆ ಹಣ್ಣು ಎಲ್ರಿಗೂ ಗೊತ್ತು. ಆದ್ರೆ ನೀವೆಲ್ಲಾದ್ರೂ ಉಪ್ಪಾಗೆ ಅಥವಾ ಬಿಕ್ಕಿ ಹಣ್ಣನ್ನ ತಿಂದಿದ್ದೀರಾ? ಇವತ್ತಿನ ಸೂಪರ್ ಫೋರ್ಸ್ ಲೈಫ್ ನಲ್ಲಿ ನಾವು ಸೂಪರ್ ಮಾರ್ಕೆಟ್ ಗೆ ಹೋಗಿ ವ್ಯಾಕ್ಸ್ ಹಚ್ಚಿರೋ ಆಪಲ್, ಕೆಮಿಕಲ್, ದ್ರಾಕ್ಷಿನ ತರ್ತೀವಿ. ಆದ್ರೆ ಪ್ರಕೃತಿ ನಮ್ಗೆ ಯಾವುದೇ ಕಾಸಿಲ್ಲದೆ, ಸೈಡ್ ಎಫೆಕ್ಟ್ ಇಲ್ಲದೆ ಕೊಟ್ಟಿರುವಂತ ಈ ಕಾಡು ಹಣ್ಣುಗಳನ್ನ ಮರ್ತ್ ಬಿಟ್ಟಿದೀವಿ ಅಲ್ವಾ? ನೆನಪಿಡಿ ಕೇಳುಗರೆ, ಈ ಕಾಡು ಹಣ್ಣುಗಳು ಬರೀ ಹಣ್ಣುಗಳಲ್ಲ, ನಮ್ಮ ಮಣ್ಣಿನ ಜೀವನಾಡಿಗಳು. ಇವುಗಳನ್ನ ಉಳಿಸ್ಕೊಳ್ಳೋದು ನಮ್ಮ ಕಾಡನ್ನ ಉಳಿಸ್ಕೊಂಡ ಹಾಗೆ. ನಿಮ್ಮೂರಿನ ಆಸುಪಾಸಿನಲ್ಲಿ ಸಿಗುವಂತ ಅಪರೂಪದ ಕಾಡು ಹಣ್ಣನ್ನ ಯಾವುದು ಅಂತ ನನಗೆ ವಾಟ್ಸ್ಆಪ್ ಮಾಡಿ. ಸೊ ಕಾಡು ಹಣ್ಣನ್ನ ತಿನ್ನೋಕೇನಾದ್ರು ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಆ ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. ಕಾಡು ಹಣ್ಣನ್ನ ತಿನ್ನಿ, ಅದರಲ್ಲಿ ಹೆಚ್ಚು ಪೌಷ್ಟಿಕಾಂಶ ಇದೆ, ಇನ್ನು ಯಾವುದೇ ಸೈಡ್ ಎಫೆಕ್ಟ್ಸ್ಗಳು ಕೂಡ ಇರೋದಿಲ್ಲ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಡು ಹಣ್ಣುಗಳ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವು ಇಷ್ಟು ತನಕ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ನನ್ನ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
2: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
1: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೈದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000 ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
0: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅನ್ನಂಗಾಯ್ತು.
2: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ನಲ್ಲಿ ಮಾತ್ರ.
1: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036-05-4066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
3: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್, ಹಲೋ, ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ, ಕೆಲವರು ಬೆಟ್ಟ ಗುಡ್ಡ ನದಿ ಬೀಚಸ್ ಕಡೆ ಹೋಗೋದಕ್ಕೆ ಇಷ್ಟಪಟ್ರೆ, ಇನ್ನು ಕೆಲವರು ದೇವಾಲಯಗಳು, ಧಾರ್ಮಿಕ ಕ್ಷೇತ್ರಗಳು, ಐತಿಹಾಸಿಕ ತಾಣಗಳಿಗೆಲ್ಲ ಹೋಗೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳಬಹುದು. ಹಾಗೆ ಟ್ರಾವೆಲಿಂಗ್ ಅನ್ನೋದು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಂತಾನೆ ಹೇಳಬಹುದು. ಆ ರೀತಿ ಎಲ್ರಿಗೂ ಕೂಡ ಇಷ್ಟವಾಗುವಂತಹ ಪ್ಲೇಸ್ನ ಪರಿಚಯಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸೊ ಹಾಗೆ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಇವತ್ತು ರಕ್ಷಿತಾ ಯಾವ ಪ್ಲೇಸ್ನ ಬಗ್ಗೆ ಪರಿಚಯಿಸ್ತಾರೆ, ಯಾವ ಊರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಸೊ ಹಾಗೆ ಇವತ್ತು ಒಂದು ಅದ್ಭುತವಾಗಿರೋ ಪ್ಲೇಸ್ಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೆಯೇ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿರುವ ಕವಳಿಕೆರೆ ಎನ್ನುವಂತಹ ಒಂದು ಸ್ಥಳ. ದಟ್ಟ ಹಸಿರು ಮತ್ತೆ ಪ್ರಶಾಂತ ವಾತಾವರಣದಿಂದ ಕೂಡಿದ ಅದ್ಭುತ ಪ್ರವಾಸಿ ತಾಣವಾಗಿದೆ. ನಿಸರ್ಗ ಪ್ರಿಯರಿಗೆ ಮತ್ತೆ ಧಾರ್ಮಿಕ ಆಸಕ್ತರಿಗೆ ಇದು ಹೇಳಿ ಮಾಡಿಸಿದ ಸ್ಥಳ ಅಂತಾನೆ ಹೇಳಬಹುದು. ಇದು ಸುಮಾರು 70 ಪ್ರದೇಶದಲ್ಲಿ ಹರಡಿಕೊಂಡಿರುವ ವಿಶಾಲವಾದ ಮತ್ತೆ ಆಳವಾದ ಕೆರೆಯಾಗಿದೆ. ಈ ಕೆರೆಯನ್ನ ಮಹಾಭಾರತದ ಕಾಲದಲ್ಲಿ ಭೀಮನು ನಿರ್ಮಿಸಿದನು ಅನ್ನುವಂತಹ ನಂಬಿಕೆ ಕೂಡ ಇದೆ. ಭೀಮನು ಕವಡಿ, ಕವಡಿ ಅಂದ್ರೆ ಚಿಪ್ಪು ಅನ್ನುವಂತಹ ಮೀನಿಂಗ್ ಇದೆ. ಭೀಮನು ಕವಡಿ ನೀರಿನಲ್ಲಿ ಗಂಗಾಜಲವನ್ನ ತಂದು ಈ ಸ್ಥಳದಲ್ಲಿ ಸುರಿದಿದ್ರಿಂದ ಇದಕ್ಕೆ ಕವಡಿ ಕೆರೆ ಅನ್ನುವಂತಹ ಹೆಸರು ಬಂದಿದೆ ಅಂತ ಕೂಡ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಕೆರೆಯ ದಂಡೆಯ ಮೇಲೆ ಪುರಾತನ ಮತ್ತೆ ಪ್ರಸಿದ್ಧವಾದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೂಡ ಇದೆ. ಸುತ್ತಲೂ ಕಾಡಿನ ನಡುವೆ ನೆಲೆಸಿರುವ ಈ ತಾಯಿಯ ದರ್ಶನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಹಾಗಿದ್ರೆ ಈ ಪುರಾಣ ಪ್ರಸಿದ್ಧ ಸ್ಥಳದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಮಾಹಿತಿ ಕೊಡ್ಲಿಕ್ಕೆ ಅಲ್ಲಿಗೆ ಪ್ರವಾಸವನ್ನ ಕೈಗೊಂಡಂತಹ ಮುರಳಿ ಸರ್ ನಮ್ ಜೊತೆಗಿದ್ದಾರೆ. ಹಾಗಿದ್ರೆ ಮುರಳಿ ಅವರನ್ನ ಮಾತಾಡ್ಸೋಣ, ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೂಡ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿರುವಂತಹ ಕವಡಿ ಕೆರೆಯ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗಿದ್ರೆ ಈ ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಈಗ ಮುರಳಿ ಸರಿದರೆ. ಸೊ ಹಾಗಿದ್ರೆ ಮುರಳಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ.
2: ನಮಸ್ಕಾರ. ಈ ದೇವಸ್ಥಾನ ಇರೋದು ಕವಡಿಕೆರೆ ಅಂತ. ಇದು ಒಂದು ದುರ್ಗಾದೇವಿ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ನೀವು ಯಲ್ಲಾಪುರದಿಂದ ಅರೌಂಡ್ ಒಂದು 6.5 ಕಿಲೋಮೀಟರ್ಸ್ ಆಗತ್ತೆ. ನೀವು ಯಲ್ಲಾಪುರದಲ್ಲಿ ನೋಡಲೇಬೇಕಾದಂತ ಸ್ಥಳದಲ್ಲಿ ಇದು ಒಂದು. ಇಲ್ಲಿ ನಿಮ್ಗೆ ವಿಶೇಷ ಏನು ಅಂತಂದ್ರೆ, ಅರೌಂಡ್ 62 ಎಕರೆಗೆ ಇರುವಂತ ಒಂದು ದೊಡ್ಡದಾದ ಕೆರೆ ಸಿಗತ್ತೆ ನಿಮ್ಗೆ. ಈ ಕೆರೆ ಬಂದು 62 ಎಕರೆ ಜಾಗದಲ್ಲಿ ಇದೆ. ಈ ಕೆರೆಗೆ ಒಂದು ವಿಶೇಷವಾದ ಸ್ಥಾನಮಾನ ಇದೆ, ಹಾಗೆ ನಿಮ್ಗೆ ಒಂದು ಒಳ್ಳೆ ಹಿಸ್ಟ್ರಿ ಕೂಡ ಇದೆ. ಏನಕ್ಕೆ ಅಂದ್ರೆ, ಇದು ಪಾಂಡವರು ವನವಾಸಕ್ಕೆ ಹೋದ ಟೈಮಲ್ಲಿ ದ್ರೌಪದಿಗೆ ತುಂಬಾ ಬಾಯಾರಿಕೆ ಆದಾಗ ಅವಳು ಭೀಮನಲ್ಲಿ ಕೇಳ್ಕೊಳ್ತಾರೆ, ನನ್ಗೆ ನೀರ್ ಬೇಕು ಅಂತ. ಅವಾಗ ನೀರನ್ನ ಹುಡುಕಾಟದಲ್ಲಿ ಎಲ್ಲಾ ಕಡೆ ಹುಡುಕಾಡ್ತಾನೆ ಭೀಮ ಬಂದ್ಬಿಟ್ಟು, ಅವನ್ಗೆಲ್ಲೂ ಸಿಗಲ್ಲ. ಆವಾಗ ದುರ್ಗಾದೇವಿ ಹತ್ರ ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅವನ ಪ್ರಾರ್ಥನೆಗೆ ಒಲಿದಂತ ದುರ್ಗಾದೇವಿ ಅವನಿಗೆ ಒಂದು ವರ ಕೊಡ್ತಾಳೆ, ಹಾಗೆ ಶಕ್ತಿಯನ್ನು ಕೊಡ್ತಾಳೆ. ಗಂಗಾ ನದಿಯಿಂದ ನೀರನ್ನು ತಗೊಬರುವಂತ ಒಂದು ವಿಶೇಷವಾದ ಶಕ್ತಿಯನ್ನು ಕೊಡ್ತಾಳೆ. ಅದೇ ತರದಲ್ಲಿ ಅವನು ಗಂಗಾ ನದಿಯಿಂದ ನೀರನ್ನು ತಗೋಬರ್ತಾನೆ. ನೀರನ್ನು ತಗೋಬಂದು ಇಲ್ಲಿ ಇಡ್ಲಿಕ್ಕೆ ಎಲ್ಲಿ ಜಾಗ ಅಂತ ಕೇಳಿದಾಗ ಈ ಪ್ಲೇಸನ್ನ ತೋರಿಸ್ಬಿಟ್ಟು ಇಲ್ಲಿ ಇಡು ಅಂತ ಹೇಳ್ತಾಳೆ. ಅವಾಗ ಇಲ್ಲಿ ನೀರನ್ನ ತಂದು ಇಟ್ಟಿದ್ದಕ್ಕೆ ಇಷ್ಟು 62 ಎಕರೆ ಜಾಗದಲ್ಲಿ ಇದು ಕೆರೆ ಇದೆ ಅಂತ ಪುರಾಣದಲ್ಲಿ ಹೇಳಲಾಗತ್ತೆ. ಹಾಗೆ ಮಾಡಿದಾಗ ದುರ್ಗಾದೇವಿ ಭೀಮನಿಗೆ ಪ್ರಸನ್ನಳಾಗಿ, ನನಗೆ ಇಲ್ಲೇ ಕೆರೆ ಪಕ್ಕದಲ್ಲಿ ಒಂದು ಜಾಗ ನೋಡ್ಬಿಟ್ಟು ಅಲ್ಲಿ ತನ್ನನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾಳೆ. ಅದೇ ರೀತಿಯಲ್ಲಿ ಪಾಂಡವರು ದುರ್ಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದ ನಂತರದಲ್ಲಿ ಇದು ಕವಡಿಕೆರೆ ಅಂತ ಸುಪ್ರಸಿದ್ಧಿಯಾಗತ್ತೆ. ಇದೇನೆ ಕವಡಿಕೆರೆ ದುರ್ಗಾ ದೇವಸ್ಥಾನದ ಚಿಕ್ಕದಾದ ಹಿಸ್ಟ್ರಿ ಅಂತ ಹೇಳ್ಬೋದು. ಮುಂಚೆ ಹೇಳಿದಾಗೇನೆ ಇದು ಯಲ್ಲಾಪುರದಲ್ಲಿ ಒಂದು ಅತ್ಯಂತ ಪ್ರಸಿದ್ಧಿಯಾದಂಥ ಜಾಗ. ನೀವು ಯಲ್ಲಾಪುರಕ್ಕೆ ಹೋದಾಗ, ಅಂದರೆ ಮಾಗೋಡ್ ಫಾಲ್ಸ್ ಎಲ್ಲ ಇದೆಯಲ್ಲ, ಮಾಗೋಡ್ ಫಾಲ್ಸ್ ಎಲ್ಲ ನೋಡಕ್ಕೆ ಹೋದಾಗ ನೋಡಲೇಬೇಕಾದಂಥ ಸ್ಥಳ. ಈ ಸ್ಥಳವನ್ನು ನೋಡೋಕ್ಕೆ ಅಂತಲೇ ನೀವು ಬೇಕಾದರೆ ಹೋಗ್ಬೋದು. ಮಾಗೋಡ್ ಫಾಲ್ಸಿಂದ ನಿಮಗೆ ಆಲ್ಮೋಸ್ಟ್ 9 ಕಿಲೋಮೀಟರ್ ಆಗತ್ತೆ. ಇದು ದೇವಿ ದರ್ಶನ ಮಾಡಿ ಹಾಗೆ ಇಲ್ಲಿ ಇರುವಂಥ ಕೆರೆಯನ್ನು ನೋಡೋಕ್ಕೆ ಅಂತಲೇ ಹೋಗಬೇಕಾಗತ್ತೆ. ಅಷ್ಟು ಚೆನ್ನಾಗಿದೆ ಈ ಕೆರೆ. ಅದೇ ಹೇಳದ್ನಲ್ಲ, 62 ಎಕರೆಗೆ ಇರೋ ಕೆರೆ ಅಂತಂದರೆ ನಿಮಗೆ ಎಲ್ಲಿ ನೋಡಿದ್ರು ನಿಮ್ಮ ದೃಷ್ಟಿ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ನಿಮಗೆ ಕೆರೆನೇ ಕಾಣಿಸತ್ತೆ. ಕವಡಿಯಮ್ಮ ಅಂತ ಇಲ್ಲಿ ಸುಪ್ರಸಿದ್ಧ ದುರ್ಗಾದೇವಿ ಹೆಸರು.
0: ಓಕೆ ಮುರಳಿ ಸರ್, ಕವಡಿ ಕೆರೆಯ ಬಗ್ಗೆ ಹಾಗೆ ಅಲ್ಲಿರುವಂತಹ ದುರ್ಗಾದೇವಿಯ ದೇವಾಲಯದ ಬಗ್ಗೆ ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ಹಾಗೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಕೇಳದ್ರಲ್ವಾ ಮುರಳಿ ಸರ್, ಎಷ್ಟು ಚೆನ್ನಾಗಿ ಕವಡಿ ಕೆರೆಯಲ್ಲಿನ ಒಂದು ಹಿಸ್ಟ್ರಿಯ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಅಲ್ವಾ. ಸೊ ಹಾಗಿದ್ರೆ ಈ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ನೀವು ಕವಡಿ ಕೆರೆಗೆ ಹೋಗ್ತೀರಾ ಅಂದ್ರೆ ಇನ್ನು ಯಾವೆಲ್ಲ ಸ್ಥಳಗಳಿಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ? ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
5: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
6: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಪುರಾಣ ಪ್ರಸಿದ್ಧ ಕವಡಿ ಕೆರೆ ಎನ್ನುವಂತಹ ಒಂದು ಸ್ಥಳದ ಬಗ್ಗೆ, ದೇವಾಲಯದ ಬಗ್ಗೆ, ಹಾಗೆ ಇಲ್ಲಿರುವಂತಹ ಕೆರೆಯ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ ಅಲ್ವಾ. ಸೊ ಹಾಗಿದ್ರೆ ಇಲ್ಲಿಯ ಬಗ್ಗೆ, ಇಲ್ಲಿನ ಸುತ್ತಮುತ್ತಲು ಇನ್ನು ಯಾವೆಲ್ಲ ಪ್ರದೇಶ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಯಲ್ಲಾಪುರದಿಂದ ಮಾಗೋಡು ರಸ್ತೆಯಲ್ಲಿ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಥಳ ಇರೋದು. ವರ್ಷದ ಯಾವುದೇ ಸಮಯದಲ್ಲಾದ್ರೂ ಕೂಡ ಇಲ್ಲಿಗೆ ಭೇಟಿ ನೀಡಬಹುದಾಗಿದೆ. ಮಳೆಗಾಲದಲ್ಲಿ ಈ ಪ್ರದೇಶದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಅಚ್ಚ ಹಸಿರಾಗಿರುವಂತಹ ತಾಣ ಇದಾಗಿರೋದ್ರಿಂದ ಇನ್ನಷ್ಟು ಗ್ರೀನರಿ ಆಗಿ ಇರುತ್ತೆ. ಸೊ ಹಾಗೆ ಕೆರೆ ಕೂಡ ಸಂಪೂರ್ಣವಾಗಿ ತುಂಬಿಕೊಂಡಿರೋದ್ರಿಂದ ಕಣ್ಣಿಗೆ ಅದನ್ನು ನೋಡುವುದೇ ಒಂದು ಆನಂದ ಅಂತ ಹೇಳಬಹುದು. ಹಾಗೆ ಇಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಯಲ್ಲಾಪುರ ಪಟ್ಟಣಕ್ಕೆ ತಲುಪಿ ಅಲ್ಲಿಂದ ಸ್ಥಳೀಯ ವಾಹನಗಳು ಅಥವಾ ಆಟೋ ಮೂಲಕ ಕವಡಿ ಕೆರೆಯನ್ನು ಸುಲಭವಾಗಿ ತಲುಪಬಹುದು. ಖಾಸಗಿ ವಾಹನಗಳು ನೇರವಾಗಿ ಕೆರೆ ದಂಡೆವರೆಗೆ ಕೂಡ ಹೋಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಟ್ರಕ್ ಮಾಡಬೇಕು ಅನ್ನೋದೆಲ್ಲ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇರೋದಿಲ್ಲ. ಇಲ್ಲಿಯ ಪ್ರಕೃತಿಯ ಮಡಿಲಿನಲ್ಲಿ ಸ್ವಲ್ಪ ಸಮಯ ಕಳೆದು ಮತ್ತು ದೇವಿಯ ದರ್ಶನವನ್ನು ಪಡೆಯಬಹುದಾಗಿದೆ. ಸೊ ಹಾಗಿದ್ರೆ ಇಲ್ಲಿಗೆ ಹೋಗ್ತೀರಾ ಅಂತ ಅಂದ್ರೆ ಇನ್ನು ಯಾವೆಲ್ಲ ಪ್ಲೇಸ್ಗಳಿಗೆ ನೀವು ವಿಸಿಟ್ ಮಾಡಬಹುದು ಅಂತ ನೋಡೋದಾದ್ರೆ, ಸುಪ್ರಸಿದ್ಧ ಮಾಗೋಡು ಜಲಪಾತಕ್ಕೆ ನೀವು ಹೋಗಬಹುದು. ಇದೊಂದು ಒನ್ ಆಫ್ ದ ಬೆಸ್ಟ್ ಫಾಲ್ಸ್ ಅಂತಾನೆ ಹೇಳಬಹುದು. ಮಾಗೋಡು ಫಾಲ್ಸ್ ಕವಡಿಕೆರೆಯಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿದೆ. ಬೆಡ್ತಿ ನದಿಯು ಸುಮಾರು 200 ಮೀಟರ್ ಎತ್ತರದಿಂದ ಧುಮ್ಮಿಕ್ಕುವ ದೃಶ್ಯವನ್ನ ನೀವಿಲ್ಲಿ ನೋಡಬಹುದಾಗಿದೆ. ಹಾಗೆ ಸಾತೋಡಿ ಜಲಪಾತಕ್ಕೆ ಹೋಗಬಹುದು. ಇದರ ಬಗ್ಗೆ ಕೂಡ ನೀವು ಕೇಳಿರಬಹುದು. ಯಲ್ಲಾಪುರದಿಂದ ಸುಮಾರು 32 ಕಿಲೋಮೀಟರ್ ದೂರದಲ್ಲಿದೆ. ಮಿನಿ ನಯಾಗರ ಅಂತಾನೆ ಪ್ರಸಿದ್ಧವಾಗಿರುವ ಈ ಜಲಪಾತವು ದಟ್ಟ ಕಾಡಿನ ಮಧ್ಯದಲ್ಲಿ ಇದೆ. ಹಾಗೆ ಜೇನು ಕಲ್ಲುಗುಡ್ಡಕ್ಕೆ ಹೋಗಬಹುದು. ಕವಡಿಕೆರೆಯಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿದೆ. ಇದು ಪಶ್ಚಿಮ ಘಟ್ಟಗಳ ಸುಂದರ ಸೂರ್ಯಾಸ್ತ ಮತ್ತೆ ಕಣಿವೆಗಳ ನೋಟವನ್ನ ಸವಿಯೋದಕ್ಕೆ ತುಂಬಾ ಅದ್ಭುತವಾಗಿರುವ ಸ್ಥಳವಾಗಿದೆ. ಹಾಗೆ ಸಹಸ್ರಲಿಂಗಕ್ಕೆ ಕೂಡ ಹೋಗಬಹುದು. ಶಲ್ಮಲಾ ನದಿಯ ಪಾತ್ರದಲ್ಲಿ ಸಾವಿರಾರು ಶಿವಲಿಂಗಗಳನ್ನ ಕೆತ್ತಿರುವ ಅಪೂರ್ವ ಕ್ಷೇತ್ರ ಇದು. ಯಲ್ಲಾಪುರದಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ಸೊ ಹಾಗಾಗಿ ನೀವು ಏನಾದ್ರೂ ಯಲ್ಲಾಪುರದ ಕಡೆ ಹೋಗ್ಬೇಕು ಅನ್ಕೊಂಡಿದ್ರೆ, ಅಥವಾ ಪರ್ಟಿಕ್ಯುಲರ್ ಆಗಿ ನೀವೇನಾದ್ರೂ ಕವಡಿ ಕೆರೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ, ಖಂಡಿತವಾಗ್ಲೂ ಎಲ್ಲಾ ಸ್ಥಳಗಳಿಗೆ ಭೇಟಿ ನೀಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686869627962790 ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ, ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹುಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಸತತ 7 ವರ್ಷಗಳಿಂದ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100ಕ್ಕೆ 100 ಫಲಿತಾಂಶ. ಇದು ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಸಾಧನೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
2: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164444931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೇ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಮ್ಮೆ ನಗು ಒಂದಷ್ಟು ಕಣ್ಣೀರು, ಒಮ್ಮೆ ಗೆಲುವು ಒಂದಷ್ಟು ಸೋಲು, ಆದರೂ ನಿಲ್ಲದ ದಾರಿಯಲ್ಲಿ ಹೊಸ ಬೆಳಕು ಹುಡುಕುವ ಪ್ರಯತ್ನವೇ ಬದುಕು. ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾವುದು ನಮಗೋಸ್ಕರ ಕಷ್ಟ ಇದೆ, ಸೋಲಿದೆ, ಕಣ್ಣೀರಿದೆ, ಗೆಲುವಿದೆ ಅಂತ ಯೋಚನೆ ಮಾಡ್ತಾ ಕಾಲ ನಿಲ್ಲೋದಿಲ್ಲ, ಅದ್ರ ಪಾಡಿಗದು ಹೋಗ್ತಾನೆ ಇರತ್ತೆ. ಈ ಮಾತಿನೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕುಸುಮ ಮೇಡಮ್ ಅವರು ಪ್ರೇಮದ ಕರೆ ಅನ್ನುವಂತಹ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಕುಸುಮ ಮೇಡಮ್ ಅವರಿಂದ ಪ್ರೇಮದ ಕರೆ ಅನ್ನುವಂತಹ ಕಥೆಯನ್ನು ತಿಳಿಯೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಕುಸುಮ ಮೇಡಮ್, ನಮಸ್ತೆ.
6: ನಮಸ್ತೆ ಮಹಾಲಕ್ಷ್ಮಿ. ನಾನು ಕುಸುಮ. ಪ್ರೇಮದ ಕರೆ ಎನ್ನುವಂತಹ ಒಂದು ಕಥೆಯನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ. ಪ್ರೇಮದ ಕರೆ. ಗೌರಿ ಗೌರಿ, ನನ್ನ ಮಾತಿನಲ್ಲಿ ನಿನಗೆ ವಿಶ್ವಾಸವಿಲ್ಲವೇ? ನನ್ನನ್ನು ಇಷ್ಟೊಂದು ದೀರ್ಘಕಾಲದಿಂದ ನೋಡುತ್ತಿರುವ ನೀನು ಇನ್ನೂ ನನ್ನ ಹೃದಯವನ್ನು ತಿಳಿಯಲಾರೆಯ, ಅರಿತಿಲ್ಲವ? ಬೇಡ, ಇನ್ನೊಮ್ಮೆ ಮಾತ್ರ ನಿನ್ನ ನಿಷ್ಠೂರ ವಚನಗಳಿಂದ, ಕಠಿಣ ಮಾತುಗಳಿಂದ ನನ್ನನ್ನು ನಿರಾಶೆಗೊಳಿಸಬೇಡ. ಇದೋ ಇನ್ನೂ ನೀನು ನನ್ನನ್ನು ತಿರಸ್ಕರಿಸಿದೆ ಆದರೆ ಈ ಬಾವಿಯೇ ನನಗೆ ಗತಿ ಅಂತ ಹೇಳಿ ಇಲ್ಲಿ ಬರುವಂತಹ ಸುಂದರ ರಾಯರೆನ್ನುವ ನಾಯಕರು, ಈ ಕಥೆಯ ನಾಯಕ ಹೇಳ್ತಾ ಇದ್ದಾರೆ ಈ ಮಾತುಗಳನ್ನು. ಕ್ಷಣಕಾಲ ಇಬ್ಬರೂ ಮೌನವಾಗಿದ್ದರು. ಈ ಕಥೆಯ ನಾಯಕಿ ಗೌರಿ. ಅನಂತರ ಗೌರಿಯೇ ಪ್ರಾರಂಭ ಮಾಡ್ತಾಳೆ ಮಾತುಗಳನ್ನು. ಸುಂದರ ರಾಯರೇ, ನಿಮ್ಮಲ್ಲಿ ನನಗೆ ಪ್ರೇಮವಿದೆ, ಅಚಂಚಲವಾದ ಭಕ್ತಿ ಇದೆ. ಆದರೆ ಇದರಿಂದ ನಿಮಗೆ ಮುಂದೆ ಕಷ್ಟ ನಿಷ್ಠುರಗಳು ತಪ್ಪಿದ್ದಲ್ಲ. ನನ್ನಿಂದಾಗಿ ನೀವು ತೊಂದರೆಗೆ ಒಳಗಾಗಬಾರ್ದು, ಇದೇ ನನ್ನ ಬೇಡಿಕೆ, ಇಷ್ಟೇ ನನ್ನ ಆಶೆ ಅಂಥೇಳಿ ಹೇಳ್ತಾಳೆ ಗೌರಿ. ತೊಂದರೆ ಕಷ್ಟ ಇದಕ್ಕಾಗಿ ನಿನ್ನನ್ನು ಮರೆಯಲು ಸಾಧ್ಯವೇ? ತಂದೆಯು ನನ್ನನ್ನು ಮನೆಯಿಂದ ಹೊರಕ್ಕೆ ತಳ್ಳಲಿ, ಸಮಾಜವು ನನ್ನನ್ನು ಬಹಿಷ್ಕರಿಸಲಿ, ಸ್ನೇಹಿತರು ದೂರವಿಡಲಿ, ಅಥವಾ ದುಷ್ಟ ದಾರಿದ್ರ್ಯವು ನನ್ನ ಬೆನ್ನು ಹತ್ತಿ ಕಾಡಲಿ, ಆದರೆ ನಾನು ಮಾತ್ರ ನಿನ್ನನ್ನು ತೊರೆಯಲಾರೆ ಅಂಥೇಳಿ ಹೇಳ್ತಾರೆ ಸುಂದರರಾಯರು. ಇನ್ನು ತಮ್ಮ ಇಚ್ಛೆ ಅಂಥೇಳಿ ಗೌರಿ ಹೇಳ್ತಾಳೆ. ಇಬ್ಬರ ಮುಖವೂ ಪ್ರಫುಲ್ಲಿತವಾಗುತ್ತೆ. ಗೌರಿ ನಾಚಿಕೆಯಿಂದ ಹೊರಡಲಿಕ್ಕೆ ಅನುವಾಗ್ತಾಳೆ. ಆದರೆ ಸುಂದರ ರಾಯರಿ ಮಾತ್ರ ಅವಳನ್ನು ಹಾಗೆ ಮುಂದಕ್ಕೆ ಕಳಿಸಲು ಬಿಟ್ಟು ಬಿಡಲು ಸಾಧ್ಯವೇ ಆಗಲಿಲ್ಲ. ಅವಳ ಸೊಂಟದ ಮೇಲಿದ್ದ ನೀರಿನ ಬಿಂದಿಗೆಯನ್ನು ಕೆಳಕ್ಕಿಳಿಸಿ ಅವಳನ್ನು ಆಲಂಗಿಸಿ ಮುದ್ದಿಸುತ್ತಾರೆ. ಗೌರಿಯು ತನ್ನ ಇನಿಯನ ವಕ್ಷಸ್ಥಳದಲ್ಲಿ ತಲೆಯನ್ನಿಟ್ಟು ಆಶ್ರಯ ಹೊಂದಿದಳು. ಇವರಿರುವರು ಈ ಅನ್ನೋನ್ಯ ಬಾಹುಪಾಶದಲ್ಲಿ ಎಷ್ಟು ಕಾಲ ಮೈಮರೆತಿದ್ದರೋ ತಿಳಿಯದು. ಈಗ ನಿಮಗೆ ಈ ಕಥೆಯೇ ಸುಂದರರಾಯರು ಮತ್ತು ಗೌರಿಯ ಪ್ರೇಮ ಕಥೆ ಅಂತ ಅರ್ಥ ಆಗಿದೆ ಅಲ್ವೇ? ಮುಂದೆ ಏನಾಗುತ್ತೆ ತಿಳಿಯೋಣ.
5: ಮುಂದೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕುಸುಮಾ ಮೇಡಮ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಸ್ನೇಹಿತರೆ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಕುಸುಮಾ ಮೇಡಮ್ ಅವರಿದ್ದಾರೆ. ಕುಸುಮಾ ಮೇಡಮ್ ಅವರು ಒಂದೊಳ್ಳೆಯ ಕಥೆಯನ್ನು ತಿಳಿಸ್ತಾ ಇದ್ರು. ಅದೇ ಪ್ರೇಮದ ಕರೆ. ಗೌರಿ ಮತ್ತು ಸುಂದರರಾಯರ ಮಧ್ಯೆ ಪ್ರೇಮಾಂಕುರವಾಗಿರುತ್ತೆ. ಅವರ ಒಂದು ಪ್ರೀತಿಯ ಮಾತುಕತೆ ನಡೀತಾ ಇರುತ್ತೆ. ಮುಂದೆ ಏನಾಗತ್ತೆ, ಕತೆ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅನ್ನೋದ್ರ ಬಗ್ಗೆ ಕುಸುಮಾ ಮೇಡಮ್ ಅವರಿಂದ ತಿಳಿಯೋಣ.
4: ಈಗ ನಿಮಗೆ ಈ ಕತೆಯೇ ಸುಂದರರಾಯರು ಮತ್ತು ಗೌರಿಯ ಪ್ರೇಮ ಕತೆ ಅಂತ ಅರ್ಥ ಆಗಿದೆ ಅಲ್ವೇ. ಮುಂದೆ ಏನಾಗುತ್ತೆ ತಿಳಿಯೋಣ. ಆದರೆ ಹಿತ್ತಲ ಬಾಗಿಲನ್ನು ಮುಚ್ಚಿದ ಸಪ್ಪಳವನ್ನು ಕೇಳುತ್ತಲೇ ಇಬ್ಬರು ಎಚ್ಚೆತ್ತರು. ಕ್ಷಣ ಮಾತ್ರದಲ್ಲಿ ಸುಂದರನು ಗಿಡಗಳ ಹಿಂದೆ ಮರೆಯಾದನು. ಗೌರಿಯು ಕೊಡವನ್ನೆತ್ತಿಕೊಂಡು ಮನೆಯ ಕಡೆ ನಡೆಯುತ್ತಾ ಅವಳನ್ನು ಕೂಗಿ ಬಾಗಿಲು ಮುಚ್ಚಬಾರ್ದು ಅಂತ ಹೇಳಿ ಕೇಳ್ಕೊಳ್ತಾಳೆ. ಅಂದರೆ ಅವ್ರ ಮನೆ ಕೆಲಸದ ಆಳನ ಹತ್ರ ಕೇಳ್ಕೊಳ್ತಾಳೆ. ಆಳು ಗೌರಿ ಕೇಳಿದ ಮಾತುಗಳನ್ನು ಮನ್ನಿಸಿ ಗೌರಿ ಸುಂದರರ ಪ್ರಣಯ ಚಿತ್ರವನ್ನು ಕಣ್ಣಾರೆ ಕಾಣದಿದ್ದರೂ ಕೂಡ ಗೌರಿ ಕತ್ತಲೆಯಾದ ಮೇಲೂ ನೀರಿಗೆ ಬಂದಿದ್ದರಲ್ಲಿ ಏನೋ ಒಂದು ಅನುಮಾನವನ್ನು ಇರಬೇಕು ಅಂತೇಳಿ ಕಲ್ಪನೆ ಮಾಡಿಕೊಳ್ಳಲಾರದಷ್ಟು ದಡ್ಡ ಇರಲಿಲ್ಲ. ಅಂತೂ ಅವಳು ತಮ್ಮ ಹಿತ್ತಲನ್ನು ದಾಟಿ ಹೋದ ಮೇಲೆ ಅವನು ಬಾಗಿಲನ್ನಿಕ್ಕಿ ಮನೆಯೊಳಕ್ಕೆ ಹೊರಟನು. ನಸುಗತ್ತಲಲ್ಲಿ ಅದಾರೋ ಧಾವಿಸಿ ಮನೆಯೊಳಕ್ಕೆ ಹೋಗುವುದನ್ನು ಆತನು ಕಂಡನು. ನೆಟ್ಟ ದೃಷ್ಟಿಯಿಂದ ಅದೇ ಕಡೆಗೆ ನೋಡಿದನು ತಮ್ಮ ಚಿಕ್ಕದಣಿ ಸುಂದರ ರಾಯರು. ಈಗ ಮಾತ್ರ ಆತನ ಚಿತ್ರಕ್ಕೊಂದು ಬಣ್ಣ ಬಂದಂತಾಯಿತು. ಅವನ ಮನಸ್ಸಿಗೊಂದು ಚಿತ್ರಣ ಮೂಡಿತು. ಬೆಂಕಿಯನ್ನು ಬಟ್ಟೆಯಲ್ಲಿ ಕಟ್ಟಿಡುವುದು, ಪ್ರೇಮವನ್ನು ಹೃದಯದಲ್ಲಿ ಅಡಗಿಸಿಡುವುದು ಎರಡೂ ಕಷ್ಟವೇ. ಒಂದೆರಡು ದಿನ ಸುಂದರ ರಾಯರು ಗೌರಿಯರು ಪರಸ್ಪರ ನೋಡದೆ ಬಹು ಪ್ರಯಾಸದಿಂದ ಕಷ್ಟದಿಂದ ಕಳೆದರೂ ಮಾರನೆಯ ದಿನ ಸಮಯ ಕಾದು ಇಬ್ಬರೂ ಭೇಟಿಯಾದರು. ಅವರ ಮನೆಗೆ ಮಧ್ಯೆ ಹಿತ್ತಲಲ್ಲಿ ಇದ್ದದ್ದು ಅದೊಂದೇ ಬಾಗಿಲು. ಗೌರಿಯ ಹಿತ್ತಲಲ್ಲಿ ಬಾವಿ ಇಲ್ಲದಿದ್ದರಿಂದ ಅವಳು ಆ ನೆರೆಯ ಹಿತ್ತಲಿಗೆ ನೀರಿಗೆ ಬರುವ ಪದ್ಧತಿ. ಮೊದಲು ತಮ್ಮ ಹಿತ್ತಲಿಗೆ ನೀರು ಒಯ್ದು ಅಲ್ಲಿಯೇ ಪಾತ್ರೆ ಬಟ್ಟೆ ತೊಳೆಯುತ್ತಿದ್ದವಳು ಬರಬರುತ್ತಾ ಇಲ್ಲಿಯೇ ಬಂದು ಎಲ್ಲವ ಕೆಲಸವನ್ನು ಮಾಡಲು ಪ್ರಾರಂಭಿಸಿದಳು. ಕ್ರಮಕ್ರಮವಾಗಿ ದಿನ ಕಳೆದಂತೆ ಅವರಲ್ಲಿ ನೆಲೆಸಿದ ಪ್ರೇಮ ಬೀಜವು ಮೊಳೆತು ಚಿಗುರಿ ಗಿಡವಾಯಿತು. ಗಿಡವಾಗಿದ್ದಾಗ ಮಡಿಲಲ್ಲಿ ಕಟ್ಟಬಹುದೆಂದರೆ ಮರವಾದ ಮೇಲೂ ಸಾಧ್ಯವೇ ಅಲ್ವೇ? ಗಿಡವಾಗಿದ್ದಾಗ ಬಚ್ಚಿಟ್ಕೊಳ್ಬೋದು, ಮುಚ್ಚಿಟ್ಕೊಳ್ಬೋದು, ಕಾಣದೇ ಇಟ್ಕೊಳ್ಬೋದು. ಅಂದಮೇಲೆ ದೊಡ್ಡ ಮರ ಆದಮೇಲೂ ಕೂಡ ಅದು ಸಾಧ್ಯವಿಲ್ಲ. ಇವರ ಪ್ರೇಮ ವೃಕ್ಷ ಬಲಿತು ಹೂ ಬಿಡುವುದನ್ನು ಯಾರೂ ನೋಡಿರಲಿಕ್ಕಿಲ್ಲ. ಜನರು ಬಾಯಿ ಕಟ್ಟಲಿಲ್ಲ. ಇವರ ಪ್ರಣಯ ಕಥೆಯು ಒಬ್ಬರಿಂದೊಬ್ಬರ ಕಿವಿಗೆ ಮುಟ್ಟುತ್ತಾ ಸುಂದರನ ತಂದೆಯಾದ ಮಾಧವರಾಯರವರೆಗೂ ಅವರ ಕಿವಿಗೂ ತಲುಪಿತು. ಅವರವರೆಗೂ ಈ ಸುದ್ದಿ ಮುಟ್ಟಿತು. ಗೌರಿಯು ಬಾಲವಿಧವೆ. ತಮ್ಮ ಆಚಾರ್ಯ ಮಗಳು ಪತಿಯನ್ನು ಕಳೆದುಕೊಂಡಿದ್ದಳೋ ಇಲ್ಲವೋ, ಇಷ್ಟರ ಮೇಲೆ ತಂದೆಯನ್ನೂ ಕಳೆದುಕೊಂಡಂತಹ ಅನಾಥೆ. ಗೌರಿ ಬಾಲವಿಧವೇ ಆಗಿದ್ಲು, ಆದರೆ ಅವಳಿಗೆ ಗೊತ್ತೇ ಇರಲಿಲ್ಲ. ಅವಳು ಪತಿ ಇದ್ದಾರೋ ಇಲ್ಲವೋ ಅಂತಲೂ ಗೊತ್ತಿರಲಿಲ್ಲ. ಅದರ ಮೇಲೂ ತಂದೆಯನ್ನು ಕಳೆದುಕೊಂಡಂತಹ ಅನಾಥೆ ಗೌರಿ. ಹಾಗೆಂದು ಅವರೇ ಆಶ್ರಯವನ್ನು ಕೂಡ ಕೊಟ್ಟಿದ್ದರು. ಆದರೆ ಈಗ ಅವಳ ಪ್ರಣಯ ಕಥೆಯನ್ನು ಕೇಳಿ ಮಾತ್ರ ಅವರಿಂದ ತಡೆಯಲಾಗಲಿಲ್ಲ. ಮಗನನ್ನು ಕರೆದು ಪ್ರಶ್ನಿಸಿದರು. ಸುಂದರನು ಏನನ್ನೂ ಮರೆಮಾಚದೆ ಸತ್ಯವನ್ನು ಒಪ್ಪಿಕೊಂಡದ್ದು ಮಾತ್ರ ಅಲ್ಲದೆ ತಾನು ಅವಳನ್ನು ಮದುವೆ ಕೂಡ ಆಗ್ತೇನೆ ತನ್ನ ನಿರ್ಧಾರವನ್ನು ತಂದೆಯಲ್ಲಿ ತಿಳಿಸಿದನು. ತಂದೆಯ ಯಾವ ಉಪಾಯವೂ ಆತನ ಮನಸ್ಸನ್ನು ಬದಲಾಗಿಸಲಾರದಾದವು. ಮಾಧವರಾಯರು ರೇಗಿದರು, ಕೂಗಿದರು, ಕೋಪಿಸಿಕೊಂಡರು. ಹಿಂದೆ ತಮ್ಮ ಮನೆಯನ್ನು ಬಿಟ್ಟು ಹೊರಡಬೇಕಾಗೆಂದು ಆಜ್ಞಾಪಿಸಿದರು. ಹೊರಟು ಬಿಡು ಎಂದರು. ಸುಂದರನಾದರೂ ಮೊದಲೇ ಈ ತೀರ್ಮಾನಕ್ಕೆ ಬಂದು ಬಿಟ್ಟಿದ್ದನು. ಆದುದರಿಂದ ತಂದೆಯ ಆಜ್ಞೆಯು ಆತನ ಮನಸ್ಸನ್ನು ಅಧೈರ್ಯಗೊಳಿಸಲಿಲ್ಲ. ಗೌರಿಗಾಗಿ ಸುಂದರ ಮನೆಯಿಂದ ಹೊರಹೊರಟನು. ಪ್ರೇಮದ ಲೀಲೆಯೇ ಅಂತಹದು ಅಲ್ಲವೇ?
3: ಸುಂದರರಾಯರು ಗೌರಿಗೋಸ್ಕರ ಮನೆಯಿಂದ ಹೊರಬರ್ತಾರೆ. ಅವರ ತಂದೆಯ ಮಾತನ್ನು, ಅಂದರೆ ಮಾಧವರಾಯರ ಮಾತನ್ನು ಧಿಕ್ಕರಿಸಿ ಗೌರಿನೇ ಬೇಕು, ನನ್ನ ಜೀವನಕ್ಕೆ ಗೌರಿಯ ಬೆಳಕು ಅನ್ನೋದನ್ನು ತಿಳ್ಕೊಂಡಂತಹ ಸುಂದರರಾಯರು ಮನೆಯಿಂದ ಆಚೆ ಬರ್ತಾರೆ. ಆಚೆ ಬಂದಮೇಲೆ ಗೌರಿ ಅವರಿಗೆ ಸಿಗ್ತಾಳ. ಯಾಕಪ್ಪ ಅಂದರೆ ಗೌರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಹಾಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಅವಳು ಸಿಲುಕಿರ್ತಾಳೆ. ಇಲ್ಲಿ ಮುಖ್ಯವಾಗಿ ಗೌರಿ ಬಾಲ ವಿಧವೆ ಕೂಡ ಆಗಿರ್ತಾಳೆ. ಮುಂದೆ ಈ ಕತೆ ಏನಾಗತ್ತೆ, ಸುಂದರರಾಯರಿಗೆ ಗೌರಿ ಸಿಗ್ತಾಳ ಇಲ್ವಾ ಅನ್ನೋದ್ರ ಬಗ್ಗೆ ಕುಸುಮ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕುಸುಮ ಮ್ಯಾಡಮ್ ಅವರು ಪ್ರೇಮದ ಕರೆ ಅನ್ನುವಂತಹ ಒಂದು ಸುಂದರವಾದ ಪ್ರೇಮ ಕಥೆಯನ್ನು ತುಂಬ ಚೆನ್ನಾಗಿ ಸ್ವಾರಸ್ಯಕರವಾಗಿ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಸುಂದರರಾಯರು ಮತ್ತೆ ಗೌರಿ ಮಧ್ಯೆ ಪ್ರೇಮಾಂಕುರವಾಗತ್ತೆ, ಪ್ರೀತಿ ಹುಟ್ಟತ್ತೆ. ಅವರಿಬ್ಬರ ನಡುವೆ ಇದ್ದಂತಹ ಪ್ರೀತಿ ಎಲ್ರಿಗೂ ಕೂಡ ಗೊತ್ತಾಗತ್ತೆ. ಮುಖ್ಯವಾಗಿ ಸುಂದರರಾಯರ ತಂದೆಯವ್ರಿಗೆ ಗೊತ್ತಾಗತ್ತೆ, ಮಾಧವರಾಯರಿಗೆ. ಅದು ತುಂಬ ಅವರಿಗೆ ಬೇಸರ ಮಾಡಿಸತ್ತೆ, ಬೇಜಾರು ಮಾಡಿಸತ್ತೆ, ಸಿಟ್ಟು ತರಿಸತ್ತೆ. ಆ ಕೋಪದಲ್ಲಿ ಅವರು ಸುಂದರರಾಯರನ್ನ ಮನೆಯಿಂದ ಆಚೆ ಕಳಿಸ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಗೌರಿ ಕೂಡ ಅನಾಥೆ ಆಗಿರ್ತಾಳೆ, ಜೊತೆಗೆ ಬಾಲವಿಧವೆ ಕೂಡ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸುಂದರರಾಯರು ಇರ್ತಾರೆ, ಜೊತೆಗೆ ಗೌರಿ ಕೂಡ ಇರ್ತಾಳೆ. ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ತುಂಬ ಕಷ್ಟ ಆಗತ್ತೆ ಗೌರಿಗೆ. ಮುಂದೆ ಏನಾಗತ್ತೆ? ಸುಂದರರಾಯರು ಮನೆಯಿಂದ ಆಚೆ ಬಂದಿರ್ತಾರೆ, ಈಗ ಗೌರಿ ಅವರಿಗೆ ಸಿಗ್ತಾರಾ ಇಲ್ವಾ ಅನ್ನೋದನ್ನ ಕುಸುಮ ಮೇಡಮ್ ಅವರಿಂದ ತಿಳಿಯೋಣ.
1: ಪ್ರೇಮದ ಲೀಲೆಯೇ ಅಂತಹದು ಅಲ್ಲವೇ. ಗೌರಿಯು ಅನಾಥೆಯಾದಂದಿನಿಂದ ಸುಂದರನ ನೆರೆಮನೆಯಲ್ಲಿ ತನ್ನ ಚಿಕ್ಕಮ್ಮನೊಡನೆ ಇರುತ್ತಿದ್ದಳು. ಇವಳು ತಂದೆ ಇಲ್ಲದೆ ನಿರ್ಗತಿಕಳು. ಆದರೂ ಅಲ್ಲಿ ಇಲ್ಲಿಯ ಬ್ರಾಹ್ಮಣರಲ್ಲಿ ಅಡಿಗೆ ಕಸ ಮುಸುರೆ ಮಾಡಿ ಜೀವಿಸುತ್ತಿದ್ದಳು. ಜೊತೆಗೆ ಮಾಧವರಾಯರ ಉದಾರವಾದಂಥ ಆಶ್ರಯವೂ ಕೂಡ ಸ್ವಲ್ಪ ದೊರೆತುದರಿಂದ ಅವಳಿಗಿದೊಂದು ಕಷ್ಟವೆನಿಸಲಿಲ್ಲ. ಆದರೆ ಸುಂದರ ಗೌರಿಯರ ಪ್ರಣಯ ಜೀವನ, ಮಾಧವರಾಯರ ಆಕ್ರೋಶ, ಸುಂದರನ ಗೃಹತ್ಯಾಗ, ಎಲ್ಲಕ್ಕೂ ಮೇಲಾಗಿ ಸಮಾಜದ ಕಾಕದೃಷ್ಟಿ, ಇವುಗಳಿಂದ ಮಾತ್ರ ಅವಳು ಗೌರಿಯನ್ನು ತನ್ನ ಮನೆಯಲ್ಲಿಟ್ಟುಕೊಂಡು

ಆದರೂ ಸುಂದರನು ಗೌರಿಯನ್ನು ಕರೆದುಕೊಂಡು ನಡೆದೇ ಮಂಗಳೂರನ್ನು ಸೇರಿದನು. ಅಲ್ಲಿ ಹೋಗಿ ಏನನ್ನು ಮಾಡಬೇಕು, ಯಾವ ವೃತ್ತಿಯಿಂದ ಜೀವನ ಸಾಗಿಸಬೇಕು, ಸರ್ಕಾರಿ ಕೆಲಸಕ್ಕೆ ಸೇರೋಣವೆಂದರೆ ವಿದ್ಯೆ ಸಾಲದು, ಕಾರ್ಖಾನೆಯಲ್ಲಿ ದುಡಿಯಲು ಶಕ್ತಿ ಇಲ್ಲ, ಇನ್ನು ಯಾವ ಸ್ವತಂತ್ರ ವೃತ್ತಿಗೂ ಹಣದ ಅಭಾವ. ಹೀಗಾಗಿ ಸುಂದರನು ಬಹಳ ಪೇಚಾಟದಲ್ಲಿ ಬಿದ್ದನು. ಜೀವನವೇ ಕಷ್ಟವೆನಿಸಿತು. ಆದರೂ ಕೊನೆಗೆ ಆತನು ಪತ್ರಿಕೆಯನ್ನು ಮನೆ ಮನೆಗೂ ಹೊತ್ತು ಮಾರುವ ಉದ್ಯೋಗವನ್ನು ಬಹು ಕಷ್ಟದಿಂದ ಪ್ರಯಾಸದಿಂದನೇ ಸಂಪಾದಿಸಿದನು. ಇದರಿಂದ ಕೈಗೆ ಬಂದ ನಾಲ್ಕೆಂಟಾಣೆಯಿಂದಲೇ ಕೆಲವು ದಿನ ತಳ್ಳುವಷ್ಟು ಈ ವೃತ್ತಿಯೇ ಸುಂದರನಿಗೆ ಹೊಗ್ಗಿತು. ಅವನು ಪ್ರಚಾರವನ್ನು ಬಲಪಡಿಸಿದನು. ಕೈ ತುಂಬ ಹಣವು ಬರಲಾರಂಭಿಸಿತು. ಸುಖದಿಂದಲ್ಲದಿದ್ದರೂ ಕಷ್ಟವಿಲ್ಲದೆ ಇಬ್ಬರ ಜೀವನವೂ ಸಾಗಿತು. ಸುಂದರ ಗೌರಿಯರು ಏಕೋ ಜೀವಭಾವದಿಂದ ಪ್ರಪಂಚ ಸಾಗಿಸಿದ್ದರು. ಇದಲ್ಲವೇ ಆದರ್ಶ ದಾಂಪತ್ಯ? ವರ್ಷ ಎರಡು ವರ್ಷವೂ ಕಳೆಯಿತು. ಅವರಿಗೊಂದು ಗಂಡು ಶಿಶುವೂ ಜನಿಸಿತು. ಆದರೆ ಅವರ ಮುಂದಿನ ಕಥೆಯನ್ನು ಬರೆಯಲು ಮಾತ್ರ ನನ್ನ ಲೇಖನಿಯು ಕಂಪಿಸುತ್ತಿದೆ. ಆಕಸ್ಮಿಕವಾಗಿ ಸುಂದರನು ವಿಷಮ ಶೀತ ಜ್ವರದಿಂದ ಹಾಸಿಗೆ ಹಿಡಿದು ಮಲಗಿದನು. ಈಗ ದುಡಿಯುವವರಾರು? ಆತನನ್ನು ಉಳುಹಿಕೊಳ್ಳಲು ಗೌರಿಯು ಬಹು ಪ್ರಯತ್ನಿಸಿದಳು. ಆಶೆಯು ಈಡೇರಲಿಲ್ಲ. ಅದೊಂದು ದುರ್ದಿನ ಸುಂದರನು ಗೌರಿಯನ್ನು ಅನಾಥೆಯನ್ನಾಗಿ ಮಾಡಿ ತಾಯಿ ಮಕ್ಕಳಿಬ್ಬರನ್ನೇ ಬಿಟ್ಟು ಅತಿ ದೂರದಲ್ಲಿಯ ತನ್ನ ಶಾಂತಿ ಸದನವನ್ನು ಸೇರಿದನು. ಗೌರಿಯು ಅತ್ತಳು, ಕೂಗಿದಳು, ಹಣೆ ಹಣೆ ಬಡಿದುಕೊಂಡಳು, ಚೀರಿದಳು. ಆದರೆ ಅವಳ ಕೂಗನ್ನಿಂದು ಕೇಳುವವರಾರು? ಅವಳು ಎನ್ನುವಂತಹ ಯಾರೂ ಇರಲಿಲ್ಲ. ದೇವರು ಕಿವುಡನಾದನೇ? ನಿಷ್ಕರುಣಿಯೇ? ಅಲ್ಲ. ಅವಳು ಹತ್ತು ಹತ್ತು ಭ್ರಾಂತಳಾದರೂ ಕೊನೆಗೊಂದು ಶಾಂತಿಯ ಸಮಾಧಾನಕ್ಕೆ ಬಂದಳು. ಅದೋ ಗೌರಿಯು ತನ್ನ ಪ್ರೇಮದ ಕಂದನೊಡನೆ ಈ ಬೆಳ್ಳಗಿನ ಬೆಳ್ದಿಂಗಳಿನಲ್ಲಿ ಸಾಗಿದ್ದಾಳೆ. ಎಲ್ಲೆಲ್ಲಿಯೋ ನಿಶ್ಶಬ್ದ, ಯಾರನ್ನೂ ಹುಡುಕಿಕೊಂಡು ಅವಳು ಹೊರಟಿರಬಹುದು. ಅದನ್ನು ನಾನು ಹೇಗೆ ಹೇಳಲಿ? ಅವಳ ಮುಖವು ಪ್ರಶಾಂತವಾಗಿದೆ. ನಿನ್ನೆಯ ದುಃಖದ ಚಿಹ್ನೆಗಳು ಇಂದಿಲ್ಲ. ದೇಹವು ಮಾತ್ರ ಬಳಲಿದಂತಿದ್ದರೂ ನೇತ್ರಕಾಂತಿಯು ಕುಗ್ಗಿಲ್ಲ. ಅದೆಷ್ಟು ಗಂಭೀರ, ಅದೆಷ್ಟು ಶಾಂತ! ಅವಳು ನಿಶಂಕೆಯಿಂದ ನಡೆದು ಬಂದು ನೇತ್ರಾವತಿಯ ದಡವನ್ನು ಸೇರಿದಳು. ನದಿಯು ನಿಶ್ಶಬ್ದತೆಯನ್ನು ಭೇದಿಸಿ ಮಂಜುಳಗಾನ ಮಾಡುತ್ತಾ ಹರಿಯುತ್ತಿತ್ತು. ಅದರೊಡನೆ ಅಲ್ಲೊಂದು ಇಲ್ಲೊಂದು ಹಕ್ಕಿಗಳು ಆಡುತ್ತಾ ದನಿಗೂಡಿಸುತ್ತಿದ್ದವು. ಗೌರಿಗೆ ಬೇಕಾದುದು ಇದೇ ಏಕೋಭಾವ. ಅವಳು ಆನಂದದಿಂದ ತನ್ನ ಮುದ್ದು ಕುವರನನ್ನು ಮುದ್ದಿಸಿದಳು, ಮತ್ತೊಮ್ಮೆ ಮುದ್ದಿಸಿದಳು, ಮತ್ತೊಮ್ಮೆ ಮುದ್ದಿಸಿದಳು, ಕೊನೆಯದೆಂದು ಒಂದೇ ಬಾರಿ ಮುದ್ದಿಸಿದಳು. ಅಷ್ಟಕ್ಕೆ ದೂರದ ಶಿವಾಲಯದಲ್ಲಿ ಗಂಟೆಯು ಬಾರಿಸಿತು. ಅದರ ಓಂಕಾರನಾದವು ಗೌರಿಯ ಹೃದಯ ವೀಣಾನಾದದೊಡನೆ ಬೆರೆತು ಭಾವರಸವನ್ನು ಹರಿಸಿತು. ನದಿಯ ಆಳವಾದ ಜಲದಿಂದ ತನ್ನನ್ನು ಯಾರೋ ಪರಿಚಿತರು ಕರೆದು ಕೂಗಿದಂತಾಯಿತು. ಕರೆದವರು ಯಾರು? ಗೌರಿಗದು ತಿಳಿಯದು. ಕೊನೆಗೆ ತಿಳಿಯಿತು. ಓ, ಬಂದೇ ಎಂದು ಕೈ ತೊಟ್ಟಿಲಲ್ಲಿ ಕಂದನನ್ನಾಡಿಸುತ್ತಾ ಮುಂದಡಿಯಿಟ್ಟಳು. ನೇತ್ರಾವತಿಯ ಆಳವಾದ ಜಲದಲ್ಲಿ ತನ್ನ ಇನಿಯನ ಪ್ರೇಮದ ಕರೆಯನ್ನು ಕೇಳಿ ಆತನ ಪ್ರೇಮ ಸಮಾಧಿಯನ್ನು ಸೇರಿ ಚಿರಕಾಲ ಸುಖದಿಂದಿರಲು ಅವಳು ಹೊರಟಳು, ಹೊರಟೇ ಬಿಟ್ಟಳು. ಗೌರಿಯು ಸುಂದರನನ್ನು ಸೇರಿದಳು. ಸಮಾಜದ ಬಹಿಷ್ಕಾರದಿಂದ ಇಬ್ಬರೂ ಕಣ್ಮರೆಯಾದರು. ದುಷ್ಟ ಸಮಾಜವು ತಮ್ಮ ನೆಪದಿಂದ ತಮ್ಮ ಕಂದನನ್ನು ಮೂದಿಸಲಾಗದೆಂದು ಗೌರಿಯು ಜಗತ್ತಿನಿಂದ ಅದರ ಬೀಜವನ್ನೇ ನಾಶಪಡಿಸಿದಳು. ಸ್ವಾರ್ಥಿ ಸಮಾಜವು ಶಾಂತವಾಯಿತು. ದೇವರು ನಿಷ್ಕರುಣಿಯೇ? ಗೌರಿ ಸುಂದರರಿಗೆ ಆಶ್ರಯವನ್ನಿತ್ತು ಸಮಾಜವನ್ನು ಶಾಂತಗೊಳಿಸಿದನು. ಇಲ್ಲಿಗೆ ಸ್ನೇಹಿತರೆ, ಪ್ರೇಮದ ಕಥೆ ಮುಗಿಯಿತು. ಈ ಒಂದು ಕತೆ ಮನ ಕಲಕುವಂತಿದೆ, ತಿಳಿಸಲು ವಿಷಾದವೆನಿಸುತ್ತಿದೆ. ಈ ಒಂದು ಪ್ರೇಮ ಕಥೆ, ಪ್ರೇಮದ ಕರೆ ಎನ್ನುವಂತಹ ಒಂದು ಕಥೆಯನ್ನು ಹೇಳಲು

0: ಅವಕಾಶಕ್ಕಾಗಿ ಮಹಾಲಕ್ಷ್ಮಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.
1: ಖಂಡಿತವಾಗ್ಲೂ ಕುಸುಮ ಮೇಡಮ್, ಪ್ರೇಮದ ಕರೆ ಅನ್ನುವಂತಹ ಕತೆ ತುಂಬಾ ಚೆನ್ನಾಗಿತ್ತು, ಸ್ವಾರಸ್ಯಕರವಾಗಿತ್ತು. ಆರಂಭದಲ್ಲಿ ಕತೆ ಕೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ, ಆದರೆ ಕೊನೆ ಕೊನೆಯಲ್ಲಿ ತುಂಬಾ ದುಃಖ ಕೂಡ ಕೊಡತ್ತೆ ಕತೆ. ವಿಶೇಷವಾಗಿರುವಂಥ ಕತೆಯನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು ಕುಸುಮ ಮೇಡಮ್. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸೊ ಹಾಗೆ ಇವತ್ತಿನ ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯ್ತು, ಏನ್ ಟಾಪಿಕ್, ಯಾವ ವಿಷಯವಾಗಿ ಹಾಡನ್ನ ಹಾಡ್ಬೇಕು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ಹೊಸ ಹಾಡುಗಳನ್ನ ಹಾಡ್ಬೇಕು. ಸೊ ರೆಡಿ ಇದ್ದೀರಾ ಅಲ್ವಾ ಹೊಸ ಹಾಡುಗಳನ್ನ ಹಾಡ್ಲಿಕ್ಕೆ? ಮತ್ತೆ ತಡ, ನಮ್ಮ ಸಂಖ್ಯೆ 9686-09-26-279 ಈ ಸಂಖ್ಯೆಗೆ ಕರೆ ಮಾಡಿ. ಹಾಗೆ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ, ಹಲೋ,
9: ನಮಸ್ತೆ.
8: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
9: ಆರಾಮಿದ್ದೀನಿ ಮೇಡಮ್.
8: ಓಕೆ.

0: ಆಯ್ತಾ, ಊಟ ಮಾಡಿದ್ರು ತಿಂಡಿ ತಿಂದ್ರು?
1: ಊಟ ಊಟಕ್ಕೆ ಹೋಗ್ಬೇಕು ಮೇಡಮ್, ಈಗ ನಿನ್ನ ಹತ್ರ ಇದ್ದೆ.
0: ಓಕೆ,
1: ನೋಡಿದೆ ನಾನು ನೀವು ಇವತ್ತು ಹೊಸ ಹಾಡುಗಳನ್ನ ಕೊಟ್ಟಿದ್ದೀರಿ.
0: ಹೌದು,
1: ನಮ್ಗೆ ಸ್ವಲ್ಪ ಕಷ್ಟ ಮೇಡಮ್, ಇದು 80s 90s ಆಗ್ಬಿಟ್ರೆ ನಮಗೆ ಲೀಲಾ ಜಾಲವಾಗಿ ಹಾಡ್ಬಿಡ್ತೀವಿ. ಆದ್ರೂ ಪರವಾಗಿಲ್ಲ ಮೇಡಮ್, ಹೊಸ ಹಾಡುಗಳು ಕೂಡ ತುಂಬಾ ಚೆನ್ನಾಗಿದಾವೆ ಕೆಲವು. ಯುವರತ್ನ ಚಿತ್ರದಿಂದ ಒಂದು ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್ ನಾನು.
0: ಓಕೆ,
1: ಹಾಡ್ತೀನಿ ಮೇಡಮ್.
0: ಓಕೆ, ಹಾಡಿ ಸರಿ.

0: ಓಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್. ಕಷ್ಟ ಅಂತ ಹೇಳಿ ಈಸಿ ಮಾಡ್ಕೊಂಡ್ರಲ್ಲ.
1: ಚೆನ್ನಾಗಿದೆ,
0: ಚೆನ್ನಾಗಿ ಹೇಳಿದ್ರಿ ಕೂಡ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಮೇಡಮ್ ತಮಗೂ.
0: ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಯುವರತ್ನ ಸಿನಿಮಾದ ಹಾಡನ್ನ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಕರೆ ಮಾಡಬೇಕಾಗಿರುವ ಸಂಖ್ಯೆ 9686920969. ಈ ಸಂಖ್ಯೆಗೆ ಕರೆ ಮಾಡಿ ಹಾಡನ್ನ ಹಾಡಬಹುದಾಗಿದೆ. ಸೊ ಹಾಗೇನೆ ಹೊಸ ಹಾಡುಗಳು ಅಂದ ತಕ್ಷಣ ಕೆಲವು ಚೆನ್ನಾಗಿರಲ್ಲ, ಬಟ್ ಕೆಲವು ತುಂಬಾ ಒಳ್ಳೆ ಮೀನಿಂಗ್ ಇರೋ ಹಾಡುಗಳು, ತುಂಬಾ ಒಳ್ಳೆಯ ಸಾಹಿತ್ಯ ಇರುವಂತಹ ಹಾಡುಗಳು ಕೂಡ ಇದೆ. ಸೊ ಅಂತಹ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ನೀವು ಕೂಡ ಹಾಡಬಹುದಾಗಿದೆ. ಸೊ ಹಾಗೆ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ರೆ ಖಂಡಿತವಾಗ್ಲೂ ಬೇಕಾದಷ್ಟು ಹೊಸ ಹಾಡುಗಳನ್ನ ನೀವು ಕೇಳಿಸ್ಕೊಳ್ಳಿಕ್ಕೆ ಸಿಗುತ್ತೆ. ಅಂತಹ ಹಾಡುಗಳನ್ನ ಹಾಡಬಹುದು. ಯಾಕಪ್ಪ ಈ ಹೊಸ ಹಾಡುಗಳು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾವುದೇ ಟಾಪಿಕ್ ತಗೊಂಡಾಗ್ಲೂ ಕೂಡ ಆದಷ್ಟು ರಾಜ್ಕುಮಾರ್ ಅವ್ರ ಸಾಂಗ್ ಇರ್ಬೋದು, ವಿಷ್ಣುವರ್ಧನ್ ಅವರ ಸಾಂಗ್ ಇರ್ಬೋದು, ಹಾಗೆ ರವಿಚಂದ್ರನ್ ಅವರ ಸಾಂಗ್ಗಳು, ಈ ತರದ್ದೆಲ್ಲ ಹೆಚ್ಚಾಗಿ ಕೇಳ್ತಾ ಇರ್ತೀವಲ್ವಾ. ಸ್ವಲ್ಪ ವಿಭಿನ್ನವಾಗಿರ್ಲಿ, ಹೊಸ ಬೇರೆ ಹಾಡುಗಳನ್ನು ಕೂಡ ಕೇಳೋಣ ಅನ್ನುವ ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ
2: ಮೇಡಮ್, ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ ಶಿವಮೊಗ್ಗ.
0: ನಮಸ್ತೆ ಬ್ರಹ್ಮಾನಂದ್ ಸರ್, ಹೇಗಿದ್ದೀರಾ?
2: ನಾನು ಫೈನ್ ಮೇಡಮ್, ತಾವ್ ಹೇಗಿದ್ದೀರಾ?
0: ನಾನ್ ಕೂಡ ಚೆನ್ನಾಗಿದ್ದೀನಿ. ಸೊ ಹಾಗೆ ಇತರ ಟಾಪಿಕ್ ಗೊತ್ತಾಯ್ತಾ ಸರ್?
2: ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು ಸರ್. ನಿಮ್ದು?
2: ನಮ್ದು ಆಯ್ತಾಯ್ತು, 50 ಅವಲಕ್ಕಿ ಪಾವಲಕ್ಕಿ. ನಿಮ್ದು?
0: ನಮ್ದು ಉಪ್ಪಿಟ್ಟು.
2: ಓ, ಉಪ್ಪಿಟ್ಟು ಉಪ್ಪಿಟ್ಟು ಗೋವಿಂದ. ಮೇಡಮ್, ಅದೇ ನಾ ಇವತ್ತು ಹೊಸ ಹಾಡು ಹೇಳ್ಬೇಕು ಅಂತ ಹೇಳಿದ್ದೀರಾ. ನನಗೆ ಸಡನ್ ಆಗಿ ನೆನಪು ಬಂದಿದ್ದು ವಿಕ್ರಾಂತ್ ರೋಣದಿಂದ 2022 ಗಡಂಗೂರ್ ಅಕ್ಕಮ್ಮ. ಅದನ್ನ ಒಂದ್ 4 ಲೈನ್ ಹೇಳ್ಬಿಡ್ತೀನಿ ಮೇಡಮ್. ರಕ್ಕಮ್ಮ ರಕ್ಕಮ್ಮ, ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಗಡಂಗುರಕ್ಕಮ್ಮ, ನಾ ಗೋಲಿ ಸೋಡಾ ಬಾಟ್ಲಿ ಗಡಂಗುರಕ್ಕಮ್ಮ, ನಾ ಬಂದೆ ಪುಲಕ್ಕಾಟಲ್ಲಿ ರಿಂಗ ರಿಂಗ ರೋಜು ಲಂಗ ಉಟ್ಟು ಬರುವಾಗ ಅರ್ಧ ಸೆರಗು ಜಾರಿ ಬಿತ್ತು ಹೆಂಡ ಸುರಿವಾಗ ರಕ್ಕಮ್ಮ ರಕ್ಕಮ್ಮ, ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ, ನೀನು ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ, ಅತ್ತ ಇತ್ತ ಬಂಟ ಈ ಐನಾತಿ ಸೊಂಟ, ನೋಡೋ ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ, ಕೊಡಾನೆ ಬೇಡ ಬಾ ಸುಕ್ಕಮ್ಮ ರಾರ ರಕ್ಕಮ್ಮ ರಾರ ರಕ್ಕಮ್ಮ, ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಟುನ್ ಟುನ್ ಟುನ್ ಟುನ್ ಟುನ್ ಟುನ್ ಟುನ್ ಟುನ್ ಟುನ್ ಟುನ್ ಟುನ್ ಟುನ್. ಆಯ್ತಾ ಮೇಡಮ್?
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು
0: ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಹಾಗೆ ರಾರ ರಕ್ಕಮ್ಮ ಸಾಂಗ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ ಹಲೋ,
3: ನಿಮ್ ಕಾಲ್ ಎತ್ತಿದ್ದೆ ನಂಗೆ ಗೊತ್ತಾಗಲಿಲ್ಲ ಎಂತ.
0: ಹಲೋ
3: ಹಲೋ,
0: ನಮಸ್ತೆ
3: ನಮಸ್ತೆ. ಅಲ್ಲ ನಿಮ್ ಕಾಲ್ ಸಿಕ್ಕಿದ್ರೆ ಗೊತ್ತಿಲ್ಲ,
0: ಕಾಲ್ ಸಿಕ್ಕಿದ್ ಗೊತ್ತಾಗಿಲ್ವಾ?
3: ಸಿಕ್ಕಿದ್ದು ಗೊತ್ತಾಗ್ಲಿಲ್ಲ, ಸಿಗುತ್ತೆ ಗೊತ್ತಿಲ್ಲ ಇಷ್ಟ.
0: ಓಕೆ,

0: So ಹಾಗಾದ್ರೆ ಏನು ಟಾಪಿಕ್? ಟಾಪಿಕ್ ಗೊತ್ತಾಯ್ತಾ ಮ್ಯಾಮ್?
1: ಹಾ, ಟಾಪಿಕ್ ಗೊತ್ತಾಯ್ತು.
0: ನೀವು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
1: ನಾನು ಒಂದು ಈಗ ಯಾವ ಫಿಲಂ ಅಂತ ನಂಗೆ ಅಷ್ಟು ಗೊತ್ತಾಗ್ತಿಲ್ಲ, ನಿಮ್ಗೆ ಗೊತ್ತಾಗ
0: ಹಾಡಿ ಹಾಡಿ.
1: ನಾನು ನೀನು ಇಬ್ಬರೇ ಊರಲ್ಲಿ ಪ್ರೀತಿ ಎಂಬ

0: ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನಿ ಜೀವನ ಮಾರ್ಟಿನ್ ಚಿತ್ರದ ಸಾಂಗ್ ಇದು. ಹಾಗೆ ಹಾಡನ್ನು ಹೇಳಿದ್ರಿ ಲಿರಿಕ್ಸ್, ಬಟ್ ಟೋನ್ ಫುಲ್ ಚೇಂಜ್ ಮಾಡ್ಬಿಟ್ರಿ. ನಿಮ್ದೆ ಹೊಸ ಕಂಪೋಸಿಷನ್ ಆಗ್ಬಿಡ್ತು. ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಸವಿತಾ ಶೆಟ್ಟಿ ಅವರು ಕಳವಾರದಿಂದ ಕರೆ ಮಾಡಿದ್ರು. ಸೊ ಹಾಗೆ ಮಾರ್ಟಿನ್ ಚಿತ್ರದ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ, ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಡನ್ನ ಹಾಡಬಹುದಾಗಿದೆ. ಕರೆ ಮಾಡಬೇಕಾಗಿರೋ ಸಂಖ್ಯೆ 9686960279. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಇವರನ್ನ ಮಾತಾಡ್ಸೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ.
0: ಓಕೆ, ತಿಂಡಿ ಆಯ್ತಾ?
1: ತಿಂಡಿ ಆಯ್ತು, ರಾಗಿ ದೋಸೆ.
0: ಓ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಮ್ಯಾಮ್?
1: ಹಾ, ಗೊತ್ತಾಯ್ತು. ನೋಡಿಲ್ಲ ಫಿಲ್ಮ್, ಹಾಡು ಕೇಳಿದ್ರೆ ಇಷ್ಟ ಆಯ್ತು, ಅದಕ್ಕೆ ಹಾಕ್ತೀನಿ. ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ನಮ್ಮ ನಡುವೆ ಬರಲಿ ನೋರು ಮನುಷ್ಯ ಜಗಳ ಹಾಗೆ ಇರಲಿ ಪ್ರೀತಿ ಸಬರು ಜೊತೆಯಲ್ಲಿ ನೀನಿದ್ದರೆ ಜಗದರ ನಿನ್ನನಗೂ ಎಲ್ಲದಕ್ಕೂ ಪರಿ.

0: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.
0: ಓಕೆ, ಮೀನಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಹಾಗೆ ಬ್ರಾಡ್ ಚಿತ್ರದ ಹಾಡನ್ನ ಹಾಡ್ತಾ ಇದ್ರು, ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
0: ಶುಭೋದಯ ಉಮಾ ಮ್ಯಾಮ್, ಹೇಗಿದ್ದೀರಾ?
1: ಆರಾಮಿದ್ದೀವಿ ಮ್ಯಾಮ್, ನೀವು?
0: ನಾನು ಕೂಡ ಆರಾಮಿದ್ದೀನಿ.
1: ಹೊಸ ಹಾಡುಗಳು ಹಾಡಿ ಎಂಜಾಯ್ ಮಾಡೋಣ ಅಂತಾನ?
0: ಹೌದು,
1: ಚೆನ್ನಾಗಿದೆ. ಅದರಲ್ಲೂ ಸ್ವಲ್ಪ ರಿಲ್ಯಾಕ್ಸ್ ಏನಾದ್ರೂ ತಪ್ಪಾದ್ರೆ ಕ್ಷಮಿಸಿ.
0: ಓಕೆ
1: ಓಕೆ ಮಹೇಣ್ಣ.

0: ಸಖಿ ಸಖಿ ನನ್ನ ರೂಪಸಿ, ಸಖಿ ಸಖಿ ನಿನ್ನ ಮೋಹಿಸಿ, ನೀನೇ ನನ್ನ ಪ್ರೇಯಸಿ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗು ಕೈ ತುಂಬಿದೆ, ಹಂಸ ನಡೆಯೋಳೆ ಎದೆಯ ಇಳಿಯೋಳೆ ಜೀವ ಜಲ್ಲೆಂದಿದೆ. ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
1: ಸೌಮಾ ಅವರು ಕರೆ ಮಾಡಿದ್ರು. ಹಾಗೆ ಗಣೇಶ್ ಅವರು ಅಭಿನಯಿಸಿರುವ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಹಾಡನ್ನ ಹಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಡನ್ನ ಹಾಡಬಹುದಾಗಿದೆ. ಸೊ ಎಲ್ಲರೂ ಕೂಡ ಒಳ್ಳೊಳ್ಳೆ ಹೊಸ ಹೊಸ ಇತ್ತೀಚೆಗೆ ಬಂದಿರುವಂತಹ ಸಿನಿಮಾದ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಹಾಗೆ ನಿಮ್ಗೂ ಕೂಡ ಒಂದೊಂದು ಹೊಸ ಹಾಡುಗಳನ್ನ ಕಲ್ತ ಹಾಗಾಗತ್ತಲ್ವ, ಈ ರೀತಿ ಹಾಡನ್ನ ಹಾಡೋದ್ರಿಂದ ಹಾಗೆ ಹೊಸ ಹೊಸ ಹಾಡುಗಳನ್ನ ಕೂಡ ಕೇಳಿದ ಹಾಗೆ ಆಗುತ್ತೆ ಅಂತಾನೆ ಹೇಳಬಹುದು. ಅದೇ ರೀತಿಯಾಗಿ ನೀವು ಇತ್ತೀಚೆಗೆ ಕೇಳಿದ ಹೊಸ ಹಾಡುಗಳನ್ನ ನೀವು ಕೂಡ ಹಾಡಬಹುದಾಗಿದೆ, ಎಂಜಾಯ್ ಮಾಡಬಹುದಾಗಿದೆ. ಸೊ ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತೇ ಇದೆ ಅಲ್ವಾ, 9686096729. ಈ ಸಂಖ್ಯೆಗೆ ಕರೆ ಮಾಡಿ ಹಾಡನ್ನ ಹಾಡಬಹುದು. ಸೊ ಅದೇ ರೀತಿಯಾಗಿ ಈಗ ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಒಂದು ಒಳ್ಳೆ ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡ್ ಬಂದ್ವಿ. ಸೊ ಹಾಗೆ ಇದು ಯಾವ ಸಿನಿಮಾದ ಹಾಡಪ್ಪ ಅಂತ ಹೇಳಿದ್ರೆ ಇತ್ತೀಚೆಗೆ ಬಂದಂತಹ ವಿಜಯ್ ಅವರು ನಟಿಸಿರುವ ದುನಿಯಾ ವಿಜಯ್ ಅವರು ನಟಿಸಿರುವಂತಹ ಒಂದು ಸಿನಿಮಾದ ಹಾಡಾಗಿದೆ. ಸೊ ಹಾಗೆ ಈ ಒಂದು ಹಾಡನ್ನ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡಿಸೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ,
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
0: ನಾನು ಕೂಡ ಚೆನ್ನಾಗಿದ್ದೀನಿ.
1: ಹಾ ಮೇಡಮ್.
0: ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಸರ್?
1: ಹಾ ಗೊತ್ತಾಯ್ತು ಮೇಡಮ್, ಹೊಸ ಗೀತೆ ಆಡ್ಬೇಕಲ್ವಾ ಮೇಡಮ್?
0: ಹೌದು ಹೌದು.
1: ಸರಿ ಮೇಡಮ್, ಆಯ್ತು ಮೇಡಮ್.
0: ಓಕೆ,
1: ನಾನು ಐರಾವತ ಚಿತ್ರದ ಒಂದು ತಗೊಂಡಿದ್ದೀನಿ ಮೇಡಮ್. ಡಾರ್ಲಿಂಗ್ ಡಾರ್ಲಿಂಗ್, ಕತ್ತಲ್ ಕಟ್ಟು ಕಿಳಿ ಕಗುಣಿಸಕ್ಕೆ ಗುಣಸಂದಿರ್ಗಕ್ಕೆ. ಡಾರ್ಲಿಂಗ್ ಕತ್ತಲ್ ಕಟ್ಟು ಕಿಳಿ ಕಗುಣಿಸಕ್ಕೆ ಗುಣಸಂದಿರ್ಗಕ್ಕೆ. ಇದು ತುಂಬಾ ಸ್ಪೆಷಲ್ ಕ್ಲಾಸ್, ಅಡ್ಮಿಷನ್ ಮಾಡ್ಕೊಳ್ಳಿ ಪ್ಲೀಸ್. ನಮ್ ಸೌಂದರ್ಯನ ಸವಿಯೋದಕ್ಕೆ ಬೇಕು ಟ್ಯೂಷನ್. ನಾವು ಅಚ್ಚ ಕನ್ನಡ ಮೀಡಿಯಂ, ಇಲ್ಲಿ ಕಕ್ಕಿ ಕುಕ್ಕು ಕಾಯಂ. ಕತ್ತಲ್ ಕಟ್ಟು ಕಿಳಿ ಕಗುಣಿಸಕ್ಕೆ ಗುಣಸಂದಿರ್ಗಕ್ಕೆ. ಡಾರ್ಲಿಂಗ್ ಸೈಕಲ್ ಶಾಪ್ ಹಿಂದುಗಡೆ ಮೂರನೇ ಕ್ರಾಸ್ ನನ್ನ ಮನೆ. ಗಾರ್ಡನ್ ನಲ್ಲಿ ತೂಗುತ್ತಿದೆ ಯಾಲಕ್ಕಿ ಬಾಳೆಗೊನೆ. ಎರಡು ಕಣ್ಣಲ್ಲೂ ಮೆಗಾ ಸೀರಿಯಲ್ ಅರ್ಧ ಗಂಟೆ ಎಪಿಸೋಡ್. ಹಳ್ಳಿ ಕಡೆ ಇರದು ಸಂಜೆಯಲ್ಲಿ ಕರೆಂಟ್. ಏನೋ ಒಂದು ಡಿಸಿಷನ್ ತಕೊಳ್ಳಿ ಅರ್ಜೆಂಟ್. ನಾ ಊರಲ್ಲಿದ್ರು ಕೂಡ ನಿಮ್ಮ ಮನೇಲಿ ಇರ್ಬೋದೇನ್ರಿ. ಹಿಂಗೆ ಇಟ್ಟ ಕಡೆ ಒಂದು ರೌಂಡು ವಾಕಿಂಗ್ ಬಂದ್ರಿ. ನಾ ವಾಚ ಕನ್ನಡ ಮೀಡಿಯಂ, ನಮ್ಮ ಆಮಂತ್ರಣ ಪತ್ರ ಕಾಯನ್ನು. ಕತ್ತಲ್ ಕಟ್ಟು ಕಿಳಿ ಕಗುಣಿಸಕ್ಕೆ ಗುಣಸಿಂಗಿರ್ಗಕ್ಕೆ. ಡಾರ್ಲಿಂಗ್.
0: ಓಕೆ, ಸೂಪರ್ ಸರ್, ಧನ್ಯವಾದಗಳು, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶ ಕೊಟ್ಟಿದ್ದೆ.
0: ಥ್ಯಾಂಕ್ ಯು. ಎಸ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಕೂಡ ಮಾತಾಡ್ಸೋಣ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
0: ಓಕೆ, ನಾ ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ರೊಟ್ಟಿ ಬದನೆಕಾಯಿ ಚಟ್ನಿ ಮೇಡಮ್.
0: ಓ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಮ್ಯಾಮ್?
2: ಗೊತ್ತಾಯ್ತು ಮೇಡಮ್, ನಂಗೆ ಹೊಸ ಹಾದ ಹೇಳ ಕೇಳಿದಿರಾ ಮೇಡಮ್.
0: ಹೌದು,
2: ಹಾಡ್ತೀನಿ ಮೇಡಮ್ ಅಂತ ಹೇಳಿ.
0: ಓಕೆ.
2: ಏ ನಮ್ಮಿ ನಮ್ಮಿ ಯಾರಮ್ಮಿ ನೀ ನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂ ಕಣ್ಲ ಹೂ ಕಣ್ಲ, ನಂಗೂ ಹಂಗೆ ಆಯ್ತು ಕಣ್ಲ. ಪ್ರೀತಿ ನೀ ಹಿಂಗೆ ಕಣ್ಲ, ಸುಮ್ಮನೆ ಬಂದು ಮುತ್ತು ಕೊಡ್ಲ. ಬೆಳ್ದಿ

0: ನಮ್ಮಿ ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಕಲಿತಾ ಇದ್ದೀವಿ ಮೇಡಮ್ ನಿಮ್ಮಿಂದ ಹೊಸ ಹಾಡುಗಳೆಲ್ಲ.
1: ಓಕೆ ಸೂಪರ್ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಮೇಡಮ್.
1: ಓಕೆ, ಪ್ರೇಮ ಅವರು ಆಲೂರಿಂದ ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಎಲ್ಲರೂ ಕೂಡ ಹೊಸ ಹೊಸ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ದೀರಾ. ಸೊ ಅದೇ ರೀತಿ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ, ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಚಿಕ್ಕ ಬ್ರೇಕ್ ನ ತಗೊಂಡು ಆಮೇಲೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾಡಿನ ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
5: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
4: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
5: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
4: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
5: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
6: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
6: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
10: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
9: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
10: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
9: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
10: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
11: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಹೊಸ ಹೊಸ ಹಾಡುಗಳನ್ನ ಹಾಡ್ತಾ ಇದ್ವಿ ಅಲ್ವಾ? ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೊಸ ಹೊಸ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ನೀವು ಕೂಡ ಇತ್ತೀಚಿನ ಸಿನಿಮಾದ ಹಾಡುಗಳನ್ನ ಹಾಡಿ ಎಂಜಾಯ್ ಮಾಡಬಹುದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 9686069627. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಿ, ಹಾಗೆ ಹೊಸ ಹಾಡುಗಳನ್ನ ಹಾಡಬಹುದಾಗಿದೆ. ಸೊ ಎಷ್ಟೊಂದು ಅದ್ಭುತವಾಗಿರೋ ಸಾಂಗ್ ಗಳೆಲ್ಲ ಇತ್ತೀಚಿನ ಸಿನಿಮಾಗಳಲ್ಲಿ ಕೂಡ ಇದೆ. ಒಳ್ಳೊಳ್ಳೆ ಸಾಹಿತ್ಯ ಇರೋ ಒಳ್ಳೊಳ್ಳೆ ಮ್ಯೂಸಿಕ್ ಇರುವಂತಹ ಸಾಂಗ್ ಗಳು ಕೂಡ ಇದೆ, ತುಂಬಾ ಮೀನಿಂಗ್ ಫುಲ್ ಆಗಿರೋ ಸಾಂಗ್ ಗಳು ಕೂಡ ಇದೆ. ಸೊ ಹಾಗಾಗಿ ಅಂತಹ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ನೀವು ಕೂಡ ಕರೆ ಮಾಡಿ ಮಾತಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ತುಂಬಾ ಜನಕ್ಕೆ ಹೊಸ ಹಾಡು ಅಂದ ತಕ್ಷಣ ಅಯ್ಯೋ ಯಾವ್ದಪ್ಪ ಹೊಸ ಹಾಡು ಕೇಳೇ ಇಲ್ವಲ್ಲ ಅಂತ ಇರುತ್ತೆ. ಸೊ ಹಾಗಾಗಿ ಇವತ್ತು ಹೊಸ ಹಾಡುಗಳನ್ನ ಕೇಳಲಿಕ್ಕೆ ಒಂದು ಅವಕಾಶ ಅಂತಾನೆ ಹೇಳ್ಬೋದು, ಹಾಗೆ ಕಲೀಲಿಕ್ಕೆ ಕೂಡ ಅವಕಾಶ ಇದೆ. ಸೊ ಹಾಗಾಗಿ ಈ ಒಂದು ಹಾಡುಗಳನ್ನ ಹಾಡಿ ಎಂಜಾಯ್ ಮಾಡಿ. ಇಷ್ಟೊಂದೆಲ್ಲ ಹಾಡುಗಳಿದೆ ಅಲ್ವಾ, ಇಷ್ಟೋ ಅರ್ಥಪೂರ್ಣವಾಗಿರುವ ಹಾಡುಗಳನ್ನ ನೀವು ಹಾಡಬಹುದು. ಸೊ ಅದೇ ರೀತಿಯಾಗಿ ಈಗ ಒಂದು ಅದ್ಭುತವಾಗಿರುವ ಹಾಡನ್ನ ಪ್ಲೇ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಬಂದಂತಹ ಲವ್ ಮಾಕ್ಟೈಲ್ 3 ಸಿನಿಮಾ ನೀವೆಲ್ಲ ಕೇಳಿರ್ಬೋದು, ಆ ಒಂದು ಸಿನಿಮಾದ ಒಂದು ಹಾಡನ್ನ ನಿಮಗಾಗಿ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ಕೊಂಡು ಬನ್ನಿ.

0: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಅಲ್ಲಿ ಲವ್ ಮಾಕ್ ಚಾಲ್ತ್ರಿ ಸಿನಿಮಾದ ನೀನೇ ನನ್ನೆಲ್ಲ ಆಸೆ ಅನ್ನುವಂಥ ಒಂದು ಅದ್ಭುತವಾಗಿರೋ ಸಾಂಗ್ ನ ಕೇಳ್ಕೊಂಡು ಬಂದ್ವಿ. ಸೊ ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ಹೊಸ ಹಾಡುಗಳನ್ನ ಹಾಡಬಹುದಾಗಿದೆ. ಕರೆ ಮಾಡಬೇಕಾಗಿರೋ ಸಂಖ್ಯೆ 9686 0926 2779. ಈ ಸಂಖ್ಯೆಗೆ ಕರೆ ಮಾಡಿ ನೀವು ಕೂಡ ಮಾತಾಡಬಹುದು. ಹಾಗೆಯೇ ನೀವು ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಹಾಗೆ ಕಲ್ಪನಾ ಅವರು ಮೆಸೇಜ್ ಮಾಡಿದರೆ, ನಮಸ್ತೆ ಎಫ್ ಎಂ ಶಿವಮೊಗ್ಗ, ಎಂಜಾಯ್ ಮಾಡಿಕೊಂಡು ಹಾಡು ಕೇಳಿ ಆಗೋದಿಲ್ಲ, ಎಲ್ಲರೂ ಕೇಳ್ಕೊಂಡು ಎಂಜಾಯ್, ಎಲ್ರದ್ದು ಕೇಳಿ ಹಾಡನ್ನು ಹೇಳೋದಿಲ್ಲವಂತೆ, ಬಟ್ ಎಲ್ರದ್ದು ಹಾಡನ್ನು ಹೇಳೋದನ್ನು ಕೇಳಿ ಎಂಜಾಯ್ ಮಾಡ್ತೀನಿ ಅಂತ ಮೆಸೇಜ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನು ಕೂಡ ಮಾತಾಡಿಸೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಸುಧಾ ಮ್ಯಾಮ್ ಹೇಗಿದ್ದೀರಾ?
1: ಮೇಡಮ್ ಚೆನ್ನಾಗಿದೆ, ನೀವು ಆರಾಮಿದ್ದೀರಿ?
0: ನಾನ್ ಕೂಡ ಆರಾಮಿದ್ದೀನಿ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ಮ್ಯಾಮ್?
1: ಹಾ ಮೇಡಮ್, ಗೊತ್ತಾಯ್ತು ಮೇಡಮ್.
0: ಓಕೆ, ತಿಂಡಿ ಏನ್ ತಿಂದ್ರಿ?
1: ತಿಂಡಿ ಇವತ್ತು ಬಿಳಿ ಹೋಳಿಗೆ. ಗೊತ್ತಾ ಮೇಡಮ್?
0: ಹ್ಮ್, ಬಿಳಿ ಹೋಳಿಗೆ ಗೊತ್ತು.
1: ಹಾ, ಅದಕ್ಕೆ ಶಿಕರ್ಣಿ ದೊಣ್ಣೆ ಚಪಲ್ಲೆ. ಆಯ್ತು ನೋಡ್ರಿ, ನಿಮ್ದ್ರಿ?
0: ನಮ್ದು ಇವತ್ತು ಏನಾಯ್ತಂದ್ರೆ ಉಪ್ಪಿಟ್ಟು.
1: ಓಕೆ ಮೇಡಮ್, ಓಕೆ.
0: ಸೊ ನಿಮಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಹಾಡಕ್ಕೆ ರೆಡಿ ಇದ್ದಲ್ವಾ? ಯಾವ ಹಾಡು ಹಾಡ್ತಿದ್ದೀರಾ?
1: ರಾಬರ್ಟ್ ಫಿಲಂ ಇಂದ ಕಣ್ಣು ಹೊಡೆಯಕ ಹಾಡ್ತೀನಿ.
0: ಓಕೆ.
1: ಕಣ್ಣು ಹೊಡೆಯಕ ಕಲತಾನೆ ಏನ ಹೇಳಲು ಮಗನ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ, ಬೆಲ್ಲ ಕಡಿಯಕ ನಿನ್ನೇ ಕಲತಾನೆ ಗಲ್ಲ ಚಾಚಲೆ ಮಗನ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ,

0: ಸರಸದ ಸರದಾರ ತುಟಿ ಸಕ್ಕರೆ ಕಡಿಬಾರ ಯಾಕ ಕುಲುತಿ ಸವಿ ಮುಟ್ಟಿಗೆ ತಡ ಮಾಡಿ ಅಗದಿ ಜಲ್ದಿ ಚಳಿಗಾಲ ಬರಲಿ ನಿಮ್ಮ ಸೀನಾ ಬಿಸಿಗಾಲಿಸಿಗಲಿ ಹಿಡಿದು ತಬ್ಬು ಕುಂಟಿನಿ ಪಬ್ಲಿಕ್ ನಾಗ ಆಗಿದ್ದಾಗಲಿ ನಿನ್ನ ನೋಡಿ ನಿನಗಿರ್ಲಿ ನಿನ್ನ ನೋಡಿ ನಿನಗಿರ್ಲಿ ಥ್ಯಾಂಕ್ ಯು ಮೇಡಮ್.
1: ಓಕೆ, ಸಾಂಗ್ ಸಖತ್ತಾಗಿ ಹಾಡಿದ್ರಿ, ಸಾಂಗ್ ಜೊತೆಗೆ ಆ ಸ್ಮೈಲ್ ಕೂಡ ಸಖತ್ತಾಗಿತ್ತು.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸುಧಾ ಮ್ಯಾಮ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಎಸ್, ಸುಧಾ ಅವರು ಸಖತ್ ಎಂಜಾಯ್ ಮಾಡ್ಕೊಂಡೆ ಸಖತ್ತಾಗಿ ನಿನ್ನ ನೋಡಿ ಸುಮ್ಮನೆ ಹಂಗಿರ್ಲಿ ಅಂತ ಹೇಳಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಇದೇ ರೀತಿ ಕರೆ ಮಾಡಿ ಹಾಡನ್ನ ಹಾಡ್ತಾ ಎಂಜಾಯ್ ಮಾಡಬಹುದಾಗಿದೆ. ಸೊ ಎಷ್ಟು ಒಳ್ಳೆ ಒಳ್ಳೆ ಸಾಂಗ್ ಗಳಿದೆ ಅಲ್ವಾ, ಒಳ್ಳೊಳ್ಳೆ ಏನು ಒಂದು ಕೇಳಕ್ಕೆ ಮೆಲೋಡಿಯಸ್ ಆಗಿರುವಂತಹ ಸಾಂಗ್ ಗಳು ಕೂಡ ಇದೆ. ಸೊ ಹಾಗೆ ವಿಭಿನ್ನ ರೀತಿಯ ಹಾಡುಗಳನ್ನ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಸಿನಿಮಾಗಳಲ್ಲಿ ನಾವು ನೋಡಬಹುದಾಗಿದೆ. ಆ ರೀತಿಯಾಗಿ ನಿಮಗೆ ಇತ್ತೀಚಿನ ಸಿನಿಮಾಗಳಲ್ಲಿ ಇಷ್ಟವಾದಂತಹ ಸಿನಿಮಾದ ಹಾಡನ್ನ ಹಾಡಬಹುದು. ಸೊ ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686297969. ಈ ಸಂಖ್ಯೆಗೆ ಕರೆ ಮಾಡಬಹುದು. ಹಾಗೆ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
2: ಹಲೋ, ನಮಸ್ಕಾರಗಳು.
1: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
2: ನಾವು ಸೂಪರ್. ಒಳ್ಳರು, ಹೇಗಿದ್ದೀರಾ?
1: ನಾವು ಸೂಪರ್ ಆಗಿದ್ದೀವಿ ಸರ್.
2: ಹೌದಾ? ಈಗ ಫಂಕ್ಷನ್ ಎಲ್ಲ ಇತ್ತ? ನಾಲ್ಕೈದು ದಿನದಿಂದ ನಿಮ್ಮ ಚಾನೆಲ್ ಕೇಳಲಿಕ್ಕೆ ಆಗ್ಲಿಲ್ಲ ರೀ, ಬಹಳ ಬಿಜಿ ಮತ್ತೆ ಫಂಕ್ಷನ್ ಇತ್ತ.
1: ಓಕೆ,
2: ಇವತ್ತೆಲ್ಲ ಆಯ್ತು, ಈಗ ಫಂಕ್ಷನ್ ಎಲ್ಲ ನಿನ್ನೆ ಮುಗೀತು, ಅಷ್ಟ ಇನ್ನು ಆಯ್ತು ಅಂತ ಇಲ್ಲ.
1: ಓಕೆ, ಸೊ ಹಾಗೆ ಈಗ
2: ಹೇಳಿ ಹೇಳಿ,
1: ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ, ಟಾಪಿಕ್ ಗೊತ್ತಾಗಿದೆ. ಏನು, ನ್ಯೂ ಸಾಂಗ್ಸ್?
1: ಹೌದು, ಹೊಸ ಸಾಂಗ್ಸ್.
2: ಅಲ್ಲ, ನಿಮ್ಮ ಈ ಕಾಲ್ ರಿಸೆಪ್ಷನ್ ಉಂಟಲ್ಲ ಇವತ್ತು, ಬೊಂಬಟಾಗಿ ಕೇಳಿಸ್ತಾ ಇದೆ ರೀ. ಇಲ್ಲೇ ನಮ್ಮ ಹೊರಡ್ರು ನಾವು ಆಮ್ನೆ ಸಾಮ್ನೆ ಕುಂತು ಮಾತಾಡ್ದಾಗಿದೆ ರೀ.
1: ಹೌದಾ?
2: ಹಾ, ಅದೇನಾದ್ರೆ ಇದೇ ಟೆಕ್ನಿಕ್ ಉಪಯೋಗಿಸಿ ಯಾವಾಗ್ಲೂ.
1: ಖಂಡಿತ ಖಂಡಿತ.
2: ಆಯ್ತು, ಹೊಸ ಸಾಂಗ್ ಒಂದು ಟ್ರೈ ಮಾಡುವ.
1: ಓಕೆ.
2: ನನ್ನೊಲವೆ ನನ್ನೊಲವೆ ಈಗೊಂದು ಹೃದಯ ನನ್ನಲ್ಲೂ ಇದೆಯ ಎನ್ನುವ ಶಂಕೆಯು ಮೂಡುತ್ತಿದೆ, ಅಂದದ ಹಂಚಿಕೆ ಕಾಡುತ್ತಿದೆ. ನನ್ನೊಲವೆ ನನ್ನೊಲವೆ ಈಗೊಂದು ಹೃದಯ ನನ್ನಲ್ಲೂ ಇದೆಯ ಎನ್ನುವ ಶಂಕೆಯು ಮೂಡುತ್ತಿದೆ, ಅಂದದ ಹಂಚಿಕೆ ಕಾಡುತ್ತಿದೆ. ಕನ್ನಡಿಯೊಳಗೆ ಬಿಂಬದ ಬಿಂಬ ಚಂದದಿ ಕೂತಲಿದೆ, ಮುಟ್ಟಲು ಹೋದರೆ ನಾಚಿಕೆಯಲ್ಲಿ ಅಲೆಯಲಿ ಸರಿಯುತ್ತಿದೆ. ಬೆಲ್ಲಗೆ ಈಗ ಬೆಲ್ಲದ ಹಾಗೆ ಕಲ್ಲದೆ ಕರಗುತ್ತಿದೆ, ಮುಳ್ಳಿನಲದ ಮಂಟಪದಲ್ಲೂ ಮಲ್ಲಿಗೆ ಅರಳುತ್ತಿದೆ. ನನ್ನಲವೇ ನನ್ನಲವೇ ಈಗೊಂದು ಹೃದಯ

Thank you.

0: ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಬರ್ತಾ ಇದೆ, ಹೀಗೆ ಪ್ರಸಾರ ಮಾಡ್ತಾನೆ ಇರ್ರಿ.
0: ಖಂಡಿತವಾಗ್ಲು ಧನ್ಯವಾದಗಳು.
1: ಥ್ಯಾಂಕ್
0: ಯು ಸರ್. ಸಾಲಿಗ್ರಾಮದಿಂದ ಸತೀಶ್ ಅವರು ಕರೆ ಮಾಡಿದ್ರು. ಸೊ ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ನನ್ನೊಲವೆ ನನ್ನೊಲವೆ ಅನ್ನುವಂತಹ ಒಂದು ಹಾಡನ್ನ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಹಾಡಬಹುದು, ಎಂಜಾಯ್ ಮಾಡಬಹುದು. ಸೊ ಹಾಗೆ ಸಾಕಷ್ಟು ಹಾಡುಗಳಿದೆ, ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಹಾಡಿ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆಯೇ ಹಳೆ ಹಾಡುಗಳಿರ್ಬೋದು ಅಥವಾ ಸಾಮಾನ್ಯವಾಗಿ ಹೆಚ್ಚಾಗಿ ಕೇಳಿರೋ ಹಾಡುಗಳನ್ನ ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಸ್ವಲ್ಪ ಹೊಸ ಹೊಸ ಹಾಡುಗಳನ್ನ ಕೂಡ ಹೇಳೋಣ ಅಲ್ವಾ ಇವತ್ತು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
2: ನಮಸ್ಕಾರ ಕಣಕ.
0: ನಮಸ್ಕಾರ ಮುರಳೀಧರ್ ಸರ್, ಹೇಗಿದ್ದೀರಾ?
2: ಒಂದು ಹಾಡು ಹೇಳ್ಬಿಡ್ತೀರಾ?
0: ಹೇಳಿ ಹೇಳಿ ಸರ್.
2: ಬಂದು ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀವು ರಾಜಕುಮಾರ. ಸಾಕು ಕಣಕ.
0: ಸಾಕ ಸರ್? ಯಾಕೆ ಸರ್?
2: ಕೆಲಸ ಮಾಡ್ತೀನಿ, ಸುಸ್ತಾಗ್ಬಿಡಿ, ನೀರ್ ಕುಡಿಯ ಅಂತ ಕೂತಿದೆ. ಒಂಚೂರು ಹಾಡು ಹೇಳ್ಬಿಟ್ಟು ನೀರ್ ಕುಡಿದು ಮುಂದಿನ ಕೆಲಸ ಮಾಡ್ತೀನಿ ಕಣಕ.
0: ಹಾಡು ಹೇಳಿಬಿಟ್ಟು ನೀರ್ ಕುಡಿದು ಮತ್ತೆ ಕೆಲಸ ಮಾಡ್ತೀರಾ?
2: ಹೌದು ಕಣಕ.
0: ಓಕೆ ಓಕೆ, ಸೂಪರ್.
2: ಧನ್ಯವಾದಗಳು.
0: ಧನ್ಯವಾದಗಳು ನಿಮ್ಗೂ ಕೂಡ. ಮುರಳೀಧರ್ ಅವರು ಕರೆ ಮಾಡಿದ್ರು. ಸೊ ಹಾಗೆ ಕೆಲಸದ ಮಧ್ಯೆ ಕೂಡ ಒಂದು ಬ್ರೇಕ್ ನ ತಗೊಂಡು ಕರೆ ಮಾಡಿ ಹಾಗೆ ಒಂದ್ ಲೈನ್ ನ ಚೆಕ್ ಅಂತ ಹೇಳಿ ಹಾಡ್ಬಿಟ್ರು. ಸೊ ಅದೇ ರೀತಿಯಾಗಿ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸೊ ಅದೇ ರೀತಿ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಇನ್ನಷ್ಟು ಹೊಸ ಹೊಸ ಹಾಡುಗಳನ್ನ ಕೇಳೋದಕ್ಕೆ, ನಿಮ್ಮ ಧ್ವನಿಯಲ್ಲಿ ಕೇಳೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಕರೆ ಮಾಡಿ ಹಾಡಿ ಅಂತ ಹೇಳ್ತಾ ಈಗ ಒಂದು ಚಿಕ್ಕ ಬ್ರೇಕ್ ನ ತಗೊಂಡು ಬರೋಣ. ಸೊ ಟೇಕ್ ಅ ಶಾರ್ಟ್ ಬ್ರೇಕ್. ಇದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜಿ ರಕ್ಷಿತಾ ಹೊಳ್ಳ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗದ ಜನತೆಗೆ ಸಿಹಿ ಸುದ್ದಿ, ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ AI ಕ್ರಾಂತಿ.
3: ಪ್ರೀ KGಯಿಂದ 10ನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ AI ಮೆರಗು. ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
4: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
10: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 FM సముదాయ బానులి భరవసెగాగి భవిష్యకాగి నమ బానులి. ಸೊ ಸ್ನೇಹಿತರ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕತ್ತಾಗಿರೋ ಸಾಂಗ್ ನ ಕೇಳ್ಕೊಳ್ತಾ ಹಾಗೆ ನೀವು ಕೂಡ ಹಾಡ್ತಾ ಎಂಜಾಯ್ ಮಾಡ್ತಾ ಇದ್ರ ಅಲ್ವಾ? ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಬಿಂದಾಸ್ ಆಗಿ ಹಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ನಮ್ಮ ಸಂಖ್ಯೆ 9686609627 9. ಈ ಸಂಖ್ಯೆಗೆ ಕರೆ ಮಾಡಿ ಹೊಸ ಹೊಸ ಹಾಡುಗಳನ್ನ ಹಾಡಿ. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ರಕ್ಷಿತಾ.
0: ನಮಸ್ತೆ ವಿಜಯ ಮ್ಯಾಮ್, ಏನ್ ಫುಲ್ ಅಪರೂಪ ಆಗ್ಬಿಟ್ಟಿದ್ದೀರಾ.
1: ಹೌದಾ, ನಿನ್ನೆ ಶ್ರೀಧರ್ ಹತ್ರ ಮಾತಾಡಿದೀನಿ, ಇವತ್ ನಿಮ್ ಹತ್ರ ಮಾತಾಡ್ತಿದ್ದೀನಿ. ಅಪರೂಪ,
0: ನನ್ನ ಹತ್ರ ಮಾತಾಡದೆ ತುಂಬಾ ದಿನ ಆಗಿತ್ತು. ಸೊ ಅದಕ್ಕೆ
1: ಬಹಳ ದಿವಸ ಆಯ್ತು.
0: ಸೊ ಓಕೆ ವಿಜಯ ಮ್ಯಾಮ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
1: ಗೊತ್ತಾಯ್ತು. ಆಕ್ಚುಲಿ ನಾನೊಂದು ಬೇರೆ ಹಾಡ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಏನ್ ಮಾಡಿದ್ರು ಹಾಡಕ್ಕೆ ಬರ್ತಿಲ್ಲ.

0: ಓಕೆ ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ಬಟ್ ಆಯ್ತು, ಆಕ್ಚುಲಿ ನಾನು ಯಾವ್ದು ಹಾಡ್ಬೇಕಂತಿದ್ದೆ ಗೊತ್ತಾ, ಚಿಕ್ಕಿರಿ ಚಿಕ್ಕಿರಿ ಚಿಕ್ಕಿರಿ ಚಿಕ್ಕಿರಿ ಚಿಕ್ಕಿರಿ ಅಂತ ಹೇಳಿ ಸಂಜೆ ಬೆಳಗ್ಗೆ ಒಂದು ಹಾಡಿದಲ್ಲ, ಯಪ್ಪ ಏನ್ ಮಾಡಿದ್ರ ಹಾಡ್ ಬರ್ಬಾರ್ದ ನನಗೆ, ಸಾಕು ಬಿಡಿ
0: ಅಂತ. ಓಕೆ, ಧನ್ಯವಾದಗಳು ವಿಜಯ ಮ್ಯಾಮ್ ಕರೆ ಮಾಡಿದ್ದು, ಕೆ ಎಸ್ ವಿಜಯ್ ಅವರು ಕರೆ ಮಾಡಿದ್ರು, ಹಾಗೆ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ಹೊಸ ಹಾಡುಗಳನ್ನ ಹಾಡಬಹುದು. ಹಾಗೆ ಇವತ್ತಿನ ಈ ಒಂದು ಟಾಪಿಕ್ ನಿಮ್ಗೆ ಹೇಗನ್ನಿಸ್ತು, ಹೊಸ ಹಾಡುಗಳನ್ನ ಕೇಳಿ ನಿಮಗೆ ಹೇಗನ್ನಿಸ್ತು ಅಂತ ಹೇಳಿ ಕೂಡ ತಿಳಿಸಬಹುದಾಗಿದೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರೋ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9682960962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಇವತ್ತಿನ ಈ ಟಾಪಿಕ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಹಾಗೆ ಮುಂದಿನ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ, ಕಥೆಯನ್ನ ಹೇಳೋದಕ್ಕೆ ಬರ್ತೀನಿ ಅಂತ ಹೇಳ್ತಾ, ನೀವಿಷ್ಟೊತ್ತು ಕೇಳಿದ್ದು ಬೈಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್ ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯಿತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 3090309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನು ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನು ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನು ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನು ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಲೇ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ ಅಂದರೆ ಆ ಒಂದು ಇಮ್ಯಾಜಿನೇಷನ್ ನಮಗೆ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದರೆ ಆ ಅಜ್ಜಿಯ ಕಲ್ಪನೆ ನಮಗೆ ಬರುತ್ತೆ. ಹೀಗೆ ಕಥೆಯನ್ನು ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನು ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಲೇ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕಥೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಈ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಕಥೆಯ ಶೀರ್ಷಿಕೆ ಬಾವಲಿಯ ಕುತಂತ್ರ ಅಂತ ಹೇಳಿ. ಒಮ್ಮೆ ಮೃಗಗಳಿಗೂ ಪಕ್ಷಿಗಳಿಗೂ ಯುದ್ಧಾಯಿತು. ಯಾವ ಪಕ್ಷಕ್ಕೆ ಜಯವಾಗುತ್ತದೆ ಎಂದು ತಿಳಿಯಲಿಲ್ಲ. ಆಗ ಬಾವಲಿ ಎರಡೂ ಕಡೆ ಸೇರದೆ ತಟಸ್ಥವಾಗಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಮೃಗಗಳ ಕೈ ಮೇಲಾಯಿತು. ಆಗ ಬಾವಲಿಯು ಮರಿ ಹಾಕಿ ಹಾಲುಣಿಸೋದ್ರಿಂದ ತಾನು ಮೃಗ ಅಂತ ಹೇಳಿ ಮೃಗಗಳೊಂದಿಗೆ ಸೇರಿ ಬಿರುಸಿನಿಂದ ಹೋರಾಡಿತು. ಆದರೆ ಹೊತ್ತು ಕಳೆದಂತೆ ಪಕ್ಷಿಗಳ ತಂಡ ಮುಂದೆ ಬಂತು. ಈಗ ಬಾವಲಿ ತಾನು ರೆಕ್ಕೆಗಳನ್ನು ಉಪಯೋಗಿಸಿ ಹಾರೋದ್ರಿಂದ ತಾನು ಒಂದು ಪಕ್ಷಿಯೇ ಅಂತ ಹೇಳಿ ವಾದಿಸಿ ಗೆದ್ದ ಪಕ್ಷಿಯೊಂದಿಗೆ ಸೇರ್ಕೊಳ್ತು. ಸ್ವಲ್ಪ ಸಮಯದ ನಂತರ ಸಮಾಧಾನ ಒಡಂಬಡಿಕೆ ಜರುಗಿದಾಗ ಎರಡೂ ತಂಡಗಳು ಬಾವಲಿಯನ್ನು ಧಿಕ್ಕರಿಸಿದವು. ಇಬ್ಬರೂ ಅದನ್ನು ನಿರಾಕರಿಸಿದ ಕಾರಣ ಅದು ಸದ್ದಿಲ್ಲದೆ ಹೊರಬರಬೇಕಾಯಿತು. ಅಂದಿನಿಂದ ಅದು ಕತ್ತಲೆಯ ಮೂಲೆಗಳಲ್ಲೇ ವಾಸ ಮಾಡುತ್ತೆ. ಹಗಲು ಹೊತ್ತಿನಲ್ಲಿ ಮುಖ ತೋರಿಸಲು ನಾಚಿಕೆ ಪಟ್ಟು ಕತ್ತಲಾದ ನಂತರವೇ ಹೊರಗೆ ಬರುತ್ತೆ. ಇದು ಒಂದು ಕಥೆಯೇ ಆದರೂ ಕೂಡ ಈ ಕಥೆಯಲ್ಲಿರುವಂತಹ ನೀತಿಯೆಲ್ಲ ನಾವೆಲ್ಲರೂ ತಿಳಿದುಕೊಳ್ಳೇಬೇಕು. ಬೇರೆಯವರಿಗೆ ಮೋಸ ಮಾಡಲು ಯತ್ನಿಸಿದರೆ ನಮಗೆ ಕೇಡಾಗುತ್ತೆ ಅನ್ನೋದಾಗಿ. ಒಂದೇ ಪ್ರಾಣಿಗಳ ಕಡೆಗೋ ಅಥವಾ ಪಕ್ಷಿಗಳ ಕಡೆಗೋ ತಾನು ನಿಂತಿದ್ರೆ ಬಾವಲಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ? ಅದು ಪಕ್ಷ ಬದಲಾಯಿಸ್ತಾ ಹೋಯಿತು. ಗೆದ್ದೆ ತಿನ್ನು ಬಾಲ ಹಿಡಿ ಅನ್ನುವಂಥ ಒಂದು ಮಾತಿನ ಹಾಗೆ ಗೆದ್ದ ಕಡೆ ನಾನು ಅನ್ನೋ ರೀತಿ ಹೋಯಿತು. ಕೊನೆಗೆ ಅದಕ್ಕೆ ಮೋಸ ಆಯಿತು ಅಂತಲೇ ಹೇಳಬಹುದು. ಸೊ ಹಾಗಾಗಿ ಯಾರಿಗೂ ಕೂಡ ಮೋಸ ಮಾಡಬಾರ್ದು ಅನ್ನುವಂತಹ ಈ ಒಂದು ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು

ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ

ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳ್ತಾ ಇದ್ದೆ. ಸೊ ಆಗಲೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ, ಅದೇ ರೀತಿಯಾಗಿ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ದಾನದ ಧರ್ಮ ಅಂತ ಹೇಳಿ. ವೀರಗಾನಳ್ಳಿ ಎಂಬ ಹಳ್ಳಿಯೊಂದರಲ್ಲಿ ಸಣ್ಣ ಹಣ್ಣಿನ ವ್ಯಾಪಾರಿಯೊಬ್ಬ ಇದ್ದ. ಕಡು ಬಡತನದಿಂದ ಚಿಂತಿತನಾಗಿದ್ದ. ಅವನಿಗೆ ಮುಂದಿನ ಜನ್ಮದಲ್ಲಿಯಾದರೂ ಶ್ರೀಮಂತ ಮನೆತನದಲ್ಲಿ ಜನಿಸಿ ಸುಖವಾಗಿ ಬಾಳಬೇಕೆಂಬ ಬಯಕೆ ಇತ್ತು. ಅದನ್ನ ಈಡೇರಿಸಿಕೊಳ್ಬೇಕೆಂದು ಪಣ ತೊಟ್ಟ ಅವನು. ಅದಕ್ಕಾಗಿ ಖ್ಯಾತ ಜ್ಯೋತಿಷಿಯೊಬ್ಬರ ಬಳಿ ಹೋದ. ವ್ಯಾಪಾರಿಯ ಸಂಕಟವನ್ನು ಅರಿತ ಜ್ಯೋತಿಷಿಯು ಮುಂದಿನ ಜನ್ಮದಲ್ಲಿ ಉತ್ತಮ ಕುಟುಂಬದಲ್ಲಿ ಜನಿಸಬೇಕಾದ್ರೆ ಈ ಜನ್ಮದಲ್ಲಿ ದಿನವೂ ಏನನ್ನಾದರೂ ವಸ್ತುಗಳನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ವ್ಯಾಪಾರಿಯು ದುಡಿದದ್ದು ಆತನ ಕುಟುಂಬ ನಿರ್ವಹಣೆಗೆ ಸಾಕಾಗದಿರುವಾಗ ದಾನ ಮಾಡೋದಾದರೂ ಹೇಗೆಂದು ಕೊರಗಿದಾಗ ಜ್ಯೋತಿಷಿಯು, ನೀನು ವ್ಯಾಪಾರ ಮಾಡುವ ಹಣ್ಣಿನಲ್ಲೇ ಒಂದೊಂದು ಹಣ್ಣನ್ನು ದೀನರಿಗೆ ದಾನ ಮಾಡುತ್ತಿರು, ಮುಂದಿನ ಜನ್ಮದಲ್ಲಿ ನಿನ್ನ ಆಸೆಯು ಖಂಡಿತ ಈಡೇರುತ್ತದೆ ಎಂದು ಹೇಳಿ ಕಳುಹಿಸಿದ. ಜ್ಯೋತಿಷಿಯು ಹೇಳಿದಂತೆ ದಿನವೂ ಒಂದೊಂದು ಹಣ್ಣನ್ನು ದೀನರಿಗೆ ದಾನ ಮಾಡುತ್ತಾ ಸಾಗಿದ. ಆ ಜನ್ಮದಲ್ಲಿ ಸಾವನ್ನ ಹೊಂದಿದ ಬಳಿಕ ಮುಂದಿನ ಜನ್ಮದಲ್ಲಿ ಅವನು ಶ್ರೀಮಂತ ರಾಜ ಕುಟುಂಬದಲ್ಲಿ ಜನ್ಮವನ್ನೆತ್ತಿದ. ಆಗರ್ಭ ಶ್ರೀಮಂತನಾಗಿ ಲೌಕಿಕ ಸುಖ ಅನುಭವಿಸುತ್ತಾ ಐಷಾರಾಮಿ ಜೀವನವನ್ನ ಕಳೆದನು. ಹೀಗೆ ಜೀವನ ನಡೆಸುತ್ತಿರುವಾಗ ಆತನಿಗೆ ತಾನು ಹಿಂದಿನ ಜನ್ಮದಲ್ಲಿ ಸಾಮಾನ್ಯ ಹಣ್ಣಿನ ವ್ಯಾಪಾರಿಯಾಗಿ ಜನಿಸಿದ್ದರೂ ಮತ್ತು ಜ್ಯೋತಿಷ್ಯ ಅಣತೆಯಂತೆ ಹಣ್ಣನ್ನ ದಾನ ಮಾಡಿ ಬಂದ ಪುಣ್ಯದಿಂದ ಈಗ ಶ್ರೀಮಂತನಾಗಿ ಜನಿಸಿರುವುದು ನೆನಪಾಯಿತು. ಕೂಡಲೇ ಅವನಿಗೆ ಭಯವೂ ಆಗತೊಡಗಿತು. ಯಾಕಂದ್ರೆ ಈ ಜನ್ಮದಲ್ಲಿ ತಾನು ಯಾವುದೇ ದಾನ ಧರ್ಮವನ್ನು ಮಾಡದಿರುವುದರಿಂದ ಮುಂದಿನ ಜನ್ಮದಲ್ಲಿ ಏನಾಗಿ ಜನಿಸುತ್ತೀನೋ ಎಂಬ ಚಿಂತೆ ಆತಂಕ ಮನೆ ಮಾಡಿತು. ತಕ್ಷಣ ಎಚ್ಚೆತ್ತ ಅವನು ಮುಂದಿನ ಜನ್ಮದಲ್ಲಿಯೂ ಶ್ರೀಮಂತ ಮನೆತನದಲ್ಲಿಯೇ ಜನ್ಮ ತಾಳಬೇಕೆಂದುಕೊಂಡು ದಿನವೂ ಒಂದೊಂದು ಹಣ್ಣನ್ನು ಬಡವರಿಗೆ ದಾನ ಮಾಡಲು ಪ್ರಾರಂಭಿಸಿದ. ಅಂತೆಯೇ ತನ್ನ ಜೀವನದುದ್ದಕ್ಕೂ ದಾನ ಮಾಡಿದ. ಪುನಃ ಅವನು ಮುಂದಿನ ಜನ್ಮದಲ್ಲಿ ಬಡ ಭಿಕ್ಷುಕನಾಗಿ ಜನ್ಮ ತಾಳಿದ. ಮತ್ತೆ ಶ್ರೀಮಂತನಾಗಿದ್ದಾಗ ಹೆಚ್ಚು ದಾನ ಮಾಡಿದ್ದಲ್ಲಿ ತಾನು ಮತ್ತಷ್ಟು ಶ್ರೀಮಂತನಾಗಿ ಜನಿಸಬಹುದಿತ್ತೆಂದು ಅಂದುಕೊಂಡ. ಯೋಗ್ಯತೆ ಇದ್ದರೂ ಕೇವಲ ಹಣ್ಣನ್ನ ದಾನ ಮಾಡಿ ಈ ಭಿಕ್ಷುಕ ಜನ್ಮ ತಾಳಬೇಕಾಗಿ ಬಂದಿತೆಂದು ಆತ ಪಶ್ಚಾತ್ತಾಪ ಪಟ್ಟ. ಈ ಕಥೆಯ ನೀತಿ ಏನಪ್ಪ ಅಂತ ಹೇಳಿದ್ರೆ, ಶಕ್ತ್ಯಾನುಸಾರ ದಾನ ಮಾಡಿ ಪುಣ್ಯ ಸಂಪಾದಿಸಬೇಕು ಅಂತ ಹೇಳಿ. ಎಷ್ಟು ಚೆನ್ನಾಗಿರುವಂತಹ ಅರ್ಥಪೂರ್ಣವಾಗಿರುವ ಕಥೆ ಇದಾಗಿದೆ ಅಲ್ವಾ? ಸೊ ಹಾಗೆ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686896027962796 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT NEET ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
5: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
6: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000 ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
4: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
5: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
6: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066.
7: ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನೂ ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
3: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
5: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
8: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
9: Our difficulty is how to make the heterogeneous mess that we have today take a decision in common.

ಜೈ ಭೀಮ್, ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. 12 ಏಪ್ರಿಲ್ 1946 ನಡೆದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಡಿಬೇಟ್ಸ್ನ ಒಂದು ಭಾಗವನ್ನು ಇಂದು ಓದಲಿದ್ದೇನೆ. ಕೈಗಾರಿಕಾ ಉದ್ಯೋಗ ಮಸೂದೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕಾರ್ಮಿಕ ಸದಸ್ಯರು, ಮಾನ್ಯ ಅಧ್ಯಕ್ಷರೇ, ಕೈಗಾರಿಕಾ ವಲಯದಲ್ಲಿರುವ ಯಜಮಾನರು ತಮ್ಮ ಉದ್ಯೋಗದ ಸ್ಥಿತಿಯನ್ನು ನಿರೂಪಿಸುವ ಬಗೆಗಿನ ಈ ಮಸೂದೆಯನ್ನು ಪರಿಗಣಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯರೇ, ಇದು ಸರಳವಾದ ಕ್ರಮವಾಗಿದೆ ಹಾಗೂ ನನಗೆ ತಿಳಿದಿರುವಂತೆ ವಿವಾದಾತೀತವಾದ ಕ್ರಮವೂ ಆಗಿದೆ. ಈ ಮಸೂದೆಯ ಉದ್ದೇಶವೇನೆಂದರೆ, ಯಾವುದೇ ಒಂದು ಸಂಸ್ಥೆಯು ತನ್ನ ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ಯಾವ ಷರತ್ತು ಮತ್ತು ನಿಬಂಧನೆಗಳ ಆಧಾರದ ಮೇಲೆ ನಡೆಯುತ್ತಿದೆ ಎಂಬುದನ್ನು ತಿಳಿಯುವುದು. ಇದಕ್ಕಾಗಿಯೇ ನೇಮಿತವಾದ ಒಬ್ಬ ಅಧಿಕೃತ ಅಧಿಕಾರಿಯಿಂದ ಸಂಬಂಧಪಟ್ಟ ಸಂಸ್ಥೆ ದೃಢೀಕರಣ ಪತ್ರ ಪಡೆದಿರಬೇಕು. ಷರತ್ತು ಮತ್ತು ನಿಬಂಧನೆಗಳು ಒಂದು ಭಾಗವಾದರೆ ಅವು ಸಂಸ್ಥೆಯಲ್ಲಿ ಕಾರ್ಯರೂಪಕ್ಕೆ ಬಂದಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಇನ್ನೊಂದು ಭಾಗ. ಇವೆರಡರ ವ್ಯತ್ಯಾಸವನ್ನು ತಿಳಿಯುವುದೇ ಈ ಮಸೂದೆಯ ಉದ್ದೇಶವಾಗಿದೆ. ಪ್ರತಿಯೊಬ್ಬ ಉದ್ಯಮಿಯು ತನ್ನ ಉದ್ಯಮಕ್ಕೆ ಸಂಬಂಧಿಸಿದಂತೆ ತನ್ನ ಷರತ್ತು ಮತ್ತು ನಿಬಂಧನೆಗಳನ್ನು ನಿಗದಿಪಡಿಸುವ ಅಧಿಕಾರವುಳ್ಳವನಾಗಿರುತ್ತಾನೆ ಎಂದು ಈ ಮಸೂದೆ ಒಪ್ಪಿಕೊಳ್ಳುತ್ತದೆ. ಈ ಮಸೂದೆಯಲ್ಲಿ ತಿಳಿಸಿರುವುದೇನೆಂದರೆ, ಯಾವನೇ ಒಬ್ಬ ಉದ್ಯಮಿ ತನ್ನ ಉದ್ಯೋಗಿಗಳಿಗೆ ಒಡ್ಡುವ ಷರತ್ತು ಮತ್ತು ನಿಬಂಧನೆಗಳನ್ನು ಒಂದು ದಾಖಲಾತಿ ಪುಸ್ತಕದಲ್ಲಿ ದಾಖಲು ಮಾಡಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿ ಈ ಷರತ್ತುಗಳ ಅನುಷ್ಠಾನವನ್ನು ಅರಿಯಲು ಈ ದಾಖಲೆಯೇ ಮೂಲಾಧಾರವಾಗಬೇಕು. ಇದೇ ವಿಷಯವನ್ನು ನಾನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಪುರಾವೆಯ ಕಾನೂನು ಎಂದು ನಾವು ಯಾವುದನ್ನು ಕರೆಯುತ್ತೇವೆಯೋ ಅದನ್ನು ಈ ಮಸೂದೆ ಮಂಡಿಸುತ್ತದೆ. ಇದರ ಪ್ರಕಾರ ಯಾವನೇ ಒಬ್ಬ ಉದ್ಯಮಿ ತನ್ನ ಉದ್ಯೋಗಿಗಳಿಗೆ ಸಂಬಂಧಿಸಿದ ಷರತ್ತು ಮತ್ತು ನಿಬಂಧನೆಗಳ ಬಗ್ಗೆ ನಿರ್ಧಾರ ತಾಳಲು ಅಧಿಕೃತ ಅಧಿಕಾರಿಯಿಂದ ಪಡೆದ ಲಿಖಿತ ದಾಖಲೆಯೇ ಪುರಾವೆ. ಇದನ್ನು ಮಾತ್ರ ಕಾನೂನು ಅಂಗೀಕರಿಸುತ್ತದೆಯೇ ಹೊರತು ಮೌಖಿಕವಾದ ಪುರಾವೆಯನ್ನು ಅಲ್ಲ. ಈ ಮಸೂದೆಯ 12ನೇ ನಿಬಂಧನೆಯ ಕಡೆ ಈ ಸದನವು ಗಮನ ಹರಿಸಿದರೆ ಈ ಅಂಶ ಸ್ಪಷ್ಟವಾಗಿ ನಿರೂಪಿತವಾಗಿರುವುದು ವೇದ್ಯವಾಗುತ್ತದೆ. ಅದರ ಪ್ರಕಾರ ಈ ಕಾಯ್ದೆಯಲ್ಲಿ ಕಾಣಿಸಿರುವ ಸ್ಥಾಯಿ ಆದೇಶಗಳನ್ನು ವಿರೋಧಿಸುವಂತಹ ಅಥವಾ ಅದಕ್ಕೆ ಹೊಸದಾಗಿ ಸೇರಿಸುವಂತಹ ಇಲ್ಲವೇ ಬದಲಾಯಿಸುವಂತಹ ಯಾವುದೇ ಮೌಖಿಕ ಪುರಾವೆಯನ್ನು ನ್ಯಾಯಾಲಯದಲ್ಲಿ ಸ್ವೀಕರಿಸಲಾಗುವುದಿಲ್ಲ. ಈ ಮಸೂದೆಯ ಮುಖ್ಯ ಅರ್ಥವೇ ಇದು. ನಾನು ಈಗಾಗಲೇ ತಿಳಿಸಿದಂತೆ ಅದರಲ್ಲಿ ಯಾವ ಹೊಸ ತತ್ವವನ್ನು ಅಳವಡಿಸಿಲ್ಲ. ಬೊಂಬಾಯಿ ಪ್ರಾಂತ್ಯದಲ್ಲಿ ಈಗಾಗಲೇ ಅಂತ ಒಂದು ಕಾಯ್ದೆ ಜಾರಿಯಲ್ಲಿದೆ. ಇದನ್ನು ಭಾರತದ ಇತರ ಪ್ರಾಂತ್ಯಗಳಿಗೂ ವಿಸ್ತರಿಸುವಂತೆ ಮಾಡುವುದೇ ಈ ಮಸೂದೆಯ ಉದ್ದೇಶವಾಗಿದೆ. ಉದ್ಯಮಿಯಿಂದ ಷರತ್ತು ಮತ್ತು ನಿಬಂಧನೆಗಳಿಗೆ ಸಂಬಂಧಪಟ್ಟಂತೆ ಒಕ್ಕಣೆಯನ್ನು ಪಡೆದ ನಂತರ ಪ್ರಮಾಣ ಪತ್ರ ನೀಡುವಂತ ಅಧಿಕಾರಿ ಈ ವಿಷಯದಲ್ಲಿ ಮುಂದುವರಿಯುತ್ತಾನೆ. ಈ ಬಗೆಯ ನಡಾವಳಿಗೆ ಸಂಬಂಧಿಸಿದ ನಿಬಂಧನೆಗಳು ಮಸೂದೆಯಲ್ಲಿವೆ. ಈ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರುವ ಕೆಲಸಗಾರರು ಅವರು ಮೊದಲು ಭೇಟಿಯಾಗಿ ಅವರ ಜೊತೆ ಮಾತುಕತೆ ನಡೆಸಿದ ನಂತರ ಪ್ರಮಾಣ ಪತ್ರ ಕೊಡಬೇಕು. ಈ ಕಾಯ್ದೆಗನುಗುಣವಾಗಿ ತಾನು ಪ್ರಸ್ತಾಪಿಸಿರುವ ಷರತ್ತು ಮತ್ತು ನಿಬಂಧನೆಗಳು ಇದ್ದು ಒಂದು ವೇಳೆ ಪ್ರಮಾಣಿಸಬೇಕಾದ ಅಧಿಕಾರಿ ಪ್ರಮಾಣ ಪತ್ರ ಕೊಡದ ಪಕ್ಷದಲ್ಲಿ ಉದ್ಯಮಿಯು ಮೇಲ್ಮನವಿಯ ಮೊರೆ ಹೋಗಿ ಪ್ರಮಾಣೀಕರಣದ ಅಧಿಕಾರಿಯ ತೀರ್ಮಾನವನ್ನು ಬದಲಾಯಿಸಿಕೊಳ್ಳಬಹುದು. ಈ ಸದನದ ಸಮಯವನ್ನು ನಾನು ಹೆಚ್ಚು ತೆಗೆದುಕೊಂಡು ಈ ಮಸೂದೆಯ ಬೇರೆ ಬೇರೆ ನಿಬಂಧನೆಗಳ ಬಗ್ಗೆ ಲಂಬಿಸಲು ಇಚ್ಛಿಸುವುದಿಲ್ಲ. ಆದರೆ ಸರ್ಕಾರ ಈ ಮಸೂದೆ ಅತ್ಯವಶ್ಯಕವಷ್ಟೇ ಅಲ್ಲ, ಬಹಳ ತುರ್ತಾದುದೆಂದು ಯಾಕೆ ಪರಿಗಣಿಸುತ್ತಿದೆ ಎಂಬುದನ್ನು ನಾನು ತಿಳಿಸಲೇಬೇಕು. ಈ ಮಸೂದೆಯು ಇನ್ನೊಂದು ಬಹಳ ಮುಖ್ಯವಾದ ಆರೋಗ್ಯ ವಿಮೆಯ ಜೊತೆ ಸಂಬಂಧ ಹೊಂದಿರುವುದರಿಂದ ಮುಂದಿನ ಅಧಿವೇಶನದಲ್ಲಿ ಆರೋಗ್ಯ ವಿಮೆಯನ್ನು ಪ್ರಸ್ತಾಪಿಸಲು ಸರ್ಕಾರ ಈಗಾಗಲೇ ಯೋಚಿಸುತ್ತಿದೆ. ಈ ಮಸೂದೆ ಬಹಳ ತುರ್ತಾಗಿದೆ. ಆರೋಗ್ಯ ವಿಮೆಯ ಮಸೂದೆಯಿಂದ ನೌಕರನಿಗೆ ಕೆಲವು ಅನುಕೂಲಗಳಿವೆ. ಆರೋಗ್ಯ ವಿಮಾ ನಿಧಿಗಾಗಿ ಅವರು ಸ್ವಲ್ಪ ಹಣವನ್ನು ತಪ್ಪದೆ ಕಟ್ಟುವಂತೆ ಅವರ ಮನವೊಲಿಸಲಾಗುವುದು. ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಉದ್ಯೋಗಿಗಳ ವೇತನದ ಆಧಾರದ ಮೇಲೆ ಅವರು ಈ ವಿಮೆಗೆ ತೆರಬೇಕಾದ ಮೊತ್ತವನ್ನು ನಿಗದಿಪಡಿಸಲಾಗುವುದು.
ಒಬ್ಬ ನೌಕರ ಎಷ್ಟು ಹಣವನ್ನು ನಿಧಿಗೆ ಕೊಡಬೇಕಾಗುವುದು ಎಂಬುದರ ಬಗ್ಗೆ ವಿವಾದ ಉಂಟಾಗಬಹುದು. ಅಂತಿಮವಾಗಿ ಇಂಥ ವಿವಾದವನ್ನು ಬಗೆಹರಿಸಲು ಅನುಕೂಲವಾಗುವಂತೆ ನೌಕರರ ಉದ್ಯೋಗಕ್ಕೆ ಸಂಬಂಧಿಸಿದಂಥ ಷರತ್ತುಗಳನ್ನು ದಾಖಲು ಮಾಡಿ ಒಂದು ಕಡೆ ಇಡುವುದು ಕ್ಷೇಮವೆಂದು ಸರ್ಕಾರ ಭಾವಿಸುತ್ತದೆ. ಹಾಗೆ ಮಾಡುವುದರಿಂದ ಸಮಸ್ಯೆ ಉದ್ಭವವಾದ ತಕ್ಷಣವೇ ನೌಕರರ ಉದ್ಯೋಗದ ಷರತ್ತು ಮತ್ತು ನಿಬಂಧನೆಗಳನ್ನು ನೋಡಿ ವಿವಾದವನ್ನು ಬಗೆಹರಿಸಲು ಸಹಾಯಕವಾಗುತ್ತದೆ. ಕೈಗಾರಿಕಾ ವಲಯದಲ್ಲಿ ಕೆಲಸ ಮಾಡುತ್ತಿರುವ ನೌಕರರ ಕೆಲವು ಸಂಶಯಗಳು, ವಿವಾದಗಳನ್ನು ನಾವು ನಿಸ್ಸಂದಿಗ್ಧವಾಗಿ ಪರಿಹರಿಸದ ಹೊರತು ಆರೋಗ್ಯ ವಿಮಾ ನಿಧಿಯನ್ನು ನೋಡಿಕೊಳ್ಳುವುದು ಅತ್ಯಂತ ದುಸ್ತರವಾದ ಕೆಲಸವೆಂದು ಭಾವಿಸಲಾಗಿದೆ. ಈ ಅಭಿಪ್ರಾಯಗಳನ್ನು ಮಂಡಿಸುತ್ತಾ ನಾನು ಈ ಮಸೂದೆಯನ್ನು ಪರಿಗಣಿಸಬೇಕೆಂದು ಸೂಚಿಸುತ್ತೇನೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಾನ್ಯ ಅಧ್ಯಕ್ಷರೇ, ಮಸೂದೆಯು ಅಂಗೀಕಾರವಾಗಲೆಂದು ನಾನು ಸೂಚಿಸಿದಾಗ ಈಗ ನಾವು ಗಮನಿಸಿದಂಥ ರೀತಿಯ ಚರ್ಚೆ ನಡೆಯುವುದಿಲ್ಲವೆಂದು ಎಣಿಸಿರಲಿಲ್ಲ. ನನಗೆ ನನ್ನ ಗೌರವಾನ್ವಿತ ಮಿತ್ರ ಡಾಕ್ಟರ್ ಸರ್ ಜಿಯಾವುದ್ದೀನ್ ಅಹಮದ್ ಅವರ ಭಾಷಣದಿಂದ ತುಂಬಾ ಆಶ್ಚರ್ಯ ಉಂಟಾಯಿತೆಂದು ತಿಳಿಸಲೇಬೇಕಾಗಿದೆ. ಅವರು ಮಧ್ಯಾಹ್ನದ ಊಟದಲ್ಲಿ ಅರಗಲಾರದ ಏನೋ ಪದಾರ್ಥಗಳನ್ನು ಸೇವಿಸಿದ್ದರಿಂದಲೇ ಈ ರೀತಿ ಮಾತಾಡಿರುವರೆಂದು ನನಗೆ ಅನುಮಾನ ಶುರುವಾಗಿದೆ. ಕಾರಣ, ಕಾರ್ಮಿಕ ಶಾಸನವನ್ನು ಅತ್ಯಂತ ತುರ್ತಾಗಿ ಮತ್ತು ಇನ್ನೂ ವ್ಯಾಪಕವಾದ ರೀತಿಯಲ್ಲಿ ತರಬೇಕೆಂದು ಅವರು ಇದೇ ಸದನದಲ್ಲಿ ಒಂದು ಬಾರಿ ಅಲ್ಲ, ಅನೇಕ ಬಾರಿ ನನ್ನ ಮೇಲೆ ಒತ್ತಾಯ ತಂದಿದ್ದಾರೆ. ಇಂದು ಇದಕ್ಕೆ ತದ್ವಿರುದ್ಧವಾದ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ. ಆದರೆ ಅವರು ಎತ್ತಿದ ವಿಷಯವಾಗಿ ನನ್ನ ಸ್ನೇಹಿತರಾದ ಶ್ರೀ ಸಿದ್ದಕಿ ಅವರು ಚೆನ್ನಾಗಿ ಉತ್ತರ ಕೊಟ್ಟಿರುವುದರಿಂದ ನಾನು ಮತ್ತೆ ಅವರ ಬಗ್ಗೆ ಮಾತನಾಡಿದರೆ ವೃಥ ಸದನದ ಸಮಯವನ್ನು ಹಾಳು ಮಾಡಿದ ಹಾಗೆ ಆಗುತ್ತದೆ. ಅವರು ಹೇಳಿದ ಒಂದು ಅಂಶಕ್ಕೆ ನಾನು ಉತ್ತರ ಕೊಡಲೇಬೇಕು ಅಷ್ಟೆ. ಈ ಮಸೂದೆಯ ಬಗ್ಗೆ ತಮಗೆ ಮುನ್ಸೂಚನೆಯೇ ಕೊಟ್ಟಿರಲಿಲ್ಲವೆಂದು ಅವರು ಹೇಳಿದ್ದಾರೆ. ಅದರ ಬಗ್ಗೆ ನಾವು ಕೊಡುವ ಉತ್ತರ ಹೀಗಿದೆ. ಈ ಮಸೂದೆ ಇದ್ದ ಕಾರ್ಯಸೂಚಿಯನ್ನು ಶುಕ್ರವಾರ 6ನೇ ತಾರೀಕು ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ತಲುಪಿಸಿದ್ದೇವೆ. ಶಾಸನಸಭೆಯ ನಡಾವಳಿಯಲ್ಲಿ ಮೊದಲನೇ ಅಂಶವಾಗಿ ಆ ಕಾರ್ಯಸೂಚಿಯಲ್ಲಿ ಇದನ್ನು ತಿಳಿಸಲಾಗಿತ್ತು. ಅಷ್ಟೇ ಅಲ್ಲ, ಒಂದು ಟಿಪ್ಪಣಿಯಲ್ಲಿ 12ನೇ ಏಪ್ರಿಲ್ 1946 ಇದು ಕಾನೂನು ರಚನಾ ಕಾರ್ಯದಡಿಯಲ್ಲಿ ಚರ್ಚೆಗೆ ಖಂಡಿತವಾಗಿ ಬರುತ್ತದೆ ಎಂದು ತಿಳಿಸಿತ್ತು. 6 ದಿನಗಳ ಮುನ್ಸೂಚನೆ ಸಾಕಾಗುವುದೋ ಇಲ್ಲವೋ ಏನೋ ನನಗೆ ಗೊತ್ತಿಲ್ಲ. ಇನ್ನು ಮಸೂದೆಗೆ ಸಂಬಂಧಪಟ್ಟ ಹಾಗೆ ಹೇಳುವುದಾದರೆ, ಕೇವಲ 30 ಮಿನಿಟದಲ್ಲಿ ನಾನು ಈ ಮಸೂದೆಯನ್ನು ಅಂಗೀಕಾರ ಮಾಡಿಸುವೆನೆಂದುಕೊಂಡಿದ್ದೆ. ಆದರೆ ಈಗ ಇದರ ಬಗ್ಗೆ ನಾವು 1 ಗಂಟೆ 5 ನಿಮಿಷಗಳನ್ನು ಕಳೆದಿದ್ದೇವೆ. ಆದ ಕಾರಣ ನಾವು ಅವಸರದಲ್ಲಿ ಮಸೂದೆಯನ್ನು ಮುಂದೆ ತಳ್ಳುತ್ತಿದ್ದೇವೆಂದು ಆಪಾದಿಸಲು ಯಾರಿಗಾದರೂ ಹೇಗೆ ಮನಸ್ಸು ಬರುತ್ತದೋ ತಿಳಿಯದು. ಇನ್ನು ನನ್ನ ಸ್ನೇಹಿತ ಶ್ರೀ ಇನ್ಸ್ಕಿಪ್ ಅವರು ಎತ್ತಿದ ಪ್ರಶ್ನೆಗೆ ಸಂಬಂಧಿಸಿದಂತೆ ಹೇಳುವುದಾದರೆ, ತಮ್ಮ ಕಕ್ಷಿದಾರರನ್ನು ಸಂಪರ್ಕಿಸಲು ಸಾಕಷ್ಟು ಸಮಯ ದೊರಕಲಿಲ್ಲವೆಂದು ಅವರು ಹೇಳಿದ್ದಾರೆ. ಪ್ರಾಯಶಃ ಅವರು ಮುಂಚಿನ ವಿವರಗಳನ್ನು ತಪ್ಪಾಗಿ ಭಾವಿಸಿದ್ದಾರೆ ಅಥವಾ ಈ ಮಸೂದೆಯ ಮುಂಚಿನ ವೃತ್ತಾಂತವನ್ನು ಮರೆತಿದ್ದಾರೆ. ಈ ಮಸೂದೆಯನ್ನು 1944 ಸ್ಥಾಯಿ ಕಾರ್ಮಿಕ ಸಮಿತಿಯ ಮುಂದೆ ಇಡಲಾಗಿತ್ತು. ಈ ಸಮಿತಿಯು ಮಸೂದೆ ತುಂಬಾ ಅವಶ್ಯಕವಾಗಿದೆ ಮತ್ತು ವಿವಾದಿತವಾಗಿದೆ, ಹಾಗಾಗಿ ಇದನ್ನು ಒಂದು ಸುಗ್ರೀವಾಜ್ಞೆಯ ರೂಪದಲ್ಲೇ ಸರ್ಕಾರ ಪಾಸು ಮಾಡಬೇಕೆಂದು ಸಲಹೆ ನೀಡಿತಾದರೂ ನಾವು ಹಾಗೆ ಮಾಡಲಿಲ್ಲ. ಅದರ ತರುವಾಯ ಭಾರತೀಯ ಕಾರ್ಮಿಕ ಸಮ್ಮೇಳನದಲ್ಲಿಯೂ ಈ ವಿಷಯ ಚರ್ಚೆಯಾಯಿತು. ಕಾರ್ಮಿಕ ಸಮ್ಮೇಳನದಲ್ಲಿ ನಾವು ಮಂಡಿಸಿದ ಮಸೂದೆಗೂ ಇಂದು ಸದನದಲ್ಲಿ ನಾವು ಮಂಡಿಸಿದ ಮಸೂದೆಗೂ ವ್ಯತ್ಯಾಸವಿದೆ. ಇವೆರಡೂ ಒಂದೇ ತೆರನಾಗಿಲ್ಲ ಎಂದು ಕೂಡ ಅವರು ಪ್ರಶ್ನೆ ಎತ್ತಿದ್ದಾರೆ. ಈ ಅಭಿಪ್ರಾಯ ಸಂಪೂರ್ಣವಾಗಿ ತಪ್ಪು ಎಂದು ನಾನು ಅವರಿಗೆ ತಿಳಿಯ ಬಯಸುತ್ತೇನೆ. ತ್ರಿಪಕ್ಷೀಯ ಸಮ್ಮೇಳನದಲ್ಲಿ ಯಾವ ಮಸೂದೆಯನ್ನು ಸರ್ಕಾರ ಮಂಡಿಸಿತ್ತೋ ಅದೇ ಮಸೂದೆಯೇ ಇಲ್ಲಿ ಮಂಡಿತವಾಗಿರುವುದೆಂದು ತಿಳಿಯ ಬಯಸುತ್ತೇನೆ. ಸಣ್ಣ ಕಾರ್ಖಾನೆಗಳಿಗೆ ಈ ಮಸೂದೆ ಯಾವ ರೀತಿ ಅನ್ವಯವಾಗುತ್ತದೆ ಎಂದು ನನ್ನ ಸ್ನೇಹಿತರಾದ ರಂಗ ಅವರು ಪ್ರಶ್ನೆ ಎತ್ತಿದ್ದಾರೆ. ಹಾಗೆಯೇ ಸ್ನೇಹಿತರಾದ ಗ್ವಿಲ್ಟ್ ಅವರು ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿ ನಾನು ಉತ್ತರಿಸಬೇಕೆಂದು ತಿಳಿಸಿರುತ್ತಾರೆ. 1ನೇ ನಿಬಂಧನೆಯ
ಮೂರನೇ ಉಪನಿಬಂಧನೆಯನ್ನು ಓದಿದ ಯಾರಿಗಾದರೂ ಈ ಮಸೂದೆ ಕೇವಲ ದೊಡ್ಡ ಕೈಗಾರಿಕೋದ್ಯಮಿಗಳಿಗೆ ಮಾತ್ರ ಅನ್ವಯವಾಗುವುದಿಲ್ಲ ಎಂಬುದು ತಿಳಿಯುತ್ತದೆ. ಈ ನಿಬಂಧನೆಯೇ ಸೂಚಿಸುವಂತೆ ಈ ಮಸೂದೆಯನ್ನು ಸರ್ಕಾರ ಇನ್ನಿತರೆ ಕೈಗಾರಿಕಾ ಸಂಸ್ಥೆಗಳಿಗೆ ಅಧಿಕೃತ ಗೆಜೆಟ್ನಲ್ಲಿ ಜಾಹೀರುಪಡಿಸುವುದರ ಮೂಲಕ ವಿಸ್ತರಿಸುವ ಅಧಿಕಾರವನ್ನು ಪಡೆದಿದೆ. ಹಾಗಾಗಿ 100ಕ್ಕಿಂತ ಕಡಿಮೆ ನೌಕರರಿರುವ ಕೈಗಾರಿಕಾ ಸಂಸ್ಥೆಗಳಿಗೂ ಈ ಮಸೂದೆಯನ್ನು ವಿಸ್ತರಿಸುವ ಅಧಿಕಾರವನ್ನು ಸರ್ಕಾರ ತನ್ನ ಬಳಿಯೇ ಇಟ್ಟುಕೊಂಡಿದೆ. ಆದುದರಿಂದ ಈ ಮಸೂದೆ 100 ಅಥವಾ ಅದಕ್ಕಿಂತ ಹೆಚ್ಚು ಮಂದಿ ಕಾರ್ಮಿಕರನ್ನೊಳಗೊಂಡ ದೊಡ್ಡ ಕೈಗಾರಿಕಾ ಸಂಸ್ಥೆಗಳಿಗೆ ಮಾತ್ರ ಅನುಕೂಲಕರವಾಗಿತ್ತು. ಅದಕ್ಕಿಂತ ಕಡಿಮೆ ಪ್ರಮಾಣದ ನೌಕರರನ್ನೊಳಗೊಂಡ ಕೈಗಾರಿಕಾ ಸಂಸ್ಥೆಗಳನ್ನು ಪರಿಗಣಿಸುವುದಿಲ್ಲ ಎಂಬ ತಿಳುವಳಿಕೆ ನಿರಾಧಾರವಾದುದೆಂದು ನಾನು ಸ್ಪಷ್ಟಪಡಿಸಬಯಸುತ್ತೇನೆ. ದಿಮಾ ಚಮನ್ಲಾಲ್ ಅವರು ಹೀಗೆ ಪ್ರಶ್ನಿಸುತ್ತಾರೆ. ಒಂದು ವಿಷಯ ನಾನು ಮಧ್ಯಪ್ರವೇಶಿಸಲೇ, ಪುಟ 2 ನಿಬಂಧನೆ 2(ಇ)(2) ಕೈಗಾರಿಕಾ ಸಂಸ್ಥೆಯ ಬಗ್ಗೆ ನಿರೂಪಣೆ ಕೊಡುತ್ತಾ ಹೀಗೆ ಹೇಳಿದೆ. ಕಾರ್ಖಾನೆಗಳ ಕಾಯ್ದೆಯ ನಿಬಂಧನೆ ಪ್ರಕರಣ 2(ಖ೦ಡಿಕೆ)(1) ವಿವರಿಸುವಂತೆ ಇದು ಕೈಗಾರಿಕಾ ಸಂಸ್ಥೆ ಇರುತ್ತದೆ. ಕಾರ್ಖಾನೆ ಎಂದರೆ ಏನೆಂಬುದನ್ನು ಕಾರ್ಖಾನೆಗಳ ಕಾಯ್ದೆಯಲ್ಲಿ ವಿವರಿಸಿದ್ದಾರೆ. ಆದರೆ 20 ಜನರು ಕೆಲಸ ಮಾಡುವ ಕಾರ್ಖಾನೆಯನ್ನು ಕೈಗಾರಿಕಾ ಸಂಸ್ಥೆ ಎಂದು ವಿವರಿಸಲಾಗುವುದಿಲ್ಲ. ಅದಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೀಗೆ ಉತ್ತರಿಸುತ್ತಾರೆ. ಆದರೆ ಸರ್ಕಾರ ಕೇವಲ 20 ಜನರಿರುವ ಒಂದು ಕಾರ್ಖಾನೆಗೂ ಇದನ್ನು ಅನ್ವಯಿಸಬಹುದು. ದಿವಾನ್ ಚಮನ್ಲಾಲ್, ಹಾಗೆ ಮಾಡಬಹುದು, ಆದರೆ ಹಾಗೆ ಅನ್ವಯಿಸಲೇಬೇಕೆಂಬ ನಿಬಂಧನೆ ಇಲ್ಲ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, 100 ಜನರನ್ನೊಳಗೊಂಡ ಕಾರ್ಖಾನೆಗಳಿಂದ ಪ್ರಾರಂಭಿಸುತ್ತಿದ್ದೇವೆ. ಶ್ರೀ ಲೆಸ್ಲಿ ಗ್ವಿಲ್ಟ್, ಇನ್ನೂ ಕಡಿಮೆ ಜನರಿರುವ ಕಾರ್ಖಾನೆಯಿಂದ ಯಾಕೆ ಪ್ರಾರಂಭಿಸಬಾರದು? ದಿವಾನ್ ಚಮನ್ಲಾಲ್, ಕೇವಲ 20 ಜನ ನೌಕರರಿರುವ ಕಾರ್ಖಾನೆಗೆ ಭಾರತೀಯ ಕಾರ್ಖಾನೆಗಳ ಕಾಯ್ದೆ ಅನ್ವಯವಾಗಬಹುದಾದರೆ ಈ ಮಸೂದೆಯಲ್ಲಿ ಕೈಗಾರಿಕಾ ಸಂಸ್ಥೆಗೂ ಕೂಡ ಯಾಕೆ ಅನ್ವಯವಾಗಬಾರದು? ಗೌರವಾನ್ವಿತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, 20 ಜನರನ್ನು ಹೊಂದಿರುವ ಕಾರ್ಖಾನೆಗಳಿಗೂ ಇದನ್ನು ಅನ್ವಯಿಸಲು ಅಡ್ಡಿ ಇಲ್ಲ. ಆದರೆ ನಾವು ಒಂದು ಕಡೆ ಪ್ರಾರಂಭ ಮಾಡೋಣವೆಂದು ಹೊರಟಿದ್ದೇವೆ. ಜೊತೆಗೆ ಪ್ರತಿಯೊಂದು ಕಾರ್ಖಾನೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾ ಹೋದರೆ ಆಡಳಿತ ವ್ಯವಸ್ಥೆ ಭಾರಿಯಾಗಬೇಕಾಗುತ್ತದೆ. ಮತ್ತೆ ಇದರಿಂದ ಪ್ರಮಾಣೀಕರಣ ಅಧಿಕಾರಿಗಳು, ಮೇಲ್ಮನವಿ ಅಧಿಕಾರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತದೆ. ಈ ಪ್ರಮಾಣವನ್ನು ಪೂರೈಸಲು ಯಾವ ಪ್ರಾಂತೀಯ ಸರ್ಕಾರಕ್ಕೂ ಸಾಧ್ಯವಾಗುವುದಿಲ್ಲ. ಆದುದರಿಂದ ಮೊದಲು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡುವುದು ಹಿತವೆನಿಸಿತು. ಅಗತ್ಯ ಬಿದ್ದಾಗ ಈ ಅನುಕೂಲತೆಯನ್ನು ಇತರ ಸಂಸ್ಥೆಗಳಿಗೂ ವಿಸ್ತರಿಸುವ ಅಧಿಕಾರ ಇದ್ದೇ ಇದೆ. ಈ ಸೂಚನೆಗೆ ಸಂಬಂಧಿಸಿದಂತೆ ಬೇರೆ ಯಾವ ಅಂಶಗಳು ಪ್ರಸ್ತಾಪವಾಗದಿರುವುದರಿಂದ ಹೆಚ್ಚಿನ ವಿವರಗಳ ಅಗತ್ಯವಿಲ್ಲವೆಂದು ತೋರುತ್ತದೆ. ಮಾನ್ಯರೇ, ನಾನು ಸೂಚಿಸುತ್ತೇನೆ. ಅಧ್ಯಕ್ಷರು, ಪ್ರಶ್ನೆ ಇದು: ತಿದ್ದುಪಡಿ ಮಾಡಿದ ಮಸೂದೆಯನ್ನು ಅಂಗೀಕರಿಸುವುದು? ಸೂಚನೆ ಅಂಗೀಕೃತವಾಯಿತು. ಧನ್ಯವಾದ.

0: ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಬಿ ಎಸ್ ವಿನಯ್, ಶಿಕ್ಷಕ, ಚಾಮರಾಜನಗರ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತೀಯ ಗಣಿ ತಿದ್ದುಪಡಿ ಮಸೂದೆ ಕುರಿತು ನಡೆಸಿದ ಚರ್ಚೆಯನ್ನು ಓದುತ್ತಿರುವೆ.
1: ಭಾರತೀಯ ಗಣಿಗಳ ತಿದ್ದುಪಡಿ ಮಸೂದೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕಾರ್ಮಿಕ ಸದಸ್ಯರು, ಮಾನ್ಯರೇ, ನಾನು ಹೀಗೆ ಸೂಚಿಸುತ್ತೇನೆ. 1923 ಭಾರತೀಯ ಗಣಿಗಳ ಕಾಯ್ದೆಯನ್ನು ತಿದ್ದುಪಡಿ ಮಾಡಲು ಮಸೂದೆಯನ್ನು ಅಂಗೀಕರಿಸುವುದು. ಈ ಮಸೂದೆ ಬಹಳ ಸರಳವಾದ ಕ್ರಮವಾಗಿದೆ. ಈ ಹಂತದಲ್ಲಿ ಅಧ್ಯಕ್ಷರು ತೆರವು ಮಾಡಿದ ಪೀಠದಲ್ಲಿ ಉಪಾಧ್ಯಕ್ಷರು ಸರ್ ಮೊಹಮ್ಮದ್ ಯಾಮಿನ್ ಖಾನ್ ಕುಳಿತುಕೊಂಡರು. ಈ ಮಸೂದೆಯ ಮುಖ್ಯ ಉದ್ದೇಶವೆಂದರೆ ಗಣಿ ಮಾಲೀಕರು ಕಾರ್ಮಿಕರಿಗೆ ಗಣಿಗಳ ಸಮೀಪದಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಮಾಡಿಕೊಡುವುದು. ಈ ಸ್ನಾನದ ಮನೆಯಲ್ಲಿ ಗಂಡಸರಿಗೆ ಸಿಂಪರಣೆ ಸ್ನಾನದ ಶವರ್ಗಳಿರಬೇಕು ಹಾಗೂ ಮಹಿಳಾ ಕಾರ್ಮಿಕರಿಗೂ ಸಹ ಪ್ರತ್ಯೇಕವಾದ ಸ್ನಾನದ ಮನೆಗಳಿರಬೇಕು. ಅಂಥ ಸ್ಥಳಗಳ ಮತ್ತು ಕೊಠಡಿಗಳ ಗುಣಮಟ್ಟವನ್ನು ಯಾವುದೇ ಒಂದು ಗೊತ್ತಾದ ಗಣಿಯಲ್ಲಿ ಕೆಲಸ ಮಾಡುವ ಸ್ತ್ರೀಯರು ಮತ್ತು ಪುರುಷರಿಗೆ ಸಂಬಂಧಿಸಿದಂತೆ ಕಾಪಾಡಿಕೊಳ್ಳಬೇಕು. ಗಣಿ ಪಕ್ಕದಲ್ಲಿ ಸ್ನಾನದ ಮನೆಗಳನ್ನು ನಿರ್ಮಿಸಬೇಕೆಂಬುದನ್ನು ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಗಣಿ ಕೆಲಸಗಾರನ ಆತ್ಮಗೌರವವನ್ನು ಇದು ಹೆಚ್ಚಿಸುತ್ತದೆ ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಆತ ಶುಚಿಯಾಗಿ ಮನೆಗೆ ಮರಳಬೇಕು, ಶುಚಿಯಾದ ಬಟ್ಟೆ ತೊಡಬೇಕು. ಕಲ್ಲಿದ್ದಲು ಗಣಿ ಕಲ್ಯಾಣ ನಿಧಿಯನ್ನು ನೋಡಿಕೊಳ್ಳುವುದು ಕಲ್ಲಿದ್ದಲು ಗಣಿ ಮಾಲೀಕರ ಜವಾಬ್ದಾರಿ ಎಂದು ಸರ್ಕಾರವು ಸರ್ವಾನುಮತದಿಂದ ತೀರ್ಮಾನಿಸಿದೆ. ಇದಕ್ಕೆ ಚಾಲನೆಯನ್ನು ಕೊಡುವ ಸಲುವಾಗಿ ಭಾರತ ಸರ್ಕಾರದ ಗಣಿಗಳ ಕಾಯಿದೆ ಭಾಗ 30 ಕಾಣಿಸಿರುವಂತೆ ಮಸೂದೆ ಅವಕಾಶ ಮಾಡಿಕೊಡುತ್ತದೆ. ಈ ಮಸೂದೆಯ ಮುಖ್ಯ ಉದ್ದೇಶ ಇದೇ ಆಗಿದೆ. 31 ವಿಭಾಗದಲ್ಲಿ ವಿಧಿಸಿರುವಂತೆ ಮಸೂದೆಯು ಕಲ್ಲಿದ್ದಲು ಗಣಿ ಕಾಯ್ದೆಯ ಕಾನೂನುಗಳಿಂದ ಸರ್ಕಾರವನ್ನು ವಿನಾಯಿತಿಗೊಳಿಸುತ್ತದೆ. 31 ವಿಭಾಗವು ಕಾಯ್ದೆಯಡಿ ಮಾಡಲ್ಪಟ್ಟ ಯಾವುದೇ ಕಾನೂನು ಮೊದಲು ಪ್ರಕಟವಾಗಿ ನಂತರ ಅಂಗೀಕಾರವಾಗಬೇಕೆಂದು ತಿಳಿಸುತ್ತದೆ. ಮಸೂದೆಯ ನಿಬಂಧನೆಗಳಡಿಯಲ್ಲಿ ಮಾಡಲು ಉದ್ದೇಶಿಸಿರುವ ಕಾನೂನುಗಳನ್ನು 31 ವಿಭಾಗದಲ್ಲಿ ಪ್ರಕಟವಾಗಿರುವ ನಿಬಂಧನೆಯ ರೀತಿಯ ವಿನಾಯಿತಿಗೊಳಿಸಿದ್ದೇವೆ. ಈ ರೀತಿ ವಿನಾಯಿತಿಯನ್ನು ನಾವು ಕೊಟ್ಟಿರುವ ಕಾರಣವೆಂದರೆ ಈ ತೊಡಕನ್ನು ನಿವಾರಿಸುವುದು ಅತ್ಯಂತ ಜರೂರ್ ಎಂದು ನಾವು ತಿಳಿಯುವುದರ ಜೊತೆಗೆ ಇದನ್ನು ವಿಳಂಬ ಮಾಡದೆ ತುರ್ತಾಗಿ ನೆರವೇರಿಸಬೇಕೆಂದು ಸಹ ನಾವು ತಿಳಿಯುತ್ತೇವೆ. ಗಣಿ ಸಮೀಪದಲ್ಲಿ ಸ್ನಾನದ ಮನೆಗಳನ್ನು ತೆರೆಯುವ ವಿಷಯದಲ್ಲಿ ಸರ್ಕಾರ ಎಷ್ಟು ಕಳಕಳಿ ಹೊಂದಿದೆ ಎಂದರೆ ಮುಂದಿನ 12 ಒಳಗಾಗಿ ಸ್ನಾನದ ಮನೆಗಳನ್ನು ಗಣಿಗಳ ಸಮೀಪ ನಿರ್ಮಿಸುವವೆಂದು ಗಣಿ ಮಾಲೀಕರು ಮುಂದೆ ಬಂದದ್ದೇ ಆದರೆ ಇವುಗಳ ನಿರ್ಮಾಣಕ್ಕೆ ತಗಲುವ ಬಂಡವಾಳ ಖರ್ಚಿನ 10% ತಾನೇ ವಹಿಸಿಕೊಳ್ಳಲು ಸರ್ಕಾರ ತೀರ್ಮಾನಿಸಿದೆ. ಇದು ಸಾಧ್ಯವಾಗುವಂತೆ ನೋಡಿಕೊಳ್ಳಲು 21 ವಿಭಾಗದಲ್ಲಿ ಕಾಣಿಸಿರುವ ನಿಬಂಧನೆಗೆ ಒಳಪಡದಂತೆ ಕಾರ್ಯಕ್ರಮ ರೂಪಿಸಲಾಗುವುದು. ಈ ಮಸೂದೆಯು ಎಷ್ಟು ಪ್ರಮುಖವೂ ವಿವಾದಾತೀತವಾದುದೂ ಸರಳವೂ ಆಗಿದೆ ಎಂದರೆ ಸಭೆಯು ಯಾವುದೇ ಸಮಸ್ಯೆ ಇಲ್ಲದೆ ಇದನ್ನು ಅಂಗೀಕರಿಸುವುದೆಂಬುದು ನಮ್ಮ ತಿಳುವಳಿಕೆ. ಮಾನ್ಯರೇ, ನಾನು ಸೂಚಿಸುತ್ತೇನೆ. ಉಪಾಧ್ಯಕ್ಷರು, ಸೂಚನೆ ಮಂಡಿಸಲಾಗಿದೆ. 1923 ಭಾರತೀಯ ಗಣಿಗಳ ಕಾಯ್ದೆ ತಿದ್ದುಪಡಿಗೆ ಸಂಬಂಧಿಸಿದ ಮಸೂದೆಯನ್ನು ಪರಿಗಣಿಸಬೇಕು. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಗಣಿ ಮಾಲೀಕರೊಬ್ಬರು 12 ಒಳಗಾಗಿ ಸ್ನಾನದ ಮನೆಯನ್ನು ನಿರ್ಮಿಸಿದ ಪಕ್ಷದಲ್ಲಿ ನಾವು ಅವರಿಗೆ ಈ ಬಗೆಯಾಗಿ ಉತ್ತೇಜನ ಕೊಡುತ್ತಿದ್ದೇವೆ. ಈ ಪ್ರಕ್ರಿಯೆ ಅತ್ಯಂತ ಚುರುಕಾಗಿ ನಡೆಯಲಿ ಎಂಬುದೇ ನಮ್ಮ ಉದ್ದೇಶ. ಹಾಗೆ 12 ಒಳಗಾಗಿ ಕಟ್ಟದೆ ಹೋದ ಪಕ್ಷದಲ್ಲಿ ಮಾಲೀಕರು ಪೂರ್ತಿ ಖರ್ಚನ್ನು ತಾವೇ ಭರಿಸಬೇಕಾಗುತ್ತದೆ. ಅವರಿಗೆ ಯಾವ ಸಹಾಯವೂ ಲಭಿಸುವುದಿಲ್ಲ. ಪಂಡಿತ್ ಗೋವಿಂದ್ ಮಾಳವೀಯ, 12 ಒಳಗಾಗಿ ಗಣಿ ಮಾಲೀಕರು ಸ್ನಾನದ ಮನೆಗಳನ್ನು ನಿರ್ಮಿಸಬೇಕೆಂದು ಆದೇಶ ಹೊರಡಿಸಿದರೆ ಇದು ಸಾಧ್ಯವಾಗುವುದಿಲ್ಲವೇ? ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನಾವು ಸ್ವಲ್ಪ ಕಾಲಾವಕಾಶ ಕೊಡಬೇಕು. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಾನ್ಯರೇ, ಸ್ನಾನದ ಮನೆ ನಿರ್ಮಾಣದ ವಿಷಯವಾಗಿ ನಮ್ಮ ಗೌರವಾನ್ವಿತ ಸ್ನೇಹಿತರಾದ ಸಿದ್ದಿಕ್ಕಿಯವರು ಸಭೆಯಲ್ಲಿ ಅವರು ಈಗ ಇಲ್ಲ, ಇಷ್ಟೊಂದು ಗಾಬರಿಯಾಗುವರೆಂದು ನಾನು ಭಾವಿಸಿರಲಿಲ್ಲ. ಸ್ನಾನದ ಮನೆಗಳು ಇರಬೇಕೇ ಬೇಡವೇ ಎಂಬ ಪ್ರಶ್ನೆ ಕೇವಲ ಸರ್ಕಾರಕ್ಕೆ ಸಂಬಂಧಿಸಿದ ವಿಲಕ್ಷಣವಾದ ಸಮಸ್ಯೆಯೇನೂ ಅಲ್ಲ. ನಾವು ಈಗಾಗಲೇ ಸಭೆಯ ಗಮನಕ್ಕೆ ತಂದಿರುವಂತೆ ಸಲಹಾ ಸಮಿತಿಯೊಂದನ್ನು ನಾವು ನೇಮಿಸಿದ್ದೇವೆ. ಇದರಲ್ಲಿ ಗಣಿ ಕೆಲಸಗಾರರು, ಗಣಿ ಮಾಲೀಕರು, ಬಂಗಾಳ ಮತ್ತು ಬಿಹಾರ ಸರ್ಕಾರಗಳ ಪ್ರತಿನಿಧಿಗಳು ಇರುತ್ತಾರೆ. ಗಣಿ ಕೆಲಸಗಾರರ ಕಲ್ಯಾಣ ನಿಧಿ ಎಂಬ ಸಂಸ್ಥೆಯ ಬಗ್ಗೆ ಸರ್ಕಾರಕ್ಕೆ ಇವರು ಸಲಹೆ ನೀಡುತ್ತಾರೆ. ಸ್ನಾನದ ಮನೆಗಳ ನಿರ್ಮಾಣದ ವಿಷಯವನ್ನು ಈ ಸಮಿತಿಯ ಮುಂದಿಡಲಾಯಿತು. ಈ ಸಭೆಗೆ ನಾನು ತಿಳಿಸ ಬಯಸುವುದೇನೆಂದರೆ, ಈ ಸಮಿತಿಯಲ್ಲಿ ಕೇವಲ ಗಣಿ ಕೆಲಸಗಾರರ ಹೆಣ್ಣಾಳುಗಳು ಮತ್ತು ಗಂಡಾಳುಗಳು ಸೇರಿ ಪ್ರತಿನಿಧಿಗಳಷ್ಟೇ ಇರುವುದಿಲ್ಲ, ಜೊತೆಗೆ ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳೂ ಇರುತ್ತಾರೆ. ನನಗನ್ನಿಸುವಂತೆ ಗಣಿ ಕೆಲಸಗಾರರು ತಮ್ಮನ್ನು ಶುಚಿಗೊಳಿಸಿಕೊಳ್ಳುವುದಕ್ಕೆ ಹೆಚ್ಚು ಅನುಕೂಲಕರವಾದದ್ದೆಂದರೆ ಶವರ್ ಬಾತ್ ಅಥವಾ ಸಿಂಪರಣೆ ಸ್ನಾನದ ಮನೆಗಳು. ನಲ್ಲಿ ಕೆಳಗೆ ಸ್ನಾನ ಮಾಡುವುದರಿಂದ ಅಥವಾ ತೊಟ್ಟಿ ನೀರಿನಲ್ಲಿ ಮುಳುಗುವುದರಿಂದ ಹೆಚ್ಚು ಪ್ರಯೋಜನ ಆಗಲಾರದು. ಸರ್ಕಾರ ಈ ಸಿಂಪರಣೆ ಸ್ನಾನದ ಪೂರೈಕೆಯನ್ನು ಕೈಗೊಂಡದ್ದಕ್ಕೆ ಇನ್ನೊಂದು ಪ್ರೇರಣೆಯೂ ಇದೆ. ಅದೇನೆಂದರೆ ದಿಗ್ವಾಯ್ನ, ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ ನಿಯಮಿತದ ಅನುಭವ. ಸಿಂಪರಣೆ ಸ್ನಾನದ ವ್ಯವಸ್ಥೆಯನ್ನು ಅಲ್ಲಿ ತುಂಬಾ ವರ್ಷಗಳ ಹಿಂದೆಯೇ ಮಾಡಿದ್ದಾರೆ. ನಮಗೆ ಸಮಾಧಾನ ತಂದ ವಿಷಯವೇನೆಂದರೆ ಯಾವುದೇ ತಂಟೆ ತಕರಾರಿಲ್ಲದಿರುವುದು. ಇನ್ನು ಮೈ ಸಾಬೂನಿಗೆ ಸಂಬಂಧಿಸಿದ ವಿಷಯ, ಮೈ ಸಾಬೂನನ್ನು ಕೆಲಸಗಾರರಿಗೆ ಕೊಡಮಾಡಲು ಸರ್ಕಾರ ಈಗಾಗಲೇ ಕ್ರಮ ತೆಗೆದುಕೊಂಡಿದೆ. ಸಭೆಗೆ ಆ ಬಗ್ಗೆ ಯಾವುದೇ ಆತಂಕ ಇರಲಾರದು. ಇದರಿಂದ ಗೌರವಾನ್ವಿತ ಸದಸ್ಯರಿಗೆ ಸಮಾಧಾನವಾಗುವುದು ಎಂದು ತಿಳಿಯುವೆ. ಗೌರವಾನ್ವಿತ ಸದಸ್ಯರೊಬ್ಬರು ಇದು ಕೇವಲ ಘೋಷಣೆ ಆದರೆ ಯಾವುದೇ ವಿಧವಾದ ದಂಡವಿರುವುದಿಲ್ಲವೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸದರಿ ಗೌರವಾನ್ವಿತ ಸದಸ್ಯರು 39ನೇ ಖಂಡವನ್ನು ಗಮನಿಸಿದ್ದೇ ಆದರೆ ಅವರಿಗೆ ತಿಳಿಯುತ್ತದೆ ಅಲ್ಲಿ ದಂಡ ವಿಧಿಸುವುದಕ್ಕೆ ಅವಕಾಶವಿದೆ ಎಂದು. ಪ್ರೊಫೆಸರ್ ಎನ್ ಜಿ ರಂಗ, ಮಹಿಳೆಯರಿಗೆ ಸಂಬಂಧಿಸಿದಂತೆ ಒಂದು ಸಣ್ಣ ಸಮಸ್ಯೆ ಇದೆ. ಅವರು ತಮ್ಮ ತಲೆಯನ್ನು ಬರಿ ನೀರಿನಿಂದ ತೊಳೆದುಕೊಳ್ಳಲು ಇಷ್ಟಪಡುವುದಿಲ್ಲ, ಅವರಿಗೆ ಏನಾದರೂ ಎಣ್ಣೆ ಬೇಕಾಗಿದೆ. ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಅವರಿಗೆ ಟೊಪ್ಪಿಗೆಗಳನ್ನು ಬೇಕಾದರೆ ನಾವು ಕೊಡಬಹುದು. ಉಪಾಧ್ಯಕ್ಷರು, ಪ್ರಶ್ನೆ ಎಂದರೆ 1943 ಭಾರತೀಯ ಗಣಿ ಕಾಯ್ದೆಯ ತಿದ್ದುಪಡಿಗೆ ಸಂಬಂಧಿಸಿದ ಮಸೂದೆಯನ್ನು ಈಗ ಪರಿಗಣಿಸಬಹುದು? ಈ ಸೂಚನೆಯನ್ನು ಅಂಗೀಕರಿಸಲಾಯಿತು. ಧನ್ಯವಾದಗಳು.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ.

0: 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
1: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
0: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
2: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000 ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
1: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
0: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ನಲ್ಲಿ ಮಾತ್ರ.
2: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ವಿಶೇಷವಾಗಿ ಕೆಲವೊಂದು ಸೊಪ್ಪುಗಳು ಎಕ್ಸ್ಟ್ರಾ ಫ್ಲೇವರ್ಸನ್ನು ಕೊಡ್ತವೆ. ಅಂತಹ ಎಕ್ಸ್ಟ್ರಾ ಫ್ಲೇವರ್ಸನ್ನು ಕೊಡುವಂತಹ ಸೊಪ್ಪುಗಳಲ್ಲಿ ಈ ಕೊತ್ತಂಬರಿ ಸೊಪ್ಪು ಇರ್ಬೋದು, ಕರಿಬೇವು ಸೊಪ್ಪು ಇರ್ಬೋದು, ಈ ಪುದೀನ ಸೊಪ್ಪು ಇರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ ಕೊಡುತ್ತೆ. ಇದರೊಟ್ಟಿಗೆ ಪಲಾವ್ ಎಲೆಗಳಿರ್ಬೋದು, ಇವೆಲ್ಲವೂ ಒಂದು ರೀತಿಯ ಚಮತ್ಕಾರಿ ಸೊಪ್ಪುಗಳಂದರೆ ತಪ್ಪಾಗಲಾರ್ದು ಅಲ್ವಾ? ಒಂದೊಂದು ರೀತಿಯಲ್ಲಿ ಈ ರುಚಿಯಲ್ಲಿರ್ಬೋದು, ಜೊತೆಗೆ ಸುವಾಸನೆಯಲ್ಲಿ ಅದ್ಭುತವಾಗಿದ್ದಾವೆ. ಅಂತಹ ಅದ್ಭುತ ರುಚಿ ಮತ್ತು ಸುವಾಸನೆ ಹೊಂದಿರುವಂಥದ್ದು ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪು ಕೇವಲ ಒಗ್ಗರಣೆಗೆ ಮಾತ್ರ ಅಲ್ಲ, ಅಡುಗೆಯ ರುಚಿಯನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಅದ್ಭುತ ಆರೋಗ್ಯಕರ ಪ್ರಯೋಜನಗಳನ್ನು ಕೂಡ ಹೊಂದಿದೆ. ಇದರ ಒಂದು ಸೇವನೆಯಿಂದ ಜೀರ್ಣಕ್ರಿಯೆ ಸುಧಾರಣೆ ಆಗತ್ತೆ, ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ, ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕ್ಲಿಕ್ಕೆ ಸಹಾಯ ಆಗತ್ತೆ, ಹೃದಯದ ಆರೋಗ್ಯ ಮತ್ತು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ಈ ಕೊತ್ತಂಬರಿ ಸೊಪ್ಪು. ಇದರಲ್ಲಿ ವಿಟಮಿನ್ AC ಮತ್ತು ಇ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಅಂಶಗಳು ಕೂಡ ಸಾಕಷ್ಟು ಇವೆ. ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಕೊತ್ತಂಬರಿ ಸೊಪ್ಪು ಜೀರ್ಣಕ್ರಿಯೆಗೆ ತುಂಬಾ ಉಪಯೋಗ. ಹೊಟ್ಟೆ ಉಬ್ಬರ ಮತ್ತು ಅಜೀರ್ಣವನ್ನು ಕಡಿಮೆ ಮಾಡುತ್ತೆ. ಮಧುಮೇಹಿಗಳಿಗೆ ಇದು ತುಂಬ ಒಳ್ಳೆಯದು, ಯಾಕಪ್ಪ ಅಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಕೊತ್ತಂಬರಿ ಸೊಪ್ಪು ದೇಹದಿಂದ ಅನಗತ್ಯ ವಿಷಕಾರಿ ಅಂಶಗಳನ್ನು ಹೊರಹಾಕಿ ಮೂತ್ರಪಿಂಡದ ಕಾರ್ಯವನ್ನು ಸುಧಾರಣೆ ಮಾಡುತ್ತೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ವಿಟಮಿನ್ ಸಿ ಮತ್ತು ಆಂಟಿಆಕ್ಸಿಡೆಂಟ್ಗಳು ಸಮೃದ್ಧ ಮೂಲವಾಗಿರೋದ್ರಿಂದ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ವಿಟಮಿನ್ ಎ ಮತ್ತು ಕ್ಯಾರೋಟಿನಾಯ್ಡ್ಗಳು ಇರೋದ್ರಿಂದ ಇದು ಕಣ್ಣಿನ ದೃಷ್ಟಿಯನ್ನು ಸುಧಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರುವ ವಿಶೇಷ ಅಂಶಗಳು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಸೊ ಇಷ್ಟೆಲ್ಲ ಉಪಯೋಗ ಇದೆ ನಾವು ಪ್ರತಿನಿತ್ಯ ಚಟ್ನಿಗೆ ಅಥವಾ ಒಗ್ಗರಣೆಗೆ ಬಳಸುವಂತಹ ಕೊತ್ತಂಬರಿ ಸೊಪ್ಪಿನಿಂದ. ಇದನ್ನು ಸಲಾಡ್ ರೂಪದಲ್ಲಿ ಬಳಸ್ಕೊಳ್ಬೋದು, ಸೂಪ್ ಮಾಡಿ ಕೂಡ ಬಳಸ್ಕೊಳ್ಬೋದು, ಅಥವಾ ಚಟ್ನಿ ರೂಪದಲ್ಲಿ ಕೂಡ ಇದನ್ನು ಬಳಸ್ಬೋದು. ಆದರೆ ಸ್ನೇಹಿತರೆ, ಯಾವುದೇ ಆಗಲಿ ಅತಿಯಾದರೆ ಅಮೃತನೂ ವಿಷವಾಗತ್ತೆ ಅನ್ನೋದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅತಿಯಾದ ಸೇವನೆಯಿಂದ ಅಲರ್ಜಿ ಕೂಡ ಉಂಟಾಗತ್ತೆ ಕೆಲವೊಂದು ಸಂದರ್ಭದಲ್ಲಿ. ಸೊ ಹಿತಮಿತ ಆಹಾರ ದೇಹಕ್ಕೆ ಹಿತಕರ, ಸುಖಕರ, ಸಂತೋಷಕರ ಅಂತ ಹೇಳ್ತಾ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೊತ್ತಂಬರಿ ಸೊಪ್ಪಿನಿಂದ ಮಾಡಬಹುದಾದಂತಹ ಸಾಂಪ್ರದಾಯಿಕ ತಂಬುಳಿ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಈ ಕೊತ್ತಂಬರಿ ಸೊಪ್ಪು ವಿಶೇಷವಾಗಿ ಪಿತ್ತ ಶಮನ ಮಾಡುವಂತಹ ಗುಣವನ್ನು ಹೊಂದಿದೆ. ಉಷ್ಣತೆ ಹೆಚ್ಚಾದಾಗ ಇದರ ಸೇವನೆ ಒಳ್ಳೆಯದು. ಇದರ ತಂಬುಳಿ ಸೇವನೆಯಿಂದ ಈ ಮೂತ್ರ ಕಟ್ಟುವಂಥದ್ದು, ವಾಮಿಟ್ ಆಗುವಂಥದ್ದು, ಈ ಬಿಕ್ಕಳಿಕೆ ನಿವಾರಣೆ ಕೂಡ ಆಗುತ್ತೆ. ಇನ್ನು ಬಾಯಿ ರುಚಿ ಕೂಡ ಹೆಚ್ಚಿಸುತ್ತೆ ಈ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟೆಲ್ಲ ಉಪಯೋಗ ಆಗುವಂತಹ ಕೊತ್ತಂಬರಿ ಸೊಪ್ಪಿನಿಂದ ಸಾಂಪ್ರದಾಯಿಕವಾದಂತಹ ಸುಲಭವಾಗಿ ಮಾಡ್ಕೊಳ್ಬಹುದಾದಂತಹ ತಂಬುಳಿ ಬಗ್ಗೆ ತಿಳಿಸ್ಕೊಡ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕವಾಗಿ ಮಾಡಿಕೊಳ್ಬಹುದಾದಂತಹ ಕೊತ್ತಂಬರಿ ಸೊಪ್ಪಿನ ತಂಬುಳಿಯ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ, ಜೊತೆಗೆ ಸುವಾಸನೆಗೂ ಸೈ ಕೊತ್ತಂಬರಿ ಸೊಪ್ಪು. ಸಾಮಾನ್ಯವಾಗಿ ಮಾರ್ಕೆಟಿಗೆ ಹೋದಾಗ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡೇ ತೊಗೊಳ್ತೀವಿ. ಕೆಲವೊಂದು ಸಮಯದಲ್ಲಿ 10 ರೂಪಾಯಿಗೆ 5 ಕಟ್ ಕೊಡ್ತಾರೆ, ಇನ್ನು ಕೆಲವೊಂದು ಸಮಯದಲ್ಲಿ 10 ರೂಪಾಯಿಗೆ 10 ಕಟ್ಟು ಕೂಡ ಕೊಡ್ತಾರೆ. ಈ ಹಬ್ಬ ಹರಿದಿನಗಳ ಸಮಯದಲ್ಲಿ 10 ರೂಪಾಯಿಗೆ 1 ಕಟ್ಟು ಅಥವಾ 20 ರೂಪಾಯಿಗೆ 1 ಕಟ್ಟು ಆಗಿರೋದು ಉಂಟು. ಇನ್ನೂ ವಿಶೇಷ ಸಂದರ್ಭಗಳಲ್ಲಿ 50 ರೂಪಾಯಿಗೆ 2 ಕಟ್ ಆಗಿದ್ದು ಉಂಟು. ಈ ರೀತಿಯಲ್ಲಿ ಆಯಾ ವಿಶೇಷ ದಿನಗಳಿಗೆ ತಕ್ಕಂತೆ ಸೊಪ್ಪುಗಳ ಒಂದು ಬೆಲೆಗಳಲ್ಲಿ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಆಚೆ ಈಚೆ ಆಗ್ತಾ ಇರುತ್ತೆ. ಏನೇ ಆಗಲಿ, ನಮ್ಮ ರೈತ ಬಾಂಧವರು ಕಷ್ಟಪಟ್ಟು ಬೆಳೆದು ಮಾರ್ಕೆಟಿಗೆ ತಂದು ಮಾರಿ ಹೋಗೋದಿದೆ ಅಲ್ಲ, ಅದು ಕೂಡ ಒಂದು ದೊಡ್ಡ ಸಾಹಸದ ಕೆಲಸ. ಇತ್ತೀಚೆಗೆ ಇನ್ನೂ ಕೆಲವರು ಮನೆ ಮುಂದೆ ಅಥವಾ ಮನೆ ಹಿತ್ತಲ ಕಡೆ ಅಕ್ಕಪಕ್ಕ ಇರುವಂತಹ ಅವರ ಒಂದು ಜಾಗಗಳಲ್ಲೇ ಈ ಕೊತ್ತಂಬರಿ ಸೊಪ್ಪನ್ನ ಬೆಳೆಸ್ಕೊಂಡಿರ್ತಾರೆ. ಇನ್ನೂ ಕೆಲವರು ಪಾಟ್ಗಳಲ್ಲಿ ಕೂಡ ಇದನ್ನು ಬೆಳೆಸಿರ್ತಾರೆ. ಎನಿವೆ, ಅವರವರ ಒಂದು ಆಯ್ಕೆ, ಅಭಿರುಚಿ, ಆಸಕ್ತಿಗೆ ಬಿಟ್ಟಿರುವಂಥದ್ದು ಈ ಸೊಪ್ಪನ್ನು ಬೆಳೆಯುವಂಥದ್ದು ಕೂಡ. ಸೊ ಈ ದಿನ ಈ ಕೊತ್ತಂಬರಿ ಸೊಪ್ಪನ್ನು ಬಳಸ್ಕೊಂಡು ಯಾವ ರೀತಿ ತಂಬುಳೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಸಾಮಾನ್ಯವಾಗಿ ಕೊತ್ತಂಬರಿ ಸೊಪ್ಪನ್ನು ಬಳಸಿ ಚಟ್ನಿ ಮಾಡೋದು ಉಂಟು. ಇನ್ನು ಈ ರಸಮ್ಗೆ, ನಾನ್ ವೆಜ್ ರೆಸಿಪಿಗಳಿಗೆ, ವೆಜ್ ರೆಸಿಪಿಗಳಿಗೆ ಅಲಂಕಾರಕ್ಕಾಗಿ ಬಳಸೋದುಂಟು. ಸ್ಪೆಷಲ್ ಆದಂತಹ ಒಂದು ರುಚಿ ಕೊಡುತ್ತೆ, ಜೊತೆಗೆ ಸುವಾಸನೆ ಭರಿತವಾದಂಥದ್ದು ಕೊತ್ತಂಬರಿ ಸೊಪ್ಪು. ಸೊ ಈ ಕೊತ್ತಂಬರಿ ಸೊಪ್ಪಿನಿಂದ ಕೂಡ ತಂಬುಳೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ತಂಬುಳೆಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಒಂದಿಡಿ ಕೊತ್ತಂಬರಿ ಸೊಪ್ಪು, ಕಾಯಿತುರಿ, ಹಸೆಮೆಣಸು, ಜೀರಿಗೆ, ಕಾಳುಮೆಣಸು, ಮಜ್ಜಿಗೆ, ನೀರು, ಉಪ್ಪು, ಬೆಲ್ಲ, ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸು ಬೇಕಾಗತ್ತೆ. ಸೊ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಕೊತ್ತಂಬರಿ ಸೊಪ್ಪಿನ ತಂಬುಳೆಯನ್ನು ಮಾಡ್ಕೊಳ್ಲಿಕ್ಕೆ. ಇನ್ನು ಮಾಡುವ ವಿಧಾನಕ್ಕೆ ಅಂತ ಬಂದಾಗ, ಕೊತ್ತಂಬರಿ ಸೊಪ್ಪು, ಕಾಯಿತುರಿ, ಹಸೆಮೆಣಸು, ಜೀರಿಗೆ, ಕಾಳುಮೆಣಸು, ಈ 5 ಸಾಮಗ್ರಿಗಳನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಂತಹ ಈ ಮಿಶ್ರಣಕ್ಕೆ 1 ಬಟ್ಲು ಮಜ್ಜಿಗೆಯನ್ನು ಸೇರಿಸ್ಕೊಳ್ಬೇಕು. ಮಜ್ಜಿಗೆಯನ್ನು ಸೇರಿಸ್ಕೊಂಡಾದ್ಮೇಲೆ ಸಾಕಷ್ಟು ನೀರನ್ನು ಕೂಡ ಬಳಸ್ಕೊಳ್ಬೋದು. ಅಳತೆಗೆ ತಕ್ಕಂತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬೆರೆಸ್ಕೊಳ್ಬೇಕು. ನಂತರ ಆ ಮಿಶ್ರಣಕ್ಕೆ ಉಪ್ಪು, ಬೆಲ್ಲವನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲವನ್ನು ಸೇರಿಸ್ಕೊಂಡಾದ್ಮೇಲೆ ಈಗ ಒಗ್ಗರಣೆ ಕೊಡುವಂತಹ ಸಮಯ. ಒಗ್ಗರಣೆ ಕೊಟ್ಟಾಗ ಅದರ ಒಂದು ರುಚಿನೇ ಚೇಂಜ್ ಆಗಿಬಿಡತ್ತೆ. ಅದರಲ್ಲೂ ಈ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಸ್ಪೆಷಲ್ ರುಚಿ ಕೊಡುತ್ತೆ. ಸಾಮಾನ್ಯವಾಗಿ ಈ ತುಪ್ಪದಲ್ಲಿ ಒಗ್ಗರಣೆ ಕೊಡೋದು ಕಡಿಮೆ. ಈ ತುಪ್ಪವನ್ನು ಬಳಸ್ಕೊಂಡಾಗ ಅದು ಅಡುಗೆ ಟೇಸ್ಟೇ ಚೇಂಜ್ ಆಗಿರುತ್ತೆ. ಸಾಸಿವೆ, ಜೀರಿಗೆ, ಒಣಮೆಣಸು, ಇಂಗನ್ನು ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಆರೋಗ್ಯಯುತವಾದ ಕೊತ್ತಂಬರಿ ಸೊಪ್ಪಿನ ತಂಬುಳಿ ರೆಡಿ ಆಗುತ್ತೆ. ಸೊ ಸುಲಭವಾಗಿ ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಆರೋಗ್ಯಯುತವಾದ ತಂಬುಳಿಯನ್ನು ಈ ರೀತಿ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ಕೂಡ ಈ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಕೊತ್ತಂಬರಿ ಸೊಪ್ಪಿನ ತಂಬುಳಿಯನ್ನು ಮಾಡ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ, ಸೊ ಈ ಕೊತ್ತಂಬರಿ ಸೊಪ್ಪನ್ನು ಬಳಸ್ಕೊಂಡು ಮತ್ತೊಂದು ವಿಶೇಷವಾಗಿರುವಂತಹ ರೆಸಿಪಿಯನ್ನು ತಿಳಿಸ್ತೀನಿ. ಅದು ಯಾವ ರೆಸಿಪಿ ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಮಾಡ್ಕೊಳ್ಬಹುದಾದಂತಹ ಸಾಂಪ್ರದಾಯಿಕ ತಂಬುಳಿ ಬಗ್ಗೆ ತಿಳಿಸ್ಕೊಟ್ಟೆ. ತುಂಬ ಸರಳವಾಗಿ, ಸಿಂಪಲಾಗಿ, ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಆರೋಗ್ಯಯುತವಾದಂತಹ ತಂಬುಳಿಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಸ್ನೇಹಿತರೆ, ರುಚಿಗೂ ಸೈ, ಆರೋಗ್ಯಕ್ಕೂ ಸೈ. ತಂಬುಳಿಯನ್ನು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದು ವಿಶೇಷವಾಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಬಳಸ್ಕೊಂಡು ಮಾಡಬಹುದಾದಂತಹ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಅದೇ ಕೊತ್ತಂಬರಿ ಸೊಪ್ಪಿನ ಚಟ್ನಿ. ಕೊತ್ತಂಬರಿ ಸೊಪ್ಪನ್ನು ಕೇವಲ ಅಲಂಕಾರಕ್ಕಾಗಿ ಬಳಸೋದಲ್ಲ, ಈ ರೀತಿಯ ಆರೋಗ್ಯಯುತವಾದಂತಹ ರೆಸಿಪಿಗಳನ್ನು ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಸಾಮಾನ್ಯವಾಗಿ ಕಾಯಿ ಚಟ್ನಿಯನ್ನು ಇಡ್ಲಿ, ದೋಸೆ, ಪಡ್ಡು, ಹಾಗೆ ಪೂರಿ, ಚಪಾತಿಗೆಲ್ಲ ಮಾಡಿಕೊಂಡೇ ಇರ್ತೀವಿ. ಇಡ್ಲಿ, ದೋಸೆ, ಚಪಾತಿ, ಅನ್ನಕ್ಕೂ ಕೂಡ ಮ್ಯಾಚ್ ಆಗುವಂತಹ ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ದಿನ ನಾನು ತಿಳಿಸ್ಕೊಡ್ತೀನಿ. ಒಂದೇ ರೀತಿಯಲ್ಲಿ ಕಾಯಿ ಚಟ್ನಿಯನ್ನು ತಿಂದು ಬೇಸರ ಆದಂಥವ್ರಿಗೆ ಈ ರೀತಿಯ ಕೊತ್ತಂಬರಿ ಚಟ್ನಿ ಸ್ಪೆಷಲ್ ರುಚಿ ಕೊಡುತ್ತೆ. ತಡ ಮಾಡೋದು ಬೇಡ, ಈ ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಇದು ಸೌತ್ ಇಂಡಿಯನ್ ಕ್ಲಾಸಿಕ್ ಚಟ್ನಿ ಸ್ನೇಹಿತರೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ಇತ್ತೀಚೆಗೆ ಈ ಚಾಟ್ಸ್ಗಳಲ್ಲಿ ಹೆಚ್ಚಾಗಿ ಈ ರೀತಿಯ ಗ್ರೀನ್ ಕಲರ್ ಚಟ್ನಿಗಳನ್ನು ತುಂಬಾ ಉಪಯೋಗ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಈ ಮಿರ್ಚಿ ಬಜಿಗೂ ಕೂಡ ಈ ರೀತಿ ಚಟ್ನಿ ಕೊಡ್ತಾರೆ, ಜೊತೆಗೆ ಈ ಗೋಬಿ ಮಸಾಲ ಮಂಡಕ್ಕಿಗೆ ಅಥವಾ ಕಚೋರಿಗೆ, ಸಮೋಸಕ್ಕೂ ಕೂಡ ಈ ರೀತಿಯ ಗ್ರೀನ್ ಕಲರ್ ಚಟ್ನಿಗಳನ್ನು ಕೊಡೋದುಂಟು ಅಲ್ವಾ. ಸೊ ಈ ಕೊತ್ತಂಬರಿ ಚಟ್ನಿಯನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು, ಕಾಯಿ ತುರಿ, ಹಸಿಮೆಣಸು, ಹುರಿಗಡಲೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಮಾಡ್ಕೊಳ್ಳಿಕ್ಕೆ. ಇನ್ನು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಇಂಗು, ಕರಿಬೇವು ಬೇಕಾಗತ್ತೆ. ಇನ್ನು ಮಾಡ್ಕೊಳ್ಳುವಂಥ ವಿಧಾನಕ್ಕೆ ಬಂದರೆ ಸ್ನೇಹಿತರೆ, ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಮೆಣಸು, ಹುರಿಗಡಲೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು, ಈ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರಾಕಿ ನುಣ್ಣಗೆ ರುಬ್ಕೊಳ್ಬೇಕು. ತುಂಬ ತೆಳುವಾಗಿರೋದು ಬೇಡ, ಗಟ್ಟಿಯಾಗಿದ್ರೇ ಈ ಚಟ್ನಿ ಚೆನ್ನಾಗಿರುತ್ತೆ. ರುಬ್ಬಿಕೊಂಡಂತಹ ಮಿಶ್ರಣಕ್ಕೆ ಸಾಸಿವೆ, ಉದ್ದಿನಬೇಳೆ, ಇಂಗು, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಮಸ್ತಾಗಿರುವಂತಹ ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೆಡಿ ಆಗುತ್ತೆ ಸ್ನೇಹಿತರೆ. ಇದು ಇಡ್ಲಿ, ದೋಸೆ, ಪಡ್ಡು ಜೊತೆಗೆ ಬಿಸಿ ಅನ್ನಕ್ಕೂ ಕೂಡ ಸೂಪರ್ಬ್ ಆಗಿರುತ್ತೆ. ಮತ್ತೊಂದು ಟಿಪ್ಸ್ ಏನಪ್ಪ ಅಂದರೆ, ಎರಡು ಪುದೀನ ಎಲೆ ಹಾಕಿದರೆ ಸ್ನೇಹಿತರೆ ಕಲರು ಮತ್ತು ಫ್ಲೇವರು ಕೂಡ ಸೂಪರ್ ಆಗಿರುತ್ತೆ. ಈ ಮಿಕ್ಸಿ ಜಾರಿಗಾಕಿ ರುಬ್ಕೊಳ್ಳುವಾಗ 2-3 ಪುದೀನ ಎಲೆಗಳನ್ನು ಹಾಕಿ ರುಬ್ಕೊಂಡ್ರೆ ಕಲರ್ಫುಲ್ ಆಗಿರುತ್ತೆ, ಗ್ರೀನ್ ಕಲರ್ ಆಗಿರುತ್ತೆ. ಕಾಯಿ ಚಟ್ನಿಯನ್ನು ಸಾಮಾನ್ಯವಾಗಿ ಮಾಡೇ ಮಾಡಿರ್ತೀರಿ ಈ ದೋಸೆ, ಪೂರಿ, ಇಡ್ಲಿ, ಚಪಾತಿಗೆ. ಈ ರೀತಿಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬಳಸ್ಕೊಂಡು ಸ್ಪೆಷಲ್ಲಾಗಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡ್ಕೊಳ್ಳಿ, ಹೇಗೆ ಬಂತಂತ ನಮಗೆ ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಸ್ಪೆಷಲ್ಲಾಗಿ ವಿಶೇಷವಾಗಿರುವಂತಹ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ನೀವು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಸ್ಪೆಷಲ್ ವಿಭಿನ್ನ ರುಚಿಗಳನ್ನು ಪರಿಚಯ ಮಾಡಿಕೊಡ್ಬೋದು ಸ್ನೇಹಿತರೆ. ನೀವು ಮಾಡುವುದರ ಮುಖಾಂತರ ಕೂಡ ತಿಳಿಸ್ಬೋದು ಅಥವಾ ಮೆಸೇಜ್ ಮಾಡಿ ಕೂಡ ತಿಳಿಸ್ಬೋದು. ನೀವು ತಿಳಿಸಿದಂತಹ ಸ್ಪೆಷಲ್ ರೆಸಿಪಿಗಳನ್ನು ನಾನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಈ ದಿನ ತಿಳಿಸ್ಕೊಟ್ಟಂತಹ ಕೊತ್ತಂಬರಿ ಸೊಪ್ಪಿನ ಸಾಂಪ್ರದಾಯಿಕ ಆರೋಗ್ಯದಾಯಕ ತಂಬುಳಿ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ಆರೋಗ್ಯವೆಂಬ ಸಂಪತ್ತು ಸದಾ ನಿಮ್ಮದಾಗಲಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
3: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 3090 309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
1: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
2: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಘನತ್ಯಾಜ್ಯದ ಪ್ರಮಾಣ ದಿನೇ ದಿನ ಹೆಚ್ಚಾಗುತ್ತಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ವಿಲೇವಾರಿಯಾಗುತ್ತಿಲ್ಲ. ಇದು ಹೀಗೆ ಮುಂದುವರಿದರೆ ಸಂಗ್ರಹಣೆ, ಸಂಸ್ಕರಣೆ ಮತ್ತು ವಿಲೇವಾರಿ ಸವಾಲಾಗಿ ಪರಿಣಮಿಸಲಿದೆ. ಹಾಗಾಗಿ ವ್ಯವಸ್ಥಿತವಾಗಿ ವಿಲೇವಾರಿ ಮಾಡಲು ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳು ವಿಶೇಷ ಗಮನ ಹರಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದರು. ಶಿವಮೊಗ್ಗ ನಗರ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಬಹುತೇಕ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಒಣ ಮತ್ತು ಹಸಿಕಸ ಸೇರಿ ಮೂರು ಹಂತಗಳಲ್ಲಿ ವಿಲೇವಾರಿಯಾಗುತ್ತಿತ್ತು. ಹೊಸ ಮಾರ್ಗಸೂಚಿಯಲ್ಲಿ ಬ್ಯಾಟರಿ, ಬಲ್ಬ್, ಔಷಧಗಳು, ಕೀಟನಾಶಕ, ಭಾರಲೋಹಗಳು, ಶುಚಿಗೊಳಿಸುವ ದ್ರಾವಕಗಳು, ವಿಕಿರಣಶೀಲ ವಸ್ತುಗಳು, ಈ ತ್ಯಾಜ್ಯ ವಿಲೇವಾರಿಗೆ ಸರ್ಕಾರ ಸೂಚನೆ ನೀಡಿದೆ ಎಂದರು. ಘನತ್ಯಾಜ್ಯದ ಮರುಬಳಕೆ ಮೂಲಕ ತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕ್ರಮ ಕೈಗೊಳ್ಳಬೇಕಾದ ತುರ್ತು ಅಗತ್ಯವಿದೆ. ಹೆಚ್ಚು ಕಸ ಉತ್ಪಾದನೆಯಾಗುವ ಅಪಾರ್ಟ್ಮೆಂಟ್ಗಳು, ಹೋಟೆಲ್ ಮತ್ತು ವಾಣಿಜ್ಯ ಸಂಕೀರ್ಣಗಳು ತಮ್ಮ ಆವರಣದಲ್ಲೇ ಹಸಿ ಕಸವನ್ನು ಸಂಸ್ಕರಿಸುವ ವ್ಯವಸ್ಥೆ ಮಾಡಿಕೊಳ್ಳುವುದು ಕಡ್ಡಾಯ. ಇಂತಹ ಸಂಸ್ಥೆಗಳ ಮುಖ್ಯಸ್ಥರು ನಗರಾಭಿವೃದ್ಧಿ ಸಂಸ್ಥೆಯ ಅಧಿಕೃತ ಪೋರ್ಟಲ್ನಲ್ಲಿ ಹೆಸರು ನೋಂದಣಿ ಮಾಡಿಕೊಳ್ಳಬೇಕು. ತ್ಯಾಜ್ಯದ ಸ್ವಯಂ ನಿರ್ವಹಣೆ ಮಾಡಬೇಕು, ಇಲ್ಲವೇ ಕಸ ವಿಂಗಡಿಸಿ ಸ್ಥಳೀಯ ಸಂಸ್ಥೆಗೆ ನೀಡಬೇಕು. ಆದರೆ ಕಸ ವಿಲೇವಾರಿ ವೆಚ್ಚ ಭರಿಸಬೇಕು ಎಂದು ತಿಳಿಸಿದರು. ಪ್ರವಾಸಿ ತಾಣಗಳು, ಜನನಿಬಿಡ ಪ್ರದೇಶಗಳು, ಚಾರಣಕ್ಕೆ ತೆರಳುವ ಪ್ರವಾಸಿಗರು ಎಲ್ಲೆಂದರಲ್ಲಿ ಕುಡಿಯುವ ನೀರಿನ ಬಾಟಲಿಗಳನ್ನು ಬಿಸಾಡುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಪ್ಲಾಸ್ಟಿಕ್ ಬಾಟಲಿಗಳ ನಿಷೇಧದ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು ಎಂದರು. ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ರಂಗಸ್ವಾಮಿ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಶಿಲ್ಪ, ಡಿಡಿಪಿಐ ಮಂಜುನಾಥ್ ಸ್ವಾಮಿ ಇತರರಿದ್ದರು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆ, ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಫುಟ್ಬಾಲ್ ಲೀಗ್ ಪಂದ್ಯಾವಳಿ 16-24 ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಶಿವಮೊಗ್ಗ, ಹಾವೇರಿ, ವಿಜಯಪುರ, ಬೆಳಗಾವಿ, ಹಾಸನ್, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳ ತಂಡಗಳು ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲಿದ್ದು 16-17 ಹಾಗೂ 22-24 ದಿನಕ್ಕೆ 3 ಪಂದ್ಯಗಳಂತೆ ರೌಂಡ್ ರಾಬಿನ್ ಮಾದರಿಯಲ್ಲಿ ನಡೆಯಲಿವೆ. 16 16:30 ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಪಂದ್ಯಾವಳಿ ಉದ್ಘಾಟಿಸುವರು. ಕೆಎಸ್ಎಫ್ಎ ಅಧ್ಯಕ್ಷ ಶಾಸಕ ಎನ್ಎ ಹ್ಯಾರಿಸ್, ಸಂಸದ ಬಿವೈ ರಾಘವೇಂದ್ರ, ಶಾಸಕರಾದ ಎಸ್ಎನ್ ಚನ್ನಬಸಪ್ಪ, ಗೋಪಾಲಕೃಷ್ಣ ಬೇಳೂರು, ಆರಗ ಜ್ಞಾನೇಂದ್ರ, ಎಂಎಡಿಬಿ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ, ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮತ್ತಿತರರು ಭಾಗವಹಿಸುವರು. ಪ್ರತಿ ಪಂದ್ಯವು 80 ಸೀಮಿತವಾಗಿರಲಿದೆ. ಪ್ರತಿದಿನ ಬೆಳಗ್ಗೆ 7:30 ಮತ್ತು ಮಧ್ಯಾಹ್ನ 2 ಹಾಗೂ ಸಂಜೆ 4 ಪಂದ್ಯಗಳು ನಡೆಯಲಿವೆ. ಇದೇ ವೇಳೆ ಜೀವಮಾನ ಶ್ರೇಷ್ಠ ಕ್ರೀಡಾ ಸಾಧಕ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ದಾದಾಪೀರ್ ಮತ್ತು ಹಿರಿಯ ಫುಟ್ಬಾಲ್ ಕ್ರೀಡಾಪಟು ವಿಕ್ಟರ್ ಇ ಡಿಸೋಜಾ ಅವರನ್ನು ಸನ್ಮಾನಿಸಲಾಗುವುದು. ಮುಂದಿನ ವಿವರ. ಶಿವಮೊಗ್ಗದ ಸಾಗರ ರಸ್ತೆಯ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಪಂಡಿತ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಕುರುಡು ಮಕ್ಕಳ ಸಂಗೀತ ವಿದ್ಯಾಲಯ ಮತ್ತು ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಉಚಿತ ಸಂಸ್ಕೃತ ಪಾಠಶಾಲೆಯಲ್ಲಿ 17 6:30 ಸಂಗೀತ ಸಂಜೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪಂಡಿತ್ ಆರ್ ಬಿ ಸಂಗಮೇಶ್ವರ್ ಗವಾಯಿ ಅವರು ಅಧ್ಯಕ್ಷತೆ.

ಬರುವರು. ಶಿಕಾರಿಪುರದ ಅಮೃತ್ ಗಿರಿಧರ್ ಆಧ್ಯಾತ್ಮ ಭಾಷಣ ಮಾಡುವರು. ಶ್ರೀ ಶಿರಡಿ ಸಾಯಿ ಭಜನಾ ಮಂಡಳಿಯಿಂದ ಭಜನೆ, ಆಶ್ರಮದ ಅಂಧ ಮಕ್ಕಳಿಂದ ಪ್ರಾರ್ಥನೆ, ಹಿಂದೂಸ್ತಾನಿ ಗಾಯಕ ಉಡುಪಿಯ ರಮೇಶ್ ಮಹಾಂತ ಅವರಿಂದ ಸಂಗೀತ ಸೇವೆ ನಡೆಯಲಿದೆ. ಮುಂದಿನ ವಿವರ. ದಾದಿಯರು ಆರೋಗ್ಯ ಕ್ಷೇತ್ರದ ಬೆನ್ನೆಲುಬಾಗಿದ್ದು ರೋಗಿಗಳ ಆರೈಕೆ, ಸೇವಾ ಭಾವನೆ ಹಾಗೂ ಮಾನವೀಯತೆ ಮೂಲಕ ಸಮಾಜದಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಎಸ್ ಮಲ್ಲಿಕಾರ್ಜುನ್ ಹೇಳಿದರು. ಶಿವಮೊಗ್ಗ ನಗರದ ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ನರ್ಸಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆಯಲ್ಲಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಸೇವಾ ಮನೋಭಾವ, ಶಿಸ್ತು ಹಾಗೂ ಕರುಣೆಯೊಂದಿಗೆ ವೃತ್ತಿಜೀವನ ನಡೆಸಬೇಕು ಎಂದು ತಿಳಿಸಿದರು. ನರ್ಸಿಂಗ್ ಪದವಿ ನಂತರ ವಿದೇಶಗಳಲ್ಲಿ ನರ್ಸಿಂಗ್ ವೃತ್ತಿಗೆ ಉತ್ತಮ ವೇತನದೊಂದಿಗೆ ಬಹುಬೇಡಿಕೆ ಎಂದು ತಿಳಿಸಿದರು. ನರ್ಸಿಂಗ್ ಪದವಿ ನಂತರ ವಿದೇಶಗಳಲ್ಲಿ ನರ್ಸಿಂಗ್ ವೃತ್ತಿಗೆ ಉತ್ತಮ ವೇತನದೊಂದಿಗೆ ಬಹುಬೇಡಿಕೆ ಇದ್ದು ಭಾರತದಲ್ಲಿ ಸರ್ಕಾರಿ ಉದ್ಯೋಗದ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು. ವಿದ್ಯಾರ್ಥಿಗಳಿಗೆ ಕೈ ಸ್ವಚ್ಛತೆ ಮತ್ತು CPR ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಿಕೊಟ್ಟರು. ವಿದ್ಯಾರ್ಥಿಗಳಲ್ಲಿ ಆರೋಗ್ಯ ಜಾಗೃತಿ ಮತ್ತು ತುರ್ತು ಆರೈಕೆ ಮಹತ್ವದ ಬಗ್ಗೆ ಅರಿವು ಮೂಡಿಸಲಾಯಿತು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಗೋಮಾತೆ ಮಾತ್ರ ನಿಜವಾದ ಅರ್ಥದಲ್ಲಿ ವಿಶ್ವ ಬಂಧು. ಇದನ್ನು ಹೊರತುಪಡಿಸಿದರೆ ಬೇರೆ ಯಾರೂ ವಿಶ್ವ ಬಂಧುವಾಗಲು ಸಾಧ್ಯವಿಲ್ಲ. ಗೋವು ಹಾಲು ನೀಡುವಾಗ ಯಾವುದೇ ತಾರತಮ್ಯ ಮಾಡುವುದಿಲ್ಲ. ಗೋವುಗಳಿಗೆ ಭವಿಷ್ಯವಿಲ್ಲ ಎಂದಾದರೆ ವಿಶ್ವಕ್ಕೂ ಉಳಿಗಾಲವಿಲ್ಲ ಎಂದು ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಹೇಳಿದರು. ಗೋವರ್ಧನ ಟ್ರಸ್ಟ್ನಿಂದ ಶಿವಮೊಗ್ಗ ಹೊರವಲಯದ ಅಬ್ಬಲಗೆರೆ ಸಮೀಪ ನಿರ್ಮಾಣವಾಗಿರುವ ವಿಶ್ವ ಬಂಧು ಗೋಶಾಲೆಯನ್ನು ಉದ್ಘಾಟಿಸಿ ಸಾವಯವ ಕೃಷಿ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿದ ಶ್ರೀಗಳು ಈ ಶಾಲೆಗೆ ಗೋವುಗಳನ್ನು ಒದಗಿಸುವ ಅವಕಾಶ ಸಿಕ್ಕಿದ್ದು ಅದೃಷ್ಟ ಎಂದರು. ಈಗ ನಮ್ಮ ಗೋವರ್ಧನಗಿರಿಯಿಂದ 25 ಗೋವುಗಳನ್ನು ನೀಡಲಾಗಿದೆ. ಮುಂದೆ 250 ಗೋವುಗಳನ್ನು ಒದಗಿಸುವ ಅವಕಾಶ ಸಿಗುವಂತಾಗಲಿ. ಅರ್ಹರನ್ನು ಗುರುತಿಸಿ ಗೋವುಗಳನ್ನು ನೀಡುವುದು ಸವಾಲಿನ ಕೆಲಸ. ಏಕೆಂದರೆ ಗೋವುಗಳನ್ನು ಪಡೆದವರು ಅದನ್ನು ಕಸಾಯಿ ಖಾನೆಗೆ ನೀಡಿದರೆ ಅದರ ಪಾಪ ನಮಗೆ ತಗಲುತ್ತದೆ ಎಂದು ಅಭಿಪ್ರಾಯಪಟ್ಟರು. ಮಲೆನಾಡು ಗಿಡ್ಡ ಗೋವುಗಳು ಅತ್ಯಂತ ಉತ್ಕೃಷ್ಟವಾದವು. ಅವುಗಳ ನಿರ್ವಹಣೆ ವೆಚ್ಚ ಅತ್ಯಂತ ಕಡಿಮೆ. ಅಡುಗೆ ಮನೆಯಲ್ಲಿ ಉಳಿದ ಪದಾರ್ಥಗಳೇ ಅವುಗಳಿಗೆ ಸಾಕು. ಅದು ನೀಡುವ ಹಾಲು ವೈಜ್ಞಾನಿಕವಾಗಿ ಶ್ರೇಷ್ಠವಾಗಿದೆ. ಆ ಗೋವುಗಳ ಮೂತ್ರದಲ್ಲೂ ಔಷಧೀಯ ಅಂಶಗಳಿವೆ. ಆದರೆ ಅನೇಕರಿಗೆ ಮಲೆನಾಡು ಗಿಡ್ಡಗಳ ಮಹತ್ವವೇ ಗೊತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸಾವಯವ ಕೃಷಿ ಹಾಗೂ ಮಲೆನಾಡು ಗಿಡ್ಡಕ್ಕೆ ವ್ಯಾಪಕ ಸಂಬಂಧವಿದೆ. ಇಂದು ತರಕಾರಿ ಹಣ್ಣು ಎಲ್ಲವೂ ಕಲುಷಿತವಾಗುತ್ತಿದೆ. ಸಾವಯವ ಕೃಷಿಯನ್ನು ಬೆಳೆಸುವ ದೃಷ್ಟಿಯಿಂದ ಮಲೆನಾಡು ಗಿಡ್ಡ ಸೇರಿ ಎಲ್ಲ ಗೋವುಗಳನ್ನು ಸಂರಕ್ಷಿಸಬೇಕು ಎಂದು ಹೇಳಿದರು. ಗೋವರ್ಧನ ಟ್ರಸ್ಟ್ನಿಂದ ಗೋ ಸಂರಕ್ಷಣೆಗಾಗಿ ಪ್ರತಿ ಮನೆಯಿಂದ ಮಾಸಿಕ 100 ರು ಸಂಗ್ರಹಿಸುತ್ತಿರುವ ಯೋಜನೆ ಅತ್ಯಂತ ಉತ್ತಮವಾಗಿದೆ. ಇದು ಯಾರಿಗೂ ಹೊರೆಯಾಗುವುದಿಲ್ಲ. ಇದು ಒಂದು ರೀತಿ ಜೇನು ಸಂಗ್ರಹಣೆಯಂತೆ ಸಮಾಜವನ್ನು ಈ ಸೇವೆಯಲ್ಲಿ ಒಳಗೊಳ್ಳುವಂತೆ ಮಾಡುವುದು ಸಾಧ್ಯವಾಗುತ್ತದೆ ಎಂದರು. ಗೋವರ್ಧನ ಟ್ರಸ್ಟ್ನ ಮಹಾಪೋಷಕ ಮಾಜಿ DCM KS ಈಶ್ವರಪ್ಪ, ಟ್ರಸ್ಟ್ನ ಅಧ್ಯಕ್ಷ KE ಕಾಂತೇಶ್, ಸಾವಯವ ಕೃಷಿಕರ ಟ್ರಸ್ಟ್ ಅಧ್ಯಕ್ಷ ಜಯಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಉಮೇಶ್ ಆರಾಧ್ಯ, ಕಾರ್ಯದರ್ಶಿ ಎಂ ನಾಗೇಶ್, ಕಾರ್ಯದರ್ಶಿ ರಮೇಶ್ ಬಾಬು, ಖಜಾಂಚಿ SK ಶೇಷಾಚಲ ಇದ್ದರು. ಮುಂದಿನ ವಿವರ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ತಾಂಡ ಅಭಿವೃದ್ಧಿ ನಿಗಮದ ಸಹಯೋಗದೊಂದಿಗೆ ಶಿವಮೊಗ್ಗ ನಗರದ ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ May 30 ಶಿವಮೊಗ್ಗ ಜಿಲ್ಲೆಯ ಬಂಜಾರ ಸಮುದಾಯದವರಿಗೆ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಶಿಬಿರದ ಸಿದ್ಧತೆ ಕುರಿತು ಚರ್ಚಿಸಿದ ಜಿಲ್ಲಾಧಿಕಾರಿ, ಆರೋಗ್ಯ ತಪಾಸಣಾ ಶಿಬಿರ ಸಂದರ್ಭದಲ್ಲಿ ತಜ್ಞರಿಂದ ಮಾಹಿತಿ ಕಾರ್ಯಾಗಾರ ನಡೆಸಿ ಸರ್ಕಾರದಿಂದ ವಿವಿಧ ಇಲಾಖೆಗಳ ಮೂಲಕ ಬಂಜಾರ ಸಮುದಾಯಕ್ಕೆ ದೊರೆಯುತ್ತಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಒದಗಿಸಲಾಗುವುದು ಎಂದು ತಿಳಿಸಿದರು. ವಿವಿಧ ಇಲಾಖೆ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲಾಗುತ್ತದೆ. ಕಂದಾಯ ಗ್ರಾಮಗಳ ನಿವಾಸಿಗಳಿಗೆ ಹಕ್ಕುಪತ್ರ, ವೃದ್ಧಾಪ್ಯ ವೇತನ, ಅಂಗವಿಕಲರಿಗೆ ಸೌಲಭ್ಯ, ಅರ್ಹರಿಗೆ ಜಾತಿಯ ಪ್ರಮಾಣ ಪತ್ರಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು. ಬಂಜಾರ ಸಮುದಾಯದವರು ತಾಂಡಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಿಗೂ ಪರಿಹಾರೋಪಾಯ ಒದಗಿಸಲಾಗುವುದು ಎಂದರು. ತಾಂಡ ಅಭಿವೃದ್ಧಿ ನಿಗಮದಿಂದ ಬಂಜಾರ ಸಮುದಾಯದವರ ಉಡುಗೆ ತೊಡುಗೆ, ಸಾಂಪ್ರದಾಯಿಕ ಶೈಲಿ ವಸ್ತ್ರಗಳು, ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಇರಲಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಜಾತಿ ನಿಂದನೆ ಕಾಯ್ದೆ, ಅಂತರ್ಜಾತಿ ವಿವಾಹ, ವಿದ್ಯಾರ್ಥಿ ವೇತನ ಮತ್ತು ಹಾಸ್ಟೆಲ್ ಸೌಲಭ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗರ್ಭಿಣಿ ಬಾಣಂತಿಯರಿಗೆ ಒದಗಿಸಲಾಗುವ ಸೌಲಭ್ಯ, ಪೌಷ್ಟಿಕ ಆಹಾರ, ಪೋಷಣ್ ಅಭಿಯಾನದ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ ಎಂದು ಹೇಳಿದರು. ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ MS ಸಂತೋಷ್, ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಮಲ್ಲೇಶಪ್ಪ ಇತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ NES ಮೈದಾನದಲ್ಲಿ May 16 and 17 BCCI ಟಾಟಾ IPL ಪ್ಯಾನ್ ಪಾರ್ಕ್ ನಿರ್ಮಿಸಿದ್ದು, ವಾರಾಂತ್ಯದ ಪಂದ್ಯಗಳ ನೇರ ಪ್ರಸಾರವನ್ನು ಬೃಹತ್ LED ಪರದೆಗಳ ಮೇಲೆ ವೀಕ್ಷಿಸಬಹುದು ಎಂದು BCCI ಮಾಧ್ಯಮ ಪ್ರಭಾರಿ ರಾಘವೇಂದ್ರ ಹೇಳಿದರು. ಸ್ಟೇಡಿಯಂನಲ್ಲೇ ಕುಳಿತು ಕ್ರಿಕೆಟ್ ವೀಕ್ಷಣೆ ಮಾಡಿದಂತಹ ಅನುಭವ ಕೊಡುವುದು ಪ್ಯಾನ್ ಪಾರ್ಕ್ ಉದ್ದೇಶವಾಗಿದೆ. May 16 ಸಂಜೆ 6:30 ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಗುಜರಾತ್ ಟೈಟಾನ್ಸ್ ಪಂದ್ಯ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 17:30 ಕಿಂಗ್ಸ್ ಇಲೆವೆನ್ ಪಂಜಾಬ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 17:30 ಕಿಂಗ್ಸ್ ಇಲೆವೆನ್ ಪಂಜಾಬ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ 6:30 ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ನಡುವಿನ ಹಣಾಹಣಿಯನ್ನು ಕ್ರಿಕೆಟ್ ಅಭಿಮಾನಿಗಳು 32x80 LED ಪರದೆ ಮೇಲೆ ವೀಕ್ಷಿಸಬಹುದು ಎಂದರು. ವಾರಾಂತ್ಯದ 3 ಪಂದ್ಯಗಳನ್ನು ಉಚಿತವಾಗಿ ನೋಡುವ ಜತೆಗೆ ಕುಟುಂಬ ಸ್ನೇಹಿತರ ಜತೆಗೂಡಿ ತೆರಳಿ ಆಟೋಟಗಳಲ್ಲಿ ಪಾಲ್ಗೊಳ್ಳಬಹುದು. 6 ವಿವಿಧ ಬಗೆ ಕ್ರೀಡೆಗಳಿಗೆ ಅವಕಾಶವಿದೆ. ಆಹಾರ ಮಳಿಗೆಗಳು, ಸಂಗೀತ, ಮರ್ಚೆಂಡೈಸ್, ಕಿಡ್ಸ್ ಜೋನ್ ಸೇರಿ ವೈವಿಧ್ಯಮಯ ಚಟುವಟಿಕೆಗಳಿಗೆ ಅವಕಾಶವಿದೆ. ಪ್ರತಿದಿನ ಕನಿಷ್ಠ 10,000 ಕ್ರಿಕೆಟ್ ಅಭಿಮಾನಿಗಳು ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಕೆಎಸ್ಸಿಎ ಶಿವಮೊಗ್ಗ ವಲಯ ಅಧ್ಯಕ್ಷ ನಾಗೇಂದ್ರ ಪಂಡಿತ್ ಸುದ್ದಿಗೋಷ್ಠಿಯಲ್ಲಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಜ್ಞಾನಪೀಠ ಪುರಸ್ಕೃತ ದರಾ ಬೇಂದ್ರೆ ಅವರ ಸಾಹಿತ್ಯ ಆಂಗ್ಲ ಭಾಷೆಗೆ ತರ್ಜುಮೆಗೊಂಡಿದ್ದರೆ ಖಂಡಿತವಾಗಿಯೂ ನೊಬೆಲ್ ಪ್ರಶಸ್ತಿ ಲಭಿಸುತ್ತಿತ್ತು. ಇಡೀ ವಿಶ್ವಕ್ಕೆ ಬೇಂದ್ರೆ ಅವರ ಪರಿಚಯವಾಗುತ್ತಿತ್ತು ಎಂದು ಸಾಹಿತಿ ವಿಮರ್ಶಕ ಸುಬ್ರಾಯ ಚಕ್ಕೋಡಿ ಅಭಿಪ್ರಾಯಪಟ್ಟರು. ಶಿವಮೊಗ್ಗ ನಗರದ ಕರ್ನಾಟಕ ಸಂಘದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಜೀವಮಾನ ಸಾಧನೆಗೆ ಡಾ. ದರಾ ಬೇಂದ್ರೆ ಕಾವ್ಯ ಪುರಸ್ಕಾರ ಸ್ವೀಕರಿಸಿ ಮಾತನಾಡಿದ ಅವರು, ಬೇಂದ್ರೆಯವರ ಸಾಹಿತ್ಯ ಆಂಗ್ಲ ಭಾಷೆಗೆ ತರ್ಜುಮೆಯಾಗದ ಕಾರಣ ಬೇಂದ್ರೆ ವಿಶ್ವ ಶಕ್ತಿಯಾಗುವ ಬದಲು ಕರ್ನಾಟಕದ ಶಕ್ತಿಯಾಗಿ ಸೀಮಿತಗೊಂಡರು ಎಂದರು. ನಾನು ಮೊದಲ ಬಾರಿಗೆ ಬೇಂದ್ರೆಯವರನ್ನ ಭೇಟಿಯಾಗಿದ್ದು 1960ರಲ್ಲಿ ಮಣಿಪಾಲದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ. ಆಗ ಬೇಂದ್ರೆ ನೇತೃತ್ವದಲ್ಲಿ ನಡೆದಿದ್ದ ಅನೌಪಚಾರಿಕ ಕವಿಗೋಷ್ಠಿಯೊಂದರಲ್ಲಿ ನಾನು ಕವನ ವಾಚನ ಮಾಡಿದ್ದೆ. ಅದನ್ನ ಕೇಳಿದ ಬೇಂದ್ರೆ ನನ್ನ ಬೆನ್ನು ತಟ್ಟಿದ್ದರು. ಇಂದು ಅವರ ಹೆಸರಿನಲ್ಲಿ ಪ್ರತಿಷ್ಠಿತ ಕರ್ನಾಟಕ ಸಂಘ ನೀಡಿರುವ ಪುರಸ್ಕಾರಕ್ಕೆ ಭಾಜನವಾಗಿದ್ದು ಅತೀವ ಸಂತೋಷ ತಂದಿದೆ ಎಂದು ಹೇಳಿದರು. ನನ್ನ ಬರಹದಲ್ಲಿ ಯಾವುದೇ ಪ್ರಭಾವವಿಲ್ಲ. ಆರಂಭಿಕವಾಗಿ ನಾನು ಯಕ್ಷಗಾನದಲ್ಲಿ ಪದಗಳನ್ನ ಹೇಳುತ್ತಿದ್ದೆ. ಅದು ನನ್ನ ತಂದೆಯ ವೃತ್ತಿಯೂ ಆಗಿತ್ತು. ತಂದೆಯ ಪ್ರಭಾವಳಿಯ ನೆರಳಿನಿಂದ ಹೊರಬರಬೇಕೆಂಬ ಕಾರಣದಿಂದ ಕಾವ್ಯ ರಚನೆಯಲ್ಲಿ ತೊಡಗಿಕೊಂಡೆ. ನನ್ನ ಕಾವ್ಯವೊಂದನ್ನು

0: ಜೀವನ ಮೌಲ್ಯ ಸಮೃದ್ಧಗೊಳ್ಳಲು ಸಾಧ್ಯವಿದೆ ಎಂದು ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು. ಶಿವಮೊಗ್ಗ ನಗರದ ಶ್ರೀ ಜಗದ್ಗುರು ಪಂಚಾಚಾರ್ಯ ಕೈಗಾರಿಕಾ ತರಬೇತಿ ಕೇಂದ್ರದ ಆವರಣದಲ್ಲಿ ಶುಕ್ರವಾರ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಹಾಗೂ SJP ITI 32ನೇ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಜನಜಾಗೃತಿ ಧರ್ಮ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕೆಡುಕುಗಳನ್ನು ಮೆಟ್ಟಿ ನಿಂತು ಒಳಿತಿನತ್ತ ಹೆಜ್ಜೆ ಹಾಕುವುದೇ ಮಾನವರ ಗುರಿಯಾಗಬೇಕು. ಕಾಯಿಸಿದ ಚಿನ್ನ ಒಡವೆಯಾಗುತ್ತದೆ, ಬಡಿದ ತಾಮ್ರ ತಂತಿಯಾಗುತ್ತದೆ, ಕೆತ್ತಿದ ಕಲ್ಲು ಸುಂದರ ಮೂರ್ತಿಯಾಗುತ್ತದೆ. ಅದರಂತೆ ಸಂಸ್ಕಾರ ಸಚ್ಚಾರಿತ್ರ್ಯದಿಂದ ಬದುಕು ಉಜ್ವಲವಾಗುತ್ತದೆ. ಮನುಷ್ಯನಲ್ಲಿ ಬುದ್ಧಿ ಮತ್ತು ಸದ್ವಿಚಾರಗಳು ಬೆಳೆದು ಬಂದಾಗ ಶ್ರೇಯಸ್ಸು ಪಡೆಯಲು ಸಾಧ್ಯ ಎಂದು ತಿಳಿಸಿದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
0: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
1: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
0: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
1: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನು ಕಡಿಮೆ ಮಾಡ್ಬೋದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
0: ಸರಿಯಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ

0: ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು. ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
1: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
3: ಕೇಳು ಜಾಣ ಸುದ್ದಿಯ ಕೇಳು.

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಚರಂಡಿ ನೀರು ಮತ್ತು ಸೂಕ್ಷ್ಮ ಜೀವಿಗಳು, ಕ್ಲಿಕ್ ಬೈಟ್ ಜೇಡ ಹಾಗೂ ವಾರದ ವಿಜ್ಞಾನಿ ಹ್ಯಾನ್ಸ್ ಕ್ರೆಬ್ಸ್. ಚರಂಡಿ ನೀರು ಮತ್ತು ಸೂಕ್ಷ್ಮ ಜೀವಿಗಳು. ಬೆಂಗಳೂರಿನ ಚರಂಡಿ ನೀರಿನಲ್ಲಿ ಆಂಟಿಬಯೋಟಿಕ್ ರೋಧ ಇರುವಂತಹ ಬ್ಯಾಕ್ಟೀರಿಯಾಗಳು ಇವೆಯಂತೆ. ಕೆಲವು ಜಾಗದಲ್ಲಂತೂ ಸಾಮಾನ್ಯವಾಗಿ ಚಿಕಿತ್ಸೆಗೆ ಬಳಸುವ 5 ಬಗೆಯ ಆಂಟಿಬಯೋಟಿಕ್ ಔಷಧಗಳಿಗೂ ಜಗ್ಗದೇ ಇರುವಂತಹ, ಅಂದರೆ ತೀವ್ರ ರೋಧ ಇರುವ ಅಥವಾ ಮಲ್ಟಿಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳು ಸಿಕ್ಕಿವೆ. ಹೀಗೆನ್ನುತ್ತದೆ ಇತ್ತೀಚೆಗೆ ಮೆಟ್ ಆರ್ಕ್ಸೈವ್ ಪತ್ರಿಕೆಯಲ್ಲಿ ಪ್ರಕಟಣೆಗೆ ಎಂದು ಸಿದ್ಧವಾಗಿರುವಂತಹ ಒಂದು ಶೋಧ ಪ್ರಬಂಧ. ಮಾಲಿಕ್ಯುಲರ್ ಕೇರ್ ಹೆಲ್ತ್ ಸೊಲ್ಯೂಷನ್ಸ್ ಎನ್ನುವ ಖಾಸಗಿ ಸಂಸ್ಥೆಯ ಸೂಕ್ಷ್ಮಜೀವಿ ವಿಜ್ಞಾನಿ ವರ್ಷಾ ಶ್ರೀಧರ್ ಮತ್ತು ಸಂಗಡಿಗರು ಬೆಂಗಳೂರಿನ ವಿವಿಧ ಕಡೆಗಳಿಂದ ಚರಂಡಿ ನೀರನ್ನು ಸಂಗ್ರಹಿಸಿ ಮಾಡಿರುವಂತಹ ಅಧ್ಯಯನದ ವಿವರಗಳನ್ನು ಈ ಪ್ರಬಂಧದಲ್ಲಿ ಅಳವಡಿಸಲಾಗಿದೆ. ಬ್ಯಾಕ್ಟೀರಿಯಾ ರೋಧ ಅಥವಾ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಎನ್ನುವುದು ವೈದ್ಯರನ್ನು ವಿಜ್ಞಾನಿಗಳನ್ನು ಕಂಗೆಡಿಸುತ್ತಿರುವಂತಹ ವಿಷಯ. ಸುಮಾರು 100 ವರ್ಷಗಳ ಹಿಂದೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಎನ್ನುವ ಇಂಗ್ಲಿಷ್ ವಿಜ್ಞಾನಿ ಪೆನಿಸಿಲಿಯಂ ಎನ್ನುವ ಬೂಸ್ಟು ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ಸಾರವನ್ನು ಸ್ರವಿಸುತ್ತದೆ ಅಂತ ಗುರುತಿಸಿದ ದಿನದಿಂದ ಇವತ್ತಿನವರೆಗೂ ಇಂತಹ ಪ್ರತಿಜೀವಕಗಳ ಬಳಕೆ ಹೆಚ್ಚಾಗಿದೆ. ಕ್ಷಯ, ಕಾಲರ, ಪ್ಲೇಗು ಮೊದಲಾದ ಸೋಂಕು ರೋಗಗಳ ಹಾವಳಿಯನ್ನ ಇವು ಕಡಿಮೆ ಮಾಡಿದ್ದು ನಿಜ. ಆದರೆ ಅನಂತರದ ದಿನಗಳಲ್ಲಿ ಇದೇ ಪ್ರತಿಜೀವಕಗಳು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಬಗೆ ಹೇಗೆ ಅನ್ನುವುದು ತಿಳಿದಾಗ ಅದೇ ರೀತಿಯ ಪರಿಣಾಮ ಬೀರುವಂತಹ ಅಥವಾ ಈ ಪ್ರತಿಜೀವಕಗಳಂತಹ ರಚನೆಯೇ ಇರುವ ಕೃತಕ ಔಷಧಗಳ ತಯಾರಿಯು ಆರಂಭವಾಯಿತು. ಇದೆಲ್ಲದರ ಪರಿಣಾಮವಾಗಿ ಒಂದೊಮ್ಮೆ ಬಹಳ ದುಬಾರಿ ಎನ್ನಿಸಿದಂತಹ ಪ್ರತಿಜೀವಕಗಳು ಅಥವಾ ಆಂಟಿಬಯೋಟಿಕ್ ಔಷಧಗಳು ಈಗ ಅಗ್ಗದ, ಸುಲಭವಾಗಿ ದೊರೆಯುವ ಚಿಕಿತ್ಸಾ ಅಸ್ತ್ರಗಳಾದವು. ಹೆಗ್ಗಾಮುಗ್ಗಾಯವನ್ನು ಬಳಸುವ ಅಭ್ಯಾಸವೂ ಆರಂಭವಾಯಿತು. ಸೋಂಕು ಯಾವುದೇ ಇರಲಿ, ಆಂಟಿಬಯೋಟಿಕ್ನ ಬಳಕೆ ಪ್ರಮುಖ ಎಂದಾಯಿತು. ಅದರ ಫಲವೇ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, ಅಂದರೆ ಬ್ಯಾಕ್ಟೀರಿಯಾಗಳು ಒಂದೊಮ್ಮೆ ತಮಗೆ ವಿಷ ಅನಿಸಿದಂತಹ ಈ ಔಷಧಗಳನ್ನು ನುಂಗಿ ಬದುಕುವ ನಂಜುಂಡಗಳಾಗಿವೆ. ಔಷಧದ ಪರಿಣಾಮಕ್ಕೆ ಪ್ರತಿರೋಧವನ್ನು ಬೆಳೆಸಿಕೊಂಡಿವೆ. ಇದರ ಪರಿಣಾಮ ಸಾರ್ವಜನಿಕ ಆರೋಗ್ಯದ ಮೇಲೆ ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ. ಕೆಲವೇ ದಶಕಗಳ ಹಿಂದೆ ಇನ್ನೇನು ಕಾಣೆಯಾಗಿ ಬಿಟ್ಟಿತು ಎಂದು ನಾವೆಲ್ಲ ಖುಷಿ ಪಡುವ ಸಂದರ್ಭದಲ್ಲಿಯೇ ಕ್ಷಯದ ಸೋಂಕು ಹೆಚ್ಚಾಗುತ್ತಾ ಬಂತು. ಅದೇ ರೀತಿ ಅಲ್ಲಲ್ಲಿ ಕಾಲರ ಕೂಡ ಕಾಣಿಸಿಕೊಳ್ಳತೊಡಗಿತು. ಆಸ್ಪತ್ರೆಗಳಲ್ಲಿ ಶಸ್ತ್ರಕ್ರಿಯೆಯ ಸಂದರ್ಭದಲ್ಲಿ ಉಂಟಾದ ಸೋಂಕು ಸುಲಭವಾಗಿ ಗುಣವಾಗುತ್ತಿರಲಿಲ್ಲ. ಅಧ್ಯಯನಗಳು ಇವೆಲ್ಲಕ್ಕೂ ಕಾರಣ ಈ ರೋಗಗಳನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾಗಳು ಆಂಟಿಬಯೋಟಿಕ್ಗಳಿಗೆ ಜಗ್ಗುತ್ತಿಲ್ಲ ಎಂದು ಸೂಚಿಸಿವೆ. ಇದು ಬೇಡ, ಇನ್ನೊಂದು ಎಂದು ಬೇರೆ ಬೇರೆ ಆಂಟಿಬಯೋಟಿಕ್ಗಳನ್ನು ಬಳಸಿದರೂ ಕೂಡ ಪ್ರಯೋಜನವಾಗದಂತಹ ಬ್ಯಾಕ್ಟೀರಿಯಾ ತಳಿಗಳು ಕೂಡ ಹುಟ್ಟಿಕೊಂಡಿವೆ. ಹೀಗೆ ಹಲವಾರು ಔಷಧಗಳಿಗೂ ಜಗ್ಗದಂತಹ ಬ್ಯಾಕ್ಟೀರಿಯಾಗಳನ್ನು ಮಲ್ಟಿಡ್ರಗ್ ರೆಸಿಸ್ಟೆಂಟ್ ತಳಿಗಳು ಎನ್ನುತ್ತಾರೆ. ಎಲ್ಲಾ ಬಗೆಯ ರೋಗಗಳ ಬ್ಯಾಕ್ಟೀರಿಯಾಗಳಲ್ಲಿಯೂ ಇಂತಹ MDR ತಳಿಗಳ ಸಂಖ್ಯೆ ಹೆಚ್ಚುತ್ತಿರುವುದು ಆತಂಕದ ವಿಷಯ. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಆರೋಗ್ಯಕ್ಕೆ ಧಕ್ಕೆಯನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾಗಳಲ್ಲಿ ಮಲ್ಟಿಡ್ರಗ್ ತಳಿಗಳ ಬೆಳವಣಿಗೆ, ಅವನ್ನು ನಿಯಂತ್ರಿಸುವ ಕ್ರಮಗಳು, ಇಂತಹ ತಳಿಗಳ ಬಗ್ಗೆ ಕಣ್ಗಾವಲಿಡುವುದು, ಇವುಗಳ ಮೂಲಗಳನ್ನು ಪತ್ತೆ ಮಾಡುವುದು ಮೊದಲಾದ 10 ಹಲವು ಸಂಶೋಧನೆಗಳು ವಿಶ್ವದಾದ್ಯಂತ ನಡೆಯುತ್ತಿವೆ. ಇದೀಗ ವರ್ಷ ಅವರ ತಂಡ ಮಲ್ಟಿಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯ ಕುರಿತು ಬೆಂಗಳೂರಿನ ಚರಂಡಿ ನೀರಿನ ಅಧ್ಯಯನ ಮಾಡಿದೆ. ಈ ಮೂಲಕವೂ ಈ ಒಂದು ಸಮಸ್ಯೆಯ ಮೇಲೆ ಕಣ್ಗಾವಲಿಡಬಹುದು ಎಂದು ಸೂಚಿಸಿದೆ. ರೋಗ ನಿಯಂತ್ರಣದಲ್ಲಿ ಚರಂಡಿ ನೀರಿನ ಅಧ್ಯಯನ ಹೊಸತೇನಲ್ಲ. 100 ವರ್ಷಗಳಿಗೂ ಹಿಂದೆಯೇ ಇಂಗ್ಲೆಂಡಿನಲ್ಲಿ ಕಾಲರ ಹರಡುವುದಕ್ಕೆ ಚರಂಡಿ ನೀರು ಕಾರಣ ಎಂದು ತಿಳಿದಿತ್ತು. ಆಗಲೂ ಚರಂಡಿ ನೀರಿನ ಅಧ್ಯಯನವೇ ಇದಕ್ಕೆ ಮೂಲವಾಗಿತ್ತು. ಅಷ್ಟು ಹಳೆಯ ಮಾತೆಯಾಕೆ, 4 ವರ್ಷಗಳ ಹಿಂದೆ ಕೋವಿಡ್ ಸಾಂಕ್ರಾಮಿಕ ರೋಗ ಆರಂಭವಾದಾಗ ಪುಣೆಯಲ್ಲಿ ಚರಂಡಿ ನೀರಿನಲ್ಲಿ ಅವುಗಳ ವೈರಸ್ಸುಗಳನ್ನು ಪತ್ತೆ ಮಾಡಲಾಗಿತ್ತು. ಅನಂತರ ಚರಂಡಿ ನೀರಿನ ಅಧ್ಯಯನದ ಮೂಲಕವೇ ವಿವಿಧ ಕೊರೋನಾ ವೈರಸ್ ತಳಿಗಳು ಎಲ್ಲಿ ಉದ್ಭವವಾಗುತ್ತಿವೆ, ಹೇಗೆ ಹರಡುತ್ತಿವೆ ಎನ್ನುವುದನ್ನು ಅಧ್ಯಯನ ಮಾಡಲಾಗಿತ್ತು. ಅದಕ್ಕೆ ತಕ್ಕಂತೆ ವ್ಯಾಕ್ಸಿನ್ಗಳು ಅಥವಾ ಔಷಧಗಳು ಅಥವಾ ಎಚ್ಚರಿಕೆ ಕ್ರಮಗಳನ್ನು ಬಳಸಲಾಗಿತ್ತು.
1: ಆದರೆ ಚರಂಡಿ ನೀರಿನಲ್ಲಿರುವ ನಂಜುಂಡಿ ಬ್ಯಾಕ್ಟೀರಿಯಾಗಳು ಎಂಥವು? ಅವುಗಳು ರೋಗ ಪಡೆಯಲು ಮೂಲ ಯಾವುದು? ನಗರ ಪ್ರದೇಶದಲ್ಲಿ ಎಲ್ಲ ಕಡೆಯೂ ಒಂದೇ ಸಮನಾಗಿ ಇಂತಹ ರೋಧಕ ಬ್ಯಾಕ್ಟೀರಿಯಾಗಳು ಹರಡಿವೆಯೇ ಎನ್ನುವುದನ್ನು ತಿಳಿಯುವ ಪ್ರಯತ್ನ ಆಗಿರಲಿಲ್ಲ. ಇದೀಗ ವರ್ಷಾ ಶ್ರೀಧರ್ ತಂಡ ಬೆಂಗಳೂರಿನಲ್ಲಿ, ಅಂದರೆ ನಮ್ಮ ಹಿತ್ತಲಲ್ಲೇ ಇದನ್ನು ಮಾಡಿದೆ. ಬೆಂಗಳೂರಿನ 8 ವಲಯ ಪ್ರದೇಶಗಳಲ್ಲಿನ ಚರಂಡಿಯಿಂದ 1/2 ಲೀಟರ್ ನೀರನ್ನು ಹೆಕ್ಕಿ ಅದರಲ್ಲಿ ಇರಬಹುದಾದ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಿ ಅಧ್ಯಯನ ಮಾಡಿವೆ. ಹೀಗೆ ಕೃಷಿ ಮಾಡಿದ ಬ್ಯಾಕ್ಟೀರಿಯಾಗಳ ಬಗ್ಗೆ, ಅವುಗಳಲ್ಲಿ ಯಾವವು ಯಾವ ಬಗೆಯ ಆಂಟಿಬಯೋಟಿಕ್ಗಳಿಗೆ ಒಗ್ಗಿಕೊಂಡಿವೆ, ಒಗ್ಗಿಕೊಳ್ಳದೇ ಇರುವಂತಹವು ಇವೆಯೋ ಎಂದೂ ಇವರು ಪರೀಕ್ಷಿಸಿದ್ದಾರೆ. ಇದಕ್ಕಾಗಿ ಸಾಮಾನ್ಯವಾಗಿ ಬಳಕೆಯಲ್ಲಿರುವ 5 ಪ್ರಮುಖ ಆಂಟಿಬಯೋಟಿಕ್ಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಿ ಪರೀಕ್ಷೆ ಮಾಡಿದ್ದಾರೆ. ಬೆಂಗಳೂರಿನ 8 ವಲಯಗಳಲ್ಲಿ ತೆರೆದ ಚರಂಡಿಗಳಲ್ಲಿ ಇರುವ ನೀರನ್ನು ಈ ಅಧ್ಯಯನಗಳಿಗೆ ಬಳಸಲಾಗಿದೆ. ಬಹುತೇಕ ತ್ಯಾಜ್ಯದ ನೀರು ಒಳಚರಂಡಿಗಳ ಮೂಲಕ ಸಾಗಿ ಹೋಗುತ್ತವಷ್ಟೇ. ಆದರೂ ಒಟ್ಟಾರೆ ಬೆಂಗಳೂರು ಚೆಲ್ಲುವ ಕೊಳೆ ನೀರಿನಲ್ಲಿ 3/3 ಭಾಗ ತೆರೆದ ಚರಂಡಿಗೆ ಬಂದು ಬೀಳುತ್ತದೆಯಂತೆ. ಈ ನೀರಿನಲ್ಲಿ ಇರಬಹುದಾದ ಗ್ರಾಮ್ ನೆಗೆಟಿವ್ ಹಾಗೂ ಗ್ರಾಮ್ ಪಾಸಿಟಿವ್ ಎಂದು ವೈದ್ಯರು ಗುರುತಿಸುವ 2 ವರ್ಗಗಳ ಬ್ಯಾಕ್ಟೀರಿಯಾಗಳನ್ನು ಇವರು ಗುರುತಿಸಲು ಪ್ರಯತ್ನಿಸಿದ್ದಾರೆ. ಸಂಗ್ರಹಿಸಿದ 1 ಗಂಟೆಯೊಳಗೆ ನೀರನ್ನು ಪ್ರಯೋಗಾಲಯಕ್ಕೆ ಸಾಗಿಸಿ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆಸುವ ಮಾಧ್ಯಮದ ಮೇಲೆ ಇವನ್ನು ಹನಿಸಿ ಎಷ್ಟು ಬಗೆಯ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ ಎಂದು ಗುರುತಿಸಿದ್ದಾರೆ. ಒಟ್ಟು 66 ಕಡೆಗಳಿಂದ ಹೀಗೆ ಸಂಗ್ರಹಿಸಿದ ನೀರಿನಲ್ಲಿ 160 ಬ್ಯಾಕ್ಟೀರಿಯಾಗಳನ್ನ ಇವರು ಪ್ರತ್ಯೇಕಿಸಿದ್ದಾರೆ. ಇವೆಲ್ಲವೂ 29 ಪ್ರಭೇದಗಳಿಗೆ ಸೇರಿದಂಥವು. ಇವುಗಳಲ್ಲಿ 95%, ಅಂದರೆ ಹೆಚ್ಚು ಕಡಿಮೆ ಎಲ್ಲ ಬ್ಯಾಕ್ಟೀರಿಯಾಗಳು ಮನುಷ್ಯರಲ್ಲಿ ಕಾಯಿಲೆ ಉಂಟು ಮಾಡಬಲ್ಲವೂ ಆಗಿದ್ದವು. ಪ್ರಮುಖವಾಗಿ ವೈದ್ಯರು ಎಂಟೆರೋ ಬ್ಯಾಕ್ಟೀರಿಯಾ ಎನ್ನುವಂತಹ ಕರುಳು ಹಾಗೂ ಅನ್ನನಾಳಗಳಲ್ಲಿ ನೆಲೆಸುವ, ಅಲ್ಲಿ ನೆಲೆಸಿ ಬೇದಿ, ಅಜೀರ್ಣ, ವಿಜಾಹಾರ ಪ್ರತಿಕ್ರಿಯೆ ಮೊದಲಾದ ಸಂಕಟಗಳನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾಗಳು ಅಧಿಕವಾಗಿದ್ದವು. ಇವುಗಳಲ್ಲಿ ವಿಜ್ಞಾನಿಗಳು ಕ್ಲೆಪ್ಸಿಯಲ್ಲಾ ನ್ಯೂಮೋನಿಯೆ ಹಾಗೂ ಎಸ್ಚೆಲ್ಷಿಯಾ ಕೋಲಿ ಎಂದು ಗುರುತಿಸುವ 2 ಪ್ರಭೇದಗಳೇ ಅತಿ ಹೆಚ್ಚಾಗಿದ್ದವು ಎನ್ನುತ್ತಾರೆ ವರ್ಷ. ಹೀಗೆ ಬೆಳೆಸಿದ 160 ಬಗೆಯ ಬ್ಯಾಕ್ಟೀರಿಯಾಗಳಲ್ಲಿ ಎಷ್ಟು ಆಂಟಿಬಯೋಟಿಕ್ಗಳು ಇರುವಾಗಲೂ ಬೆಳೆಯುತ್ತವೆ ಎಂದೂ ಪರೀಕ್ಷೆ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವೆಲ್ಲರೂ ಬಳಸುವಂತಹ 5 ಪ್ರಮುಖ ಆಂಟಿಬಯೋಟಿಕ್ ವರ್ಗಗಳಾದ ಮೆರೋಪೆನೆಮ್, ಎರಟಾಪೆನೆಮ್, ಸಿಪ್ರೋಫ್ಲಾಕ್ಸಸಿನ್, ಸೆಪಿಕ್ಸೇಮ್ ಹಾಗೂ ಪೈಪರಾಕ್ಸಲಿನ್ ಔಷಧಗಳನ್ನು ಇವು ಸಹಿಸಿಕೊಳ್ಳಬಲ್ಲುವೆ. ಇವುಗಳಲ್ಲಿ ಎಷ್ಟನ್ನು ಇವು ಸಹಿಸಿಕೊಳ್ಳಬಲ್ಲವು ಎಂದು ಪ್ರತಿಯೊಂದು ನಗರ ವಲಯದಿಂದ ಹೆಕ್ಕಿದ ಬ್ಯಾಕ್ಟೀರಿಯಾವನ್ನು ಪ್ರತ್ಯೇಕವಾಗಿ ಬೆಳೆಸಿ ಪರೀಕ್ಷಿಸಿದ್ದಾರೆ. ಇದರ ಒಟ್ಟಾರೆ ಫಲ, ಎಲ್ಲಾ ಬ್ಯಾಕ್ಟೀರಿಯಾಗಳು ಕನಿಷ್ಠ ಒಂದಾದರೂ ಔಷಧಕ್ಕೆ ರೋಧ ತೋರಿಸಿದ್ದವು. ಸುಮಾರು 12% ತಳಿಗಳು ಎಲ್ಲ ಬಗೆಯ ಔಷಧಗಳನ್ನು ತಡೆದುಕೊಂಡು ಬದುಕಿದ್ದುವು. ಅದಷ್ಟೇ ಅಲ್ಲ, ನಗರದ ವಿವಿಧ ವಲಯಗಳ ಚರಂಡಿ ನೀರಿನಲ್ಲಿದ್ದ ಬ್ಯಾಕ್ಟೀರಿಯಾಗಳ ರೋಧದಲ್ಲಿಯೂ ವೈವಿಧ್ಯ ಇತ್ತು. ಉದಾಹರಣೆಗೆ ಪಶ್ಚಿಮ ಹಾಗೂ ದಕ್ಷಿಣ ವಲಯಗಳಿಂದ ಹೆಕ್ಕಿದ ಚರಂಡಿ ನೀರಿನ ಬ್ಯಾಕ್ಟೀರಿಯಾಗಳಲ್ಲಿ 3 ಹೆಚ್ಚು ಔಷಧಿಗಳನ್ನು ತಾಳಿಕೊಳ್ಳಬಲ್ಲ, ಅಂದರೆ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಇರುವಂತಹ ಬ್ಯಾಕ್ಟೀರಿಯಾಗಳು ಅಧಿಕವಾಗಿದ್ದವು. ಅದೇ ದಾಸರಹಳ್ಳಿಯಿಂದ ಹೆಕ್ಕಿದ ಕೊಳಚೆಯಲ್ಲಿ ಇಂತಹವುಗಳ ಪ್ರಮಾಣ ಕಡಿಮೆ ಇತ್ತು. 5 ವರ್ಗಗಳ ಔಷಧಗಳಿಗೆ ಒಗ್ಗಿಕೊಂಡ ಬ್ಯಾಕ್ಟೀರಿಯಾಗಳ ಪ್ರಮಾಣ ದಕ್ಷಿಣ ವಲಯದ ಚರಂಡಿ ನೀರಿನಲ್ಲಿ ಅತಿ ಹೆಚ್ಚಿತ್ತು ಎನ್ನುತ್ತದೆ ಈ ವರದಿ. ಅಂದರೆ ಅರ್ಥ ಇಷ್ಟೇ, ಬೆಂಗಳೂರಿನಲ್ಲಿ 3 ಬಗೆಯ ಔಷಧಿಗಳಿಗೆ ರೋಧವನ್ನು ಬೆಳೆಸಿಕೊಂಡಿರುವಂತಹ ಬ್ಯಾಕ್ಟೀರಿಯಾಗಳು ಯಥೇಚ್ಛವಾಗಿವೆ. ಇವುಗಳಲ್ಲಿ ಅತಿ ಹೆಚ್ಚು ರೋಧ ಇರುವಂತಹ ಬ್ಯಾಕ್ಟೀರಿಯಾಗಳು ದಕ್ಷಿಣ ಬೆಂಗಳೂರು ವಲಯದಲ್ಲಿಯೇ ಅಧಿಕವಾಗಿವೆ. ಇವುಗಳಲ್ಲಿಯೂ ಬಹುತೇಕ ಬ್ಯಾಕ್ಟೀರಿಯಾಗಳು ಕರುಳುಬೇನೆ ಉಂಟು ಮಾಡಬಲ್ಲಂಥವು ಎನ್ನುತ್ತದೆ ಈ ವರ್ಷಾ ತಂಡ ಅವರ ವರದಿ. ವಿವಿಧ ವಲಯಗಳಲ್ಲಿ ಕಾಣಬರುವ ವ್ಯತ್ಯಾಸ, ಆಯಾ ಪ್ರದೇಶಗಳಲ್ಲಿ ಇರುವ ಆಸ್ಪತ್ರೆಗಳಿಂದ ಚರಂಡಿ ಸೇರುವ ತ್ಯಾಜ್ಯದಿಂದಾಗಿ ಇರಬಹುದು, ಇಲ್ಲವೇ ಅಲ್ಲಿರುವ ಆಸ್ಪತ್ರೆ ಹಾಗೂ ರೋಗಿಗಳ ದಟ್ಟಣೆಯಿಂದಲೂ ಇರಬಹುದು. ಒಟ್ಟಾರೆ ಎಲ್ಲಾ ಪ್ರದೇಶಗಳಲ್ಲಿಯೂ ಚರಂಡಿ ತಲುಪುವ ಆಂಟಿಬಯೋಟಿಕ್ಗಳ ಪ್ರಮಾಣ ಏಕರೂಪವಾಗಿಲ್ಲ ಎನ್ನುತ್ತದೆ ವರದಿ. ಅದೇನೇ ಇರಲಿ, ಮೂಲ ಯಾವುದೇ ಇರಲಿ, ಒಟ್ಟಾರೆ ಬೆಂಗಳೂರಿನಲ್ಲಿ ಆಸ್ಪತ್ರೆ ಖರ್ಚು ಈ ಬ್ಯಾಕ್ಟೀರಿಯಾಗಳಿಂದಾಗಿ ನಮಗೆ ಹೆಚ್ಚಾಗಿದೆ ಅನ್ನುವುದು ಸತ್ಯ.
2: ಕ್ಲಿಕ್ ಬೇಟ್ ಜೇಡ. ಹೀರೋ ಮತ್ತು ಹೀರೋಯಿನ್ ಶೂಟಿಂಗ್ ವೇಳೆ ರಾತ್ರಿ ಏನು ಮಾಡಿದರು ಗೊತ್ತೇ? ಅಥವಾ ಸಿಎಂ ಮತ್ತು ವಿಪಕ್ಷದ ನಾಯಕರು ಒಂದೇ ರೆಸಾರ್ಟಿನಲ್ಲಿ ಮಾಡಿದ್ದೇನು ಗೊತ್ತೇ? ಅಂತಲೋ ಶೀರ್ಷಿಕೆಯಿರುವ ಸುದ್ದಿಗಳು ನಿಮ್ಮ ವಾಟ್ಸಪ್ನಲ್ಲೋ ಫೇಸ್ಬುಕ್ನಲ್ಲೋ ಬರುವುದನ್ನು ನೋಡಿರುತ್ತೀರಿ. ಅದನ್ನು ಕ್ಲಿಕ್ ಮಾಡಿ ಓದಿದವರಿಗೆ ಶೀರ್ಷಿಕೆಗೂ ಸುದ್ದಿಗೂ ಸಂಬಂಧವೇ ಇಲ್ಲ ಎಂದು ಅರಿವಾಗುವಷ್ಟರಲ್ಲಿ ಮೋಸವಾಗಿರುತ್ತದೆ. ಕ್ಲಿಕ್ ಬೇಟ್ ಶೀರ್ಷಿಕೆಗಳು ಎಂದು ಇದನ್ನು ಸುದ್ದಿ ಮನೆಯಲ್ಲಿ ಗುರುತಿಸುತ್ತಾರೆ. ಇದೊಂದು ರೀತಿಯ ಕೆಡ್ಡ ಬೇಟೆ. ಅಮಾಯಕರು ತಾವಾಗಿಯೇ ಬಂದು ಬೀಳುವಂತೆ ತೋಡಿದ ಹಳ್ಳ. ಸುಳ್ಳು ಶೀರ್ಷಿಕೆ ಕೊಟ್ಟು ಅಮಾಯಕರನ್ನು ತಮ್ಮೆಡೆಗೆ ಸೆಳೆಯುವ ತಂತ್ರ ಇದು. ಕ್ಲಿಕ್ ಬೇಟ್ ಶೀರ್ಷಿಕೆ ಇರುವ ಕೆಲವು ಸುದ್ದಿಗಳು ನಿರಾಪಾಯಕಾರಿಯಾಗಿರುತ್ತವೆ. ಅದನ್ನು ಕ್ಲಿಕ್ ಮಾಡಿದವರ ಸಂಖ್ಯೆ ಹೆಚ್ಚಿದಂತೆಲ್ಲ ಆ ಸುದ್ದಿ ತಾಣಕ್ಕೆ ಹೆಚ್ಚು ಜಾಹೀರಾತಿನ ಪಾಲು ದೊರೆಯುತ್ತದೆ. ಹೀಗಾಗಿ ಹೆಚ್ಚೆಚ್ಚು ಗ್ರಾಹಕರನ್ನು ಸೆಳೆಯಲು ಈ ತಂತ್ರವನ್ನು ಹಲವು ವೆಬ್ಸೈಟ್ಗಳು ಬಳಸುತ್ತವೆ. ಇನ್ನೂ ಕೆಲವು ಸುದ್ದಿಗಳು ಕ್ಲಿಕ್ ಮಾಡಿದವರ ಫೋನಿಗೆ ವೈರಸ್ ದಾಟಿಸಿ ಹಣ ಕದಿಯುತ್ತವೆ. ಇವುಗಳಿಂದಾಗುವ ನಷ್ಟ ಇನ್ನೂ ಹೆಚ್ಚು. ಸೈಬರ್ ಕ್ರೈಮ್ನಲ್ಲಿ ಇಂತಹ ಕ್ಲಿಕ್ ಬೇಟುಗಳ ಪಾತ್ರ ದೊಡ್ಡದು. ಜೇಡಗಳು ಹೀಗೆ ಕ್ಲಿಕ್ ಬೇಟ್ ತಂತ್ರವನ್ನು ಉಪಯೋಗಿಸುತ್ತವಂತೆ. ನಂಬಿಕೆ ಬರಲಿಲ್ಲವೇ? ಆದರೆ ಇದು ನಿಜವಂತೆ. ಅರೇನಿಯಸ್ ವೆಂಟ್ರಿಕಾಸಸ್ ಎನ್ನುವ ಜೇಡ ತಾನು ಹೆಣೆದ ಬಲೆಯತ್ತ ಬೇಟೆಗಳನ್ನು ಹೀಗೆ ಸುಳ್ಳು ಸುದ್ದಿ ಹಬ್ಬಿಸಿ ಆಹ್ವಾನಿಸುತ್ತದಂತೆ. ಸುಳ್ಳು ಮಾಹಿತಿಯನ್ನು ನೀಡಲು ಅದು ಮಿಂಚು ಹುಳಗಳನ್ನು ಬಳಸಿಕೊಳ್ಳುತ್ತದೆ ಎನ್ನುವ ಸ್ವಾರಸ್ಯಕರ ಸುದ್ದಿಯನ್ನು ಕರೆಂಟ್ ಬಯಾಲಜಿ ಪತ್ರಿಕೆ ವರದಿ ಮಾಡಿದೆ. ಚೀನಾದ ಹುವತ್ಸಾಂಗ್ ಕೃಷಿ ವಿಶ್ವವಿದ್ಯಾನಿಲಯದ ಡಾಕಿನ್ ಲೀ ಮತ್ತು ಸಂಗಡಿಗರು ಈ ಶೋಧ ಮಾಡಿದ್ದಾರೆ. ಅರೇನಿಯಸ್ ವೆಂಟ್ರಿಕಾಸಸ್ ಬಲೆ ಹೆಣೆಯುವ ಜೇಡಗಳಲ್ಲಿ ಒಂದು. ಸಾಮಾನ್ಯವಾದ ಜೇಡಗಳಿಗಿಂತಲೂ ತುಸು ದೊಡ್ಡ ಗಾತ್ರದ ಇವುಗಳು ಸಾಮಾನ್ಯವಾಗಿ ಶರ್ಟಿನ ಗುಂಡಿಯಷ್ಟು ಅಗಲ ಇರುತ್ತವೆ. ಚೀನಾ, ಕೊರಿಯಾ ಹಾಗೂ ಜಪಾನಿನಲ್ಲಿ ಕಾಣಸಿಗುತ್ತವೆ. ಇವುಗಳ ಆಕಾರದಿಂದಾಗಿಯೇ ಈ ಜೇಡಗಳು ವಿಷಕಾರಿ ಎಂದು ಜನ ನಂಬಿದ್ದರು. ಆದರೆ ಇತ್ತೀಚಿನ ಸಂಶೋಧನೆಗಳು ಇವುಗಳ ವಿಷ ಕೇವಲ ಹುಳು ಉಪ್ಪಟಗಳಿಗೆ ವಿಷವಷ್ಟೇ ಹೊರತು ಕಪ್ಪೆ ಹಾವುಗಳನ್ನಾಗಲಿ ಅಕ್ಕಿ ಇಲಿ ಮನುಷ್ಯರನ್ನಾಗಲಿ ಬಾಧಿಸುವುದಿಲ್ಲ ಎಂದು ತಿಳಿಸಿದೆ. ಅರೇನಿಯಸ್ ವೆಂಟ್ರಿಕಾಸಸ್ ಬಹುತೇಕ ಬಲೆ ಹೆಣೆಯುವ ಜೇಡಗಳಂತೆ ಸುಂದರವಾದ ಬಲೆಯನ್ನು ಹೆಣೆಯುತ್ತದೆ. ಆ ಬಲೆಯ ನಡುವೆ ಎಲ್ಲೋ ಕುಳಿತು ಕೀಟಗಳು ಹಾರಿ ಬಂದು ಬಲೆಯಲ್ಲಿ ಸಿಲುಕಿಕೊಳ್ಳುವುದನ್ನೇ ಕಾಯುತ್ತಾ ಕುಳಿತಿರುತ್ತದೆ. ಬಲೆಗೆ ಸಿಲುಕಿದ ಕೀಟಗಳನ್ನು ವಿಷದಿಂದ ಮರಗಟ್ಟಿಸಿ ಕೊಂದು ಒಳಗಿನ ಸಾರವನ್ನೆಲ್ಲ ಹೀರಿ ಹಿಪ್ಪೆಯಾಗಿಸಿ ಬಿಡುತ್ತದೆ. ನೊಣ, ಚಿಟ್ಟೆ, ಮಿಣುಕು ಹುಳುಗಳು ಇದರ ಮೆನುವಿನಲ್ಲಿರುವ ಆಹಾರ ಬೇಟೆಗಳು. ಆದರೆ ಹೀಗೆ ಬಲೆಯನ್ನು ಹೆಣೆದು ಕೆಡ್ಡ ತೋಡಿ ಇಲ್ಲವೇ ಇನ್ಯಾವುದೋ ತಂತ್ರದಿಂದ ಬೇಟೆಯನ್ನು ಹಿಡಿಯಲು ಕಾಯುವ ಜೀವಿಗಳಿಗೊಂದು ತೊಂದರೆ ಇದೆ. ಬಲೆ, ಗುಂಡಿ ಅಥವಾ ಕುಣಿಕೆಗೆ ತಾನಾಗಿಯೇ ಬಂದು ಬೀಳುವ ಬೇಟೆಗಳ ಸಂಖ್ಯೆ ಕಡಿಮೆ. ಕೆಡ್ಡದ ವೇಳೆಯೂ ಆನೆಗಳನ್ನು ಬೆದರಿಸಿ ಹಳ್ಳದ ಕಡೆಗೆ ಓಡಿಸುತ್ತಾರಷ್ಟೆ. ಹಾಗೆಯೇ ತಮ್ಮ ಬೇಟೆಗಳನ್ನು ಕೆಡ್ಡಾದ ಕಡೆಗೆ ಸೆಳೆಯುವ ತಂತ್ರವನ್ನು ಈ ರೀತಿಯ ಬೇಟೆಗಾರರು ಬಳಸುವುದುಂಟು. ಕೆಲವು ಜೇಡಗಳು ತಮ್ಮ ಬೇಟೆಯಂತೆಯೇ ಕಾಣುವುದೂ ಉಂಟು. ಅವು ತಮ್ಮ ಬಂಧುಗಳು ಎಂದು ಭಾವಿಸಿ ಬಳಿಬಂಧವನ್ನು ಕಬಳಿಸಿಬಿಡುತ್ತವೆ. ಇನ್ನು ಕೆಲವು ಜೇಡಗಳು ಬಲೆಗಳ ಮೇಲೆ ತಮ್ಮ ಬೇಟೆಗಳಿಗೂ ಆಹಾರವೆನಿಸಿದ ಕೀಟಗಳ ತುಣುಕುಗಳನ್ನು ಪೂರ್ತಿಯಾಗಿ ತಿನ್ನದೆ ಉಳಿಸಿಬಿಟ್ಟಿರುತ್ತವೆ. ಈ ಆಹಾರದ ಆಸೆಗೆ ಬಂದ ಕೀಟಗಳನ್ನು ತಾವು ಹಿಡಿದು ಕಬಳಿಸಿಬಿಡುತ್ತವೆ. ಅರೇನಿಯಸ್ ವೆಂಟ್ರಿಕಾಸಸ್ ಇನ್ನೂ ವಿಶಿಷ್ಟವಾದೊಂದು ಉಪಾಯ ಹೂಡಿರಬಹುದು ಎನ್ನುವುದು ಡಾಕಿನ್ಲಿ ಮತ್ತು ಸಂಗಡಿಗರ ಶೋಧ. ಅರೇನಿಯಸ್ ವೆಂಟ್ರಿಕಾಸಸ್ಸಿನ ಬಲೆಗಳಲ್ಲಿ ಕೆಲವೊಮ್ಮೆ ಮಿಣುಕು ಹುಳುಗಳು ಅಥವಾ ಮಿಂಚು ಹುಳುಗಳನ್ನು ಸಿಲುಕಿಕೊಂಡಿರುವುದನ್ನು ಇವರು ಗಮನಿಸಿದ್ದರು. ಇವುಗಳಲ್ಲಿ ಬಹುತೇಕ ಗಂಡು ಎನ್ನುವುದು ವಿಶಿಷ್ಟವಾಗಿತ್ತು. ಹಾಗಿದ್ದರೆ ಈ ಜೇಡಗಳು ಗಂಡುಗಳನ್ನು ಏನಾದರೂ ಉಪಾಯ ಮಾಡಿ ತಮ್ಮ ಬಲೆಯತ್ತ ಆಕರ್ಷಿಸುತ್ತಿರಬಹುದೇ? ಯಾವುದಾದರೂ ಆಮಿಷ ಒಡ್ಡಿರಬಹುದೇ? ಇದನ್ನು ಪತ್ತೆ ಮಾಡಲು ಲೀ ತಂಡ ಒಂದು ಅಧ್ಯಯನವನ್ನು ಕೈಗೊಂಡಿತ್ತು. 161 ಜೇಡಗಳ ಬಲೆಗಳನ್ನು ಇದಕ್ಕಾಗಿ ಪರಿಶೀಲಿಸಿತು. ಈ ಬಲೆಗಳಲ್ಲಿ ಜೇಡಗಳು ಇವೆಯೇ? ಎಷ್ಟು ಬಲೆಗಳಲ್ಲಿ ಜೇಡಗಳ ಜೊತೆಯಲ್ಲಿ ಮಿಣುಕು ಹುಳಗಳು ಇವೆ? ಎಷ್ಟು ಬಲೆಗಳಲ್ಲಿ ಮಿಣುಕು ಹುಳಗಳು ಮಿನುಗುತ್ತಿವೆ? ಎಷ್ಟು ಬಲೆಗಳಲ್ಲಿ ಇರುವ ಮಿಣುಕು ಹುಳಗಳು ಗಂಡುಗಳು? ಎಷ್ಟು ಬಲೆಗಳಲ್ಲಿ ಹೆಣ್ಣುಗಳು? ಬಲೆಗಳಲ್ಲಿ ಸಿಲುಕಿರುವ ಹೆಣ್ಣುಗಳು ಮಿನುಗುವ ಬಗೆ ಹೇಗೆ? ಬಲೆಯಲ್ಲಿ ಸಿಲುಕಿರುವ ಗಂಡುಗಳು ಮಿನುಗುವ ಬಗೆ ಹೇಗೆ? ಇವುಗಳ ಮಿನುಗನ್ನು ಮುಚ್ಚಿಬಿಟ್ಟರೆ ಜೇಡಗಳು ಏನು ಮಾಡುತ್ತವೆ ಎಂದೆಲ್ಲ ಪಟ್ಟಿ ಮಾಡಿದರು. ಗೂಡುಗಳನ್ನು ವಿಂಗಡಿಸಿ ಗಣಿಸಿದರು. ಗಂಡು ಮಿನುಕು ಹುಳುಗಳು ಇದ್ದ ಬಲೆಗಳ ಸಂಖ್ಯೆ ಹೆಚ್ಚಿತ್ತು. ಅಂತಹ ಬಲೆಗಳಲ್ಲಿ ಜೇಡಗಳು ಇದ್ದದ್ದು ಹೆಚ್ಚಿತ್ತು. ಅಲ್ಲದೆ ಗಂಡು ಮಿಣುಕು ಹುಳುಗಳ ಮಿನುಗು ಸಾಮಾನ್ಯದಂತೆ ಇರಲಿಲ್ಲ. ಹೆಣ್ಣುಗಳು ಬಲೆಯಲ್ಲಿ ಇದ್ದರೂ ಮಿನುಗುತ್ತಿದ್ದವು ಕಡಿಮೆ ಇದ್ದವು. ಮಿಣುಕು ಹುಳುಗಳ ಮಿನುಗನ್ನು ಮರೆ ಮಾಡಿದರೆ ಆ ಬಲೆಗಳಲ್ಲಿ ಹೊಸ ಮಿಣುಕು ಹುಳುಗಳು ಸಿಲುಕಿಕೊಳ್ಳುವುದು ಕಡಿಮೆ ಇರುತ್ತಿತ್ತು. ಇವನ್ನೆಲ್ಲ ಗಮನಿಸಿದ ಲೀ ತಂಡ, ಈ ಜೇಡಗಳು ಗಂಡು ಹುಳುಗಳನ್ನು ಕೆಡ್ಡಾಗೆ ಕೆಡವುವುದಷ್ಟೇ ಅಲ್ಲ, ಅವು ಇನ್ನಷ್ಟು ಹುಳುಗಳನ್ನು ಕರೆತರುವಂತೆ ಮಾಡುತ್ತವೆ ಎಂದು ತೀರ್ಮಾನಿಸಿದರು. ಇದಕ್ಕೆ ಕಾರಣವೂ ಇದೆ. ಇವರು ಅಧ್ಯಯನ ಮಾಡಿದ ಮಿಣುಕು ಹುಳುಗಳನ್ನು ವಿಜ್ಞಾನಿಗಳು ಆಬ್ಸ್ಕಂಡಿಟಾ ಟರ್ಮಿನಾಲಿಸ್ ಎಂದು ಗುರುತಿಸುತ್ತಾರೆ. ಇದರಲ್ಲಿ ಗಂಡು ಮತ್ತು ಹೆಣ್ಣುಗಳ ಬಾಲದಲ್ಲಿ ಎರಡು ದೀಪಗಳಿವೆ. ಹೆಣ್ಣುಗಳು ಎರಡೂ ದೀಪಗಳನ್ನು ಒಟ್ಟಿಗೆ ಒಮ್ಮೆಯಷ್ಟೇ ಮಿನುಗಿಸುತ್ತವೆ, ಆದರೆ ಗಂಡುಗಳಲ್ಲಿ ಹಾಗಲ್ಲ. ಅವು ಎರಡನ್ನು ಒಂದರ ನಂತರ ಒಂದರಂತೆ ಪಳಪಳಿಸುತ್ತವೆ. ಈ ವ್ಯತ್ಯಾಸಕ್ಕೂ ಕಾರಣವಿದೆ. ಹೆಣ್ಣುಗಳು ದೀಪವನ್ನು ಮಿನುಗಿಸುತ್ತಾ ಗಂಡುಗಳನ್ನು ಆಕರ್ಷಿಸುತ್ತವೆ. ಇದೇ ವ್ಯತ್ಯಾಸವನ್ನೇ ಲೀ ತಂಡ ತಮ್ಮ ಅಧ್ಯಯನದ ಸಾಧನವನ್ನಾಗಿ ಬಳಸಿಕೊಂಡಿತು. ಬಲೆಗಳಲ್ಲಿ ಸಿಲುಕಿರುವ ಗಂಡುಗಳು ದೀಪಗಳನ್ನು ಹೇಗೆ ಮಿನುಗಿಸುತ್ತವೆ ಎಂದು ಗಮನಿಸಿತು. ಅತಿ ಹೆಚ್ಚು ಗಂಡುಗಳು ಸಿಲುಕಿಕೊಂಡಿರುವ ಬಲೆಗಳಲ್ಲಿ ಮಿನುಗುವ ಗಂಡುಗಳು ಹೆಚ್ಚು ಕಡಿಮೆ ಹೆಣ್ಣಿನಂತೆಯೇ ಎರಡು ದೀಪಗಳನ್ನು ಒಟ್ಟಿಗೆ ಮಿನುಗಿಸಲು ಆರಂಭಿಸುತ್ತವೆಯಂತೆ. ಅದುವು ಜೇಡವನ್ನು ಕಡಿದ ಮೇಲೆ. ಅಂದರೆ ಅರ್ಥ ಇಷ್ಟೆ, ಅದು ಹೇಗೋ ಈ ಜೇಡ ಕೆಡ್ಡಾಗೆ ಬಿದ್ದ ಗಂಡುಗಳನ್ನು ಹೆಣ್ಣುಗಳಂತೆ ಸಂದೇಶ ಕಳಿಸಲು ಪ್ರೇರೇಪಿಸುತ್ತವೆ. ಈ ಸುಳ್ಳು ಸಂದೇಶವನ್ನು ಕಂಡು ಅಲ್ಲಿ ಹೆಣ್ಣಿದೆ ಎಂದು ನಂಬಿ ಬಂದ ಗಂಡುಗಳು ಮೋಸ ಹೋಗಿ ಬಲೆಗೆ ಸಿಲುಕುತ್ತವೆ, ಜೇಡಕ್ಕೆ ಆಹಾರವಾಗುತ್ತವೆ. ಇದು ಒಂದು ತರ ಕ್ಲಿಕ್ಬೇಟ್ನಂತೆ ಅಲ್ಲವೇ?
3: ವಾರದ ವಿಜ್ಞಾನಿ ಹ್ಯಾನ್ಸ್ ಕ್ರೆಪ್ಸ್ ಜರ್ಮನಿಯಲ್ಲಿ ಹುಟ್ಟಿ ಇಂಗ್ಲೆಂಡಿನಲ್ಲಿ ಆಶ್ರಯ ಪಡೆದ ಜೀವ ರಾಸಾಯನಿಕ ವಿಜ್ಞಾನಿ. ಎಲ್ಲಾ ಜೀವಿಗಳಲ್ಲಿ ನಡೆಯುವ ಉಸಿರಾಟಕ್ಕೆ ಸಂಬಂಧಿಸಿದ ರಾಸಾಯನಿಕ ಕ್ರಿಯೆಗಳ ಸರಣಿಯನ್ನು ಪತ್ತೆ ಮಾಡಿ ಜೀವಿಗಳು ಸೇವಿಸುವ ಆಹಾರವು ಹೇಗೆ ಶಕ್ತಿಯಾಗಿ ಬದಲಾಗುತ್ತದೆ ಎಂಬುದನ್ನು ವಿವರಿಸಿದವ. ಕ್ರೆಪ್ಸ್ ಚಕ್ರ ಅಥವಾ ಕ್ರೆಪ್ಸ್ ಸೈಕಲ್ ಎನ್ನುವ ಜೀವ ರಾಸಾಯನಿಕ ಕ್ರಿಯಾ ಸರಣಿಯನ್ನು ಪತ್ತೆ ಮಾಡಿದವ. ನೊಬೆಲ್ ಪ್ರಶಸ್ತಿ ವಿಜೇತ ಹ್ಯಾನ್ಸ್ ಕ್ರೆಪ್ಸ್ ಜರ್ಮನಿಯ ಉತ್ತರ ಸೀಮೆಯಲ್ಲಿದ್ದ ಹಿಲ್ಡೆನ್ಸ್ಹೈಮ್ ಎನ್ನುವ ಹಳ್ಳಿಯಲ್ಲಿ 1900 ಇಸವಿ ಆಗಸ್ಟ್ 25 ತಾರೀಕು ಜನಿಸಿದ. ಈತನ ತಂದೆ ಕಿವಿಯ ವೈದ್ಯ, ತಾಯಿ ಗೃಹಿಣಿ. ತನ್ನ ತಂದೆಯಂತೆಯೇ ವೈದ್ಯನಾಗಬೇಕೆಂಬ ಕನಸು ಹ್ಯಾನ್ಸನಿಗೆ ಇತ್ತು. ಹೀಗಾಗಿ ಈತ ಆಗ ಜರ್ಮನಿಯ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಈ ದಿಕ್ಕಿನಲ್ಲಿ ವ್ಯಾಸಂಗ ಮಾಡಿದ. ತನ್ನ 18ನೇ ವಯಸ್ಸಿನಿಂದ 23ನೇ ವಯಸ್ಸಿನವರೆಗೂ ಹ್ಯಾನ್ಸ್ ಫೈಬ್ರಾಕ್, ಗಾಂಟಿಗನ್, ಬರ್ಲಿನ್ ಹಾಗೆಯೂ ಮ್ಯೂನಿಕ್ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಯನ ಮಾಡಿದ. ಕೊನೆಗೂ ಬರ್ಲಿನಿನ ವೈದ್ಯ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಯಾದ. 25ನೇ ವಯಸ್ಸಿನವನಾಗಿದ್ದಾಗ ವೈದ್ಯಕೀಯ ಪದವಿಯನ್ನು ಪಡೆದ. ಜರ್ಮನಿಯ ಸುಪ್ರಸಿದ್ಧ ಸಂಶೋಧನಾಲಯ ಕೈಸರ್ ವಿಲ್ಹೆಲ್ಮ್ ಸಂಸ್ಥೆಯಲ್ಲಿದ್ದ ಆಟೋ ವಾರ್ಬರ್ಗ್ ಹ್ಯಾನ್ಸ್ನ ಪ್ರತಿಭೆಯನ್ನು ಗುರುತಿಸಿ ಆತನಿಗೆ ಸಂಶೋಧನೆಯಲ್ಲಿ ತೊಡಗಲು ಪ್ರೋತ್ಸಾಹಿಸಿದ. ವಾರ್ಬರ್ಗ್ನ ಪ್ರಭಾವದಿಂದ ಹ್ಯಾನ್ಸ್ ವೈದ್ಯಕೀಯ ವೃತ್ತಿಯ ಬದಲಿಗೆ ಸಂಶೋಧನೆಯನ್ನು ಆರಂಭಿಸಿದ. ತದನಂತರ ಆಲ್ಟೋನ ಎಂಬಲ್ಲಿ ವೈದ್ಯ ವೃತ್ತಿಯನ್ನೇ ಮುಂದುವರೆಸಿದರು. ಸಂಶೋಧನೆಯನ್ನು ಕೈಬಿಡಲಿಲ್ಲ. ಆಲ್ಟೋನಗೆ ಸಮೀಪದಲ್ಲಿದ್ದ ಫ್ರೈಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ಸಂಬಳವಿಲ್ಲದೆ ಖಾಸಗಿ ಶಿಕ್ಷಕನಾಗಿ ವಿದ್ಯಾರ್ಥಿಗಳಿಂದ ಶುಲ್ಕ ಪಡೆಯುತ್ತಿದ್ದ. ಹ್ಯಾನ್ಸ್ ಕ್ರೆಪ್ಸ್ ಆರಂಭದಲ್ಲಿಯೇ ತನ್ನ ಸಂಶೋಧನೆಯಿಂದ ಜೀವ ರಾಸಾಯನಿಕ ಕ್ಷೇತ್ರಗಳಲ್ಲಿ ಛಾಪ ಮೂಡಿಸಿದ್ದ. ಈತನ ಮೊತ್ತ ಮೊದಲ ಸಂಶೋಧನೆ ಪ್ರಾಣಿಗಳ ದೇಹದಲ್ಲಿ ಯೂರಿಯಾ ಉತ್ಪಾದನೆಯ ಕುರಿತಾಗಿತ್ತು. ಮೂತ್ರದಲ್ಲಿ ತೋರುವ ಯೂರಿಯಾಗೆ ದೇಹದ ಜೀವಕೋಶಗಳಲ್ಲಿ ಹುಟ್ಟುವ ಅಮೋನಿಯಾ ಅನಿಲವೇ ಮೂಲ ಎಂದು ಈತ ನಿರೂಪಿಸಿದ. ಸಂಶೋಧನೆ ಸಾಕಷ್ಟು ಸುದ್ದಿ ಮಾಡಿತು. ದೇಹದಲ್ಲಿ ಇರುವ 20 ಅಮೈನೋ ಆಮ್ಲಗಳಲ್ಲಿ ಒಂದಾದ ಆರ್ನಿಥಿನ್ ಈ ಯೂರಿಯಾ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಕ್ರೆಬ್ಸ್ ನಿರೂಪಿಸಿದ್ದು ಪ್ರಮುಖ ಶೋಧವಾಗಿತ್ತು. ಈ ಸಂಶೋಧನೆ ವೇಳೆಯಲ್ಲಿ ಕ್ರೆಬ್ಸ್ ರೂಪಿಸಿದ ಅಂಗಾಂಶಗಳನ್ನು ಸಜೀವವಾಗಿಡುವ ಲವಣಗಳ ದ್ರಾವಣ ಹಾಗೂ ಅಧ್ಯಯನ ಮಾಡಲು ಅಂಗಾಂಶಗಳನ್ನು ಬಿಲ್ಲೆಗಳನ್ನಾಗಿ ಮಾಡಿ ಬಳಸುವ ವಿಧಾನ ಬಲು ಅನುಕೂಲಿಯಾಗಿತ್ತು. ಸುಮಾರು 30 ವರ್ಷಗಳ ನಂತರವೂ ಸಾವಿರಾರು ಸಂಶೋಧಕರು ಈ ವಿಧಾನವನ್ನು ಉಲ್ಲೇಖಿಸುವಷ್ಟು ಅದು ಆದ್ಯ ಪ್ರವರ್ತಕವಾಗಿತ್ತು. ಯೂರಿಯಾ ಉತ್ಪಾದನೆಯ ಯೂರಿಯಾ ಚಕ್ರವನ್ನು ವಿವರಿಸಿದ ನಂತರದ ಶೋಧವೇ ಕ್ರೆಬ್ಸ್ ಸೈಕಲ್ ಅಥವಾ ಟ್ರೈಕಾರ್ಬಾಕ್ಸಿಲಿಕ್ ಆಮ್ಲದ ಚಕ್ರ. ಇದು ಎಲ್ಲಾ ಜೀವಿಗಳಲ್ಲಿಯೂ ನಡೆಯುವ ಕ್ರಿಯೆ. ಆಹಾರದಲ್ಲಿರುವ ಗ್ಲೂಕೋಸು ಅರಗಿಸುವ ಕ್ರಿಯೆ. ಈ ಕ್ರಿಯೆಯ ವೇಳೆ ಗ್ಲೂಕೋಸು ಸಂಪೂರ್ಣವಾಗಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರಾಗಿ ಬಿಡುತ್ತದೆ. ನಡುವೆ ಗ್ಲೂಕೋಸ್ನಲ್ಲಿರುವ ಶಕ್ತಿ ಬಿಡುಗಡೆಯಾಗಿ ದೇಹದಲ್ಲಿ ಕೂಡಿಕೊಳ್ಳುತ್ತವೆ. ಇದು ಹಂತ ಹಂತವಾಗಿ ನಡೆಯುವ ಕ್ರಿಯೆ. ಮೊದಲಿಗೆ 6 ಕಾರ್ಬನ್ ಸರಪಳಿಯಾದ ಗ್ಲೂಕೋಸು ಹಲವು ಕ್ರಿಯೆಗಳ ಫಲವಾಗಿ 3 ಕಾರ್ಬನ್ ಅಣುಗಳಾಗಿರುವ ಟ್ರೈಕಾರ್ಬಾಕ್ಸಿಲಿಕ್ ಆಗಿ ರೂಪುಗೊಳ್ಳುತ್ತದೆ. ಆನಂತರ ಆ ಅಣುವು ಇನ್ನಷ್ಟು ಒಡೆದು ಒಂದೇ ಕಾರ್ಬನ್ ಇರುವ ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರಾಗುತ್ತದೆ. ಪ್ರತಿಯೊಂದು ಹಂತದಲ್ಲಿಯೂ ಯಾವ ಯಾವ ರಾಸಾಯನಿಕಗಳು ಪಾಲ್ಗೊಳ್ಳುತ್ತವೆ, ಯಾವ ಕಿಣ್ವಗಳು ಅಗತ್ಯ ಎನ್ನುವುದನ್ನು ಕ್ರೆಬ್ಸ್ ತೋರಿಸಿಕೊಟ್ಟ. ಕ್ರಿಯಾ ಕೊನೆಯ ಹಂತದಲ್ಲಿ ಬಳಕೆಯಾದ ಎಲ್ಲಾ ರಾಸಾಯನಿಕಗಳು ಮರಳು ರೂಪುಗೊಳ್ಳುತ್ತವೆ ಎಂದು, ಗ್ಲೂಕೋಸ್ ಒಡೆದ ಫಲವಾಗಿ ಹುಟ್ಟಿದ ಶಕ್ತಿ ಎಲೆಕ್ಟ್ರಾನ್ಗಳ ರೂಪದಲ್ಲಿ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಥವಾ ATP ಎನ್ನುವ ಅಣುವಾಗುತ್ತದೆ ಎಂದು ಈತ ನಿರೂಪಿಸಿದ. ಈ ATPಯೇ ದೇಹದಲ್ಲಿ ನಡೆಯುವ ಸಹಸ್ರಾರು ಕ್ರಿಯೆಗಳಿಗೆ ಶಕ್ತಿ ಒದಗಿಸುತ್ತದೆ. ಹೀಗೆ ಆಹಾರದಲ್ಲಿರುವ ಗ್ಲೂಕೋಸು ದೇಹಕ್ಕೆ ಶಕ್ತಿಯ ಮೂಲವಾಗುತ್ತದೆ. ವಿಚಿತ್ರವೆಂದರೆ ಇಷ್ಟು ಪ್ರಮುಖವಾದದೊಂದು ಶೋಧವನ್ನು ಸುಪ್ರಸಿದ್ಧ ನೇಚರ್ ಪತ್ರಿಕೆ ಪ್ರಕಟಿಸಲಾಗದು ಎಂದು ತಿರಸ್ಕರಿಸಿಬಿಟ್ಟಿತು. ಅನಂತರ ಅದನ್ನು ಎಂಜೈಮಾಲಜಿ ಎನ್ನುವ ಮತ್ತೊಂದು ಪತ್ರಿಕೆ ಪ್ರಕಟಿಸಿತು. ಪ್ರಕಟಣೆಯಾದ ನಂತರ ಈ ಶೋಧದ ಪ್ರಾಮುಖ್ಯ ಎಲ್ಲರಿಗೂ ಅರ್ಥವಾಯಿತು. ಕ್ರೆಬ್ಸ್ ಕೊನೆಯವರೆಗೂ ನೇಚರ್ ಪತ್ರಿಕೆ ಕಳಿಸಿದ್ದ ಆ ವಿಷಾದ ಪತ್ರವನ್ನು ಹೆಮ್ಮೆಯಿಂದ ಎಲ್ಲರಿಗೂ ತೋರಿಸಿದ್ದ. ಅದೇ ಸಂಶೋಧನಕ್ಕಾಗಿ ಕ್ರೆಬ್ಸ್ನಿಗೆ ನೊಬೆಲ್ ಪಾರಿತೋಷಕವೂ ದೊರೆಯಿತು ಎನ್ನುವುದು ವಿಶೇಷ. ಇದಾದ ನಂತರ ಕ್ರೆಬ್ಸ್ ಜರ್ಮನಿಯನ್ನು ತೊರೆಯಬೇಕಾಯಿತು. ಜರ್ಮನಿಯಲ್ಲಿ ನಾಟ್ಸಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಜರ್ಮನರಲ್ಲದ ಅದರಲ್ಲಿಯೂ ಯಹೂದಿ ಜನರನ್ನು ದೇಶ ಬಿಟ್ಟು ತೊರೆಯುವಂತೆ ಅದು ಮಾಡಿತ್ತು. ಯಹೂದಿಯಾದ ಕ್ರೆಬ್ಸ್ ಪಾಠ ಮಾಡಬಾರದು ಎಂದು ಸರ್ಕಾರಿ ಸೂಚಿಸಿತು. ಅಂದಿನ ಕಾಲದ ಬಹುತೇಕ ಯಹೂದಿ ವಿಜ್ಞಾನಿಗಳಂತೆ ಕ್ರೆಬ್ಸ್ ಕೂಡ ದೇಶ ತೊರೆದು ಇಂಗ್ಲೆಂಡ್ ಸೇರಿದ. ಅಲ್ಲಿಯೇ ತನ್ನ ಸಂಶೋಧನೆಯನ್ನು ಮುಂದುವರೆಸಿದ. ಕ್ರೆಬ್ಸ್ ಸೈಕಲ್ ಸಂಶೋಧನೆಯಲ್ಲಿ ಕ್ರೆಬ್ಸ್ನ ಜೊತೆಗೆ ಕೆಲಸ ಮಾಡಿದ ಮತ್ತೊಬ್ಬ ಜರ್ಮನ್ ವಿಜ್ಞಾನಿ ಹೆನ್ಸ್ಲೆಯನ್ನು ಜರ್ಮನಿಯನ್ನು ಬಿಡಬೇಕಾಯಿತು. ಆತ ಕೆಲಸವನ್ನು ಬಿಡಬೇಕಾಯಿತು. ಸಂಶೋಧನೆಯನ್ನು ತೊರೆದು ವೈದ್ಯ ವೃತ್ತಿಯನ್ನು ಮುಂದುವರಿಸಬೇಕಾಯಿತು. ಕ್ರೆಬ್ಸ್ ಇಂಗ್ಲೆಂಡ್ನಲ್ಲಿ ಇದ್ದಾಗ ಎರಡನೆಯ ವಿಶ್ವಯುದ್ಧ ಆರಂಭವಾಯಿತು. ಆಗ ಈತ ತನ್ನ ಕೆಲಸವನ್ನು ತೊರೆದು ಬ್ರಿಟಿಷ್ ಸೇನೆಗೆ ನೆರವಾಗಲು ಯುದ್ಧಕ್ತನಾದ. ಬ್ರಿಟಿಷ್ ಮೆಡಿಕಲ್ ಕೌನ್ಸಿಲ್ ಪರವಾಗಿ ಸೇನೆಯ ಸಿಬ್ಬಂದಿಗೆ ಪೂರೈಸುತ್ತಿದ್ದ ಆಹಾರದ ಪೌಷ್ಟಿಕತೆಯ ನಿರ್ವಹಣೆಗೆ ತೊಡಗಿದ. ಸೈನಿಕರಿಗೆ ಒದಗಿಸುತ್ತಿದ್ದ ಆಹಾರದಲ್ಲಿ ಅಗತ್ಯವಾದ ಎ ಜೀವಸತ್ವ ಹಾಗೂ ಸಿ ಜೀವಸತ್ವದ ಪ್ರಮಾಣದ ಬಗೆಗೆ ಅಧ್ಯಯನ ಕೈಗೊಂಡು ಅದರ ಪ್ರಮಾಣವನ್ನು ನಿಗದಿಪಡಿಸಿದ. ಈ ಅಧ್ಯಯನ ನಡೆಯುವವರೆಗೂ ಅಗತ್ಯಕ್ಕಿಂತಲೂ ದುಪ್ಪಟ್ಟು ಪ್ರಮಾಣದಲ್ಲಿ ಜೀವಸತ್ವಗಳನ್ನು ನೀಡಲಾಗುತ್ತಿತ್ತು. ಅನಂತರ ಮರಳಿ ಶೇಫೀಲ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿ ಸಂಶೋಧನೆ ಮುಂದುವರಿಸಿದ. ಈತ ನಡೆಸಿದ ಸಂಶೋಧನೆಗಳಲ್ಲಿ ಕಸಿ ಮಾಡಲು ಬೇಕಾದ ಯಕೃತ್ತನ್ನು ಹೇಗೆ ಕಸಿ ಮಾಡುವವರಿಗೆ ಸುಸ್ಥಿತಿಯಲ್ಲಿ ಕಾದಿಡುವುದು ಎನ್ನುವುದು ಒಂದು. ಇದಲ್ಲದೆ ಹುಟ್ಟ ಮನುಷ್ಯರಲ್ಲಿ ಕಾಣಿಸುವ ಹಲವು ಚಯಾಪಚಯ ತೊಂದರೆಗಳು ಅಥವಾ ಇನ್ಬಾರ್ನ್ ಎರರ್ಸ್ ಆಫ್ ಮೆಟಬಾಲಿಸಂ ಎನ್ನುವ ಅನುವಂಶೀಯ ಕಾಯಿಲೆಗಳ ಬಗ್ಗೆಯೂ ಸಂಶೋಧನೆ ನಡೆಸಿದ. ಈತನ ಸಂಶೋಧನಾ ಪ್ರಬಂಧಗಳು ಅತಿ ಹೆಚ್ಚು ಉಲ್ಲೇಖಗೊಂಡವು ಎನ್ನುತ್ತಾರೆ ಈ ಬಗ್ಗೆ ಅಧ್ಯಯನ ನಡೆಸಿದ ಯೂಜಿನ್ ಗಾಲ್ಫೀಲ್ಡ್. ಕ್ರೆಪ್ಸ್ ಚಕ್ರದ ಬಗೆಗಿನ ಸಂಶೋಧನೆಗಳನ್ನು 1961 ವ್ಯಾಪಕವಾಗಿ ಉಲ್ಲೇಖಿಸಲಾಗುತ್ತಿತ್ತು. ಅನಂತರದ ದಿನಗಳಲ್ಲಿ ಅದನ್ನು ಉಲ್ಲೇಖಿಸುವುದು ಕಡಿಮೆಯಾಯಿತು, ಏಕೆಂದರೆ ಅದು ಪಠ್ಯ ಪುಸ್ತಕಗಳ ಅವಶ್ಯಕ ಅಂಗವಾಗಿ ಬಿಟ್ಟಿತ್ತು. ಹೀಗೆಯೇ ಈತನ ಮೊತ್ತ ಮೊದಲ ಪ್ರಬಂಧವನ್ನು 1980 3,000 ಸಂಶೋಧಕರು ಉಲ್ಲೇಖಿಸಿದರು. ಅಂದರೆ 50 ನಂತರವೂ ಈತ ರೂಪಿಸಿದ ಅಧ್ಯಯನದ ಮಾರ್ಗಗಳು ನಿಖರವಾದ ಹಾಗೂ ಸ್ಪಷ್ಟವಾದ ಶೋಧಕ್ಕೆ ಅನುಕೂಲಕರವಾಗಿದ್ದವು ಎಂದಷ್ಟೆ. ಇಂತಹ ಪ್ರತಿಭಾಶಾಲಿ ವಿಜ್ಞಾನಿ ಆಸೆಪಟ್ಟಂತೆ ವೈದ್ಯನಾಗಿದ್ದರೂ ವೈದ್ಯಕೀಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ. ಎಲ್ಲಾ ಜೀವಿಗಳಲ್ಲಿಯೂ ಜರುಗುವ ಮೂಲಭೂತ ಕ್ರಿಯೆಯೊಂದನ್ನು ಅರ್ಥೈಸಲು ನೆರವಾದ ಹ್ಯಾನ್ಸ್ ಕ್ರೆಪ್ಸ್ ಹುಟ್ಟಿದ ದಿನ ಇಂದು ಆಗಸ್ಟ್ 25.
0: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀ ಕೊಳ್ಳೇಗಾಲ ಶರ್ಮ, ಶ್ರೀ ಅಮೋಘ ದೊಡ್ಡಮನಿ ಮತ್ತು ಕುಮಾರಿ ಸಿಂಧು. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪಾಟಿಫೈ, ಗೂಗಲ್ ಪಾಡ್ಕಾಸ್ಟ್, ಅಮೆಜಾನ್ ಪ್ರೈಮ್ಗಳಲ್ಲಿ ಕೂಡ ಕೇಳಬಹುದು. ನಿಮ್ಮ ಮಿತ್ರರೊಂದಿಗೂ ಹಂಚಿಕೊಳ್ಳಬಹುದು. ನಿಮ್ಮ ಸಲಹೆ, ಸಂದೇಹ, ಪ್ರಶ್ನೆಗಳು ಏನಾದರೂ ಇದ್ದಲ್ಲಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸ್ಆಪ್ ಮಾಡಿ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: 402 ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಯಾನಿಟೇಷನ್, ಕನ್ನಡದಲ್ಲಿ ನೈರ್ಮಲ್ಯ. ಮಾನವರ ಆರೋಗ್ಯಕ್ಕೆ ಹಾನಿಯುಂಟು ಮಾಡುವ ಪದಾರ್ಥಗಳನ್ನು ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ವಿಧಾನಗಳಿಂದ ನಿಯಂತ್ರಿಸುವ ಕ್ರಿಯೆ. ಭಾರತದಲ್ಲಿ ನೈರ್ಮಲ್ಯ ವ್ಯವಸ್ಥೆಯು ಕೃಷಿ, ಆರೋಗ್ಯ, ಕೈಗಾರಿಕೆಗಳೊಂದಿಗೆ ನೇರವಾಗಿ ಸಂಬಂಧಿಸಿದೆ. ಆದ್ದರಿಂದ ಕೃಷಿ, ಶಿಕ್ಷಣ, ಪರಿಸರ, ಹಣಕಾಸು, ಆರೋಗ್ಯ, ಕೈಗಾರಿಕೆ, ಯೋಜನೆ, ಸಮಾಜ ಕಲ್ಯಾಣ ಮುಂತಾದ ಸಚಿವಾಲಯಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ನೈರ್ಮಲ್ಯ ವ್ಯವಸ್ಥೆಯ ಯೋಜನೆ, ನಿಗಾವಣೆ, ಮೌಲ್ಯಮಾಪನ ಮುಂತಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತವೆ. ಆದಾಗ್ಯೂ ಗ್ರಾಮೀಣ ನೈರ್ಮಲ್ಯ ಮತ್ತು ನಗರ ನೈರ್ಮಲ್ಯಗಳ ಮುಖ್ಯ ಉಸ್ತುವಾರಿ ಕ್ರಮವಾಗಿ ಗ್ರಾಮೀಣ ಅಭಿವೃದ್ಧಿ ಹಾಗೂ ನಗರಾಭಿವೃದ್ಧಿ ಸಚಿವಾಲಯಗಳ ಮೇಲಿವೆ. ಭಾರತ ಸರ್ಕಾರದ 20 ಯೋಜನೆಯಲ್ಲಿ ನೈರ್ಮಲ್ಯ ವ್ಯವಸ್ಥೆ ಒಂದು ಮುಖ್ಯ ಅಂಶ. ಗ್ರಾಮ ಅಥವಾ ನಗರ ನೈರ್ಮಲ್ಯ ವ್ಯವಸ್ಥೆಯ ಮುಖ್ಯ ಗುರಿ ಎಂದರೆ ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಗ್ರಾಮಸ್ಥರಿಗೆ ಅಥವಾ ನಾಗರಿಕರಿಗೆ ಆರೋಗ್ಯ ಶಿಕ್ಷಣವನ್ನು ನೀಡುವುದು. ಸೂಕ್ತವಾದ ಹಾಗೂ ಕಡಿಮೆ ವೆಚ್ಚದ ನೈರ್ಮಲ್ಯ ತಂತ್ರಜ್ಞಾನವನ್ನು ರೂಪಿಸುವುದು. ಹಿಂದೆ ರೂಢಿಯಲ್ಲಿದ್ದ ಶುಷ್ಕ ಶೌಚಾಲಯಗಳನ್ನು ಕ್ರಮೇಣ ಕಡಿಮೆ ವೆಚ್ಚದ, ಕಡಿಮೆ ನೀರು ಬಳಸುವ ಶೌಚಾಲಯಗಳನ್ನಾಗಿ ಪರಿವರ್ತನೆ ಮಾಡಿ ಜಾಡಮಾಲಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು, ಚರಂಡಿ ವ್ಯವಸ್ಥೆಯನ್ನು ಸುಭದ್ರಗೊಳಿಸುವುದು, ನೈರ್ಮಲ್ಯ ವ್ಯವಸ್ಥೆ ಮತ್ತು ಸ್ವಚ್ಛ ಕುಡಿಯುವ ನೀರಿನ ವ್ಯವಸ್ಥೆ ಒಂದೇ ನಾಣ್ಯದ ಎರಡು ಮುಖಗಳು. ಭಾರತದ ನಗರಗಳಲ್ಲಿ ನೈರ್ಮಲ್ಯ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ಅನೇಕ ಗ್ರಾಮಗಳಲ್ಲಿ ನೈರ್ಮಲ್ಯ ವ್ಯವಸ್ಥೆಯೇ ಇಲ್ಲ. ಭಾರತದಲ್ಲಿ ನೈರ್ಮಲ್ಯ ವ್ಯವಸ್ಥೆಯನ್ನು ಕುರಿತು ಅನೇಕ ಸುಧಾರಣೆಗಳು ಆಗಬೇಕಿದೆ. ಹಲವಾರು ಕಾಯಿಲೆಗಳು ಹೆಚ್ಚಾಗಲು, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡಲು ನೈರ್ಮಲ್ಯ ವ್ಯವಸ್ಥೆಗಳು ಹಲವು ಕುಂದುಕೊರತೆಗಳೇ ಕಾರಣ. ಬೆಂಗಳೂರಿನಲ್ಲಿಯೂ ಸಹ ನೈರ್ಮಲ್ಯ ಚೆನ್ನಾಗಿಲ್ಲ. ಇಲ್ಲಿ ದಿನಪ್ರತಿ ಸುಮಾರು 6,000 ಟನ್ನಷ್ಟು ಘನತ್ಯಾಜ್ಯ ಉತ್ಪತ್ತಿಯಾಗುತ್ತದೆ. ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ವಿಂಗಡಿಸಿ ಪುನರ್ಬಳಕೆ ಮಾಡಿ ನಂತರ ಉಳಿದ ಶೇಷಭಾಗವನ್ನು ನೆಲಭರ್ತಿ ಮಾಡಬೇಕಾಗುತ್ತದೆ. ಆದರೆ ಆ ಥರ ವ್ಯವಸ್ಥೆ ಇಲ್ಲ. ಬಹಳಷ್ಟು ಕಡೆ ಯಾವುದೇ ಘನತ್ಯಾಜ್ಯವನ್ನು ವಿಂಗಡಣೆ ಮಾಡದೆ ನೇರವಾಗಿ ನೆಲಭರ್ತಿಯಲ್ಲಿ ಅಥವಾ ತಗ್ಗಿರುವ ಪ್ರದೇಶಗಳಲ್ಲಿ ತುಂಬುತ್ತಾ ಹೋಗುತ್ತಾರೆ. ಇದು ಮುಂದೊಂದು ದಿನ ಆ ಒಂದು ಬಾಂಬ್ ಥರ ಸ್ಫೋಟವಾಗಬಹುದು. ಏಕೆಂದರೆ ಈ ವೆಟ್ ವೇಸ್ಟಲ್ಲಿ ಅಥವಾ ಹಸಿ ತ್ಯಾಜ್ಯದಲ್ಲಿ ಅನರಬಿಕ್ ರಿಯಾಕ್ಷನ್ಗಳಿಂದ ಮೀಥೇನ್, ಹೈಡ್ರೋಜನ್ ಸಲ್ಫೇಟ್ ಹಾಗೂ ಅಮೋನಿಯಾ ಗ್ಯಾಸ್ಗಳು ಉತ್ಪತ್ತಿಯಾಗುತ್ತವೆ. ಈ ಮೀಥೇನ್ ಗ್ಯಾಸ್ ಎಲ್ ಪಿ ಜಿ ಗ್ಯಾಸ್ನಂತೆಯೇ ದಹನವಾಗುತ್ತದೆ ಹಾಗೂ ಅಷ್ಟೇ ಮೌಲ್ಯದ ಬಿಸಿ ಬಿಡುಗಡೆಯಾಗುತ್ತದೆ. ಹಾಗಾಗಿ ಅನರಬಿಕ್ ಡೈಜೆಷನ್ ಆದಾಗ ನೆಲದೊಳಗಡೆಗೆ ಮೀಥೇನ್ ಗ್ಯಾಸ್ ಉತ್ಪತ್ತಿಯಾಗಿ ನೆಲದ ಮೇಲೆ ಹೆಚ್ಚು ಒತ್ತಡ ಇರುವುದರಿಂದ ಈ ಗ್ಯಾಸ್ ಒತ್ತಡದಲ್ಲಿ ಅದನ್ನು ಹಿಡಿದಿರುತ್ತದೆ. ಸೊ ಈ ಒತ್ತಡದಿಂದಾಗಿಯೇ ಇಲ್ಲಿ ಬೆಂಕಿಯ ಅವಘಡ ಸಂಭವಿಸಬಹುದು. ಸೊ ಬೆಂಕಿಯ ಅವಘಡ ಸಂಭವಿಸಿದಾಗ ಅದು ಎಕ್ಸ್ಪ್ಲೋಡ್ ಆಗುತ್ತದೆ. ಸೊ ಎಕ್ಸ್ಪ್ಲೋಡ್ ಆದಾಗ ಸುತ್ತಮುತ್ತ ಇರುವ ವಿಲೇಜ್ಗಳು ಅಥವಾ ಹಳ್ಳಿಗಳ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತವೆ. ಹಾಗಾಗಿ ಸ್ಯಾನಿಟೇಷನ್, ಸಾಲಿಡ್ ವೇಸ್ಟ್ ಅಥವಾ ಘನತ್ಯಾಜ್ಯದ ನೈರ್ಮಲ್ಯವೂ ಚೆನ್ನಾಗಿಲ್ಲ. ಹಾಗೂ ಈ ಕಲುಷಿತ ನೀರಿನ ಶುದ್ಧೀಕರಣ ಘಟಕಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಏಕೆಂದರೆ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸುಮಾರು 25 ಕೆರೆಗಳ ನೀರನ್ನು ಪರಿಶೀಲಿಸುತ್ತಿದೆ. ಅದರ ಪರಿಶೀಲನೆಯಂತೆ ಬೆಂಗಳೂರಿನಲ್ಲಿರುವ ಎಲ್ಲ ಕೆರೆಗಳು ಈ ಗ್ರೇಡಲ್ಲಿ ಇವೆ. ಅಂದರೆ ಇವುಗಳನ್ನು ಮೀನುಗಳನ್ನು ಬೆಳೆಯಲು ಸಹ ಸಾಧ್ಯವಿಲ್ಲವೆಂದು ಸೈಂಟಿಫಿಕ್ ವರದಿಯು ಹೇಳುತ್ತದೆ. ಆದರೂ ಸಹ ಹಲವಾರು ಕೆರೆಗಳಲ್ಲಿ ಮೀನುಗಳನ್ನು ಬೆಳೆಸಿ ಅವುಗಳನ್ನು ಸಾರ್ವಜನಿಕವಾಗಿ ಮಾರುತ್ತಾರೆ. ಇದರಿಂದ ಯಾವ ಥರದ ಕಾಯಿಲೆ ಬರುತ್ತದೋ ಅದು ತಿಳಿಯದಾಗಿದೆ. ಅಷ್ಟೇ ಅಲ್ಲದೆ ಕಲುಷಿತ ನೀರಿನಲ್ಲೇ ಹಲವಾರು ತರಕಾರಿಗಳು ಹಾಗೂ ಸಾಂಬಾರ ಪದಾರ್ಥಗಳನ್ನು ಬೆಳೆಯುತ್ತಾರೆ. ಇದರಿಂದಾಗಿಯೂ ಯಾವ ರೋಗಗಳು ಮಾನವನಿಗೆ ಬರುತ್ತವೆ ಎಂಬುದನ್ನು ಇನ್ನೂ ನಿರ್ಧರಿಸಲು ಸಾಧ್ಯವಾಗಿಲ್ಲ. ಆದರೆ ಒಮ್ಮೆ ಯಾವುದಾದರೂ ಸಾಂಕ್ರಾಮಿಕ ರೋಗ ಬೆಂಗಳೂರಿನಲ್ಲಿ ಈ ಕಲುಷಿತ ನೀರಿನಿಂದ ಅಥವಾ ಈ ಕಲುಷಿತ ಘನತ್ಯಾಜ್ಯದಿಂದ ಉಂಟಾದರೆ ಅದನ್ನು ಕಂಟ್ರೋಲ್ ಮಾಡಲು ಅಥವಾ ನಿಯಂತ್ರಿಸಲು ತುಂಬ ಕಷ್ಟವಾಗುತ್ತದೆ ಎಂದು ನನ್ನ ಅನಿಸಿಕೆ. ಸ್ಯಾನಿಟೇಷನ್ ಫಾರೆಸ್ಟ್, ಅರಣ್ಯ ನೈರ್ಮಲ್ಯ. ಅರಣ್ಯಗಳಲ್ಲಿ ಪೀಡೆಗಳ ಬಾಧೆಯಿಂದ ಅಥವಾ ಇತರ ತೊಂದರೆಗಳಿಂದ ನಾಶವಾಗುತ್ತಿರುವ ವೃಕ್ಷ, ಕೊಂಬೆ ಅಥವಾ ಯಾವುದೇ ಸಸ್ಯ ಭಾಗವನ್ನು ಸಂಪೂರ್ಣವಾಗಿ ನಾಶಪಡಿಸುವುದು ಇಲ್ಲವೇ ಸೂಕ್ತ ಚಿಕಿತ್ಸೆ ಒಳಪಡಿಸಿ ಬಾಧೆಯನ್ನು ನಿರ್ಮೂಲನೆ ಮಾಡುವುದೇ ಆಗಿದೆ. ಸ್ಯಾಪ್ರೋಬ್, ಕನ್ನಡದಲ್ಲಿ ಪೂತಿ ಭಕ್ಷಕ ಅಥವಾ ಕೊಳೆ ತಿನ್ನುವ ಭಕ್ಷಕಗಳು. ಕೊಳೆಯುತ್ತಿರುವ ಜೈವಿಕ ಪದಾರ್ಥಗಳಿಂದ ಆಹಾರವನ್ನು ಪಡೆಯುವ ಜೀವಿ, ಸಸ್ಯ ಅಥವಾ ಪ್ರಾಣಿ. ಕೊಳೆಯುತ್ತಿರುವ ಎಲೆ, ಮರದ ಕಾಂಡ ಮುಂತಾದವುಗಳ ಮೇಲೆ ಬೆಳೆಯುವ ಕೊಳೆ ತಿನ್ನಿ ಸಸ್ಯಗಳಲ್ಲಿ ಕ್ಲೋರೋಫಿಲ್ ಇರುವುದಿಲ್ಲ. ಅನೇಕ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು ಮತ್ತು ಯುಗ್ಲೀನದಂತಹ ಕೆಲವು ಪ್ರೋಟೋಜೋವಗಳು ಕೊಳೆತಿನಿಗಳು. ಇವುಗಳ ಬೆಳವಣಿಗೆಗೆ ಸೂರ್ಯ ಕಿರಣಗಳ ಅವಶ್ಯಕತೆ ಇಲ್ಲ. ಕೊಳೆತಿನಿ ಸಸ್ಯಗಳು ಭಿನ್ನ ಪೋಷಕಗಳ ಕ್ಲೋರೋಫಿಲ್ ಇಲ್ಲದಿರುವುದರಿಂದ ಸ್ವಪೋಷಕಗಳಂತೆ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳಲು ಇವು ಅಸಮರ್ಥವಾಗಿವೆ. ಇವು ಸತ್ತ ಜೀವಿಗಳಿಂದ ಆಹಾರವನ್ನು ಪಡೆಯುತ್ತವೆ. ಹೀಗೆ ಪಡೆದ ಆಹಾರದಲ್ಲಿರುವ ಸಂಕೀರ್ಣ ಜೈವಿಕ ಪದಾರ್ಥಗಳನ್ನು ಸರಳ ಪದಾರ್ಥಗಳನ್ನಾಗಿ ವಿಭಜಿಸುತ್ತವೆ. ಹೀಗೆ ವಿಭಜಿಸಲ್ಪಟ್ಟ ಸರಳ ಪದಾರ್ಥಗಳನ್ನು ಇಂಗಾಲದ ಡೈಆಕ್ಸೈಡ್ ಮತ್ತು ನೈಟ್ರೇಟ್ಗಳಂಥವು. ಸ್ವಪೋಷಕ ಸಸ್ಯಗಳು ಬಳಸಿಕೊಂಡು ಸಂಕೀರ್ಣ ಜೈವಿಕ ಪದಾರ್ಥಗಳನ್ನು ಮತ್ತೆ ತಯಾರಿಸುತ್ತವೆ. ಸಗಣಿಯ ಜೀರುಂಡೆ, ಡಂಗ್ ಬೀಟಲ್ಗಳು, ರಣಹದ್ದುಗಳು ಕೊಳೆತಿನಿಗಳೇ. ಕೊಳೆತಿನಿ ಸಸ್ಯಗಳು ಹಾಗೂ ಪ್ರಾಣಿಗಳು ಜಾಡಮಾಲಿಗಳಂತೆ ಕೆಲಸ ಮಾಡುತ್ತವೆ. ಸತ್ತ ಜೀವಿಗಳಲ್ಲಿರುವ ಸಂಕೀರ್ಣ ಪೋಷಕಾಂಶಗಳನ್ನು ಸರಳ ಪೋಷಕಾಂಶಗಳನ್ನಾಗಿ ವಿಭಜಿಸುವುದರಿಂದ ಇವು ಪರಿಸರದಲ್ಲಿ ನಡೆಯುವ ಪೋಷಕಾಂಶಗಳ ಆವರ್ತನೆ ರೀಸೈಕ್ಲಿಂಗ್ ಅತ್ಯುತ್ತಮ ಜೀವಿಗಳು. ಸ್ಯಾಚುರೇಟೆಡ್ ಏರ್, ಪರ್ಯಾಪ್ತ ವಾಯು. ಒಂದು ನಿರ್ದಿಷ್ಟ ಉಷ್ಣತೆ ಹಾಗೂ ಒತ್ತಡದಲ್ಲಿ ಗರಿಷ್ಠ ಪ್ರಮಾಣದ ನೀರಾವಿಯನ್ನು ಪಡೆದಿರುವ ಗಾಳಿ. ಈ ಸಂದರ್ಭದಲ್ಲಿ ಗಾಳಿಯ ಸಾಪೇಕ್ಷ ತೇವಾಂಶ 100% ಅಥವಾ 100% ಇರುತ್ತದೆ. ಸ್ಯಾಚುರೇಷನ್, ಪರ್ಯಾಪ್ತತೆ. ಪವನಶಾಸ್ತ್ರದಲ್ಲಿ ನಿರ್ದಿಷ್ಟ ಉಷ್ಣತೆ ಹಾಗೂ ಒತ್ತಡಗಳಲ್ಲಿ ಗರಿಷ್ಠ ಪ್ರಮಾಣದ ನೀರಾವಿ ಇರುವ ವಾಯುವಿನ ಸ್ಥಿತಿ. ಎರಡನೇ ಅರ್ಥ, ಜೀವಿ ಪರಿಸ್ಥಿತಿ ಶಾಸ್ತ್ರದಲ್ಲಿ ಸ್ಪರ್ಧೆಯನ್ನು ಎದುರಿಸಿ ಬದುಕುವಂತಹ ಜೀವಜಾತಿಗಳ ಗರಿಷ್ಠ ಸಂಖ್ಯೆ ಇರುವ ಆವಾಸದ ಸ್ಥಿತಿ. ಮೂರನೇ ಅರ್ಥ, ಮಣ್ಣಿನ ಜ್ಞಾನ ಅಥವಾ ಮೃದ್ವಿಜ್ಞಾನದಲ್ಲಿ ರಂಧ್ರಗಳಲ್ಲಿ ನೀರಿನ ಗರಿಷ್ಠ ಪ್ರಮಾಣವಿರುವ ಮಣ್ಣಿನ ಸ್ಥಿತಿ. ನಾಲ್ಕನೆಯ ಅರ್ಥ, ರಸಾಯನಶಾಸ್ತ್ರದಲ್ಲಿ ಕರಗಿದ ಲವಣಗಳ ಗರಿಷ್ಠ ಪ್ರಮಾಣವಿರುವ ನೀರಿನ ಅಥವಾ ದ್ರವದ ಸ್ಥಿತಿ. ಈ ಸ್ಥಿತಿಯಲ್ಲಿ ನೀರು ಅಥವಾ ಇತರ ಯಾವುದೇ ದ್ರವವು ಹೆಚ್ಚಿನ ಲವಣಗಳನ್ನು ಕರಗಿಸಿಕೊಳ್ಳುವುದಿಲ್ಲ. ಐದನೇ ಅರ್ಥ, ದ್ವಿಬಂಧ ಅಥವಾ ತ್ರಿಬಂಧಗಳಿಲ್ಲದ ಅಣುವು ಜಲಜನಕದೊಂದಿಗೆ ಸಂಯೋಗದಂತಹ ಸ್ಥಿತಿ. ಸ್ಕ್ಯಾವೆಂಜರ್, ಕನ್ನಡದಲ್ಲಿ ಜಾಡುಮಾಲಿ, ಭಂಗಿ, ಜೀವಿಗಳ ಅವಶೇಷಗಳನ್ನು ತಿನ್ನುವ ಪ್ರಾಣಿ. ಉದಾಹರಣೆಗೆ ಎರೆಹುಳುಗಳು, ಕೀಟಗಳು ಉದುರೆಲೆಗಳನ್ನು ತಿನ್ನುತ್ತವೆ. ಕಾಗೆ, ರಣಹದ್ದುಗಳು ಸತ್ತ ಜೀವಿಗಳ ಕಳೆಬರಗಳನ್ನು ತಿನ್ನುತ್ತವೆ. ಈ ಪ್ರಾಣಿಗಳಿಗೆ ಪರಿಸರದಲ್ಲಿ ಜಾಡಿಮಾಲಗಳು ಎನ್ನಬಹುದು. ಸ್ಕ್ಯಾವೆಂಜಿಂಗ್, ಸ್ವಚ್ಛಗೊಳಿಸುವಿಕೆ. ಸೊ ಮೊದಲನೆಯ ಅರ್ಥ, ಪವನಶಾಸ್ತ್ರದಲ್ಲಿ ವಾತಾವರಣದಲ್ಲಿರುವ ಕಣಾಂಶಗಳನ್ನು ಮಳೆ ಅಥವಾ ಮಂಜು ತೊಡೆಯುವುದು. ಮಳೆ ಬೀಳುವಾಗ ಈ ಕಣಗಳು ಮಳೆಯ ನೀರಿನ ಜೊತೆ ಭೂಮಿಗೆ ಬರುತ್ತವೆ. ಎರಡನೆಯ ಅರ್ಥ, ಜೀವಿಶಾಸ್ತ್ರದಲ್ಲಿ ಸತ್ತ ಜೀವಿಗಳನ್ನು ತಿಂದು ಪರಿಸರವನ್ನು ಸ್ವಚ್ಛಗೊಳಿಸುವುದು. ಹಲವು ಜಾಡುಮಾಲಿ ಪ್ರಾಣಿಗಳು ಸತ್ತ ಜೀವಿಗಳನ್ನು ತಿಂದು ಬದುಕುತ್ತವೆ. ಉದಾಹರಣೆಗೆ ಎರೆಹುಳು ಕೊಳೆತ ಎಲೆಗಳನ್ನು ತಿನ್ನುವುದು, ರಣಹದ್ದು ಸತ್ತ ಯಾವುದೇ ಪ್ರಾಣಿಯನ್ನು ತಿನ್ನುವುದು. ಮಾನವರ ನಾಗರಿಕತೆಯ ವಿಕಾಸದ ಮೊದಲ ಹಂತವೇ ಸ್ವಚ್ಛೀಕರಣ ಎನ್ನಲಾಗಿದೆ. ವಿಕಾಸದ ಆರಂಭದಲ್ಲಿ ಇತರ ಭಕ್ಷ್ಯ ಪ್ರಾಣಿಗಳನ್ನು ತಿಂದು ಉಳಿಸಿದ ಪ್ರಾಣಿಗಳ ಮಾಂಸವನ್ನು ಮಾನವರು ತಿನ್ನುತ್ತಿದ್ದರು. ಕ್ರಮೇಣ ಬೇಟೆಯಾಡಲು ಸೂಕ್ತವಾದ ಆಯುಧಗಳನ್ನು ತಯಾರಿಸಲು ಪ್ರಾರಂಭಿಸಿ ಬೇಟೆಯಾಡುವುದನ್ನು ಕಲಿತರು ಎಂದು ಅಧ್ಯಯನಗಳು ಹೇಳುತ್ತವೆ. ಸ್ಕ್ರಬ್, ಕನ್ನಡದಲ್ಲಿ ಕುರುಚಲು. ಅರಣ್ಯಶಾಸ್ತ್ರದ ಪ್ರಕಾರ ಪೊದೆಗಳೇ ಪ್ರಧಾನವಾಗಿ ಕಂಡುಬರುವ ಸಸ್ಯ ಸಮೂಹ. ಇಲ್ಲಿ ಕೆಲವು ವೃಕ್ಷಗಳಿರಬಹುದು ಅಥವಾ ವೃಕ್ಷಗಳೇ ಇಲ್ಲದಿರಬಹುದು. ಕುರುಚಲು ಸಸ್ಯ ಸಮೂಹವು ಸಸ್ಯಾನುಕ್ರಮತೆಯಲ್ಲಿ ಒಂದು ಹಂತ. ಇದು ಮುಂದೆ ವೃಕ್ಷಗಳಿಂದ ಕೂಡಿದ ಅರಣ್ಯದಲ್ಲಿ ಅಂತ್ಯವಾಗಬಹುದು. ಕೆಲವೊಂದು ಪ್ರದೇಶ

0: ಪ್ರದೇಶಗಳಲ್ಲಿ ಕುರುಚಲೆ ನೈಸರ್ಗಿಕ ಚರ್ಮಸಸ್ಯ ಸಮುದಾಯವಾಗಿರುತ್ತದೆ. ಸಾಮಾನ್ಯವಾಗಿ ಕುರುಚಲು ಅರಣ್ಯಗಳು ಶುಷ್ಕ ಮತ್ತು ಅರೆಶುಷ್ಕ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಚಾಂಪಿಯನ್ ಮತ್ತು ಸೇತ್ನನ್ ಅವರ ಅರಣ್ಯ ವರ್ಗೀಕರಣ 1964 ಬರುವ ಭಾರತದ ಉಷ್ಣವಲಯದ ಮುಳ್ಳುಕಾಡುಗಳನ್ನು ಮತ್ತು ಅಲೈನ್ ಕುರುಚಲುಗಳನ್ನು ಕುರುಚಲು ಸಸ್ಯ ಸಮೂಹವೆಂದು ಪರಿಗಣಿಸಬಹುದು. ಸಣ್ಣ ಅಥವಾ ಕುಬ್ಜ ವೃಕ್ಷಗಳಿರುವ ಹಾಗೂ ಚೆನ್ನಾಗಿ ಬೆಳೆಯದೇ ಇರುವ ಪೊದೆಗಳಿಂದ ಕೂಡಿರುವ ಅರಣ್ಯಕ್ಕೂ ಕುರುಚಲು ಎಂದು ಹೇಳುತ್ತಾರೆ. ಸ್ಕ್ರಬ್ಬರ್ ಮಾರ್ಜಕ ಮಾಲಿನ್ಯ ಅಧ್ಯಯನದಲ್ಲಿ ಗಾಳಿಯಲ್ಲಿರುವ ಏರೋಸೋಲ್ ಮತ್ತು ಅನಿಲ ರೂಪಿ ಮಲಿನಕಾರಕಗಳನ್ನು ತೆಗೆಯಲು ಬಳಸುವ ಉಪಕರಣ. ಇದರಲ್ಲಿ ದ್ರವ ತುಂತುರು ಸಿಂಚನ ಮಳೆಯ ರೀತಿ ಸಿಂಚನವನ್ನು ಬಳಸಲಾಗುತ್ತದೆ. ಈ ಉಪಕರಣದಿಂದ ಸಿಂಪಡಿಸಿದ ದ್ರವವು ಅನಿಲ ಮಲಿನೀಕಾರಕಗಳನ್ನು ಹೀರಿಕೊಳ್ಳುತ್ತದೆ ಅಥವಾ ರಾಸಾಯನಿಕ ಕ್ರಿಯೆಗಳಿಂದ ತೊಡೆದು ಹಾಕುತ್ತದೆ. ಗಾಳಿಯಲ್ಲಿರುವ ಘನ ಮತ್ತು ದ್ರವ ಕಣಗಳು ಸಿಂಚನದ ಸಂಪರ್ಕದಿಂದ ಪದಾರ್ಥಗಳ ಮೇಲ್ಮೈ ನೆಲೆಗೊಳ್ಳುತ್ತದೆ. ಮಾಲಿನ್ಯವನ್ನು ಅಳೆಯುವುದಕ್ಕೆ ಮತ್ತು ನಿಯಂತ್ರಣಕ್ಕೂ ಮಾರ್ಜಕಗಳನ್ನು ಬಳಸುತ್ತಾರೆ. ಸೀ ಫಾಗ್ ಸಮುದ್ರ ಕವಳ ಸಮುದ್ರದ ಮೇಲೆ ಉಂಟಾಗುವ ಕವಳ. ಸಮುದ್ರದಲ್ಲಿ ಬಿಸಿಯಾದ ನೀರಿನ ಮೇಲ್ಮೈಯಿಂದ ತಂಪಾದ ನೀರಿನ ಮೇಲ್ಮೈಗೆ ಬಿಸಿಯಾದ ಆರ್ದ್ರ ಗಾಳಿಯು ಬೀಸಿದಾಗ ಗಾಳಿಯು ಒಮ್ಮೆಲೆ ತಂಪಾಗಿ ಅದರಲ್ಲಿರುವ ನೀರಾವಿಯು ದ್ರವರೂಪಕ್ಕೆ ಪರಿವರ್ತನೆಗೊಂಡು ಕವಳ ಉಂಟಾಗುತ್ತದೆ. ಬೇಸಿಗೆಯ ಪ್ರಾರಂಭಿಕ ದಿನಗಳಲ್ಲಿ ಆರ್ದ್ರ ಗಾಳಿಯು ಸಮುದ್ರದ ಬಿಸಿಯಾದ ಪ್ರದೇಶಗಳಿಂದ ಸಮುದ್ರದ ತಂಪಾದ ಪ್ರದೇಶಗಳೆಡೆಗೆ ಬೀಸುವಾಗ ಸಮುದ್ರ ಕವಳ ಉಂಟಾಗುತ್ತದೆ. ಇಲ್ಲಿಗೆ 402 ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ಪ್ರಥಮಾಶ್ವಾಸದ 126 ಪದ್ಯ. ಆ ಪದ್ಯ ಹೇಗಿದೆ? ಆ ಸುಧತಿಯ ಮೃದು ಪದ ವಿನ್ಯಾಸಮುಮಂ ಶೇಷನಾನಲಾರದೆ ಸುಯಿದಂ ಬೇಸರಿನೆಂದೊಡೆ ಗರ್ಭದ ಕೂಸಿನ ಬಳೆದಳವಿಯಳವ ಅಳೆವರು ಒಳರೇ. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು. ಆ ಸುಧತಿಯ ಮೃದು ಪದ ವಿನ್ಯಾಸಮುಮಂ ಶೇಷಂ ಆನಲು ಆರದೆ ಸುಯಿದಂ ಬೇಸರಿನಿಂ ಎಂದೊಡೆ ಗರ್ಭದ ಕೂಸಿನ ಬಳೆದ ಅಳವಿಯಳವಂ ಅಳವಿಯ ಅಳವಂ ಅಳೆವರು ಒಳರೇ. ಇದು ಈ ಪದ್ಯವನ್ನು ಬಿಡಿಸಿ ಓದುವಂತಹ ಕ್ರಮ. ಇದರ ಅರ್ಥವನ್ನು ಅಥವಾ ವ್ಯಾಖ್ಯಾನವನ್ನು ಕೂಡ ಈಗ ನಾವು ತೊಡಗಬಹುದು. ಅದು ಹೀಗಿದೆ. ಆ ಸುಧತಿಯ ಅಂದರೆ ಕುಂತಿದೇವಿಯ ಮೃದು ಪದ ವಿನ್ಯಾಸಮುಮಂ. ಕುಂತಿದೇವಿ ಅರಮನೆಯಲ್ಲಿ ಮಹಾರಾಣಿ ಹಾಗೆ ಬೆಳೆದವಳು. ಅದರಿಂದಾಗಿ ಅವಳಿಗೆ ಯಾವುದೇ ರೀತಿಯ ಕಷ್ಟ ಕೋಟಲೆಗಳ ಅರಿವು ಇಲ್ಲ. ಹಾಗಾದ್ದರಿಂದಾಗಿ ಮೃದುವಾದಂತಹ ದೇಹವನ್ನು ಉಳ್ಳ ಆಕೆಯ ಪಾದವೂ ಕೂಡ ಅತ್ಯಂತ ಮೃದುವಾಗಿ ಇತ್ತು. ಆ ಸುಧತಿಯ ಮೃದು ಪದವಿನ್ಯಾಸಮು ಪದವಿನ್ಯಾಸ ಅಂದರೆ ನಡಿಗೆ. ಆಕೆ ಗರ್ಭವತಿಯಾಗಿದ್ದಾಗ ಮೃದುವಾಗಿ ನಡೆಯನ್ನು ಇಡುತ್ತಾ ಹೋಗ್ತಿದ್ದಳು. ಆದರೆ ಗರ್ಭದಲ್ಲಿ ವಾಯುದೇವನ ಅಂಶ ಇದ್ದುದರಿಂದ ಆಕೆಯ ಗರ್ಭ ಭಾರವಾಗಿತ್ತು. ಆ ಭಾರ ಎಷ್ಟರ ಮಟ್ಟಿಗಿತ್ತು ಎನ್ನುವುದನ್ನು ಪಂಪ ವರ್ಣಿಸುವುದು. ಆ ಸುಧತಿಯ ಮೃದು ಪದ ವಿನ್ಯಾಸಮುವಂ ಶೇಷಂ ಆನಲಾರದೆ ಸುಯಿದಂ. ಈ ಇಡೀ ಭೂಮಂಡಲವನ್ನು ಧರಿಸಿದಂತಹ ಆದಿಶೇಷ ಹೊಟ್ಟೆಯಲ್ಲಿರುವಂತಹ ಮಗುವನ್ನು ಹೊತ್ತುಕೊಂಡು ಕುಂತಿದೇವಿ ನಡೆಯುತ್ತಿದ್ದಾಗ ಅದನ್ನು ತಡೆದುಕೊಳ್ಳುವುದಕ್ಕಾಗಲಾರದೆ ಸುಯಿದಂ ನಿಟ್ಟುಸಿರು ಬಿಟ್ಟಂತೆ. ಬೇಸರಿನಿಂದ ಬಹಳ ಬೇಸರಿದೆ ಎಂದೊಡೆ ಹಾಗಿರುವಾಗ ಗರ್ಭದಲ್ಲಿರುವಂಥ ಕೂಸಿನ ಬಳೆದ ಬೆಳವಣಿಗೆಯ ಅಳವಿಯ ಸಾಮರ್ಥ್ಯದ ಅಳವವನ್ನು ಅಂದರೆ ಅದರ ಪೌರುಷವನ್ನು ಅಳೆವರು

0: ಒಳರೆ ಗರ್ಭದಲ್ಲಿರುವಂತಹ ಕೂಸಿನ ಬೆಳವಣಿಗೆಯ ಹೊಂದುತ್ತಿರುವಂತಹ ಕೂಸಿನ ಸಾಮರ್ಥ್ಯವನ್ನು ಅಳೆಯುವವರು ಅಂದರೆ ತೂಗಿ ನೋಡುವವರು ಯಾರಾದರೂ ಇದ್ದಾರೆಯೇ ಎನ್ನುವುದಾಗಿ ಪಂಪ ವರ್ಣಿಸ್ತಾನೆ. ಇಲ್ಲಿ ಗಮನಿಸಬೇಕು, ಇದು ಮುಂದೆ ಭೀಮನ ಜನನಕ್ಕೆ ಪಂಪ ಹಾಕುವಂಥ ಪೀಠಿಕೆ. ಆ ಪೀಠಿಕೆಯನ್ನೇ ನೀವು ಗಮನಿಸಿದರೆ ಓದಿದರೆ ಗಮನಿಸ್ಬೋದು, ಈ ಭೂಮಂಡಲವನ್ನು ಹೊತ್ತಿರುವಂಥ ಆದಿಶೇಷನಿಗೇ ಕೂಡ ಆ ಮಗುವಿನ ಭಾರವನ್ನು ತಡೆಯುವುದಕ್ಕೆ ಆಗದೆ ಅದು ಬೇಸರದಿಂದ ನಿಟ್ಟುಸಿರಿಬಿಟ್ಟಿದನಂತೆ. ಹೀಗಿರುವಾಗ ಗರ್ಭದ ಕೂಸಿನ ಬಳದಳವಿಯ ಗರ್ಭದಲ್ಲಿ ಬೆಳೆದಂತಹ ಕೂಸಿನ ಪರಾಕ್ರಮವನ್ನು ಅಳೆಯುವುದಕ್ಕೆ ನಮಗೆ ಸಾಧ್ಯವೇ ಎನ್ನುವುದಾಗಿ ಪಂಪ ವರ್ಣಿಸ್ತಾನೆ. ನಾನು ಆವಾಗಲೇ ಹೇಳಿದ ಹಾಗೆ ಧರ್ಮರಾಯನ ಸಂದರ್ಭದಲ್ಲಿ ಧರ್ಮರಾಯನನ್ನು ಬಸರಿಯಾಗಿದ್ದಾಗ ಕುಂತಿ ಹೇಗಿದ್ದಳು ಎನ್ನುವಂಥ ಸಂದರ್ಭದಲ್ಲಿ ಪಂಪ ಈ ಮಾತನ್ನು ಹೇಳಿಲ್ಲ. ಆದರೆ ಇಲ್ಲಿ ಭೀಮನನ್ನು ಮುಂದೆ ಪ್ರಸವವಾಗುವಂತಹ ಕುಂತಿದೇವಿಯ ಭಾರ ಹೇಗಿತ್ತು, ಆ ಭಾರ ಆದಿಶೇಷನನ್ನು ಕೂಡ ನಿಟ್ಟುಸಿರು ಬಿಡುವ ಹಾಗೆ ಮಾಡಿತ್ತು ಎನ್ನುವುದಾಗಿ ಪಂಪ ವರ್ಣಿಸ್ತಾನೆ. ನಮಸ್ಕಾರ, ಇದು ಪ್ರಥಮಾಶ್ವಾಸದ 127ನೇ ಪದ್ಯ. ಆ ಪದ್ಯ ಹೀಗಿದೆ: ಶುಭ ತಿಥಿ ಶುಭ ನಕ್ಷತ್ರಂ ಶುಭವಾರಂ ಶುಭ ಮುಹೂರ್ತ ಮೆನೆ ಗಣಕನಿಳಾ ಪ್ರಭುವಗೆದಂ ಉದಿತ ಕಾಯ ಪ್ರವೆಯೋಗೆದಿರೆ ದಳಿತ ಶತ್ರುಗೋತ್ರಂ ಪುತ್ರಂ. ಈ ಪದ್ಯವನ್ನು ಬಿಡಿಸುತ್ತಾ ನಾನು ವ್ಯಾಖ್ಯಾನವನ್ನು ಕೂಡ ಜೊತೆ ಜೊತೆಗೆ ಮಾಡುತ್ತೇನೆ. ಗಣಕನು ಅಂದರೆ ಜ್ಯೋತಿಷಿಯು ಶುಭ ತಿಥಿ ಶುಭ ನಕ್ಷತ್ರಂ ಶುಭವಾರಂ ಶುಭ ಮುಹೂರ್ತಂ, ಇದು ಶುಭ ತಿಥಿ, ಇದು ಶುಭ ನಕ್ಷತ್ರ, ಇದು ಶುಭವಾರ, ಇದು ಶುಭ ಮುಹೂರ್ತ ಅಂತ ಹೇಳ್ತಾ ಇರಲು ಆಗಲೇ ಇಳಾ ಪ್ರಭು ವಗೆದಂ, ಇಳೆಗೆ ಪ್ರಭುವಾಗುವುದಕ್ಕೆ ಒಡೆಯನಾಗುವುದಕ್ಕೆ ಇರುವಂಥ ಮಗು ವಗೆದಂ ಹುಟ್ಟಿದಂ, ಉದಿತ ಕಾಯ ಪ್ರಭೆ ಯೋಗೆದಿರೆ ಹುಟ್ಟಿದ ದೇಹಕಾಂತಿಯು ಹರಡುತ್ತಿರಲು. ಉದಿತ ಅಂದರೆ ಹುಟ್ಟಿದ, ಕಾಯಪ್ರಭೆ ದೇಹಕಾಂತಿ ಒಗೆದಿರೆ ಹರಡಿರಲು. ದಳಿತ ಸಿಲಲ್ಪಟ್ಟ ಶತ್ರುಗೋತ್ರಂ ಪುತ್ರಂ, ಜ್ಯೋತಿಷ್ಯರು ಇದು ಶುಭ ತಿಥಿ, ಇದು ಶುಭ ನಕ್ಷತ್ರ, ಇದು ಶುಭವಾರ, ಇದು ಶುಭ ಮುಹೂರ್ತ ಅಂತ ಹೇಳುತ್ತಿರಲು. ಅಂದರೆ ಆ ಮಗು ಹುಟ್ಟಿದ ಕ್ಷಣವು ಆ ಗಳಿಗೆಯು ಶುಭ ತಿಥಿಯೂ ಆಗಿತ್ತು, ಶುಭ ನಕ್ಷತ್ರವನ್ನು ಉಳ್ಳದಾಗಿತ್ತು, ಶುಭ ವಾರದಿಂದ ಕೂಡಿತ್ತು ಮತ್ತು ಶುಭ ಮುಹೂರ್ತವೂ ಉಳ್ಳದಾಗಿತ್ತು. ಹೀಗೆ ಎಲ್ಲ ರೀತಿಯಿಂದಲೂ ಶುಭ ಸಂದರ್ಭ ಇರುವಂತಹ ಸಂದರ್ಭದಲ್ಲಿ ಕುಂತಿಗೆ ಎರಡನೆಯ ಮಗು ಆಯಿತು. ಆ ಮಗು ಅದರ ದೇಹಕಾಂತಿಯು ಹರಡುತ್ತಿರಲು ಶತ್ರುಗಳ ಗೋತ್ರವನ್ನೇ ಸೀಳುವವನು ಎನ್ನುವ ಹಾಗೆ ಕುಂತಿಯ ಗರ್ಭದಿಂದ ಹುಟ್ಟಿದ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ. ಹಂಗ ಅದ್ಯಾಕಂತೆ ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ? ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೇ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
5: ಶಿವಮೊಗ್ಗ

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನೇ, ಒಂದೇ ಮಗು ಸಾಕು ಅಂತನಾ?
3: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
2: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
4: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
5: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
6: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ. ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
0: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
7: Hi, I'm a doctor. I have seen many colleges, but for the holistic development of your children, there is no better college like Sri Adichunchanagiri PU College, Shivamogga.
8: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

Hey, yeni de o. Yeni ayet mi ki?

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏಕೆ?
1: ವಯ್ಯಾರಿ ಮುಖವ ನೋಡು, ವಯ್ಯಾರಿ ನಗುವ ನೋಡು,
2: ವಯ್ಯಾರಿ ನಡುವ ನೋಡು, ವಯ್ಯಾರಿ ಸೊಗಸ ನೋಡು,
1: ವಯ್ಯಾರಿ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಿಮ್ಮ ಲೋಕದಿಂದ ಹೊರಗೆ ಬಂದು ನೋಡಿರಿ, ನರಕದಲ್ಲಿ ನರಳುತ್ತಿರುವ ಜನರ ಕಾಣಿರಿ, ವಿಸ್ಕಿ ಬ್ರಾಂದಿ ಹೆಂಡವನ್ನು ನಾಳೆ ಕುಡಿಯಿರಿ, ಕುಡಿಯುವ ನೀರಿಗಾಗಿ ಅಳುವ ಜನರ ನೋಡಿರಿ, ನೋಡಿ ನೋಡಿ ನೋಡಿ ಎಲ್ಲ ನೋಡಿ, ಅಲ್ಲಿ ನೋಡಿ ಒಮ್ಮೆ ನೋಡಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಯೋಜನೆಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: With a 45-year legacy, Bansal Classes, started in Kota, Rajasthan by late Shri V.K. Bansal, has mentored over 1 lakh plus IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College, located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ರು. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 4 ಗಂಟೆ ಆಗಿದೆ. ಸೊ ನಮ್ಮ ಕಡೆಗೆ ಒಂಥರ ವೆದರ್ ಹೇಗಿದೆ ಅಂದರೆ 6 ಗಂಟೆ ಟೈಮಲ್ಲಿ ಆಗಿರೋ ಥರ ಆಗಿದೆ. ನಿಮ್ಮ ಕಡೆಗೆಲ್ಲ ಬಿಸಿಲು ಸುಡ್ತಾ ಇದೆಯಾ ಏನು, ಅಥವಾ ಮೋಡ ಕವಿದ ವಾತಾವರಣ ಆಗಿ ಮಳೆ ಏನಾದ್ರು ಬರ್ತಾ ಇದೆಯಾ? ಆ್ಯಂಡ್ ನಮ್ಮ ಕಡೆ ಅಂತೂ ಕೂಲಾಗಿದೆ ವೆದರು. ಕೂಲಾಗಿರುವಂತಹ ವೆದರ್ನ ನೋಡಿದಾಗ ನಮಗೆ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡೆ. ಇವತ್ತಿನ ಶೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಎ ಶೋ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ಇವತ್ತಿನ ಶೋನಲ್ಲಿ ಮಾತಾಡ್ತಾ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡಬೇಕಿದೆ. ಏನಪ್ಪ ಅಂತಂದರೆ, ಈಗ ನಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಅಂತೂ ಇದ್ದೇ ಇದೆ. ಸೊ ಏನು ಕೀಪ್ಯಾಡ್ ಮೊಬೈಲಿಂದ ಹಿಡಿದು ಈಗ ಸ್ಮಾರ್ಟ್ ಮೊಬೈಲ್ಗಳನ್ನ ಕೂಡ ಇಟ್ಕೊಂಡಿದ್ದೀವಿ ಕೈಯಲ್ಲಿ. ಸೊ ಸ್ಮಾರ್ಟ್ ಮೊಬೈಲ್ಗಳನ್ನ ತುಂಬಾ ಸ್ಮಾರ್ಟಾಗಿ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸ್ಮಾರ್ಟಾಗಿ ಯೂಸ್ ಮಾಡೋದ್ರ ಜೊತೆನಲ್ಲಿ ಅದ್ರ ಜೊತೆ ಕನೆಕ್ಷನ್ ಕೂಡ ತುಂಬಾ ಬೆಳ್ಕೊಂಡಿದೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂತ ನೀವು ಕೇಳ್ತಾ ಇದ್ರೆ, ಈಗ ನೀವೇನಾದರೂ ಒಂದು ವಸ್ತುವನ್ನು ಅಥವಾ ಏನಾದರೂ ಒಂದು ಗ್ಯಾಜೆಟ್ನ ಕಂಡುಹಿಡಿಬೇಕು ಅಂತ ಅಂದರೆ, ಸೊ ಯಾವ ಒಂದು ವಸ್ತು ಅಥವಾ ಇನ್ನೊಂದು ಏನಾದರೂ ಕಂಡುಹಿಡಿಬೇಕು ಅಂತಂದರೆ ಏನು ಕಂಡುಹಿಡಿಯೋದಕ್ಕೆ ಇಷ್ಟಪಡ್ತೀರಾ ಈಗಿನ ಯುಗದಲ್ಲಿ? ಸೊ ಈಗ ಜನಗಳಿಗೆ ಹತ್ತಿರ ಆಗೋ ರೀತಿಯಲ್ಲಿ ಏನಾದರೂ ಕಂಡುಹಿಡಿಬೇಕು ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಐಡಿಯಾಸ್ ಇತ್ತು ಅಂತಂದರೆ, ಇವತ್ತಿನ ಶೋನಲ್ಲಿ ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಯೂಶ್ವಲಾಗಿ ನಾವೆಲ್ಲರೂ ಕೂಡ ಮೊಬೈಲ್ಗಳನ್ನ ಲ್ಯಾಪ್ಟಾಪ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇದೇ ರೀತಿಯಲ್ಲಿ ಬೇರೆ ಬೇರೆ ಗ್ಯಾಜೆಟ್ಗಳನ್ನ ನೀವೇನಾದರೂ ಯೂಸ್ ಮಾಡ್ತೀರ ಅಂತಂದರೆ, ಸೊ ಅದನ್ನು ಇವತ್ತಿನ ಶೋನಲ್ಲಿ ಹೇಳ್ಬೋದು. ಹಾಗೆ ನೀವೇನಾದ್ರು ಕಂಡುಹಿಡಿತೀರ ಅಂತಂದರೆ ಅದನ್ನು ಇಂಪಾರ್ಟೆಂಟ್ ಆಗಿ ಇವತ್ತು ಹೇಳಬೇಕಾಗಿದೆ. ಸೊ ಕರೆ ಮಾಡಬೇಕಿರುವಂತಹ ಸಂಖ್ಯೆ 9686 9 6 2 7 9 ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ಕಾರ ಸರ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ ಶಿವಮೊಗ್ಗ. ಶ್ರೀಧರ್ ಸರ್, ಊಟ ಆಯ್ತಾ?
0: ಊಟ ಆಗಿದೆ ಬ್ರಹ್ಮಾನಂದ್ ಅವರೇ, ನಿಮ್ದು ಆಯ್ತಾ?
1: ನಮ್ದು ಊಟ ಆಯ್ತು ಸರ್. ಸರ್, ಟಾಪಿಕ್ ಏನು ಇವತ್ತು?
0: ಇವತ್ತಿನ ಟಾಪಿಕ್ ಏನಂತಂದ್ರೆ, ಈಗ ನಮ್ಮ ಕೈಲೆಲ್ಲ ಮೊಬೈಲ್ ಅನ್ನುವಂತಹ ಒಂದು ಗ್ಯಾಜೆಟ್ ಇದೆ. ಸೊ ಅದೇ ರೀತಿಯಲ್ಲಿ ನೀವೇನಾದ್ರೂ ಹೊಸದಾಗಿ ಕಂಡುಹಿಡಿಬೇಕು ಅಂತ ಅನ್ಕೊಂಡ್ರೆ, ಈಗಿನ ಕಾಲಕ್ಕೆ ಏನ್ ಕಂಡುಹಿಡಿಬೇಕು ಅಂತ ನಿಮಗೆ ಅನ್ಸುತ್ತೆ?
1: ಅದೇ ಸರ್ ಹೇಳ್ತಕ್ಕಂಥದ್ದು, ಕಾಲಕ್ಕೆ ತಕ್ಕಂತೆ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ಹಾಗೆ ಇವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಸ್ಟಾರ್ಟ್ಅಪ್ ಅಂತಂದ್ರೆ ಏನಾದ್ರು ಒಂದು ಇಂಡಿಯಾದಲ್ಲೇ ಹೊಸದಾಗಿ ಶುರು ಮಾಡಿ ಹೊಸದಾಗಿ ಕಂಡುಹಿಡಿಯಿರಿ ಅಂತ. ಹಾಗಾಗಿ ನಾವುಗಳು ಸಹ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ನಾವು ಬೇಸಿಕಲಿ ಸೈಂಟಿಸ್ಟ್ ಅಲ್ಲ ಅಥವಾ ಯಾವ್ದೇ ರಿಸರ್ಚರ್ ಅಲ್ಲ, ಆದ್ರೂ ನಾವು ನಮ್ಮ ಅಭಿಪ್ರಾಯವನ್ನ ಹೇಳ್ಬೋದು ಅಷ್ಟೇ. ಈ ತರ ಮಾಡ್ಬೋದು, ಈ ತರ ಮಾಡ್ಬೋದು ಅಂತ. ಅದೇ ನಾನು ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈಗ ಯಾವ ತರ ಕಂಡುಹಿಡಿಬೇಕಂದ್ರೆ ಮೊಬೈಲ್ ನಲ್ಲಿ
0: ಇಂಪ್ಲಿಮೆಂಟ್ ಮಾಡ್ಬೇಕು ಅಂತಿದ್ದೀರಾ?
1: ಮೊಬೈಲ್ ಅಲ್ಲೇ ನೆಕ್ಸ್ಟ್ ವರ್ಷನ್ ಏನ್ ಮಾಡ್ಬೇಕು ಅಂತ ಇದ್ದೇನೆ ಅಂದ್ರೆ, ನಾವು ಯಾವ್ದಾದ್ರು ಇದು ಪ್ಲೇಸಿಗೆ ಹೋಗ್ತಿವಲ್ಲ ನೋಡಕ್ಕೆ, ಆ ಪ್ಲೇಸ್ ಅನ್ನ ನೋಡ್ಬೇಕು ಅಂದ್ರೆ ಅದು ನಾವ್ ಇಲ್ಲಿ ಹೇಳಿದ ತಕ್ಷಣ ಆ ಪ್ಲೇಸಿನ ಎಲ್ಲವನ್ನ ಡೀಟೇಲ್ಸ್ ಅದು ಅಲ್ಲೇ ಹೇಳ್ಬೇಕು. ಆಮೇಲೆ ಏನಪ್ಪಾ ಅಂದ್ರೆ, ನಾವ್ ಏನ್ ಮಾತಾಡ್ತೀವಿ ಅದನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದು ಹಿಂದಿ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಡ್ಬೇಕು. ವಿತ್ ಇನ್ ಈಗ ಇದೆ ಅದು ಆಲ್ರೆಡಿ ನಮ್ಮ ಎಲ್ಲ ಸಾಮಾನ್ಯ ಜನಕ್ಕೂ ಅದೇ ತರ ಸಿಗ್ತಾ ಹೋಗ್ಬೇಕು. ಕಟ್ ಅಂತ ನಾವೇನ್ ಹೇಳ್ತೀವಿ ಅದು ಹಿಂದಿ ಇಂಗ್ಲಿಷ್ ಗೆ ಟ್ರಾನ್ಸ್ಲೇಟ್ ಮಾಡ್ಬೇಕು. ಆತರ ಇನ್ನು ಮೊಬೈಲ್ ಅಲ್ಲಿ ಬಹಳ ಬಹಳ ಅಪ್ಡೇಟ್ ಆಗ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇನ್ನು ತುಂಬಾ ಇದೆ, AI ಬೇರೆ ಬಂದಿದೆ ಇವಾಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದರಲ್ಲೂ ಕೂಡ ನಾವು ಹೊಸದ್ ಮಾಡ್ಬೋದು. ಅದಾದ್ರೆ ಅದು ನ್ಯಾಚುರಲ್ ಆಗಿ ಇರಲ್ಲ ಸರ್ ಏನ್ ಅಲ್ಲಿ ಮಾಡಿದ್ದು. ಹಾಗಾಗಿ ನ್ಯಾಚುರಲ್ ಆಗಿ ಏನೇನ್ ಮಾಡ್ಬೋದು. ಇನ್ನು ಮುಖ್ಯವಾಗಿ ಅಂದ್ರೆ, ನಾವು ಮೊಬೈಲ್ ನಲ್ಲಿ ಜನರಿಗೆ ಸಾಮಾನ್ಯ ಜ್ಞಾನದ ಅಂದ್ರೆ ಪಬ್ಲಿಕ್ ಅವೇರ್ನೆಸ್ ಅಂತಕ್ಕಂಥದ್ದನ್ನ ಹೆಚ್ಚು ಹೆಚ್ಚು ಮೂಡೋ ಹಾಗೆ ಪ್ರಯತ್ನ ಮಾಡ್ಬೇಕು ಪ್ರತಿಯೊಬ್ರು. ಇದನ್ನ ನಾನ್ ಮೊಬೈಲ್ ಅಲ್ಲಿ ಮೂಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಪಬ್ಲಿಕ್ ಅವೇರ್ನೆಸ್ ಅಂದ್ರೆ ಇದು ಯಾವ್ದು ಪರಿಸರದ ಬಗ್ಗೆ, ನದಿ ಗಾಳಿ ಇದ್ರದ್ದು ಕಲುಷಿತ ಆಗ್ದಿದಂಗೆ, ಪೆಟ್ರೋಲ್ ಉಳಿಸೋ ಬಗ್ಗೆ, ಈ ತರ ಪಬ್ಲಿಕ್ ಅವೇರ್ನೆಸ್ ಅನ್ನ
0: ಮೂಡಿಸ್ತಕ್ಕಂತಹ
1: ಆಪ್ ಗಳನ್ನ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ.
0: ಓಕೆ, ಒಟ್ಟಾರೆ ಆಗಿ ಒಂದು ಆಪ್ ನ ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಳ್ತೀರಾ?
1: ಹೌದು, ಹೊಸ ತರದ
0: ಸೂಪರ್ ಒಳ್ಳೆ
1: ಮಾಡ್ಬೇಕು ಅಂತ.
0: ಥ್ಯಾಂಕ್ ಯು. ಸೊ ಬ್ರಹ್ಮಾನಂದ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಈಗ ಇರುವಂತಹ ಗ್ಯಾಜೆಟ್ ನಲ್ಲೇ ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳಿ ಮೊಬೈಲ್ ಅಲ್ಲಿ ಒಂದು ಆಪ್ ನ ಬಿಲ್ಡ್ ಮಾಡ್ಬಿಟ್ಟು ಅದರಲ್ಲಿ ಜನಗಳಿಗೆ ಯಾವ್ದಾದ್ರು ಪ್ಲೇಸ್ಗೆ ಹೋದ್ರೆ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಗಳನ್ನ ಡೈರೆಕ್ಟ್ ಕೊಡುವಂಥದ್ದು, ಮತ್ತೆ ಟ್ರಾನ್ಸ್ಲೇಷನ್ ಮಾಡುವಂಥದ್ದು ಈಸಿ ಆಕ್ಸೆಸ್ ಎಲ್ಲರಿಗೂ ಕೂಡ ಆಗೋ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ, ನಿಮ್ಮ ತಲೆಯಲ್ಲಿ ಈ ರೀತಿ ಏನಾದ್ರು ಒಂದು ಡೆವಲಪ್ ಮಾಡ್ಬೇಕು ಅಂತ ಅನ್ಸಿದ್ರೆ, ಸೊ ನೀವು ಏನನ್ನ ಡೆವಲಪ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಅಂಡ್ ಈಗ ಅಂತೂ ಕೃಷಿಗೆ ಬಂದ್ವಿ ಅಂತಂದ್ರೆ, ಕೃಷಿನಲ್ಲಿ ಸಿಕ್ಕಾಪಟ್ಟೆ ಎಕ್ವಿಪ್ಮೆಂಟ್ಗಳು ನಮಗೆ ತುಂಬಾನೇ ಅವೈಲೇಬಲ್ ಇದೆ. ಅಂಡ್ ಲೈವ್ ಟ್ರ್ಯಾಕಿಂಗ್ನ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಈ ಥರದ ಒಂದು ಗ್ಯಾಜೆಟ್ಗಳು ತುಂಬಾ ಯೂಸ್ಫುಲ್ ಆಗುತ್ತೆ ರೈತರಿಗೂ ಕೂಡ. ಆ್ಯಂಡ್ ಹಾಗೆಯೇ ನೀವು ಏನಾದರೂ ಒಂದು ಗ್ಯಾಜೆಟ್ಗಳನ್ನ ಅಥವಾ ಇನ್ನೊಂದೇನೋ ಮತ್ತೊಂದೇನೋ ವಸ್ತುವನ್ನು ನೀವು ಕಂಡುಹಿಡಿಬೇಕು ಅಂತ ಅಂದ್ಕೊಂಡಿದ್ರ ಅಂತಾರೆ, ಈಗಿನ ಕಾಲಕ್ಕೆ ತಕ್ಕಂತೆ ನೀವು ಯಾವ ರೀತಿಯ ಒಂದು ವಸ್ತುವನ್ನು ಅಥವಾ ಏನೋ ಒಂದನ್ನು ಕಂಡುಹಿಡಬೇಕು ಅಂತಂದರೆ ಏನು ಕಂಡುಹಿಡಿಯೋದಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ಶೋನಲ್ಲಿ ಹೇಳಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ಕಾರ.
0: ಮುರಳೀಧರ್ ಅವರು
2: ಸರ್,
0: ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಸರ್, ಕಷ್ಟ ಮಾಡಿ ಬಿಸಿಲಲ್ಲಿ ಕೂತಿದ್ದೀನಿ.
0: ಹಾ
2: ಸರ್, ಹೆಂಗ್ ಗೊತ್ತಿಲ್ಲ ಸರ್, ಹೆಂಗ್ ಕಂಡಿಡಿದ್ರು ನಾವು ಮೊದ್ಲ ಕೃಷಿಕರು.
0: ಹಾ,
2: ಈಗ ನೆರಳಲ್ಲಿ ಕುತ್ಕೊಂಡು ಹೋಗ್ತಾರೆ ಗಾಡಿ ಟ್ರ್ಯಾಕ್ಟರ್ಗಳು ಎಲ್ಲವೂ ನೆರಳಲ್ಲಿ. ನಾವು
0: ಹಲೋ
2: ಸರ್,
0: ನಾವು
2: ನೆರಳಲ್ಲಿ ಕುತ್ಕೋಬೇಕು, ಅಲ್ಲಿ ಕೆಲಸ ಆಗ್ತಾರ ಕಂತದ್ ಕಂಡಿಡಬೇಕನ್ನ ಆಸೆ ಸರ್.
0: ಅಂದ್ರೆ ನೀವೆಲ್ಲ
2: ಕಂಡಿಡಬೇಕನ್ನ ಆಸೆ ಸರ್.
0: ಸೊ ಈಗಾಗಲೇ ಆ ತರದ ಗ್ಯಾಜೆಟ್ ಗಳು ಬಂದಿವೆ ಆಲ್ರೆಡಿ. ಈಗ ರೋಬೋಟಿಕ್
2: ಸ್ವಂತವಾಗಿ ಮಾಡ್ಕೋಬೇಕನ್ನ ಆಸೆ ಸರ್.
0: ಓ, ನೀವೇ ಸ್ವಂತವಾಗಿ ಮಾಡ್ಕೋಬೇಕು ಅಂತನಾ?
2: ಹ್ಞೂ ಸರ್, ಎಲ್ಲ ಕಂಡಿಡ್ಲ ಊರು ದೇಶದಲ್ಲವೇ. ಇಲ್ಲಿ ನಮ್ ಜನ ಸುತ್ತಮುತ್ತ ನಾನು ಕಂಡಿಡ್ ಕೊಡ್ಬೇಕು ಅನ್ನೋ ಆಸೆ
0: ಸರ್. ಸೂಪರ್, ಒಳ್ಳೆ ಐಡಿಯಾ.
2: ಕೃಷಿಕರು ಕೃಷಿಕರಿಗೆ ಆಸೆ ಅದೇ. ಈಗ ನನ್ನ ತಪ್ಪಲ್ಲಿ ರೈತ ಬಿಸಿಲ ಸಾಧಾರಣ ನಮ್ಮ ತರನೇ ಅವನಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಇರ್ಬೇಕಲ್ಲ ಅಂತ ಯೋಚನೆ ಮಾಡೋದು ನಮ್ಮ ಆಸೆ ಸರ್.
0: ಓಕೆ, ಚೆನ್ನಾಗಿ ಮಾತಾಡಿದ್ರಿ ಸರ್, ಒಳ್ಳೆ ಐಡಿಯಾ ಇದು. ಥ್ಯಾಂಕ್ ಯು, ಥ್ಯಾಂಕ್ ಯು,
2: ಧನ್ಯವಾದ ಸರ್.
0: ಧನ್ಯವಾದಗಳು ನಿಮಗೂ ಕೂಡ. ಸೊ ಮುರಳೀಧರ್ ಅವರು ಕರೆ ಮಾಡಿದ್ರು, ಅವ್ರಿಗೆ ಕೂಡ ಕರೆ ಮಾಡಿ ಮಾತಾಡ್ತಾ ನಮ್ಮ ಜೊತೆನಲ್ಲಿ ಹೇಳಿದ್ರು. ಸೊ ರೈತರಾಗಿರೋದ್ರಿಂದ ರೈತರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಒಂದು ರೋಬೋಟಿಕ್ ಥರದ್ದೇ ಒಂದು ಇನ್ನೊಂದು ಎಕ್ವಿಪ್ಮೆಂಟ್ನ ನಾನು ಕಂಡುಹಿಡಬೇಕು ಅಂತ ಹೇಳಿದ್ರು. ಯಾಕೆಂದರೆ ರೈತರಿಗೆ ನೆರಳಲ್ಲಿ ಕೂತು ಆ ಕೆಲಸ ಎಲ್ಲ ಮಾಡೋ ರೀತಿಯಲ್ಲಿ ಆಗಬೇಕು ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಸೊ ಆ ರೀತಿಯ ಏನಾದರೂ ಐಡಿಯಾಸ್ಗಳನ್ನ ನೀವು ಇಟ್ಕೊಂಡಿದ್ರೆ ಅಂತಂದರೆ ಅಥವಾ ನಿಮ್ಮ ತಲೆಗೆ ಏನೋ ಒಂದು ಹೊಳೆದಿರುತ್ತೆ. ಈಗ ಎಲ್ರ ಕೈಯಲ್ಲೂ ಕೂಡ ಮೊಬೈಲ್ ಇರುತ್ತೆ, ಮೊಬೈಲ್ಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಬ್ಲೂಟೂತ್ಗಳಿದೆ. ಆ್ಯಂಡ್ ನಾವು ಡೈಲಿ ಯೂಸ್ ಮಾಡುವಂತಹ ವಸ್ತುಗಳನ್ನೇ ನಾವು ನೋಡ್ತಾ ಹೋಗ್ತೀವಿ ಅಂತಂದರೆ ಎಲ್ಲದೂ ಕೂಡ ಸ್ಮಾರ್ಟ್ ಆಗಿದೆ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಇನ್ನೊಂದು ಏನೋ ವಿಷಯ ಬೇಕು, ನಾನೇನೋ ಇನ್ನೊಂದು ಕಂಡುಹಿಡಿಯಬೇಕು ಅಂತ ನೀವು ಅಂದ್ಕೊಂಡ್ರಿ ಅಂತಂದರೆ ಸೊ ಯಾವ ರೀತಿ ಒಂದು ವಸ್ತುವನ್ನು ಅಥವಾ ಏನೋ ಒಂದು ವಸ್ತುವನ್ನು ಕಂಡುಹಿಡಬೇಕು ಅಂತಂದರೆ ಏನು ಕಂಡುಹಿಡಿತೀರಾ? ಅದನ್ನು ಇವತ್ತಿನ ನಮ್ಮ ಶೋನಲ್ಲಿ ಮಾತಾಡ್ತಾ ಹೇಳಿ ಅಂತ ಹೇಳ್ತಾ ಯೋಚನೆ ಮಾಡಿ, ಹಾಗೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಅರ್ಜುನ್ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾರೆ ರೇಡಿಯೋ ಶೋ ಮೊಗ್ಗರಾಣಿ ಬನ್ನೋಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಸೂಪರ್ ಆಗಿರುವಂತಹ ಆಸೆಗೊಬ್ಬ ಮಿಸೆಗೊಬ್ಬ ಸಿನಿಮಾದ ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡಿದ್ರ. ಅಂಡ್ ಈ ತರ ಕೂಲ್ ಆಗಿರುವಂತಹ ವೆದರ್ಲಿ ಈ ರೀತಿಯ ಸಾಂಗ್ಸ್ ನ ಕೂಡ ಎಂಜಾಯ್ ಮಾಡ್ತಾ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ನಾನು ಆರ್ಜಿ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ ನಾಡಿ ಪುನೋಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ಇವತ್ತು ಏನು ವಿಷಯ ಅಂತ ಕೇಳ್ತಾ ಇದ್ರೆ, ನಾವೀಗ ಸುಮಾರು ಸ್ಮಾರ್ಟ್ ಆಗಿರುವಂತಹ ಗ್ಯಾಜೆಟ್ಗಳನ್ನ ಯೂಸ್ ಮಾಡ್ತಾ ಇದೀವಿ, ವಸ್ತುಗಳನ್ನ ಯೂಸ್ ಮಾಡ್ತಾ ಇದೀವಿ. ಆ್ಯಂಡ್ ಇಂತಹದ್ರಲ್ಲಿ ನೀವು ಏನಾದರೂ ಒಂದು ಹೊಸದನ್ನು ಕಂಡುಹಿಡಿಬೇಕು ಅಂತ ಅಂದ್ಕೊಂಡ್ರೆ, ಯಾವ ರೀತಿಯ ಒಂದು ವಸ್ತುವನ್ನು ಅಥವಾ ಯಾವ ರೀತಿಯ ಒಂದು ಗ್ಯಾಜೆಟ್ನ ಕಂಡುಹಿಡಿಬೇಕು ಅಂತ ನಿಮಗೆ ಅನಿಸುತ್ತೆ, ಆ ರೀತಿಯ ಒಂದು ಯೂನಿಕ್ ಆಗಿರುವಂತಹ ಥಾಟ್ನ ಇಟ್ಕೊಂಡು ನೀವು ಕೂಡ ಕಂಡುಹಿಡಿತೀರಾ ಅಂತಂದರೆ, ಸೊ ಯಾವ ಒಂದು ವಸ್ತುವನ್ನು ಕಂಡುಹಿಡಿತೀರಾ ಅದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ಮಾತಾಡ್ತಾ ಹೇಳ್ಬೋದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9682 9680972 7 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
1: ಸರ್, ನಮಸ್ತೆ ಶ್ರೀಧರ್ ಅವರೇ.
0: ನಮಸ್ತೆ.
1: ನವೀನ್ ಕುಮಾರ್, ವಿನೋಬ ನಗರ, ಶಿವಮೊಗ್ಗದಿಂದ.
0: ನವೀನ್ ಅವರು ಹೇಗಿದ್ದೀರಾ?
1: ಫೈನ್ ಫೈನ್. ಮತ್ತೆ ನೀವ್ ಹೇಗಿದ್ದೀರಾ?
0: ನಾವು ಆರಾಮಾಗಿದ್ದೀವಿ.
1: ಆಯ್ತಾ, ಟೀ ಆಯ್ತಾ?
0: ಇಲ್ಲ ಸರ್, ಇನ್ನ ಆಗಿಲ್ಲ. ನಿಮ್ದಾಯ್ತಾ?
1: ಇಲ್ಲ ಸರ್, ನಾವು ಕುಡಿಬೇಕಿದ್ದ.
0: ಓಕೆ. ಸೊ ನವೀನ್ ಅವರೇ, ಇವತ್ತಿನ ಶೋನಲ್ಲಿ ಈಗಿರುವಂತಹ ಗ್ಯಾಜೆಟ್ಸ್ಗಳ ಜೊತೆನಲ್ಲಿ, ಸೊ ನೀವೇನಾದ್ರು ಹೊಸ ಕಂಡುಹಿಡಿಬೇಕು ಅಂತ ಅನ್ಕೊಂಡ್ರೆ ಏನ್ ಕಂಡುಹಿಡಿಯೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದ್ವಿ.
1: ಸರ್, ನಮ್ಗನ್ಸುತ್ತೆ ಈಗ ನಮ್ ದೇಶದೊಳಗೆ ಪ್ರಸ್ತುತ ಸಮಸ್ಯೆ ಅಂದ್ರೆ ಈ ಪ್ಲಾಸ್ಟಿಕ್ ಮತ್ತೆ ಕಸ, ಇದು ಬಹಳ ದೊಡ್ಡ ಸಮಸ್ಯೆ.
0: ಓಕೆ,
1: ಇದಕ್ಕೇನಾದ್ರೂ ಒಂದು ಪರ್ಯಾಯವಾದಂತ ಈಗ ಕಂಡಿಡಿಯೋರು ಸಾಕಾಗ್ತಾ ಇಲ್ಲ. ಈಗ ಏನೇನು ಅನ್ವಿಷ್ಕಾರಗಳಾಗಿದಾವೆ ಸಾಕಾಗ್ತಾ ಇಲ್ಲ. ಅದಕ್ಕೇನಾದ್ರೂ ಒಂದು ಡಿಫ್ರೆಂಟ್, ಅಟ್ಲೀಸ್ಟ್ ಈ ಟೆಕ್ನಾಲಜಿ ಎಲ್ಲಿಂದ ಇದ್ ಮಾಡ್ಕೊಂಡ್ರು ಪರವಾಗಿಲ್ಲ, ಅನ್ಯ ಗ್ರಹದಿಂದ ತಗೊಂಡ್ರು ಪರವಾಗಿಲ್ಲ, ಏನಾದ್ರು ತಗೊಂಡು ಪೊಲ್ಯೂಷನ್ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ಮಾಡೋ ರೀತಿ ಏನಾದ್ರು ಒಂದು ಆವಿಷ್ಕಾರ ಮಾಡ್ಬೇಕಂತ ಬಹಳ ಆಸೆ ಇದೆ.
0: ಓಕೆ, ಸೊ ಆ ತರದ ಒಂದು ಐಡಿಯಾ ಇಟ್ಕೊಂಡಿರೋ ನಿಮ್ ತಲೆಯಲ್ಲಿ?
1: ಹೌದು ಸರ್, ಒಟ್ಟು ಕಸ ಅನ್ನೋದು ಪ್ಲಾಸ್ಟಿಕ್ ಅನ್ನೋದು ಇದು ಹೊರಗಡೆ ಯಾರಿಗೂ, ನಮ್ಮಿಂದ ಇನ್ನೊಬ್ಬರಿಗೆ ಅಥವಾ ಪರಸ್ಪರ ಯಾರಿಗೂ ತೊಂದರೆ ಆಗ್ಬಾರ್ದು.
0: ಅಲ್ಲ, ಆಕ್ಚುಯಲ್ ಆಗಿ ಈ ಐಡಿಯಾ ಏನೋ ಚೆನ್ನಾಗಿದೆ, ಬಟ್ ನಾವು ಜನಗಳು ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಲ್ಲ. ಈಗ ಬೇರೆ ದೇಶಗಳಲ್ಲಿ ಏನು ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಇದೆಲ್ಲ ಏನಿದೆ, ಸೊ ಈ ಕಸಗಳೆಲ್ಲ ರಸ್ತೆ ಮೇಲೆ ಕಾಣದೇ ಇಲ್ಲ, ಅಲ್ಲೆಲ್ಲ ಇರೋದ್ರಿಂದ ಏನಂದ್ರೆ ಜನಗಳೇ ಆ ರೀತಿನಲ್ಲಿ ಎಚ್ಚೆತ್ಕೊಂಡಿದಾರೆ. ಸೊ ನಾವು ಜನಗಳಿತ್ತು ಎಚ್ಚೆತ್ಕೊಂಡ್ರೆ ಸರಿ ಆಗುತ್ತೆ ಅಂತ ನನಗೆ ಅನ್ಸುತ್ತೆ.
1: ಹೌದು ಸರ್, ಇದಕ್ಕೆಲ್ಲ ಸಿವಿಕ್ ಸೆನ್ಸ್, ಇದನ್ನ ಜಾಗ ಒಂದು ಜಾಗೃತಿ ಮಾಡೋದು, ಇನ್ನೊಂದು ಒಂದು ಹೆದರಿಸ್ಬೇಕನ್ನೋ ಇದ್ರೆ ಅಲ್ಲಲ್ಲಿ ಸಿಸಿ ಟಿವಿ ಕ್ಯಾಮ್ರಾಗಳು ಎಲ್ಬೇಕು, ಒಟ್ಟು ಡ್ರೋನ್ ಇಂದ ಕ್ಯಾಚ್ ಆಗ್ಬೇಕು, ಯಾರಾದ್ರೂ ಕಸ ಇದ್ರು ಗೊತ್ತಾಗ್ಬೇಕು. ಅದಕ್ಕೆ ನಮ್ ವ್ಯವಸ್ಥೆ ಏನ್ ಮಾಡಿದಾರೆ, ಆ ವ್ಯವಸ್ಥೆ ಬಿಟ್ಟು ಬೇರೆ ಯಾವ್ದೇ ತರ ಗಲೀಜ್ ಮಾಡಿದ್ರೆ, ವಲ್ಸ್ ಮಾಡಿದ್ರೆ ಅದು ಗೊತ್ತಾಗ್ಬೇಕು ಸಾರ್ವಜನಿಕವಾಗಿ, ಅಥವಾ ಒಂದ ಶಿಕ್ಷೆ ಆಗ್ಬೇಕು ಅವರಿಗೆ. ಆತರ ಜನರು ಅಂತ ಕಂಡಿಡಿಯುವಂತದ್ದು, ಆಯಾ ಕಟ್ಟಿ ಜಾಗದಲ್ಲಿ ಹಾಕುವಂತದ್ದು ವಸ್ತುಗಳು ಇನ್ನೂ ಹೆಚ್ಚೆಚ್ಚು ಬರ್ಬೇಕು ಅನ್ನೋದು ಒಂದು ಇದು ಆಸೆ.
0: ಓಕೆ ಓಕೆ, ಸೊ ಒಳ್ಳೆ ಐಡಿಯಾ ಇದೆ. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು,
1: ವೆಲ್ಕಮ್ ಸರ್.
0: ಓಕೆ, ನವೀನ್ ಅವ್ರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವ್ರು ಕೂಡ ಕರೆ ಮಾಡಿ. ಸೊ ಅವ್ರಿಗೆ ಪ್ಲಾಸ್ಟಿಕ್ ಕಸ ಎಲ್ಲ ನೋಡ್ಬಿಟ್ಟು ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟಿದೆ ಅನ್ಸುತ್ತೆ, ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ಮುಕ್ತ ಮಾಡುವಂಥದ್ದು ಏನಾದ್ರು ಕಂಡಿಡಿಬೇಕು ಅಂತ ಅನ್ಕೊಳ್ತಾ ಇದಾರೆ. ಆ್ಯಂಡ್ ಈ ಥರ ನಿಮಗೂ ಕೂಡ ಐಡಿಯಾಸ್ ಇರುತ್ತೆ, ಅಥವಾ ಈಗಿರುವಂತಹ ವಸ್ತುಗಳನ್ನೇ ನೀವು ಯೂಸ್ ಮಾಡ್ತಾ ಇದ್ರೆ ಅಂತಂದರೆ, ಸ್ಮಾರ್ಟಾಗಿ ಯೂಸ್ ಮಾಡ್ತೀರ ಅಂತಂದರೆ, ಅಂತಹದ್ರಲ್ಲಿ ನಿಮಗೆ ಇಷ್ಟವಾದಂತಹ ಒಂದು ಗ್ಯಾಜೆಟ್ ಯಾವುದು, ಮತ್ತು ಯಾವ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಅದ್ರ ಬಗ್ಗೆ ಕೂಡ ಇವತ್ತಿನ ಶೋನಲ್ಲಿ ಹೇಳ್ಬೋದು. ಆ್ಯಂಡ್ ಕಂಡಿಡಿಯೋದಕ್ಕೆ ಗೊತ್ತಾಗಲಿದ್ದವರಿಗೆ ಈ ಒಂದು ಆಪ್ಷನ್ ಕೂಡ ಇದೆ, ನೀವು ಯೂಸ್ ಮಾಡ್ತಿರುವಂತಹ ಗ್ಯಾಜೆಟ್ನ ನೀವು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀರಾ, ಅದು ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಶ್ರೀಧರ್ ಸರ್. ನಮಸ್ತೆ ಸರ್.
0: ನಮಸ್ತೆ ಕೃಷ್ಣಪ್ಪ ಅವರು, ಹೇಗಿದ್ದೀರಾ?
2: ಕೃಷ್ಣಪ್ಪ ವಸ್ತುಗಳ ತಾಲೂಕ ಚಿತ್ರದುರ್ಗ ಡಿಸ್ಟ್ರಿಕ್ ಅಂತ ಮಾತಾಡ್ತೀನಿ.
0: ಹೇಗಿದ್ರು ಕೃಷ್ಣಪ್ಪ ಅವರೇ?
2: ಇವತ್ತು ಆರಾಮಿಲ್ಲ ಸರ್, ಹೊಟ್ಟೆ ನಾವು ಗ್ಯಾಸ್ಟ್ರಿಕ್ ಕಬಿಟ್ಟಿ ಸರ್, ಹಾಸ್ಪಿಟ್ಲಿಗೆ ಹೋಗಿ ಬಂದೆ.
0: ಹೌದಾ? ಓಕೆ,
2: ಅದು ಸರ್ ಬಿಸಿಲಲ್ಲ ಹೊಟ್ಟೆ ನೋವು ಜಾಸ್ತಿ ಆಗ್ಬಿಟ್ಟಿ.
0: ಓಕೆ, ಸೊ ಹಾಗೆ ನಿಮ್ ಕಡೆಗೆಲ್ಲ ಹೇಗೆ ವೆದರ್ ಎಲ್ಲ? ಕೂಲ್ ಆಗಿದೆಯಾ ಅಥವಾ ಬಿಸಿಲು ಜೋರ ಆಗಿದೆಯಾ?
2: ತುಂಬಾ ಹೀಟ್ ಸರ್, ಚಿತ್ರದುರ್ಗ ಬೆಂಚಿನ ತುಂಬಾ ಹೀಟ್. ಈ ಸ್ವಲ್ಪ ಮಳೆ ಬಂದು ಸರ್, ಮಳೆ ಬಂದು ಹೋಯ್ತು, ಮಳೆ ಬಂದು ಇನ್ನೂ ಜಾಸ್ತಿ ಆಗ್ಬಿಟ್ಟಿ.
0: ಹೌದೌದು, ಮಳೆ ಬಂದ್ಮೇಲೆ ಶೆಕೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ.
2: ಹೌದ್ ಸರ್, ಹೆವಿ ಬಿಸಿಲಿಗೆ ಅನಾರೋಗ್ಯ ಸರ್, ಜಾಸ್ತಿ ಅನಾರೋಗ್ಯ. ಹಾಸ್ಪಿಟ್ಲ್ಗಳು ಬಂದ್ರೆ ಜನಗಳ ತುಂಬಿ ಇರ್ತಾರೆ.
0: ಹೌದೌದು. ಸೊ ಹಾಗೆ ಕೃಷ್ಣಪ್ಪ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೇನೆ, ಈಗ ಯೂಸ್ ಮಾಡ್ತಿರುವಂತಹ ಗ್ಯಾಜೆಟ್ಗಳ ಜೊತೆನಲ್ಲಿ ಅಥವಾ ವಸ್ತುಗಳ ಜೊತೆನಲ್ಲಿ, ಸೊ ನೀವೇನಾದ್ರು ಹೊಸದಾಗಿ ಕಂಡಿಡಿಬೇಕು ಅಂತ ಅನ್ಕೊಂಡ್ರೆ ಏನ್ ಕಂಡಿಡಿಯೋದಕ್ಕೆ
2: ಇಷ್ಟಪಡ್ತೀರಿ? ಪ್ಲಾಸ್ಟಿಕ್ ಮುಕ್ತ ಮಾಡ್ಬೇಕು ಮತ್ತೆ ಪರಿಸರ ಚೆನ್ನಾಗಿ ಕಾಪಾಡಬೇಕು, ಅದಕ್ಕಿಂತ ಸರ್ ಭ್ರಷ್ಟಾಚಾರ ಜಾಸ್ತಿ ಸರ್, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಂಗೆ ಏನಾದ್ರು ಕಂಡಿಡಬೇಕು ಸರ್.
0: ಓಕೆ,
2: ಭ್ರಷ್ಟಾಚಾರ ತೆಗಿಬೇಕು, ಯಾಕಂದ್ರೆ ಜನಗಳಲ್ಲಿ ಮಾನವೀಯತೆ ಇಲ್ಲ ಸರ್, ಮಾನವೀಯತೆ ಇಲ್ಲ, ಮಾನವೀಯತೆ ಧರ್ಮನೂ ಇಲ್ಲ, ಸಂಗಾಬಿಡಿ ಜನಗಳ ಹತ್ರ ಭ್ರಷ್ಟಾಚಾರ ಇಲ್ದಂಗೆ ಸತ್ಯದಿಂದ ನಿಯತ್ತಿಂದ ಜನಗಳಿಗೆ ಜನಗಳು ಸಹಕಾರ ಮಾಡಿ ಕಷ್ಟ ನಿರ್ಮೂಲನೆ ಕೆಲಸ ಮಾಡಬೇಕು, ಮಾಡಿ ಕಂಡಿಡಬೇಕು.
0: ಆ ತರದಕ್ಕಾದ್ರೆ ಏನ್ ಬೇಕು ಅಂತ ನಿಮಗೆ ಅನ್ಸುತ್ತೆ? ಏನಿದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬಹುದು ಅಂತ ನಿಮಗೆ ಅನ್ಸುತ್ತೆ?
2: ಸಿಸಿಟಿವಿ ಎಲ್ಲಾದ್ರೂ ಏನಿದ್ರು ಕಳೆದ ಅದೇ ಸರ್, ಮನುಷ್ಯತೆ ಬೆಳೆಸ್ಬೇಕು ಅಂದ್ರೆ ಸಮಾಜ ಒಬ್ರಿಗೊಬ್ರ ಸ್ವರಸ್ಪರ ಶಿವಳಿಕೆ ಕೊಡುವ ರೀತಿಯಲ್ಲಿ
0: ಫೈನಲಿ ನಮಗೆ ಬರುತ್ತೆ ಅಂತೀರಾ?
2: ಹೌದು ಸರ್, ಆ ತರ ಮಾಡ್ಬೇಕು ನನ್ನ ಆಸೆ ಸರ್. ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು, ಇರಬಾರ್ದು. ಮಾನವೀಯತೆ ಇರ್ಬೇಕು, ಮನುಷ್ಯತ್ವ ಇರ್ಬೇಕು ಸರ್, ಅದನ್ನ ನಾನು ಕೇಳ ಸರ್.
0: ಓಕೆ, ಸೊ ಹಂಗಾಗಿ ನಾವೇ ಚೇಂಜ್ ಆಗ್ಬೇಕು ಅಂತ ನೀವು ಹೇಳ್ತೀರಾ?
2: ಹೌದು, ನಾವೇ ಚೇಂಜ್ ಆಗ್ಬೇಕು ಅಂತ ಆಸೆ ಸರ್.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹೇಳಿದ್ರು. ಸೊ ಈ ಒಂದು ಕರಪ್ಷನ್ ಅನ್ನೋದೇನಿದೆ ಇದು ಕಂಟ್ರೋಲ್ ಆಗಬೇಕು ಅಂತ ಹೇಳಿ. ಸೊ ಅವರು ಹೇಳಿದಾಗೆ ಏನು ನಮಗೆಲ್ಲ ಯೂಸ್ ಮಾಡೋದಕ್ಕೆ ಗ್ಯಾಜೆಟ್ಗಳನ್ನು ಸಿಕ್ಕಾಬಿಟ್ಟಿದೆ, ಎಲ್ಲದೂ ಕೂಡ ಸ್ಮಾರ್ಟ್ ಆಗಿದೆ, ಆ್ಯಂಡ್ ಸಿಸಿ ಕ್ಯಾಮ್ರಾಗಳಾಗಿರ್ಬೋದು, ಈ ಥರದ್ದು ಏನೇನು ಹಿಡನ್ ಕ್ಯಾಮ್ರಾಸ್ ಈ ಥರದ್ದು ಎಲ್ಲದೂ ಕೂಡ ಇದ್ರೂ ಈ ರೀತಿಯನ್ನು ಆಗ್ತಾ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಸೊ ನಾವಾಗಿ ನಾವೇ ಅರ್ಥ ಮಾಡಿಕೊಂಡು ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಎನಿವೇ, ಈ ಥರ ಮಾಡೋದಕ್ಕೆ ಏನಾದ್ರು ಗ್ಯಾಜೆಟ್ಗಳಿಗಿಂತ ನಾವೇ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಮನಸ್ಥಿತಿನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೇನಾದ್ರು ಹೊಸದಾಗಿ ಏನಾದ್ರು ಕಂಡುಹಿಡಬೇಕು ಅಂತ ನಾನು ಅಂದ್ಕೊಂಡಿದ್ರೆ ಅದನ್ನು ಇವತ್ತಿನ ಶೋನಲ್ಲಿ ಕರೆ ಮಾಡಿ ಹೇಳ್ಬೋದು. ಆ್ಯಂಡ್ ಈಗಿನ ಟೆಕ್ನಾಲಜಿ ಜೊತೆಗೆ ನಾವು ಕೂಡ ಹೊಂದ್ಕೊಂಡಿದ್ವಿ, ಅದಕ್ಕೆ ಹೊಂದ್ಕೊಂಡ ರೀತಿನಲ್ಲೇ ಇನ್ನೂ ಏನಾದ್ರು ಹೊಸದು ಹೊಸದು ಬೇಕು ಅಂತ ನಿಮಗೆ ಅನಿಸ್ತಾ ಇದ್ರೆ ಅದನ್ನು ಇವತ್ತಿನ ಶೋನಲ್ಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಏನೋ ಕಾಲರ್ ಹಿಡಿದಿದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ,
3: ನಮಸ್ತೆ ಸರ್.
0: ನಮಸ್ತೆ, ಶಿವಶರಣ ಅವರು.
3: ಆರಾಮಿದ್ದೀರಿ ಸರ್?
0: ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ?
3: ನಾವು ಆರಾಮಿದ್ದೀವಿ ನೋಡ್ರಿ ಸರ್.
0: ಹೇಗಿದೆ ನಿಮ್ಮ ಬಿಜಾಪುರ ಕಡೆಗೆಲ್ಲ, ಮಳೆ ಏನಾದ್ರು ಬಂತಾ? ಏನ್ ಕತೆ?
3: ಇಲ್ಲ ಇಲ್ಲ ಸರ್, ಮಳೆ ಇನ್ನು ಇಲ್ಲ ಸರ್, ಬರೇ ಬಿಸಿಲೇ ಇದೆ ಸರ್. ಇನ್ನು ತನಕ
0: ಬಿಸಿಲೇ ಇದೆಯಾ? ಮೋಡ ಆಗ್ತಾ ಇರತ್ತ?
3: ಮೋಡ ಆಗ್ತಾ ಇರ್ತದೆ ಸರ್, ಹೆಚ್ಚಿಗೆ ಜಾಸ್ತಿ ಬಿಸಿಲು ಆಗಿದೆ ಸರ್.
0: ಓಕೆ,
3: ನಡುವೆ ಒಂದ್ ಎರಡು ದಿವಸ ಕಡಿಮೆ ಆಗಿತ್ತು, ಮತ್ ಜಾಸ್ತಿ ಆಗತ್ತೆ.
0: ಓಕೆ, ಸೊ ಹಾಗಿದ್ರೆ ಶಿವಶರಣ ಅವ್ರೆ, ಕಾರ್ಯಕ್ರಮ ಕೇಳಿಸ್ಕೊತಾ ಇದ್ರಾ?
3: ಕೇಳ್ಕೊತಾ ಇದ್ದೀನಿ ಸರ್.
0: ಹೇಳಿ ಸರ್, ನಿಮಗೆ ಯಾವ ತರ ಒಂದು ವಸ್ತು ಬೇಕು ಅಂತ ಕಂಡುಹಿಡಬೇಕು ಅಂತ ಅನಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ?
3: ನಾವು ಹಿಡಿದ್ರೆ ಅವ್ರು ಹಿಡಿಯಕ್ ಬಿಡ್ಬೇಕಲ್ಲ ಸರ್ ನಮ್ಗೆ.
0: ನೀವು ಕಂಡುಹಿಡೀರಿ ಸರ್, ನೋಡೋಣ ಆಮೇಲೆ ಹೇಳಿ ಸರ್ ನೀವು.
3: ಅಲ್ಲ ಸರ್, ಅದು ಸಾಧ್ಯ ಇಲ್ಲ ಸರ್.
0: ಸಾಧ್ಯ ಇಲ್ಲ ಸರ್,
3: ಯಾವ್ದೇ ಮಾಡಿದ್ರು ಈಗ ಅದು ಅಸಾಧ್ಯ ಆಗಿಬಿಟ್ಟಿದೆ ಸರ್.
0: ಯಾಕೆ?
3: ಈಗ ಪ್ಲಾಸ್ಟಿಕ್ ಮುಕ್ತ ಮಾಡ್ಬೇಕಂದ್ರೆ ಅದು ಅಸಾಧ್ಯ ಆಗಿದೆ. ಯಾಕೆ ನಾವು ಅದನ್ನ ಹೋಗಿ ಏನ್ ಮಾಡ್ತೀವಿ, ಒಂದ್ ಚೀಲ ತಗೊಂಡು ನಾವು ಹೋಗಿ ಏನ್ ತಂದು ಅದನ್ನ ಮಾಡಂಗಿಲ್ಲ. ಅಯ್ಯ ಅಲ್ಲೇ ಕೊಡ್ತಾರ, ಹೋಗತ್ತೀವಿ ಅಲ್ಲೇ ತರ್ತಾರ, ಮತ್ ಇಲ್ಲಿ ತಂದು ಸಕ್ರಿ ತರ್ತೀವಿ, ಏನೇ ತಂದ್ರು ಸಹಿತ ಮತ್ ಅಲ್ಲೇ ಎಲ್ರಿ ಬಿಸಾಕ್ತಿವಿ, ಆರ್ ತಿನ್ನೋ ಮರಿ ತಿನ್ನೋ ಕರ ತಿನ್ನೋ ತಿಂತಾವು, ಎಷ್ಟು ದನ ಕರ ಸಾಯ್ತಾವು. ಆದ್ರೂ ರೈತನಲ್ಲಿನೂ ಅದ ಪರಿವರ್ತನೆ ಆಗ್ತಾನೆ ಇಲ್ಲ ಇವಾಗ. ಅದು ಮೊದಲು ಪ್ರಯತ್ನ ಆಗ್ಬೇಕಲ್ಲ ಸರ್ ನಮ್ಮಿಂದ. ನಮ್ಮಿಂದ ಆಗ್ಲಿಲ್ಲ ಅಂದ್ರೆ ಮತ್ತೊಬ್ರು ಹೇಳಿ ಪ್ರಯೋಜನ ಏನ್ ನಾವು? ಅದಕ್ಕೆ ನಾವೇನ್ ಹೇಳ್ತೀವಿ, ನಾವು ಮೊದಲು ಎಚ್ಚರ ಆಗ್ಬೇಕು. ಈಗ ನಾವ್ ಏನ್ ಇದೀವಲ್ಲ, ರೈತರಾಗ್ಲಿ ಗ್ರಾಹಕರಾಗ್ಲಿ,
0: ವಸ್ತುಗಳು ಯಾವ್ದು ಬೇಡ ಅಂತೀರಾ? ಕಂಡಿಡಿಯೋದ್ ಏನ್ ಬೇಡ ಅಂತೀರಾ?
3: ಕಂಡಿಡಿದ್ ಬೇಡ್ರಿ, ಇದನ್ನ ಬಂದ್ ಮಾಡೋ ಕಂಡಿಡಿತೀವಿ ನಾವು ಮೊದಲು ಫಸ್ಟ್. ಉಳಿದ ಕಂಡು ಹಿಡಿದ್ ನಮ್ಗೇನ ಏನ್ ನಾವು ಇದು ಮಾಡೋದ್ ಬೇಕಾಗಿಲ್ಲ, ಕಡದ ಕಟ್ಟಿ ಹಾಕೋದ್ ಬೇಕಾಗಿಲ್ಲ, ಇದನ್ನ ಬಂದ್ ಮಾಡೋದ್ ಒಂದ ಪ್ರಯತ್ನ ಮಾಡುದು
0: ನಾವೀಗ.
3: ಉಳಿದೇನು ಬೇಕಾಗಿಲ್ಲ, ಪ್ಲಾಸ್ಟಿಕ್ ಏನ್ ಇದೆಯಲ್ಲ ಇದನ್ನ ಬಂದ್ ಮಾಡೋದ್ ಕಂಡಿಡಿರ್ತೀವಿ ನಾವು ಎಲ್ಲರಿಗಿ.
0: ಓಕೆ,
3: ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಸರ್.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು. ಶಿವಶರಣ ಅವರು ಕರೆ ಮಾಡಿದ್ರು. ಸೊ ಅವರು ಕೂಡ ಕರೆ ಮಾಡಿ ಹೇಳಿದ್ದು ಪ್ಲಾಸ್ಟಿಕ್ ಬಗ್ಗೆನೇ, ಪ್ಲಾಸ್ಟಿಕ್ನ ಕಂಟ್ರೋಲ್ ಮಾಡಬೇಕು, ಅದನ್ನ ತಡೆ ಹಿಡಿಬೇಕು ಅಂತ ಹೇಳಿ. ಆ್ಯಂಡ್ ನಿಮಗೆ ಏನಾದ್ರು ಒಂದು ವಸ್ತುವನ್ನು ಕಂಡುಹಿಡಬೇಕು ಅಂತ ಅನಿಸ್ತಾ ಇದ್ರೆ ಅದನ್ನು ನಮಗೆ ಇವತ್ತು ವಾಟ್ಸಪ್ಪಲ್ಲಿ ಅಥವಾ ಮೆಸೇಜ್ ಮಾಡಿ ಕಾಲ್ ಮಾಡಿ ಮಾತಾಡ್ತಾ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೊಗೊಂಡು ವಾಪಸ್ ಬರೋಣ. ಹಾಗೆ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗೆ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
5: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
8: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಕೆಲಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಓಕೆ, ವೆಲ್ಕಮ್ ಬ್ಯಾಕ್. ಮೈನಾ ಸಿನಿಮಾದ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿರಾ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ಜೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೇನಾದ್ರೂ ಒಂದು ವಸ್ತುವನ್ನು ಅಥವಾ ಗ್ಯಾಜೆಟ್ನ ಕಂಡುಹಿಡಿಬೇಕು ಅಂತ ಅನ್ಕೊಳ್ತಾ ಇದ್ರೆ, ಸೊ ಯಾವ ರೀತಿ ಒಂದು ವಸ್ತುವನ್ನು ಕಂಡುಹಿಡಿಯೋಕ್ಕೆ ಇಷ್ಟಪಡ್ತೀರಾ ಅದನ್ನು ನಮ್ಮ ಜೊತೆ ಇವತ್ತು ಮಾತಾಡ್ತಾ ಹೇಳ್ಬೋದು. ಸೊ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686860962 79. ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ, ಸೊ ನಮ್ಮ ಕಾಲರ್ಸ್ ಕೂಡ ಆಗಲೇ ಕಾಲ್ ಮಾಡಿದಾಗ ಹೇಳ್ತಾ ಇದ್ರು ಕೃಷಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಗ್ಯಾಜೆಟ್ಗಳನ್ನ ಕಂಡುಹಿಡಬೇಕು ಅಂತ ಹೇಳ್ತಾ ಇದ್ರು. ಆ್ಯಂಡ್ ಅದನ್ನು ಹೊರತುಪಡಿಸಿ ಪ್ಲಾಸ್ಟಿಕ್ನ ನಿರ್ಮೂಲನೆ ಮಾಡೋದಕ್ಕೆ ಇದಕ್ಕೆ ಒಂದು ವಸ್ತುಗಳನ್ನು ಕಂಡುಹಿಡಬೇಕು ಅಂತ ಹೇಳ್ತಾ ಇದ್ರು. ಆ್ಯಂಡ್ ನಾವೀಗ ಡೈಲಿ ಲೈಫ್ನಲ್ಲಿ ಯೂಸ್ ಮಾಡ್ತಿರುವಂತಹ ವಸ್ತುಗಳನ್ನ ತೊಗೊಂಡ್ವಿ ಅಂತಂದರೆ, ಅಥವಾ ದೈನಂದಿನ ಜೀವನದಲ್ಲಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನ ಇಟ್ಕೊಂಡೇ ನಾವು ಒಂದು ಇನ್ವೆನ್ಷನ್ನ ಮಾಡ್ತೀವಿ ಅಂತಂದರೆ ಬಹಳಷ್ಟು ವಿಚಾರಗಳನ್ನು ನಾವು ಕಂಡುಹಿಡೋದಕ್ಕೆ ಸಾಧ್ಯ ಇದೆ. ಸೊ ಅಂಥದ್ರಲ್ಲಿ ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋಂಥದ್ದು ಸೊ ನಮಗೆಲ್ಲ ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಅದರಲ್ಲಿ ಕೂಡ ತಿಳ್ಕೊಳ್ಳೋದಕ್ಕೆ ಸುಮಾರು ವಿಷಯಗಳಿದೆ. ಅದನ್ನು ಇಟ್ಕೊಂಡೇ ನಾವು ಬೇರೆ ಬೇರೆ ವಸ್ತುಗಳನ್ನು ಕೂಡ ಅಥವಾ ಬೇರೆ ಬೇರೆ ಇನ್ವೆನ್ಷನ್ಸ್ನ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ಆ ರೀತಿ ನಿಮ್ಮ ತಲೆಯಲ್ಲಿ ಏನಾದರೂ ಐಡಿಯಾಸ್ ಇದ್ದರೆ ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ ಸರ್, ನಮಸ್ತೆ.
0: ನಮಸ್ತೆ,
1: ನ್ಯಾಮತಿಂದ ಜಗದೀಶ್.
0: ಜಗದೀಶ್ ಅವರು ಹೇಗಿದ್ದೀರಾ?
1: ಆರಾಮಿದ್ದೀನಿ ಸರ್.
0: ಓಕೆ ಜಗದೀಶ್ ಅವರೇ, ಹೇಗಿದೆ ನ್ಯಾಮತಿ ಕಡೆಗೆಲ್ಲ ವೆದರ್?
1: ವೆದರ್ ಸ್ವಲ್ಪ ಕ್ಲೌಡಿ ವಾತಾವರಣ.
0: ಓಕೆ, ಸೊ ಹಾಗೆ ಜಗದೀಶ್ ಅವರೇ, ಇವತ್ತಿನ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ರಾ?
1: ಹೌದು.
0: ಹೇಳಿ ಸರ್, ನಿಮಗೆ ಏನ್ ಕಂಡುಹಿಡಿಬೇಕು ಅಂತ ಅನಿಸುತ್ತೆ ಈಗ?
1: ನಮಗೆ, ನನ್ನ ಮಗನಿಗೆ ಮೊದಲನೇ ಹೇಳಿದ್ದೆ ನೋಡ ಮಗನೇ. ಹಲೋ.
0: ಹಾ ಹೇಳಿ ಹೇಳಿ.
1: ಇದು ಯಾವುದು ಹೈಡ್ರಾಲಿಕ್ ಸಿಸ್ಟಮ್ ಅಂದ್ರೆ, ಈ ಸಿಟಿಗಳಲ್ಲಿ ಸ್ಪೀಡ್ ಲಿಮಿಟ್ಸ್ ಅಂದ್ರೆ ತಾನಾಗೆ ಇದು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾಗ್ಲೆ ತಾನಾಗೆ ಸ್ಪೀಡ್ ಲಿಮಿಟ್, ತಾನಾಗೆ ಸ್ಪೀಡ್ ಕಂಟ್ರೋಲ್ ಆಗ್ತಕ್ಕಂತ ಮೆಷಿನ್ಸ್. ಅಂದ್ರೆ ಈಗ ಒಂದು ಸಿಟಿ ಒಳಗೆ ಒಂದು 30 ಕಿಲೋಮೀಟರ್ ಫಾಸ್ಟ್ ಅಂತಂದ್ರೆ ಅದು 30 ಕಿಲೋಮೀಟರ್ ಮೇಲೆ ಹೋಗ್ತಾನೆ ಆಟೋಮೆಟಿಕ್ ರಸ್ತೆನೇ ನಿಂತ್ಕೋಬೇಕು. ಹಂಪ್ ಸಿಸ್ಟಮ್ ಅಂದ್ರೆ ಮುಂದಕ್ಕೆ ಹೋಗ್ಬಾರ್ದು ಗಾಡಿ.
0: ಓಕೆ,
1: ಆ ಸಿಸ್ಟಮ್ ಆಟೋಮೆಟಿಕ್ ಅದು ಹೈಡ್ರಾಲಿಕ್ ಸಿಸ್ಟಮ್ ಆಗ್ಬೇಕು. ಯಾಕಂದ್ರೆ ಈಗ ನಾವು ಸಿಕ್ಕಾಪಟ್ಟೆ ಅಲ್ಲಿ ನಾವು ಸಿಟಿಯಲ್ಲಿ ಹೋಗ್ಬೇಕು ನೋಡ್ತೀವಲ್ಲ, ಆ ಸಿಗ್ನಲ್ ಅಲ್ಲಿ ಓವರ್ಟೇಕ್ ಮಾಡ್ತಾರೆ. ಸಿಗ್ನಲ್ ಅಲ್ಲಿ ಓವರ್ಟೇಕ್ ಮಾಡ್ತಾ ಯೋಚನೆ ಮಾಡ್ರಿ, ನಮ್ಮ ಈ ಯೂತ್ ಮೆಂಜಾರಿಟಿ ಎಷ್ಟು ಇದಾಗಿದೆ ಈಗ ಅಂತಂದೇಳಿ. ಆಮೇಲೆ ಇನ್ನೊಂದ್ ಬಿಡ್ರಿ, ಈ ಪ್ಲಾಸ್ಟಿಕ್ ಇಂದ ಈ ಸರ್ಕಾರಗಳಿಗೆ ಮೊದಲು ಜವಾಬ್ದಾರಿಗಳಿಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಬಳಸ್ಬಾರಂತಾರೆ, ಅವರೇ ಫಂಕ್ಷನ್ ಅಲ್ಲಿ ಇಟ್ಕೊಂಡು ಕುತ್ಕೊಂಡಿರ್ತಾರೆ. ಹೌದು, ಸ್ಟೀಲ್ ಇಟ್ಕೊಂಡು ನೀರನ್ನ ಸರ್ವ್ ಮಾಡ್ತಕ್ಕಂತ ಒಬ್ರು ಅಸಿಸ್ಟೆಂಟ್ ಇಟ್ಕೊಂಡು ಮಾಡ್ಬೋದಲ್ಲ, ಮಾಡಲ್ಲ ಅವರು. ಉಪದೇಶ ಹೇಳಕ್ ಚಂದ ಅಂತ ಅವರು ಉಪದೇಶ ಬರೀ ಅನೌನ್ಸ್ ಮಾಡ್ತಾರೆ, ತಾವು ಮಾತ್ರ ಫಂಕ್ಷನ್ ಮಾಡಿದ್ರೆ ತಾವೇ ಎಲ್ಲ ನೀರನ್ನ ಪ್ಲಾಸ್ಟಿಕ್ ಅಲ್ಲಿ ಬಳಸೋದು, ಆಹಾರ ಹೆಂಗಾಗಿ ವೇಸ್ಟ್ ಮಾಡೋದು, ಫಸ್ಟ್ ಅವರಿಂದ ಬರ್ಬೇಕು. ಸರ್ಕಾರದ ಆಡಳಿತಾತ್ಮಕ ಏನ್ ಮಟ್ಟ ಇದೆ, ಇದಿದೆಯಲ್ಲ, ಸಂಸ್ಥೆ ಇದೆಯಲ್ಲ, ಅಲ್ಲಿಂದ ಎಲ್ಲ ಏನೇ ಆದ್ರೂ ತಾನಾಗೆ ಸರಿ ಆಗ್ತಕ್ಕಂತ. ಅವಾಗ ಏನಾಗತ್ತೆ, ನಮ್ ದೇಶ ತಾನಾಗೆ ಬೇಡ ಅಂದ್ರೆ ಇಡೀ ಜಗತ್ತಲ್ಲೇ ವಿಶ್ವ ಕೂಡ ಬಿಡುತ್ತೆ.
0: ಓಕೆ, ಈಗ ಯಾರೋ, ಓಕೆ ಓಕೆ, ನೀವು ಹೇಳಿದ ಒಪ್ಕೊಳ್ಳೋಣ. ಸೊ ಈಗ ಯಾರೋ ಮಾಡ್ಬೇಕು ಅಂತ ಹೇಳೋದಕ್ಕಿಂತ ಈಗ ನಾವೇ ಫಂಕ್ಷನ್ ಗಳು ಮಾಡಿದ್ರೆ, ಸೊ ನಾವೇ ಲೋಟ ಇದ್ರಲ್ಲೆಲ್ಲ ನೀರ್ ಕೊಡಲ್ಲಪ್ಪ, ನಾವೇ ಬಾಟ್ಲ್ಗಳು ಇಟ್ಕೊಳ್ತೀವಿ. ಅದಕ್ಕೆ ಏನ್ ಮಾಡೋಣ, ಈಗ ಬಾಳೆ ಎಲೆ ಇದೆ, ಬಾಳೆ ಎಲೆ ಬದ್ಲಿಗೆ ಬೇರೆ ನಾವೇನೋ ಪ್ಲಾಸ್ಟಿಕ್ ಎಲೆ ಬಳಸ್ತೀವಿ. ಸೊ ಇದಕ್ಕೆ ಏನ್ ಮಾಡ್ಬೋದು ಹಾಗಾದ್ರೆ?
1: ಅಲ್ಲ, ನಾವೊಂದು ನಮ್ಮ ಪರಪಗಂಡ್ರಲ್ಲಿ ಒಂದು ಇದು ಮಾಡ್ತಿದ್ವಿ, ವಾಗ್ದಾನ ಅಂತ ಮಾಡ್ತಿದ್ವಿ. ಅಲ್ಲೇನಾಯ್ತು ಅಂತಂದ್ರೆ, ಎಲ್ಲೇ ಹೋದ್ರೆ ಒಂದ್ ತಟ್ಟೆ ಒಂದ್ ಲೋಟ ಒಂದ್ ಸ್ಪೂನ್ ತಗೊಂಡೋಗ್ಬೇಕು ಅಂತ ಆಗಿತ್ತು. ನಾವು ಮೊದಲುಗಳಿಗೆ ನಮ್ಮ ಮನೆ ತಟ್ಟೆ ಲೋಟ ತಗೊಂಡ್ ಹೋಗಿದ್ವಿ. ನಾವೇ ಅಂದ್ರೆ ವೇಸ್ಟ್, ಇದು ಎಲೆ ಕೊಟ್ರೆ ವೇಸ್ಟ್ ವೇಸ್ಟ್ ಆಗುತ್ತೆ. ಅದ್ ತಟ್ಟೆ ತಗೊಂಡ್ಬಿಟ್ರೆ ನಾವೇ ಊಟ ಮಾಡಿ ನಾವೇ ತೊಳಿಬಹುದಲ್ಲ, ನೀರಿನ ಲೋಟ ನಾವೇ ತಗೊಂಡೋಗಿ ಅದ್ ನೋಡಿ ಅರ್ಧ ಹೆದರಿ ಬಿಟ್ರೆ, ಸುಂದರ ಮರ ಮತ್ ನೀವೇನ್ ನಮ್ಗೆ ಎಲ್ಲ ಕಡೆಗೆ ಮತ್ತೆ ಬ್ಯಾಗ್ ಇಟ್ಕೊಂಡು ಮಾಡ್ಬಿಟ್ಟಿದ್ರೆ ಅವ ಬಿಟ್ವಿ ನಾವು.
0: ಈ ತರ ಏನಾದ್ರೂ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ?
1: ಹೌದೌದು, ಇದು ಈ ಮದುವೆ ಮನೆಗಳಲ್ಲಾಗ್ಲಿ ಇಲ್ಲ ಏನಾಯ್ತದೆ, ಇವ್ರು ಯಥೇಚ್ಛವಾಗಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಊಟ ನೀಡ್ತಾರೆ, ಮೊನ್ನೆ ಒಂದು ಮಗುಗೆ 3 ವರ್ಷ ಮಗು ಎಷ್ಟು ಉಣ್ತದ್ದು, 16 ಐಟಮ್, 16 ಐಟಮ್ ಮಗು ನೀಡಿದ್ದಾರೆ. ಅವಾಗ ಏನಾಗತ್ತೆ, ಉಣ್ಣಲ್ಲ, ಇವೆಲ್ಲ ವೇಸ್ಟ್ ಮಾಡ್ಬಿಡ್ತು, ತಾನಾಗೆ ವೇಸ್ಟ್, ಸಹಜ ಅದು.
0: ಸೊ ಒಟ್ಟಾರೆ ಈಗ ನೀವು ಈಗ ಏನು ಗ್ಯಾಜೆಟ್ ನ ಅಥವಾ ಏನ್ ಕಂಡುಹಿಡಬೇಕು ಅಂತ ಇಷ್ಟಪಡ್ತೀರಾ? ಈಗ ಹೈಡ್ರಾಲಿಕ್
1: ಟ್ರಾಫಿಕ್ ಇದೆಯಲ್ಲ, ಈಗ ಒಂದು ಟರ್ನಿಂಗ್ ಅಲ್ಲಿ ಆಮೇಲೆ ಸ್ಪೀಡ್ ತಾನಾಗೆ ಆಟೋಮೆಟಿಕ್ ಜಾಸ್ತಿ ಹೋದ್ರೆ ತಾನಾಗೆ ಅಲ್ಲಿ ಹಂಪ್ ಸಿಸ್ಟಮ್ ಅಂದ್ರೆ ಸ್ಪೀಡ್ ಪ್ರೆಷರ್ಗೆ ರಸ್ತೆಯಲ್ಲಿ ಹಂಪ್ ಮ್ಯಾಕೆ ತಳಂಗೆ ಆಟೋಮೆಟಿಕ್ ತಾನಾಗೆ ಕಮ್ಮಿ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಆ ಸ್ಪೀಡ್ ಅಲ್ಲಿ ಹೋದ್ರೆ ಮಾತ್ರ ರಸ್ತೆ ನೇರವಾಗಿರ್ಬೇಕು,
0: ಒಂಚೂರು
1: ಸ್ಪೀಡ್ ಜಾಸ್ತಿ ಆಗ್ತಾನೆ ತಾನಾಗೆ ಇದು ಹಂಪ್ಸ್ ಸೃಷ್ಟಿ ಆಗ್ತಕ್ಕಂಥದ್ದು ಆಟೋಮೆಟಿಕ್.
0: ಸೂಪರ್ ಐಡಿಯಾ, ಸೂಪರ್ ಐಡಿಯಾ.
1: ಬೇಡ ಅಂತ ತಾನಾಗೆ ರಸ್ತೆಯಲ್ಲಿ ನಿಧಾನ ಹೋಗ್ತಾನೆ ಅವಾಗ.
0: ಸೂಪರ್ ಐಡಿಯಾ, ಇದು ಚೆನ್ನಾಗಿದೆ.
1: ಇದನ್ನ ಮಗನೇ ಹೇಳಿದ್ದೆ, ಮಗ ಇಂಜಿನಿಯರ್ ಅಲ್ಲ, ನೋಡ ಮಗನೇ ಇದೊಂದು ಕಂಡು ಹಿಡಿ ನೀನು ಅಂತಂದೇಳಿ.
0: ಸೊ ಆ ತರದ ಏನಾದ್ರು ಕಂಡುಹಿಡಿದ್ರೆ ಹೇಳಿ ನಮಗೂ, ಆಯ್ತಾ?
1: ಓಕೆ ಸರ್.
0: ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಜಗದೀಶ್ ಅವ್ರು ಕರೆ ಮಾಡಿದ್ರು ನ್ಯಾಮತಿಯಿಂದ, ಅವ್ರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಾ ಒಳ್ಳೆ ಒಂದು ಇನ್ವೆನ್ಷನ್ ಮಾಡಬೇಕು ಅಂತ ಅವರ ಮಗನಿಗೆ ಕೂಡ ಸಜೆಸ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಈ ರೀತಿ ಏನಾದ್ರು ಒಂದು ಹೊಸ ಹೊಸ ಇನ್ವೆನ್ಷನ್ಗಳನ್ನ ತಲೆಯಲ್ಲಿ ಇಟ್ಕೊಂಡಿರ್ತೀರ ಅಂತಂದರೆ, ಸೊ ಅದನ್ನು ಯಾವ ರೀತಿ ಅದನ್ನು ಇನ್ವೆನ್ಷನ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತಾರ, ಅದ್ರ ಬಗ್ಗೆನೂ ಕೂಡ ಇವತ್ತಿನ ಶೋನಲ್ಲಿ ಹೇಳ್ಬೋದು. ಜೊತೆಗೆ ಈಗ ಗ್ಯಾಜೆಟ್ಗಳನ್ನ ಯೂಸ್ ಮಾಡಿಕೊಂಡು ಸುಮಾರು ಆವಿಷ್ಕಾರಗಳಾಗ್ತಾ ಇದೆ, ಅದರ ರೀತಿಯಲ್ಲಿ ನೀವೇನಾದ್ರು ಒಂದು ಕಂಡು ಹಿಡಿಬೇಕು ಅಂತಂದರೆ ಏನು ಮಾಡೋದಕ್ಕೆ ಇಷ್ಟಪಡ್ತೀರಾ? ಆ್ಯಸ್ ಅ ನಾನು ಹೇಳಬೇಕು ಅಂತಂದರೆ, ನಾವೀಗ ಡೈಲಿ ಲೈಫಲ್ಲಿ ಎದುರಿಸ್ತಾರಂತಹ ಪ್ರಾಬ್ಲಮ್ಸ್ಗಳನ್ನ ಇಟ್ಕೊಂಡು ನಾವು ಮಾತಾಡೋದಾದರೆ, ಸೊ ನೀವು ಕೈಯಲ್ಲಿ ಡೈಲಿ ಇಟ್ಕೊಂಡು ಯೂಸ್ ಮಾಡುವಂತಹ ಈ ಮೊಬೈಲ್ ಏನಿದೆ, ಮೊಬೈಲ್ಗಳು ನೀವು ಚಾರ್ಜಿಗೆ ಹಾಕಿದಾಗ ಸ್ವಲ್ಪ ಹೀಟ್ ಆಗ್ತಾ ಇರುತ್ತೆ, ಓಕೆನಾ? ಸೊ ನನ್ನ ತಲೆಗೆ ಬಂದಂತಹ ಥಾಟ್ ಇದು, ಚಾರ್ಜಾಗಿ ಹಾಕಿದಾಗ ಬಿಸಿ ಆಗ್ತಾ ಇರುತ್ತೆ. ಅಂತಹದ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ಆ ಚಾರ್ಜ್ಗೆ ಹಾಕಿರೋ ಟೈಮಲ್ಲೇ ಆ ಮೊಬೈಲ್ ಸ್ಟ್ಯಾಂಡಿಂದ ಅದು ಕೂಲ್ ಆಗೋ ರೀತಿಯಲ್ಲಿ ಏನಾದರೂ ಮಾಡಬಹುದು. ಸೊ ಅದು ಕೂಡ ಒಂದು ಆ ಗ್ಯಾಜೆಟ್ನ ಸೇವ್ ಮಾಡೋದಕ್ಕೆ ಆಗಬಹುದು ಅಂತ ನನಗನ್ಸುತ್ತೆ. ಇನ್ನು ಈಗ ಇನ್ನೇನು ಮಳೆಗಾಲ ಎಲ್ಲ ಶುರುವಾಗುವಂತಹ ಟೈಮ್ ಅಲ್ವಾ, ಸೊ ರೈನ್ ಬಂದಾಗ ಈ ಬೈಕ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು, ಇಂಥವಕ್ಕೆ ಆಟೋ ಕ್ಲೋಸ್ ಆಗುವಂತಹ ಒಂದಷ್ಟು ಕವರ್ಗಳೇನಾದ್ರು ಸಿಗ್ಬೋದಾ? ಆ ರೀತಿ ಒಂದು ಇನ್ವೆನ್ಷನ್ ಆದರೆ ಅದು ಕೂಡ ಚೆನ್ನಾಗಿರುತ್ತೆ, ಜನರಿಗೆ ತುಂಬಾ ಯೂಸ್ಫುಲ್ ಅಂತ ನಾನು ಅಂದ್ಕೊಳ್ತೀನಿ. ಈಗ ಎಲ್ಲರ ಕೈಯಲ್ಲಿ ಕೂಡ ವೆಹಿಕಲ್ಸ್ಗಳಂತೂ ಇದೆ ಇದೆ, ಬೈಕ್ ಇರುತ್ತೆ ಅಥವಾ ಕಾರ್ಗಳಂತೂ ಮನೇಲಿ ಇದೇ ಇರುತ್ತೆ. ಸೊ ಅಂಥವ್ರಿಗೆ ಇದು ಒಂದು ಹೆಲ್ಪ್ ಆಗ್ಬೋದು ಅಂತ ನನಗನ್ಸುತ್ತೆ. ಇನ್ನೂ ಒಂದಷ್ಟು ವಿಚಾರಗಳಿದ್ದಾವೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ಬರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ. ಶ್ರೀಧರ್ ಸರ್ ನಮಸ್ಕಾರ. ಕೆಂಡೇಗೌಡ ತಾಳೆ ಇದರಿಂದ, ಮಂಡ್ಯದಿಂದ.
0: ನಮಸ್ತೆ ಕೆಂಡೇಗೌಡ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಸರ್, ತಾವೆಲ್ಲ ಚೆನ್ನಾಗಿದ್ದೀರಾ ಸರ್?
0: ನಾವು ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ. ಮಂಡ್ಯ ಕಡೆ ಹೇಗಿದೆ ಸರ್, ಮಳೆ ಏನಾದ್ರು ಬಂತಾ?
2: ಸರ್ ನೋಡಿ, ರಾತ್ರಿ 11:30 ಗಂಟೆಯಲ್ಲಿ ನಾಲ್ಕನಿ ಬಹಳ ಸ್ಪೀಡ್ ಆಗಿ ಬಂತು, 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹಾಗೆ ಹೋಗ್ಬಿಡ್ತು. ಈಗ 3 ಗಂಟೆನಲ್ಲಿ ಬಂತು, ಇನ್ನೇನ್ ಬಟ್ಟೆ ಇನ್ನೇನ್ ಒದ್ದೆ ಆಯ್ತು ಬಟ್ಟೆ ಅನ್ನೋಂಗೆ ಹಂಗೇನೆ ಮಾಯ ಆಗ್ಬಿಡ್ತು ಸರ್. ಅದೆಲ್ಲ ಹೊರಟೋಗ್ತದ ಏನ್ ಕಥೆಯೋ,
0: ನೀವು ಹೊರಗಡೆ ಹೋದ್ರೆ ಅಂತ ಭಯ ಪಡ್ತಾ ಅಂತ
2: ಏನು ಅಂತ ಗೊತ್ತಾಗಲ್ಲ. ಮಳೆ ಅಂತೂ ಬೀಳ್ತಾ ಇಲ್ಲ, ಮೋಡ ಮುಚ್ಚಿದ ವಾತಾವರಣ, ವಿಪರೀತ ಸೆಕೆ. ತೋಟದಲ್ಲಿ ಇದ್ರು ಕೂಡ ನಮ್ಮ ಎಲ್ಲ ಅಡಿಕೆ ತೆಂಗಿನ ಮರದಲ್ಲಿ ಕೆಳಗಡೆ ಇದ್ದೀವಿ, ಆದ್ರೂ ಕೂಡ ಸೆಕೆ ತಡೆಕಾಗ್ತಾ ಇಲ್ಲ. ಹಾಗಾಗಿದೆ ಸರ್ ಮಂಡ್ಯ ಜಿಲ್ಲೆ ತುಂಬಾನೇ ಇದೆ. ರಾತ್ರಿ ಮೈಸೂರು ಮಳೆ ಆಗಿದೆ ಅಂತೆ ಸರ್.
0: ಹೌದು
2: ಹೌದು, ಹೇಳಿದ್ರೆ ಸರ್ ಮೈಸೂರು ಮಳೆ ಆಗಿದೆ ಅಂತ ಹೇಳಿ ಸರ್. ಶ್ರೀಧರ್
0: ಸರ್, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಈಗಿನ ಟೈಮ್ ಅಲ್ಲಿ ಏನಾದ್ರು ಒಂದು ವಸ್ತುವನ್ನ ಅಥವಾ ಏನೋ ಒಂದು ಗ್ಯಾಜೆಟ್ ನ ಕಂಡುಹಿಡಬೇಕು ಅಂತ ಅನ್ಕೊಂಡ್ರೆ, ಸೊ ಏನು ವಸ್ತುವನ್ನ ಅಥವಾ ಏನಾದ್ರು ಕಂಡುಹಿಡಬೇಕು ಅಂತ ಅನ್ಕೊಂಡ್ರೆ ಏನ್ ಕಂಡುಹಿಡೋದಕ್ಕೆ ಇಷ್ಟಪಡ್ತೀರಾ ಸರ್ ಈಗಿನ ಟೈಮ್ ಅಲ್ಲಿ?
2: ಸರ್ ಈಗ ಎಲ್ಲಾ ವಿಜ್ಞಾನ ಎಲ್ಲ ಮುಂದುವರೆದಿದೆ ಸರ್ ಇವಾಗ.
0: ಹೌದು,
2: ಎಲ್ಲಾ ಅವರವರದೇ ಆದ ಎಲ್ಲ ಪ್ರತಿಯೊಂದು ಸಾಧನಗಳಲ್ಲಿ ಅವರವರೇ ಎಲ್ಲ ಮಂಚೂಣಿಯಲ್ಲಿದ್ದಾರೆ. ಈಗ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳಿಗೆ ಅವ್ರನ್ನ ಏನಾದ್ರೂ ವೃದ್ಧಾಶ್ರಮಕ್ಕೆ ಹೋಗದಂತೆ ಅವ್ರನ್ನ ಅವರೇ ಪಾಲನೆ ಮಾಡ್ಬೇಕು, ತಂದೆ ಮಕ್ಕಳೇ ಪಾಲನೆ ಮಾಡ್ಬೇಕು. ಯಾರೇ ಆಗ್ಲಿ ಅವ್ರು ಯಾರಿದ್ದಾರೆ ಅವ್ರ ಮಕ್ಕಳೇ ಪಾಲನೆ ಮಾಡ್ಬೇಕು. ಆ ರೀತಿ ಆಗುವಂತದ್ದು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಒಂದು ಐಡಿಯಾ ಸರ್.
0: ಏನ್ ಮಾಡಬಹುದು ಅಂತ ನಿಮಗೆ ಅನ್ಸುತ್ತೆ ಸರ್? ಅದರ
2: ಏನಿಲ್ಲ, ಎಲ್ಲ ಇದನ್ನ ಕರೆಕ್ಟ್ ಎಲ್ಲ ದಾಖಲಾತಿಗಳೆಲ್ಲನ್ನು ನಾವ್ ಹೆಂಗೆ ಈಗ ಜನಸಂಖ್ಯೆ ನಾವೆಲ್ಲ ಈಗ ನಾವು ಇದ್ ಮಾಡ್ತೀವಲ್ಲ ಜನಸಂಖ್ಯೆ ಇದ್ರದಲ್ಲ ಜನಗಣತಿ ಮಾಡ್ತೀವಲ್ಲ, ಅದ್ರಲ್ಲಿ ಓಲ್ಡ್ ಏಜ್ ಯಾರು ಎಷ್ಟು ಜನ ಇದಾರೆ, ತಂದೆ ತಾಯಿಗಳು ಯಾರಿದ್ದಾರೆ, ಅವರು ವಾರಸದಾರಿ ಯಾರಿದ್ದಾರೆ, ಏನಿದ್ದಾರೆ, ಅವ್ರದೆಲ್ಲ ಮಾಹಿತಿ ಕರೆಕ್ಟ್ ಆಗಿ ಕಲೆ ಹಾಕಿ ಗೌರ್ಮೆಂಟ್ ನಲ್ಲಿ ಟೈಮ್ ಟು ಟೈಮ್ ಅವರು ಹೇಗೆ ಏನು ಅಂತ ಇರ್ಬೇಕು, ಅವ್ರ ಬಗ್ಗೆ ಏನೇ ಕಂಪ್ಲೇಂಟ್ ಬಂದ್ರು ಅವ್ರ ಮಕ್ಕಳ ಮೇಲೆ ಆಕ್ಷನ್ ತಗೋಬೇಕು, ಅವ್ರನ್ನ ಹೊರಗಡೆ ಬಿಡದಂತೆ ಏನಾದ್ರು ಒಂದು ಆಪ್ ಅನ್ನ ಬಿಡುಗಡೆ ಮಾಡಿ ಅವ್ರನ್ನ ಸೇಫ್ ಆಗಿ ತಂದೆ ತಾಯಿಗಳ ವಯಸ್ಸಾಗಿ ಅವರು ಇದಾಗೋ ತನಕ ನೋಡ್ಕೊಳ್ಳುವಂತದ್ದು ಒಂದು ಸಾಧನ ಕಂಡಿಡಿಯುವಂತದ್ದು ಅಷ್ಟೇ.
0: ಹಿರಿಯರಿಗೆ ಅನುಕೂಲ ಆಗಿರುವಂತಹ ರೀತಿಯಲ್ಲಿ ಒಂದು ಪ್ಲಾನಿಂಗ್.
2: ಹೌದು ಹೌದು, ನಿಜವಾಗ್ಲು ಅವ್ರು ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿ ಒತ್ತು ಎತ್ತು ಏನೋ ಒಂದು ಎಲ್ಲ ಕೆಲಸ ಕೊಡಿಸಿ ನಮ್ಗೆಲ್ಲ ಏನ್ ಆಸೆ ಇಟ್ಕೊಂಡಿರ್ತಾರೆ, ಅವ್ರು ಆಸೆ ನಮ್ಗೆ ಗೊತ್ತೇ ಆಗಲ್ಲ, ನಾವು ಏಜ್ ಆದಾಗ ನಮ್ಗೆ ಗೊತ್ತಾಗ್ತದೆ ಏನು ಕಷ್ಟ ಏನು ಅಂತೇಳಿ ಅಂತ. ಅದೊಂದು ನನ್ನ ಮನಸ್ಸಲ್ಲಿ ಇದೆ ಶ್ರೀಧರ್ ಸರ್.
0: ಓಕೆ ಓಕೆ, ಸೂಪರ್ ಸರ್, ತುಂಬಾ ಚೆನ್ನಾಗಿರುವಂತ ಒಂದು ಐಡಿಯಾನ ಹೇಳಿದ್ರಿ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ಎಲ್ಲರಿಗೂ. ಸಂಜೆ ನಮಸ್ಕಾರಗಳು ಸರ್.
0: ನಮಸ್ತೆ ಸರ್ ನಿಮಗೂ ಕೂಡ. ಸೊ ಕೆಂಡೇಗೌಡ ಅವರು ಕರೆ ಮಾಡಿದರು ಮಂಡ್ಯದಿಂದ, ಅವರು ಕೂಡ ಕರೆ ಮಾಡಿ ಸೊ ಹಿರಿಯರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅವರಿಗೆ ಒಂದು ಗ್ಯಾಜೆಟ್ಗಳನ್ನ ಕೊಡಬೇಕು ಅಥವಾ ಅವರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಎಲ್ಲೇ ಹೋದ್ರೂ ಕೂಡ ಅದು ಒಂದು ಟ್ರ್ಯಾಕಿಂಗಲ್ಲಿರುವಂಥ ರೀತಿಯಲ್ಲಿ ಒಂದು ವ್ಯವಸ್ಥೆನ ಮಾಡ್ಕೊಳ್ಬೇಕು ಅಂತೇಳಿ ಹೇಳ್ತಾ ಇದ್ರೆ, ನಿಮಗೆ ಈ ಥರದ ಒಂದಷ್ಟು ಏನಾದ್ರು ಐಡಿಯಾಸ್ ತಲೆಯಲ್ಲಿದ್ದೇ ಇರುತ್ತೆ. ಸೊ ಡೈಲಿ ಲೈಫ್ನಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡಿರ್ತೀವಿ, ಆ್ಯಂಡ್ ಅದಕ್ಕೆ ಪರ್ಯಾಯವಾಗಿ ನಾವು ಏನಾದರೂ ಒಂದು ಕಂಡುಹಿಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ, ಸೊ ನೀವು ಆ ಥರ ಏನು ಕಂಡುಹಿಡೋದಕ್ಕೆ ಇಷ್ಟಪಡ್ತೀರಾ ಇವತ್ತಿನ ಶೋನಲ್ಲಿ ನಮ್ಮ ಜೊತೆ ಮಾತಾಡ್ತಾ ಹೇಳ್ಬೋದು. ಆ್ಯಂಡ್ ಹಾಗೆ ನಾನಾಗಲೇ ಹೇಳಿದೆ, ಮೊಬೈಲ್ ಕೂಲ್ ಆಗೋದಕ್ಕೆ ಒಂದು ಫೋನ್ ಸ್ಟ್ಯಾಂಡ್ ರೀತಿಯಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಆಮೇಲೆ ಮಳೆ ಬಂದಂತಹ ಟೈಮ್ನಲ್ಲಿ ಆಟೋ ಕ್ಲೋಸ್ ಆಗುವಂತಹ ಒಂದು ಕವರ್ಗಳು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಆ್ಯಂಡ್ ನಾವು ಕನ್ನಡಿಗರಾಗಿರೋದ್ರಿಂದ ಇನ್ನೊಂದು ಏನು ವಿಷಯ ಅಂತಂದರೆ, ಸೊ ಕನ್ನಡದಲ್ಲಿ ಕೆಲವೊಂದು ಏನು AIL ಆಗಿರ್ಬೋದು ಅಥವಾ ಬೇರೆ ಬೇರೆ ಇದರಲ್ಲಿ ಆಗಿರ್ಬೋದು ಸ್ವಲ್ಪ ಏನು ಕ್ಲಾರಿಟಿ ಅನ್ನೋದು ಇರೋಲ್ಲ. ಹಾಗಾಗಿ ಕನ್ನಡ ಮಾತಾಡುವಂತಹ ಒಂದು ಸ್ಮಾರ್ಟ್ ರಿಮೈಂಡರ್ ಡಿವೈಸ್ನ ಇಟ್ಕೊಂಡ್ರೆ ಅದು ಏನು ವಯಸ್ಸಾದಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಈಗ ಎಲ್ಲರೂ ಕೂಡ ಟ್ಯಾಬ್ಲೆಟ್ಸ್ನ ತಗೊಳ್ತಾ ಇರೋದ್ರಿಂದ ಒಂದು ರಿಮೈಂಡರ್ ರೀತಿಯಲ್ಲಿ ಕನ್ನಡದಲ್ಲಿ ಹೇಳುವಂತಹ ಒಂದಷ್ಟು ಗ್ಯಾಜೆಟ್ಗಳನ್ನ ಕೂಡ ಮಾಡ್ಬೋದು. ಆ್ಯಂಡ್ ಆ ಥರದ ಇನ್ವೆನ್ಷನ್ನ ನಮ್ಮ ಇಂಡಿಯಾದಲ್ಲೂ ಕೂಡ ಮತ್ತು ಕರ್ನಾಟಕದಲ್ಲೂ ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಈ ಥರ ನೀವು ಏನಾದ್ರು ಥಾಟ್ಗಳನ್ನ ಇಟ್ಕೊಂಡಿದ್ದೀರಾ ಅಥವಾ ಏನಾದರೂ ಒಂದು ಗ್ಯಾಜೆಟ್ಗಳ ಅಥವಾ ಏನಾದರೂ ಒಂದು ವಸ್ತುಗಳನ್ನ ಕಂಡುಹಿಡಿಯಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ. ನಿಮಗೆ ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸ್ತಾ ಇದೆ ಆ್ಯಂಡ್ ನೀವು ಕೂಡ ಯಾರಿಗಾದರೂ ಏನಾದರೂ ಬರ್ಡೇ ವಿಶಸ್ನ ತಿಳಿಸ್ಬೇಕು ಅಂದರೆ ಆನಿವರ್ಸರಿ ವಿಶಸ್ನ ತಿಳಿಸ್ಬೇಕು ಅಂದರೆ ಕಾರ್ಯಕ್ರಮಕ್ಕೆ ಮೆಸೇಜ್ ಮಾಡಿ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಡೇ ಶೋ, ಕೇಳ್ತಾರಿ ರೇಡಿಯೋ ಶೋ, ಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
0: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
5: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
4: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
5: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
4: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
6: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588424 ಅಥವಾ 8888420682.
6: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
7: ಸತತ 7 ವರ್ಷಗಳಿಂದ CBSE 10ನೇ ತರಗತಿಯಲ್ಲಿ 100-100 ಫಲಿತಾಂಶ, ಇದು ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಸಾಧನೆ.
8: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
7: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
8: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.

ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ ಜಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ಮಾತಾಡಬಹುದು. ಹಾಗೆ ನೀವೇನಾದರೂ ಒಂದು ಗ್ಯಾಜೆಟ್ನ ಕಂಡುಹಿಡಿಯಬೇಕು ಅಥವಾ ವಸ್ತುವನ್ನು ಕಂಡುಹಿಡಿಯಬೇಕು ಅಂತಂದರೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಯಾರಿಗಾದರೂ ವಿಷಯನ ತಿಳಿಸ್ಬೇಕು ಅಂದರೂ ಕೂಡ ತಿಳಿಸಬಹುದು. ಹಾಗಿದ್ರೆ ಕರೆ ಮಾಡಿ ನಮ್ಮ ಸಂಖ್ಯೆ 9686027960 9627 9 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ, ಸೊ ನಮ್ಮ ಕಾಲರ್ಸ್ ಕೂಡ ಕರೆ ಮಾಡಿದಾಗ ಹೇಳ್ತಾ ಇರುವಂಥದ್ದು, ಸೊ ಎಲ್ರಿಗೂ ಉಪಯೋಗ ಆಗುವಂತಹ ಒಂದಷ್ಟು ಗ್ಯಾಜೆಟ್ಗಳನ್ನ ಕಂಡುಹಿಡಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗೆ ರೈತರಿಗೆ ಯೂಸ್ ಆಗುವಂತಹ ಒಂದು ವಸ್ತುಗಳನ್ನ ಕೂಡ ಕಂಡುಹಿಡೋದಕ್ಕೆ ಸುಮಾರು ಜನ ಒಂದೊಂದು ಒಳ್ಳೊಳ್ಳೆ ಥಾಟ್ಗಳನ್ನ ಇಟ್ಕೊಂಡಿರ್ತಾರೆ. ನೀವು ಕೂಡ ಅದನ್ನ ಇಟ್ಕೊಂಡಿದ್ರೆ ಅಂತಂದ್ರೆ ನಮ್ಮ ಜೊತೆ ಮಾತಾಡ್ತಾ ಹೇಳ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಹಾಗಿದ್ರೆ ಕರೆ ಮಾಡಿ ಅಂತ ಹೇಳ್ತಾ, ಈಗ ನಾವು ಹಳ್ಳಿಗಳ ಸೈಡಲ್ಲೆಲ್ಲ ಹೋಗ್ತೀವಿ ಅಂತಂದರೆ ನಮಗೆ ರೈತರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಒಂದು ವಾಟರ್ ಇಂಡಿಕೇಟರ್ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ಸೊ ನಾವೀಗ ಅಲ್ಲಿ ವಾತಾವರಣ ಎಷ್ಟು ತಂಪಾಗಿರುತ್ತೆ ಮತ್ತು ಅದಕ್ಕೆ ತಕ್ಕಂತೆ ನೀರು ಹಾಯಿಸಿರುವಂಥದ್ದಾಗಿರ್ಬೋದು ಎಷ್ಟು ತಂಪಾಗಿರುತ್ತೆ, ಸೊ ಈ ಥರದನ್ನೆಲ್ಲ ಒಂದು ಫೈಂಡ್ ಮಾಡುವಂತಹ ಇಂಡಿಕೇಟರ್ಗಳು ಇರಬೇಕಾಗತ್ತೆ. ಆ ಥರದ್ದು ಇದ್ರಾಗ ರೈತರಿಗೂ ಕೂಡ ಅದು ಅನುಕೂಲ ಆಗುತ್ತೆ. ಹಾಗೆಯೇ ನಮಗೀಗೆಲ್ಲ ಗೊತ್ತಿರೋ ಹಾಗೆ ಎಷ್ಟೊಂದು ಪ್ಲಾಸ್ಟಿಕ್ಕು ನಾವು ಎಸೀತೀವಿ, ಸೊ ಅದನ್ನು ಯೂಸ್ ಮಾಡಿಕೊಂಡೇ ಅದರಿಂದನೇ ಇಟ್ಟಿಗೆಗಳನ್ನ ಬ್ರಿಕ್ಸ್ಗಳನ್ನ ಮಾಡ್ತಾರೆ. ಸೊ ಆ ರೀತಿಯ ಪ್ಲಾಸ್ಟಿಕ್ ವೇಸ್ಟನ್ನು ಯೂಸ್ ಮಾಡಿಕೊಂಡು ರೋಡ್ಗಳನ್ನು ಕೂಡ ರೋಡ್ ಬ್ಲಾಕ್ಸ್ಗಳನ್ನ ಕೂಡ ಮಾಡ್ತಾರೆ, ಹಾಗೆ ಬ್ರಿಕ್ಸ್ಗಳನ್ನ ಕೂಡ ಮಾಡ್ತಾರೆ. ಈ ಥರದ್ದು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇದೆ. ಆ್ಯಂಡ್ ನಮ್ಮ ಇಂಡಿಯಾದಲ್ಲೂ ಕೂಡ ಆ ರೀತಿಯದು ಮುಂಚೂಣಿಗೆ ಬರಬೇಕು, ಬೇಗ ಬೇಗ ಆ ರೀತಿಯ ಒಂದಷ್ಟು ಇನ್ವೆನ್ಷನ್ಗಳಾಗಬೇಕು. ಅದರಿಂದ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲೆಂದರಲ್ಲಿ ನಾವು ಪ್ಲಾಸ್ಟಿಕ್ಗಳನ್ನ ಎಸೆಯೋದ್ರಿಂದ ಈ ರೀತಿಯ ಒಂದು ಯೂಸ್ ಕೂಡ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಹಾಗೆ ರೈತರಿಗೆಲ್ಲ ಅನುಕೂಲ ಆಗುವಂಥ ರೀತಿಯಲ್ಲಿ ನೋಡ್ತೀವಿ ಅಂತಂದರೆ ಸೋಲಾರ್ ಪವರ್ಡ್ ಪೋರ್ಟಬಲ್ ಫ್ಯಾನ್ಗಳನ್ನು ಕೂಡ ಮಾಡಬಹುದು. ಸೊ ಅಲ್ಲಿ ಕೆಲಸ ಮಾಡುವಂಥವರಿಗೆ ಒಂದು ಪೋರ್ಟಬಲ್ ಫ್ಯಾನ್ಗಳು ಕೂಡ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆಯೇ ನೀವು ಕೂಡ ಈ ರೀತಿ ಏನಾದರೂ ಇನ್ವೆನ್ಷನ್ಗಳನ್ನ ತಿಳ್ಕೊಂಡಿದ್ದೀರ ಅಂತಂದರೆ ಈ ರೀತಿ ಏನಾದರೂ ಮಾಡಬಹುದು ಅಂತ ನಿಮಗೇನಾದ್ರು ಅನಿಸುತ್ತೆ ಅಂತಂದರೆ ಸೊ ನೀವು ಕೂಡ ನಮಗೆ ಮೆಸೇಜ್ ಮಾಡಿ ಅಥವಾ ಏನೋ ಕಾಲ್ ಮಾಡಿ ಕೂಡ ಮಾತಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ನಾನು ಅರ್ಜಿಯಾಗಿ ಹೇಳಬೇಕು ಅಂತಂದರೆ, ಸೊ ನಮಗೆ ಏನಾದರೂ ಒಂದು ರೆಕಾರ್ಡಿಂಗ್ ಮಾಡಬೇಕು ಅಂತಂದರೆ ರೆಕಾರ್ಡಿಂಗ್ ಮಾಡೋದಕ್ಕೆ ಸ್ಟುಡಿಯೋನೇ ಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ಆ ಥರದಲ್ಲಿ ನಮಗೂ ಕೂಡ ಏನಾದರೂ ಒಂದು ಪೋರ್ಟಬಲ್ ಆಗಿ ಅಂದರೆ ಮಡಿಚ್ಕೊಂಡು ತೊಗೊಂಡು ಹೋಗುವಂತಹ ಒಂದು ಬೂತ್ ಈ ಥರದ್ದು ಏನಾದರೂ ಇತ್ತು ಅಂತಂದರೆ ಅಲ್ಲಿ ಕೂಡ ನಾವು ರೆಕಾರ್ಡಿಂಗ್ ಎಲ್ಲ ಮಾಡೋದಕ್ಕೆ ಅಥವಾ ಈ ಥರ ಲೈವ್ ಆಗಿ ನಿಮ್ಮ ಜೊತೆ ಎಲ್ಲ ಮಾತಾಡೋದಕ್ಕೆ ಸೌಂಡ್ ನಾಯ್ಸ್ ಎಲ್ಲ ಕ್ಲಿಯರ್ ಆಗಿರೋದಕ್ಕೆ ಕಂಡುಹಿಡಿಬೋದು ಅಂತ ಅಂದ್ಕೊಳ್ತೀನಿ. ಆ ಥರ ನಿಮಗೇನಾದ್ರು ಒಂದು ಒಳ್ಳೊಳ್ಳೆ ಇನ್ವೆನ್ಷನ್ ಥಾಟ್ಗಳಿತ್ತು ಅಂತಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೂಡ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಹೇಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನಮ್ಮ ಕಾಲರ್ಸ್ ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಅವರು ಕೂಡ ಅವರ ಐಡಿಯಾಸ್ನ ಹೇಳ್ತಾ ಇದ್ರು. ಆ್ಯಂಡ್ ಅವರ ಐಡಿಯಾಸ್ ಕೂಡ ಆದಷ್ಟು ಇಂಪ್ಲಿಮೆಂಟ್ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದಿರಿ ಎಲ್ರಿಗೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಲ್ಲ ಯಾರು ಕೂಡ ಬೇಜಾರಾಗಬೇಡಿ, ಕಾರ್ಯಕ್ರಮದಲ್ಲಿ ಕರೆ ಮಾಡ್ತಾರೆ. ಆ್ಯಂಡ್ ನಮ್ಮ ಎಲ್ಲ ಶೋಗಳನ್ನು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗಿದೆ. ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ವಾಪಸ್ ಬರ್ತೀನಿ. ನೀವು ಕೂಡ ಥಿಂಕ್ ಮಾಡ್ತಾ ಇರಿ ಈ ಥರದ ಹೊಸ ಹೊಸ ವಿಷಯಗಳ ಬಗ್ಗೆ ಥಿಂಕ್ ಮಾಡಿದಷ್ಟು ನಮಗೆ ಇನ್ನೂ ಏನೆಲ್ಲ ಮಾಡ್ಬೋದು ಅಂತ ಅನಿಸ್ತಾ ಇರುತ್ತೆ. ಆ್ಯಂಡ್ ಈ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೊಸ ಹೊಸ ವಿಷಯಗಳನ್ನ ನಿಮಗೋಸ್ಕರ ನಾನು ಕೂಡ ತರ್ತಾ ಇರ್ತೀನಿ. ನೀವು ಕೂಡ ಥಿಂಕ್ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಶೋಗಳನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರ್ ಶೋ. ನಾನು ಆರ್ ಜಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ

0: ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
1: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
2: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
3: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: With a 45-year legacy, Bansal Classes, started in Kota, Rajasthan by late Shri V.K. Bansal, has mentored over 1 lakh plus IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College, located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
11: ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಕೆಲವರಲ್ಲಿ ಮಾತ್ರ ನಾವು ಬಯಸ್ತೀವಿ. ಹೀಗಿರುವಾಗ ಯಾರಲ್ಲಿ ನಿಮಗೆ ನಂಬಿಕೆ ಇಲ್ವೋ ಅಂತ ಕಡೆ ವಾದ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಯಾವಾಗ ಯಾವುದೇ ತಪ್ಪು ಮಾಡಿರಲ್ವೋ ಅಂತ ಸಮಯದಲ್ಲಿ ತಲೆ ತಗ್ಸಕ್ ಹೋಗ್ಬೇಡಿ. ತಪ್ಪು ಮಾಡಿದ್ರೆ ತಲೆ ತಗ್ಸಿ, ಆದ್ರೆ ತಪ್ಪು ಮಾಡಿಲ್ಲ ಅನ್ನುವಾಗ ತಲೆ ತಗ್ಸ್ಬೇಡಿ. ಹಾಗೇನೆ ಪ್ರೀತಿಯನ್ನ ಕೂಡ, ಯಾರು ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ವೋ ಅಂತವರಿಂದ ನೀವು ಪ್ರೀತಿಯನ್ನ ಬಯಸೋಕ್ ಹೋಗ್ಬೇಡಿ. ಈ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋದು ತಾನಾಗೇನೆ ಸಿಗ್ಬೇಕು. ಆಲ್ ಇಸ್ ವೆಲ್.
12: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಡೆಂಗ್ಯೂ ಜ್ವರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ಸೊಳ್ಳೆಗಳ ನಿಯಂತ್ರಣದ ಬಗ್ಗೆ ತಿಳುವಳಿಕೆ ನೀಡುವುದು ಪ್ರಮುಖ ಆಶಯ ಎಂದು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾ ಗುಡದಪ್ಪ ಕಸಬಿ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ವತಿಯಿಂದ ರೋಟರಿ ಶಿವಮೊಗ್ಗ ಪೂರ್ವ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಡೆಂಗ್ಯೂ ಜಾಗೃತಿ ದಿನಾಚರಣೆಯಲ್ಲಿ ಮಾತನಾಡಿ, ಡೆಂಗ್ಯೂ ನಿಯಂತ್ರಣಕ್ಕಾಗಿ ಸಮುದಾಯದ ಸಹಭಾಗಿತ್ವ ಘೋಷವಾಕ್ಯದೊಂದಿಗೆ ಜಾಗೃತಿ ಮೂಡಿಸುತ್ತಿದ್ದು ಎಲ್ಲರೂ ಅಭಿಯಾನದಲ್ಲಿ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಶಿವಮೊಗ್ಗ ನಗರ ಸ್ವಚ್ಛಗೊಳಿಸುವ ಕಾರ್ಮಿಕರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ತಾವು ಕೂಡ ಕಾರ್ಯಕ್ರಮಕ್ಕೆ ಕೈಜೋಡಿಸಿದರೆ ಇಂತಹ ಮಾರಕ ರೋಗವನ್ನ ತಡೆಗಟ್ಟಬಹುದು, ಸಮುದಾಯದಲ್ಲಿ ಎಲ್ಲರೂ ತಮ್ಮ ಮನೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ಮತ್ತು ಹೊರಭಾಗದಲ್ಲಿ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತೆ ಗಮನ ಹರಿಸಬೇಕು ಎಂದು ಹೇಳಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾ ಜಿಬಿ ಚಂದ್ರಶೇಖರ್ ಮಾತನಾಡಿ, ಸಾಮಾಜಿಕ ಸೇವಾ ಸಂಸ್ಥೆಗಳು, ಪಾಲಿಕೆ, ಆರೋಗ್ಯ ಇಲಾಖೆ, ಪೌರ ಕಾರ್ಮಿಕರು ಸೇರಿ ಎಲ್ಲರೂ ಕೈಜೋಡಿಸಿದಾಗ ಇಂತಹ ರೋಗವನ್ನು ತಡೆಗಟ್ಟಲು ಸಾಧ್ಯವಿದೆ ಎಂದು ತಿಳಿಸಿದರು.

ರೋಟರಿ ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯ್ ಕುಮಾರ್ ಮಾತನಾಡಿ, ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯು ನಿರಂತರವಾಗಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು ಇಂತಹ ಕಾರ್ಯಕ್ರಮದಲ್ಲಿ ಸದಾ ಕೈಜೋಡಿಸುತ್ತದೆ. ಡೆಂಗ್ಯೂ ತಡೆಗಟ್ಟುವಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು. ರೋಟರಿ ಶಿವಮೊಗ್ಗ ಪೂರ್ವ ಕಾರ್ಯದರ್ಶಿ ಬಿಆರ್ ಧನಂಜಯ್, ಆರೋಗ್ಯ ನಿರೀಕ್ಷಣಾಧಿಕಾರಿ ಎಂಎನ್ ಧೀರೇಂದ್ರ, ಪ್ರಭರ ಆರೋಗ್ಯ ಮೇಲ್ವಿಚಾರಣಾಧಿಕಾರಿ ಬಿಕೆ ರಾಜು, ಟಿಎಂ ಶಶಿಕುಮಾರ್, ಪಾಲಿಕೆ ಆರೋಗ್ಯಾಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಇಲಾಖೆ ಸಿಬ್ಬಂದಿ ಇತರರು ಇದ್ದರು. ಮುಂದಿನ ವಿವರ. ಮೆಸ್ಕಾಂ ವ್ಯಾಪ್ತಿಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಉಪವಿಭಾಗದ ಅಡಿಯಲ್ಲಿ ಬರುವ ಎಸ್ಸಿ ಮತ್ತು ಎಸ್ಟಿ ಪಂಗಡದವರ ರೈತರಿಗೆ ಕೃಷಿ ಪಂಪ್ ಸೆಟ್ಗಳಿಗೆ 2026-27 ಸಾಲಿಗೆ ವಿದ್ಯುತ್ ಸೌಲಭ್ಯ ಒದಗಿಸಲು ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಅರ್ಜಿ ಆಹ್ವಾನಿಸಲಾಗಿದೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಚ್ಛಿಸುವ ಅರ್ಹ ರೈತರು ಅಗತ್ಯ ದಾಖಲೆಗಳಾದ ಇತ್ತೀಚೆಗಿನ ಪಹಣಿ ಪತ್ರ, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ಕೊಳವೆ ಬಾವಿ ಇರುವ ಜಾಗದಲ್ಲಿ ನಿಂತಿರುವ ಫಲಾನುಭವಿಯು ಜಿಪಿಎಸ್ ಫೋಟೋ, ರೇಷನ್ ಕಾರ್ಡ್ ಪ್ರತಿ, ಆದಾಯ ಪ್ರಮಾಣ ಪತ್ರ, 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿಯೊಂದಿಗೆ ಜೂನ್ 15 ಶಿರಾಳಕೊಪ್ಪ ಮೆಸ್ಕಾಂ ಉಪವಿಭಾಗದ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಹಿಂದೆ ಗಂಗಾ ಕಲ್ಯಾಣ ಮತ್ತು ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ಈಗಾಗಲೇ ವಿದ್ಯುತ್ ಸಂಪರ್ಕ ಪಡೆದಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಸಲ್ಲಿಕೆಯಾದ ಅರ್ಜಿಯನ್ನು ತಾಂತ್ರಿಕ ಕಾರ್ಯಸಾಧ್ಯತೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಆಯ್ಕೆ ಸಮಿತಿಯ ಅನುಮೋದನೆಯ ಅನುಗುಣವಾಗಿ ಆದ್ಯತೆ ಮೇರೆಗೆ ಪರಿಗಣಿಸಲಾಗುವುದು ಎಂದು ಶಿರಾಳಕೊಪ್ಪ ಮೆಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಗೋಮಾತೆ ಮಾತ್ರ ನಿಜವಾದ ಅರ್ಥದಲ್ಲಿ ವಿಶ್ವಬಂಧು. ಇದನ್ನು ಹೊರತುಪಡಿಸಿದರೆ ಬೇರೆ ಯಾರೂ ವಿಶ್ವಬಂಧುವಾಗಲು ಸಾಧ್ಯವಿಲ್ಲ. ಗೋವು ಹಾಲು ನೀಡುವಾಗ ಯಾವುದೇ ತಾರತಮ್ಯ ಮಾಡುವುದಿಲ್ಲ. ಗೋವುಗಳಿಗೆ ಭವಿಷ್ಯವಿಲ್ಲ ಎಂದಾದರೆ ವಿಶ್ವಕ್ಕೂ ಉಳಿಗಾಲವಿಲ್ಲ ಎಂದು ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಹೇಳಿದರು. ಗೋವರ್ಧನ ಟ್ರಸ್ಟ್ನಿಂದ ಶಿವಮೊಗ್ಗ ಹೊರವಲಯದ ಅಬ್ಬಲಗೆರೆ ಸಮೀಪ ನಿರ್ಮಾಣವಾಗಿರುವ ವಿಶ್ವಬಂಧು ಗೋಶಾಲೆಯನ್ನು ಉದ್ಘಾಟಿಸಿ ಸಾವಯವ ಕೃಷಿ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿದ ಶ್ರೀಗಳು ಈ ಶಾಲೆಗೆ ಗೋವುಗಳನ್ನು ಒದಗಿಸುವ ಅವಕಾಶ ಸಿಕ್ಕಿದ್ದು ಅದೃಷ್ಟ ಎಂದರು. ಈಗ ನಮ್ಮ ಗೋವರ್ಧನಗಿರಿಯಿಂದ 25 ಗೋವುಗಳನ್ನು ನೀಡಲಾಗಿದೆ. ಮುಂದೆ 250 ಗೋವುಗಳನ್ನು ಒದಗಿಸುವ ಅವಕಾಶ ಸಿಗುವಂತಾಗಲಿ. ಅರ್ಹರನ್ನು ಗುರುತಿಸಿ ಗೋವುಗಳನ್ನು ನೀಡುವುದು ಸವಾಲಿನ ಕೆಲಸ. ಏಕೆಂದರೆ ಗೋವುಗಳನ್ನು ಪಡೆದವರು ಅದನ್ನು ಕಸಾಯಿ ಖಾನೆಗೆ ನೀಡಿದರೆ ಅದರ ಪಾಪ ನಮಗೆ ತಗಲುತ್ತದೆ ಎಂದು ಅಭಿಪ್ರಾಯಪಟ್ಟರು. ಮಲೆನಾಡು ಗಿಡ್ಡ ಗೋವುಗಳು ಅತ್ಯಂತ ಉತ್ಕೃಷ್ಟವಾದವು. ಅವುಗಳ ನಿರ್ವಹಣೆ ವೆಚ್ಚ ಅತ್ಯಂತ ಕಡಿಮೆ. ಅಡುಗೆ ಮನೆಯಲ್ಲಿ ಉಳಿದ ಪದಾರ್ಥಗಳೇ ಅವುಗಳಿಗೆ ಸಾಕು. ಅದು ನೀಡುವ ಹಾಲು ವೈಜ್ಞಾನಿಕವಾಗಿ ಶ್ರೇಷ್ಠವಾಗಿದೆ. ಆ ಗೋವುಗಳ ಮೂತ್ರದಲ್ಲೂ ಔಷಧೀಯ ಅಂಶಗಳಿವೆ. ಆದರೆ ಅನೇಕರಿಗೆ ಮಲೆನಾಡು ಗಿಡ್ಡಗಳ ಮಹತ್ವವೇ ಗೊತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸಾವಯವ ಕೃಷಿ ಹಾಗೂ ಮಲೆನಾಡು ಗಿಡ್ಡಕ್ಕೆ ವ್ಯಾಪಕ ಸಂಬಂಧವಿದೆ. ಇಂದು ತರಕಾರಿ ಹಣ್ಣು ಎಲ್ಲವೂ ಕಲುಷಿತವಾಗುತ್ತಿದೆ. ಸಾವಯವ ಕೃಷಿಯನ್ನು ಬೆಳೆಸುವ ದೃಷ್ಟಿಯಿಂದ ಮಲೆನಾಡು ಗಿಡ್ಡ ಸೇರಿ ಎಲ್ಲ ಗೋವುಗಳನ್ನು ಸಂರಕ್ಷಿಸಬೇಕು ಎಂದು ಹೇಳಿದರು. ಗೋವರ್ಧನ ಟ್ರಸ್ಟ್ನಿಂದ ಗೋ ಸಂರಕ್ಷಣೆಗಾಗಿ ಪ್ರತಿ ಮನೆಯಿಂದ ಮಾಸಿಕ 100 ರು ಸಂಗ್ರಹಿಸುತ್ತಿರುವ ಯೋಜನೆ ಅತ್ಯಂತ ಉತ್ತಮವಾಗಿದೆ. ಇದು ಯಾರಿಗೂ ಹೊರೆಯಾಗುವುದಿಲ್ಲ. ಇದು ಒಂದು ರೀತಿ ಜೇನು ಸಂಗ್ರಹಣೆಯಂತೆ. ಸಮಾಜವನ್ನು ಈ ಸೇವೆಯಲ್ಲಿ ಒಳಗೊಳ್ಳುವಂತೆ ಮಾಡುವುದು ಸಾಧ್ಯವಾಗುತ್ತದೆ ಎಂದರು. ಗೋವರ್ಧನ ಟ್ರಸ್ಟ್ನ ಮಹಾಪೋಷಕ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ಟ್ರಸ್ಟ್ನ ಅಧ್ಯಕ್ಷ ಕೆಇ ಕಾಂತೇಶ್, ಸಾವಯವ ಕೃಷಿಕರ ಟ್ರಸ್ಟ್ ಅಧ್ಯಕ್ಷ ಜಯಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಉಮೇಶ್ ಆರಾಧ್ಯ, ಕಾರ್ಯದರ್ಶಿ ಎಂ ನಾಗೇಶ್, ಕಾರ್ಯದರ್ಶಿ ರಮೇಶ್ ಬಾಬು, ಖಜಾಂಚಿ ಎಸ್ ಕೆ ಶೇಷಾಚಲ ಇದ್ದರು. ಮುಂದಿನ ವಿವರ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು ತಾಂಡ ಅಭಿವೃದ್ಧಿ ನಿಗಮದ ಸಹಯೋಗದೊಂದಿಗೆ ಶಿವಮೊಗ್ಗ ನಗರದ ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ಮೇ 30 ಶಿವಮೊಗ್ಗ ಜಿಲ್ಲೆಯ ಬಂಜಾರ ಸಮುದಾಯದವರಿಗೆ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಶಿಬಿರದ ಸಿದ್ಧತೆ ಕುರಿತು ಚರ್ಚಿಸಿದ ಜಿಲ್ಲಾಧಿಕಾರಿ, ಆರೋಗ್ಯ ತಪಾಸಣಾ ಶಿಬಿರ ಸಂದರ್ಭದಲ್ಲಿ ತಜ್ಞರಿಂದ ಮಾಹಿತಿ ಕಾರ್ಯಾಗಾರ ನಡೆಸಿ ಸರ್ಕಾರದಿಂದ ವಿವಿಧ ಇಲಾಖೆಗಳ ಮೂಲಕ ಬಂಜಾರ ಸಮುದಾಯಕ್ಕೆ ದೊರೆಯುತ್ತಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಒದಗಿಸಲಾಗುವುದು ಎಂದು ತಿಳಿಸಿದರು. ವಿವಿಧ ಇಲಾಖೆ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲಾಗುತ್ತದೆ. ಕಂದಾಯ ಗ್ರಾಮಗಳ ನಿವಾಸಿಗಳಿಗೆ ಹಕ್ಕುಪತ್ರ, ವೃದ್ಧಾಪ್ಯ ವೇತನ, ಅಂಗವಿಕಲರಿಗೆ ಸೌಲಭ್ಯ, ಅರ್ಹರಿಗೆ ಜಾತಿಯ ಪ್ರಮಾಣ ಪತ್ರಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು. ಬಂಜಾರ ಸಮುದಾಯದವರು ತಾಂಡಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಿಗೂ ಪರಿಹಾರೋಪಾಯ ಒದಗಿಸಲಾಗುವುದು ಎಂದರು. ತಾಂಡ ಅಭಿವೃದ್ಧಿ ನಿಗಮದಿಂದ ಬಂಜಾರ ಸಮುದಾಯದವರ ಉಡುಗೆ ತೊಡುಗೆ, ಸಾಂಪ್ರದಾಯಿಕ ಶೈಲಿ ವಸ್ತ್ರಗಳು, ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಇರಲಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಜಾತಿ ನಿಂದನೆ ಕಾಯ್ದೆ, ಅಂತರ್ಜಾತಿ ವಿವಾಹ, ವಿದ್ಯಾರ್ಥಿ ವೇತನ ಮತ್ತು ಹಾಸ್ಟೆಲ್ ಸೌಲಭ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗರ್ಭಿಣಿ ಬಾಣಂತಿಯರಿಗೆ ಒದಗಿಸಲಾಗುವ ಸೌಲಭ್ಯ, ಪೌಷ್ಟಿಕ ಆಹಾರ, ಪೋಷಣ್ ಅಭಿಯಾನದ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ ಎಂದು ಹೇಳಿದರು. ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂಎಸ್ ಸಂತೋಷ್, ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಮಲ್ಲೇಶಪ್ಪ ಇತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಎನ್ಇಎಸ್ ಮೈದಾನದಲ್ಲಿ ಮೇ 16 ಮತ್ತು 17 ಬಿಸಿಸಿಐ ಚಾಟಾ ಐಪಿಎಲ್ ಪ್ಯಾನ್ ಪಾರ್ಕ್ ನಿರ್ಮಿಸಿದ್ದು, ವಾರಾಂತ್ಯದ ಪಂದ್ಯಗಳ ನೇರ ಪ್ರಸಾರವನ್ನು ಬೃಹತ್ ಎಲ್ಇಡಿ ಪರದೆಗಳ ಮೇಲೆ ವೀಕ್ಷಿಸಬಹುದು ಎಂದು ಬಿಸಿಸಿಐ ಮಾಧ್ಯಮ ಪ್ರಭಾರಿ ರಾಘವೇಂದ್ರ ಹೇಳಿದರು. ಸ್ಟೇಡಿಯಂನಲ್ಲೇ ಕುಳಿತು ಕ್ರಿಕೆಟ್ ವೀಕ್ಷಣೆ ಮಾಡಿದಂತಹ ಅನುಭವ ಕೊಡುವುದು ಪ್ಯಾನ್ ಪಾರ್ಕ್ ಉದ್ದೇಶವಾಗಿದೆ. May 16 ಸಂಜೆ 6:30 ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಗುಜರಾತ್ ಟೈಟಾನ್ಸ್ ಪಂದ್ಯ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 17 ಮಧ್ಯಾಹ್ನ 2:30 ಕಿಂಗ್ಸ್ 11 ಪಂಜಾಬ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸಂಜೆ 6:30 ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ನಡುವಿನ ಹಣಾಹಣಿಯನ್ನು ಕ್ರಿಕೆಟ್ ಅಭಿಮಾನಿಗಳು 32x80 ಅಡಿ ಎಲ್ಇಡಿ ಪರದೆ ಮೇಲೆ ವೀಕ್ಷಿಸಬಹುದು ಎಂದರು. ವಾರಾಂತ್ಯದ 3 ಪಂದ್ಯಗಳನ್ನು ಉಚಿತವಾಗಿ ನೋಡುವ ಜತೆಗೆ ಕುಟುಂಬ ಸ್ನೇಹಿತರ ಜತೆಗೂಡಿ ತೆರಳಿ ಆಟೋಟಗಳಲ್ಲಿ ಪಾಲ್ಗೊಳ್ಳಬಹುದು. 6 ವಿವಿಧ ಬಗೆ ಕ್ರೀಡೆಗಳಿಗೆ ಅವಕಾಶವಿದೆ. ಆಹಾರ ಮಳಿಗೆಗಳು, ಸಂಗೀತ, ಮರ್ಚೆಂಡೈಸ್, ಕಿಡ್ಸ್ ಜೋನ್ ಸೇರಿ ವೈವಿಧ್ಯಮಯ ಚಟುವಟಿಕೆಗಳಿಗೆ ಅವಕಾಶವಿದೆ. ಪ್ರತಿದಿನ ಕನಿಷ್ಠ 10,000 ಕ್ರಿಕೆಟ್ ಅಭಿಮಾನಿಗಳು ಸೇರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಕೆಎಸ್ಸಿಎ ಶಿವಮೊಗ್ಗ ವಲಯ ಅಧ್ಯಕ್ಷ ನಾಗೇಂದ್ರ ಪಂಡಿತ್ ಸುದ್ದಿಗೋಷ್ಠಿಯಲ್ಲಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಜ್ಞಾನಪೀಠ ಪುರಸ್ಕೃತ ದರಾ ಬೇಂದ್ರೆ ಅವರ ಸಾಹಿತ್ಯ ಆಂಗ್ಲ ಭಾಷೆಗೆ ತರ್ಜುಮೆಗೊಂಡಿದ್ದರೆ ಖಂಡಿತವಾಗಿಯೂ ನೊಬೆಲ್ ಪ್ರಶಸ್ತಿ ಲಭಿಸುತ್ತಿತ್ತು. ಇಡೀ ವಿಶ್ವಕ್ಕೆ ಬೇಂದ್ರೆ ಅವರ ಪರಿಚಯವಾಗುತ್ತಿತ್ತು ಎಂದು ಸಾಹಿತಿ ವಿಮರ್ಶಕ ಸುಬ್ರಾಯ ಚಕ್ಕೋಡಿ ಅಭಿಪ್ರಾಯಪಟ್ಟರು. ಶಿವಮೊಗ್ಗ ನಗರದ ಕರ್ನಾಟಕ ಸಂಘದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಜೀವಮಾನ ಸಾಧನೆಗೆ ಡಾ ದರಾ ಬೇಂದ್ರೆ ಕಾವ್ಯ ಪುರಸ್ಕಾರ ಸ್ವೀಕರಿಸಿ ಮಾತನಾಡಿದ ಅವರು, ಬೇಂದ್ರೆಯವರ ಸಾಹಿತ್ಯ ಆಂಗ್ಲ ಭಾಷೆಗೆ ತರ್ಜುಮೆಯಾಗದ ಕಾರಣ ಬೇಂದ್ರೆ ವಿಶ್ವ ಶಕ್ತಿಯಾಗುವ ಬದಲು ಕರ್ನಾಟಕದ ಶಕ್ತಿಯಾಗಿ ಸೀಮಿತಗೊಂಡರು ಎಂದರು. ನಾನು ಮೊದಲ ಬಾರಿಗೆ ಬೇಂದ್ರೆಯವರನ್ನ ಭೇಟಿಯಾಗಿದ್ದು 1960ರಲ್ಲಿ ಮಣಿಪಾಲದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ. ಆಗ ಬೇಂದ್ರೆ ನೇತೃತ್ವದಲ್ಲಿ ನಡೆದಿದ್ದ ಅನೌಪಚಾರಿಕ ಕವಿಗೋಷ್ಠಿಯೊಂದರಲ್ಲಿ ನಾನು ಕವನ ವಾಚನ ಮಾಡಿದ್ದೆ. ಅದನ್ನ ಕೇಳಿದ ಬೇಂದ್ರೆ ನನ್ನ ಬೆನ್ನು ತಟ್ಟಿದ್ದರು. ಇಂದು ಅವರ ಹೆಸರಿನಲ್ಲಿ ಪ್ರತಿಷ್ಠಿತ ಕರ್ನಾಟಕ ಸಂಘ ನೀಡಿರುವ ಪುರಸ್ಕಾರಕ್ಕೆ ಭಾಜನವಾಗಿದ್ದು ಅತೀವ ಸಂತೋಷ ತಂದಿದೆ ಎಂದು ಹೇಳಿದರು. ನನ್ನ ಬರಹದಲ್ಲಿ ಯಾವುದೇ ಪ್ರಭಾವವಿಲ್ಲ. ಆರಂಭಿಕವಾಗಿ ನಾನು ಯಕ್ಷಗಾನದಲ್ಲಿ ಪದಗಳನ್ನು ಹೇಳುತ್ತಿದ್ದೆ. ಅದು ನನ್ನ ತಂದೆಯ ವೃತ್ತಿಯೂ ಆಗಿತ್ತು. ತಂದೆಯ ಪ್ರಭಾವಳಿಯ ನೆರಳಿನಿಂದ ಹೊರಬರಬೇಕೆಂಬ ಕಾರಣದಿಂದ ಕಾವ್ಯ ರಚನೆಯಲ್ಲಿ ತೊಡಗಿಕೊಂಡೆ. ನನ್ನ ಕಾವ್ಯವೊಂದನ್ನು ಲಕ್ಷಾಂತರ ಮಂದಿ ಓದಿದ್ದಾರೆ ಎಂದಾದರೆ ನಾನು ಅವರೆಲ್ಲರನ್ನೂ ತಲುಪಿದ್ದೇನೆ ಎಂಬ ಸಂತೃಪ್ತ ಭಾವ ನನ್ನದಾಗಿದೆ ಎಂದು ಭಾವುಕರಾದರು. ಸಾಹಿತಿ ವಿಮರ್ಶಕ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರಿಗೆ ಜೀವಮಾನ ಸಾಧನೆಗಾಗಿ ಡಾಕ್ಟರ್ ತ್ರಿನಮ್ ಶ್ರೀ ಸಾಹಿತ್ಯ ವಿಮರ್ಶೆ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಶಂಕರನಾರಾಯಣ ಶಾಸ್ತ್ರಿ ಅಧ್ಯಕ್ಷತೆ ವಹಿಸಿದ್ದರು. ಕರ್ನಾಟಕ ಸಂಘದ ಕಾರ್ಯದರ್ಶಿ ವಿನಯ್ ಶಿವಮೊಗ್ಗ ಉಪಸ್ಥಿತರಿದ್ದರು. ಸುಬ್ರಾಯ್ ಚಕ್ಕೋಡಿ ಅವರ ಸಾಹಿತ್ಯ ಸಾಧನೆ ಕುರಿತು ಸಾಹಿತಿ ಕೆಪಿ ಸುರೇಶ್ ನರಹಳ್ಳಿ ಕುರಿತು ಸಾಹಿತಿ ಹಳೆಮನೆ ರಾಜಶೇಖರ್ ಅಭಿನಂದನಾ ಭಾಷಣ ಮಾಡಿದರು. ಮುಂದಿನ ವಿವರ. ಪ್ರಗತಿಪರ ಧ್ಯೇಯೋದ್ದೇಶಗಳು ಮಾನವನ ಶ್ರೇಯಸ್ಸಿಗೆ ಮೂಲವಾಗಿದ್ದು ಸತ್ಯಾನ್ವೇಷಣೆಯ ದಾರಿಯಲ್ಲಿ ನಡೆದಾಗ ಜೀವನ ಮೌಲ್ಯ ಸಮೃದ್ಧಗೊಳ್ಳಲು ಸಾಧ್ಯವಿದೆ ಎಂದು ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು. ಶಿವಮೊಗ್ಗ ನಗರದ ಶ್ರೀ ಜಗದ್ಗುರು ಪಂಚಾಚಾರ್ಯ ಕೈಗಾರಿಕಾ ತರಬೇತಿ ಕೇಂದ್ರದ ಆವರಣದಲ್ಲಿ ಶುಕ್ರವಾರ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಹಾಗೂ SJP ITI 32ನೇ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಜನಜಾಗೃತಿ ಧರ್ಮ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕೆಡುಕುಗಳನ್ನು ಮೆಟ್ಟಿ ನಿಂತು ಒಳಿತಿನತ್ತ ಹೆಜ್ಜೆ ಹಾಕುವುದೇ ಮಾನವನ ಗುರಿಯಾಗಬೇಕು. ಕಾಯಿಸಿದ ಚಿನ್ನ ಒಡವೆಯಾಗುತ್ತದೆ, ಬಡಿದ ತಾಮ್ರ ತಂತಿಯಾಗುತ್ತದೆ, ಕೆತ್ತಿದ ಕಲ್ಲು ಸುಂದರ ಮೂರ್ತಿಯಾಗುತ್ತದೆ. ಅದರಂತೆ ಸಂಸ್ಕಾರ ಸಚ್ಚಾರಿತ್ರ್ಯದಿಂದ ಬದುಕು ಉಜ್ವಲವಾಗುತ್ತದೆ. ಮನುಷ್ಯನಲ್ಲಿ ಬುದ್ಧಿ ಮತ್ತು ಸದ್ವಿಚಾರಗಳು ಬೆಳೆದು ಬಂದಾಗ ಶ್ರೇಯಸ್ಸು ಪಡೆಯಲು ಸಾಧ್ಯ ಎಂದು ತಿಳಿಸಿದರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
7: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
6: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
7: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
6: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
8: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
6: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
9: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
10: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
9: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
11: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
12: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
13: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
14: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮ್ಗೆ ಗೊತ್ತಾ?
15: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
16: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
17: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
18: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7487-1096. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ. ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. ಎಐ ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
5: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
18: ಸಿಬಿಎಸ್ಇ ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಪ್ರೀ ಕೆಜಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
5: ಸಂಪರ್ಕಿಸಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
19: ಹಲೋ ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಸ್ವಲ್ಪ ಗಂಭೀರವಾದ ಅಷ್ಟೇ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಅದು ಏನು ಅಂತಂದ್ರೆ ರೋಡ್ ರೇಜ್. ಏನಿದು ರೋಡ್ ರೇಜ್ ಅಂತೀರಾ? ಎಸ್, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ರಸ್ತೆ ಮೇಲೆ ನಮ್ಗೆ ಬರೋ ಆ ಕೆಟ್ಟ ಕೋಪ ಇದೆಯಲ್ಲ, ಅದಕ್ಕೆ ರೋಡ್ ರೇಜ್ ಅಂತ ಹೇಳ್ತೀವಿ. ಥೋ, ಏನ್ರಿ ಜೀವನ? ಲೋನು EMI ಕಟ್ಬೇಕು, ಮನೆ ಓನರ್ ಮುಂದಿನ ತಿಂಗಳಿಂದ ಬಾಡಿಗೆ ಜಾಸ್ತಿ ಮಾಡ್ತೀನಿ ಅಂತ ಬೇರೆ ಹೇಳಿದ್ದಾರೆ, ಮಕ್ಕಳ ಸ್ಕೂಲ್ ಫೀಸ್ ಬೇರೆ ಹೊರೆ, ಹೆಂಡತಿನೋ ಈ ಸಲ ಆನಿವರ್ಸರಿಗೆ ನೆಕ್ಲೆಸ್ ಬೇಕು ಅಂತ ಕೇಳಿದ್ದಾಳೆ, ಸಂಬಳ ಬೇರೆ ಹೈಕ್ ಆಗ್ತಾ ಇಲ್ಲ, ಅಯ್ಯೋ ಧ್ರುಮಧ್ಯದಲ್ಲಿ ಈ ಉರಿ ಬಿಸಿಲು ಬೇರೆ ನೆತ್ತಿ ಸುಡ್ತಾ ಇದೆ, ಅದೇನ್ ರೋಡು ಅಂತ ಮಾಡಿದ್ದಾರೋ ಏನೋ, ಬರೀ ಹಂಪುಗಳು ಗುಂಡಿಗಳು, ಆಫೀಸ್ಗೆ ಬೇರೆ ಲೇಟ್ ಆಗ್ತಿದೆ, ಅರ್ಧ ದಿನ ಸ್ಯಾಲ್ರಿ ಕಟ್ ಆಗುತ್ತೆ. ಹೀಗೆ ಯೋಚಿಸ್ತಾ ಟೆನ್ಷನ್ ಹೆಚ್ಚಾಗ್ತಿರುವಾಗ್ಲೇ ಅಕ್ಕಪಕ್ಕದ ಯಾವುದೋ ಒಂದು ವೆಹಿಕಲ್ಗೆ ಇವರ ಗಾಡಿ ಟಚ್ ಆಗಿರುತ್ತೆ. ಆಗ ನೋಡಿ ಗಲಾಟೆ ಶುರುವಾಗುತ್ತೆ. ಗುದ್ದಿದವನು, ಗುದ್ದಿಸ್ಕೊಂಡವನು, ಇಬ್ಬರು ಕೂಡ ದೈನಂದಿನ ಒತ್ತಡಗಳಿಂದ ಬೇಸತ್ತಿರ್ತಾರೆ. ಆಗ ಜಗಳಕ್ಕೆ ಬಿದ್ದು ಪರಿಸ್ಥಿತಿ ಕೈ ಮೀರಿರುತ್ತೆ. ಬೈದಾಟ ಬಡಿದಾಟದಿಂದ ಕೋಪವನ್ನ ಹೊರಗೆ ಹಾಕ್ತಾ ಇರ್ತಾರೆ. ಈ ಗಲಾಟೆಯನ್ನ ಯಾರ್ಯಾರೋ ವಿಡಿಯೋ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ. ಈ ಒಂದು ಗಲಾಟೆ ಪೊಲೀಸ್ ಠಾಣೆ ಮೆಟ್ಲೇರೆ ಬಿಡುತ್ತೆ. ಒಂದ್ ಕಡೆ ಕೇಸು, ಇನ್ನೊಂದ್ ಕಡೆ ವೆಹಿಕಲ್ ಸೀಜು. ಸೊ ಇವುಗಳು ಇತ್ತೀಚೆಗೆ ಪ್ರತಿದಿನ ರಸ್ತೆಗಳಲ್ಲಿ ಕಾಣಿಸ್ತಾ ಇರುವಂತಹ ಘಟನೆಗಳು ಸ್ನೇಹಿತರೆ. ಇದಕ್ಕೆ ಕಾರಣಗಳು ಒಂದೆರಡಲ್ಲ. ಪ್ರೆಷರ್ ಕುಕ್ಕರ್ ತರ ನಮ್ಮ ನಗರಗಳು, ನಗರವಾಸಿಗಳದ್ದು ವೇಗದ ಜೀವನ, ಯಾವಾಗ್ಲೂ ಅರ್ಜೆಂಟ್ನಲ್ಲೇ ಇರ್ತಾರೆ. ಸಮಾಧಾನಕ್ಕಿಂತ ಸ್ವಪ್ರತಿಷ್ಠೆ ಹೆಚ್ಚು ಅಂತಾನೆ ಹೇಳ್ಬೋದು. ಬೇರೆಯವರಿಂದ ಸ್ವಲ್ಪ ತೊಂದರೆ ಆದ್ರೆ ಸಾಕು, ಸಹಿಸೋದಿಲ್ಲ. ಆದ್ರೆ ತಮ್ಮಿಂದ ಬೇರೆಯವರಿಗೆ ತೊಂದರೆ ಆದ್ರೆ ಮಾತ್ರ ಅದು ಲೆಕ್ಕಕ್ಕೆ ಇಲ್ಲ, ಸದಾ ಗಜಿಬಿಜಿಯಲ್ಲೇ ಓಡಾಡ್ತಾ ಇರ್ತಾರೆ. ಮನೆಯಲ್ಲಾದ್ರೂ ಆಯ್ತು ಅಥವಾ ಕಚೇರಿಯಲ್ಲಾದ್ರೂ ಆಯ್ತು, ಕೋಪನ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ, ಹಾಗಾಗಿ ತಾಳ್ಮೆ ಅನ್ನೋ ಕಟ್ಟೆ ಕಳ್ಕೊಂಡ್ಬಿಡ್ತಾರೆ. ಹಾಗೆಯೇ ಸ್ನೇಹಿತರೆ, ಮೆಟ್ರೋಪಾಲಿಟನ್ ಸಿಟೀಸ್ ಅಂದ್ರೆ ಬೆಂಗಳೂರು, ದೆಹಲಿ, ಮುಂಬೈ, ಚೆನ್ನೈ, ಹೈದರಾಬಾದ್, ನೋಯ್ಡಾ, ಹೀಗೆ ಬಹುತೇಕ ಮಹಾನಗರಗಳಲ್ಲಿ ರೋಡ್ ರೇಜ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಈ ರೋಡ್ ರೇಜ್ ಪ್ರಕರಣಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಆಗೋದಿಲ್ವಾ ಅಂತ ಅಂದ್ರೆ ಖಂಡಿತವಾಗಿಯೂ ಆಗುತ್ತೆ. ಹೇಗೆ ಅಂತಂದ್ರೆ ಅದಕ್ಕೆ ಅಂತ ಒಂದಿಷ್ಟು ಟಿಪ್ಸ್ ಗಳಿವೆ, ಅದನ್ನ ಫಾಲೋ ಮಾಡಿದ್ರೆ ಆಯ್ತು. ಸೊ ಹಾಗಾದ್ರೆ ಆ ಟಿಪ್ಸ್ ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಏನಿದು ಶಬ್ದ ಅಂತ ಗಾಬರಿ ಆಗ್ತಾ ಇದ್ದೀರಾ? ಎಸ್, ರಸ್ತೆಗಿಳಿದ್ರೆ ಸಾಕು, ಎಲ್ಲರಿಗೂ ಅರ್ಜೆಂಟೆ. ಯಾರೋ ಒಬ್ರು ಅಡ್ಡ ಬಂದ್ರೆ ಸಾಕು, ನಮ್ಮೊಳಗಿರೋ ರೆಸಲ್ ಅನ್ನೋ ಅನಿಮಲ್ ಆಚೆಗ್ ಬಂದ್ಬಿಡತ್ತೆ. ಗಾಡಿ ಸೈಡಿ ಹಾಕಿ ಶರ್ಟ್ ಕಾಲರ್ ಹಿಡಿದು ಜಗಳ ಮಾಡೋದಕ್ಕೆ ನಿಲ್ತೀವಿ ಅಲ್ವಾ? ಇದಕ್ಕೇನೆ ನಮ್ಮ ಸಾಹೇಬ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಸಾಹೇಬ್ರು ಅಂದ್ರೆ ನಮ್ಮ ಪೊಲೀಸ್ ಸಾಹೇಬ್ರು ಏನ್ ಹೇಳ್ತಾರೆ ಅಂದ್ರೆ, ರೋಡ್ ರೇಂಜ್ ಅಂತ ಹೇಳ್ತಾರೆ. ಸ್ನೇಹಿತರೆ, ನಿಮಗ್ ಗೊತ್ತಾ, ಮೊನ್ನೆಯಷ್ಟೇ ಬೆಂಗಳೂರಿನಲ್ಲಿ ಇತ್ತೀಚೆಗೆ ರಸ್ತೆಯ ರಂಪದ ಮಧ್ಯೆ ವ್ಯಕ್ತಿಯೊಬ್ರು ಬಾನೆಟ್ ಮೇಲೆ ನೇತಾಡ್ತಾ ಇದ್ರು. ಚಾಲಕ ಕಾರನ್ನ ಕಿಲೋಮೀಟರ್ ಗಟ್ಟಲೆ ಚಲಾಯಿಸಿದ್ರ ಬಗ್ಗೆ ಇಡೀ ದೇಶದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗೀಗಂತೂ ಹಾರನ್ ಮಾಡೋದು ಅಂತಂದ್ರೆ ಮುಂದೆ ಇರುವಂತಹ ವಾಹನದ ಸವಾರನಿಗೆ ಸವಾಲೊಡ್ಡಿರೋ ರೀತಿಯಲ್ಲಿ ಇರುತ್ತೆ, ಪ್ರಚೋದನೆ ಮಾಡಿದಂತಿರುತ್ತೆ. ಸೊ ಆಗ ಅವರು ಅದನ್ನ ಅವಮಾನ ಅಂತ ಅರ್ಥದಲ್ಲಿ ತೆಗೆದುಕೊಳ್ತಾರೆ. ಯಾರೋ ಇನ್ನೊಬ್ರು ನನಗೆ ಹಾರನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವಮಾನವಾಗಿ ಸ್ವೀಕರಿಸ್ಕೊಳ್ತಾರೆ. ಸತತವಾಗಿ ಹಾರನ್ ಮಾಡ್ತಾ ಇದ್ರಂತೂ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಕ್ಕೆ ಸಮ ಅಂತ ಹೇಳಿ ಜಗಳ ಕೇಳಿತಾರೆ. ಸೊ ಹೀಗಾದ್ರೆ ರೋಡ್ ರೇಜಿಗೆ ಪರಿಹಾರನೇ ಇಲ್ವಾ ಶ್ವೇತಾ ಅಂತ ನೀವು ಕೇಳೋದಾದ್ರೆ, ಖಂಡಿತ ಇದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ, ಸೌಜನ್ಯದ ನಡವಳಿಕೆ ಅದಕ್ಕೆ ಮೊದಲ ಮದ್ದು ಅಂತಾನೆ ಹೇಳ್ಬಹುದು. ಆಕಸ್ಮಿಕವಾಗಿ ಬೇರೆ ವಾಹನಕ್ಕೆ ನಿಮ್ಮ ವಾಹನ ತಗುಲಿದ್ರೆ, ಅಂದ್ರೆ ಟಚ್ ಆಯ್ತು ಅಂತಂದ್ರೆ, ಗಾಬರಿ ಆಗ್ಬೇಡಿ ಅಥವಾ ಜಗಳಕ್ಕೆ ಹೋಗ್ಬೇಡಿ. ಸಮಾಧಾನದಿಂದ ಪರಿಸ್ಥಿತಿಯನ್ನ ವಿವರಿಸಿ. ಎದುರಿಗಿರುವಂತಹ ವ್ಯಕ್ತಿ ಬೆದರಿಕೆ ಹಾಕಿದ್ರೆ ಅಥವಾ ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಅವರಿಲ್ಲ ಅಂತಂದ್ರೆ, ಉಪಾಯವಾಗಿ ಅಲ್ಲಿಂದ ದೂರ ಸರಿಯಿರಿ. ಟ್ರಾಫಿಕ್ ಪೊಲೀಸ್ ಅಥವಾ 112 ಈ ನಂಬರ್ಗೆ ಕರೆ ಮಾಡಿ ಸಹಾಯ ಪಡ್ಕೊಳ್ಳಿ. ಸೊ ಹಾಗೆ ಈಗಿನ CCTV ಯುಗದಲ್ಲಿ ಪ್ರತಿಯೊಬ್ಬರ ಪ್ರತಿಯೊಂದು ನಡೆಯೂ ಕೂಡ CCTVಯಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ ಅಂತ ಮರಿಬೇಡಿ. ಹಾಗೆ ಇನ್ನ ಎರಡನೇ ಟಿಪ್ ಏನಪ್ಪಾ ಅಂದ್ರೆ, ರಸ್ತೆಯಲ್ಲಿ ಯಾರ ತಪ್ಪಿದ್ರು ಕೂಡ ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ. ಒಂದೇ ಸಮನೆ ಬೈಯಕ್ಕೆ ಹೋಗ್ಬೇಡಿ. ಅವರು ಅವಸರದಲ್ಲಿ ಇರಬಹುದು ಅಂತ ಅನ್ಕೊಳ್ಳಿ, ಇಲ್ಲ ಅವರಿಗೆ ವೆಹಿಕಲ್ ಡ್ರೈವ್ ಮಾಡೋದ್ರಲ್ಲಿ ಅನುಭವ ಕಡಿಮೆ ಇರಬಹುದು ಅಂತ ಭಾವಿಸಿ ಸಮಾಧಾನದಿಂದ ನೀವೇ ಮುಂದಕ್ಕೆ ಹೋಗಿ. ಇನ್ನ ಮೂರನೇ ಟಿಪ್ ಏನ್ ಗೊತ್ತಾ ಸ್ನೇಹಿತರೆ, ಗಡಿಬಿಡಿಯಲ್ಲಿ ವೆಹಿಕಲ್ ಡ್ರೈವ್ ಮಾಡೋದು ಆತಂಕ ಮತ್ತು ಕೋಪಕ್ಕೆ ಕಾರಣವಾಗುತ್ತೆ. ಎಲ್ಲಿಗಾದ್ರೂ ಹೊರಡೋದಿದ್ರೆ ಅದು 10 ನಿಮಿಷ ಮುಂಚೆ ಹೊರಟರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ಬೇರೆ ವಾಹನಕ್ಕೆ ಟಚ್ ಆಗುವಂತಹ ಸಾಧ್ಯತೆಗಳು ಕಡಿಮೆ ಆಗಬಹುದು, ಹಾಗೆ ಜಗಳಕ್ಕೆ ದಾರಿ ಮಾಡಿಕೊಡುವ ಪ್ರಸಂಗಗಳು ಕೂಡ ಕಡಿಮೆ ಆಗಬಹುದು ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ನಿಮಗೆ ಮನೆಯಿಂದ ಹೊರಡ್ತಲೇ ನಿಮಗೆ ಕೋಪ, ಹತಾಶೆ ಅಥವಾ ಒತ್ತಡದಲ್ಲಿದ್ರೆ ವಾಹನ ಅಂದ್ರೆ ನಿಮ್ಮ ವೆಹಿಕಲ್ನ ಡ್ರೈವ್ ಮಾಡದೇ ಇರೋದು ಉತ್ತಮ. ಹಾಗೆ ಯಾರಾದ್ರೂ ಅಡ್ಡಾದಿಡ್ಡಿ ವಾಹನ ಚಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅಂಥವರಿಂದ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ. ಸಾಧ್ಯವಾದ್ರೆ ಅದರ ಫೋಟೋವನ್ನು ತೆಗೆದುಕೊಂಡು ವಿವರಗಳೊಂದಿಗೆ BTP ಅಸ್ತ್ರಂ ಆಪ್ಗೆ ಅಪ್ಲೋಡ್ ಮಾಡಿ. ತಪ್ಪಿತಸ್ಥರ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಪ್ಲೋಡ್ ಮಾಡಬಹುದು, ಹಾಗೆ ಪೊಲೀಸರಿಗೆ ಮಾಹಿತಿ ನೀಡಬಹುದು. ನಂತರ ಸಂಬಂಧಪಟ್ಟ ಅಧಿಕಾರಿಗಳನ್ನ ಟ್ಯಾಗ್ ಮಾಡ್ಕೋಬಹುದು ಸ್ನೇಹಿತರೆ. ಹಾಗೆ ರಸ್ತೆಯಲ್ಲಿ ರಂಪಾಟ ಆದ್ಮೇಲೆ ಆ ವ್ಯಕ್ತಿ ನಿಮ್ಮನ್ನ ಹಿಂಬಾಲಿಸ್ತಿದ್ರೆ ಸಮೀಪದ ಪೊಲೀಸ್ ಠಾಣೆಗೆ ಅಥವಾ ಹೆಚ್ಚು ಜನರಿರುವ ಜಾಗಕ್ಕೆ ಹೋಗಿ. ನೀವು ಬೈಕ್ ಮೇಲಿದ್ರೆ ಎದುರಿಗಿರುವ ವ್ಯಕ್ತಿ ಅದೆಷ್ಟೇ ರೋಷ ವೇಷ ತೋರಿಸಿದ್ರು ಕೂಡ ಸಮಾಧಾನದಿಂದಿರಿ. ನಾನು ಆಗ್ಲೇ ತಿಳಿಸಿದ ಹಾಗೆ 112 ಈ ನಂಬರ್ಗೆ ಕರೆ ಮಾಡಿ ದೂರು ನೀಡಿ. ನಂತರ ಪೊಲೀಸ್ ವಾಹನಗಳು ಸಾಮಾನ್ಯವಾಗಿ 10-15 ನಿಮಿಷಗಳಲ್ಲಿ ಸ್ಥಳಕ್ಕೆ ಬರ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಕಣ್ಣಿಗೆ ಕಣ್ಣು ಕೊಟ್ಟು ನೋಡ್ಬೇಡಿ. ಆಕ್ರಮಣಕಾರಿ ಚಾಲಕರೊಂದಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಅಂತಂದ್ರೆ ಜಗಳಕ್ಕೆ ಕರ್ದಂತೆ. ಸೊ ಹಾಗಾಗಿ ನಿಮ್ಮ ದೃಷ್ಟಿ ರಸ್ತೆ ಮೇಲೆ ನೆಟ್ಟಿಗಿರ್ಲಿ. ಜಗಳ ಗಂಟರನ್ನ ಸುಮ್ಮನೆ ಇರಿಸೋದಕ್ಕೆ ಆ ಸಮಯದಲ್ಲಿ ನಿಮ್ಮ ಮೌನ ಅತ್ಯಮೂಲ್ಯವಾಗಿರುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ರೋಡ್ ರೇಂಜ್ನ ಟಿಪ್ಸ್ಗಳನ್ನ ನೀವು ಕೇಳಿಸ್ಕೊಂಡಿದ್ದಾಯ್ತು. ಹಾಗೆ ಇನ್ನು ಮುಂದಿನ ಭಾಗದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ರೋಡ್ ರೇಜ್ ಬಗ್ಗೆ ಒಂದಿಷ್ಟು ಟಿಪ್ಸ್ ಗಳನ್ನ ಕೊಡ್ತಾ ಇದೆ. ರಸ್ತೆಯಲ್ಲಿ ಯಾರೋ ಒಬ್ಬ ರಾಂಗ್ ಸೈಡ್ ನಿಂದ ಬಂದ ಅಂತನೋ, ಅಥವಾ ಸಿಗ್ನಲ್ ಜಂಪ್ ಮಾಡಿದ ಅಂತನೋ, ನಾವು ಸ್ಟೇರಿಂಗ್ ಬಿಟ್ಟು ಜಗಳಕ್ಕೆ ಇಳಿತೀವಿ ಅಲ್ವಾ? ಅದರಿಂದ ಆಗೋದು ಬರೀ ಟೆನ್ಷನ್ ಅಷ್ಟೇ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಸೊ ಹಾಗೆ ಆಗ್ಬಾರ್ದು ಅಂತಂದ್ರೆ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ಫಾಲೋ ಮಾಡಿದಲ್ಲಿ ರೋಡ್ ರೇಜ್ ಅಲ್ಲಿ ನೀವು ಸಿಕ್ಕಾಕೊಳ್ಳೋದಿಲ್ಲ. ಹಾಗೆ ಸ್ನೇಹಿತರೆ, ನಿಮಗೆ ಗೊತ್ತಾ, ರ್ಯಾಶ್ ಡ್ರೈವಿಂಗ್ ನಿಂದ ರೋಡ್ ರೇಜ್ ಪ್ರಕರಣಗಳು ಹೆಚ್ಚತಾನೆ ಇದೆ. ರೋಡ್ ರೇಜ್ ನಿಂದ ಉಂಟಾಗುವ ಗಾಯಗಳು ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ ಪ್ರಮಾಣ. ಹಾಗೆ ಚಾಲಕರ ತಪ್ಪಿನಿಂದ ಸಂಭವಿಸ್ತಾ ಇರೋ ರೋಡ್ ರೇಜ್ ಪ್ರಕರಣಗಳ ಸಂಖ್ಯೆ 80% ನಷ್ಟಾಗಿದೆ. ಹಾಗೆ 6 ತಿಂಗಳಲ್ಲಿ ಒಂದಾದ್ರೂ ರೋಡ್ ರೇಜ್ ಅನುಭವಿಸಿದವರ ಸಂಖ್ಯೆ 57% ನಷ್ಟಿರುತ್ತೆ. ಏನ, ರೋಡ್ ರೇಜ್ ನ ಅತಿ ಹೆಚ್ಚು ಘಟನೆಗಳು ನಡೆಯುವ ಸಮಯ ಬೆಳಗ್ಗೆ 8-10 ಗಂಟೆ, ಹಾಗೆ ಸಂಜೆ 6-9 ಗಂಟೆ. ಸೊ ಈ ಟೈಮಿಂಗ್ಸ್ ಅಲ್ಲಿ ನೀವು ನಿಗಾ ಇಟ್ಟು ಡ್ರೈವ್ ಮಾಡೋದು ಅತಿ ಉತ್ತಮ ಅಂತಾನೆ ಹೇಳಬಹುದು. ನಂತರ 18-35 ವರ್ಷದೊಳಗಿರೋರು ರೋಡ್ ರೇಜ್ ನಲ್ಲಿ ಭಾಗಿಯಾಗುವುದು ಹೆಚ್ಚಾಗ್ತಾ ಇದೆ. ಸೊ ಸ್ನೇಹಿತರೆ, ಈ ಒಂದು ಕೆಲ ಮಾಹಿತಿಗಳನ್ನ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋನಲ್ಲಿ ರಿಪೋರ್ಟ್ ಆಗಿರೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಕಡೆಯದಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಈ ಒಂದು ರೋಡ್ ರೇಜ್ ಸಂಭವಿಸುವ ಸಂದರ್ಭ ಇದ್ರೆ ಕಾರ್ನಿಂದ ಕೆಳಗೆ ಇಳಿಬೇಡಿ. ಕಾರಿನ ವಿಂಡೋಸ್ ಏರ್ಸ್ಕೊಳ್ಳಿ. ಕಾರ್ ಡೋರ್ಸ್ ಅನ್ನ ಲಾಕ್ ಮಾಡ್ಕೊಳ್ಳಿ. ಪರಿಸ್ಥಿತಿ ಕೈ ಮೀರುತ್ತೆ ಅಂತ ಅನ್ಸಿದ್ರೆ ತಕ್ಷಣ 112 ಈ ನಂಬರ್ಗೆ ಕರೆ ಮಾಡಿ, ಅಥವಾ ಸಮೀಪದ ಪೊಲೀಸ್ ಸ್ಟೇಷನ್ ಕಡೆಗೆ ವಾಹನ ಚಲಾಯಿಸಿ. ನಿಮ್ಮ ಮೊಬೈಲ್ ಫೋನ್ನಲ್ಲಿ ಘಟನೆಯನ್ನ ರೆಕಾರ್ಡ್ ಮಾಡ್ಕೊಳ್ಳಿ. ಆದರೆ ಅದು ಎದುರಾಳಿಯನ್ನ ಮತ್ತಷ್ಟು ಕೆರಳಿಸಿದಂತೆ ಎಚ್ಚರ ವಹಿಸಿಕೊಂಡು ರೆಕಾರ್ಡ್ ಮಾಡ್ಕೊಳ್ಳಿ. ಸೊ ಕೊನೆಯದಾಗಿ ಒಂದು ಮಾಹಿತಿಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ರಸ್ತೆಯಲ್ಲಿ ನೀವು ತೋರಿಸುವಂತಹ ಒಂದು ಕ್ಷಣದ ಕೋಪ ನಿಮ್ಮ ಅಥವಾ ಬೇರೆಯವರ ಜೀವನವನ್ನೇ ಬದಲಾಯಿಸಬಹುದು. ಸ್ನೇಹಿತರೆ, ಮನೆಗೆ ಹೋದಾಗ ನಿಮ್ಮ ಮುಖದಲ್ಲಿ ನಗು ಇರಬೇಕೇ ಹೊರತು ಗಾಯಗಳಲ್ಲ. ಸೊ ಸ್ನೇಹಿತರೆ, ನಗರಗಳಲ್ಲಿ ಟ್ರಾಫಿಕ್ ದಟ್ಟಣೆ, ಮಾನಸಿಕ ಒತ್ತಡ ಮತ್ತು ಅಹಂನಿಂದ ಶುರುವಾಗುವ ಸಂಘರ್ಷಗಳು ರಸ್ತೆಗಳನ್ನು ರಣರಂಗವನ್ನಾಗಿ ಮಾಡ್ತಾ ಇದೆ. ಕ್ಷಣಿಕ ಕೋಪದಿಂದ ಕೆಲವೊಂದ್ಸರಿ ಪ್ರಾಣಹಾನಿಗೆ, ಕ್ರಿಮಿನಲ್ ಪ್ರಕರಣಗಳಿಗೆ, ವಾಹನವನ್ನೇ ಅಸ್ತ್ರವನ್ನಾಗಿ ಬಳಸಿ ಗುದ್ದುವಂತಹ ಅಮಾನವೀಯ ಘಟನೆಗೆ ದಾರಿ ಮಾಡಿಕೊಡ್ತಾ ಇದೆ. ಸವಾರರಲ್ಲಿ ಮಾಯವಾಗ್ತಾ ಇರುವ ಸಂಯಮ ಈಗ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಬೆಳೀತಾ ಇದೆ. ಇದಕ್ಕೆ ನಿರ್ದಿಷ್ಟ ಕಾರಣಗಳೇನು, ಹಾಗೆ ಪರಿಹಾರವೇನು ಅಂತ ಈಗಷ್ಟೇ ನಾನು ನಿಮಗೆ ತಿಳಿಸಿದ್ದಾಯ್ತು. ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಉಪಯುಕ್ತ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET-ಗೆ ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
3: Hi, I'm a doctor. I have seen many colleges, but for the holistic development of your children, there is no better college like Shri Adichunchangiri PU College, Shivamogga.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
6: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಅಥವಾ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ, ಅಥವಾ ಮೆಸೇಜ್ ಕೂಡ ಮಾಡಿ ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680 9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು,

ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಂಗನಿಂದ ಮಾನವಾದಂತಹ ಟೈಮ್ನ ನಾವು ನೆನ್ಪು ಮಾಡ್ಕೊಳ್ತಾ ಹೋದರೆ ನಾವೆಲ್ಲ ಸಮಾಜ ವಿಜ್ಞಾನ ಬುಕ್ಗಳಲ್ಲೆಲ್ಲ ನೋಡ್ತಾ ಬಂದ್ವಿ. ಸೊ ಮಂಗನಿಂದ ಮಾನವ ಆಗ್ತಾ ಆಗ್ತಾ ಆಗ್ತಾ ಎಷ್ಟೊಂದು ಆವಿಷ್ಕಾರಗಳನ್ನು ಮಾಡ್ಕೊಳ್ತಾ ಬರ್ತಾನೆ, ಅಲ್ಲಿಂದ ಬೆಂಕಿ ಹಚ್ಚೋದಕ್ಕೆ ಶುರು ಮಾಡ್ತಾನೆ, ಆಮೇಲೆ ಬಟ್ಟೆ ಧರಿಸೋಕ್ಕೆ ಶುರು ಮಾಡ್ತಾನೆ, ಈ ಥರದ್ದೆಲ್ಲ ಆಗ್ತಾ ಬರುತ್ತೆ. ಆ್ಯಂಡ್ ಇವಾಗ ಬುದ್ಧಿಜೀವಿ ಮನುಷ್ಯರು ಏನು ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಇವತ್ತು ನಾನು ಹೇಳ್ತಾ ಇರೋ ವಿಷಯ ಏನಪ್ಪ ಅಂತಂದರೆ, ಈಗ ನಾವು ಬಟ್ಟೆಗಳನ್ನು ಧರಿಸ್ತೀವಿ ಅಂತಂದರೆ ಬಟ್ಟೆಗಳನ್ನು ಸ್ಟಿಚ್ ಮಾಡಬೇಕಾಗತ್ತೆ ಅಥವಾ ಅದನ್ನು ನೇಯಬೇಕಾಗತ್ತೆ. ಈಗ ನೇದಿರುವಂತಹ ಬಟ್ಟೆಗಳೇನಾದರೂ ನಮಗೆ ಮಿಸ್ ಆಗಿ ಕಟ್ಟಾಯಿತು ಅಥವಾ ಹರಿದೋಯ್ತು ಅಥವಾ ಅದಕ್ಕೆ ಇನ್ನೊಂದೇನೋ ಬಟ್ಟೆನ ಆ್ಯಡ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಹೊಲಿಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಈಗ ಹೊಲಿಗೆ ಆಗಬೇಕು ಅಂತಂದರೆ ಅದಕ್ಕೆ ದಾರ ಬೇಕೇ ಬೇಕು, ಆಮೇಲೆ ಮಷಿನ್ ಬೇಕೇ ಬೇಕು, ಇಲ್ಲಾಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಸೂಜಿ ಅಲ್ವಾ. ಈಗ ಸೂಜಿ ಅಂತ ಬಂದಾಗ ನಮಗೆ ಸೂಜಿಗಳಲ್ಲಿ ನಾವು ಬಹಳಷ್ಟು ವೆರೈಟೀಸ್ ಆಫ್ ಸೂಜಿಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ಚುಚ್ಚುವಂತಹ ಸೂಜಿ ಬೇರೆ ರೀತಿ ಇರುತ್ತೆ, ಇನ್ನು ಬಟ್ಟೆ ಹೊಲಿಯುವಂತಹ ಸೂಜಿ ಬೇರೆ ರೀತಿ ಇರುತ್ತೆ, ಮತ್ತು ಮ್ಯಾಟ್ ಹೊಲಿಯುವಂತಹ ರೀತಿ ಬೇರೆ ಇರುತ್ತೆ. ಹೀಗೆ ಬೇರೆ ಬೇರೆ ರೀತಿಯ ಸೂಜಿಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆ ಈ ರೀತಿಯ ಸೂಜಿಗಳನ್ನು ನಾವು ನೋಡ್ತೀವಿ ಅಂತಂದರೆ ಈ ಸೂಜಿ ಆವಿಷ್ಕಾರ ಆಗಿದ್ದು ಹೇಗೆ ಅಂತ ನಮಗೆ ಗೊತ್ತಿರಬೇಕಲ್ವಾ. ಸೂಜಿ ಆವಿಷ್ಕಾರ ಹೇಗಾಯಿತು,

ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ಈ ಒಂದು ಸೂಜಿಯ ಬಗ್ಗೆ. ನಮಗೆಲ್ಲ ಗೊತ್ತಾಯಿದೆ, ಸೂಜಿಯನ್ನ ನಾವು ಹಾಸ್ಪಿಟಲ್ಗಳಲ್ಲಿ, ಹಾಗೆ ಹೊಲಿಗೆ ಯಂತ್ರಗಳಲ್ಲಿ, ಮತ್ತೆ ಮನೆಗಳಲ್ಲೂ ಕೂಡ ನೋಡ್ತೀವಿ. ಅಂಡ್ ಇದನ್ನೇ ಬಳಕೆ ಮಾಡಿಕೊಂಡು ಭಾಳಷ್ಟು ಜನ ಉದ್ಯೋಗವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಸೂಜಿ ಅನ್ನುವಂಥದ್ದು ತುಂಬಾ ಒಂದು ಚಿಕ್ಕದಾದಂತಹ ವಸ್ತು. ಆ್ಯಂಡ್ ವಸ್ತು ಚಿಕ್ಕದಾದರೂ ಇದರ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು. ಅದಕ್ಕೆ ಅಲ್ವಾ ಹೇಳೋದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂಥೇಳಿ. ಹಾಗಾಗಿ ಈ ಒಂದು ಚಿಕ್ಕದಾದಂತಹ ಸೂಜಿ ಬಹಳನೇ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ನಾವು ಒಂದು ಸೂಜಿಯಿಂದ ಬಟ್ಟೆಯನ್ನು ಹೊಲಿತಾ ಇದ್ದೀವಿ ಅಂತಂದರೆ ಅದರ ಕೆಲಸ ಎಷ್ಟು ಇದೆ ಅಂತೇಳಿ ನಮಗೆಲ್ಲ ಗೊತ್ತಾಗುತ್ತೆ. ಸೂಜಿ ಇಲ್ಲದೇ ಇದ್ದರೆ

ಆವಿಷ್ಕಾರ ಬೇರೆ ಬೇರೆ ರೀತಿನಲ್ಲಾಗುತ್ತೆ. ಆ್ಯಂಡ್ ನಾನಾಗಲೇ ಹೇಳಿದಾಗೆ ಈ ಒಂದು ದಂತ ಅಥವಾ ಮೂಳೆ, ಮರದ ಕಂಚು, ಈ ಥರದ ಎಲ್ಲ ಏನು ಸೂಜಿಗಳು ಬರ್ತಾಯಿತ್ತು, ಅವುಗಳು ನೋಡೋಕ್ಕೂ ಅಷ್ಟು ಚೆನ್ನಾಗಿರ್ತಾ ಇರಲಿಲ್ಲ. ಮತ್ತು

ನಾವು ಈಗ ಮಂಗನಿಂದ ಮಾನವ ಆದ ನಂತರದಲ್ಲಿ ಬೆಂಕಿ ಮತ್ತೆ ಬಟ್ಟೆ ಈ ತರದ್ದೆಲ್ಲಾನು ತಿಳ್ಕೊಳ್ತಾ ನಡೆದಾಡುವಾಗ ನಮಗೆ ಕಲ್ಲು ಮುಳ್ಳುಗಳು ಕೂಡ ಕಾಲಿಗೆ ಹೊತ್ತೋದಕ್ಕೆ ಶುರು ಆಗ್ತವೆ. ಆ್ಯಂಡ್ ಅಂಥ ಟೈಮಲ್ಲೇ ನಮಗೆ ನೆನಪಿಗೆ ಬರೋದು ಈ ಒಂದು ಪಾದರಕ್ಷೆಗಳು. ಆ್ಯಂಡ್ ಈ ಪಾದರಕ್ಷೆಗಳ ಇನ್ವೆನ್ಷನ್ ಯಾವ ರೀತಿನಲ್ಲಿ ಆಯಿತು ಮತ್ತು ಯಾವಾಗ ಆಯಿತು ಅಂತ ನಾವು ನೋಡೋದ್ರ ಜೊತೆನಲ್ಲಿ ಈ ಪಾದರಕ್ಷೆಗಳನ್ನು ಯಾರು ಕಂಡಿಡಿದ್ರು ಅನ್ನೋದ್ರ ಬಗ್ಗೆ ಕೂಡ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹಾಕೊಳ್ಳುವಂತಹ ಸ್ಲಿಪ್ಪರ್ಸ್ನ ಕಂಡಿಡಿದ್ದು ಯಾರು ಮತ್ತು ಯಾವ ರೀತಿ ಇದರ ಇನ್ವೆನ್ಷನ್ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹಾಗೆ ನೀವು ಸಹ ನಿಮಗೆ ಏನಾದ್ರೂ ಇದ್ರ ಬಗ್ಗೆ ಗೊತ್ತಿದೆ ಅಂತ ಅಂದರೆ ಮೆಸೇಜ್ನ ಮಾಡಿ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686069629 ಈ ಸಂಖ್ಯೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪಾದರಕ್ಷೆಗಳು ಯಾರು ಕಂಡಿಡಿದ್ರಪ್ಪ ಅಂತ ನೋಡಿದ್ರೆ ನಾವು ಪ್ರಾಚೀನ ಕಾಲಕ್ಕೆ ಹೋಗಬೇಕಾಗತ್ತೆ. ಪ್ರಾಚೀನ ಕಾಲದಲ್ಲಿ ಮಾನವರು ಗುಹೆಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರು ಬಂಡೆಗಳ ಮೇಲೆ ನಡೆದು ಹೋಗಬೇಕಾಗ್ತಾ ಇರತ್ತೆ. ಆಗ ಅವರಿಗೆ ತನ್ನ ಪಾದಗಳನ್ನು ಮುಚ್ಕೊಳ್ಳೋದಕ್ಕೆ ಹುಲ್ಲಿನ ಚಾಪೆಗಳನ್ನು ಮತ್ತು ತೊಗರೆಗಳನ್ನು ಅಥವಾ ಚಪ್ಪಟೆಯಾಗಿರುವಂತಹ ಮರದ ತುಂಡುಗಳನ್ನು ಕಟ್ಟಿಕೊಳ್ತಾ ಇರ್ತಾರೆ. ಆ್ಯಂಡ್ ಇವು ಅವರ ಪಾದದ ತಳವನ್ನು ರಕ್ಷಣೆ ಮಾಡ್ತಾ ಇರತ್ತೆ. ಇಟ್ ಮೀನ್ಸ್ ನಾನು ಹೇಳಿದೆ, ನಾನು ಮುಳ್ಳು ಕಲ್ಲು ಮತ್ತು ಆಗೆಲ್ಲ ಜೋರು ಬಿಸಿಲಿದ್ದಂತಹ ಸಮಯದಲ್ಲಿ ಬಂಡೆಗಳ ಮೇಲೆಲ್ಲ ನಡೆಯೋದಕ್ಕೆ ಭಾಳ ಕಷ್ಟ. ಅಂತಹ ಟೈಮ್ನಲ್ಲಿ ಈ ರೀತಿ ಮರದ ತುಂಡುಗಳು ಈ ಥರದ್ದನ್ನೆಲ್ಲ ಕಾಲು ಅಡಿಗೆ ಹಾಕ್ಕೊಂಡು ಕಟ್ಕೊಂಡು ಹೋಗ್ತಾ ಇರ್ತಾರೆ. ಇದು ಅವರ ಪಾದದ ತಳವನ್ನು ರಕ್ಷಣೆ ಮಾಡ್ತಾ ಇರತ್ತೆ. ಹಾಗೆ ನೋಡಿದ್ರೆ ಈ ರೀತಿಯ ಮರದ ತುಂಡುಗಳು ಅಥವಾ ಏನು ಚಪ್ಪಟೆ ಆದಂತಹ ತೊಗಲುಗಳು ಈ ಥರದ್ದೇನಿದ್ದಾವೆ, ಇವೇನೇ ಮೊದಲನೆಯ ಜಗತ್ತಿನ ಪಾದರಕ್ಷೆಗಳಾಗಿರ್ತವೆ. ಕ್ರಮೇಣ ಈ ಪಾದರಕ್ಷೆಗಳು ಚಾಲ್ತಿಗೆ ಬರೋದಕ್ಕೆ ಶುರುವಾಗುತ್ತೆ ಬೇರೆ ಬೇರೆ ರೀತಿಯಲ್ಲಿ. ಸೊ ಅವುಗಳನ್ನ ನೋಡ್ತೀವಿ ಅಂತಂದರೆ ನಾಗರಿಕ ಮಾನವರಲ್ಲಿ ಪಾದರಕ್ಷೆಗಳನ್ನ ತಯಾರಿಸಿದವರು ಅಂತಂದರೆ ಈಜಿಪ್ಟ್ನವರಾಗಿರ್ತಾರೆ. ಸೊ ಅವರು ಚರ್ಮದ ಅಥವಾ ಪಪೈರಸ್ ಎನ್ನುವಂತಹ ಜೊಂಡು ಜಾತಿಯ ಸಸ್ಯದಿಂದ ಅಟ್ಟೆಗಳಿಗೆ ಎರಡು ಪಟ್ಟಿಗಳನ್ನು ಹಾಕಿ ಪಾದಗಳಿಗೆ ಸಿಕ್ಕಿಸ್ಕೊಳ್ತಾ ಇದ್ರಂತೆ. ಸೊ ಪಾದದ ಬೆರಳುಗಳನ್ನು ರಕ್ಷಣೆ ಮಾಡೋದಕ್ಕೆ ಈ ಅಟ್ಟೆಯ ಮುಂಭಾಗವನ್ನು ಸ್ವಲ್ಪ ಮೇಲೆತ್ಕೊಳ್ತಾ ಇದ್ರು. ಹಾಗೆ ಈ ಒಂದು ಪಾದರಕ್ಷೆಯ ಒಂದು ವಿನ್ಯಾಸ ಶುರುವಾಗುತ್ತೆ. ಕ್ರಿಸ್ತಪೂರ್ವ 2000 ವರ್ಷಗಳ ಹಿಂದೆ ತಯಾರಿಸಿದಂತಹ ಇಂತಹ ಪಾದರಕ್ಷೆಗಳ ಮಾದರಿಗಳನ್ನು ಪತ್ತೆ ಹಚ್ಚಲಾಗಿದೆ. ಆ್ಯಂಡ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೂಟನ್ನು ಧರಿಸಿದಂತಹ ರಾಜ ಅಂತ ಅಂದರೆ ಅವರು ಕುಶಾನರ ಕಾಲದ ಕನಿಷ್ಠ ಅಂತ ಹೇಳಿ ಹೇಳ್ತಾರೆ. ಮತ್ತು ಶೀತ ವಲಯದ ಕೆಲವು ಪ್ರದೇಶಗಳಲ್ಲಿ ಜನರು ಬೇರೆ ಬೇರೆ ರೀತಿಯ ಪಾದರಕ್ಷೆಗಳನ್ನು ತಯಾರು ಮಾಡ್ಕೊಳ್ತಾ ಇರ್ತಾರೆ. ಲೈಕ್ ಅದು ಹುಲ್ಲಿನ ಅಟ್ಟೆಗಳನ್ನು ಕಟ್ಕೊಳ್ತಾ ಇದ್ರು ಮತ್ತು ಅವುಗಳು ಚೀಲಗಳಂತೆ ಕಾಣ್ತಾ ಇದ್ವು. ಅವರು ಈ ರೀತಿಯ ಚೀಲಗಳೊಂದಿಗೆ ಕಾಲನ್ನು ತೋರಿಸ್ಕೊಂಡು ಕಟ್ಕೊಳ್ತಾ ಇರ್ತಾರೆ. ಕಾಲಾನಂತರ ಇಟಲಿ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳಲ್ಲಿ ಆಕರ್ಷಕವಾಗಿ ವಿನ್ಯಾಸವಾಗುವಂತಹ ಚರ್ಮದ ಶೂಗಳು ತಯಾರಾಗುತ್ತೆ. ಯಾಕೆಂದರೆ ಇದರ ವಿನ್ಯಾಸ ನಾನು ಆಲ್ರೆಡಿ ಹೇಳಿದೆ, ಏನು ಮರದ ತುಂಡುಗಳಿದ್ರೆ ಅಥವಾ ಆ ಥರದ ಏನೇ ವಸ್ತುಗಳಿದ್ರೆ ಹುಲ್ಲಿನ ಚಪ್ಪಟೆ ಹಾಕರದಿದ್ದರೆ ಅವುಗಳನ್ನು ಸ್ವಲ್ಪ ಬೆಂಡ್ ಮಾಡಿ ಬೆರಳುಗಳನ್ನು ರಕ್ಷಣೆ ಮಾಡ್ಕೊಳ್ತಿದ್ರು ಅಂತ ಹೇಳಿ. ಸೊ ಈ ರೀತಿಯ ಎಲ್ಲ ಕಾನ್ಸೆಪ್ಟ್ನ ಒಗ್ಗೂಡಿಸ್ಕೊಂಡು ಇಂಗ್ಲೆಂಡ್ನಂತಹ ದೇಶಗಳು ಆಕರ್ಷಕವಾದಂತಹ ಶೂಗಳನ್ನ ರೆಡಿ ಮಾಡ್ತಾರೆ. ಕಾಲಕಾಲಕ್ಕೆ ತಕ್ಕಂತೆ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗ್ತಾರೆ. ಜನರ ಅಭಿರುಚಿಗೆ ಮತ್ತು ಫ್ಯಾಷನ್ಗೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಉದಾಹರಣೆಗೆ 16ನೇ ಶತಮಾನದ ಜನರು ಸ್ಲಿಪ್ಪರ್ನ ಮುಂದೆ ಅಗಲವಾಗಿರುವಂತಹ ಶೂಗಳನ್ನು ಬಳಕೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. 17ನೇ ಶತಮಾನದಲ್ಲಿ ಹೆಚ್ಚು ಎತ್ತರದ ಹಿಮ್ಮಡಿ ಇರುವಂತಹ ಶೂಗಳನ್ನು ಫ್ಯಾಷನ್ ಪ್ರಿಯರು ಧರಿಸ್ತಾ ಇರ್ತಾರೆ. ಕೆಲವು ರಾಜ ಮಹಾರಾಜರು ಸಹ ತಮ್ಮದೇ ಆದಂತಹ ವಿನ್ಯಾಸವನ್ನು ಕೊಟ್ಟು ಪಾದರಕ್ಷೆಗಳನ್ನು ಮತ್ತು ಶೂಗಳನ್ನು ಮಾಡಿಸ್ಕೊಳ್ತಾ ಇದ್ರು ಅಂಥೇಳಿ ಉಲ್ಲೇಖಗಳಿದೆ. ಹಾಗೆ ಪಾದರಕ್ಷೆಗಳ ತಯಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳು ಈಗ ಅಭಿವೃದ್ಧಿಪಡಿಸಲಾಗಿರೋದ್ರಿಂದ ಈಗ ಬಹಳಷ್ಟು ರೀತಿಯ ವೆರೈಟೀಸ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ನೀವು ಕೂಡ ಶೂಗಳನ್ನ ಸ್ಲಿಪ್ಪರ್ಗಳನ್ನ ಧರಿಸ್ತೀರ ಅಂತಂದರೆ ಇದು ಯಾವಾಗಿಂದ ಸ್ಟಾರ್ಟ್ ಆಯಿತು ಮತ್ತು ಹೇಗೆ ಇದರ ಆವಿಷ್ಕಾರ ಆಯಿತು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಆಗಿದೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ RCR ಅಸೋಸಿಯೇಟ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇದು ಬೇಸಿಕಲಿ ಫ್ಯಾಕ್ಟರಿಗಳಿಗೆ ಟೂಲ್ಸ್ ಗಳನ್ನ ಸಪ್ಲೈ ಮಾಡುವಂತಹ ಒಂದು ಕಂಪನಿ. ಹಾಗೆ ಇದರ ಮಾಲೀಕರಾಗಿರುವ ಅಶೋಕ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಅಶೋಕ್ ಸರ್, ನೀವ್ ಹೇಳ್ದ ಹಾಗೇನೆ ನಿಮ್ಮ ಕಂಪನಿಯಲ್ಲಿ ಫ್ಯಾಕ್ಟರಿ ಟೂಲ್ಸ್ ಗಳನ್ನ ಮಾರಾಟ ಮಾಡ್ತೀರಾ. ಹೀಗಿರುವಾಗ ಯಾವ್ಯಾವ ಕಂಪನಿಗೆ ಸಪ್ಲೈ ಮಾಡ್ತಿದ್ರಾ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಮ್ಯಾಮ್, ನಾವು ಇಲ್ಲಿ ಸುತ್ತಮುತ್ತ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟಿಗೆ ಸಪ್ಲೈ ಮಾಡ್ತೀವಿ. ಸೇಫ್ಟಿ ಇಕ್ವಿಪ್ಮೆಂಟ್ಸಿಂದ ಹಿಡಿದು ನಾವು ಇಂಡಸ್ಟ್ರಿಯಲ್ ವೆಲ್ಡಿಂಗ್ ಕನ್ಸ್ಯೂಮಬಲ್ಸು, ಅಬ್ರಸಿವ್ಸು ಎಲ್ಲ ಕೊಡ್ತೀವಿ. ಆಮೇಲೆ ಸುತ್ತಮುತ್ತಲ ಶಿವಮೊಗ್ಗ ಡೀಲರ್ಸ್, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಜೊತೆಗೆ ಸುತ್ತಮುತ್ತ ಡಿಸ್ಟ್ರಿಕ್ಟ್ಗಳಾದ ಉಡುಪಿ ಡಿಸ್ಟ್ರಿಕ್ಟು, ಈವನ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟು, ಆ ಕಡೆ ಎಲ್ಲ ಸಪ್ಲೈ ಮಾಡ್ತೀವಿ ಮೇಡಮ್, ವೆಲ್ಡಿಂಗ್ ಎಲೆಕ್ಟ್ರಿಕ್ಸ್.
0: ಶಿವಮೊಗ್ಗ ಅಲ್ಲದಲೇ ಬೇರೆ ಜಿಲ್ಲೆಗಳಿಗೆ ಕೂಡ ಸಪ್ಲೈ ಮಾಡ್ತೀರಾ. ಹಾಗಿದ್ರೆ ನಿಮ್ಮಲ್ಲಿ ಈಗ ಬರುವಂತ ರೆಗ್ಯುಲರ್ ಕಸ್ಟಮರ್ಸ್ ಇದಾರಾ ಸರ್? 40 ವರ್ಷದಿಂದ ಪ್ರಾರಂಭ ಆಯ್ತು ಅಂತ ಹೇಳಿದ್ರಿ, 40 ವರ್ಷದಿಂದ ಕೂಡ ಬರ್ತಾ ಇದಾರಾ?
3: ಸುಮಾರು ಜನ ಬರ್ತಾ ಇದ್ದಾರೆ ಮೇಡಮ್, ಯಾಕೆಂದ್ರೆ ನಾವು ಕಸ್ಟಮರ್ ಇಸ್ ಕಿಂಗ್ ಅಂತ ನಮ್ಮ ನಂಬಿಕೆ ಇರೋದು. ಸೊ ನಾವು ಕಸ್ಟಮರ್ನ ನಾವು ಎನಿ ಟೈಮ್ ನಾವು ಕಳ್ಕೊಳ್ಳೋಕೆ ತಯಾರಿಲ್ಲ ನಾವು. ಬಟ್ ಕಸ್ಟಮರ್ಗೆ ಆದಷ್ಟು ನಾವು ಒಳ್ಳೆಯ ಪ್ರಾಡಕ್ಟ್ಸನ್ನು ನಾವು ಕೊಡ್ತೀವಿ. ವೆರಿ ಕಾಂಪಿಟೇಟಿವ್ ರೇಟಲ್ಲಿ ನಾವು ಸಪ್ಲೈ ಮಾಡ್ತೀವಿ ಮೇಡಮ್.
0: ಓಕೆ, ಬಟ್ ನೀವು ಎಲ್ಲೆಲ್ಲಿಂದ ತರಿಸ್ಕೊಳ್ತೀರಾ ಸರ್ ಈ ಒಂದು ಮೆಟೀರಿಯಲ್? ಏನು ಫ್ಯಾಕ್ಟ್ರಿಗಳಿಗೆ ಬೇಕಾಗಿರುವಂಥ ಸ್ಪೇಸ್ ಮೆಟೀರಿಯಲ್ಗಳು ಎಲ್ಲೆಲ್ಲಿಂದ ತರಿಸ್ತೀರಾ ನೀವು?
3: ಮ್ಯಾಮ್, ಇನಿಷಿಯಲಿ ನಾವು ಕರ್ನಾಟಕದ ಒಳಗಿಂದನೇ ಕರ್ನಾಟಕದ

0: ಇಂಡಸ್ಟ್ರೀಸಿಂದನೇ ಪರ್ಚೇಸ್ ಮಾಡ್ತಿದ್ವಿ. ಬಟ್ ಒಂದಷ್ಟು ಪ್ರಾಡಕ್ಟ್ಸ್ ಎಲ್ಲ ನಮಗೆ ಸ್ಪೆಷಲಿ ಇಂಡಿಯಾ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದಿಲ್ಲ. ಅಂಥ ಪ್ರಾಡಕ್ಟ್ಸನ್ನೆಲ್ಲ ನಾವು ಅಹಮದಾಬಾದು ಈವನ್ ಚೆನ್ನೈ ಅಲ್ಲಿಂದೆಲ್ಲ ಬರ್ತದೆ ಮೇಡಮ್. ಒಂದಷ್ಟು ಪ್ರಾಡಕ್ಟ್ಸ್ ಎಲ್ಲ ಮತ್ತು ಸುಮಾರು ಪ್ರಾಡಕ್ಟ್ಸ್ ಎಲ್ಲ ಸೇಫ್ಟಿ ಪ್ರಾಡಕ್ಟ್ಸ್ ಎಲ್ಲ ನಾವು ಇಂಪೋರ್ಟರ್ಸಿಂದ ನಾವು ಪರ್ಚೇಸ್ ಮಾಡ್ತೀವಿ ಮೇಡಮ್.
1: ಓಕೆ ಸರ್, ನೀವು ಹೇಳಿದ ಹಾಗೇ ನೀವು ಈ ಬಿಸ್ನೆಸ್ಗೆ ಎಂಟ್ರಿ ಆಗಿ ಸುಮಾರು 9 ವರ್ಷ ಆಯಿತು ಅಂತ ಹೇಳಿದ್ರಿ. ಅದಕ್ಕೂ ಮೊದಲು ತಂದೆಗೆ ಸಹಾಯ ಮಾಡ್ತಿದ್ದೆ, ಬಿಸ್ನೆಸ್ಸಲ್ಲಿ ಐಡಿಯಾ ಇತ್ತು ಅಂತ ಹೇಳಿದ್ರಿ. ಸೊ ಒಟ್ಟಾರೆ ಇಷ್ಟು ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸಲ್ಲಿ ಯಾವತ್ತೂ ಒಂದಿನ ತುಂಬ ಖುಷಿಯಾಯಿತು, ಪರವಾಗಿಲ್ಲ ನಾನು ಇಂಜಿನಿಯರಿಂಗ್ ಮಾಡಿ ಕೂಡ ನನ್ನ ತಂದೆಗೆ ಸಹಾಯ ಮಾಡ್ತಾ ಇದ್ದೀನಿ, ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಯಾವಾಗ ಸಾರ್ಥಕತೆ ಸಿಕ್ತು ಅಂತ ಅನ್ನಿಸ್ತು ಸರ್?
0: ಮೇಡಮ್, ಈ ಬಿಸ್ನೆಸ್ ನನಗೆ ಮುಂಚೆಂದನೂ ನಮ್ಮ ಫಾದರ್ ಶುರು ಮಾಡಿದ್ರಿಂದನೂ ನನಗೆ ಒಂಥರ ಒಲವಿತ್ತು. ನನಗೆ ಎವ್ರಿ ಡೇ ನನಗೆ ಹೊಸ ಹೊಸ ಕಸ್ಟಮರ್ ಮೀಟ್ ಮಾಡಿದಾಗ ನನಗೆ ಒಂಥರ ಹೊಸ ಹೊಸ ಸ್ಫೂರ್ತಿ ಬರುತ್ತದೆ, ಯಾಕೆಂದರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತಿದ್ದೀವಿ ಅಂತ. ಸೊ ನನಗೆ ಹೇಳಬೇಕು ಅಂದರೆ ನನಗೆ ಆ ದಿನ ಈ ದಿನ ಅಂತ ಏನೂ ಇಲ್ಲ, ಬಟ್ ಎವ್ರಿ ಡೇ ಈಸ್ ಎ ನ್ಯೂ ಡೇ ಫಾರ್ ಮೀ. ಸೊ ನನಗೆ ಯಾವತ್ತು ಹೊಸ ಕಸ್ಟಮರ್ ಬರ್ತಾರೆ ಅಥವಾ ಪ್ರತಿ ಹಳೆಯ ಕಸ್ಟಮರ್ ಮತ್ತೆ ರಿಪೀಟ್ ಆಗಿ ಬರ್ತಾರಲ್ಲ, ನನಗೆ ಒಂಥರ ಖುಷಿ ಆಗುತ್ತೆ ಮೇಡಮ್ ಅದು ಸರ್ವ್ ಮಾಡೋದಕ್ಕೆ.
1: ಓಕೆ, ಸೊ ಕಸ್ಟಮರ್ಗೆ ಸರ್ವ್ ಮಾಡೋದು ಖುಷಿ, ಪ್ರತಿದಿನ ಕೂಡ ಖುಷಿ ಕಾಣ್ತಾ ಇದ್ದೀರಾ. ಅಟ್ ದಿ ಸೇಮ್ ಟೈಮ್ ಯಾವತ್ತಾದ್ರೂ ಸ್ಟ್ರಗಲಿಂಗ್ ಆಯಿತು ಅಂತ ಅನಿಸುತ್ತೆ ಸರ್? ಪ್ರತಿಯೊಬ್ಬರು ಬಿಸ್ನೆಸ್ಸಲ್ಲೂ ಜರ್ನಿಯಲ್ಲೂ ಸ್ಟ್ರಗಲಿಂಗ್ ಮೂಮೆಂಟ್ ಅಂತ ಇರುತ್ತೆ, ನಿಮ್ಮ ಬಿಸ್ನೆಸ್ ಜರ್ನಿಯಲ್ಲಿ ಯಾವುದು ಸರ್ ಸ್ಟ್ರಗಲಿಂಗ್ ಮೂಮೆಂಟ್ ಅಂದರೆ?
0: ಮ್ಯಾಮ್, ಸ್ಟ್ರಗಲಿಂಗು ಇದ್ದೇ ಡೈಲಿ ಇದ್ದೇ ಇರುತ್ತೆ, ಬಟ್ ಅದನ್ನು ನಾವು ಸ್ಟ್ರಗಲ್ ಅಂತ ನಾವು ಅದನ್ನು ಪ್ಲಸ್ ಪಾಯಿಂಟಾಗಿ ನಾವು ತಗೊತಿದ್ದೀವಿ, ನಾನು ಎಸ್ಪೆಷಲಿ ನಾನು. ಯಾಕೆಂದರೆ ಎಲ್ಲದರಲ್ಲೂ ಲರ್ನಿಂಗ್ ಅಂತ ಕರ್ವ್ ಇರುತ್ತೆ. ಯಾಕೆ ನಾವು ಲರ್ನಿಂಗ್ ಕರ್ವ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವ ತಪ್ಪು ಮಾಡಿದ್ದೀವಿ ಅದನ್ನು ನಾವು ಸರಿಪಡಿಸ್ಕೊಳ್ಳೋಕೆ ಒಂದು ಅಪರ್ಚುನಿಟಿ ಇದು. ಯಾಕೆಂದರೆ ಎಲ್ಲ ಇದರಲ್ಲೂ ನಾವು ಏರಿಳಿತ ಇದ್ದೇ ಇರುತ್ತೆ. ಏರಿಳಿತ ಹೇಳಬೇಕು ಅಂದರೆ ಕೋವಿಡ್ ಟೈಮಲ್ಲಿ ಏನಾಗಿತ್ತು ಅಂದರೆ ಮೇಡಮ್, ನಮಗೆ ಬಿಸ್ನೆಸ್ ಮಾಡೋಕ್ಕೆ ಅಪರ್ಚುನಿಟಿ ಟೈಮು ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಟೈಮಿಂಗ್ಸು, ಯಾಕೆಂದರೆ 10 ಗಂಟೆ ಮೇಲೆ ಬಿಸ್ನೆ ಓಪನ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ನಮಗೆ ಕಸ್ಟಮರು ಬರ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾವು ಕಸ್ಟಮರ್ಗಾಗಿ, ಯಾಕೆಂದರೆ ಕಾಲ್ಗಳು ತುಂಬಾ ಬರ್ತಾ ಇತ್ತು ನಮಗೆ, ಬಟ್ ಆದರೂ ನಾವು ಬೆಳಿಗ್ಗೆ ನಾವು 6:00 10:00 ತನಕ ನಾವು ಶಾಪನ್ನು ಓಪನ್ ಮಾಡಿ ಕಸ್ಟಮರ್ಗಾಗೆ ನಾವು ಸಪೋರ್ಟ್ ಮಾಡ್ತಾಯಿದ್ವಿ. ಇದೇ ಎಲ್ಲರೂ ಮಾಡ್ತಾಯಿದ್ರು, ಬಟ್ ಅದನ್ನೇನು ಹೇಳ್ಕೊಳ್ಬೇಕು ಹೇಳುವಂಥದ್ದೇನಲ್ಲ, ಬಟ್ ಆದರೂ ನಾವು ಆ ಟೈಮಲ್ಲಿ ನಮಗೆ ಒಂಥರ ಏನಾಗಿತ್ತು ಅಂದರೆ ಬಿಸ್ನೆಸ್ಸು ಸ್ವಲ್ಪ ಬಿಸ್ನೆಸ್ ಕಡಿಮೆ ಇತ್ತು, ಬಟ್ ಆದರೂ ನಾವು ಸಪೋರ್ಟ್ ಮಾಡಿದ್ದೀವಲ್ಲ ಅಂತ ನಮಗೆ ಖುಷಿ ಇದೆ ಮೇಡಮ್.
1: ಖಂಡಿತ ಸರ್, ಸೊ ಎಲ್ಲರೂ ಲೈಫಲ್ಲೂ ಸ್ಟ್ರಗಲಿಂಗ್ ಟೈಮ್ ಇದ್ದ ಹಾಗೆ ನಿಮಗೂ ಕೂಡ ಈ ಒಂದು ಕೋವಿಡ್ ಟೈಮಲ್ಲಿ ಹೆಚ್ಚಿಗೆ ಸ್ಟ್ರಗಲಿಂಗ್ ಟೈಮ್ ಇತ್ತು ಅಲ್ವಾ ಸರ್?
0: ಹೌದು ಮೇಡಮ್.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಎಲ್ಲರ ಬಿಸ್ನೆಸ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್, ಪ್ರಾಫಿಟ್ ಆ್ಯಂಡ್ ಲಾಸ್, ಹಾಗೆ ಹ್ಯಾಪಿ ಆ್ಯಂಡ್ ಸ್ಟ್ರಗಲಿಂಗ್ ಟೈಮ್ ಇದ್ದ ಹಾಗೆಯೇ ಇವರ ಬಿಸ್ನೆಸ್ಸಲ್ಲಿ ಕೂಡ ಸ್ಟ್ರಗಲಿಂಗ್ ಟೈಮ್ ಇತ್ತು ಅಂತ ಹೇಳ್ತಾ ಇದ್ರು. ಹಾಗಿದ್ಮೇಲೆ ಸರ್ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನು ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೂಪರ್ ಸಾಂಗ್ ಏನೋ ಕೇಳಿತಾ ಇತ್ತು. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೊ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ RCR ಅಸೋಸಿಯೇಟ್ಸ್, ಈ ಒಂದು ಅಸೋಸಿಯೇಟ್ಸ್ನ ಮಾಲೀಕರಾಗಿರುವ ಅಶೋಕ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹಾಗಾದ್ಮೇಲೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಅಶೋಕ್ ಸರ್, ನಿಮಗೆ ಈ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಅನುಭವ ಇದೆ ಸರ್. ಇನ್ಫ್ಯಾಕ್ಟ್ ನೀವು ನಿಮ್ಮ ತಂದೆಯಿಂದ ಕೂಡ ಸಾಕಷ್ಟು ಬಿಸ್ನೆಸ್ ಅನುಭವಗಳನ್ನ ಪಡ್ಕೊಂಡಿರ್ತೀರಾ. ಹೀಗಿರುವಾಗ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಇರಬೇಕಾದಂತಹ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಅಂದ್ರೆ ಏನಿರಬೇಕು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಮ್ಯಾಮ್, ಮೇಜರ್ಲಿ ಒಂದು ಸ್ವಲ್ಪ ತಾಳ್ಮೆ ಇರಬೇಕು ಮೇಡಮ್. ಯಾಕೆಂದರೆ ಬಿಸ್ನೆಸ್ ಅಂದ ತಕ್ಷಣ ಒಂದೇ ಸಲ ನಾವು ಮೇಲಕ್ಕೆ ಹೋಗೋಕ್ಕೆ ಆಗೋದು ಇಲ್ಲ. ಯಾಕೆಂದರೆ ಬಿಸ್ನೆಸ್ ಅಂದರೆ ಒಂಥರ ಒಂದು ಮಿನಿಮಮ್ ಒಂದು 5-7 years ಒಂಥರ ಸ್ಟ್ರಗಲಿಂಗ್ ಟೈಮ್ ಇದ್ದೇ ಇರುತ್ತೆ. ಯಾಕೆಂದ್ರೆ ನಾವು ಎಷ್ಟು ಸ್ಟ್ರಗಲ್ ಮಾಡ್ತೀವೋ ಅವೆಲ್ಲ ಒಂಥರ ಲರ್ನಿಂಗ್ ಅಂತ ನಾವು ತಿಳ್ಕೊಬೇಕು. ಪ್ಲಸ್ ನಾವು ಆ ಲರ್ನಿಂಗ್ನ ಹಿಡ್ಕೊಂಡು ನಾವು ಮುಂದೆ ನಾವು ಡೆವಲಪ್ ಥಿಂಕ್ ಮಾಡಿ ನಾವು ಮುಂದೆ ಆಲೋಚನೆ ಮಾಡಿ ನಾವು ಒಂದು ಹೆಜ್ಜೆ ಇಡಬೇಕು ಮೇಡಮ್. ಯಾಕೆಂದರೆ ಬಿಸ್ನೆಸ್ ಅಂದರೆ ಫಸ್ಟ್ ಡೇನೆ ನಾವು ಸಕ್ಸಸ್ ಸಿಗೋದಿಲ್ಲ. ಸೊ ಅದನ್ನೊಂದು ನಾವು ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ ಮೇಡಮ್.
2: ಓಕೆ ಸರ್, ಇದೇ ರೀತಿ ಒಂದು ಸ್ಪೇರ್ ಪಾರ್ಟ್ಸ್ ಬಿಸ್ನೆಸ್ ಏನಿದೆ, ಹೊಸದಾಗಿ ಯಾರಾದರೂ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ ಸರ್?
3: ತಾಳ್ಮೆ ಅತಿ ಮುಖ್ಯ ಇದರಲ್ಲಿ. ಪ್ಲಸ್ ಬಂಡವಾಳವನ್ನು ನೀವು ಯಾಕೆಂದರೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಒಂದು ಇಟ್ಕೊಳ್ಳೇಬೇಕಾಗುತ್ತೆ ಮೇಡಮ್. ಆಮೇಲೆ ಆದಷ್ಟು ಸಾಲವನ್ನು ಕಡಿಮೆ ಮಾಡಬೇಕು. ಸಾಲ ಕೊಡುವುದನ್ನು

0: ಹೌದಾದ್ರೆ ಒಂದು ಲಿಮಿಟ್ ಅಲ್ಲಿ ಕೊಡ್ಬೇಕಾಗತ್ತೆ ಮೇಡಮ್, ಯಾಕೆಂದ್ರೆ ಸುಮಾರೆಲ್ಲ ಏನಾಗುತ್ತೆ ಅಂದ್ರೆ ಸಾಲ ಕೊಟ್ಟಿದ್ ವಾಪಸ್ ಬರುವುದಿಲ್ಲ. ಸೊ ಆದ್ರಿಂದ ಪೀಪಲ್ಸ್ ನೋಡಿ, ಅವರ ಬಿಸ್ನೆಸ್ ನೋಡಿ ನಾವು ಸಾಲ ಕೊಡಬೇಕಾಗತ್ತೆ. ಯಾಕೆಂದ್ರೆ ಕಳ್ಕೊಳ್ಳೋದು ತುಂಬ ಇದೆ, ಈ ಗಳಿಸೋದು ತುಂಬ ಇದೆ ಕೊಡು. ಯಾಕೆಂದ್ರೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ಸಾಲ ಕೊಟ್ಟು ಸುಮಾರು ಜನ ಕ್ಲೋಸ್ ಆಫೀಸನ್ನು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದು ಇದೆ. ಆದ್ರಿಂದ ಸ್ವಲ್ಪ ಈ ಇದರಲ್ಲಿ ಕ್ಯಾಶ್ ಅಂಡ್ ಕ್ಯಾರಿ ಇದ್ದಷ್ಟು ಒಳ್ಳೇದೇ ಮೇಡಮ್.
1: ಓಕೆ, ನಿಮ್ಮ ಪ್ರಕಾರ ಈ ಬಿಸ್ನೆಸ್ಗಳಲ್ಲಿ ಹೆಚ್ಚಿಗೆ ಕ್ಯಾಶ್ ಅಂಡ್ ಕ್ಯಾರಿ ಇದ್ರೆ ಒಳ್ಳೇದು. ಕ್ರೆಡಿಟ್ ಕೊಟ್ಟು ತಾಳ್ಮೆನ ಕಳ್ಕೊಳ್ಳೋದು ಬೇಡ, ಜೊತೆಗೆ ಬಿಸ್ನೆಸ್ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀರಾ. ಹಾಗೇನೆ ಅಶೋಕ್ ಸರ್, ಲಾಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ, ನಮ್ಮ ಯಂಗ್ ಜನ್ರೇಷನ್ ಅವರು ಈಗಿನವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಬಟ್ ಏನು ಬಿಸ್ನೆಸ್ ಮಾಡೋದು ಏನೋ ಗೊತ್ತಿಲ್ಲ ಸರ್. ಸೊ ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ ಸರ್? ಒಬ್ಬ ಮಾಮೂಲಿ ಮನುಷ್ಯ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತಾನೆ ಅಂದರೆ ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಗಳು ಅವನು ತಿಳ್ಕೊಬೇಕು ಅಂದರೆ ಬಿಸ್ನೆಸ್ ಬಗ್ಗೆ ಏನು ತಿಳ್ಕೊಬೇಕಾಗತ್ತೆ ಸರ್?
0: ಮೇಡಮ್, ಇದರಲ್ಲಿ ಒಂದು ಮೇಜರ್ ಗ್ರೌಂಡ್ ವರ್ಕ್ ಮಾಡಬೇಕಾಗತ್ತೆ ಮೇಡಮ್. ಏನು ಬಿಸ್ನೆಸ್ ಮಾಡ್ತಿದ್ದೀವಿ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಲೇಬೇಕಾಗತ್ತೆ. ಸ್ಟಡಿ ಮಾಡದೆ ಕಾಲಿಡಲೇಬಾರ್ದು. ಯಾಕೆಂದರೆ ಇವೆಲ್ಲ ಇದು ಲಾಂಗ್ ಸಸ್ಟೈನಿಂಗ್ ಬಿಸ್ನೆಸ್ ಮಾಡಬೇಕು ಅಂದರೆ ನಾವು ಅಟ್ಲೀಸ್ಟ್ ಒಂದು 6 ಮಂತ್ ನಾವು ಬೇಸಿಕ್ ಗ್ರೌಂಡ್ ವರ್ಕ್ ಮಾಡಿ ಅದಕ್ಕೆ ತಕ್ಕನಾಗಿ ಬಂಡವಾಳವನ್ನು ಹೂಡಿಸಿ, ಜೊತೆಗೆ ಮತ್ತು ಪ್ರಾಡಕ್ಟ್ಸ್ ಯಾವ ಪ್ರಾಡಕ್ಟ್ಸನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಪ್ಲಸ್ ರಿಲೇಟಿವ್ ಪ್ರಾಡಕ್ಟ್ಸನ್ನೆಲ್ಲ ಮಾರ್ಕೆಟಿಗೆ ತಂದು ಮಾಡಿದ್ರೆ ಸಕ್ಸಸ್ಫುಲ್ ಆಗೇ ಆಗುತ್ತೆ ಮೇಡಮ್. ತಾಳ್ಮೆ ಅಂತೂ ಅತಿ ಮುಖ್ಯ, ಪ್ಲಸ್ ಜೊತೆಗೆ ನಮ್ಮ ಫ್ಯಾಮಿಲಿಯಿಂದ ಸಪೋರ್ಟು, ಫ್ರೆಂಡ್ಸಿಂದ ಸಪೋರ್ಟು ಮುಖ್ಯ ಆಗುತ್ತೆ ಬಿಸ್ನೆಸ್ಸಲ್ಲಿ. ಎಷ್ಟು ನೆಟ್ವರ್ಕ್ ಇರುತ್ತೋ ಅಷ್ಟು ಒಳ್ಳೆಯದೇ ಮೇಡಮ್. ಬಿಸ್ನೆಸ್ಸಲ್ಲಿ ನೆಟ್ವರ್ಕ್ ಡೆವಲಪ್ ಮಾಡಿದಷ್ಟು ನಮ್ಮ ಬಿಸ್ನೆಸ್ಸು ಚೆನ್ನಾಗಾಗುತ್ತೆ.
1: ಖಂಡಿತ ಸರ್, ಯಾವುದೇ ಬಿಸ್ನೆಸ್ ಮಾಡಿದ್ರು ಕೂಡ ಗ್ರೌಂಡ್ ವರ್ಕ್ ಅನ್ನು ತುಂಬ ಮುಖ್ಯ ಆಗುತ್ತೆ. ಆ ಬಿಸ್ನೆಸ್ ಬಗ್ಗೆ ತಿಳ್ಕೋಬೇಕು, ನಂತರದಲ್ಲೇ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದೀರಾ. ಎನಿವೇ, ಅಶೋಕ್ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
0: ನಿಮಗೂ ಧನ್ಯವಾದ ಮೇಡಮ್. ಥ್ಯಾಂಕ್ ಯು.
1: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಅಶೋಕ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು, ಹಾಗೆ ಸಾಕಷ್ಟು ಬಿಸ್ನೆಸ್ ವಿಷಯಗಳನ್ನ ಶೇರ್ ಮಾಡಿಕೊಂಡ್ರು, ಹೊಸದಾಗಿ ಬಿಸ್ನೆಸ್ ಶುರು ಮಾಡೋರ್ಗೂ ಒಳ್ಳೆಯ ಸಲಹೆಗಳನ್ನ ಕೊಟ್ಟರು. ಹಾಗಿದ್ಮೇಲೆ ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಸೊ ನೀವು ಇಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ಅರ್ಪಿತಾ. ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕಾಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9 6

0: 8669 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ರೆ ನೀವು ಯಾವ ರೀತಿಯ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀರಾ, ಹೀಗೆ ಹಲವಾರು ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ, ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಒಬ್ಬ ಯುವ ರೈತರಿದ್ದಾರೆ. ಸೊ ಅವ್ರ ಜೊತೆ ಕೂಡ ಮಾತಾಡೋಣ. ಹಾಗೆ ಅವರು ಸಮಗ್ರ ಕೃಷಿಯನ್ನು ಮಾಡ್ತಾ ತಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾ ಇದ್ರು. ಸೊ ಹಾಗಾದರೆ ಅವರ ಜೊತೆನಲ್ಲಿ ಮಾತಾಡೋಣ. ಯಾರು ಎಲ್ಲಿಂದ ಮಾತಾಡ್ತಾ ಇದ್ದಾರೆ, ಯಾವ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಇವರು ಪ್ರವೀಣ್ ಪಾಟೀಲ್, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಹಳ್ಳಿನಲ್ಲಿ ತಮ್ಮ ವ್ಯವಸಾಯವನ್ನು ಮಾಡಿಕೊಳ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಸೊ ಹಾಗಿದ್ರೆ ಇವರ ಜೊತೆ ಇವತ್ತು ಮಾತಾಡೋಣ. ಹಾಗೆ ಇವರ ಕೃಷಿಯ ಅನುಭವದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಯಾವ್ಯಾವ ರೀತಿಯ ಕೃಷಿಯನ್ನು ಮಾಡಿದರೆ, ಸಮಗ್ರ ಕೃಷಿಯಲ್ಲಿ ಏನೆಲ್ಲ ಅಳವಡಿಸ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಹಾಗಿದ್ರೆ ಇವತ್ತಿನ ನಮ್ಮ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಪ್ರವೀಣ್ ಅವರ ಜೊತೆ ಮಾತಾಡೋದಕ್ಕೆ ನಾನಂತೂ ರೆಡಿ ಆಗಿದ್ದೀನಿ. ಹಾಗೆ ನೀವು ಕೂಡ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಆಗಿರೋಂತಾದ್ರೆ ಪ್ರವೀಣ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪ್ರವೀಣ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನೀವು ಪರಿಚಯವನ್ನು ಮಾಡಿಕೊಡ್ಬೋದಾ?
1: ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರವೀಣ್ ಪಾಟೀಲ್ ಅಂತೇಳಿ, ನಾನು ಶಿವಮೊಗ್ಗ ಡಿಸ್ಟಿಕ್ ಶಿಕಾರ್ಪುರ್ ತಾಲೂಕು ಸಹಸ್ರವಳ್ಳಿ ಗ್ರಾಮದವರು. ನಂದು ಬಿಕಾಂ ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದ ತಕ್ಷಣ ಮಾರುತಿ ಸುಜುಕಿಯಲ್ಲಿ ಸ್ಪೇರ್ ಪಾರ್ಟ್ಸ್ ಮ್ಯಾನೇಜರ್ ಆಗಿ ನನಗೆ ವರ್ಕ್ ಸಿಕ್ತು. ನಮ್ಮ ಮಿಸಸ್ಸು ಡಿ ಎಡ್ ಬಿ ಎ ಎಮ್ ಎ ಮಾಡ್ಕೊಂಡಿದ್ರು, ಅವರು ಕಾಲೇಜ್ ಲೆಕ್ಚರ್ಗಾಗಿದ್ದರು. ಕೊನೆಗೆ ನಾವು ಇಬ್ಬರು ಒಳ್ಳೆ ವರ್ಕ್ ಮಾಡ್ತಾ ಇದ್ವಿ, ಒಳ್ಳೆ ಸ್ಯಾಲ್ರಿ ಬರ್ತಾ ಇತ್ತು. ನಮ್ಮ ಇಬ್ಬರಿಂದ ಹೇಳಿ 80-100 ರೂಪಾಯಿ ಸ್ಯಾಲ್ರಿ ಬರ್ತಾ ಇತ್ತು. ವರ್ಕ್ ಮಾಡ್ತಾ ಮಾಡ್ತಾ ಮಾಡ್ತಾ ಯಾಕೋ ಬೆಂಗಳೂರು ನಮಗೆ ಬೇಜಾರಾಯಿತು. ಬೆಂಗಳೂರಲ್ಲಿ ಹಿಂಗೆ ದುಡಿತಾ ಇದ್ದೀವಿ ಅಂತ ರೋಬೋಟ್ ಜೀವನ ಆಗ್ಬಿಟ್ಟಿತ್ತು. ಬೆಳಗ್ಗೆ ಎದ್ದೇಳು, ಟಿಫನ್ ಮಾಡು, ವರ್ಕು, ಇದು ಟ್ರಾಫಿಕಲ್ಲಿ ಓಡೋಗು, ಜಾಬ್ ಮಾಡು, ಮತ್ತೆ ಸಂಜೆ ಬಾ 8 ಗಂಟೆಗೆ. ಆ ಸ್ಟ್ರೆಸ್ಸು ತುಂಬ ಸ್ಟ್ರೆಸ್ ಆಗ್ತಾ ಇತ್ತು. ನಾವೇನು ಐಡಿಯಾ ಮಾಡಿದ್ವಿ, ಗಂಡ ಎಂತ ಹೀಗೆ ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿದ್ವಿ. ಇಲ್ಲ, ನಮ್ಮ ಮಿಸಸ್ ಏನಂದ್ರು ಇಲ್ಲ ಕಣ್ರಿ, ಬೆಂಗಳೂರಲ್ಲಿ ಏನೋ ಅಂತ ಜೀವನ ಇಲ್ಲ, ಮುಂದೆ ಮಕ್ಕಳ ಭವಿಷ್ಯ ಎಲ್ಲ ನಾವು ರೂಪಿಸ್ಬೇಕಂದ್ರೆ ನಾವು ಹಳ್ಳಿ ಕಡೆ ಹೋಗ್ಬೇಕು, ನೀವು ಹಳ್ಳಿ ಬಿಟ್ಟು ಬಂದ್ಬಿಟ್ರಿ, ನಿಮ್ದು ಅಲ್ಲಿ ಏನಾರ ಮಾಡ್ಬೋದಾಗಿತ್ತು, ಜಮೀನು ಬೇಕಾದಷ್ಟಿದೆ ಅಂತ ನಮ್ಮ ಮಿಸಸ್ ನನಗೆ ಗೈಡ್ ಮಾಡಿದ್ರು. ದೆನ್ ನಾನು ಯೋಚನೆ ಮಾಡಿದೆ, ಹೌದಲ್ಲ, ನಮ್ಮ ಮಿಸಸ್ ಹೇಳೋದು ಸರಿ ಇದೆ, ಯಾಕೆ ನಾವು ರಿಟರ್ನ್ ನಮ್ಮೂರಿಗೆ ಹೋಗಿ ಏನಾರೋ ಒಂದು ಅಚೀವ್ಮೆಂಟ್ ಮಾಡಬಾರ್ದು ಅಂತೇಳಿ ಏನು ಮಾಡಿದೆ, ಬೆಂಗಳೂರು ಬಿಟ್ವಿ. 16 ಎಕರೆ ಜಮೀನು ಇತ್ತು ನಮ್ಮ ತಂದೆಯವರು, ನಮ್ಮ ಅಜ್ಜ ಮಾಡಿಟ್ಟಿದ್ದ ಆಸ್ತಿ. 16 ಎಕರೆ ಜಮೀನು ಖಾಲಿ ಇತ್ತು, ಏನು ಮಾಡ್ತಿರ್ಲಿಲ್ಲ ಅಂದರೆ ಜೋಳ ಭತ್ತ ಬಿಟ್ಟರೆ ಮತ್ತೇನು ಬೆಳೀತಿರ್ಲಿಲ್ಲ ನಮ್ಮಲ್ಲಿ. ನಾನು ಬಂದು ಇದೇ ನಮ್ಮ ತಂದೆ ಮಾಡಿದ್ದೆ ಮಾಡೋದು ಬೇಡ, ಏನೋ ಡಿಫ್ರೆಂಟಾಗಿ ಮಾಡೋಣ ಅಂತ ಏನು ನಮ್ಗೆ ಅಂದ್ಕೊಂಡ್ವಿ. ಬಂದ ತಕ್ಷಣವೇ ಒಂದು 4-5 ಹಸುಗಳು ತೊಗೊಂಬಂದ್ವಿ. ಅದ್ರ ಜೊತೆ ಏನು ಮಾಡ್ತಾ ಮಾಡ್ತಾ ಅದು 4-5, 5-10 ಹೀಗೆ ಆಗ್ತಾ ಹೋಯಿತು. ಅದನ್ನ ಏನಕ್ಕೆ ಮಾಡಿದೆ ಅಂತಂದರೆ, ನಾನು ಅಗ್ರಿಕಲ್ಚರಿಗೆ ಬಂದಾಗ ಒಂದು ಚಿಕ್ಕದಾಗಿ ಒಂದು ಸೋರ್ಸ್ ಬೇಕು. ಏನಪ್ಪ ನಮಗೆ ಖರ್ಚಿಗೆ, ಈಗ ಮನೆ ಖರ್ಚಿಗೆ, ದಿನಸಿ ಖರ್ಚಿಗೆ, ಔಷಧಿ ಖರ್ಚಿಗೆ ಈ ಥರದ್ದು ಒಂದಷ್ಟು ದುಡ್ಡು ಬೇಕಾಗಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಹಾಲಿನ ಡೈರಿಗೆ ಹಾಲು ಹಾಕಿದರೆ ನನಗೆ ಏನಾಗೋ ಒಂದು ಇನ್ಕಮ್ ಸಿಗುತ್ತೆ ಅಂತ ಏನು ಅಂದ್ಕೊಂಡೆ. ಹಸುಗಳನ್ನ ಮಾಡಿದೆ. ಹಸುಗಳನ್ನ ಮಾಡ್ತಾ ಮಾಡ್ತಾ ಒಂದು ಹೊತ್ತಿಗೆ 30-40 ಲೀಟರ್ ಹಾಲು ಹಾಕ್ತಾ ಇದ್ವಿ. ಅದರಿಂದ ಬರ್ತಕ್ಕಂಥ ದುಡ್ಡಿಂದ ನಾವು ಅಗ್ರಿಕಲ್ಚರ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು. ಈಗ ಔಷಧಿ ಬೇಕಾಯಿತು, ಗೊಬ್ಬರ ಬೇಕಾಯಿತು, ಈ ಥರದನ್ನು ನಾನು ಇನ್ವೆಸ್ಟ್ ಮಾಡ್ಕೊಂತ ಏನು ಮಾಡಿದೆ, ಅದರಿಂದ ಉಪಯೋಗ ತೊಗೊಂಡೆ. ಅದರಿಂದ ಉಪಯೋಗ ತೊಗೊಂಡು ಏನು ಮಾಡಿದೆ, ನೆಕ್ಸ್ಟ್ ನಾನು ಸ್ಟೆಪ್ ಇಟ್ಟಿದ್ದೆ ಶುಂಠಿ ಹಾಕೋಕ್ಕೆ. ಶುಂಠಿ ಹಾಕೋಕೆ ಸ್ಟಾರ್ಟ್ ಮಾಡಿದೆ, ಸ್ವಲ್ಪ ಶುಂಠಿ ಹಾಕೋದು. ಬಹುವಾರ್ಷಿಕ ಬೆಳೆಗಳನ್ನ ಬೆಳಿಬೇಕು ಅಂತ ಏನು ಮಾಡಿದೆ, ಅಡಿಕೆ ಹಚ್ಚೋದು. ಅಡಿಕೆ ಹಚ್ಚೋ ಜೊತೆ ಜೊತೆಗೆ ಬಾಳೆ ಹಚ್ಚೋದು. ಈ ತೋಟದಲ್ಲಿ ಈ ತೋಟ ನಾನು ಹಚ್ಚುವಾಗ ಭಾಳ ಕಷ್ಟ ನನಗೆ, ಭಾಳ ಕಷ್ಟ ಅಂದರೆ ಈಗ ನೋಡ್ರಿ ಇಷ್ಟು ದೊಡ್ಡ ಮರ ಆಗಿದೆ ಇದು. ಅವಾಗ ನನ್ನ ಹತ್ರ 1 ರೂಪಾಯಿ ಇರಲಿಲ್ಲ. ಈ ಹಸುಗಳಿಂದ ಬಂದಿರತಕ್ಕಂಥ ದುಡ್ಡಲ್ಲೇ ನಾನು ಇದನ್ನೆಲ್ಲ ಮಾಡಬೇಕಾಗಿರ್ತು. ಈ ಅಡಿಕೆ ಹಚ್ಚುವಾಗ ಇಲ್ಲಿ ಇಷ್ಟು ಶುಂಠಿ ಹಾಕಿದೆ. ಆ ಶುಂಠಿ ಹಾಕಿದ 6 ತಿಂಗಳಲ್ಲೇ ಇದರಲ್ಲಿ ಬಾಳೆ ಹಚ್ಚಿದೆ. ಬಾಳೆ ಹಚ್ಚಿ ಅಡಿಕೆ ಹಚ್ಚಿ ಆ ಶುಂಠಿ ಹಾರ್ವೆಸ್ಟಿಂಗ್ ಮಾಡಾದಮೇಲೆ ಬಾಳೆಯಲ್ಲಿ ನನಗೆ ಇನ್ಕಮ್ ಆಯಿತು. ಬಾಳೆ ಹೆಂಗಾಯಿತು ಅಂತಂದರೆ, ನಾನು ಸ್ಟಾರ್ಟಿಂಗ್ ಬಂದಾಗ ಬಾಳೆ ಹಚ್ಚಿದ್ದು 1 ಎಕರೆ. ಆ 1 ಎಕರೆಯಲ್ಲಿ ಅದರಲ್ಲಿ ಬಂದಿರತಕ್ಕಂಥ ಮರಿಗಳನ್ನು, ಅದರಲ್ಲಿ ಬಂದಿರತಕ್ಕಂಥ ಬಾಳೆನ ಮಾರಿ ಈ ಆಕಳ ಜೊತೆಗೆ ಅದು ಸ್ಟಾರ್ಟ್ ಆಯಿತು. ಓ, ಏನೋ ಒಂದು ಇದೆಯಪ್ಪ ಇದರಲ್ಲಿ, ನನಗೆ ಅಲ್ಲಿಯಷ್ಟೇನು ಕಷ್ಟ ಇಲ್ಲ, ಇಲ್ಲಿ ಅಲ್ಲಿಯಷ್ಟೇನು ಸ್ಟ್ರೆಸ್ ಇಲ್ಲ, ಬೆಂಗಳೂರಿಗಷ್ಟೇನು ನನಗೆ ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಜೀವನ ಮಾಡ್ಬೋದಲ್ಲ ಅಂದ್ಕೊಂಡು ಧೈರ್ಯ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಈ 1 ಎಕರೆಯಿಂದ 2 ಎಕರೆ, 2 ಎಕರೆಯಿಂದ 3 ಎಕರೆ, 3 ಎಕರೆಯಿಂದ 4 ಎಕರೆ, ಹೀಗೆ ಅಡಿಕೆ ಹಚ್ತಾ ಹಚ್ತಾ ಶುಂಠಿ ಹಾಕಂತ ಬಂದೆ.
0: ಓಕೆ, ಸೂಪರ್ ಪ್ರವೀಣ್ ಅವರೇ, ತುಂಬ ಚೆನ್ನಾಗಿ ನಿಮ್ಮ ಕೃಷಿಯ ಜೀವನವನ್ನು ಹೇಳಿದ್ರಿ. ಸೊ ಯಾವ ರೀತಿಯಲ್ಲಿ ನೀವು ಕೃಷಿಗೆ ಬಂದ್ರಿ ಅಂಥೇಳಿ, ಸೊ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ಈ ಬೆಂಗಳೂರಲ್ಲಿರುವಂತಹ ಲೈಫ್ನ ನೆನಪು ಮಾಡ್ಕೊಂಡಾಗ ಹಳ್ಳಿ ಜೀವನ ಚೆನ್ನಾಗಿರುತ್ತೆ, ಅಲ್ಲೇ ಆರಾಮಾಗಿ ಸ್ವಲ್ಪ ಒಳ್ಳೆ ಗಾಳಿ ತೊಗೊಂಡು ಆರಾಮಾಗಿರ್ಬೋದು ಅಂಥೇಳಿ. ಸೊ ಅದೇ ಥರನೇ ಪ್ರವೀಣ್ ಅವರು ಕೂಡ ಗಟ್ಟಿ ಮನ್ಸು ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಉತ್ತಮವಾದಂತಹ ಒಂದು ಕೃಷಿಯನ್ನು ಮಾಡ್ಕೊಳ್ತಾ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಅದೇ ರೀತಿನಲ್ಲೇ ನೀವು ಕೂಡ ನಿಮ್ಮ ಕೃಷಿಯನ್ನು ಇದೇ ರೀತಿಯಲ್ಲಿ ಆರಂಭ ಮಾಡಿದ್ರೆ ಅಂತಂದರೆ, ಅಥವಾ ನೀವು ಕೃಷಿಗೆ ಬರೋಕ್ಕಿಂತ ಮುಂಚೆ ನಿಮ್ಮ ಕಥೆಗಳು ಕೂಡ ಬೇರೆದಾಗಿರುತ್ತೆ. ಸೊ ಅದ್ರ ಬಗ್ಗೆ ನೀವು ಕೂಡ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸ್ಬೋದು, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಅನುಭವಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಸಂಖ್ಯೆಗೆ ನೀವು ಕೂಡ ಮೆಸೇಜ್ನ ಮಾಡಿದ್ರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ, ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೃಷಿಯ ಬದುಕನ್ನು ನಾವು ಕೂಡ ಕೇಳ್ತೀವಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೀಣ್ ಅವ್ರ ಜೊತೆಗೆ ಮಾತಾಡೋದಕ್ಕೆ ಇನ್ನೂ ಸುಮಾರು ವಿಷಯಗಳಿದೆ, ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ, ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ.

0: ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪೌರಾಣ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತಿನ ಕೃಷಿಯ ಕಾರ್ಯಕ್ರಮದಲ್ಲಿ ಸೊ ನಮಗೆ ಸಮಗ್ರ ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಪ್ರವೀಣ್ ಪಾಟೀಲ್ ಅವರು. ಹಾಗಿದ್ರೆ ಪ್ರವೀಣ್ ಪಾಟೀಲ್ ಅವರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಸೊ ಹಾಗೆ ಅವರ ಕೃಷಿಯ ಜೀವನದ ಬಗ್ಗೆ, ಕೃಷಿಯ ಬದುಕಿನ ಬಗ್ಗೆ ಅವ್ರ ಹತ್ರ ಕೇಳೋಣ. ಹಾಗೆ ಅವರು ಕೂಡ ಹೇಳ್ತಾ ಇದ್ರು, ಬೆಂಗಳೂರಿನಲ್ಲಿ ತಮ್ಮ ಉದ್ಯೋಗವನ್ನು ಬಿಟ್ಟು ಇಲ್ಲಿಗೆ ಬಂದು ಅವರ ಕೃಷಿಯ ಜೀವನವನ್ನು ಆರಂಭ ಮಾಡಿದ್ರು ಅಂತ ಹೇಳಿ. ಸೊ ಖಾಲಿದಂತಹ ಕೃಷಿ ಭೂಮಿಯನ್ನು ಬಳಕೆ ಮಾಡಿಕೊಂಡು ಉತ್ತಮವಾದಂತಹ ಜೀವನವನ್ನು ಅವರೀಗ ನಡೆಸ್ತಾ ಇದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಮಾತುಗಳನ್ನು ಇನ್ನಷ್ಟು ಕೇಳೋದಕ್ಕೆ ನಾನು ಕೂಡ ಕಾತರದಲ್ಲಿದ್ದೀನಿ. ಸೊ ಬನ್ನಿ ಹಾಗಿದ್ರೆ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರವೀಣ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವಾಗಲೇ ಹೇಳ್ತಾ ಇದ್ರಿ, ಉತ್ತಮವಾದಂತಹ ಒಂದು ಕೃಷಿಯನ್ನು ಮಾಡಿಕೊಳ್ತಾ ಸಮಗ್ರ ಕೃಷಿನಲ್ಲಿ ಅಡಿಕೆ, ಶುಂಠಿ ಹೀಗೆ ಇನ್ನೂ ಬೇರೆ ಬೇರೆ ಬೆಳೆಗಳನ್ನು ಮಾಡಿಕೊಳ್ತಾ ನೀವು ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರ ಅಂತ ಹೇಳ್ತಾ ಇದ್ರಿ. ಹಾಗಾದರೆ ಪ್ರವೀಣ್ ಅವರೇ, ನಿಮ್ಮ ಕೃಷಿ ಭೂಮಿನಲ್ಲಿ ಯಾವ ರೀತಿಯ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀರಾ, ನಿಮ್ಮ ಕೃಷಿ ಪದ್ಧತಿಯ ಬಗ್ಗೆ ಹೇಳ್ಬೋದಾ?
4: ನಾನು ಜೀರೋ ಕಲ್ಟಿವೇಷನ್ ಮಾಡ್ತಾ ಇದ್ದೀನಿ. ಯಾಕೆ ಜೀರೋ ಕಲ್ಟಿವೇಷನ್ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ, ನಿಮಗೆ ನಾವು ಕಲ್ಟಿವೇಷನ್ ಮಾಡಿದ್ರೆ ಕೇವಲ 4 ವರ್ಷದ ಒಳಗಡೆ ಗಿಡಗಳಲ್ಲಿ ಮಾತ್ರ ಕಲ್ಟಿವೇಷನ್ ಮಾಡಬೇಕು. ಯಾಕೆಂದರೆ 4 ವರ್ಷ ಆದಮೇಲೆ ಗಿಡ ಭಾರಿ ಬೇಗ ಡೆವಲಪ್ಮೆಂಟ್ ಆಗುತ್ತೆ. ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ, ಅಡಿಕೆ ಗಿಡದ ಬೇರುಗಳು ಹೀಗೆ ಹೋಗಲ್ಲ, ಹಿಂಗೆ ಅಡ್ಡದಾಗಿ ಹೋಗುತ್ತೆ. ಅಡ್ಡ 3-4 ಅಡಿ ಮುಂದೆ ಹೋಗುತ್ತೆ. ಅದು ಅವಾಗ ಏನಾಗುತ್ತೆ, ಅದಕ್ಕೆ 6 ತಿನ್ನ ಬೇರುಗಳೇ 2-3 ಅಡಿ ಇರುತ್ತೆ. ನಾವೇನು ಮಾಡ್ತೀವಿ, ಮೇಲಿನ ಮೇಲೆ ಹೆವಿ ವೆಹಿಕಲ್ಗಳನ್ನ ಓಡಾಡಿಸಿ ಕಲ್ಟಿವೇಷನ್ ಮಾಡೋದ್ರಿಂದ ಬೇರುಗಳೆಲ್ಲ ಹರಿದೋಗ್ಬಿಡುತ್ತೆ. ಅದು 6 ಹೇಗೆ ತಿನ್ನುತ್ತೆ, ತಿನ್ನಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಹೀಲ್ಡ್ ಕಮ್ಮಿ ಆಗುತ್ತೆ, ಅಡಿಕೆ ಉದುರ ಸಮಸ್ಯೆ ಹೆಚ್ಚಿಗೆ ಆಗುತ್ತೆ, ಹಲವಾರು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, 2 ಅಡಿ ಒಂದು ಸಾಲನ್ನು ಬಿಟ್ಟು ಒಂದು ಸಾಲ ಆದಮೇಲೆ ಟ್ರಂಚ್ ಹೊಡಿಬೇಕು. ಈ ಮಣ್ಣನ್ನಲ್ಲಿ ಎತ್ತಿ ಹಾಕಿಸಿ ಅದರೊಳಗಡೆ ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ ಹಾಕಿಸಿ ಈ ಮಣ್ಣನ್ನು ಅದರ ಮೇಲೆ ಎತ್ತಿ ಹಾಕ್ಸೋದ್ರಿಂದ ಏನಾಗುತ್ತೆ, ರೂಟ್ಗಳಿಗೆ ಆಹಾರ ಬೇಗ ಸಿಗುತ್ತೆ. ಸಿಗೋದ್ರಿಂದ ಏನಾಗುತ್ತೆ, ಎಲ್ಲ ಮೃದುವಾಗುತ್ತೆ, ಬ್ರೆಡ್ ಆದಂಗೆ ಆಗುತ್ತೆ. ಅದಾಗೋದ್ರಿಂದ ಎರೆಹುಳು ಸಂಖ್ಯೆ ಹೆಚ್ಚಿಗೆ ಆಗುತ್ತೆ. ನಾನೇನು ಮಾಡ್ತೀನಿ, ಅಲ್ಲಿ ಜೀವಾಮೃತ ತೊಟ್ಟೆಯಿಂದ ನಾನು ಇಲ್ಲಿ ಜೀವಾಮೃತ ಬಿಡೋದ್ರಿಂದ ಅದು ಬಂದು ಇಲ್ಲಿ ಬೀಳೋದ್ರಿಂದ ಜೀವಾಮೃತ ಬಂದು ಇಲ್ಲಿ ಎರೆಹುಳು ಸಂಖ್ಯೆಗಳು ಹೆಚ್ಚಿಗೆ ಆಗೋದ್ರಿಂದ ಎರೆಹುಳುಗಳೇ ಇದು ಉಳುಮೆ ಮಾಡುತ್ತೆ. ನಮಗೆ ಅಲ್ಲಿ ಏನಾಗುತ್ತೆ, ಇಂಪ್ಲಿಮೆಂಟ್ಸು ಈಗ ಟ್ರ್ಯಾಕ್ಟರ್ ಹೊಡೆಯೋದ್ರಿಂದ ಖರ್ಚು ಕಮ್ಮಿ. ಒಂದು, ಭೂಮಿ ಹಾಳಾಗಲ್ಲ. ಈ ಕಸ ಇಷ್ಟು ನಾನು ಸ್ಲ್ಯಾಶರ್ ಹೊಡೆದು ಏನು ಮಾಡ್ತೀನಿ, ಇಲ್ಲೇ ಗೊಬ್ಬರ ಮಾಡ್ತೀನಿ. ಈ ಸ್ಲ್ಯಾಶರ್ ಹೊಡೆದಿಂದ ಏನಾಗುತ್ತೆ, ಸುಮಾರು ಈ ಎಲೆ ಹಸಿರು ಎಲೆ ಗೊಬ್ಬರ ಆಗೋದ್ರಿಂದ ಅಡಿಕೆ ಒಳ್ಳೆ ಹಿಡ್ ಬರುತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು 4 ವರ್ಷದ ತೋಟ ನಂದು, ಇದು 4 ವರ್ಷದ ತೋಟ. ಇದು ನೋಡಿ, 1, 2, 3, 4, 5, 6, 7, 8 ಕೊನೆ ಬಿಟ್ಟಿದೆ. ಅದು ನೀವು ನಂಬಲ್ಲ, ಕೇವಲ 4-5 ವರ್ಷದ ತೋಟ ಇದು. ನೀವು 1 ಎಕರೆಗೆ ನಾನು ಬೆಳೆದಿದ್ದೀನಿ, 70 ಕ್ವಿಂಟಲು ಬೆಳೆದೀನಿ, 80 ಕ್ವಿಂಟಲು ಹಸಿ ಅಡಿಕೆ ಬೆಳೆದಿದ್ದೀನಿ. ನಾನು ಅಷ್ಟು ನಾನು ನಿಮಗೆ ಹೇಳಲ್ಲ, ನಮಗೆ ಎಕರೆಗೆ 50-60 ಕ್ವಿಂಟಲ್ ಅಡಿಕೆ ಬಂದರೆ ಸಾಕು. ಅಲ್ಲಿಗೆ 1 ಎಕರೆಗೆ ನಮಗೆ 6-7 ಕ್ವಿಂಟಲ್ ಕೆಂಪಡಿಕೆ ಆಗುತ್ತೆ. ಚಾಲಿ 1-2 ಕ್ವಿಂಟಲಿಂದ 3 ಕ್ವಿಂಟಲ್ ಚಾಲಿ ಸಿಗುತ್ತೆ. ಇಷ್ಟು ಸಿಕ್ಕರೆ ಸಾಕ್ರಿ, ಈಗಿನ ರೇಟಿಗೆ ನಮಗೆ ಸಾಕು. ಇದು ನಾವು ಅಟ್ ಎ ಟೈಮ್ ಇವಾಗಲೇ ಗೊಬ್ಬರ ಹಾಕಬೇಕು, ಇವಾಗಲೇ ಔಷಧಿ ಹೊಡಿಬೇಕು ಅನ್ನಂಗಲ್ಲ. ಬಹು ವರ್ಷಕ್ಕೆ ಬೆಳೆ ಆಗೋದ್ರಿಂದ ನಮಗೆ ಕಾಲ ಟೈಮು ಬೇಕಾದಷ್ಟು ಇರುತ್ತೆ. ಕರೆಕ್ಟಾಗಿ ನಾವು ಅದಕ್ಕೆ ಆ ಮಾಡೋ ಕಲಿಗೆ ಸಕಾಲಕ್ಕೆ ನಾವು ಗೊಬ್ಬರ ಔಷಧಿ ಕೊಡೋದ್ರಿಂದ ನಮಗೆ ಒಳ್ಳೆ ಹೀಲ್ಡ್ ಬರುತ್ತೆ. ನಾನೇನು ಐಡಿಯಾ ಮಾಡಿದೆ, ಸಡನ್ನಾಗಿ ಬೆಂಗಳೂರು ಬಿಟ್ಟು ಬಂದಾಗ ಫಸ್ಟ್ 2 ಎಕರೆ ತೋಟ ಮಾಡಿದೆ. ಆಮೇಲೆ ಅದ್ರ

0: ಮೇಲ್ಗಡೆ ಆಮೇಲೆ ಕೆಳಗಡೆ ಒಂದು 3 ಎಕರೆ ಮಾಡಿದೆ. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಅಡಿಕೆ ಗಿಡ ಹಚ್ಕೊತಾ ಬಂದೆ. ಅವಾಗೇನಾಯಿತು, ನನಗೆ ಅಲ್ಲಿದ ಅಮೌಂಟ್ ತೆಗೆದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಆಗಾಯಿತು, ಇಲ್ಲಿ ತೆಗೆದು ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಅಲ್ಲಿಗ 3 ವರ್ಷದ ತೋಟ ಇದೆ, ಅದಿನ್ನೂ ಹೀಲ್ಡಿಂಗ್ ಸ್ಟಾರ್ಟ್ ಆಗಿಲ್ಲ. ಅದರಲ್ಲಿ ಮೆಕ್ಕೆಜೋಳ ಹಾಕಿದ್ದೀನಿ, ಅಲ್ಲಿ ನನಗೆ ಅದನ್ನು ಕೂಡ ಖಾಲಿ ಬಿಟ್ಟಿಲ್ಲ. ಈಗ ಮೆಕ್ಕೆಜೋಳ ತೆಗೆದ ತಕ್ಷಣ ಏನು ಮಾಡ್ತೀನಿ, ಮಳೆಗಾಲಕ್ಕೆ ತೊಗರೆ ಹುಳ್ಳಿ ಆಮೇಲೆ ಹಲಸಂದಿ ಅವ್ರಿಗೆ ಹಾಕ್ಬಿಡ್ತೀನಿ. ಅಕಡಿ ಅಕಡಿ ಮಾಡ್ತೀನಿ, ಒಂದು ಸಾಲಿಗೆ ಹಲಸಂದಿ, ಒಂದು ಸಾಲಿಗೆ ಹುಳ್ಳಿ, ಒಂದು ಸಾಲಿಗೆ ತೊಗರಿ, ಈ ಥರ ಮಿಶ್ರ ಬೆಳೆ ಮಾಡಿಬಿಡ್ತೀನಿ. ಸಂದಿ ಅವ್ರಿಗೆ ಹಾಕೋದ್ರಿಂದ ಏನಾಗುತ್ತೆ, ಭೂಮಿ ಹಗುರವಾಗುತ್ತೆ. ಅದರಿಂದ ನಮಗೆ ಹಲಸಂದಿ ಅವರಲ್ಲಿ ನಮಗೆ ಎಲೆ ಉದುರುತ್ತೆ, ಎಲೆಯಿಂದ ಗೊಬ್ಬರ ಆಗುತ್ತೆ, ಅದರಿಂದ ಸ್ವಲ್ಪ ಕಾಳು ಕಡಿ ಸಿಗುತ್ತೆ. ಮನೆಗಾಗಿ ಮಿಕ್ಕಿದ್ದನ್ನು ಮಾರ್ಕೆಟಿಗೆ ಮಾರೋಣ. ಇವತ್ತಿನ ರೇಟಲ್ಲಿ ಇವತ್ತಿಂದ ರೇಟು ಕಾಳು ಕಡಿಗೆ ಹೆಚ್ಚು ಕಮ್ಮಿ ಒಂದು ಕೆಜಿಗೆ 80-90 ರೂಪಾಯಿ ಕೆಜಿ ಇದೆ. ಅದು ಲಾಭನೇ, ಅದಕ್ಕೇನು ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ, ಗೊಬ್ಬರ ಹಾಕಲ್ಲ, ಔಷಧಿ ಹೊಡೆಯಲ್ಲ, ಏನೂ ಮಾಡಲ್ಲ. ಸುಮ್ಮನೆ ತೋಟದಲ್ಲಿ ರೋಟಾವೇಟರ್ ಹೊಡೆಯೋದು, ಈಗ 4 ವರ್ಷ 3 ವರ್ಷದ ಗಿಡಗಳು, ಅದ್ರ ಒಳಗಡೆ ಇಂಟರ್ಕ್ರಾಪ್ಟ್ ಆಗಿ ಮಾಡೋದು, ಅದು ನಮ್ಮ ಮನೆಗಾಗಿ ಉಳಿದುದನ್ನು ಮಾರೋಣ.
1: ಓಕೆ, ಸೊ ಈ ರೀತಿಯಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ. ಹಾಗಾದರೆ ಈಗ ಈಲ್ಡ್ ಹೆಚ್ಚಿಗೆ ಆಗಬೇಕು ಅಂತೇಳಿ ನೀವು ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರಿ, ಜೀವಾಮೃತ ಎಲ್ಲ ಹೇಗೆ ಕೊಡ್ತಾ ಇದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ?
0: ಜೀವಾಮೃತ ಮಾಡೋಕ್ಕೆ ಹೆಚ್ಚಫ್ ಹಸುಗಳು ಗಗಂಜಲು ಅಷ್ಟು ಶ್ರೇಷ್ಠ ಅಲ್ಲ ಅಂತ ಅಂದರು. ಅವಾಗೇನು ಮಾಡಿದೆ, ಹೆಚ್ಚಫ್ ಹಸುಗಳನ್ನು ಒಂದೊಂದಾಗಿ ಕೊಡ್ತಾ ಬಂದೆ. ಈಗ ಪ್ರೆಗ್ನೆಂಟ್ ಆಯಿತು, ಒಂದು ಹಸು ಪ್ರೆಗ್ನೆಂಟ್ ಆದ ತಕ್ಷಣ ಏನು ಮಾಡೋದು, ಅದನ್ನ ಮಾರಿಬಿಡೋದು. ಫೇಸ್ಬುಕ್ಕಲ್ಲಿ ಹಾಕೋದು, ವಾಟ್ಸಪ್ಪಲ್ಲಿ ಹಾಕೋದು, ಒಳ್ಳೆ ಬೆಲೆ ಬಂದಾಗ ಅದನ್ನ ಮಾರಿಬಿಡೋದು. ಮಾರಿ ಏನು ಮಾಡಿದೆ, ಗೀರ್ ಹಸುಗಳನ್ನು, ಸಾಯಿವಾಲ್ ಮಿಕ್ಸು, ಈ ಥರದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಸುಗಳನ್ನ. ಈಗ ಒಂದು ಜರ್ಸಿ ಇದೆ, ಒಂದು ಮಿಶ್ರ ಹೆಚ್ಚಫ್ ಇದೆ, ಆಮೇಲೆ ಒಂದು ಇನ್ನೊಂದು ಗೀರ್ ಇದೆ. ಈ ಥರದ್ದು ಹಸುಗಳು ಮಾಡ್ಕೊಂತ ಬಂದೆ. ವೇಸ್ಟ್ ಡಿಕಂಪೋಸ್ಟನ್ನು ತೊಗೊಂಬಂದು ಜೀವಾಮೃತದ ತೊಟ್ಟಿಲಿ ಒಂದು ಜೀವಾಮೃತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ವೇಸ್ಟ್ ಡಿಕಂಪೋಸ್ಟ್ ಜೊತೆಗೆ. ಅದರಿಂದ ಏನು ಮಾಡಿದೆ, ಮೋಟ್ರ್ ಇಟ್ಟು ವೆಂಚೂರಿ ಮೂಲಕ ಡ್ರಿಪ್ ಇರಿಗೇಷನಲ್ಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಆಟೋಮೆಟಿಕ್ಕಾಗಿ ಅಡಿಕೆ ಹಿಡಿದು ಹೆಚ್ಚಿಗೆ ಆಗ್ತಾ ಬಂತು. ಮೊದಲು ನಾನು ಕೆಮಿಕಲ್ ಸ್ವಲ್ಪ ಹೆಚ್ಚಿಗೆ ಯೂಸ್ ಮಾಡ್ತಾಯಿದ್ದೆ, ಇಟ್ಸ್ ಮೀನ್ಸ್ ಪೊಟ್ಯಾಷು, ಡಿ ಎ ಪಿ, ಈ ಥರದ್ದು ಗೊಬ್ಬರಗಳನ್ನ ಹೆಚ್ಚಿಗೆ ಆಗ್ತಾಯಿದ್ದೆ. ಅದ್ರ ಖರ್ಚು ಕಮ್ಮಿ ಆಯಿತು ನನಗೆ. ಜೀವಾಮೃತ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಅದ್ರ ಖರ್ಚು ಕಮ್ಮಿ ಆಯಿತು, ಅಡಿಕೆ ಹೀಲ್ಡ್ ಕೂಡ ಚೆನ್ನಾಗಾಯಿತು, ರೋಗಗಳು ಕಮ್ಮಿ ಆಗ್ತಾ ಬಂದವು. ಈ ಥರ ಹೊಸ ಹೊಸದಾಗಿ ನಾನು ಏನೋ ಮಾಡ್ತಾ ಹೋಗ್ತಾ ಏನೋ ಒಂದು ಹೊಸದಾಗಿ ಕಲಿತಾ ಹೊಸದಾಗಿ ಮಾಡ್ತಾ ಇದ್ದೀನಿ, ಖರ್ಚಲ್ಲಿ ಕಮ್ಮಿ ಮಾಡ್ತಾ ಇದ್ದೀನಿ, ಇದು ಆದಾಯ ಹೆಚ್ಚಿಗೆ ಮಾಡ್ತಾ ಇದ್ದೀನಿ. ನಾನು ಈಗಿನ ಯುವಕರಲ್ಲಿ ಒಂದು ರಿಕ್ವೆಸ್ಟು ನಿಮ್ಮಲ್ಲಿ ನಾನು ಏನು ಕೇಳ್ಕೊತೀನಿ ಅಂತಂದರೆ, ನಿಮ್ಮ ಹತ್ರ ಒಂದು 5 ಎಕರೆ ಒಂದು 2 ಎಕರೆ ಮೇಲೆ 5 ಎಕರೆ ಜಮೀನು ಇತ್ತು ಅಂತ ಅಂದರೆ, ದಯವಿಟ್ಟು ಜಮೀನು ಬಿಟ್ಟು ಬೆಂಗಳೂರು ಕಡೆ ಹೋಗಿಬಿಡಿ. ಬೆಂಗಳೂರು, ಮೈಸೂರು, ಹುಬ್ಳಿ ಆ ಕಡೆ ಹೋಗ್ಬಿಡ್ತೀರಿ. ಯಾಕ್ರಿ ಹೋಗ್ಬೇಕು? ಅಲ್ಲಿ ಯಾವೊಂದು ಕೈ ಕೆಳಗಿದ್ದು ಅವನು ಕೊಟ್ಟಷ್ಟು ಸಂಬಳ ತೊಗೊಂಡು ಅವನು ಹೇಳಿದ ಕೆಲಸ ಮಾಡೋಕ್ಕಿಂತ ಅದೇ ಎಫರ್ಟನ್ನು ನೀವು ಇಲ್ಲಿ ಹಾಕಿ. ಈಗ ಅಗ್ರಿಕಲ್ಚರ್ ತುಂಬ ಚೆನ್ನಾಗಿ ನಡೀತಾ ಇದೆ, ವಿವಿಧವಾದ ಬೆಳೆಗಳು ಬಂದಿದೆ ಅಗ್ರಿಕಲ್ಚರಲ್ಲಿ, ಹೊಸ ಹೊಸ ಅನ್ವೇಷಣೆಗಳು ಆಗಿದ್ದಾವೆ, ಹೊಸ ಹೊಸ ಮಷಿನ್ಗಳು ಬಂದಿದ್ದಾವೆ. ಹಸು ಸಾಕಾಣಿಕೆ ಇದೆ, ಕುರಿ ಸಾಕಾಣಿಕೆ ಇದೆ, ಗೌರ್ಮೆಂಟ್ ಎಲ್ಲದಕ್ಕೂ ಒಂದು ಸಬ್ಸಿಡಿ ಅಂತ ಕೊಡ್ತಾ ಇದೆ. ನೀವು ಯಾಕೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಯುವಕರು ಇಲ್ಲೇ ಹೊಸದಾಗಿ ಏನಾದ್ರು ಮಾಡಬಾರ್ದು? ಯಾಕೆ ಬೆಂಗಳೂರಿಗೆ ಹೋಗ್ಬೇಕು? ಆ ದುಡಿಮೆನ ಡಬ್ಬಲ್ ದುಡಿಮೆ ಇಲ್ಲಿ ಮಾಡ್ಬೋದು. ಇದು ನಾನು ನಿಮ್ಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ಯುವಕರು ಆದಷ್ಟು ಸಿಟಿ ಕಡೆ ಹೋಗೋದನ್ನು ಕಮ್ಮಿ ಮಾಡಿ, ಅಗ್ರಿಕಲ್ಚರಲ್ಲಿ ಏನಾದರೂ ಸಾಧನೆ ಮಾಡಿ. ಮುಂದೆ ಒಂದು ದಿನ ಅಗ್ರಿಕಲ್ಚರ್ಗೆ ಭಾಳ ದೊಡ್ಡ ಫ್ಯೂಚರ್ ಇದೆ. ಯಾಕೆ ಹೇಳ್ತೀನಿ ಅಂದರೆ, ಜನ ಅನ್ನ ತಿನ್ನಬೇಕು. ಏನೋ ನಾವು ದುಡ್ಡು ತಿಂತೀವಿ, ದುಡ್ಡಲ್ಲೇ ಬದುಕ್ತೀವಿ ಅನ್ನೋದು ಸುಳ್ಳು. ಆ ಜನ ಎಷ್ಟೇ ದುಡಿದ್ರು, ಎಷ್ಟೇ ಮುಂದೋದ್ರೂ ಅವರು 3 ಹೊತ್ತಿನ ಊಟಕ್ಕೋಸ್ಕರನೇ ಮಾಡ್ತಾ ಇರೋದು. ಈ 3 ಹೊತ್ತಿನ ಊಟ ಯಾರು ಬೆಳೀತಾರೆ? ನಾವು ಬೆಳಿಬೇಕು. ರೈತರ ಮಕ್ಕಳಾದ್ರೆ ನಾವು ಅದನ್ನು ನಾವು ಗುರಿ ಇಟ್ಕೊಂಡು ಇಡೀ ದೇಶಕ್ಕೆ ಅನ್ನ ಹಾಕೋರು ನಾವು. ದಯವಿಟ್ಟು ಯಾರೂ ಹೋಗ್ಬೇಡ್ರಿ, ಇಲ್ಲೇ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿರಿ, ಸಮಗ್ರ ಕೃಷಿ ಪದ್ಧತಿ ಮಾಡಿ, ಎಲ್ಲದರಲ್ಲೂ ಆದಾಯ ಮಾಡೋಕ್ಕೆ ಪ್ರಯತ್ನ ಪಡಿ. ತರಕಾರಿ ಬೆಳೀಲಿ, ಬಹುವಾರ್ಷಿಕ ಬೆಳೆಗಳನ್ನ ಬೆಳೀಲಿ, ಭತ್ತ ಬೆಳೀಲಿ, ಜೋಳ ಬೆಳೀಲಿ, ಹಣ್ಣು ಹಂಪಲುಗಳನ್ನ ಬೆಳೀಲಿ, ಮಾದರಿ ರೈತರಾಗ್ರಿ. ನನ್ನಂಗೆ ನೀವು ಒಂದು ಏನೋ ಒಂದು ಏಮ್ ಇಟ್ಕೊಂಡು ಬನ್ನಿ, ನೀವು ಉದ್ಧಾರ ಆಗೇ ಆಗ್ತೀರಿ.
1: ಓ ಸೂಪರ್ ಸರ್, ಒಂದು ಯುವಕರಿಗಾಗಿ ಒಂದು ಮೆಸೇಜ್ನ ಕೂಡ ಕೊಟ್ಟಿದ್ದೀರಾ. ಸೊ ಹಾಗೆ ನಿಮ್ಮ ಜೀವನದ ಎಕ್ಸ್ಪೀರಿಯೆನ್ಸ್ನ ಕೂಡ ಅವ್ರ ಜೊತೆ ಹಂಚ್ಕೊಳ್ತಾ ಇದ್ರಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೀಣ್ ಅವರು ಕೂಡ ಉದ್ಯೋಗವನ್ನು ಬಿಟ್ಟು ಇಲ್ಲಿ ಬಂದು ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಇನ್ನೊಬ್ಬರಿಗೆ ಮಾದರಿಯಾಗಿ ತಮ್ಮ ಕೃಷಿಯನ್ನು ಮಾಡ್ತಿದ್ದಾರೆ. ಸೊ ಇವರ ಕೃಷಿಯ ಬಗ್ಗೆ ಕೇಳೋದಕ್ಕೆ ನನಗೂ ಕೂಡ ಇನ್ನಷ್ಟು ಆಸಕ್ತಿ ಬರ್ತಾ ಇದೆ. ಹಾಗೆ ಇವ್ರ ಜೊತೆ ಮಾತಾಡೋಣ. ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ, ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಪ್ರವೀಣ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಪ್ರವೀಣ್ ಪಾಟೀಲ್ ಅವರು ಆಗಲೇ ಹೇಳ್ತಾ ಇದ್ರ ಹಾಗೆ ಅವರ ಸಮಗ್ರ ಕೃಷಿನಲ್ಲಿ ಅವರು ಅಡಿಕೆಯ ಜೊತೆಗೆ ಶುಂಠಿ, ಮೆಕ್ಕೆಜೋಳ ಈ ಥರದ ಬೆಳೆಗಳನ್ನು ಕೂಡ ಮಾಡ್ಕೊಳ್ತಾ ಅವರು ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗೆ ಯುವಕರಿಗೂ ಕೂಡ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಕೃಷಿಯನ್ನು ಮಾಡಿ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಹಾಗಿದ್ರೆ ಪ್ರವೀಣ್ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರವೀಣ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವೀಣ್ ಅವರ, ನೀವಾಗಲೇ ಹೇಳ್ತಾ ಇದ್ರಿ ಈ ಅಡಿಕೆ ಕೃಷಿಯನ್ನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ರಿ ಅಂತ ಹೇಳಿ, ಮತ್ತೆ ಗೊಬ್ಬರವನ್ನ ಯಾವ ರೀತಿಯಲ್ಲಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ, ಜೀವಾಮೃತ ಕೊಡೋದ್ರ ಬಗ್ಗೆ ಆಗಿರ್ಬೋದು ಅದೆಲ್ಲದ್ರ ಬಗ್ಗೆ. ಸೊ ಹಾಗೆ ಇವಾಗ ನೀವು ಈ ಗೊಬ್ಬರವನ್ನ ನಿಮ್ಮ ತೋಟದಲ್ಲಿ ಯಾವ ರೀತಿಯಲ್ಲಿ ತಯಾರು ಮಾಡ್ಕೊಳ್ತೀರಾ, ಹೇಗೆ ಅದರ ಸಿದ್ಧತೆ ಇರುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಇಲ್ಲಿ ನೋಡಿ, ನಾನು ಅಡಿಕೆ ಹಾಡುಗಳನ್ನ ಪ್ರತಿಯೊಂದು ಸಾಲಲ್ಲೂ ಸ್ಟಾಕ್ ಮಾಡ್ತಾ ಬರ್ತೀನಿ. ಹೀಗೆ ಮುಂಗಾರಿ ಮಳೆ ಬರೋದ್ರೊಳಗಡೆ ಈ ಥರ ಸ್ಟಾಕ್ ಮಾಡಿದ್ರೆ ಏನಾಗುತ್ತೆ, ಎರೆಹುಳು ಹೆಚ್ಚಿ ಉತ್ಪತ್ತಿಯಾಗಿ ಇದ್ರ ಮೇಲೆ ಏನು ಮಾಡ್ತೀನಿ, ಸ್ವಲ್ಪ ವೇಸ್ಟ್ ಡಿಕಂಪೋಸ್ಟು ಮತ್ತು ಇದ್ರ ಮೇಲೆ ಇದ್ರ ಕೆಳಗಡೆ ತಿಪ್ಪೆ ಗೊಬ್ಬರ ಮತ್ತು ಇದರಿಂದ ಜೀವಾಮೃತ ಬಿಡೋದ್ರಿಂದ ಏನಾಗುತ್ತೆ, ಎರೆಹುಳು ಉತ್ಪತ್ತಿ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಅಲ್ಲಿ ಕಾಣುತ್ತೆ ನಿಮಗೆ ಗ್ಲಿಗಿಸಿಡಿಯಾಗಿ ಕಾಣ್ತದೆ, ಅಂದರೆ ಕನ್ನಡದಲ್ಲಿ ಗೊಬ್ಬರ ಸೊಪ್ಪು, ಅದನ್ನು ತೊಗೊಂಬಂದು ಕಟ್ ಮಾಡಿ ಇದ್ರ ಮೇಲೆ ಹಾಕೋದ್ರಿಂದ ಏನಾಗುತ್ತೆ, ಗೊಬ್ಬರ ಆಗುತ್ತೆ. ಇಲ್ಲೇ ತೋಟದಲ್ಲೇ ಗೊಬ್ಬರ ಕ್ರಿಯೇಟ್ ಆಗುತ್ತೆ ನಿಮಗೆ. ಇನ್ನು ನಾವು ಪ್ರತಿದಿನ ಮಾಡ್ಬೇಕಂತೇನಿಲ್ಲ, ಯಾವಾಗ ಫ್ರೀ ಇರ್ತೀವಿ ಅವಾಗ ಬಂದು ಅಡಿಕೆ ಹಾಡುಗಳನ್ನ ಹಾರಿಸಿ ಒಂದೊಂದು ಕಾನಿಗೆ ಈಗ ಎಲ್ಲೆಲ್ಲೋ ಬಿದ್ದಿರುತ್ತೆ ಅದನ್ನ ಕ್ಲೀನಾಗಿ ಒಂದು ಕಡೆಯಿಂದ ಹಾಕ್ತಾ ಬಂದರೆ, ದಪ್ಪದಾಗಿ ಹಾಕ್ತಾ ಬಂದರೆ, ಒಂದು ಭೂಮಿ ಬೇಗ ಆರಲ್ಲ, ಎರೆಹುಳುಗಳು ಉತ್ಪತ್ತಿ ಹೆಚ್ಚಿಯಾಗುತ್ತೆ, ಗೊಬ್ಬರ ಆಗುತ್ತೆ, ವೇಸ್ಟ್ ಡಿ ಕಂಪೋಸ್ಟ್ ಅದಕ್ಕೆ ಹಾಕೋದ್ರಿಂದ ಎಲ್ಲದೂ ಇಲ್ಲೇ ಪ್ರತಿಯೊಂದು ಕೊಳತೋಗುತ್ತೆ. ಇನ್ನೊಂದು ದೊಡ್ಡ ತಪ್ಪು ಮಾಡ್ತಾರೆ, ಎಲ್ಲರೂ ಅಡಿಕೆ ಹಾಡುಗಳನ್ನು 2 ರೂಪಾಯಿ 1 ರೂಪಾಯಿ ಹಾಗೆ ಮಾರ್ಕೊಂತಾರೆ ಅಡಿಕೆ ತಟ್ಟೆ ಮಾರೋಕ್ಕೆ. ನನ್ನ ಅನಿಸಿಕೆ ಅದರಿಂದ ಏನು ದೊಡ್ಡ ಲಾಭ ಆಗಲ್ಲ. ನಾವು ನಮಗೆ ದೊಡ್ಡ ಲಾಭ ಬಂಗಾರ ಸಿಗೋದು ಇದರಿಂದ. ಇಲ್ಲಿ ನೋಡಿ, ಇಷ್ಟು ದಪ್ಪ ಈಗ ಹೆಚ್ಚು ಕಮ್ಮಿ 2 ಅಡಿ ದಪ್ಪ ಹಾಕಿದ್ದೀವಿ ನಾವು ಇದನ್ನೀಗ. ಹಿಂಗೆ ಹಾಕೋದ್ರಿಂದ ಏನಾಗುತ್ತೆ, ಭೂಮಿ ತಂಪು ಬೇಗ ಆರ್ಕೊಡಲ್ಲ, ಒಂದು ಇಲ್ಲಿ ಗೊಬ್ಬರ ಆಗುತ್ತೆ. ಗೊಬ್ಬರ ನಮಗೆ ಹೊರಗಡೆಯಿಂದ ತಂದು ಹಾಕೋಂಥ ನೆಸೆಸಿಟಿನೇ ಇಲ್ಲ, ಗೊಬ್ಬರ ಕೊಳ್ಳೋ ನೆಸೆಸಿಟಿ ನಮಗಿಲ್ಲ. ಇದರಿಂದನೇ ವೇಸ್ಟ್ ಡಿಕಂಪೋಸ್ಟ್ ಆಗೋದ್ರಿಂದ ನಮಗೇನಾಗುತ್ತೆ, ಗೊಬ್ಬರ ಇಲ್ಲೇ ಆಗುತ್ತೆ. ಆದಷ್ಟು ರೈತರು ತೋಟದಲ್ಲಿ ಅಡಿಕೆ ಹಾಡುಗಳನ್ನ ಸುಡೋದಾಗಲಿ ಅಥವಾ ಮಾರೋದಾಗಲಿ, ಹೊರಗಡೆ ಅಡಿಕೆ ತಟ್ಟೆ ಮಾರೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಏನು ದೊಡ್ಡ ಆದಾಯ ಆಗಲ್ಲ ನಮಗೆ. ಗೊಬ್ಬರ ಆದರೆ ಅದೇ ದೊಡ್ಡ ಆದಾಯ. ಯೋಚನೆ ಮಾಡಬೇಕು ರೈತರು, ನಾವು ಆದಷ್ಟು ಕಸದಿಂದ ರಸ ಮಾಡಬೇಕು ಅನ್ನೋದು ನಂದೊಂದು ಕಾನ್ಸೆಪ್ಟ್.
2: ಓಕೆ ಪ್ರವೀಣ್ ಅವರೇ, ಈಗ ಅಡಿಕೆ ತೋಟ ಎಲ್ಲ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಈಗ ಎಷ್ಟೋ ಕಡೆಗಳಲ್ಲಿ ಈ ಅಡಿಕೆ ತೆಗಿಯೋಕ್ಕೆ ಕೊನೆ ತೆಗಿಯೋಕ್ಕೆ ಇದಕ್ಕೆಲ್ಲ ಕೆಲಸದವ್ರು ಸಿಗೋದೇ ಕಷ್ಟ. ಆ್ಯಂಡ್ ನಿಮ್ಮ ಕಡೆಗೆಲ್ಲ ಯಾವ ರೀತಿಯಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂತೆ ಯಂತ್ರೋಪಕರಣಗಳು ಬಳಸ್ತಾ ಇದ್ದೀರಾ? ಸೊ ಯಾವ ರೀತಿ ನಿಮ್ಮ ಕೃಷಿಯಲ್ಲಿ ಆಧುನಿಕತೆಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ಬೋದಾ?
3: ಲೇಬರ್ ಪ್ರಾಬ್ಲಮ್ ತುಂಬ ಬಂದ್ಬಿಡ್ತು ನನಗೆ. ಮಾಡ್ತಾ ಮಾಡ್ತಾ ಏನಾಯಿತು, ಲೇಬರ್ ಪ್ರಾಬ್ಲಮ್ ತುಂಬಿಡ್ತು. ಹಾಗಾಗಿ ಮಷಿನರಿ ನಾನು ಮಾಡ್ಕೋಬೇಕು. ಯಾವತ್ತು ಎನಿ ಟೈಮ್ ನಾನು ಲೇಬರ್ ಓರಿಯೆಂಟಾಗಿ ಕೆಲಸ ಮಾಡ್ಬಾರ್ದು ಅಂತ ನಾನೇ ಮಾಡಿದೆ. ಅಡಿಕೆ ಮರ ಹತ್ತೋ ಮಿಷಿನ್ ತೊಗೊಂಬಂದೆ, ತೆಂಗಿನ ಮರ ಹತ್ತೋ ಮಿಷಿನ್ ತೊಗೊಂಬಂದೆ, ಒಂದು ಮಿನಿ ಟ್ರಾಕ್ಟರ್ ತೊಗೊಂಬಂದೆ 30 HP. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಪ್ಲಿಮೆಂಟು, ಸ್ಲ್ಯಾಶರು, ಬಲ್ರಾಮು, ರೋಟಾವೇಟ್ರು, ಈ ಥರ ಎಲ್ಲ ಇಂಪ್ಲಿಮೆಂಟ್ಗಳನ್ನ ಮಾಡ್ಕೊಂಡೆ, ಸ್ಪ್ರೇ ಮಿಷಿನ್ ಮಾಡ್ಕೊಂಡೆ. ಇವನ್ನೆಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ, ಈಗ 10 ಜನ ಕೆಲಸ ಮಾಡಲಿ 2 ಜನ ಆದರೆ ಸಾಕು. ಈಗ ಎಕ್ಸಾಂಪಲ್ ನಿಮಗೆ, ಈಗ ಅಡಿಕೆ ಮರ ಹತ್ತ ಮಿಷಿನ್ನ ಧರ್ಮಸ್ಥಳದ ಹತ್ರ ಹೋಗಿ ತೊಗೊಂಬಂದೆ. ಅಲ್ಲಿ ಒಬ್ಬರು ಭಾಸ್ಕರ್ ಅಂತ ಹೇಳಿಬಿಟ್ಟು ಈ ಒಂದು ಸಾಧನವನ್ನು ಮಾಡಿದ್ರು ಅವರು. ಭಾಳ ಭಾಳ ನನಗೆ ಖುಷಿ ಆಯಿತು ಅದನ್ನ ವೀಡಿಯೋದಲ್ಲಿ ನೋಡಿದೆ. ಹೀಗೆ ಯೂಟ್ಯೂಬರ್ ವೀಡಿಯೋದಲ್ಲಿ ನೋಡಿದೆ, ಭಾಳ ಖುಷಿ ಅನ್ನಿಸ್ತು. ತಡಿಯಪ್ಪ ಹೋಗಿ ಬರೋಣ ಅಂತೇಳಿ ಹಾಗೆ ಒಂದು ಟ್ರಿಪ್ ಹೋದಂಗೂ ಆಯಿತು, ಆ ಮಿಷಿನ್ ತಂದಂಗೂ ಆಯಿತು ಅಂತ ಹೋದೆ. ಅಲ್ಲಿ ಭಾಸ್ಕರ್ ಅಂತ ಹುಡುಗ ಇನ್ನು ಯುವಕ, ಆತ ಮಾಡಿದ್ದ, ಆತಂದು ಒಂದು ದೊಡ್ಡ ಸಾಧನೆ. ಆತನ ಜೊತೆಗೆ ನಾನು ಹೋಗಿ ಅವನ ಜೊತೆಗೆಲ್ಲ ಗೈಡೆನ್ಸ್ ತೊಗೊಂಡು ಅಲ್ಲಿ ಒಂದು ಟ್ರೈನಿಂಗ್ ತೊಗೊಂಡು ಅದನ್ನು ತೊಗೊಂಬಂದೆ. ಅಡಿಕೆ ಮರ ಹತ್ತೋದ್ರಿಂದ, ಒಂದು ಅಡಿಕೆ ಮರ ಹತ್ತಿದರೆ ನೀವು ಸುತ್ತಮುತ್ತ 5-6 ಅಡಿಕೆ ಗಿಡಕ್ಕೆ 10 ಗಿಡಕ್ಕೆ ಸ್ಪ್ರೇ ಮಾಡ್ಬೋದು ನೀವು ಸ್ಪ್ರೇಯರಲ್ಲಿ. ಆಮೇಲೆ ಅಡಿಕೆನೂ ಕೊಯ್ಲು ಮಾಡ್ಬೋದು. ಅಲ್ಲಿ ದೊಡ್ಡ ದೊಡ್ಡ ಗಿಡ, ಈಗ 20 ವರ್ಷದ್ದು 25 ವರ್ಷದ್ದು ಅಡಿಕೆ ಗಿಡಕ್ಕೆ 10 ಭಾಳ ಹೆಲ್ಪ್ಫುಲ್ ಆಗುತ್ತೆ. ಈಗ ನೋಡ್ರಿ, ನೀವು ಔಷಧಿ ಹೊಡೆಯೋರನ್ನ ನೀವು ಕರೆದ್ರೆ 1 ಡ್ರಮ್ಮಿಗೆ 1,000 ರೂಪಾಯಿ ಕೇಳ್ತಾರೆ. ಇಬ್ರು ಬರ್ತಾರೆ ಹೋಗು, ಅದಕ್ಕೆ ಮಿಷಿನ್ನು ಅವ್ರದೇ ಬರುತ್ತೆ. ತಗೊಂಬಂದು ಒಂದು ಡ್ರಮ್ಮಿಗೆ 1,000 ರೂಪಾಯಿ ನಾವು ಅದಕ್ಕೆ ಕೊಟ್ಟುಬಿಟ್ರೆ, ನಾವು ಅದಕ್ಕೆ ಹಾಕಿರ್ತಕ್ಕಂಥ ಔಷಧಿ, ಆ ಬ್ರೋಡೋ ದ್ರಾವಣ, ಅದನ್ನೆಲ್ಲ ಲೆಕ್ಕಾಚಾರ ಹಾಕಿದರೆ 1 ಡ್ರಮ್ಮಿಗೆ 3-4,000 ರೂಪಾಯಿ ನಮಗೆ ಖರ್ಚು ಬಂದ್ಬಿಡುತ್ತೆ. ಅದಕ್ಕೆ ಏನು ಐಡಿಯಾ ಮಾಡಿದೆ ನಾನು, ತಡಿಯಪ್ಪ ನಾನೇ ಮಾಡ್ಕೊಳ್ಳೋಣ, ಸ್ವಂತ ನಾನೇ ಎಲ್ಲ ಮಾಡ್ಕೊಂಬಿಡೋಣ ಅಂತ ಏನು ಮಾಡಿದೆ, ಸ್ಪ್ರೇಯರ್ ಮಿಷಿನ್ ತೊಗೊಂಬಂದೆ, ಅಡಿಕೆ ಮರ ಹತ್ತ ತೊಗೊಂಬಂದೆ, ತೆಂಗಿನ ಮರ ಹತ್ತ ತೊಗೊಂಬಂದೆ. ಇದರಿಂದ ಏನಾಗುತ್ತೆ, ಒಬ್ಬ ಲೇಬರ್ ನಮ್ಮ ಜೊತೆಗೆ ಇಟ್ಕೊಂಡ್ರೆ ಸಾಕು, ನಾವು ಅಡಿಕೆ ಮರ ಹತ್ತು ನಾವೇ ಹತ್ಬೋದು. ಆತ ನಮಗೆ ಮಿಷಿನಲ್ಲಿ ಪೈಪ್ ಎಳ್ಕೊಟ್ರೆ ಸಾಕು, ಸ್ಪ್ರೇ ಮಾಡ್ಬೋದು, ಅಡಕೆ ಮರ ಹತ್ತಿ ಸ್ಪ್ರೇ ಮಾಡ್ಬೋದು. ಈ ತರ ನಾನು ಎಲ್ಲ ಮಿಷಿನ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ಈ ತರ ಎಲ್ಲ ಯುವಕರು ಬೆಂಗಳೂರು ಕಡೆ ಹೋಗಿದೆ. ಈಗ ಬೆಂಗಳೂರಲ್ಲಿ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಜಮೀನು ನಾವು ಇಟ್ಟುಕೊಂಡು ಬೆಂಗಳೂರಿಗೆ ಯಾಕೆ ಹೋಗ್ಬೇಕ್ರಿ? ಈಗ ನೋಡಿ, ನಾನು ವರ್ಷಕ್ಕೆ 3-4 ಸಾವಿರ ಅಡಿಕೆ ಪ್ಯಾಕೆಟ್ ಮಾಡಿಸ್ತೀನಿ. ಈ ಅಡಿಕೆ ಪ್ಯಾಕೆಟ್ ನನಗೇನು ಅನುಕೂಲ ಅಂತಂದ್ರೆ, ನನಗೆ ಈಗ ವರ್ಷ 1 ಎಕರೆ ಅಡಿಕೆ ತೋಟ ಮಾಡ್ತೀನಿ, 1/2 ಎಕರೆನೋ 1 ಎಕರೆನೋ ಮಾಡ್ತೀನಿ ನಾನು. ಈ ಬೀಜಗಳನ್ನು ನಮ್ಮ ಸ್ನೇಹಿತರ ತೋಟದಲ್ಲಿ, ಹಳೆ ಮರಗಳು, ಒಂದು 30-40 ವರ್ಷದ ಮೇಲ್ಪಟ್ಟಿರತಕ್ಕಂಥ ಗಿಡಗಳಿಂದ ನಾನೇ ಬೀಜ ಆರಿಸ್ಕೊಂಡು ತಗೊಂಬಂದು, ಒಂದು 3,000 ಬೀಜ 4,000 ಬೀಜ ತಗೊಂಬಂದು, ಅದನ್ನು ಈ ಥರ ಎಬ್ಬಿಸಿ ಪ್ಯಾಕೆಟಲ್ಲಿ ಹಾಕಿ ಎಬ್ಬಿಸಿ ನನಗೆಷ್ಟು ಬೇಕು ನಾನು ಹಚ್ಕೊಂಡು ಹೊರಗಡೆ, ಈಗ ಈಗ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅದಕ್ಕಿಂತ ಕಮ್ಮಿ ಬೆಲೆಗೆ, 3-4 ರೂಪಾಯಿ 5 ರೂಪಾಯಿ ಕಮ್ಮಿ ಬೆಲೆಗೆ, ನನ್ನಿಂದ ಇನ್ನೊಬ್ರಿಗೆ ಒಂದು ಹೆಲ್ಪ್ ಆಗಲಿ, ಹಾಗೆ ಕಮ್ಮಿ ಬೆಲೆಗೆ ಅಡಿಕೆ ಗಿಡಗಳನ್ನ ಕೊಡ್ತೀನಿ. ಸೆಲೆಕ್ಟೆಡ್ ಬೀಜ ತೊಗೊಂಬಂದಿರ್ತೀನಿ, ಅಡಿಕೆ ಗಿಡಗಳನ್ನ ಮಾರ್ತೀನಿ. ಯಾವ ಬಡ ರೈತರು ಇಂಟ್ರೆಸ್ಟ್ ಇದ್ರೆ ಬಂದು ಒಯ್ತಾರೆ, ನನ್ನಿಂದ ಅವ್ರಿಗೂ ಒಂದು ಹೆಲ್ಪು, ನನಗೂ ಒಂದು ಚಿಕ್ಕ ಧನ ಸಹಾಯ ಆದಂಗೆ ಆಗುತ್ತೆ.
2: ಓಕೆ ಪ್ರವೀಣ್ ಅವರೇ, ಹಾಗಿದ್ರೆ ನಿಮ್ಮ ಜೊತೆಗೆ ಏನಷ್ಟು ಮಾತಾಡ್ತೀನಿ, ಹಾಗೆ ನಿಮ್ಮ ಕೃಷಿಯ ಬಗ್ಗೆ ಏನಷ್ಟು ಕೇಳೋದಕ್ಕಿದೆ. ಸೊ ಪ್ರವೀಣ್ ಅವ್ರ ಜೊತೆಗೆ ನಾವು ಕೂಡ ಇನ್ನಷ್ಟು ಮಾತಾಡೋದಕ್ಕಿದೆ, ಹಾಗೆ ಅವರ ಕೃಷಿಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋದಕ್ಕಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ, ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಪ್ರವೀಣ್ ಪಾಟೀಲ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಹಾಗೆ ಅವರ ಸಮಗ್ರ ಕೃಷಿಯಲ್ಲಿ ಏನೇನೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ, ಹಾಗೆ ಯಾವ ರೀತಿಯ ಪದ್ಧತಿಗಳನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ವಿ. ಹಾಗೆ ಅವರ ಕೃಷಿಯ ಭೂಮಿನಲ್ಲಿ ಜೀವಾಮೃತವನ್ನು ಮಾಡುವಂಥದ್ದಾಗಿರ್ಬೋದು, ಗೊಬ್ಬರವನ್ನು ಮಾಡುವಂಥದ್ದಾಗಿರ್ಬೋದು, ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಅದೇ ರೀತಿಯಲ್ಲೇ ಈಗ ಪ್ರವೀಣ್ ಅವ್ರ ಜೊತೆಗೆ ಇನ್ನಷ್ಟು ಕೃಷಿಯ ಬಗ್ಗೆ ಮಾತಾಡೋದಕ್ಕಿದೆ. ಸೊ ಪ್ರವೀಣ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವೀಣ್ ಅವರು, ನೀವು ಆಗಲೇ ಹೇಳ್ತಾ ಇದ್ರೆ ನಿಮ್ಮ ತೋಟದಲ್ಲಿ ಟ್ರಂಚ್ ಹೊಡೆಸೋದನ್ನು ವ್ಯವಸ್ಥೆ ಮಾಡಿದಿರಾ ಅಂತೇಳಿ. ಸೊ ಯಾವ ರೀತಿ ಟ್ರಂಚ್ ಹೊಡೆಸ್ತೀರಾ, ಮತ್ತು ಇದು ಹೊಡೆಸೋದ್ರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
3: ಪ್ರತಿ ಒಂದು ಸಾಲು ಬಿಟ್ಟು ಒಂದು ಸಾಲಿಗೆ ಒಂದು ಟ್ರಂಚ್ ಹೊಡೆಸಿದ್ದೀನಿ. ಈ ಹೊಡೆಸೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ಇಲ್ಲಿ ನೋಡಿ, ಈ ರೂಟ್ಸ್ ಕಾಣ್ತಾಗ್ಬೋದು ನಿಮಗೆ, ಈ ರೂಟ್ಸ್ ವೈಟ್ ರೂಟ್ಸ್. ಇದು ಇದಕ್ಕೆ ಬೇರಿಗೆ ಗಾಳಿ ಆಡುತ್ತೆ, ಗಾಳಿ ಆಡೋದ್ರಿಂದ ಇದಕ್ಕೆ ಆಹಾರ ತಗೊಳ್ಳೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಗಾಳಿ ಆಡೋದ್ರಿಂದ ಏನಾಗುತ್ತೆ, ಸೂರ್ಯನ ಬಿಸಿಲು ಬೀಳೋದ್ರಿಂದ ಗಾಳಿ ಆಡೋದ್ರಿಂದ ರೋಗ ನಿರೋಧಕ ಶಕ್ತಿ ಅಡಿಕೆ ಗಿಡಕ್ಕೆ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಮಳೆಗಾಲದಲ್ಲಿ ನೀರು ಬಂದಿರತಕ್ಕಂಥ ನೀರು ಸರಾಗವಾಗಿ ಹರಿದು ಹೋಗ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಕೊಳೆ ರೋಗ ಅಡಿಕೆ ಗಿಡಕ್ಕೆ ಬರಲ್ಲ. ಎಲ್ಲ ರೈತರು ಯಾವ ಅಡಿಕೆ ತೋಟ ಮಾಡಿದ್ದೀವಿ, ತಗ್ಗು ಪ್ರದೇಶ ಆಗಲಿ, ಉಬ್ಬು ಪ್ರದೇಶ ಆಗಲಿ, ಎಲ್ಲೇ ಆಗಲಿ, ಕೆಲವೊಬ್ರು ಏನು ತಿಳ್ಕೊಂಡಿದ್ದಾರೆ, ನಂದು ಎರೆ ಜಮೀನು, ನನಗೇನು ಆಗಲ್ಲ, ಅಡಿಕೆ ಗಿಡಕ್ಕೆ ಏನು ತೊಂದರೆ ಆಗಲ್ಲ, ನಾನು ಯಾಕೆ ಟ್ರಂಚ್ ಹೊಡಿಸ್ಬೇಕು, ನಾನು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಒಂದು ತಪ್ಪು ಮಾಹಿತಿ ಇದೆ. ನನ್ನ ಅನಿಸಿಕೆ ಪ್ರಕಾರ ಅದು ಎರೆ ಜಮೀನಿಗಾಗಲಿ ಗದ್ದೆ ಜಮೀನಿಗಾಗಲಿ ಟ್ರಂಚ್ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತೀನಿ ಅಂದರೆ, ನಾನು ಟ್ರಂಚ್ ಹೊಡೆಸೋದು ಜೌಗಿಗೆ ಒಂದೇ ಅಲ್ಲ, ಬೇರಿಗೆ ಗಾಳಿ ಆಡೋದಕ್ಕೆ ತುಂಬ ಉಪಯೋಗಕಾರಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಗಿಡಗಳಿಗೆ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಭೂಮಿ ಶೀತ ಆಗಲ್ಲ, ಬೇಗ ಡ್ರೈ ಆಗುತ್ತೆ. ಅಡಿಕೆ ಗಿಡಕ್ಕೆ ಬೇಕಾಗಿರೋದು ಡ್ರೈ ಭೂಮಿ, ಎಷ್ಟು ನೀರು ಬರುತ್ತೋ ಅಷ್ಟು ನೀರು ಬೇಗ ಡ್ರೈ ಆಗುತ್ತಾಗ ನಾವು ತೋಟದಲ್ಲಿ ವಾತಾವರಣನ ಕ್ರಿಯೇಟ್ ಮಾಡಬೇಕು. ಈಗ ನೋಡಿ, ನನ್ನ ಅಡಿಕೆ ತೋಟದಲ್ಲಿ ನೀವು ಎಲ್ಲಿ ನೋಡಿದ್ರು ಈಗ ಕಳೆ ಸಿಕ್ಕಾಬಿಟ್ಟು, ನನ್ನ ಹೆಚ್ಚು ಕಮ್ಮಿ ನನ್ನ ಸೊಂಟದಷ್ಟು ಎತ್ತರ ಕಳೆ ಇದೆ. ಕಳೆ ಭಾರಿ ಇಂಪಾರ್ಟೆಂಟು, ಕಳೆಯಿಂದನೇ ನಮಗೆ ಗೊಬ್ಬರ ಆಗೋದು. ಹೆಂಗೆ ಗೊಬ್ಬರ ಆಗೋದು, ಈ ಮುಂಗಾರಿ ಒಂದು ಮಳೆ ಬಿದ್ದ ತಕ್ಷಣ ಏನು ಮಾಡ್ತೀನಿ, ನನ್ನ ಹತ್ರ ವೀಡ್ ಕಟ್ಗಳಿದೆ, ಇಂಪ್ಲಿಮೆಂಟ್ಸ್ ಇದೆ, ಅದನ್ನು ತೋಟದಲ್ಲಿ ಹೊಡೆಯೋದ್ರಿಂದ ಏನಾಗುತ್ತೆ, ಹೆಚ್ಚು ಕಮ್ಮಿ ಅರ್ಧ ಇಂಚು ಬೆಡ್ ಬಿಡ್ದಂಗೆ ಬೀಳುತ್ತೆ, ಹಸಿರೆಲ್ಲ ಗೊಬ್ಬರ ಆಗುತ್ತೆ. ಇದರಿಂದ ಏನಾಗುತ್ತೆ, ಸೂಕ್ಷ್ಮ ಜೀವನಕೋಶಗಳು ಹೆಚ್ಚಿಗೆ ಉತ್ಪತ್ತಿ ಆಗ್ತವೆ, ಎರೆಹುಳುಗಳು ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ. ನನ್ನ ಸ್ನೇಹಿತರೆಲ್ಲ ಬಂದಾಗ ಏನಂತಾರೆ, ಈಗ ಈ ಕಡೆ ಹಿರೇ ಜಂಬೂರು ಚಿಕ್ಕ ಜಂಬೂರು ಆ ಕಡೆ ಎಲ್ಲ ತೋಟಗಳಲ್ಲಿ ಬೇಸಿಗೆಯಲ್ಲಿ ಸಹಿತ ಕಳೆನಾಶಕಗಳನ್ನು ಯೂಸ್ ಮಾಡ್ತಾರೆ ನಮ್ಮ ಶಿಕಾರಿಪುರ ತಾಲೂಕಲ್ಲಿ. ನಾನು ಮಾಡಬಾರ್ದು ಅದನ್ನು, ಯಾಕೆ ಮಾಡಬಾರ್ದು ಅಂತ ಅಂತೀನಿ ಅಂತಂದರೆ, ಎನಿ ಟೈಮ್ ನಾವು ಕಳೆನಾಶಕ ಹೊಡೆದ್ರಿಂದ ಏನಾಗುತ್ತೆ, ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವನಕೋಶಗಳು ಬೇಗ ಸತ್ತೋಗ್ಬಿಡ್ತವೆ. ಆದಷ್ಟು ನಾವು ಕಸಗಳನ್ನು ಹೆಚ್ಚಾಗಿ ಬೆಳೆಸಿ ಅದನ್ನ ವೀಡ್ ಕಟ್ರ್ ಹೊಡೆಯೋದ್ರಿಂದ ಏನಾಗುತ್ತೆ, ನಮಗೆ ಗೊಬ್ಬರ ಹೆಚ್ಚಿಗೆ ಆಗುತ್ತೆ. ನೀವು ಬೇಕಾದ್ರೆ ಎಕ್ಸಾಂಪಲ್ ನೋಡಿ, ನನ್ನ ಸ್ನೇಹಿತರೆಲ್ಲ ಅಂದ್ರೆ ನಾನು ಹೇಳ್ತೀನಿ, ಕೆಳಗೆ ನೋಡ್ಬಿಡ್ರಪ್ಪ, ಮೇಲ್ಗಡೆ ಅಡಿಕೆ ಗಿಡ ನೋಡ್ರಿ, ಅಡಿಕೆ ಹೀಲ್ಡ್ ನೋಡ್ರಿ, ಎಷ್ಟು ಚೆನ್ನಾಗಿದೆ ನಂದು ಹೀಲ್ಡು. ನಾನು ನಿಮ್ಮಷ್ಟು ಗೊಬ್ಬರನೂ ಹಾಕಲ್ಲ, ನಿಮ್ಮಷ್ಟು ಔಷಧಿ ಸ್ಪ್ರೇ ಮಾಡಲ್ಲ. ಈ ರೇಂಜಿಗೆ ಅಡಿಕೆ ಹೋಗ ಕಾರಣ ಏನು ಅಂತಂದ್ರೆ ಕಸ. ನನ್ನ ತೋಟದ ಸುತ್ತಲೂ ಈ ಥರ JCP ಟ್ರಂಚ್ ಹೊಡೆಸಿದ್ದೀನಿ. ಈ ಟ್ರಂಚ್ ಯಾಕೆ ಹೊಡೆಸಿದ್ದೀನಿ ಅಂತಂದರೆ, ಇದು 2 ಅಡಿ ಡೆಪ್ತ್ ಇದೆ, ಸುತ್ತಲೂ ಅಗಲವಾದ ಬಕೆಟಲ್ಲಿ ಹೊಡೆಸಿದ್ದೀನಿ. ಮಳೆ ಹೆಚ್ಚಿಗೆ ಆದಾಗ, ಮಳೆ ಮೇಲಿಂದ ಹರಿದು ಬಂದಾಗ, ಓವರ್ ಫ್ಲಡ್ ಆದಾಗ ಬಂದು ವಾಟ್ರು ಇಲ್ಲಿ ಇಂಗುತ್ತೆ. ಯಾಕೆ ಹೆಂಗೆ ಇಂಗುತ್ತೆ ಅಂದರೆ, ಅಲ್ಲಿಗೆ ಒಂದೊಂದು ಸ್ಟೆಪ್ ಮಾಡಿದ್ದೀನಿ, 20 ಅಡಿಗೆ 30 ಅಡಿಗೆ ಒಂದೊಂದು ಸ್ಟೆಪ್ ಮಾಡಿದ್ದೀನಿ. ಅದು ಈ ಬಂದಿರತಕ್ಕಂಥ ನೀರು ಇದರಲ್ಲಿ ಬಂದು ಇದರಲ್ಲಿ ಹೋಗಿ ಅಲ್ಲಲ್ಲಿ ಇಂಗಿ ನೀರು ಕೆಳಗಡೆ ಒಂದು ಗುಂಡಿ ಇದೆ, ಆ ಗುಂಡಿಗೆ ಹೋಗಿ ವಾಟ್ರ್ ಇಂಗುತ್ತೆ. ಇಂಗೋದ್ರಿಂದ ಏನಾಗುತ್ತೆ, ಅಂತರ್ಜಲ ಮಟ್ಟ ಹೆಚ್ಚಿಗಾಗುತ್ತೆ, ನಮ್ಮ ತೋಟದಲ್ಲಿರ್ತಕ್ಕಂಥ ಬೋರ್ವೆಲ್ಗಳು ಆಟೋಮೆಟಿಕ್ಲಿ ರೀಚಾರ್ಜ್ ಆಗುತ್ತೆ. ಇದು ಎಲ್ಲ ರೈತರು ಯೂಸ್ ಮಾಡ್ಕೋಬೇಕು. ಆಮೇಲೆ ಜಾಗ ಇದೆ ಅಂತಂದು ಎಲ್ಲ ಕಡೆ ಬೆಳೆ ಮಾಡೋದಲ್ಲ, ಕೆಲವೊಂದು ಜಾಗಗಳನ್ನು ಈ ಥರ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು.
2: ಓಕೆ ಪ್ರವೀಣ್ ಅವರ, ಈಗ ನಿಮ್ಮ ತೋಟದಲ್ಲಿ ಏನೇನು ಬೆಳೆಗಳಿದೆ, ಮತ್ತು ಇನ್ನೂ ಏನೇನೆಲ್ಲ ಬೆಳೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ?
3: ಖೋಖೋ ಒಳ್ಳೆ ಹೇಳ್ದು ಬರ್ತಾ ಇದೆ. ಈ ಸಲ ಒಂದು 15-20 ಕೆಜಿ ಖೋಖೋ ಬೀಜ ಸಿಕ್ತು ನನಗೆ, ಅದನ್ನು ಸಾಗರ ಮಾರ್ಕೆಟಲ್ಲಿ ಹೋಗಿ ಮಾರು ಬಂದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೀನಿ ಅಂತಂತಂದರೆ, ಅಂದರೆ ಈ ವರ್ಷ ಮುಂಗಾರಿಗೆ ಕಾಫಿ, ಯಾಲಕ್ಕಿ, ಕಾಳುಮೆಣಸು, ಜಾಯಿಕಾಯಿ ಇದನ್ನು ಇಂಟ್ರ್ ಕ್ರಾಫ್ಟಾಗಿ ಮಾಡೋಣ ಅಂತ ಮಾಡಿದ್ದೀನಿ. ಹೆಂಗೆ ಅಂತಂದ್ರೆ, ಯಾಕೆ ಅಂತಂದರೆ ನಮ್ಮ ತೋಟದಲ್ಲಿ ಈಗ ಅಡಿಕೆಯಿಂದ ನಮಗೆ ಆದಾಯ ಒಂದು ಭಾಳ ಬೇಡ, ಈಗ 2 ಲಕ್ಷ ರೂಪಾಯಿ ಸಿಗ್ತದೆ ಅಂತ ಅನ್ಕೊಳ್ಳೋಣ ಎಲ್ಲ ಖರ್ಚು ತಗೋದು. ಅದ್ರ ಜೊತೆಗೆ ಈಗ ಅದಕ್ಕೆ ನಾನು ಎಕ್ಸ್ಟ್ರಾ ಅಗ್ರಿಕಲ್ಚರ್ ಮಾಡೋಣ ಅಂದರೆ ಸೀರೋ ಕಲ್ಟಿವೇಷನ್. ಈಗ ಮಧ್ಯೆ 9 ಅಡಿ ದಾಯದಲ್ಲಿ ಒಂದು ಕಾಳುಮೆಣಸು ಅಥವಾ ಕೊಕ್ಕೋ ಅಥವಾ ಕಾಫಿ, ಏಲಕ್ಕಿ ಈ ಥರದ್ದು ಒಂದೊಂದು ತೋಟದಲ್ಲಿ ಒಂದೊಂದು ಸಲಲ್ಲಿ ಒಂದೊಂದು ಥರ ಹಚ್ಚೋಣ ಅಂತ ಐಡಿಯಾ ಮಾಡ್ತಿದ್ದೀನಿ. ಅದರಿಂದ ನಮಗೇನಾಗುತ್ತೆ, ಅದರಿಂದ ಒಂದು 2 ಲಕ್ಷ ರೂಪಾಯಿ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಎಲ್ಲ ಬುಕ್ಕಿಂಗ್ ಮಾಡಿ ಬಂದಿದ್ದೀನಿ, ಈ ಮುಂಗಾರು ಮಳೆಗೆ ನಾನು ಈಗ ತಂದು ಹಚ್ಚೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನಾವು ಈಗ ಅಡಿಕೆ ಹಚ್ಚಿದ ಮೇಲೆ ಮಿನಿಮಮ್ 5 ವರ್ಷ ನಾವು ಅದರಲ್ಲಿ ಹೀಲ್ಡ್ ಬರಲ್ಲ, ಅಡಿಕೆ ಬರಲ್ಲ. ನಾವು ಆಗ ಏನು ಐಡಿಯಾ ಮಾಡಬೇಕು, ಅದರಲ್ಲಿ ಮಿಶ್ರ ಬೆಳೆ ಹಲಸಂದಿ ಹಾಕಬೇಕು, ಅವ್ರಿ ಹಾಕಬೇಕು, ಜೋಳ ಹಾಕಬೇಕು, ಆಮೇಲೆ ತೊಗರಿ ಹಾಕಬೇಕು, ಶೇಂಗಾ ಹಾಕಬೇಕು, ಈ ಥರ ಸಮಗ್ರ ಕೃಷಿ ಪದ್ಧತಿ ಮಾಡ್ಕೋಬೇಕು. ನಾನೇನು ಮಾಡಿದೆ, ಒಂದು 2 ಎಕರೆ ತೋಟದಲ್ಲಿ ಬಾಳೆ ಹಚ್ಚಿದ್ದೀನಿ, ಒಂದು 2 ಎಕರೆ ತೋಟದಲ್ಲಿ ಜೋಳ ಮೆಕ್ಕೆಜೋಳ ಹಾಕಿದ್ದೀನಿ, ಈಗ ಅಟ್ ಪ್ರೆಸೆಂಟ್ ಹಾಕಿದ್ದೀನಿ. ಬಾಳೆಯಲ್ಲಿ ನಾವು ಯಾವುದೇ ತರದ್ದು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಸ್ವಲ್ಪ ತಿಪ್ಪೆ ಗೊಬ್ಬರ ಹಾಕುವಾಗ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಹಾಕಿ ಹಚ್ಚಿದ್ದೆ, ಆಮೇಲೆ ಸ್ವಲ್ಪ DAP ಪೊಟ್ಯಾಶ್ ಕೊಟ್ಟೆ. ಅದು ಬಿಟ್ಟರೆ ಮತ್ತೇನು ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನನಗೆ 15 ದಿನಕ್ಕೊಂದ್ಸಲ 20 ದಿನಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ಒಂದು 5 ರಿಂದ 6 ಸಾವಿರ ರೂಪಾಯಿ ಸಿಗುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಚಿಕ್ಕ ಪುಟ್ಟ ಎಲ್ಲದರಲ್ಲೂ ಹೀಲ್ಡಿಂಗು. ಈಗ ಜೇನು ಸಾಕಾಣಿಕೆ ಮಾಡಿದ್ದೀನಿ, ಜೇನು ಸಾಕಾಣಿಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನೂ ಅದರಿಂದ ಯಾವುದೇ ಥರದ್ದು ಇದು ತೊಗೊಂಡಿಲ್ಲ, ಲಾಭ ತೊಗೊಂಡಿಲ್ಲ. ಈಗ ಮನೆಗೆ ಎಷ್ಟು ಬೇಕು ತುಪ್ಪ, ಮನೆಗೆ ಎಷ್ಟು ಬೇಕೋ ಅಷ್ಟು ನನಗೆ ಸಿಗ್ತಾ ಇದೆ. ಇನ್ನೂ ಹೋಗ್ತಾ ಹೋಗ್ತಾ ಜೇನು ಪೆಟ್ಟಿಗೆಗಳನ್ನ ಹೆಚ್ಚಾಗಿ ಮಾಡಬೇಕು ಅನ್ನೋದು ಒಂದು ಆಸಕ್ತಿ ಇದೆ. ಇದೇ ಥರ ಕೃಷಿ ಮಾಡ್ಕೊಂತ ಬರ್ತಾ ಇದ್ದೀನಿ.
2: ಓಕೆ, ಸೊ ಪ್ರವೀಣ್ ಅವರೇ, ಹಾಗೆ ಈ ಎಲ್ಲ ಉತ್ತಮವಾಗಿರುವಂತಹ ಕೃಷಿಯನ್ನು ಮಾಡ್ತಾ ನೀವು ಸಕ್ಸಸ್ನ ಕಾಣ್ತಾ ಇದ್ದೀರಾ, ಸೊ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
3: ಇದರಲ್ಲಿ ಈಗ ಗಂಡ ಹೆಂಡತಿ ಇಬ್ಬರದ್ದು ಸಮನಾಗಿ ಪಾಲ್ಬೇಕು. ಈಗ ನಮ್ಮ ಮಿಸ್ಸಸ್ ಏನು ಮಾಡಿದ್ರು ಮಾಡ್ತಾರೆ ಅಂತಂದರೆ, ಅಡಿಕೆ ಆರಿಸೋ ಟೈಮಲ್ಲಿ ಅವರು ಬರ್ತಾರೆ ನನ್ನ ಜೊತೆಗೆ ಅಡಿಕೆ ಆರಿಸ್ತಾರೆ, ಸುಣ್ಣ ಅಡಿಕೆಗೆ ಸುಣ್ಣ ಹೊಡಿಬೇಕಾದ್ರೆ ಅವರು ಬರ್ತಾರೆ. ಅವರು ನಾನು ಎಜುಕೇಟೆಡು, ನಾನು ಡಿಗ್ರಿ ಮಾಡಿದ್ದೀನಿ ಅಂತ ಯಾವತ್ತೂ ಮನೇಲಿ ಕೂತ್ಕೊಳ್ಳಿಲ್ಲ. ಅವತ್ತು 15 ಹಸುಗಳನ್ನ ನಾನು ಕಟ್ಟಿದಾಗ ಅವರು ಸಗಣಿ ತೆಗೆಯೋರು, ಹಾಲಿನ ಡಬ್ಬರು ನನ್ನ ಜೊತೆಗೆ, ಆ ಹಸುಗಳ ಮೈ ತೊಳೆಯೋರು, ಎಲ್ಲದರಲ್ಲೂ ನನ್ನ ಸಮಭಾಗಿಯಾಗಿ ನನ್ನ ಜೊತೆಗೆ ಅರ್ಧಾಂಗಿಯಾಗಿ ನನ್ನ ಜೊತೆಗೆ ಎಲ್ಲದರಲ್ಲೂ ಕೆಲಸ ಮಾಡ್ತಾ ಖುಷಿ ಖುಷಿಯಾಗಿ. ಈಗ ಏನಾಗುತ್ತೆ ಅಂದರೆ ವರ್ಕ್ ಮಾಡ್ತಾ ಮಾಡ್ತಾ ಮಾಡ್ತಾ ಬೇಜಾರಾಗುತ್ತೆ. ಎಲ್ಲಿ ಯಾವುದೇ ರಂಗದಲ್ಲಾಗಲಿ, ನೀವು ಅಗ್ರಿಕಲ್ಚರ್ ಆಗಿರಲಿ, ಬೇರೆ ವರ್ಕ್ ಆಗಲಿ, ಮಾಡ್ತಾ ಮಾಡ್ತಾ ಮಾಡ್ತಾ ಬೇಜಾರಾಗ್ಬಿಡುತ್ತೆ. ಬೇಜಾರು ಮಾಡ್ಕೋಬಾರ್ದು. ಒಬ್ಬ ಯಶಸ್ವಿ ಗಂಡನ ಹಿಂದೆ ಒಂದು ಹೆಣ್ಣಿನ ಕೈ ಇರುತ್ತೆ ಅಂತ ಹೇಳಿರ್ತಾರೆ. ಅದಕ್ಕೆ ಸಾಕ್ಷಿ ನಾನೇ. ನಾನು ಬೆಂಗಳೂರು ಬಿಟ್ಟು ಬಂದಾಗ ನಮ್ಮ ತಂದೆ ಅವರು ಯಜಮಾನಿಕೆ ಇತ್ತು, ಮನೆಯಲ್ಲೆಲ್ಲ ಅವರೇ ನೋಡ್ಕೊಳ್ತಾ ಇದ್ರು. ಅವರು ನೀನೇನೋ ಬಂದಿದೀಯಪ್ಪ, ನೀನು ಏನೋ ಡಿಫ್ರೆಂಟಾಗಿ ಮಾಡ್ಬೇಕು ಅಂತಿದೀಯ ಅಂಥೇಳಿ ನನಗೆ ಸಪೋರ್ಟ್ ಮಾಡಿ ನನಗೆಲ್ಲ ಆಸ್ತಿ ನನಗೆ ಬಿಟ್ಕೊಟ್ಟು, ನೀನು ಏನು ಮಾಡ್ತೀಯೋ ಮಾಡು, ನಿಂದೇ ಯಜಮಾನಿಕೆ, ನೀನೇ ತಗೋ ಮನೆ ಜವಾಬ್ದಾರಿ ಅಂತೇಳಿ ಬಿಟ್ಕೊಟ್ರು. ತಂದೆ ತಾಯಿ ಆದವರು ನಮಗೆ ಸಪೋರ್ಟ್ ಮಾಡಬೇಕು. ತಂದೆ ತಾಯಿ ಆದವರು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಇವತ್ತು ನಾವು ಇಷ್ಟು ಮಟ್ಟಿಗೆ ಬೆಳೆಯೋಕ್ಕಾಗಲ್ಲ.
2: ಓಕೆ ಪ್ರವೀಣ್ ಅವರೇ, ತುಂಬ ಚೆನ್ನಾಗಿ ನಿಮ್ಮ ಕೃಷಿಯ ಬದುಕಿನ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ರಿ. ಹಾಗೆ ನಿಮ್ಮ ತೋಟದಲ್ಲಿ ಮಾಡಿರುವಂತಹ ವ್ಯವಸಾಯ ಹೇಗಿದೆ, ಸೊ ಅಲ್ಲಿಯ ಒಂದು ಪದ್ಧತಿಯನ್ನು ನಮ್ಮ ಜೊತೆ ಮಾತಾಡ್ತಾ ಇದ್ರಿ. ಸೊ ತುಂಬ ಚೆನ್ನಾಗಿ ನೀವು ಕೂಡ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಇನ್ನು ಮುಂದೆ ಕೂಡ ಇದೇ ರೀತಿಯಲ್ಲಿ ನಿಮ್ಮ ಕೃಷಿ ಜೀವನ ಮುಂದುವರಿಯಲಿ, ಒಳ್ಳೆ ರೀತಿಯಲ್ಲಿ ಲಾಭಾಂಶಗಳು ಕೂಡ ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿಯ ಬಗ್ಗೆ ಮಾಹಿತಿಗಳನ್ನು ತಿಳಿಸೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಪ್ರವೀಣ್ ಅವರೇ ನಿಮಗೆ. ಸೊ ಹಾಗೆ ಕಾರ್ಯಕ್ರಮವನ್ನು ಕೇಳಿದಂತಹ ತಾವೆಲ್ಲರೂ ಕೂಡ ಇವತ್ತಿನ ಕೃಷಿಯ ಬಗ್ಗೆ ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ, ಹಾಗೆ ನೀವು ಕೂಡ ನಿಮ್ಮ ಜೀವನದ ಅನುಭವಗಳನ್ನು ಹೇಳಬೇಕು ಅಂತ ಇದ್ದರೆ, ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕು ಅಂತ ಇದ್ದರೆ, ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ಸಂಖ್ಯೆಗೆ ನೀವು ನಿಮ್ಮ ಮೆಸೇಜ್ನ ಕಳಿಸ್ಕೊಟ್ರೆ ನಾವು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ನಮ್ಮ ಸಂಖ್ಯೆ 9686602279, ಈ ಸಂಖ್ಯೆ ಕಳಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ,
0: ಕೆಮೊಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
7: ಮೋಡಿ ಮಾಡುವ ಚಿತ್ತಾಕರ್ಷಕ ಮೋಡಗಳು. ಬೇಸಿಗೆ ಉರಿಬಿಸಿಲಿನ ದಿನಗಳು ಉರುಳುತ್ತಿದ್ದಂತೆ ಮಳೆಮಾರಿನ ದಿನಗಳು ಸಮೀಪವಾಗುತ್ತವೆ. ಬೇಸಾಯ ಆರಂಭಿಸಲು ರೈತನ ಕಣ್ಣುಗಳು ಆಕಾಶದ ಕಡೆಗೆ ನೆಟ್ಟಿರುತ್ತವೆ. ಆಕಾಶದ ತುಂಬ ಬಗೆ ಬಗೆಯ ಮೋಡಗಳು ಮೆರವಣಿಗೆ ಹೊರಡುತ್ತವೆ. ಮೋಡಗಳೆಂದರೆ ಸಾಕು ಸಾಹಿತಿಗಳಿಗೆ, ದಾರ್ಶನಿಕರಿಗೆ ಹಾಗೂ ವಿಜ್ಞಾನಿಗಳಿಗೆ ಎಲ್ಲೆಲ್ಲಿದ ಸ್ಫೂರ್ತಿ ಬರುತ್ತದೆ. ವಾಯುಮಂಡಲದ ವಿದ್ಯಮಾನಗಳಲ್ಲಿ ಮೋಡಗಳಿಗೆ ಮೊದಲ ಸ್ಥಾನ. ಜೆಟ್ ವಿಮಾನಗಳು ಕೆಲವೊಮ್ಮೆ ಆಕಾಶದಲ್ಲಿ ಹೊಗೆ ಬಿಡುತ್ತಿದ್ದು ಗೆರೆ ಎಳೆದಂತೆ ಅವು ಆಕಾಶದಲ್ಲಿ ಕಾಣಿಸುತ್ತಿದ್ದವು. ಕೆಲ ಸಮಯದ ನಂತರ ಅವು ಬೆಳ್ಳನೆಯ ಮೋಡಗಳಾಗುತ್ತಿದ್ದವು. ಇಂತಹ ದೃಶ್ಯಗಳನ್ನು ನಾವು ಚಿಕ್ಕವರಿದ್ದಾಗ ನೋಡಿದ್ದೇವೆ, ಆನಂದಿಸಿದ್ದೇವೆ. ಕಾರ್ಮುಗಿಲೆ ಮದ್ದಾನೆ, ಕೋಲ್ಮಿಂಚೆ ಚೂಟ, ಗುಡುಗಿನ ದನಿಯೇ ಮದ್ದಳೆ, ಆಲಿಕಲ್ಲೇ ಹೂಮಳೆ, ಹೀಗೆ ಇಳೆಗಿಳಿಯುವ ಮಳೆಗೆ ಸ್ವಾಗತ ಕೋರುವ ದಾಖಲೆಗಳು ನಮ್ಮ ಮಹಾಕಾವ್ಯಗಳಲ್ಲಿವೆ. ಮಹಾಕವಿ ಕಾಳಿದಾಸನಂತೂ ಮೋಡಗಳನ್ನು ತನ್ನ ಮೇಘದೂತ ಕಾವ್ಯದಲ್ಲಿ ಪ್ರೇಮ ಸಂಕೇತವಾಗಿ ಬಳಸಿಕೊಂಡಿದ್ದಾನೆ. ಮೇಘಮಲ್ಲಾರ ರಾಗವನ್ನು ಹಾಡಿ ಮಳೆಗಾಗಿ ಮೊರೆ ಇಟ್ಟ ಮಹಾನ್ ಸಂಗೀತಗಾರರ ದಾಖಲೆಗಳು ನಮ್ಮ ಪುರಾಣಗಳಲ್ಲಿ ಸಿಗುತ್ತವೆ. ನೀಲಮೇಘ ಶ್ಯಾಮನನ್ನು ಆರಾಧಿಸಿದ ಭಕ್ತರು, ಬೆಳ್ಳಿ ಮೋಡಗಳನ್ನು ಅಮರಗೊಳಿಸಿದ ಸಾಹಿತಿಗಳು ನಮ್ಮಲ್ಲಿದ್ದಾರೆ. ಕಡಲು ಮತ್ತು ಆಕಾಶಗಳನ್ನು ಎಷ್ಟು ನೋಡಿದರೂ ನಮ್ಮ ಕಣ್ಣುಗಳು ಸೋಲುವುದಿಲ್ಲ. ಮೋಡಗಳ ಹಿನ್ನೆಲೆಯಲ್ಲಿ ಸೂರ್ಯನ ಕಿರಣಗಳ ಅಪೂರ್ವ ದೃಶ್ಯಗಳಂತೂ ನಮ್ಮ ಕಣ್ಮನ ಸೆಳೆಯುತ್ತವೆ. ಆಗಸದಲ್ಲಿ ತೇಲುವ ಮೋಡಗಳು ಅದ್ಭುತವಾಗಿ ರಮ್ಯವಾಗಿ ಕಾಣಿಸುತ್ತವೆ. ಹಿಂಜಿ ಹರಡಿದ ಹತ್ತಿಯ ರಾಶಿಯಂತೆ, ಹಿಮಗಿರಿಗಳ ಸಾಲಿನಂತೆ, ಆನೆಗಳ ಹಿಂಡಿನಂತೆ, ಕಡಲಿನ ಓಡುವ ತೆರೆಗಳಂತೆ, ಜೇನಿನ ಹುಟ್ಟಿನ ಹಾಗೆ ಮೋಡಗಳು ಕಾಣಿಸುತ್ತವೆ. ತಾಸುಗಟ್ಟಲೆ ಸಂಜೆ ಆಗಸದತ್ತ ದಿಟ್ಟಿಸುತ್ತಾ ಕುಳಿತರೆ ಮೋಡಗಳಲ್ಲಿ ಬಗೆ ಬಗೆಯ ಗಿಡ ಮರ ಎಲೆ ಪ್ರಾಣಿ ಪಕ್ಷಿ ಕೋಟೆ ಕೊತ್ತಲುಗಳ ದೃಶ್ಯಗಳು ರಮಣೀಯವಾಗಿ ಚಿತ್ತಾರ ಬಿಡಿಸಿದಂತೆ ಕಾಣುತ್ತವೆ. ಈ ಮೋಡ ವೀಕ್ಷಣೆಯು ಒಂದು ರಂಜನೀಯ ಹವ್ಯಾಸ. ಭೂಮಿಯ ಮೇಲಿನ ಜಲಮಂಡಲ ಸೂರ್ಯನ ಕಾವಿಗೆ ಸದಾ ಕಾಯುತ್ತಲೇ ಇರುತ್ತದೆ. ಕಾದ ನೀರು ಹಗುರಾಗಿ ಆವಿಯಾಗಿ ಆಕಾಶದಲ್ಲಿ ಮೇಲೇರುತ್ತದೆ. ಮೇಲೆ ಹೋದಂತೆ ನೀರಾವಿ ತಣಿಯುತ್ತದೆ. ನೀರಿಗಂಟಿದ ಧೂಳಿಯ ಕಣಗಳು ಚಿಕ್ಕ ಚಿಕ್ಕ ಹಿಮಕಣಗಳಾಗಿ ಪರಿವರ್ತನೆಯಾಗುತ್ತವೆ. ಅವುಗಳ ಗಾತ್ರ 0.01 mm ಕೋಟ್ಯಂತರ ಇಂಥ ಸೂಕ್ಷ್ಮ ಕಣಗಳ ಸಂಕಲಿತ ಗುಂಪಿಗೆ ಮೋಡ ಎನ್ನುತ್ತಾರೆ. ಈ ಮೋಡಗಳ ಭೂಮಿಯ ಮೇಲೆ ಅಷ್ಟೇ ಅಲ್ಲ, ಇತರ ಗ್ರಹಗಳ ವಾತಾವರಣದಲ್ಲೂ ಕೂಡ ಕಂಡುಬರುತ್ತವೆ. ಮೋಡಗಳ ರಚನೆ ವಾತಾವರಣದ ಧೂಳು ಉಪ್ಪಿನ ಹರಳು ಹಿಮಕಣಗಳು ತಂಪಾಗಿ ಘನೀಕೃತಗೊಳ್ಳುವುದೇ ಕಾರಣ. ಪವನಶಾಸ್ತ್ರದ ಶಾಖೆಗಳಲ್ಲಿ ಮೋಡಭೌತಶಾಸ್ತ್ರವು ಭೂಮಿಯ ಮೇಲಿನ ಮೋಡಗಳ ಪರಿಪೂರ್ಣ ಅಧ್ಯಯನ ಮಾಡಿಸಬಲ್ಲದು. ಸ್ಥರಮಂಡಲದಲ್ಲಿ ರೂಪುಗೊಳ್ಳುವ ಮೋಡಗಳಿಗೂ ವಾಯುಗುಣಕ್ಕೂ ನಿಕಟವಾದ ಸಂಬಂಧವಿದೆ. ಗುಡುಗು ಮಿಂಚು ಧಾರಾಕಾರವಾಗಿ ಸುರಿಯುವ ಮಳೆ, ಪಟಪಟ ಸುರಿಯುವ ಆಲಿಕಲ್ಲು ಮಂಜು ಇಬ್ಬನಿ ಹಾಗೂ ಹಿಮಪಾತಗಳು ಮೋಡಗಳ ಕೊಡುಗೆಗಳೇ. ವಾಯುಮಂಡಲದ ಮೋಡಗಳ ಅಧ್ಯಯನ ತೀರಾ ಇತ್ತೀಚಿನದು. ಲಂಡನ್ ನಗರದಲ್ಲಿ ವೈದ್ಯನಾಗಿದ್ದ ಹೋವರ್ಡ್ ಎಂಬಾತನಿಗೆ ಹೇಗೋ ಮೋಡಗಳ ವೀಕ್ಷಣೆ ಹವ್ಯಾಸವಾಗಿ ಅಂಟಿಕೊಂಡಿತು. ಆತ ಮೋಡಗಳ ದೀರ್ಘಕಾಲದ ವೀಕ್ಷಣೆಯಿಂದ ಅಧ್ಯಯನ ಮಾಡಿ 1803 ಒಂದು ಲೇಖನವನ್ನು ಬರೆದು ಪ್ರಕಟಿಸಿದ. 1894 ಹೊತ್ತಿಗೆ ಅಂತಾರಾಷ್ಟ್ರೀಯ ಹವಾಮಾನ ಸಮಿತಿಯೊಂದು ಅಸ್ತಿತ್ವಕ್ಕೆ ಬಂದು ಮೋಡಗಳ ವರ್ಗೀಕರಣ ಪ್ರಸ್ತಾಪವಾಯಿತು. ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ವಿಮಾನಯಾನ ಬಹಳ ಕಷ್ಟಕ್ಕೆ ಸಿಲುಕಿತ್ತು. ಆಗಲೇ ಮೋಡಗಳ ಹಾಗೂ ವಾತಾವರಣದ ಅಧ್ಯಯನಕ್ಕೆ ಹೆಚ್ಚಿನ ಮಹತ್ವ ಬಂದಿತು. ಕ್ರಮೇಣ ಮೋಡಗಳ ವ್ಯವಸ್ಥಿತ ಅಧ್ಯಯನದ ಫಲವಾಗಿ ಅಂತಾರಾಷ್ಟ್ರೀಯ ಮೋಡಗಳ ಅಟ್ಲಾಸ್ ಮಾರುಕಟ್ಟೆಗೆ ಬಂತು. ಅಷ್ಟರಲ್ಲಿ ಎರಡನೇ ಮಹಾಯುದ್ಧ ಆರಂಭವಾಗಿತ್ತು. ಆ ವೇಳೆಗೆ ವಿಶ್ವ ವಾಯುವಿಜ್ಞಾನ ಸಂಸ್ಥೆ ಮೋಡಗಳ ಹೊಸ ಪ್ರಯೋಗ ಆರಂಭಿಸಿತು. ಜೊತೆಗೆ ಮೋಡಗಳ ನಕ್ಷೆಗಳೂ ಸಿದ್ಧವಾದವು. ಸುಮಾರು 60 ಬಗೆಯ ಮೋಡಗಳನ್ನು ಪಟ್ಟಿ ಮಾಡಲಾಯಿತು. ಆದರೆ ಪ್ರಧಾನವಾಗಿ 3 ವರ್ಗದ ಮೋಡಗಳು ಮಾತ್ರ ಜಗತ್ತಿನಾದ್ಯಂತ ಜನಪ್ರಿಯತೆ ಗಳಿಸಿದವು. ಎತ್ತರ, ರೂಪ, ಆಕಾರ ಹಾಗೂ ಅವು ಸುರಿಸುವ ಮಳೆ, ಇವುಗಳೇ ಮೋಡಗಳ ವರ್ಗೀಕರಣಕ್ಕೆ ಆಧಾರ. ಕುಂತಲ ಮೋಡಗಳು 6,600 ಮೀಟರ್ಗೂ ಎತ್ತರ. ಈ ಮೋಡಗಳು ಬೆಳ್ಳಗೆ ಹಾಲು ಚೆಲ್ಲಿದ ಹಾಗೆ ಪಾರದರ್ಶಕವಾಗಿ ಮೃದು ರೇಷ್ಮೆಯಂತೆ, ಬಿಳಿ ಹಾಳೆಗಳಂತೆ, ಒಡೆದ ಮೊಸರಿನಂತೆ ಕಂಗೊಳಿಸುತ್ತವೆ. ಕುಂತಲ ಮೋಡಗಳಿಗೆ ಕುದುರೆ ಬಾಲ, ದ್ರವದಂಡು, ಮೋಹನ ಬಿಲ್ಲು ಎಂಬ ವಿವಿಧ ಹೆಸರುಗಳಿವೆ. ಈ ಮೋಡಗಳು ಸೂರ್ಯ ಬೆಳಕನ್ನು ತಡೆಯುವುದಿಲ್ಲ, ಬದಲಾಗಿ ಪ್ರತಿಫಲಿಸುತ್ತವೆ. ಅಂಥ ಸಂದರ್ಭದಲ್ಲಿ ಸೂರ್ಯ ಚಂದ್ರರ ಸುತ್ತ ಕೆಲವೊಮ್ಮೆ ಉಂಗುರ ಅಥವಾ ಮಸುಕಾದ ಪ್ರಭಾವಳಿಗಳು ಗೋಚರಿಸುತ್ತವೆ. ಕುಂತಲ ಮೋಡಗಳು ಮಳೆ ತರುವ ಮೋಡಗಳಲ್ಲ. ಕೆಲವೊಮ್ಮೆ ತುಂತುರು ಹನಿಗಳು ಕೂಡ ಅವುಗಳಿಂದ ಉದುರುತ್ತವೆ. ಪದರು ಮೋಡಗಳು ಭೂಮಿಯಿಂದ 2,400 ಮೀಟರ್ನಿಂದ 6,000 ಮೀಟರ್ ಎತ್ತರದ ಜಾಗದಲ್ಲಿ ಪದರು ಮೋಡಗಳು ಕಾಣಿಸಿಕೊಳ್ಳುತ್ತವೆ. ತಿಳಿ ನೀಲಿ ಬೂದು ಬಣ್ಣದ ಈ ಮೋಡಗಳಿಗೆ ಮಧ್ಯಮ ಮೋಡಗಳು ಎಂದು ಕರೆಯುತ್ತಾರೆ. ಪದರು ಮೋಡಗಳಿಂದ ಸೂರ್ಯಚಂದ್ರರು ಕಾಂತಿಹೀನರಾಗಿ ಕಾಣುತ್ತಾರೆ. ಪದರು ಮೋಡಗಳು ದಪ್ಪವಾಗಿದ್ದರೆ ನಿರಂತರವಾಗಿ ಮಳೆ ಸುರಿಯುತ್ತದೆ. ರಾಶಿ ಮೋಡಗಳು ಭೂಮಿಗೆ ಅತ್ಯಂತ ಸಮೀಪದಲ್ಲಿ ಸುಮಾರು 2,400 ಕೆಳಕ್ಕೆ ಈ ಗೋಚರಿಸುವ ಕಪ್ಪು ಮೋಡಗಳೇ ರಾಶಿ ಮೋಡಗಳು. ಕಡುಗಪ್ಪು ಬಣ್ಣದ ಈ ಮೋಡಗಳಿಗೆ ಬೆಳ್ಳಿಯ ಗೆರೆಗಳಂಥ ಅಂಚುಗಳಿರುತ್ತವೆ. ಕಾಲಿಫ್ಲವರ್ನಂತೆ ಒಂದರ ಮೇಲೊಂದು ಹರಡಿಕೊಂಡಿರುವ ಈ ಮೋಡಗಳಿಗೆ ಮಳೆ ಮೋಡ, ಒಡ್ಡು ಮೋಡ, ದುಂಡು ಮೋಡಗಳೆಂದು ಕರೆಯುತ್ತಾರೆ. ಇಂಥ ರಾಶಿ ಮೋಡಗಳನ್ನು ಕಂಡರೆ ಸಾಕು, ರೈತರಿಗೆ ಎಲ್ಲಿಲ್ಲದ ಸಂತಸ. ಧಾರಾಕಾರವಾದ ಮಳೆ, ಗುಡುಗು, ಮಿಂಚು, ಬಿರುಗಾಳಿ, ಆಲಿಕಲ್ಲು ಇವು ರಾಶಿ ಮೋಡದ ಲಕ್ಷಣಗಳು. ಕಪ್ಪು ರಾಶಿ ಮೋಡಗಳಿಂದ ಕೆಲವೊಮ್ಮೆ ವಿಮಾನಯಾನಕ್ಕೂ ತೊಂದರೆಯಾದ ಉದಾಹರಣೆಗಳಿವೆ. ಮುಂಗಾರು ಪ್ರಾರಂಭವಾಯಿತೆಂದರೆ ವಿಮಾನಯಾನ ಇಲಾಖೆಗಳ ವಿಶೇಷ ಜಾಗೃತಿ ವಹಿಸಲು ಈ ಕಪ್ಪು ಮೋಡಗಳು ಕಾರಣವಾಗುತ್ತವೆ. ಮೋಡಗಳ ವೈವಿಧ್ಯಮಯ ಬಣ್ಣಗಳನ್ನು ನೋಡಲು ಎಷ್ಟು ಆಕರ್ಷಣೆ, ಅಷ್ಟೇ ಅವುಗಳಿಂದ ಸಾಕಷ್ಟು ವಿಚಾರಗಳನ್ನು ಕೂಡ ನಾವು ತಿಳಿಯಬಹುದು. ಲೂಸಿಯಾನ ರಾಜ್ಯದ ವಿಶ್ವವಿದ್ಯಾಲಯದ ಬ್ರೆಂಟ್ ಕ್ರಿಸ್ಟನ್ ಎಂಬ ಸೂಕ್ಷ್ಮಾಣು ಜೀವ ವಿಜ್ಞಾನಿ ಮೋಡಗಳ ನೀರಾವಿ, ಹಿಮ ಕಣ ಹಾಗೂ ಆಲಿಕಲ್ಲುಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನು ಪತ್ತೆ ಮಾಡುತ್ತಾನೆ. ಈ ಬ್ಯಾಕ್ಟೀರಿಯಾಗಳು ಭೂಮಿಯ ಮೇಲಿನ ಸಸ್ಯಗಳ ಪರಾಗಕ್ರಿಯೆಗೆ ಸಹಾಯ ಮಾಡುತ್ತವೆಂದು ಆತ ತಿಳಿಸಿದ್ದಾನೆ. ಮೋಡಗಳು ಎಷ್ಟು ಸೂರ್ಯನ ಕಿರಣಗಳನ್ನು ಹೀರಬಲ್ಲವು ಎನ್ನುವುದರ ಆಧಾರದ ಮೇಲೆ ವಿವಿಧ ಬಣ್ಣದ ಮೋಡಗಳನ್ನು ನಾವು ಕಾಣಬಹುದು. ಸೂರ್ಯೋದಯ, ಸೂರ್ಯಾಸ್ತಗಳ ಸಂದರ್ಭದಲ್ಲಿ ಬೆಳಕಿನ ಚದುರುವಿಕೆಯಿಂದ ಮೋಡಗಳು ಕೆಂಪು, ಕಿತ್ತಿಳೆ ಹಾಗೂ ಗುಲಾಬಿ ಬಣ್ಣಗಳಲ್ಲಿ ಗೋಚರಿಸುತ್ತವೆ. ವಸಂತಕಾಲದ ಅಂತ್ಯದಲ್ಲಿ ಕಾಡಿಗೆ ಬೆಂಕಿ ಬಿದ್ದಾಗ ಬೂದು ಬಣ್ಣದ, ಹಳದಿ ಬಣ್ಣದ ಆಕರ್ಷಕ ಮೋಡಗಳು ಕಾಣಿಸುತ್ತವೆ. ಹಸಿರು ಬಣ್ಣದ ಅಥವಾ ಕಪ್ಪು ಬಣ್ಣದ ಮೋಡಗಳು ಕಾಣಿಸಿಕೊಂಡರೆ ಅತ್ಯಧಿಕ ಮಳೆ ಬೀಳುತ್ತದೆ, ಆಲಿಕಲ್ಲು ಸುರಿಯುತ್ತವೆ ಎಂದು ಜನ ಮಾತನಾಡಿಕೊಳ್ಳುತ್ತಾರೆ. ಮೋಡಗಳ ವೀಕ್ಷಣೆಯಿಂದ ಅವುಗಳ ಸಾಮಾನ್ಯ ಅಧ್ಯಯನದಿಂದ ಮಳೆ ಬರುವ ಸಾಧ್ಯತೆಯನ್ನು ಲೆಕ್ಕ ಹಾಕಬಹುದು. ಇಂದಿಗೂ ನಮ್ಮ ಗ್ರಾಮೀಣರು ಮೋಡ ನೋಡಿ ಮಳೆ ಬರುವ ಸಂದರ್ಭವನ್ನು ಲೆಕ್ಕ ಹಾಕುತ್ತಾರೆ. ಸೌರಮಂಡಲದ ಎಲ್ಲ ಗ್ರಹಗಳ ಮೇಲೂ ಮೋಡಗಳಿವೆ. ಶುಕ್ರ ಗ್ರಹದ ಮೇಲೆ ಸಲ್ಫ್ಯೂರಿಕ್ ಆಮ್ಲದ ಮೋಡಗಳಿದ್ದರೆ ಮಂಗಳನ ಮೇಲೆ ತೆಳು ಹಿಮಕಣಗಳ ಮೋಡಗಳಿವೆ. ಶನಿ ಮತ್ತು ಗುರುಗ್ರಹಗಳ ಮೇಲೆಯೇ ಅಮೋನಿಯಾ ಕಣಗಳ ಮೋಡಗಳಿರುತ್ತವೆ. ಯುರೇನಸ್, ನೆಪ್ಚೂನ್ ಗ್ರಹಗಳ ಮೇಲೆ ಮೀಥೇನ್ ಅನಿಲದ ಮೋಡಗಳಿವೆ. ಆದರೆ ಭೂಮಿಯ ಮೇಲಿನ ಮೋಡಗಳಿಗೆ ಮಾತ್ರ ಜೀವ ಜಗತ್ತನ್ನು ಸೃಷ್ಟಿಸುವ ಅಪಾರ ಶಕ್ತಿ ಇದೆ. ಆದ್ದರಿಂದ ನಾವು ನಿಸರ್ಗಕ್ಕೆ ಶರಣು ಹೊಡೆಯಲೇಬೇಕು. ಮೋಡಗಳು ನಮ್ಮ ಆಶೆಗಳನ್ನು ತೀರಿಸುತ್ತವೆ ಎಂದು ಅವುಗಳಿಗೂ ಕೂಡ ನಮಸ್ಕರಿಸಬೇಕು.
6: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೀವ್ ಇಂಡಿಯನ್ಸೇ ಇಷ್ಟು, ರಾತ್ರಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯ ಯಾವ ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಒರೆ ಜಲಸಿ, ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ ಅಂದ ಸಹೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನು ಈ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದವ್ರ ಜೊತೆ ಅವ್ರು ಇರಬೇಕು, ಅವ್ರವ್ರಿಗೆ ಇಷ್ಟ ಆದವ್ರ ಜೊತೆ ಅವ್ರು ಆರಾಮ ಓಡಾಡ್ಕೊಂಡು ಇರಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷರು ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತರ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ತ ಡ್ರೆಸ್ ಹಾಕೊಂಡು ಮಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು?

0: ಬಿಟ್ಟಿದ್ದೀರಾ?
1: ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮಾಗಿ ಎರಡವರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್? ನೀವು ಬಿಟ್ಟಿದ್ದೀರಾ?
0: ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗೋದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್? ನೀವು ಬಿಟ್ಟಿದ್ದೀರಾ?
1: ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ ಗಳು ಮಾಡ್ತಿರೋಂತಹ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ, ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲ್ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋರ್ನೆಲ್ಲ ಕಟ್ಟಪಾಳಲ್ಲಿ ಕಟ್ಟ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿ ಆಗಿರೋಲ್ಲ ಜಾತಿಲ್ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಲ್ಲ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತಿನ ಟ್ರೆಂಡ್ ಇಷ್ಟ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

My name is Raj. What's your name, please? My name is Raj. ಹೇಳ್ಬಾರ್ದಾ? ನಿನಗೆ ಜ್ಞಾಪಕ ಇಲ್ವಾ? ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿಲ್ವೋ ನಿನಗೆ? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್, ಪ್ಲೀಸ್? ಮೈ ನೇಮ್ ಇಸ್ ರಾಜ್, ರಾಜ್ ರಾಜ್ ರಾಜ್.

ಅಲ್ಲೇ ನಿಲ್ಲೇ ಹೇಳಿ ಮೈ ನೇಮ್ ಇಸ್ ರಾಜ್ ರಾಜ್ ರಾಜ್ ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಪ್ಲೀಸ್ ಮೈ ನೇಮ್ ಇಸ್ ರಾಜ್ ಯಾಕೆ ನನ್ನ ಮಾತು ಕೇಳಿಸ್ತಿಲ್ವಾ ಕಿವಿಡಿನ ಮಾತಾಡೋ ಬರಲ್ವಾ ಮೂಗಿನ ಇಲ್ಲ ಕೀ ಕೊಟ್ಟು ಬೊಂಬೆನಾ

0: ಭದ್ರ ಕಾಳಮ್ಮನೋ ಹೇಳೆ ಬೇಗ ಚಿನ್ನ.
1: ಮೈ ನೇಮ್ ಇಸ್ ರಾಜ್. ವಾಟ್ಸ್ ಯುವರ್ ನೇಮ್ ಪ್ಲೀಸ್? ಮೈ ನೇಮ್ ಇಸ್ ರಾಜ್. ವಾಟ್ ಇಸ್ ಯುವರ್ ನೇಮ್ ಪ್ಲೀಸ್? ಪ್ಲೀಸ್.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಅಯ್ಯೋ ನಮಗೆ ಮದುವೆ ಬೇಡ ಸ್ವಾಮಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

chicka chicka chee, chicka chicka chee, chicka chicka chee. ನೂರು ಜನರು ಬಂದರು, ನೂರು ಜನರು ಹೋದರು.

0: ಒಳ್ಳೆ ಜೋಡಿ.
1: ಅಯ್ಯೋ
0: ಹೆಣ್ಣೆ ಮಂಕದಿಣ್ಣೆ.

0: ಫುಡ್ ನಿಮ್ಮ ಮನೆ ಮನದ ಕೈ ರುಚಿ.
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.

0: ದೇವರು ದೇವರು ಎಲ್ಲಿದ್ದಾನೆ ದೇವರು? ಈ ಕಲಿಯುಗದಲ್ಲಿ ಕಲ್ಲು ಕುಡಿಲಿ ಕಲ್ಲಾಗಿ ಕಣ್ಣು ಮುಚ್ಕೊಂಡು ಕುಳಿತಿದ್ದಾನೆ. ಹಣವಿದ್ದವನ ಕೈಗೊಂಬೆಯಾಗಿದ್ದಾನೆ. ನೋಟು ಕೊಟ್ಟು ಓಟು ಪಡೆದು ಬಡ ಜನರ ಕತ್ತು ಕೊಯ್ಯುವ ರಾಜಕಾರಣಿಗಳ ಮನೆಯ ಕಾವಲುಗಾರನಾಗಿದ್ದಾನೆ.
1: ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೆ, ದೇವ್ರ ಹತ್ರ ವರ ಕೇಳಲಿಕ್ಕೆ ಬಂದಿದ್ರೇನ್ರಿ ಅಪ್ಪ?
0: ದೇವರು, ಈ ದೇವರು ವರ ಕೊಡ್ತಾನೇನೋ ಈ ಹೈಬ್ರಿಡ್ ಕಾಲದಲ್ಲಿ? ಆ ಶಕ್ತಿ ಇದೆಯೇನೋ ಇವನಿಗೆ? ಆ ಶಕ್ತಿ ಇವನಲ್ಲಿದ್ದಿದ್ರೆ ಊರಿಗೆ ಊರೇ ನನ್ನನ್ನ ಪುಂಡ ಪೋಕರಿ ಸೂಳಿಯರ ಸಂಘದಲ್ಲಿ ಬಿದ್ದು ಒದ್ದಾಡೋನು ಅಂತ ಜನದ ಜನ ಎಲೆಕ್ಷನ್ ನಲ್ಲಿ ನನ್ನನ್ನೇ ಆರಿಸ್ತಂದ್ರು, ಊರಿನ ಚೇರ್ಮನ್ನೂ ಮಾಡಿದ್ರು. ಯಾಕೆ? ದುಡ್ಡು ದುಡ್ಡು ದುಡ್ಡು ಅಂದಿದ್ರೆ ದಡ್ಡನು ಈ ದೇಶನ ಆಳ್ಬಹುದು ಕಣೋ.
1: ನೀವು ಮನುಷ್ಯರ ಹೊಟ್ಟೆ ಹುಟ್ಟಬಾರ್ದಾಗಿತ್ತೋ ಅಪ್ಪ? ದೇವರು ನೀನು ದೇವರು ಅಲ್ರಿ, ಮರಿವಿಲ್ಲದವರಿಗೆ ಹೆಣ್ಣು ಸಪ್ಲೈ ಮಾಡ್ತೀರೇನ್ರಿ?
0: ಒಳ್ಳೆ ಕನ್ಯಾ ತಂದು ಮದುವೆನೂ ಮಾಡ್ತೀವಿ.
1: ಮತ್ತೆ ಮಕ್ಕಳಿಲ್ಲದವರಿಗೆ ಮಕ್ಕಳ್ರಿ?
0: ಅದೇ ನನ್ನ ಮುಖ್ಯ ಗುರಿ ಅಲ್ವೇನು?
2: ಅಯ್ಯ, ಎಷ್ಟೆತ್ರ ಕಟ್ಟ್ಯಾರ ಗಂಟಿನ ಮೂಳುಗಳು, ಹಾರಿ ಹಾರಿ ಹೊಡಿಬೇಕು.
0: ಏನು ಗುಡಿಲಿ ಗಂಟೆ ಬಹಳ ಜೋರಾಗಿ ಹೊಡಿತಾ ಇದೆ? ಯಾವ್ದೋ ಇದು ಪೀಸು ಚೆನ್ನಾಗಿದೆ
1: ಬಿತ್ತೆ, ಅದ್ರ ಮೇಲೆ ಕಣ್ಣು. ಯಪ್ಪ, ಅದು ನಮ್ಮ ಅಕ್ಕನ ಮಗಳ್ರಿ, ಮುಂದ ನನ್ ಹೆಂಡತಿ ಆಗವಳ್ರಿ.
0: ನಿಂದ ಅರ್ಧ ಸೀಸನ್ ಮುಗಿದು ಹೋಗಿದೆಯಲ್ಲ, ಅವಳ ನೋಡಿದ್ರೆ 16 ವರ್ಷದ ಹುಡುಗಿ.
1: ಅಂದ್ರೆ ಪಕ್ಕದ ಮನೆ ಭೋವಿ ಭೀಮಪ್ಪ ಹೇಳ್ತಿದ್ದೀನ್ರಿ, ತಮ್ಮ ನಿಂದ ಈಗ ಹದಕ್ ಬಂದು ವಯಸ್ಸು ಅಂತ. ಏ ಎಲ್ಲಿ ಎಲ್ಲಿ ಬಾ ಇಲ್ಲಿ.
2: ಅಯ್ಯ, ನೀ ಇಲ್ಲೇ ನಿಂತಿಯೇನ? ಅಲ್ಲೇ ಊರ್ ಮಂದಿ ನಳದ ಮುಂದೆ ಕೊಡ ಇಟ್ಕೊಂಡು ಕುಂತಾರ? ಇಲ್ಲ ನೀನು ಮಂದಿ ಕೂಡ ಮಾತಾಡ್ತಾ ನಿಂತಿಯೇನ? ಮೊದಲ ನಿನ್ನ ನಳ ಹಳೇದು, ಜಂಗ್ ಹತ್ತೈತಿ.
1: ಪೈಪು ಹಳೇದಾತು, ನಾನಾದ್ರೂ ಏನು ಮಾಡ್ಲಿ? ಏಯ್ ಕಬರಿ ಕೇಳಿ, ಹಳೆ ಕಬರಿ ಕೇಳಿ, ಇವರು ಹೊಸ ಚೇರ್ಮನ್ರು, ಮಾಡಿವ್ರಿಗೆ ನಮಸ್ಕಾರ.
2: ಅಯ್ಯಯ್ಯ, ಗೊತ್ತೇ ಇದ್ದಿಲ್ ಬಿಡು ನನಗ. ಯಪ್ಪ ಎತ್ರಿ ನಿಮ್ಮ ದೋತ್ರ, ಖಾಲಿ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಹೇಳು ಹೇಳು. ಅಷ್ಟಪುತ್ರ ಸೌಭಾಗ್ಯವತಿ ಭವ.
1: ಉಯ್ಯಪ್ಪ, ಏ ಏ ಅಪ್ಪ, ಇನ್ನೂ ಇವಳದ ಮದುವೆ ಆಗಿಲ್ರಿ.
2: ಏ ಮೊದಲು ಮಕ್ಕಳಾಗ್ಲಿ ಬಿಡ, ಆಮೇಲೆ ಮದುವೆ ಮಾಡ್ಕೊಂಡ್ರೆ ಆಯ್ತು. ಯಾಕ್ರಿ ಅಪ್ಪ ಚೇರ್ಮನ್ರು?
1: ಏಯ್ ದೇವಾರ್ಷಿ, ಚೋರ್ಮನ್ರಲ್ಲ ಚೇರ್ಮನ್ರು ಅಂತ ಅನ್ನು.
0: ಲೇ ಅಕೀರ, ಏನೋ ಪ್ರೀತಿಯಿಂದ ಚೋರ್ಮನ್ರು ಅಂತಾಳೆ, ಅನ್ಲಿ ಬಿಡು. ಸಾಲಿ ಕಲ್ತಿಲ್ಲ ನೋಡು.
1: ಹುಟ್ಟಿದಾಗಿನಿಂದ ಅದನ್ನ ಮಾಡ್ತಾ ಬಂದಿ ನೀನು.
2: ಯಪ್ಪ ನಾವು ಬಡವರು, ನಮ್ಮ ಮ್ಯಾಲೆ ನಿಮ್ಮ ಕಣ್ಣು ಇರ್ಲಿ.
0: ನಮ್ಮ ಉದ್ದಾರದ ಲಿಸ್ಟ್ ನಲ್ಲಿ ನಿನ್ನ ಹೆಸರು ಬರ್ಕೊಂಡಿದೀವಿ.
1: ಇನ್ನು ಯಾವಾಗ ಎಂದು ಎಷ್ಟೊತ್ತಿಗೆ ಉದ್ಧಾರದ ಪ್ರೋಗ್ರಾಮ್ ಹಾಕಿ ನಿನ್ನ ಉದ್ಧಾರ ಮಾಡ್ತಾರ?
2: ಯಪ್ಪ ಮಾಡೋದ್ ಮಾಡ್ತೀರಿ, ಆದಷ್ಟು ಲಘೂನ ಮಾಡ್ರಿ, ಉಂಡುಟ್ಟು ಸುಖವಾಗಿ ಸಾಯ್ತೀವಿ. ಎಲ್ಲಾ ಮುಗಿದ ಮೇಲೆ ಮುಪ್ಪಿನ ಬಂದ್ರೆ ಎದಕ್ಕೆ ಬಂತು?
0: ಎಲ್ಲಿ ನಿನಗೆ ವಯಸ್ಸೆಷ್ಟು?
2: ಹೋದ ಅಮಾವಾಸ್ಯೆಗೆ 18 ತುಂಬಿ 19 ಬಿತ್ರಿ.
0: ಆಹಾ, ಏನು ಯೋಚನೆ ಮಾಡ್ಬೇಡ, ಇನ್ನು 2-3 ತಿಂಗಳಲ್ಲಿ ಮುಂದಕ್ಕೆ ತರ್ತೀನಿ, ನೀನೇನು ಚಿಂತೆ ಮಾಡಬೇಡ.
1: ಅಷ್ಟು ಮಾಡು ಯಪ್ಪ, ನೀನು ಮುಂದಕ್ಕೆ ತರ್ತೀಯ ನನಗೆ ಗೊತ್ತೈತಿ. ನೀನು ಮನುಷ್ಯರ ಹೊಟ್ಟೆ ಹುಟ್ಟವನ ಅಲ್ಲ, ದೇವರು ಯಪ್ಪ ನೀನು ದೇವರು.
2: ಯಪ್ಪ ಎತ್ರಿ ನಿಮ್ಮ ದೋತ್ರ, ಮಾಡ್ತೀನಿ ನಿಮಗೆ ನಮಸ್ಕಾರ.
0: ಇರ್ಲಿ ಇರ್ಲಿ, ಸಕಲ ಕಾರ್ಯ ಸಿದ್ಧಿರಸ್ತು. ಪಕೀರ, ಹೊಸದಾಗಿ ಭೀಮೇಶಿನ ಸೆಕ್ರೆಟರಿಯ ಕೆಲಸಕ್ಕೆ ನೇಮಿಸ್ಕೊಂಡಿದೀವಿ. ಈಗ ಅವರ ಅಣ್ಣ ಚನ್ನಪ್ಪಗೌಡ, ಅವರ ತಾಯಿ ವೀರಮ್ಮ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ರು. ಮತ್ತೆ ಅವರ ಮಾವ ರುದ್ರಪ್ಪ ಅವರಿಬ್ಬರಿಗೂ ಕನ್ಯಾ ಕೊಡೋಕೆ ಈ ಊರಿಗೆ ಬಂದವನೆ. ಎಲ್ಲಿ ನೀನು ಬಾ ಅವ್ರ ಮನೆಗೆ. ಹೆಣ್ಣು ಮಕ್ಕಳಿದ್ರೆ ಸಭೆಗೆ ಒಂದು ಗೌರವ ಇರುತ್ತೆ, ಕೆಲವೊಂದು ವಿಚಾರ ಹೆಣ್ಣು ಮಕ್ಕಳನ್ನೇ ಕೇಳಬೇಕಾಗತ್ತೆ.
1: ಇದಕ್ಕೇನು ಕೇಳಕ್ ಬರ್ತೈತ್ರಿ ಹಸೆಯದು? ಅಡಿಗೆ ಸಹಿತ ಮಾಡಕ್ ಬರೋದಿಲ್ಲ ಹೋಯಪ್ಪ, ಇದಕ್ಕೆ ಮುಂದ ಕುಂತು ನಾನು ಎಲ್ಲಾ ಕಲಿಸ್ಬೇಕು.
2: ಅಯ್ಯ ಪಕ್ಕದ ಮನಿ ಲಕ್ಷ್ಮವ್ವ ನನಗೆಲ್ಲ ಹೇಳ್ಕೊಟ್ಟಾಳ, ಹೇಳು ಹೆಂಗ ಕುಟ್ಟೋದು, ಹೆಂಗ ಬೀಸೋದು, ಹೆಂಗ ಒಳ್ಳೆ ಒರೆಸಿ ಚಟ್ನಿ ರುಬ್ಬೋದು ಎಲ್ಲ ಹೇಳ್ಕೊಟ್ಟಾಳ, ನೀನ್ ಹೇಳಕ್ ಬರ್ಬೇಡ ನನಗೆ.
0: ಸ್ವಲ್ಪ ಸ್ವಲ್ಪ ಅನುಭವ ಆಗಿದೆ. ಇರ್ಲಿ, ನಾನು ಬರ್ತೀನಿ, ನೀವು ಬ್ಯಾಗ ಚೆನ್ನಪ್ಪಗೌಡನ ಮನೆಗೆ ಬಂದ್ಬಿಡಿ.
1: ಆಯ್ತು ರೀ ಅಪ್ಪ, ಆಯ್ತು ನೋಡ್ರಿ.
0: ವೀರಮ್ಮನವ್ರೇ, ಚೆನ್ನಪ್ಪಗೌಡ, ಭೀಮೇಶಿ
3: ಯಾರವರು?
0: ನಾನ.
3: ಬರ್ರಿ ಬರ್ರಿ, ಹೊಸ ಚೋರ್ಮನ್ರು ಬರ್ರಿ ಅಪ್ಪ, ಕೂಡ್ ಬರ್ರಿ ಕುಂಡ್ರಿ.
4: ಏ
3: ಏನ್ ಹೂಂ ಬದಿಯೋ ಅಣ್ಣ ನೀನು?
4: ಯಾಕೋ
3: ಅವರು ಚೇರ್ಮನ್ರು, ಚೇರ್ಮನ್ರು ಅಂದು ಚೋರ್ಮನ್ರು ಅಂತ ನೋಡು.
4: ಹೌದಲ್ಲ, ಬರ್ರಿ ಅಪ್ಪ ಬರ್ರಿ.
0: ಏನಿದೆ, ಯಾರು ಹಿರಿಯರು ಬಂದಿಲ್ಲ? ಕನ್ಯಾ ಪರೀಕ್ಷೆ ಮುಗಿದೋಯ್ತಾನ ಚೆನ್ನಪ್ಪಗೌಡ?
2: ಇವರು ಬಂದಾರಲ್ಲ ಮದ್ವೆಗ್ ಮುಂಚೆ ಮಕ್ಕಳು ಕೊಡೋರ. ಯಪ್ಪ ಎತ್ತಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಇಷ್ಟಾರ್ಥ ಸಿದ್ದಿರಸ್ತು. ಮತ್ತೇನು, ಕನ್ಯಾ ಪರೀಕ್ಷೆ ಮುಗಿಸ್ಬಿಡೋಣೇನು?
4: ಅಲ್ರಿ, ಮದುವೆ ಆಗವರು ನಾನು ನಮ್ಮ ತಮ್ಮ, ಕನ್ಯಾ ಪರೀಕ್ಷೆ ನಾವು ಮಾಡ್ಬೇಕು, ಏನ್ ನೀವು ಮಾಡ್ಬೇಕು?
3: ಮತ್ ಇವ್ರನ್ನ ಯಾಕೆ ಕರ್ಲಿಕ್ಕೆ ಕಳ್ಸಿದ್ದಿ?
4: ಅಲ್ಲೇ ತಮ್ಮ, ನೀವಂತೂ ಕಲ್ತವ್ರು, ನಾವು ಹಳ್ಳಿ ಹುಮ್ರು. ನಾವು ಮದುವೆ ಆಗು ಹೆಣ್ಣು ಇವ್ರ ಪರೀಕ್ಷೆ ಮಾಡಿದ್ರೆ ಉಳಿತೇನಲೇ ಅಗ್ಗ. ನೀನ್ ಇದೇ ಆತರ ಪರೀಕ್ಷೆಲೆ?
2: ಏ ಚೆನ್ನಪ್ಪ ನೋಡ್ರಿ, ಪರೀಕ್ಷೆ ಅಂದ್ರೆ ನೀವೇನಂತ ತಿಳಿದಿರಿ? ಅಡಿಗೆ ನೀರಿನ ಕೆಲಸ ಬರ್ತಾ?
4: ಬರ್ತೈತಿ.
2: ಕುಟ್ಟಾಕ ಬೀಸಾಕ ಬರ್ತಾ?
4: ಅದು ಬರ್ತೈತಿ.
2: ಹಾಡ್ಲಿಕ್ಕೆ ಬರ್ತಾ?
4: ಅದೇನು ದ್ವಾಡದ್ರೆ
2: ಗೌಡ್ರೆ, ನಿಮ್ದಲ್ಲ ಪರೀಕ್ಷೆ, ಕನ್ಯಾದ್ದು. ಯಪ್ಪ ಕರ್ಕೊಂಡ್ ಬರ್ಲೇನ್ರಿ ಕನ್ಯಾನ?
0: ಕರ್ಕೊಂಡ್ ಬಾಯ್. ಇಲ್ಲಿ
4: ಕರ್ಕೊಂಡ್ ಬಾಯ್ ಅಲ್ಲವ ಚೇರ್ಮನ್ ರೀ. ಹುಡುಗ್ಯಾರೇನ್ರಿ, ಗೊಂಬೆ ಗೊಂಬೆ ಆಗ್ಯಾವ್ರಿ ಅಪ್ಪ. ಹಂಗ ನಿಂತು ನೋಡ್ಬೇಕ್ರಿ, ನಿಂತ ಬಂದು ನೋಡ್ರಿ ಅವ ಹೆಂಗ ಬರ್ತಾವ ನೋಡ್ರಿ.
0: ತೊಳೆದ ಮುತ್ತಂಗಿದಾರ, ಕೈ ತೊಳ್ಕೊಂಡು ಮುಟ್ಟಬೇಕು.
4: ಲೇ ಪಕೀರ್ಯ, ಒಂದ್ ಐದಾರು ಬಕೆಟ್ ನೀರ ತಗೊಂಡ್ ಬರ್ಲೆ, ತೊಳೆದು ಮುಟ್ತಾರಂತ ತೊಳೆದು.
0: ಈ ಮನಿ ಭಾಗ್ಯ ತೆರೀತಪ್ಪ
4: ಅಂದ್ರೆ ಇಷ್ಟು ದಿವಸ ಮುಚ್ಚಿಕೊಂಡಿತ್ತಿರುವ ಹೆಂಗ ನೀವು?
1: ಸುಳ ಯಾಕ್ರಿಪ್ಪ, ಇದು ನಮ್ದು ಇಷ್ಟ ಐತಿ. ಏನ್ ನಿಮ್ ಮನಸ್ಸು ಬಂತೋ ಇಲ್ಲೋ ಇಷ್ಟ ಹೇಳ್ಬಿಡ್ರಿ.
4: ನೋಡ್ರಪ್ಪ, ನಮಗಂತೂ ಕನ್ಯಾ ಪಾಸ್ ಬಿದ್ದು. ಧೀಮ್ಯಾ ನೀ ಏನಂತೀಯಲೇ?
3: ನಾ ಅನ್ನೋದೇನೈತಪ್ಪ, ವರದಕ್ಷಿಣೆ ಬರೋ ಉಪಚಾರ ಏನ್ ಕೊಡ್ತೀರಿ?
1: ಏನ್ ಕೇಳ್ತಿ ಕೇಳಲೆ
4: ಕೇಳಲ್ಲ. ಅದ್ರಾಗ ಏನೈತಿ?
3: 10,000 ರೂಪಾಯಿ ವರದಕ್ಷಿಣೆ, ಒಂದ್ ಸ್ಕೂಟ್ರು, ಒಂದ್ ವಾಚು, 3 ತೊಲೆ ಬಂಗಾರ.
4: ಅಲ್ಲಲೇ ತಮ್ಮ, ಮಾವು ಕೊಟ್ಟಿದ್ ಉಳಿತೈತೇನಲೇ? ಉಳಿತೈತೇನ ಮಾವು ಕೊಟ್ಟಿದ್ದ? ದೇವ್ರು ಕೊಡ್ಬೇಕಲೇ, ದೇವ್ರು ಕೊಡ್ಬೇಕ. ಹೆಣ್ಣಿನ ಮಣಿ ಹಣಕ್ಕ ಬಂಗಾರಕ್ಕ ಕೈ ಒಡ್ಡಿದಾರನಲೇ. ಮಳ್ಳಿ ಹಳೆ ಮಳ್ಳಿ, ಗಟ್ಟುಳ ರಟ್ಟಿ ಕೊಟ್ಟಾನಲೇ ದೇವ್ರ ದುಡಿಯಾಕ, ಗಟ್ಟುಳ ರಟ್ಟಿ ಕೊಟ್ಟಾನ.
3: ನೀ ಸುಮ್ನೆ ಇರೋ ಅಣ್ಣ, ಇದ್ರಾಗ ನಿನಗೇನ್ ತಿಳಿತೈತಿ? ನಾನ್ ಕೇಳ್ದಷ್ಟು ಕೊಟ್ರ ನಾನು ಮದುವೆ ಆಗುನು, ಇಲ್ದಿದ್ರೆ ಇಲ್ಲ.
1: ನೋಡ್ರಪ್ಪ, ಇರುವ ನನಗೆ 2 ಹೆಣ್ಣು ಮಕ್ಳು, 10,000 ರೂಪಾಯಿ ಅವತ್ತ ಹೆಸರಲ್ಲೇ ಬ್ಯಾಂಕ್ ನಾಗ ಇಟ್ಟಾನೆ. 20 ಎಕರೆ ಹೊಲ ಐತಿರಿ ಇರದು
4: ಐತಲ್ಲ,
1: ತಲಾಗ ಅರ್ಧ ಅರ್ಧ ಕೊಡ್ತೀನಿ, ಇದ್ರ ಮ್ಯಾಲ ನಿಮಿಷ.
0: ಏನಂತೀರಪ್ಪ ಚನ್ನಪ್ಪಗೌಡ? ಭೀಮೇಶಿ
4: ಚೇರ್ಮನ್ ಒಂದ್ ಮಾತು ಹೇಳ್ರಿ, ನನಗೇನ್ ನಮ್ಮ ಮಾವನ ಆಸ್ತಿ ಪಾಸ್ತಿ ಏನು ಬೇಡ್ರಿ. ಅಲ್ರಿ, ಬಂಗಾರ ಅಂತ ಮಗಳನ್ನ ಕೊಡಕತ್ತೆ, ನೀವು ಆಸ್ತಿ ತಗೊಂಡು ನಾನು ಮಾಡ್ರಿ, ಏನ್ ಕೊಡೋದು ಅಲ್ಲೇ ನಮ್ ತಮ್ಮ ಕೊಟ್ಬಿಡ್ರಿ.
0: ಏನಪ್ಪ ಭೀಮೇಶಿ, ನಿನಗ ಒಪ್ಪಿಗೆನ?
3: ನನಗ ಒಪ್ಪಿಗೆರಿ ರಾಯಣ.
1: ಅಲ್ಲೇ ನಿನಗ
4: ಏನು,
1: ನಿನಗ ಕೊಡುದು ಬೇಡನ?
4: ಏನ್ ಮಾತಾಡ್ತೀವ್ ಮಾವ? ಅಲ್ಲಿ ಚನ್ನಪ್ಪಗೌಡ ಅಂದ್ರೆ ಏನ ತಿಳ್ಕೊಂಡಿದ್ಯೋ ಮಾವ? ಹೆಣ್ಮಕ್ಳು ರೊಕ್ಕದ ಆಸೆಗೆ ಬಿದ್ದ ಅವ್ರು ವರದಕ್ಷಿಣೆ ರೊಕ್ಕ ಹತ್ಕೊಂಡು ಅವ್ರ ರೊಕ್ಕದ ಮೇಲೆ ಲಗ ಹೊಡ್ಯಾಕ ನನ್ನ ಸರ್ಕಾರಿ ಗುಲಾಮ್ ಅಂತ ತಿಳ್ಕೊಂಡಿಯೋ? ಹೆಂಗಲೇ ಹುಂ ಒಕ್ಕಲಿಗೆ ಆದನಲೇ, ದೇವ್ರು ಕೊಟ್ಟ ಶಕ್ತಿ ಐತಿ, ಬಂಗಾರ ಅಂತ ಭೂಮಿ ಐತಿ. ಓಪ ಇವತ್ ನಾ ಮನಸ್ಸು ಮಾಡಿದ್ರೆ ಏನೋ ಮಾವ, ನೀ ಕೊಡು ವರದಕ್ಷಿಣೆ 10 ಪಟ್ಟು ಅಪ್ಪರಿ ಮೂಲೆ ಆಗಿ ಬೆಳೆದ ತೆಗಿತಾನಲೇ, ಮೂಲೆ ಆಗಿ ಬೆಳೆದ ತೆಗಿತಾನೆ.
0: ಈಗ ಒಪ್ಪದಂಗ ಆಯ್ತಲ್ಲಪ್ಪ. ಸರಿ, ಇನ್ ಮದ್ವೆ ಎಂದಿಟ್ಕೋತೀರಿ ವಿಚಾರ ಮಾಡಿ ತಿಳಿಸ್ರಿ. ಕನ್ಯಾ ಅಂತೂ ನಮ್ಮ ಮನಸ್ಸಿಗ್ ಬಹಳ ಬಂದವು.
4: ಅಡಿಗೆನು ಆಗೈತಿ, ಊಟ ಮಾಡ್ಕೊಂಡು ಹೋಗ್ಬಿಡ್ರಲ್ಲ. ತಾಟ್ ಹಾಕಿ
1: ಕೈ ಕಾಲ್ ತೊಳ್ಕ ಬರ್ರಿ ಅಪ್ಪ. ತಾಟ್ ಹಾಕ್ರಿ ಒಳಗ,
4: ನೀನು ಹಂಗ ನಿಂತದಲ್ವೇ, ನಡಿ ಒಳಗ ನಡಿ, ತಾಟ್ ಹಾಕಿ ನಡ್ರಿ.
0: ಲಲಿತಾ ಎಂಥ ಅಪ್ರತಿಮ ಸುಂದರಿ! ಆ ಮನೆಗೆ ಹೆಣ್ಣಲ್ಲ, ಸಂಪತ್ತುಳ್ಳವನ ಕೈ ಹಿಡಿದು ಸಿರಿಯ ಮಹಲನ್ನು ಸೇರ್ಬೇಕಾದವಳು. ಎಲ್ಲಿದ್ರೇನು, ನಮ್ಮೂರಿಗೆ ಬಂದಾಯ್ತಲ್ಲ.
5: ನಮಸ್ಕಾರ ಚೇರ್ಮನ್ ಸಾಹೇಬ್ರಿಗೆ. ಯಾಕ್ರಿ ಅಪ್ಪ ಒಬ್ಬರ ನಿಂತು ಏನೋ ಯೋಚನೆ ಮಾಡ್ತೀರಿ?
0: ಸುತ್ತ 10 ಹಳ್ಳಿಗೆ ಚೇರ್ಮನ್ ಅಂದಮೇಲೆ ಯೋಚನೆ ಮಾಡಲೇಬೇಕಾಗತ್ತೆ ಕಣಪ್ಪ ಕೀರ. ಅಂದಾಗೆ ಭೀಮೇಶನ ಹೆಂಡತಿ ಲಲಿತಾ ಶೃಂಗಾರ ಜೀವಿ ಅಂತ ಕಾಣುತ್ತಲ್ಲ.
5: ಯಪ್ಪ ಎಷ್ಟಾಗಲಿ ಕಲ್ತವ್ರಿ, ಪ್ಯಾಟಿ ಜನ, ದಿನಕ್ಕೊಂದಾಗಿ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಊರಾಗ ಅಡ್ಡಾಡ್ತಾರೆ.
0: ನಮ್ಮೂರಿಗೆ ಒಂದು ರತ್ನ ಬಂದಂಗೆ ಆಯ್ತು. ನಮ್ಮ ಮನೆ ಮುಂದೆ ನೀರಿಗೆ ಬರ್ತಾಳೆ, ಬಗಲಲ್ಲಿ ಕೊಡ ಇಟ್ಕೊಂಡು ಒಳ್ಳೆ ಗಜಗವರಿ ಗಜಗವರಿ ಬಂದಂಗೆ ಆಗತ್ತೆ.
5: ಹೋಗ್ಲಿ ಬಿಡ್ರಿ, ಅವ್ರದ್ದೇ ಆಗ ಸುದ್ದಿ. ಮತ್ತೆ ನಿಮ್ದೇನ್ರಿ ಅಪ್ಪ ಲಗ್ನ?
0: ನೋಡೋ, ನಾನಿನ್ನೂ ಸ್ವಲ್ಪ ದಿವಸ ಮದುವೆ ಆಗಲ್ಲ.
5: ಯಾಕ್ರಿ ಅಪ್ಪ?
0: ಫಕೀರ ಕಂಡು ಕಂಡು ಹೋಟೆಲ್ ತಿಂಡಿ ತಿಂದವನಿಗೆ ಒಂದೇ ಹೋಟೆಲ್ ತಿಂಡಿ ರುಚಿ ಆಗೋದಿಲ್ವೋ? ಫಕೀರ ಭೀಮೇಶಿ ಮನೆಯಾಗಿದ್ದಾನೇನ?
5: ಇಲ್ರಿ ಅಪ್ಪ, ಅವರು ಧಾರವಾಡಕ್ಕೆ ಹೋದಂಗೆ ಕಾಣ್ತದಲ್ರಿ.
0: ಹೌದಲ್ಲ,
2: ಸೂಳಿ ಮಾಡಿರ ನನ್ನ ಸೂಳಿನ ಬಿಡು, ನಿನ್ನ ಹರಿದು ಹಾಗಲಕಾಯಿ ಮಾಡ್ಯಾನ ಹಾಗಲಕಾಯಿ. ಅಯ್ಯಯ್ಯ ಇಲ್ಲೇ ನಿಂತಾರಲ್ಲ ಮದ್ವೆ ಮುಂಚೆ ಮಕ್ಕಳು ಕೊಡೋರು. ಯಪ್ಪ ಎತ್ತಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಸಕಲ ಸಂಪತ್ತು ಪ್ರಾಪ್ತಿರಸ್ತು, ನಿನ್ನ ಇಷ್ಟಾರ್ಥಗಳು ನೆರವೇರ್ಲಿ. ನಮ್ಮ ಆಶೀರ್ವಾದ ಎಂದೂ ಸುಳ್ಳಾಗಲ್ಲ.
5: ಹೌದ್ರಿ ಅಪ್ಪ, ಮಠಕ್ಕ ಮರಿ ಆಗ್ಬೇಕಾಗಿತ್ತರೆ ಊರಿಗೆ ಚೇರ್ಮನ್ ಆಗಿದ್ರಿ. ದೇವ್ರು ಅಪ್ಪ ನೀನು, ದೇವ್ರು.
2: ದೇವ್ರಿಗೂ ಇವ್ರಿಗೆ ಏನು ಫರಕ್ ಐತೆ? ದೇವ್ರಿಗೆ ವರ ಕೊಡ್ಲಿಕ್ಕೆ 5-6 ವರ್ಷ ಬೇಕಾಗುತ್ತ, ಇವ್ರು ಮನಸ್ಸು ಮಾಡಿ ವರ ಕೊಟ್ರ ಏನ್ ಹೇಳಿ ನಾನು ಅದ್ರ ಸುದ್ದಿ. 3 ತಿಂಗಳದಾಗ ಮುಂದಕ್ಕೆ ಬರ್ತಾ, 9 ತಿಂಗಳದಾಗ ಫಲ ಸಿಗುತ್ತ. ಯಾಕೋ ಯಪ್ಪ
0: ಲೇಪ ಕೀರ, ಎಷ್ಟು ಬೇಗ ನನ್ನ ಅರ್ಥ ಮಾಡ್ಕೊಂಡಿದ್ದಾಳೋ. ಎಲ್ಲಿ
2: ಯಪ್ಪ ಊಟಕ್ಕೆ ಎಂದು ಬರ್ತೀರಿ ನಮ್ಮ ಮನೆಗೆ? ಇರ್ಬೇಕ್ರಿ ನಿಮ್ಮಂಥವ್ರ ಕಣ್ಣು ನಮ್ಮಂಥವ್ರ ಮನಿ ಮ್ಯಾಲೆ.
0: ಮನಿ ಮ್ಯಾಲೆ ಅಷ್ಟೇ ಯಾಕೆ, ಎಲ್ಲಿ ಎಲ್ಲದರ ಮ್ಯಾಲೂ ನಮ್ ಕಣ್ಣಿರ್ತದೆ. ನಾವು ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ.
2: ಗುಡಿಸಲ ಹೋಗಿ ಹಂಚಿನ ಮನಿ ಆಗತ್ತ, ಹಂಚಿನ ಮನಿ ಹೋಗಿ ತಾರಸಿ ಬಿಲ್ಡಿಂಗ್ ಬಿಲ್ಡಿಂಗ್ ಆಗತ್ರಿ. ನಿಮ್ಮನ್ನ ನಂಬಿ ಬಿಟ್ರೆ ಏನ್ ಬೇಕದು ಬರ್ತು ನೋಡ್ರಿ.
5: ಬರುತ್ತೆ ಬರುತ್ತೆ, ಮನಸ್ಸು ಮಾಡಿದ್ರೆ ಹಿಂದ ಮುಂದ ಕೂಡೇ ಬರುತ್ತೆ.
0: ಪಕೀರ, ಎಲ್ಲಿಗಿದ್ದ ಬುದ್ಧಿ ನಿನಗಿಲ್ವಲ್ಲ? ಯಾರ್ ಹೆಂಗೆ, ಅವ್ರ ಮನಸ್ಸು ಹೆಂಗೆ ಅನ್ನೋದನ್ನ ಬೇಗ ಕಂಡು ಹಿಡಿತಾಳೆ.
2: ಯಪ್ಪ ನಮ್ಮಪ್ಪ ತಿರುಪತಿ ಒಳಗ ತಲೆ ಬೋಸಾಕಿದ್ನಂತ್ರಿ, ಯಾರ ತಲೆ ಹೆಂಗ ಅನ್ನೋದು ನೋಡಿಕೊಂಡ ಬೋಳಿಸ್ತಿದ್ನಂತ್ರಿ.
5: ಮತ್ತೆ ಅವನು ಮಗಳು ನೀನು ಅಂದಾಗ ಇಂಥ ತಲೆ ಎಷ್ಟು ನೋಡಿದೀಯೋ ಏನೋ ದೇವರಿಗೆ ಗೊತ್ತು.
2: ನೆಲದ ಮ್ಯಾಲೋ, ತಟ್ಟಿನ ಮ್ಯಾಲೋ, ಜಮಖಾನದ ಮ್ಯಾಲೋ ಯಾರನ್ನ ಹೆಂಗ ಎಲ್ಲಿ ಕುಂದಿಸ್ಬೇಕು ಅನ್ನೋದು ನನಗೂ ಗೊತ್ತೈತ್ರಿ.
0: ಅಡ್ಡಿ ಇಲ್ಲ ಬಿಡು, ಅನುಭವ ಬಹಳ ಆಗೈತೆ.
2: ಯಪ್ಪ ಎಂದ್ ಬರ್ತೀರಿ ಊಟಕ್ಕ?
0: ಇವತ್ತು ಬೇಡ, ಮತ್ತೆ ಎಂದಾದ್ರೂ ಒಂದ್ ದಿವಸ ಬರ್ತೀನಿ ಊಟಕ್ಕೆ, ಸ್ಪೆಷಲ್ ಮಾಡ್ಬೇಕು.
2: ಬಾರೋ ಯಪ್ಪ ಬಾ, ನೀನು ಬೇಡದ್ದು ಮಾಡಿಕೊಡ್ತೀವಿ.
5: ಅವ್ರಿಗೆ ಅಂಥದ್ದು ಇಂಥದ್ದು ಹಿಡಿಸದಲ್ಲೇ ಅವ್ರಿಗೆ ತಿಪ್ಪಿ ರುದ್ರ ಆಗ್ಬೇಕು.
2: ಯಾರ್ ಬೇಡಂತಾರ ಅದನ್ನ ಮಾಡೋನಲ್ಲ. ಯಪ್ಪ ಎತ್ತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀವಿ.
5: ನಾವು ಬರ್ತೀವ್ರಿ ಅಪ್ಪ, ನೀರ್ ಬಿಡ್ಲಿಕ್ಕೆ ಹೊತ್ತಾತು. ಹೇ ಮಕ ಏನ್ ನೋಡ್ತಾ ನಿಂತಿ, ಕೊಡ ತಗೊಂಡ ಬಾ. ತಿರುಗಿಸ್ತಾನ ನಳ ತುಂಬಿಕೊಂಡು ಹೋಗುವಂತಿ ಕೊಡ.
0: ನೋಡೋಕೆ ಹೊರಟಾಗಿ ಕಂಡ್ರು ಪೀಸ್ ಚೆನ್ನಾಗಿದೆ. ನಮ್ಮ ಉದ್ಧಾರದ ಲಿಸ್ಟ್ನಲ್ಲೂ ಇವಳ ಹೆಸರು ಐತೆ. ಕಾಲ ಬಂದಾಗ ನೋಡಿಕೊಂಡ್ರ ಆಯ್ತು. ಭೀಮೇಶೇ, ಭೀಮೇಶೇ.
6: ಯಾರು? ಓ ಚೇರ್ಮನ್, ಬನ್ನಿ ಬನ್ನಿ ಕೂತ್ಕೊಳ್ಳಿ.
0: ಭೀಮೇಶಿ ಮನೇಲಿ ಇಲ್ವೇನು?
6: ಇಲ್ಲ, ಅವರು ಧಾರವಾಡಕ್ಕೆ ಹೋಗಿದ್ದಾರೆ. ನಿಂತೇ ಮಾತಾಡ್ತಿದ್ದೀರಲ್ಲ, ಕೂತ್ಕೊಳ್ಳಿ.
0: ಮನೇಲಿ ಯಾರು ಇಲ್ಲ, ಅದಕ್ಕೆ ಸಂಕೋಚ.
6: ಯಾಕೆ? ನಾನಿಲ್ವೇನು ಬಂದವರನ್ನ ಸತ್ಕರಿಸೋದಿಕ್ಕೆ? ಇದು ನಿಮ್ಮನೆ ತಾನೇ?
0: ಮನೆ ಊರಿನ ಚೇರ್ಮನ್ ಅಂದಮೇಲೆ ಎಲ್ಲರೂ ಮನೆಯೂ ನಂದೇ. ಎಲ್ಲಿ ಚನ್ನಪ್ಪ ಗೌಡ ನಿಮ್ಮ ಮತ್ತೆ ಕಾಣಿಸ್ತಾ ಇಲ್ವಲ್ಲ?
6: ಇಲ್ಲ, ಅವರು ತೋಟಕ್ಕೆ ಹೋಗಿದ್ದಾರೆ. ಈಗಂತೂ ಬರೋದಿಲ್ಲ, ಸಾಯಂಕಾಲವೇ ಅವರೆಲ್ಲ ಬರೋದು.
0: ಸಾಯಂಕಾಲ? ಒಳ್ಳೇದೇ ಆಯ್ತು.
6: ಯಾಕೆ, ಯಾಕೆ ಹಾಗೆ ಹೇಳ್ತಿದ್ದೀರಾ?
0: ಮನಸ್ಸು ಬಿಚ್ಚಿ ಮಾತನಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ.
6: ಮನೇಲಿ ಫಕೀರ ಇದ್ದಾನೆ, ಕೆಲ್ಸಕ್ಕೆ ಬಂದಿದ್ದಾನೆ.
5: ನಮಸ್ಕಾರ ರೀ ಅಪ್ಪ.
0: ಏನೋ ಫಕೀರ, ನೀನ್ ಇಲ್ಲಿ?
5: ಎಲ್ಲಿ ಮೈಯಾಗ ಆರಾಮಿದ್ದಿಲ್ರಿ, ಅದಕ್ಕ ಕಸ ಹೊಡೆದು ನೀರ್ ತುಂಬಿ ಎಮ್ಮಿ ಹಿಂಡಾಕ್ ಬಂದಿದ್ದೀನ್ರಿ.
0: ಲಲಿತಾ ನಾನು ಬರ್ತೀನಿ.
6: ಕೂತ್ಕೊಳ್ಳಿ, ಚಹಾ ಮಾಡ್ಕೊಂಡು ಬರ್ತೀನಿ. ಫಕೀರಪ್ಪ ಚೇರ್ಮನ್ ಒಬ್ರೆ ಆಗ್ತಾರೆ, ಮಾತಾಡ್ತಾ ಕೂತ್ಕೋ, ಈಗ ಬಂದ್ಬಿಡ್ತೀನಿ.
5: ಆಯ್ತಾಯ್ತಾಯ್ತು.
0: ಫಕೀರ
5: ಅಪ್ಪ,
0: ಲಲಿತಾ ಒಳ್ಳೆ ಸ್ನೇಹ ಜೀವಿ ಕಣೋ, ಜನರನ್ನ ಬಹಳ ಹಚ್ಕೋತಾಳೆ.
5: ಹೌದ್ರಿ ಅಪ್ಪ, ಹಚ್ಚಿಕೊಂಡು ಮಾತಾಡ್ತಾರೆ ಅಂತಾನೆ ಜನ ಮೆಚ್ಚಿಕೊಂಡು ಬರ್ತಾರ್ರಿ. ಅದೇ ಇವ್ರ ಅಕ್ಕರು ಪಾರ್ವತಿಯಮ್ಮನರದ್ರಲ್ಲಿ ಯಾರು ಒಬ್ಬರು ಮಾತಾಡ್ಸೋದಲ್ರಿ, ಯಾಕಂದ್ರೆ ಅವರು ಬೆಂಕಿ ಬೆಂಕಿ ಇದ್ದಂಗ. ಇವ್ರದ್ದು ಬಲು ದೊಡ್ಡವ್ರಿ, ಗುಣ ಸಮುದ್ರ ಇದ್ದಂಗ್ರಿ ಅಪ್ಪ.
0: ಈಗಿನ ಕಾಲದಲ್ಲಿ 4 ಜನರನ್ನ ಹಚ್ಚಿಕೊಂಡು ಹೋಗೋದು ಒಳ್ಳೇದು ಕಣ. ಲಲಿತಾ ಅನ್ನ ನಾನು ಮೊದಲಿನಿಂದ ನೋಡ್ತಾ ಇದ್ದೀನಿ, ಯಾವಾಗಲೂ ಸ್ನೇಹಿ ಜೀವಿ.
5: ಅಂದ್ರೆ ಅಪ್ಪ ಇವರು ಮೊದಲಿನಿಂದನೂ ಪರಿಚಯ ಅದಾರ ನಿಮಗ?
0: ಏನ್ ಹಿಂಗ್ ಕೇಳ್ತೀನಿ, ನಾನು ಈಕೆ ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ವಿ.
5: ಹೌದ್ರೆ?
0: ಆದ್ರೆ ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೊಂಡಿರಲಿಲ್ಲ ಅಷ್ಟೇ.
6: ತಗೊಳ್ಳಿ, ಬಡವರ ಮನೆ ಚಹಾ ನಿಮಗ್ ಸರಿ ಹೋಗುತ್ತೋ ಇಲ್ವೋ?
0: ಬಡವರದು ಶ್ರೀಮಂತರದು ಅಂತ ಬೇರೆ ಬೇರೆ ಇರುತ್ತೇನು, ಚೆನ್ನಾಗಿ ಇದೆಯಲ್ಲ.
5: ಗಡಿಗಿ ಬೆಕ್ಕು ಹುಷಾರಿ, ಬರ್ತೀನಿ ಬರ್ತೀನಿ.
0: ಲಲಿತಾ ಬಾಯಿ, ಏನು ನಿನ್ನ ಮುಖ ನೋಡಿದ್ರೆ ಏನೋ ಒಂಥರ ಬೇಸರ ಇದ್ದಂಗಿದೆಯಲ್ಲ.
6: ಈ ಮನೆಯಲ್ಲಿ ನನಗೆ ಯಾವ ಸುಖ ಇದೆ ಹೇಳಿ?
0: ಯಾಕೆ ಭೀಮೇಶಿ ನಿನ್ನನ್ನು ಪ್ರೀತಿಯಿಂದ ಕಾಣ್ತಾ ಇಲ್ವೇ?
6: ಅದೊಂದು ನೀರಿಲ್ಲದ ವರತೆ, ಸುಗಂಧವಿಲ್ಲದ ಪುಷ್ಪ, ರಸಿಕತೆ ಗೊತ್ತಿಲ್ಲದ ಅರಸಿಕ. ಇಂಥವ್ರನ್ನ ಕಟ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ.
0: ನನಗೆ ಮೊದಲೇ ಗೊತ್ತಿತ್ತು ಭೀಮೇಶನಿಗೆ ಇದು ನುಂಗ್ಲಾರದ ತುತ್ತು ಅಂತ. ನಿನಗೆ ಸರಿಯಾದ ಗಂಡ ಅವನಲ್ಲ.
6: ನನ್ನ ಸುಖ ಜೀವನ ಹುಡುಕಿಕೊಂಡು ಎಲ್ಲಾದ್ರೂ ದೂರ ಹೋಗ್ಬೇಕು ಅನಿಸುತ್ತೆ. ಆದ್ರೆ ಈ ಹಾಳಾದ ಸಮಾಜ ಕೊರಳಲ್ಲಿ ತಾಳೆ ಹೊಂದಿದೆಯಲ್ಲ
0: ನೋಡು. ನಾನು ಮನಸ್ಸು ಮಾಡಿದ್ರೆ ಬಾಡಿದ ನಿನ್ನ ಬಾಳ ಬಳ್ಳಿಗೆ ನೀರುಣಿಸ್ತೀನಿ. ಕತ್ತಲು ತುಂಬಿದ ನಿನ್ನ ಹೃದಯ ದೇಗುಲದಲ್ಲಿ ನಂದಾದೀಪವಾಗಿ ಬೆಳಗ್ತೀನಿ.
6: ಆದ್ರೆ ಮನೆಯವರಿಗೆ ನಮ್ಮ ಕಳ್ಳ ವ್ಯವಹಾರ ಗೊತ್ತಾದ್ರೆ?
0: ನನ್ನ ಮನೆಯ ಬಾಗಿಲು ಸದಾ ನಿನಗಾಗಿ ತೆರೆದೇ ಇರುತ್ತೆ.
6: ಯಾಕೆ ದೂರ ನಿಂತ್ರಿ? ಹತ್ರ ಬನ್ನಿ. ನಮ್ಮಿಬ್ಬರ ಮನಗಳು ಒಂದಾದ ಮೇಲೆ ಮತ್ತೇತರ ಭಯ? ಈ ನಿಮ್ಮ ತೋಳ್ತೆ ಕೇಳಿ ನನ್ನನ್ನೊಮ್ಮೆ ಬಂಧಿಸಿ. ಯೌವನ ತುಂಬಿದ ಈ ದುಂಡು ದೇಹದ ಅಮೃತದ ಅಡಿಗೆಯನ್ನು ನೀನುಂಡು ನನ್ನ ಮನದಳಿಸಲಾರೆಯ? ಈ ಹೃದಯ ಸರೋವರದಲ್ಲಿ ಹಂಸ ನೀನಾಗಿ ಆಡಲಾರೆಯ? ಒಂದೇ ಒಂದು ಬಾರಿ ಚುಂಬಿಸಿ ಬಾನ ನರಸಿ ಎಂದು ನನ್ನನ್ನು ಬಿಗಿದಪ್ಪಲಾರೆಯ? ಕಮಾನ್ ಡಾರ್ಲಿಂಗ್.
7: ಲಲಿತಾ! ರಾಯಣ್ಣ!
6: ಅಕ್ಕ!
7: ಮಾನಗೆಟ್ಟವಳೆ, ಸೂಳೆಯರಿಗಿಂತ ಸೂಳೆಯಾಗಿದ್ದೀನಿ. ಯಾವ ಮುಖ ಇಟ್ಕೊಂಡು ನನಗೆ ಅಕ್ಕ ಅಂತೀನಿ? ನಿನ್ನೆ ಹೇಸಿ ಬದುಕನ್ನ ನೋಡುವುದಕ್ಕಾಗಿ ನನಗೆ ಅಕ್ಕನ ಜನ್ಮ ನೀಡಿದನೇ ಆ ಭಗವಂತ. ಒಂದೇ ರಕ್ತ ಹಂಚಿಕೊಂಡು ಬಂದವರಾದರೂ ಅಯ್ಯೋ, ನಿನ್ನ ರಕ್ತವೇ ಬೇರೆ, ನನ್ನ ರಕ್ತವೇ ಬೇರೆ ಆಯಿತು. ರಾಯ ರಾಯ, ಯಾವ ಜನ್ಮದ ಸೇಡು ತೀರಿಸಿಕೊಳ್ಳುತ್ತಿರುವೆಯೋ ನಮ್ಮ ಮೇಲೆ.
6: ನಂದು ತಪ್ಪಾಯ್ತಕ್ಕ, ಕ್ಷಮಿಸ್ಬೇಡಕ್ಕ.
7: ಕ್ಷಮಿಸುವಂತಹ ಅಪರಾಧವೇನೇ ಇದು? ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಮಸಿ ಬಳದ ನಿನ್ನನ್ನು ಕ್ಷಮಿಸಬೇಕೆ ರಾಯ? ಇದಕ್ಕೇ ಊರಿಗೆ ಚೇರ್ಮನ್ ಆಗಿ ಏನು? ಕಂಡವರ ಮನೆಯ ಸಂಸಾರದಲ್ಲಿ ವಿಷ ಬೆರೆಸುವುದಕ್ಕೆ?
0: ಪಾರ್ವತಿ, ವಿಷ ಬೆರೆಸೋನು ನಾನಲ್ಲ. ಯಾರಿಗೆ ಏನು ಕೊರತೆ ಇದೆ ಅದನ್ನ ತುಂಬಿಕೊಡೋದೇ ನನ್ನ ಕೆಲಸ. ಲಲಿತಾ ಹಸಿವು ಅಂದ್ಲು, ಊಟ ಕೊಟ್ಟೆ.
7: ಕೊಡ್ತೀಯ? ಇದೇ ರೀತಿ ಅದೆಷ್ಟು ಜನರಿಗೆ ಊಟ ಕೊಟ್ಟಿದ್ಯ? ಅದೆಷ್ಟು ಜನರ ಸಂಸಾರದಲ್ಲಿ ಹುಳಿ ಹಿಂಡಿರುವೆಯೋ ಆ ಭಗವಂತನಿಗೆ ಗೊತ್ತು.
0: ಪಾರ್ವತಿ, ಹುಳಿ ಹಿಂಡಿದವನು ನಾನಲ್ಲ, ನೀನು. ಸಿಕ್ಕ ಸಿಕ್ಕವರಿಗೆ ಸೆರಗು ಹಾಸಿ ಸೂಳಿಯ ಬಾಳು ಬಾಳಿದ ತಂಗಿಯ ತಪ್ಪುಗಳನ್ನೆಲ್ಲ ಮುಚ್ಚಿಕೊಂಡು ಇವಳೊಬ್ಬ ಮಹಾಸಾಧ್ವಿ ಸುಶೀಲೆ ಎಂದು ಭೀಮೇಶನ ಕೊರಳಿಗೆ ಕಟ್ಟಿ ಅವನ ಬಾಳಿನಲ್ಲಿ ಹುಳಿ ಹಿಂಡಿದವಳು ನೀನು. ಇದು ಅನ್ಯಾಯ ಅಲ್ವೇ?
7: ಲಲಿತಾ, ಲಲಿತಾ, ಎಂಥ ತಪ್ಪು ಮಾಡಿದೆಯೇ? ಇವನು ನಾಗರ ಹಾವು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಯಾವಾಗ ಕಚ್ಚತ್ತೆ ಅಂತ ಗೊತ್ತಿರಲಿಲ್ಲ.
0: ಪಾರ್ವತಿ, ಈ ಕಸುಬಿಗೆ ನಾನು ಹೊಸಬನಲ್ಲ, ನಿನ್ನ ತಂಗಿನೂ ಹೊಸಬಳಲ್ಲ. ಆದ ಅಪರಾಧವನ್ನು ಮುಚ್ಚಿ ಮತ್ತೆ ಬರೋದಕ್ಕೆ ನನಗೆ ಅವಕಾಶ ಮಾಡಿಕೊಡು.
7: ಅಯ್ಯೋ ಪಾಪಿ, ನಿಮ್ಮ ಹೇಯ ಕೃತಿಗೆ ನಾನು ಆಶ್ರಯ ನೀಡಲೇ? ಹಾವಿಗೆ ಹಾಲಿರದ ಮನೆಯಲ್ಲಿಟ್ಟುಕೊಳ್ಳಬೇಕೆ? ಬೇಡ ಬೇಡ ರಾಯಣ್ಣ, ಇದು ನಿನಗೆ ಸೆರಗೊಟ್ಟೆ ಬೇಡಿಕೊಳ್ಳುವೆ. ಇದೇ ಮೊದಲು, ಇದೇ ಕೊನೆಯದಾಗಲಿ.
0: ಕೊನೆ? ಪಾರ್ವತಿ, ಕದ್ದು ರುಚಿ ನೋಡಿದ ಗೂಳಿ ಬೇಲಿ ಇಲ್ಲದ ಹೊಲವನ್ನು ಕಂಡು ಬರದೇ ಇರುತ್ತೇನು? ಹಾವು ಹುತ್ತದಲ್ಲಿ ಸೇರಿದ್ದಾಯ್ತು, ಒಲ್ಲಲು ಪ್ರಯತ್ನ ಪಟ್ರೆ ಕಚ್ಚದೇ ಅದು ಎಂದೂ ಬಿಡಲಾರದು. ನಿನ್ನ ತಂಗಿಗಾಗಿ ನಿನ್ನ ಬಾಳು, ನಿನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆ ಆಗಬೇಕು. ಲಲಿತಾ, ಬರ್ತೀನಿ. ಹೆದರಬೇಡ, ನಾನಿದ್ದೀನಿ.
7: ಅಯ್ಯೋ, ಏನಾಯ್ತು ನಮ್ಮ ಬಾಳು, ನನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆಯಾಗಬೇಕು. ಅಯ್ಯೋ ಲಲಿತಾ, ಲಲಿತಾ.
6: ರೀ, ಅಕ್ಕನಿಗೆಲ್ಲ ವಿಚಾರ ಗೊತ್ತಾಗೋಯ್ತು. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ, ಹೇಗೂ ನಿಮ್ಮ ಹೃದಯದ ಬಾಗಿಲು ನನಗಾಗಿ ತೆರೆದೇ ಇದೆಯಲ್ಲ.
0: ಲಲಿತಾ, ಈಜು ಬಲ್ಲೋನು ಎಂದು ಮುಳುಗೋದಿಲ್ಲ. ನಿನ್ ಗಂಡ ಭೀಮೇಶೆ ನನ್ನ ಕೈಗೊಂಬೆ ಆಗಿರುವಾಗ ಯಾತಕ್ಕೆ ಹೆದರ್ತೀಯ? ನಿನ್ನ ಅಕ್ಕ ಏನಾದರೂ ನಮ್ಮ ವಿಲಾಸ ಜೀವನಕ್ಕೆ ಅಡ್ಡಿ ಬಂದ್ರೆ ಅವಳ ಬಾಳನ್ನೇ ಬಲಿ ತಗೋತೀನಿ. ಭಯ ಭಯ ಅನ್ನೋದೇ ನನಗ್ ಗೊತ್ತಿಲ್ಲ ಕಣೆ.
6: ನಾನಂತೂ ನಿಮ್ಮನ್ನೇ ನಂಬಿದ್ದೀನಿ. ಅದೇನ್ ಮಾಡ್ತಿರೋ ಮಾಡಿ, ನನ್ನ ಅಳಿವು ಉಳಿವು ಎಲ್ಲ ನಿಮ್ಮ ಕೈಲಿದೆ.
0: ಲಲಿತಾ, ಈ ರಾಯಣ್ಣ ಪತಿತ ಪಾವನ.
1: ಶರಣ್ರಿ ಅಪ್ಪ ಚೇರ್ಮನ್ ಸಾಹೇಬ್ರ. ನಮಸ್ಕಾರ ರೀ ಅವ್ವ.
2: ಶರಣ್ರಿ ಚೇರ್ಮನ್ ಸಾಹೇಬ್ರ.
0: ಇರ್ಲಿ ಇರ್ಲಿ ಫಕೀರ. ಏನು ಇದು ಕೊರಳಲ್ಲಿ ಹಾರ?
1: ಹಾರ್ರೇ, ಅದೇ ಸಮಾಜ ಕಲ್ಯಾಣ ಖಾತೆ ಮಂತ್ರಿಗಳು ಬರ್ತಾರಂತ ಹಾರ ತರಿಸಿಟ್ಟಿದ್ರಲ್ರಿ, ಅವರು ತಮ್ಮ ಮಗಳ ಕಲ್ಯಾಣಕ್ಕೆ ಹೋದ್ರಂತ್ರಿ, ತಂದು ಹಾರಿ ಕೆಡಬಾರ್ದು ಅಂತ ನಮ್ಮ ಕಲ್ಯಾಣನ ಮಾಡಿಕೊಂಡು ಬಿಟ್ಟಿವ್ರಿ.
2: ಯಪ್ಪ, ಮದುವೆ ಮೊದ್ಲು ಕೊಡ್ತೀನಿ ನಿನಗ ಕೊಡ್ತೀನಿ ಅಂತಿದ್ರಲ್ಲ ಮಕ್ಕಳನ್ನ, ಈಗ ಆಯ್ತು ನಮ್ದು ಮದುವೆ, ಆಶೀರ್ವಾದ ಮಾಡೋ ಯಪ್ಪ.
0: ಆಯ್ತು ಆಯ್ತು, ಇನ್ನೇನು ಲೈನ್ ಕ್ಲಿಯರ್ ಆಯ್ತಲ್ಲ, ಚಿಂತೆ ಯಾತಕ್ ಮಾಡ್ತೀಯ? ಬಯಸ್ದಾಗ ನಿನಗೆ ಮಕ್ಕಳಾಗ್ತವೆ. ಫಕೀರನಿಗೂ ವಯಸ್ಸಾಯ್ತು.
2: ಬಡವ್ರ ಮ್ಯಾಲೆ ನಿಮ್ದು ಕಣ್ಣು ಇರ್ಲಿ. ಅವರ ಅಪ್ಪರ್ ಕೂಡ ನೀವು ತಿನ್ನಾಕ್ ಬಂದಿರೇನ್ ಗಾಳಿ?
6: ಇಲ್ಲ, ಅತ್ತೆ ಭಾವ ಅಕ್ಕ ಎಲ್ಲ ತೋಟಕ್ ಹೋಗಿದ್ರು. ಇನ್ನು ನಮ್ಮ ಯಜಮಾನ್ರು ಒಂದು ದಿನ ಊರಲ್ಲಿದ್ರೆ ಒಂದು ವಾರ ಊರಲ್ಲಿರೋಲ್ಲ. ಮನೇಲಿ ಒಬ್ಬಳೆ ಕುಳಿತು ಬೇಸರ ಆಯ್ತು, ಅದಕ್ಕೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಇವ್ರ ಜೊತೆಲ್ ಬಂದೆ.
1: ಹೌದ್ರಿ ಅವ್ವ, ಹಿಂಗ ಸುತ್ತಾಡ್ತಾ ಇದ್ರೆ ಉಂಡನ್ನ ಮೈ ಹತ್ತಿ ಬೇಗ ದಪ್ಪ ಆಗ್ಬಿಡ್ತಾರೆ.
2: ಏ ಹಿರಿಯ, ದಪ್ಪ ಆಗ್ಬೇಕಾದ್ರೆ ಏನ್ ತಿನ್ಬೇಕು?
1: ಏಯ್, ದಪ್ಪ ಆದ್ರೆ ಕೆಲಸ ನೀಗೋದಿಲ್ಲ, ಸೈಜ್ ಕರೆಕ್ಟ್ ಆಗೈತಿ, ಸುಮ್ಮನೆ ಇರ.
2: ಮತ್ತ ಪಾರ್ವತಕ್ಕರು ದಪ್ಪ ಆಗಿದ್ರಲ್ಲ, ಅವ್ರೇನ್ ತಿಂತಾರ?
1: ಅವರು ತೋಟದಾಗ ಹಸೆ ಬೆಂಡಿಕಾಯಿ ತಿಂತಾರ. ಬೆಂಡಿಕಾಯಿ ಲೇ ಆಕಾರಿಗೆಡಿ, ಎಲ್ಲಿ ಎಲ್ಲಿಟ್ಟಿದಿ ಬುದ್ಧಿ? ಅವರು ಹೊಟ್ಟಿಲಿ ಆಗಿದಾರ್ಲೇ ಹೊಟ್ಟಿಲಿ.
2: ಅವ್ರ ನನಗೂ ತಂದ್ಕೊಡೋ ಹಸಿ ಬೆಂಡಿಕಾಯಿ, ಮತ್ತ ನಾನು ಹಾಕ್ತೀನಿ.
1: ಆಯ್ತು.
2: ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಅಷ್ಟ ಪುತ್ರ ಸೌಭಾಗ್ಯವತಿ ಭವ.
1: ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಅವ್ವರು ಎಷ್ಟು ಬೆವತ್ ಬಿಟ್ಟಾರ ಇಂತ ಚಳಿಯಾಗ. ಏಯ್ ಎಲ್ಲಿ ಕೈಯಾಗಿನ ವಸ್ತ್ರ ಕೊಡು, ಅವ್ವರು ಸ್ವಲ್ಪ ಮಕ ಒರೆಸಿಕೊಳ್ಳಿ. ಯಪ್ಪ ಬರ್ತೀವ್ರಿ, ನಮಸ್ಕಾರ.
6: ಅಯ್ಯೋ ಅಲ್ನೋಡಿ, ನಮ್ ಭಾವ ಬರ್ತಿದ್ದಾರೆ, ಈಗೇನ್ ಮಾಡೋದು?
0: ನೀನು ಸ್ವಲ್ಪ ಮರೆಯಾಗಿರು, ನಾನೊಂದು ನಾಟಕ ಆಡ್ತೀನಿ, ಅದೇನಾದ್ರೂ ಸಕ್ಸಸ್ ಆದ್ರೆ ನೀನು ಸುಖಿ ನಾನು ಸುಖಿ. ಹೋಗು. ಓಹೋ, ನಮಸ್ಕಾರ ಜನಪ ಗೌಡ.
4: ಯಾರು? ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೆ. ಮತ್ತೆ ನೀ ಕಡೆ ಬಂದ್ರಿ?
0: ನಿನ್ನ ಹತ್ರಾನೇ ಹೊರಟಿದ್ದೆ.
4: ನನ್ನ ಹತ್ರ ಅಂತದ್ದೇನ್ ಕೆಲಸ ಇತ್ರಿ ಅಪ್ಪ? ಅಲ್ಲಿ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ರಿ.
0: ಅದು ಎಲ್ರು ಮುಂದೆ ಮಾತಾಡೋ ವಿಚಾರ ಅಲ್ವೋ?
4: ಅಂದ್ರೆ
0: ಅದೇ ನಿನ್ ಹೆಂಡತಿ ಪಾರ್ವತಿ ವಿಚಾರ.
4: ನನ್ ಹೆಂಡತಿ ವಿಚಾರ ಅದೇನ್ರಿ ಅದು? ಓಹೋ, ನಮ್ಮ ಮಾವ ಏನಾರ ಹೇಳಿ ಕಳ್ಸ್ಯಾನನ್ರಿ ಮತ್ತ? ಯಾಕಂದ್ರೆ ಲಗ್ನ ಆದ್ಮೇಲೆ ಆ ಮಗ ಒಟ್ಟ ಈ ಕಡೆ ಬಂದೇ ಇಲ್ರಿ.
0: ಅವನು ಯಾಕೆ ಬರ್ತಾನೋ ಕನ್ಯಾಸರೆಯಿಂದ ಬಿಡಿಸ್ಕೊಂಡು ಹೋದ್ಮೇಲೆ. ಚೆನ್ನಪ್ಪ, ನಾನೇ ಆಗಿದ್ರೆ ಕತ್ತ ಹೆಚ್ಚು ಕುಂದು ಬಿಡ್ತಿದ್ದೆ.
4: ಯಾರು ಮಾತಾಡಕತ್ತೀರಿ ನೀವು?
0: ಮತ್ತಿನ್ ಯಾರ? ಅವಳೆ ಗರ್ತಿ ಗಂಗಮ್ಮ ಅಂತ ಸೋಗ್ ಹಾಕೊಂಡು ಗಂಡನ ಕಣ್ಣಿಗೆ ಮಣ್ಣೆರಚಿ ಸೂಳೆ ಬಾಳ ಸಾಗಿಸ್ತಾ ಇರೋ ನಿನ್ನ ಹೆಂಡತಿ
4: ರಾಯ. ಏನು ಏನ್ ಹೇಳಾಕತ್ತಿ? ನೀನು ಏನ್ ಹೇಳಾಕತ್ತಿ? ನನ್ನ ಪಾರ್ವತಿ?
0: ಅವಳೇ ನಿನ್ನ ಪ್ರೀತಿಯ ಪಾರ್ವತಿ. ಕಾಲೇಜ್ನಲ್ಲಿ ಓದ್ತಿದ್ದಾಗ ಆಹಾ ಆಡದ ಆಟ ಎಷ್ಟು, ಪ್ರೀತಿಸಿರೋ ಹುಡುಗರು ಎಷ್ಟು, ಒಬ್ಬೊಬ್ಬೊಬ್ಬೊಬ್ಬ. ಅದರಲ್ಲೂ ಅವಳಗಾಗ ತಲೆ ಕೆಡಿಸ್ಕೊಂಡಿರೋನೊಬ್ಬ ಈ ಪತ್ರ ನನ್ನ ಕೈಲಿ ಕೊಟ್ಟು ಪಾರ್ವತಿ ಕೊಡು ಅಂತ ಕೊಟ್ಟ ನೋಡು.
4: ರಾಯ, ನೀನು ಹೇಳುತ್ತಿರುವುದು ಸತ್ಯವೇ?
0: ಸುಳ್ಳು ಹೇಳಿ ನಿನ್ನ ಸಂಸಾರ ಅಗಲಿಸೋದ್ರಲ್ಲಿ ನನಗ್ ಬರೋ ಲಾಭ ಆದ್ರೂ ಏನೋ
4: ನನಗೇನು ತಿಳಿತಾ ಇಲ್ಲ. ನನಗೇನು ತಿಳಿತಾ ಇಲ್ವಲ್ಲ, ಈ ವಿಚಾರ ಮೊದ್ಲ ಯಾಕೆ ತಿಳಿಸ್ಲಿಲ್ಲ ರಾಯಣ್ಣ ನೀ ನನ್ ಮುಂದ?
0: ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ದೊಡ್ಡವರು ಹೇಳಿದ್ದಾರೆ. ಹಿಂದಾಗಿರೋದನ್ನೆಲ್ಲ ಮರೆತು ಮುಂದಾದ್ರೂ ಒಳ್ಳೆಯವಳಾಗಿ ಬಾಳಬಹುದು ಅಂತ ಸುಮ್ಮನಿದ್ದೆ. ಆದ್ರೆ ನನ್ನ ಭಾವನೆ ತಪ್ಪಾಯ್ತು.
4: ಚಚೆ, ಅರ್ಧಾಂಗಿ ಅಂತ ಅರ್ಧ ದೇಹನ ಕೊಟ್ಬಿಟ್ನಲ್ಲ ಅವಳಿಗೆ, ನನ್ನ ಹೆಂಡತಿ ಪರಮ ಸಾಧ್ವಿ ಅಂತ ಎದೆ ತಟ್ಟಿ ಹೇಳುತ್ತಿದ್ನಲ್ಲ ನಾನು. ಆದ್ರೆ ಈಗೇನಾದ್ರು ಊರ್ ಜನ ನನ್ನ ಮುಖಕ್ಕ ಥೂ ಅಂತ ಕ್ಯಾಕರಿಸಿ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ, ಕ್ಯಾಕರಿಸಿ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ.
0: ಚನ್ನಪ್ಪ, ಹೆಸರಿಗೊಬ್ಬ ಗಂಡ ಅಂತ ಮಾಡಿಕೊಂಡು ತನ್ನ ಮನಸ್ಸು ಬಯಸಿದ ಹುಡುಗರ ಜೊತೆಲೆ ಕಾಮನಾಟ ಆಡೋ ಗಯ್ಯಾಳಿ ಕಣ.
4: ಸಾಕು ರಾಯಣ್ಣ, ನನ್ನ ತಲೆ ತಿರುಗ್ತಾ ಇದೆ, ನನ್ನ ತಲೆ ತಿರುಗ್ತಾ ಇದೆ.
0: ಚನ್ನಪ್ಪ ಇಲ್ಲ ಚನ್ವೀರ, ಏನಾಯ್ತು ಏನಾಯ್ತು ಅವನಿಗೆ? ಏನೋ ಚೆನ್ನಪ್ಪ, ನೀರು ಸಂತ ಏನೇನು ಅಂತ ಇದ್ದಾನೆ. ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ, ನೀನು ಬೇಗ ಮನೆ ಕರ್ಕೊಂಡು ಹೋಗು.
4: ಯಾಕೋ ನನ್ ಯಾಕೋ ನನ್ನ ಎದಿ ನೋವು ಯಾಕೆ ಹತ್ತೈತು?
1: ಕೈ ಹಿಡ್ಕೊಳ್ರಿ ಸಾವಕಾಶ, ಬರ್ರಿ ಬರ್ರಿ ಬರ್ರಿ ಬರ್ರಿ ಬರ್ರಿ.
0: ಲಲಿತಾ ಲಲಿತಾ ಬೇಗ ಬಾ, ನಾನು ಹಿಡಿದ ಕೆಲಸ ಸಕ್ಸಸ್ ಆಯ್ತು ಕಣೆ. ಚನ್ನಪ್ಪ ಗೌಡನಿಗೆ ಹಾರ್ಟ್ ಅಟ್ಯಾಕ್ ಅಂತ ಕಾಣುತ್ತೆ. ನಾನು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ, ಸಮಯ ನೋಡಿ ಡಾಕ್ಟರ್ ಕೊಟ್ಟ ಔಷಧಿಲಿ ಈ ವಿಷನ ಬೆರೆಸ್ಬಿಡು ತಗೋ.
6: ವಿಷ ನನ್ನ ಕೈಯಾರೆ.
0: ಲಲಿತಾ, ಜೀವನದ ಕೊನೆವರೆಗೂ ನಾವು ಸುಖವಾಗಿರ್ಬೇಕಂದ್ರೆ ನೀನು ಈ ಕಾರ್ಯ ಸಾಧಿಸಲೇಬೇಕು.
6: ಆಗ್ಲಿ ಬನ್ನಿ.
4: ಅಯ್ಯೋ ಅಯ್ಯೋ ಅಮ್ಮ, ಫಕೀರ ನಾನು ಬದುಕುದಿಲ್ಲ, ಫಕೀರ ನಾನು ಬದುಕುದಿಲ್ಲ ಫಕೀರ.
5: ಅಮ್ಮ, ಇಲ್ಲದ ವಿಚಾರ ತಲೆಯಲ್ಲಿ ತುಂಬಿಕೊಂಡು ಯಾಕೆ ತ್ರಾಸು ಮಾಡ್ಕೊಳ್ತೀರಿ ಜೀವಕ್ಕೆ? ಸುಮ್ಮನೆ ಮಲ್ಕೊಳ್ರಿ ಒಂದು ತಾಸು.
4: ಫಕೀರ, ಎಂಥ ಮನೆ ಹೆಣ್ಣು ಬಂದು ನಮ್ಮ ಮನೆ ತುಂಬಿಬಿಟ್ಟು ಮನೆ. ಫಕೀರ, ನನ್ನ ಮನೆ ನನ್ನ ಮನೆ ಸೂರ್ಯರಾಯ್ತಲ್ಲ ಫಕೀರ.
5: ಅಪ್ಪ, ಯಾಕ್ರಿ ಇಲ್ಲದ ಮಾತಾಡ್ತೀರಿ? ಸುಮ್ಮನೆ ಮಲಗ್ರಿ.
7: ಸ್ವಾಮಿ, ನನ್ನ ಬಗೆಯಲ್ಲಿ ಯಾರೋ ಪಾಪಿಗಳು ಬಲವಾದ ಬೀಜ ನೆಟ್ಟಿದ್ದಾರೆ. ನಾನು ಪವಿತ್ರಳು ಸ್ವಾಮಿ, ನಾನು ಪವಿತ್ರಳು. ನಿಮ್ಮ ಹೊರತು ನಾನಾರನ್ನೂ ಕಣ್ಣೆತ್ತಿ ಸಹ ನೋಡಿಲ್ಲ. ಇದಕ್ಕೆ ನನ್ನ ಮಾಂಗಲ್ಯವೇ ಸಾಕ್ಷಿ, ನನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ನಿಮ್ಮ ವಂಶ ಜ್ಯೋತಿಯೇ ಸಾಕ್ಷಿ.
4: ಪಾರ್ವತಿ, ಬಣ್ಣದ ಮಾತು ಮಾತಾಡಿ ನನ್ನ ಕತ್ತು ಕೊಯ್ದು ಬಿಟ್ಟಲ್ಲೆ, ಬಣ್ಣದ ಮಾತು ಮಾತಾಡಿ ಕತ್ತನ ಕೊಯ್ದು ಬಿಟ್ಟಲ್ಲೆ. ನೀನು ಹುತ್ತದ ಕೈ ಇಟ್ಟು ಬದುಕಬಹುದು, ಹುಲಿ ಬಾಯಿಂದ ಪಾರಾಗಬಹುದು, ಆದ್ರೆ ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ ಪಾರ್ವತಿ. ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ. ಇಂಥವ್ರ ಮಕ್ಕಳು ಅಂತ ಎದಿಬ್ಬಿಸಿ ತಿರುಗ್ತಿದ್ವಲ್ಲ ನಾವು, ಈಗ ಈಗ ಮುಖ ಎತ್ತಿ ತಿರುಗದಂಗಾಯ್ತ, ಮುಖ ಎತ್ತಿ ತಿರುಗದಂಗಾಯ್ತು.
5: ಯವ್ವ, ನಿಮ್ ಬಗ್ಗೆ ಯಾರೋ ಪಾಪಿಗಳು ಇಲ್ಲದ ವಿಚಾರ ಇವರು ತಲೆಯ ತುಂಬಿ ಬಿಟ್ಟಿದ್ದಾರ್ರಿ.
7: ಮತ್ತಾರು ಅವನೇ ಅವನೇ ಆ ರಾಯ. ನಾನು ನೀತಿಗೆಟ್ಟವಳು ಶೀಲಗೆಟ್ಟವಳು ಅಂತ ಇವರ ತಲೆ ತುಂಬಿದ್ದಾನೆ ಫಕೀರಪ್ಪ, ಇವರ ತಲೆ ತುಂಬಿದ್ದಾನೆ. ಅಯ್ಯೋ ದೇವ್ರೆ, ಯಾಕಪ್ಪ ನನಗೆ ಶಿಕ್ಷೆ ಕೊಡ್ತಿದ್ದೆ? ಎಲ್ಲವನ್ನು ನೋಡುವ ಮೊದಲು ನನ್ನ ಪ್ರಾಣವಾದರೂ ಯಾಕೆ ಹೋಗಬಾರ್ದು?
4: ನನ್ನ ಪ್ರಾಣ ತಗೊಳಿಕ್ ನಿಂತಿಯಲ್ಲೇ ಪಾರ್ವತಿ, ನೀನು ಹೋಗು ಹೋಗು, ನನ್ನ ಕಣ್ ಮುಂದಿಲ್ಬೇಡ. ಫಕೀರಪ್ಪ,
7: ಡಾಕ್ಟರ್ ಕೊಟ್ಟಿರೋ ಈ ಔಷಧಿಯನ್ನು ಕುಡಿಸು, ನಾನು ಹೋಗ್ತೀನಿ ಫಕೀರಪ್ಪ, ನಾನು ಹೋಗ್ತೀನಿ.
5: ಯಪ್ಪ ಈ ಔಷಧಿ ಕುಡಿರಿ. ಅಪ್ಪ
4: ಔಷಧಿ ಕುಡಿಬೇಕ? ಸಾಯೋನಿಗೆ ಔಷಧಿ ಹಾಕೋ ಫಕೀರ, ಯಾಕೆ ಕುಡಿಸ್ತೀಯ ಔಷಧಿ ಫಕೀರ? ನನ್ನ ಹೆಂಡತಿ ಹಿಂಗ ಅಂತ ಊರ್ ಜನ ಮಾತಾಡುವಂಗಾಯ್ತಲ್ಲೋ, ಊರ್ ಜನ ಮಾತಾಡುವಂಗಾಯ್ತಲ್ಲೋ ಫಕೀರ.
5: ತಗೊಳ್ಳಿ ಈ ಔಷಧಿ ಕುಡಿರಿ, ತಗೊಳ್ಳಿ. ಹಾ ಕುಡಿರಿ ಕುಡಿರಿ, ಇನ್ನೊಂದು ಸ್ವಲ್ಪ ಆಯ್ತು, ಇನ್ನೊಂದು ಸ್ವಲ್ಪ ಆಯ್ತು, ಕುಡಿರಿ ಕುಡಿರಿ ಕುಡಿರಿ ಕುಡಿರಿ. ಯಪ್ಪ ಯಪ್ಪ, ನೀವು ಮನಸ್ಸಿಗೆ ಬ್ಯಾಸರ ಆದಾಗ ಆ ಶಿಶುನಾಳದ ಸಿರಿಪದ್ಜನ ಹಾಡು ಹೇಳ್ತಿದ್ರಲ್ರಿ, ಅದನ್ನು ಹೇಳ್ರಿ ಅಪ್ಪ, ಮನಸ್ಸಿನ ಹೊಲಸು ತೊಳೆದು ಹೋಗುತ್ತೆ. ಆ ಪುಣ್ಯಾತ್ಮನ ಹಾಡು ಹೇಳ್ರಿ.
4: ಸಿರಿಪದ್ಜನ ಹಾಡ ಹೇಳ್ಬೇಕು?
5: ಹೌದ್ರಿ ಹೌದ್ರಿ
4: ಹೌದು, ನನ್ನ ಮನಸ್ಸಿನ ಹೊಲಸು ತೊಳೆದು ಹೋಗ್ಬೇಕಾದ್ರೆ ಸಿರಿಪದ್ಜನ ಹಾಡ ಹೇಳ್ತೀನಿ.
5: ಹೇಳ್ರಿ
4: ಕೇಳ್ಬೇಕಿರೋ ಜಾ ಕೇಳ
5: ಹೇಳ್ರಿ.
4: ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಚಂದಕ್ಕೆ ತಂದೀನ ತಂಗಿ ನೀರಿಗೆ ಬಂದೀನ, ಆರು ಮೂರು ಒಂಬತ್ತು
8: ಹತ್ತು ಒಂಬತ್ತು ಚಿತ್ರದ ಕೊಡನವ್ವ ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ ಚಂದಕ್ಕೆ ತಂದೇನ ತಂಗಿ ನೀರಿಗೆ ಬಂದಿಲ್ಲ
1: ಚೆನ್ನಪ್ಪಗೌಡ್ರೆ ಚೆನ್ನಪ್ಪಗೌಡ್ರೆ ಏನಾದ್ರಿ ಇದು ಚೆನ್ನಪ್ಪಗೌಡ್ರೆ
2: ಏನಾಯ್ತು
7: ಪಕ್ಕೀರಪ್ಪ ಏನಾಗ್ಬೇಕಾಗಿತ್ತೋ ಅದೆಲ್ಲ ಆಗೋಯ್ತು ದೇವ್ರೆ ನನ್ನ ಕರುಣ ಮಾಂಗಲ್ಯವೇ ಬೇಕಾಗಿತ್ತೇ ನಿನಗೆ

0: ನಾನು ಉಳಿಯೋದಿಲ್ಲ, ನಾನು ಉಳಿಯೋದಿಲ್ಲ, ಸಾಯ್ತೀನಿ ಸಾಯ್ತೀನಿ ಅಲ್ಲಲೇ ಎಲ್ಲಿ ವರ್ಷಕ್ಕೊಂದು ಹರಕಂತ ಕುಂತ್ರ ನಾನು ಎಲ್ಲಿ ಹೋಗಿ ಉರ್ಲ ಹಾಕೊಳ್ಳಿ ಲೇ ಹಂದಿ ಕುಲ್ದವಳ.
1: ಆಸ್ಪತ್ರೆನ ದೂರ ಐತೇನ್ರಿ? 9 ಮಕ್ಕಳು ಮನ್ಯಾಗ ಹಡದ್ರು ಇಷ್ಟು ತ್ರಾಸ ಆಗಿತ್ತಿಲ್ರಿ, 10 ಯಾಕೆ ಇಷ್ಟು ತ್ರಾಸ ಆಗಕ್ ಹತ್ತಿತ್ತು? ಏನು ಸೊಂಟ ಚೋಣ ಚೋಣ ಚೋಣ ಅಂತ ಹೊಡಿತೈತಲ್ರಿ. ಅಲ್ರಿ ಈಗ ನಮಗ ಮಕ್ಕಳು 9
0: ಹತ್ತ. ನಿಮ್ಮ ಅವನು ತಡಿ ಮನಿ ಹೋಗಿ ಲೆಕ್ಕ ಮಾಡ್ಕೊಂಡು ಬಂದು ಹೇಳ್ತೀರಿ, ಹರದಾಕಿ ನಿನಗೆ ಗೊತ್ತಿಲ್ಲ. ಇತ್ಯಾ ಭೀಮೆ ಸೋಮೆ ವಶ್ಯ ಮಲ್ಕ ಸುಂದಿ ಚಂದಿ ಸಂಗಿ ನೀರೋ ಮಾಲಾ ಎಷ್ಟಾದ್ರು ಹೇಳಲ್ಲ
1: ಅಯ್ಯ. ಮತ್ತ ತಿರ್ಕನ್ನ ಮಾಡ್ತಿರ ನಿಮ್ಮ ಪ್ರೀತಿ ಮಗನ್ನ?
0: ಓಹೋ ಹೌದಲ್ಲ, 10 ಮಕ್ಕಳು ಈಗ ತಯಾರಿ 11.
1: ಇಷ್ಟು ಬ್ಯಾಸರ ಮಾಡ್ಕೊಳವ, ಹಾಸಿ ತಗೊಂಡು ದ್ಯಾಮೋನ್ ಗುಡಿ ಕಟ್ಟಿ ಹಿಡಿದು ಮಲಗಬೇಕಾಗಿತ್ತು. ಕದಾ ಮುಚ್ಚೋದ್ ಒಂದ ತಡ, ಏನಪ್ಪ ಚಳಿ ಅಂತ ಕೌದ್ಯಾಗ ಬಂದು ಅಡಗ್ತಿದ್ದಿ, ನಾಚಿ ಬರುದಿಲ್ಲ ನಿನ್ ಒಂದಿಷ್ಟು.
0: ಏನೆಲ್ಲ ಗದ್ಲ ಮಾಡುದು ಗಂಡಸರಿಗೆ, ಚಳಿಗಾಲನೋ ಅಪ್ಪ ಚಳಿಗಾಲ.
1: ಅಲ್ಲ ಇರ್ಯ, ಚೆನ್ನಪ್ಪ ಗೌಡ ಸತ್ತು ವರ್ಷದಾಗ ನಮ್ಮ ಮದುವೆ ಆಗಿದ್ದು, 12 ವರ್ಷ ಆಯ್ತಾ?
0: ಹಾ, ಈಗ ಅವ್ರ ಮಗನ 11 ವರ್ಷದ ಮಾಡ್ನಲ್ಲ ಕುಲದೀಪ.
1: ಏನಂದಿ ಏನಂದಿ, ಪಾರ್ವತಿಯಕ್ಕ ಬದುಕಿದ? ಎಲ್ಲಿ ಎಲ್ಲಿ ಎಲ್ಲಿ?
0: ಅವ್ರಿಲ್ಲದಲ್ಲ ಸುಮ್ನ ಅಂದೆ.
1: ಅಯ್ಯ ನನ್ ಮುಂದೆ ನಡಸ್ತೇನ, ನನಗೆಲ್ಲ ಗೊತ್ತೈತೇಳ. ನೀನು ಚಾಪಿ ಕೆಳಗ ನುಸ್ತ್ರ, ನಾನು ರಂಗೋಲಿ ರಂಗೋಲಿ ಕೆಳಗ ನುಸಿತೀನಿ ತಿಳಿತನ? ಡಾಕ್ಟರ್ ಮನ್ಯಾಗ ಅವ್ವಾರ ಅದಾರ, ಭೀಮೇಶಪ್ಪನ ಮನ್ಯಾಗ ಇವ್ರ ಅದಾರ, ಗೊತ್ತೈತಿಲ್ಲ?
0: ಈ ಸುದ್ದಿ ಯಾರ ಮುಂದೆ ಹೇಳ್ಬಾರ್ಲೆ, ಮೊದಲ ನಿನ್ನ ಬಾಯಿ ಬೊಂಬಾಯಿ ಇದ್ದಂಗ. ಎಲ್ಲಿ ಒಂದಿಲ್ಲ ಒಂದು ದಿವಸ ಆ ರಾಯನ್ನ ಕತ್ತಿ ಮ್ಯಾಲ ಕುಂದರಿಸಿ ಊರ್ ತುಂಬಾ ಮೆರವಣಿಗೆ ತೆಗಸ್ತಿದ್ರ?
1: 11 ಮಕ್ಕಳು ತಂದಿ ಕುಕ್ರಿ ಮುಳ್ಳಪ್ಪನ ಮಗ ಫಕೀರ್ನ ಅಲ್ಲ ಹಗ್ಗ.
0: ಏ ಬೇವರ್ಸಿ ಮೀಸಿ ಮ್ಯಾಲ ಕೈ ಹಾಕಿಲ್ಲ
1: ಬರಾಕತ್ತಾವು ಹಂಗ ಚಿಗ್ರ ಮೀಸಿ.
2: ಏನ್ ಎಲ್ಲಿ ಗಂಡನ ಜೊತೆ ಹರಟೆ ಹೊಡಿತಾ ನಿಂತಿದ್ದಿ? ಎಲ್ಲಿ ಏನು ನಿನ್ನ ಗಾಡಿ ಮತ್ತೆ ಲೋಡು?
1: ಅಯ್ಯ ಅಪ್ಪರ ಎತ್ರಿ ನಿಮ್ದು ದೋತ್ರಾನ ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ಬಗ್ಗೋಕ್ ಆಗಲ್ಲ, ಹಂಗೆ ಬಾಯ್ಲೆ ಹೇಳು. ಫಕೀರ ಇದು ಎಷ್ಟನೇದು?
0: 11, ಇನ್ನೊಂದು ಆದ್ರೆ ಡಜನ್ ಪೂರ್ತಿ.
2: ಏಯ್ ಸಾಕು ಮಾಡೋ, ಊರಲ್ಲಿ ಯಾವ ಓಣಿಲ್ ನೋಡಿದ್ರು ನಿನ್ನ ಮಕ್ಕಳೇ ಇರ್ತಾವೋ. ಫಕೀರ ಚೆನ್ನಪ್ಪ ಗೌಡನ ಮನೆ ಕಡೆ ಹೋಗಿದ್ದೇನ?
0: ಒಂದು ವಾರ ಆತು ಬಿಡ್ರಿ, ನಾ ಹೋಗೇ ಇಲ್ಲ ಆ ಕಡೆ.
2: ನಾನು ಬಹಳ ದಿವಸ ಆತು ಹೋಗೇ ಇಲ್ಲ. ಭೀಮೇಶಿ ಲಲಿತಾ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗ್ತಿದ್ರು. ನಾನೇ ಡಾಕ್ಟರ್ ಶೇಖರಪ್ಪನವ್ರ ಹತ್ರ ಹೋಗಿ ಯಾರೋ ಹೆಣ್ಣು ಮಗಳು ಒಂದು ಗಂಡು ಮಗುಗೆ ಜನ್ಮ ನೀಡಿ ಸತ್ ಹೋಗ್ಬಿಟ್ಲು, ಆ ಪರದೇಶಿ ಕೂಸ್ನೆ ತಂದು ಕೊಟ್ಟಿದ್ದೀನಿ ಜೋಪಾನ ಮಾಡಿ ಅಂತ.
0: ಯಪ್ಪ ಬಾಳ ಒಳ್ಳೇದು ಮಾಡಿದ್ರಿ, ನಿಮ್ಮಂಥವ್ರು ಅದಿರಿ ಅಂತ ಭೂಮಿ ಮ್ಯಾಲ ಮಳಿ ಬೆಳಿ ಆಗ್ತಾವ್ರಿ ಅಪ್ಪ.
2: ಆದ್ರೂ ಜನ ನಮ್ಮಂಥವ್ರನ್ನೇ ಆಡ್ತಾರಲ್ಲೋ, ಚೆನ್ನಪ್ಪ ಗೌಡನ ಸಾವಿಗೆ ನಾನೇ ಕಾರಣ ಅಂತಾರೆ, ಏನಂತಿ?
0: ಅಂದರ ಬಾಯ ಹುಳ ಬೀಳ್ತಾವ್ರಿ. ದೇವ್ರು ಅಪ್ಪ, ನೀನು ಮನುಷ್ಯರ ಹೊಟ್ಟೆ ಹುಟ್ಟವನ ಅಲ್ಲ.
2: ನಾನು ಬರ್ತೀನಿ, ಎಲ್ಲಿ ಬರ್ತೀನೋ ಪಕೀರ.
0: ಆಯ್ತು ಹೋಯ್ ಬರ್ರಿ.
1: ಅಯ್ಯಯ್ಯೋ ಅಯ್ಯೋ ರೀ ಸೊಂಟ, ಏನ್ ಓಡಾಡ್ತೈತ್ರಿ ಇದು ಹೊಟ್ಟ್ಯಾಗ ಅಂತೀನಿ ನಾನು. ಏಯ್ ಸುಮ್ಮನ ಕುಂದ್ರ
0: ಬಾ ಲಗುನ ಬಾ ಲಗುನ, ಚಳಿ ಚಳಿ ತಾಳೆನು ಈ ಚಳಿಯ.
1: ಹಿಂಗ ಪದ ಹೇಳ ಹೇಳ 11 ಮಕ್ಕಳನ್ನ ತಯಾರು ಮಾಡಿದ್ವಿ,
0: ಇನ್ನೊಂದಾದ್ರೆ 12 ಡಜನ್ ಪೂರ್ತಿ.
3: ಫಕೀರ ನೀ ಇದುವರೆಗೂ ಹೇಳಿದ್ ಖರೆ ಐತೇನು?
0: ನಿಮ್ಮ ಹತ್ರ ಸುಳ್ಳು ಹೇಳಿ ನಿಮ್ಮ ಸಂಸಾರ ಮೂರಾಬಟ್ಟಿ ಮಾಡಿದ್ರೆ ನನಗೆ ಬರೋ ಲಾಭ ಆದ್ರೂ ಏನ್ರಿ? ಭೀಮೇಶಪ್ಪನವ್ರ, ನಾನು ಈ ಮನೆಯಾಗ 2 ತುತ್ತು ಊಟ ಮಾಡಿದೇನ್ರಿ.
3: ಫಕೀರ ಲಲಿತ ನಾನು ಎಷ್ಟು ನಂಬಿದ್ನು, ಆಕೆ ನನಗೆ ದ್ರೋಹ ಮಾಡ್ತಾಳೆ ಅಂತ ನಾನು ಕನಸು ಮನಸ್ಸಲ್ಲೂ ತಿಳಿದಿರ್ಲಿಲ್ಲ. ಅವಳನ್ನ ಕೊಚ್ಚಿ ಹೊಳೆ ಕಾಣಿಸೋದೊಂದೇ ಈಗ ಉಳಿದಿರೋ ದಾರಿ.
0: ಆದದ್ದು ಆಗಿ ಹೋಯ್ತು, ಯಾವುದಕ್ಕೂ ದುಡುಕಿ ಏನು ಮಾಡಕ್ ಹೋಗ್ಬೇಡ್ರಿ. ಉಪಾಯದಿಂದ ಹತ್ತಿದ ಮಸಿ ತೊಳ್ಕೊಂಡ್ ಬಿಡ್ರಿ ಅಪ್ಪ.
3: ಫಕೀರ ಫಕೀರ ನನ್ನಿಂದ ಎಂಥ ಅಪರಾಧ ಆಗೋಯ್ತು, ಲಲಿತನ ಮಾತು ಕೇಳಿ ದೇವರಂಥ ಅತ್ತಿಗೆನ ದೂರ ಮಾಡಿ ಪಾಪ ಕಟ್ಕೊಂಡು. ಅದಕ್ಕೆ ಇರಬೇಕು ದೇವರು ನನಗೆ ಈ ರೀತಿ ಶಿಕ್ಷೆ ಕೊಟ್ಟ.
0: ಅಪ್ಪ ಈಗ ನೀವು ನಾನು ಹೇಳಿದಂಗೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ.
3: ಹೇಳು ಫಕೀರ ನಾನೇನ್ ಮಾಡ್ಬೇಕು ಹೇಳು.
0: ನೀವೀಗ ಧಾರವಾಡಕ್ಕೆ ಹೋಗ್ತೀನಿ ಅಂತ ಮನೆಯಾಗ ಒಂದು ನಾಟಕ ಮಾಡ್ರಿ.
3: ಆಗ್ಲಿ ಫಕೀರ, ನೀನ್ ಹೇಳ್ದಾಗೆ ಮಾಡ್ತೀನಿ.
0: ನಾನು ನಿಮ್ಮ ಅತ್ತಿಗೆನ ಕರ್ಕೊಂಡು ಬರ್ತೇನ್ರಿ, ಎಲ್ಲರ ಸಮಕ್ಷನ ಆಗಿಬಿಡ್ರಿ. ಅದು
3: ಏನಂತಿ ಫಕೀರ, ನನ್ನ ಅತ್ತಿಗೆನ ನನ್ನ ಅತ್ತಿಗೆನ ಎಲ್ಲಿದಾರೋ ನನ್ನ ಅತ್ತಿಗೆ, ಈ ಪಾಪಿನ ಕ್ಷಮಿಸು ಅಂತ ಕಾಲ್ ಹಿಡಿದು ಮನೆಗೆ ಕರ್ಕೊಂಡ್ ಬರ್ತೀನೋ, ಎಲ್ಲಿದಾರೋ ನನ್ನ ಅತ್ತಿಗೆ.
0: ಯಪ್ಪ ಅವರು ಶೇಖರಪ್ಪ ಡಾಕ್ಟರ್ ಮನೆಯಾಗದಾರ್ರಿ.
3: ಹಾಗಾದ್ರೆ ನಮ್ಮ ಅಣ್ಣನ ಮಗು ಎಲ್ಲೋ?
0: ನಿಮ್ ಮನೆಯಾಗ ಬೆಳಿತಿರೋ ಕೂಸೇ ನಿಮ್ಮ ಅಣ್ಣನ ಮಗ, ನಿಮ್ಮ ವಂಶದ ದೀಪ ಕುಲದೀಪ.
3: ಫಕೀರ ಫಕೀರ ನನಗೆ ಈ ವಿಚಾರನೇ ತಿಳಿಸ್ತಿಲ್ವಲ್ಲೋ ನೀನು.
0: ಭೀಮೇಶಪ್ಪನರ ನಿಮ್ ಅಣ್ಣನ ಮಗ ಅಂತ ಗೊತ್ತಾಗಿದ್ರ ಆ ರಾಯಣ್ಣ ನಿಮ್ ಅಣ್ಣನ ಕೊಂದ ಹಾಗೆ ಆ ಮಗನನ್ನು ಕೊಲ್ತಿದ್ದನ್ರಿ. ಅದಕ್ಕ ಹೇಳಿಲ್ರಿ.
3: ಫಕೀರ, ಒಳ್ಳೆ ಕೆಲಸ ಮಾಡಿದ್ಯೋ, ಒಳ್ಳೆ ಕೆಲಸ ಮಾಡಿದ್ವಿ. ನಮ್ಮ ವಂಶ ಉಳಿಸಿದೀಯೋ, ನಮ್ಮ ವಂಶ ಉಳಿಸಿದಿ. ನಡಿ ಮನೆಗೆ ಹೋಗಿ. ನಡಿ
0: ನಡ್ರಿ, ನೀವು ಧಾರವಾಡಕ್ಕೆ ಹೋಗೋ ತಯಾರಿ ಮಾಡ್ರಿ, ನಾನು ಹೋಗಿ ಪಾರ್ವತಕರನ್ನು ಕರ್ಕೊಂಡ್ಬರ್ತಾನೆ. ನಡ್ರಿ ನಡ್ರಿ ಅಪ್ಪ ನಡ್ರಿ.
1: ಇರುದಿಲ್ಲ, ನಾ ಏನು ಇರುದಿಲ್ಲ, ಇಷ್ಟು ಬ್ಯಾಸರಾಗಿಂದ ಇರಬಾರ್ದು. ನನ್ನ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಡ್ತೀನಿ.
0: ಹಾ, ತವ್ರ ಮನೆಗೆ ಹೋಗ್ತಿ? ಒಟ್ಟೇತಿ ತವ್ರ ಮನೆಯಾಗ ಮೂಲೆ ಮೂಲೆಗೆ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗ್ತಾಳಂತ. ಯಾವೋ ಕಾಡು ಪ್ರಾಣಿ ಬಂದಾವಂತ ಮೂರು ದಿವಸದಾಗ ಪೊಲೀಸರಿಗೆ ಹಚ್ಚಿ ಹೊರಗೆ ಹಾಕ್ತಾರ ಊರು ಜನ.
1: ಏನಾಗ್ಯಾರ್ರಿ ನನ್ನ ಮಕ್ಕಳು?
0: ಏನಾಗ್ಯದಾರ, ಏನಾಗಬೇಕಾದೆಲ್ಲರೂ ಆಗಿದಾರ. ಎಲ್ಲರೂ ಮಕ್ಕಳನ್ನ ಹಡಿತಾರಂತ ನೀನು ಹಡಿದಲ್ಲಿ. ಗರ್ಭಿಣಿ ಇದ್ದಾಗ ಸರ್ಕಸ್ ನೋಡಕ್ ಹೋಗ್ಬೇಡ ಅಂತ ಬಡ್ಕೊಂಡೆ. ಕೋತಿ, ಮುಸುವ, ಹುಲಿ, ಚಿರ್ಚ, ಹಂದಿ, ಯಪ್ಪೋ ಅಡವಿ ಪ್ರಾಣಿ ಎಲ್ಲ ನಮ್ಮನೆಯಾಗ ಅದಾವಲ್ಲೋ. ನನ್ನ ಮನೇನ ಒಂದ್ ಸರ್ಕಸ್ ಕಂಪನಿ ಆಯ್ತಲ್ಲೋ.
1: ಜಾತ್ರೆ ಜಾತ್ರೆಗೆ ತಗೊಂಡ್ ಹೋಗನು ರೊಕ್ಕ ಹಾಕೋ. ಅಯ್ಯಯ್ಯ, ನೀನು ಚಂದಿದ್ರ ನಿನ್ನ ಮಕ್ಕಳು ಚಂದ ಹುಟ್ಟಿದ್ರು.
0: ನಾನು ಮದುವೆ ಆದಂತೆ ಹನ್ನೊಂದು ಮಕ್ಕಳ ತಾಯಾದೆ. ಗಂಡನೇ ಬಂಗಾರ, ಮಕ್ಕಳೇ ಮನೆಗೆ ಮಾಣಿಕ್ಯ.
1: ರೇ, ಇನ್ನೊಂದು ರತ್ನದಂತ ಮಗನ ಹಡಿದು ಸಾಕು ಮಾಡಿಬಿಡ್ತೀನಿ. ಅಲ್ಲಿ ಒಂದು ಡಜನ್ ಬರೋಬ್ಬರಿ ಹಾಕವ್ ನೋಡು.
2: ಏನ ಫಕೀರ, ಏನದು ಡಜನ್ ಡಜನ್ ಅಂತ ಮಾತಾಡ್ತಾ ನಿಂತೀರಿ?
0: ನಮಸ್ಕಾರ ರೀ ಅಪ್ಪ ಚೇರ್ಮನ್.
1: ಅಪ್ಪ ಎತ್ತು ನಿಮ್ದು ದೋತ್ರನ ಕಾಲಿಗೆ ಬೀಳ್ತೀನಿ.
2: ಫಕೀರ, ಏನಾಯ್ತು? ಎಲ್ಲಿಗೆ ಹಿಂಗ್ ಸಪ್ಪಗವಳೆ? ಏನ್ ಕಡಿಮೆ ಆಯ್ತು?
0: ಅದೇ ತಿಳಿಬಂದ್ರಿ, ಏನ್ ಕಡಿಮೆ ಆಗೈತ ಅನ್ನೋದು. ಉಣ್ಣಂಗ್ ಉಣ್ತಾಡ್ರಿ, ತಿನ್ನುವಂಗ ತಿಂತಾಡ್ರಿ, ಹಡಿವಂಗ ವರ್ಷ ತಪ್ಪದಂಗ ಒಂದ್ ಹಡಿತಾಡ್ರಿ, ಏನ್ ಕಡಿಮೆ ಆಗೈತಿ ನನಗೆ ತಿಳಿಬಲ್ರಿ.
1: ಅಪ್ಪ, ದಿನಕ್ಕೆ 8 ಕಿಲೋ ಜ್ವಾಳ ಬೇಕು, ಎಲ್ಲಿಂದ ತರ್ಲಿ? ಇವನು ಒಬ್ಬನ ಪಗಾರನ ಸಾಕಾಗೋದಿಲ್ಲ. ಹುಡುಗರ್ನ ಯಾರ್ದಾರ ಮನೆಯಾಗ ಇಡು ಅಂದ್ರ ಸುಮ್ಮನೆ ಇರ್ತಾನ್ರಿ, ಮುಂದೆ ಹ್ಯಾಂಗ?
2: ಆಯ್ತು ಆಯ್ತು, ಎಲ್ಲಿ ಸಂಜೆ ಮುಂದೆ ನಮ್ಮ ಮನೆಗೆ ಬಾ, ಚೀಲ ತಗೊಂಡು ತುಂಬ ಕಳಿಸ್ತೀನಿ.
0: ದೇವ್ರು ಅಪ್ಪ ನೀನು ದೇವ್ರು.
1: ಅಪ್ಪ ಎತ್ರಿ ನಿಮ್ದು ದೋತ್ರ ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ನಾನು ಬರ್ತೀನೋ ಪಕೀರ.
3: ಲಲಿತಾ, ನಾನು ಅರ್ಜೆಂಟ್ ಧಾರವಾಡಕ್ಕೆ ಹೋಗಿ ಬರ್ತೀನಿ, ಮನೆ ಕಡೆ ತುಂಬಾ ಹುಷಾರು.
4: ಧಾರವಾಡ ಧಾರವಾಡ ಧಾರವಾಡ, ಮದುವೆ ಆಗಿ 12 ವರ್ಷ ಆದ್ರೂ ಇನ್ನು ಮುಗದಿಲ್ವೇ ನಿಮ್ಮ ಆಫೀಸ್ ಕೆಲಸ? ಒಂದು ದಿನವಾದ್ರೂ ಪ್ರೀತಿಯಿಂದ ಮನೆಯಲ್ಲಿರ್ಲಿಲ್ಲ, ಮಾತನಾಡಿಸ್ಲಿಲ್ಲ, ಬೆಂಕಿ ಹಾಕಿ ಆ ನಿಮ್ಮ ನೌಕರಿಗೆ. ದೇವ್ರ ನಮ್ಗೇನ್ರಿ ಕಡಿಮೆ ಮಾಡಿದಾನೆ? ರಾಜೀನಾಮೆ ಕೊಟ್ಬಿಡಿ.
3: ಈ ಸಲ ಧಾರವಾಡದಿಂದ ಮರಳಿ ಬಂದವನೇ ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ. ಇಷ್ಟು ದಿನ ಕಣ್ಣು ಮುಚ್ಕೊಂಡು ಕೂತಿದ್ದೆ, ನೀನೇ ನನ್ನ ಕಣ್ಣು ತೆರೆಸಿದೆ. ನನ್ನ ಮನೆ ನನ್ನ ಜಮೀನು ಅಂತ ನಾನು ಹಚ್ಚಿಕೊಂಡು ದುಡ್ದಿದ್ರೆ ಈ ನೋವು ನನಗೆಲ್ಲಿರ್ತಿತ್ತು? ನೀನೂ ನೆಮ್ಮದಿಯಾಗಿರಬಹುದಾಗಿತ್ತು.
4: ಇಲ್ಲಿವರೆಗೆ ನಿಮ್ಮ ಅಣ್ಣ ಇದ್ರು, ಎಲ್ಲ ಕೆಲಸ ಮಾಡ್ತಿದ್ರು, ಈಗ ಯಾರಿದ್ದಾರೆ ಈ ಮನೆಯಲ್ಲಿ? ಹೊರಗೂ ನಾನೇ ದುಡಿಬೇಕು, ಮನೆಯಲ್ಲೂ ನಾನೇ ದುಡಿಬೇಕು, ಸಾಕಾಯ್ತು ನನಗೆ.
3: ಆಯ್ತಾಯ್ತು, ನಾನು ಬಂದ ಮೇಲೆ ಒಂದು ಹಂತಕ್ಕೆ ತರ್ತೀನಿ, ಎರಡರಲ್ಲಿ ಒಂದು ಮಾಡೇ ಮಾಡ್ತೀನಿ. ನಾನು ಬರ್ತೀನಿ.
4: ಮತ್ಯಾಕೆ ಬರ್ತೀನಿ, ಹಾಗೆ ಹಾಳಾಗಿ ಹೋಗು. ಎರಡರಲ್ಲಿ ಒಂದು ಮಾಡ್ತಾನಂತೆ, ಎರಡರಲ್ಲಿ ಒಂದು.
2: ಲಲಿತಾ ಲಲಿತಾ,
1: ಅಬ್ಬ ಸದ್ಯ ಬಂದ್ರಲ್ಲ, ನಿಮ್ಮ ದಾರಿನೇ ಎದುರು ನೋಡ್ತಿದ್ದೆ. ನೀವು ಬರದೇ ಇದ್ದಿದ್ರೆ ನಾನೇ ನಿಮ್ಮನ್ನು ಹುಡುಕೊಂಡು ಬರ್ತಿದ್ದೆ.
2: ಯಾಕೆ, ನಿನ್ನ ಗಂಡ ಇಲ್ವಾ?
1: ಹೋದ್ರಲ್ಲ ಧಾರವಾಡಕ್ಕೆ, ಈಗ ನಿಶ್ಚಿಂತೆ ಆಯ್ತು ನೋಡಿ.
2: ನಿಶ್ಚಿಂತೆ ನನಗಿಲ್ವಲ್ಲೇ, ಕದ್ದು ಗಾಡಿ ಓಡಿಸೋ ನಾನು, ಲೈಸೆನ್ಸ್ದಾರ ನಿನ್ನ ಗಂಡ, ನನಗೋ ಈ ಪೊಲೀಸ್ನವರು ಸಮಾಜ ಅನ್ನೋ ಭಯ ಇದೆ.
1: ಹೌದು, ಹಾಗಾದ್ರೆ ಅವ್ರು ಕಟ್ಟಿದ ತಾಳಿಯನ್ನು ಕಿತ್ತಿಸಿದು ನಿಮ್ಮ ಜೊತೆಲಿ ಬಂದ್ಬಿಡ್ಲೇನು? ಛೇ, ಎಲ್ಲಿಯ ತನಕ ಈ ಗೋಡು? ಬನ್ನಿ, ಎಲ್ಲಿಯಾದರೂ ದೂರ ಹೋಗಿ ಹೊಸ ದಾಂಪತ್ಯ ಜೀವನ ನಡೆಸೋಣ, ನವದಂಪತಿಗಳಾಗಿ.
2: ದಾಂಪತ್ಯ ಜೀವನ, ನವದಂಪತಿಗಳು, ನಾವು, ಅದು ಹೇಗೆ ಸಾಧ್ಯ? ಸತಿಪತಿಗಳು ಅಂತ ಆಗೋದು ಜೀವನದಲ್ಲಿ ಒಂದೇ ಸಾರಿ, ಅದು ಮೀರಿ ಹೋದ್ರೆ ಸತಿ ಸೂಳೆ ಆಗ್ತಾಳೆ, ಗಂಡ ಮಿಂಡನಾಗ್ತಾನೆ. ನಿನ್ನ ದೇಹ ತೃಪ್ತಿಗಾಗಿ ಸಿಕ್ಕವ್ರನ್ನ ಅಪ್ಪಿದ್ರೆ ಅವರೆಂದಾದ್ರೂ ಗಂಡಂದ್ರಾಗಲು ಸಾಧ್ಯವೇನೆ?
1: ಅಂದ್ರೆ ಅಂದ್ರೆ ನಾನು ಸೂಳೆ? ಸತಿಯ ಸ್ಥಾನ ಸಿಕ್ಕಲಾರದೆ ನಿಮ್ಮಲ್ಲಿ ನನಗೆ. ಅವನು ಅವನು ಹೆಸರಿಗೆ ಮಾತ್ರ ಗಂಡ, ನನ್ನ ಅಂತರಂಗದಲ್ಲಿ ನೀವೇ ನನ್ನ ಪತಿ ಎಂದು ನಂಬಿದ್ದನಲ್ಲ.
2: ಅದು ನಿನ್ನ ತಪ್ಪು ಕಲ್ಪನೆ. ಸಾವಿರಾರು ಹೂಗಳ ಮಕರಾಂದಾನ ಹೀರೋ ದುಂಬಿ ಒಂದೇ ಹೂವನ್ನು ನಂಬಿದರೆ ಹಸು ಹಿಂಗುತ್ತೆಯೇ, ತೃಪ್ತಿ ಸಿಗುತ್ತೆಯೇ?
1: ಅಂದ್ರೆ
4: ಅಂದರೆ ಆ ದಿನ ನೀವು ಆಡಿದ ಮಾತೆಲ್ಲ ಸುಳ್ಳೇನು? ಈ ಮನೆಯ ಬಾಗಿಲು ಮುಚ್ಚಿದರೆ ನನ್ನ ಮನೆಯ ಬಾಗಿಲು ನಿನಗಾಗಿ ತೆರೆದಿರುತ್ತೆ ಎಂದು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಈಗ ಈ ರೀತಿ ಮಾತನಾಡುತ್ತಿದ್ದೀರಾ?
2: ಈಗಲೂ ಹೇಳ್ತೀನಿ, ಮನೆಯಲ್ಲಿ ನಿನಗೆ ನಾನು ಸ್ಥಾನ ಕೊಡ್ತೀನಿ, ಆದ್ರೆ ಸತಿ ಸ್ಥಾನನಲ್ಲ, ಸೂಳೆಯ ಸ್ಥಾನ.
4: ಅಯ್ಯೋ ಪಾಪಿ, ನಿನ್ನ ಮಾತನ್ನು ಕೇಳಿಕೊಂಡು ದೇವರಂಥ ನನ್ನ ಭಾವನೆಗೆ ವಿಷ ಹಾಕಿಬಿಟ್ಟೆ, ಮುತ್ತಿನಂಥ ನನ್ನ ಅಕ್ಕನನ್ನು ಕಳೆದುಕೊಂಡೆ, ಕೈ ಹಿಡಿದ ಗಂಡನಿಗೆ ದ್ರೋಹ ಮಾಡಿಬಿಟ್ಟೆ, ದ್ರೋಹ ಮಾಡಿಬಿಟ್ಟೆ.
2: ಯಾರಿಗಾಗಿ ಮಾಡಿದೆ? ನನಗಾಗಲ್ಲ, ಹಸಿದ ನಿನ್ನ ಕಾಮ ದಾಹಕ್ಕೆ. ಗೃಹಿಣಿಯಾಗಿ ಬಾಳದೆ ಇರೋಳು ನಾಳೆ ಸದ್ಗುಣಿಯಾಗಿ ಬಾಳ್ತಿ ಅನ್ನೋದು ಏನು ಗ್ಯಾರಂಟಿ? ನಾನು ಬರ್ಲಾ?
5: ಏಯ್ ರಾಯ, ನಿಲ್ಲು ಪಾಪಿ, ಉಂಡಲ್ಲಿ ಉಗುಳುವ ದ್ರೋಹಿ. ನನ್ನ ಅಣ್ಣ ಸತ್ತ ಬಳಿಕ ನಿನ್ನನ್ನೇ ಅಣ್ಣ ಅಂತ ತಿಳ್ಕೊಂಡು ನನ್ನ ಮನೇಲಿ ಸ್ಥಾನ ಕೊಟ್ಟೆ, ಅದಕ್ಕೆ ಪ್ರತಿಯಾಗಿ ನೀನು ಮಾಡಿದ ಉಪಕಾರ ಇದೆಯೇನೋ ಕುಲಗೇಡಿ.
2: ಇದು ಯಾರು ತಪ್ಪೋ, ನನ್ನದೇನೋ ಅಲ್ವೋ? ನಾಯಿನ ಎಲ್ಲಿಡಬೇಕು ಅಲ್ಲಿಟ್ರೆ ಚಂದ ಕಣೋ, ಅದನ್ನ ಅಡಿಗೆ ಮನೆ ತೋರಿಸಿದ್ರೆ ಒಳಕಲ್ಲ ನೆಕ್ಕದೆ ಬಿಟ್ಟಿತೇನೋ?
4: ಭೀಮೇಶ, ಅವನನ್ನ ಬೈದ ಫಲವೇನು? ಇವನ ದುರ್ವರ್ತನೆಯನ್ನು ಕಂಡು ಅಂದೇ ಮೆಟ್ಟ ಹಿಡಿದು ನಿಂತಿದ್ರೆ ಇಂದು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀನು ನಿಜವಾಗಿಯೂ ಗಂಡಸೆ ಆಗಿದ್ರೆ ಕೊಚ್ಚಿ ಹಾಕಿ ಇವಳನ್ನ, ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ.
2: ಪಾರ್ವತಿ, ಈ ಪಾಠನ ಮೊದಲೇ ನಿನ್ನ ಮೈದ ನನಗೆ ಕಲಿಸಬೇಕಾಗಿತ್ತು. ನಿನ್ನ ಮನೆ ಬೇಲಿ ಇಲ್ಲದ ಹೊಲ, ಸಿಕ್ಕ ದನಗಳು ಬಂದು ನುಗ್ಗುದು.
5: ಪಾಪಿ, ನನ್ನ ಮನೆ ಬೇಲಿ ಇಲ್ಲದ ಹೊಲ
4: ಏನಂದ್ರೆ? ನಾನು ಪಾಪಿ, ನನ್ನ ಅಪರಾಧನ ಬಂಧಿಸ್ಬಿಡಿ ಅಂದ್ರೆ ನನ್ನ ಅಪರಾಧನ ಬಂಧಿಸ್ಬಿಡಿ.
5: ಪರಮ ಪತಿವ್ರತೆ ಅಂತ ನಟಿಸಿ ನನ್ನ ಕಣ್ಣಲ್ಲಿ ಮಣ್ಣೆರಚಿ ನನ್ನ ಬಾಳು ಹಾಳು ಮಾಡಿದ್ದು ಸಾಲದೆ ದೇವರಂಥ ನನ್ನನ್ನ ಬಲಿ ತಗೊಂಡಿಯಲ್ಲ.
4: ನೀನಾದ್ರೂ ನನ್ನನ್ನು ಕ್ಷಮಿಸಕ್ಕ, ನೀನಾದ್ರೂ ನನ್ನನ್ನು ಕ್ಷಮಿಸು. ನಾನು ಮಾಡಿದ ಅಪರಾಧಗಳನ್ನು ಮನ್ನಿಸಿ ದಯವಿಟ್ಟು ದಯವಿಟ್ಟು ಈ ಮನೆಯಲ್ಲಿರೋಕೆ ನನಗೆ ಸ್ಥಾನ ಕೊಡಕ್ಕ, ನನಗೆ ಸ್ಥಾನ ಕೊಡು.
6: ಸ್ಥಾನ ನಿನಗೆ ಈ ಮನೆಯಲ್ಲಿ? ಇದೊಂದು ಸೂಳೆಯರ ಮನೆ ಎಂದು ಕಂಡ ಕಂಡವರು ಕಂಡು ಹಾಕದೆ ಬಿಡುತ್ತಾರೇನು?
5: ಅತ್ತಿಗೆ ಅತ್ತಿಗೆ, ಇವಳನ್ನ ಹೀಗೆ ಬಿಡಬಾರದು. ಕಿವಿ ಮೂಗು ಕತ್ತರಿಸಿ ಶೂರ್ಪನಖಿ ಮಾಡಿ ಕೈ ಬಿಡಬೇಕು.
6: ಇವನೊಬ್ಬ ಸಮಾಜ ಸುಧಾರಕ, ಚಂಡಾಲ.
2: ಕಣ್ಣು ಬಿಟ್ಟು ನೋಡಿದ್ರೆ ನನ್ನಂತವ್ರು ಕಾಣಿಸ್ತಾರೆ.
4: ನನ್ನ ಜೀವನವನ್ನೇ ನಾಶ ಮಾಡಿದ ಪಾಪಿ, ಇಲ್ಲ, ನಿನ್ನ ಜೀವ ಸಹಿತ ಬಿಡಬಾರ್ದು, ನಿನ್ನ ಜೀವ ಸಹಿತ ಬಿಡಬಾರ್ದು.
2: ಲಲಿತಾ, ಹಿಂದೆ ಸರಿ, ಹಿಂದೆ ಸರಿ. ನಿನ್ನ ಚಾಕು ನನ್ನನ್ನು ಏನು ಮಾಡಲ್ಲ.
5: ಆಯ, ನಿನ್ನ ನಿನ್ನ ಮುಗಿಸೇ ಬಿಡ್ತೀನಿ ಇವತ್ತು.
2: ಏ ಭೀಮೇಶ, ದೂರ ನಿಲ್ಲು, ದೂರ ನಿಲ್ಲು, ಹತ್ರ ಬಂದ್ರೆ ಗುಂಡು ಹಾರಿಸ್ತೀನಿ, ದೂರ ನಿಲ್ಲು.
0: ಹಾಗೆ ಕಂಸ ಗುಂಡು ತೋರಿ.

0: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
1: ನಾನು ಒಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
4: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಬಸವೇಶ್ವರ ನಾಟ್ಯ ಸಂಘ ಪ್ರಸ್ತುತಪಡಿಸಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಬಯಲಾಟವನ್ನ ನೀವೀಗ ಕೇಳಲಿದ್ದೀರಿ.

0: ಅಥವಾ ಶಂಕರ ಪರಮೇಶ್ವರ. 12 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಬಂಜಿತನವು ಹಿಂಗಲಿಲ್ಲ, ಜನರ ಬಾಯಿಂದ ಗೊಡ್ಡಿ ಬಂಜಿನಂತ ಶಬ್ದವು ದೂರ ಆಗಲಿಲ್ಲ. ಪರಮೇಶ್ವರ, ಮಕ್ಕಳಿಲ್ಲದ ಭೂಮಿ ಮೇಲೆ ಹೇಗೆ ಜೀವಿಸಲಿ? ಆಗಲಿ, ಇಲ್ಲಿ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿ
1: ಏನು ರುಣಕರಾಜ, ಇಷ್ಟೊಂದು ಕಷ್ಟಗೊಂಡು ಅಗ್ನಿಕೊಂಡವನ್ನು ತಯಾರು ಮಾಡಿ ಈ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಏನು ಕಾರಣ ರುಣಕರಾಜ?
0: ಏನು ಮಾಡಲಿ ಗುರುದೇವ, 12 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಬಂಜಿತನು ಹಿಂಗಲಿಲ್ಲ, ಜನರ ಬಾಯಿಯಿಂದ ಗೊಡ್ಡಿ ಬಂಜಿನಂತ ಶಬ್ದವು ದೂರ ಆಗಲಿಲ್ಲ. ಅದಕ್ಕಾಗಿ ತಮ್ಮ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿರುವೆ ಗುರುದೇವ.
1: ಏನು ರುಣಕರಾಜ,
0: ಗುರುದೇವ
1: ಇದೇ ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ನನ್ನ ಲಿಂಗ ಪೂಜೆಯನ್ನು ಮಾಡು, ಅದರಲ್ಲಿ ನಿನಗೆ ಫಲ ಸಂತಾನ ಕೊಡುತ್ತೇನೆ ರುಣಕರಾಜ.
0: ಆಗಲಿ ಗುರುದೇವ, ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ತಮ್ಮ ಲಿಂಗ ಪೂಜೆಯನ್ನು ಮಾಡುತ್ತೇನೆ, ಹೋಗಿ ಬರಲಿಕ್ಕೆ ಆಶೀರ್ವಾದವನ್ನು ದಯಪಾಲಿಸಿರಿ ಗುರುದೇವ.
1: ನಿನಗೆ ಜಯವಾಗಲಿ, ಹೋಗಿ ಬರುವಂತನಾಗ ರುಣಕರಾಜ.

0: ಶಿವಶಿವ ಶಂಕರ ಪರಮೇಶ್ವರ, ಇದೇನು ವಿಚಿತ್ರವು? 12-12 24 ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೇನ ಭಕ್ತಿ ಒಲಿದು ಹೆಣ್ಣ ಕೋಸನ್ನು ದಯಪಾಲಿಸಿರುವನು. ಹಾಗಲಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ನನ್ನ ಮಗಳನ್ನು ಎತ್ತಿಕೊಂಡು ಹೋಗಿ ನನ್ನ 5 ಹೆಂಡರಿಗೆ ತೋರಿಸುವಿ, ಅವರಿಗೆ ಎಷ್ಟು ಆನಂದ
1: ಆಗುವುದು. ನಿನ್ನ ಉಳಿದ 4 ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬಾರದು. ಕೂಸಿನ ಹೆಸರು ರೇಣುಕ, ರೇಣುಕಂದ ನಾಮಕರಣ ಇಡಬೇಕು. ಕೂಸಿನ ಹತ್ರ ಕಾಮದನ್ನು ಕಲಪರಾಜ.
0: ಇದೇನು ಆಕಾಶವಾಣಿ? ಉಳಿದ 4 ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬೇಡಿ ಎಂದು ಆಕಾಶವಾಣಿ ಆಗಿರುವುದಲ್ಲ. ಕೂಸಿನ ಹತ್ತಿರ ಕಾಮಧೇನು ಕಲಪವೃಕ್ಷ ಇರುವುದಂತೆ, ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತೆ. ಆಗಲಿ, ನನ್ನ ಪಟ್ಟದ ಮಡದೆಯಾದ ಭೋಗದೇವಿ ಕೈಯಲ್ಲಿ ನನ್ನ ಮಗಳನ್ನು ಒಯ್ದುಕೊಡುವೆ. ಭೋಗದೇವಿ, ಭೋಗದೇವಿ
1: ಬಂದ ಪತಿದೇವರೇ,
0: ಏನು ಮಾಡುತ್ತಿರುವ ಮನೆಯಲ್ಲಿ?
1: ಮನೆಯಲ್ಲಿ ಶಿವಲಿಂಗದ ಪೂಜೆಯನ್ನು ಮಾಡುತ್ತಾ ಕುಳಿತಿದ್ನೇ ಸ್ವಾಮಿ.
0: ಈಗ ಕೂಸನ್ನು ಉಡಿಯಲಿ ಎತ್ತಿಕೊ.
1: ಏನು ಪತಿದೇವರೇ?
0: ಭೋಗದೇವಿ,
1: ಈ ಫಲ ಸಂತಾನವನ್ನು ಎಲ್ಲಿಂದ ಪಡೆದುಕೊಂಡು ಬಂದಿರಿ?
0: ಭೋಗದೇವಿ, 12-12 24 ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೆಯನ್ನ ಭಕ್ತಿ ಒಲಿದು ಹೆಣ್ಣ ಕೂಸನ್ನು ದಯಪಾಲಿಸಿರುವನು.
1: ಏನು ಪತಿದೇವರೇ, ಹಸಿದ ಬಾಯಿಗೆ ಅನ್ನವ ಹಾಕಿದಂತೆ ಪರಮಾತ್ಮ ಇಂದು ನಮ್ಮ ಮೇಲೆ ದಯೆ ತೋರಿದನು. ಈ ಜನರ ಬಾಯಿಲಿಂದ ಗೊಡ್ಡಿ ಬಂಜಿನವಂತ ಶಬ್ದವು ದೂರ ಆಯ್ತು. ಪತಿದೇವರೇ,
0: ಭೋಗದೇವಿ,
1: ನನ್ನ ಮನಸ್ಸಿಗೆ ಬಹಳ ಆನಂದವಾಗಿದ್ರಿ. ಆ ಕೂಸನ್ನು ನನ್ನ ಉಡಿಯಲ್ಲಿ ಕೊಟ್ಟುಬಿಡ್ರಿ.
0: ಭೋಗದೇವಿ,
1: ಏನು ಪತಿದೇವರೇ?
0: ಉಳಿದ 4 ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬೇಡಿ ಎಂದು ಆಕಾಶವಾಣಿ ಆಗಿರುವುದು. ಕೂಸಿನ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ, ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತ.
1: ಆಗಲಿ ಸ್ವಾಮಿ,
0: ಅದಕ್ಕಾಗಿ ಈ ಮಗಳ ಮುಖವನ್ನು ಯಾರಿಗೆ ತೋರಿಸಬೇಡ, ಮತ್ತು ಯಾರ ಕೈಲಿ ಕೊಡಬೇಡ. ಜೋಪಾನ ಮಾಡುತ್ತಾ ಮನೇಲಿ ಕೊಡು.
1: ಹಾಗಾದ್ರೆ ಜೋಪಾನ ಮಾಡುತ್ತಾ ಮನೇಲಿ ಕೊಡ್ತೀನಿ, ಕೊಟ್ಬಿಡ್ರಿ.
0: ತೆಗೆದುಕೋ.
2: ಅಯ್ಯ ಬಾರವ ತಂಗಿ, ಏನ್ ಮಾಡ್ತೀಯ ಮನ್ಯಾಗ?
3: ಯಾಕವ
2: ಅಲ್ಲ ತಂಗಿ, ನಾವ್ ರಾತ್ರಿಗೆ 5 ಹೆಂಡಿದ್ರು ಅಲ್ಲ, ಒಬ್ಬರಿಗೆ ಮಕ್ಕಳಾಗಲಿಲ್ಲ.
3: ಹೌದ್ ನೋಡ, ಕೊಟ್ಟ ಆಗಲಿಲ್ಲ
2: ತಂಗಿ. ಇದೇ ಮಕ್ಕಳ ಚಿಂತೆ ಒಳಗೆ ಇವತ್ತು ಏನ್ ಮಾಡಿದ್ನೇವ?
3: ಏನ್ ಮಾಡಿದೇವ?
2: ಹೂವ ಪತ್ರ ತರ್ಲಕ್ಕಂತ ಹೂವಿನ ಬಗೆಸ್ಕೋಗಿ
3: ಹೋಗಿದ್ದೆ
2: ತಂಗಿ. ಹೂವ ಪತ್ರ ಹಿಡ್ಕೊಂಡು ಆ ದ್ವಾರ ಬಗಲ್ ಬರ್ತಿದ್ದೆ.
3: ಯಾಕ, ಏನಾಯ್ತು
2: ತಂಗಿ? ನಮ್ ರಾಜರು ಒಂದು ಕೈಯಾಗ ಒಂದು ಕೂಸಿನ ಎತ್ತಕೊಂಡು,
3: ಹೌದು,
2: ಅತಿ ಪ್ರೀತಿನ ಮುದ್ದಾಡ್ಸುವಂತ ಅಲ್ಲ ದ್ವಾರ ಬಗಲ್ದಾಗ ಬಂದು
3: ಅವರು ಅಲ್ಲಿಗೆ ಬಂದ್ರು
2: ತಂಗಿ. ಅವಾಗ ನನ್ಗೆ ಎಷ್ಟು ಸಂತೋಷ ಆಗಿರ್ಲಿಕ್ಕಿಲ್ಲ.
3: ಬಹಳ ಸಂತೋಷ ಆಯ್ತು
2: ತಂಗಿ. ಕೂಸಿನ ಕೈ ಕೊಡ್ತಾರ?
3: ಹೌದು.
2: ಏನ್ ಕೂಡ ಒಂದ್ ಮಾತ್ ಮಾತಾಡ್ತಾರ ಅಂದ್ರ ಅಲ್ಲ ನಮ್ ರಾಜ ಏನ್ ಮಾಡ್ಬೇಕ?
3: ಏನ್ ಮಾಡಿದ್ರವ?
2: ನಮ್ಮ ಮನೆಗೆ ನಾವು ಹಿರಿಯಕ್ಕೆ ಭೋಗದೇವಿ.
3: ಹೌದು,
2: ಭೋಗದೇವಿ ಕೈ ಕೂಸಿನ ಕೊಟ್ಟಾರ.
3: ಯಾಕ ನಿನ್ ಕೈ ಕೊಡ್ಲಿಲ್ಲ?
2: ಅಲ್ಲ ತಂಗಿ, ನನ್ ಕೈ ಕೊಡುದು ಅಷ್ಟೇ ಅಲ್ಲ, ಅಲ್ಲ ಆಕಾಶವಾಣಿ ಆಗದಂತ.
3: ಯಾಕ ಏನತ್ತ?
2: ಉಳಿದ 4 ಹೆಂಡರಿಗೆ ಆ ಕೂಸಿನ ಮುಖ ತೋರಿಸಬಾರ್ದಂತ ತಂಗಿ. ಆ ಕೂಸಿನ ನಮ್ ಕೈ ಎತ್ಕೋಬೇಕಾರ ಏನ್ ಹಂಚಿಗೆ ತೆಗೆನು?
3: ಏನ್ ಹಂಚಿಗೆ ಹುಡುಗವ
2: ತಂಗಿ? ದೊಡ್ಡ ಪ್ಯಾಟೆ ಅದ.
3: ಹೌದು.
2: ಯಾರ ಇಲ್ಲಿ ಯಾರ ಶಾನ್ಯಾರು ಬಂದಿರ್ತಾರ?
3: ಬಂದಿರ್ತಾರ.
2: ಅವ್ರ ಹತ್ತಕ್ಕೆ ಬೇಡದಟ್ಟು ಬೆಳ್ಳಿ ಬಂಗಾರ ಹೋಗಿ ಕೊಟ್ಟು ಬೇರಾಗ್ಲಿ ಅಥವಾ ಔಷಧ ಅಲ್ಲಿ ತಂದು
3: ತಂದು
2: ಈ ಹಾಲ್ನಾಗರ ಇಲ್ಲ ಚಾದೊಳಗರ ತಂದು ಭೋಗದೇವಿ ಕುಡಿಸಿ ಬಿಟ್ಟೆ ಅಂದ್ರ
3: ಅವಾಗ
2: ಭೋಗದೇವಿ ಸತ್ತು ಬಿಡ್ತಾಳ.
3: ಕಟ್ಟ ನೋಡಿ,
2: ಆ ರಾಜನ ಕೂಸಿನ ತಾವು ಜಪನ ಮಾಡ್ತಾರ?
3: ನಮ್ ಕೈ ತಂದು ಕೊಡ್ತಾರ?
2: ಅಲ್ಲ ತಂಗಿ, ನಿನ್ನ ಕೈ ಕೊಟ್ಟರು ಅಷ್ಟೇ ಅದ, ನನ್ನ ಕೈ ಕೊಟ್ಟರು ಅಷ್ಟೇ ಅದ.
3: ಹೌದು.
2: ಅಲ್ಲ ತಂಗಿ, ಉಳಿದ 4 ಅಕ್ಕ ತಂಗಿ ಕೈ ಯಾರ ಕೈ ಕೊಟ್ಟರು ನಮಗೆ ಸಂತೋಷ?
3: ಸಂತೋಷ ಅದ
2: ತಂಗಿ. ನಡಿ, ಹುಡ್ಕೊಳ್ಕೊಂಡ್ ಬರ್ನು.
3: ಹೋಗ್ರವ,
2: ನಡಿ
3: ನಡಿ.

0: ತಂಗಿ, ಇಲ್ಲಿ ಯಾರು ನಿಂತಾನ ಕೇಳ, ಮಾತಾಡ್ಸೋಣ.
1: ಯಾಕ ಮಾತಾಡ್ಸು?
0: ಅಯ್ಯ, ಯಾವ್ರ ಯಪ್ಪ ನೀನು?
2: ನನ್ನೂರಾಯಮ್ಮ.
0: ಹೌದಪ್ಪ.
2: ಬಸ್ಸನ್ ಬಾಗಿವಾಡಿ ಅಯ್ಯಮ್ಮ.
0: ಅಲ್ಲಪ್ಪ, ಅಲ್ಲಿಂದ ಇಲ್ಲಿ ಏನ್ ಕಾಣ ಬಂದಿದಿ?
2: ನೋಡ್ತಾ ಹೊಟ್ಟಿ ಪಾಡಿಗೆ ಊರೂರು ತಿರುಗ್ತೀನಲ್ಲ, ಪ್ರಶ್ನೆ ಹೇಳ್ತಾನೆ.
0: ಅಲ್ಲಪ್ಪ, ನಿನ್ ಹೆಸರ?
2: ಹನುಮಂತಿ ಅಂತಾರಯ್ಯಮ್ಮ.
0: ಯಪ್ಪ, ಪ್ರಶ್ನೆ ಹೇಳ್ತಿದಿ?
2: ಹೇಳ್ತೀನಲ್ಲ.
0: ಯಪ್ಪ, ಪ್ರಶ್ನೆ ಏನ್ ಕೊಟ್ಟರೆ ಹೇಳ್ತಿದಿ?
2: ನೋಡಯ್ಯಮ್ಮ, ಕಂಚನಮ್ಮ ಕಾರಿಸುತ್ತ ಐದು ಗುಂಟು ಪಾಲಿಟ್ಟು ರಾಮ ಬುರ್ರ ಅಂತ ಮಾಡಿ ಹೋಗಿ ಬರ.
1: ರೊಕ್ಕ ಹಾಕು ಮ್ಯಾಲ ಬುರ್ ಮಾಡ್ತಾನೆ ಹೋಗಕತ್ತಿ.
0: ಇವತ್ತಂಗಿ ಅಲ್ಲಪ್ಪ, ನಮ್ಗೆ ಅರ್ಥ ಆಗಲಿಲ್ಲ.
2: ಹಂಗಲ್ಲ ಅಯ್ಯಮ್ಮ, ನಿಮ್ಗೆ ಕೇಳಿದ ಕಾರ್ಯ ಸಿದ್ಧ ಆಗ್ತಂತ ಅರ್ಥ ಆಯ್ತು.
0: ಹೇಳಪ್ಪ, ರೊಕ್ಕ ಹಾಕ್ತೇವೆ ಹಿಡಿ.
2: ಆ ಕಾಯಮ್ಮ, ಮುತ್ತೈದು ಕೈಯಿಂದ ಒಂದು ಐದು ಗುಂಡು ಪೌಲಿ ಹಾಕ ರಾಮ ಬುರ್ರ ಅಂತ ಮಾಡಿ ಹೋಗಿ ಬರ್ತಾರೆ.
0: ತಗೋರಿ ಅಪ್ಪ, ಹೇಳಪ್ಪ, ನಮ್ ತಂಗಿದ ಹೇಳಪ್ಪ.
2: ನೋಡ್ತಾ ಇವ ಒಟ್ಟಿನೊಳಗೆ ಹೇಳ್ಬೇಕಂದ್ರೆ ನಿಮ್ಮ ರಾಜನಿಗೆ ಐದು ಮಂದಿ ಏನ್ರಿದ್ರು, ಒಬ್ಬರಿಗೆ ಮಕ್ಕಳಾಗಿಲ್ಲ. ನಿಮ್ಮ ರಾಜರ ಹನ್ನೆರಡು 24 ವರ್ಷ ಸಮಸ್ತ ಮಾಡಿ ಹೆಣ್ಣು ಕೂಸಿನ ಪಡ್ಕೊಂಡು ಬಂದ್ರೆ ತಾಯಮ್ಮ, ಕೂಸು ನಿಮಗೆ ವಶಿಯಾಗಿಲ್ಲ.
1: ಅದಕ್ಕೆ ಅಪ್ಪ ಬ್ಯಾಂಕ್ ಬಿದ್ದಿದ್ದು
2: ಕೆಲಸ ಹಿಂದ ಆದಿತ್ತು, ನಾಳೆ ಇದ್ದಂತ ಗುದುಮರಿ ಇರೋದು ಒಟ್ಟಿಒಳಗೆ ಗಂಟಾಗಿ ಕುಂತದ.
0: ಅಲ್ಲಪ್ಪ ರಾಮಯ್ಯ, ಇದಕ್ಕೇನ್ ಮಾಡ್ಬೇಕಂದಿ?
2: ನೋಡ್ತಾ ಇವ್ ಒಟ್ಟಿನೊಳಗೆ ಒಂದು ಮಾತು ಹೇಳ್ಬೇಕಂದ್ರೆ ಭೋಗಾದೇವನು ಕಲೆ ಮಾಡ್ಬೇಕಂತ ಇಲ್ಲಿಗೆ ಬಂದಿರಲ್ಲ.
0: ಅಯ್ಯಪ್ಪ, ಎಂತವನು ಅಯ್ಯಪ್ಪ, ಸಾಹೇಬ್ರು ಕೂತಾರ ಹೊಡೆದಿ ಅಂದ್ರೆ ಬಿಟ್ಟಾರ ನಮ್ಮನ್ನ ರಾಜನ ಹೆಂಡ್ರ ನಾವು.
2: ನೋಡ್ತಾ ಇವ ಭೋಗಾದೇವನು ಕಲೆ ಮಾಡ್ಬೇಕಾದ್ರೆ ನನ್ನ ಹತ್ರ ಒಂದು ಬೇರದ ಬೇರೆ ಐಸವ್ರ ಆಗ್ತದ.
0: ಏನ್ ಆ ಬೇರಿಗೆ?
2: ಹೌದಾಯಮ್ಮ.
0: ಇದೇ ಸಾವಿರ?
2: ಹೌದು.
0: ಕೊಡ್ತೇವಳ ಕೊಡು.
2: ತೂಗಾಯಮ್ಮ ಈ ಬೇರ.
0: ಯಪ್ಪ, ಜರ ಪದ್ಧತಿ ಹೇಳಲ್ಲ.
2: ನೋಡ್ತಾ ಇಮ್ಮ ಬೇರ ಒಯ್ದು ಕಲ್ಲಿ ಮೇಲೆ ತೈಬೇಕು. ಕಪ್ಪ ಹಾಲಿನೊಳಗಾಗಲಿ, ಕಪ್ಪ ಚಾದೊಳಗಾಗಲಿ, ಕಪ್ಪ ಕೂಸಿನ ತಾಯಿ ಒಟ್ಟಿಯೊಳಗೆ ಹಾಕ್ಬಿಟ್ಟು ಕೊಡ್ರಕಂತ ಸತ್ ಹೋಗ್ತಲ್ಲ ಅಮ್ಮ. ಮಣ್ಣಾಗಿಟ್ಟು ಮನೆಗೆ ಬಂದು ಹೋಳಿ ಮಾಡ್ಕೊಂತ ರಾಮನ ಕರ್ಕೊಂಡು ಆಶಿಯೊಳಗೆ ಮನುಷ್ಯರು ಬುರ್ರ ಅಂತ ಮಾಡಿ ಹೋಗಿ ಬರ್ತ.
0: ನಡಿಯಪ್ಪ,
1: ನಡಿಯಪ್ಪ,
2: ಹೋಗಿ ಬರ್ತೀನಿ
0: ಅಯ್ಯ. ನಡಿಯಪ್ಪ.
3: ಏಮನುಂಡ ಅನುಮಯ್ಯ ಮುಂದ ಬಂದಿತು ಭವಿಷ್ಯದ ಕಾಲ ರಾಮ ರಾಮ ರಾಮ.
0: ಅಲ್ಲ ತಂಗಿ,
1: ಯಾಕ
0: ಅಲ್ಲ ಬೇರಂತೂ ರೊಕ್ಕ ಕೊಟ್ಟು ತಂದಿಟ್ಟೆವು
1: ತಂದಿಟ್ಟೆವು.
0: ಅಲ್ಲ ತಂಗಿ, ಹಾಕು ಪದ್ಧತಿನ ಹೇಳೇನ
1: ಹೇಳೇನ
0: ತಂಗಿ? ಭೋಗದೇವ ಮನೆಗೆ ಏನ್ ಮಾಡ್ತಾಳ ನೋಡಿ ಬಾ ನೀನು.
1: ನೋಡಿ ಬರ್ಲೇವಾ
0: ತಂಗಿ? ನಾನು ಏನಾದ್ರು ಬೇರ್ ತಿಕ್ಕಿ ಹಾಲು ಕಾಸು ಕುಡ್ಸ್ಕೊಂಡ್ ಬರ್ತೀನಿ.
1: ಕೆಂಪ ಕಾಸ್ಕೊಂಡ್ ಬರ್ತೀಯ?
0: ನಡಿ ತಂಗಿ,
1: ನಡಿಯವ.
0: ಅದಾಳ ಮನ್ಯಾಗ?
1: ಅದಾಳ ನೋಡು.
0: ಭೋಗಾದೇವಿ, ಭೋಗಾದೇವಿ,
4: ಯಾಕವ ಯಾಕ?
0: ಅಯ್ಯ, ಏನ್ ಮಾಡ್ತೀವ ಮನ್ಯಾಗ?
4: ಅಯ್ಯ, ಹುಡುಗಿಗೆ ಆಡಸುವ ಕುತ್ತಿನ ನೋಡವ.
0: ಮತ್ತೆ ಮಾಕ ನೋಡು. ಅಯ್ಯ, ಹಾಲ್ ತಂದ್ರೆ ಕುಡಿಯವ?
4: ಏನಮ್ಮ ದಿನ ಚಾ ತರೋರು, ಇವತ್ತಕ್ಕ ಹಾಲ್ ತಂದಿರವ?
0: ಅಯ್ಯ, ಏನ್ ಕಿಲಪ್ಪ ಅಯ್ಯವ ನಿಂದರ. ಟಬ್ರ ಟಬ್ ಅಲ್ಲವಾ? ಈಗ ಮನೆಗೆ ರಾಜ್ರ ಬಂದಿದ್ರ ರಾಜ ಸಲುವಾಗಿ ಅಂತ ಹಾಲ್ ಸೋಸಿದ್ದೆವು. ಕುಸಿನ ತಾಯಿ ಕೊಟ್ಟು ಬಂದ್ ಕಳಿಸ್ಯಾರ, ವಾ ಕುಡಿ.
4: ನೋಡಮ್ಮ, ನಮ್ಮ ರಾಜರು ಕೊಟ್ಟು ಕಳಿಸಿದ್ರ ನಾನು ಕುಡಿತೀನಿ, ನೀವು ತಂದ್ರೆ ನಾನು ಕುಡಿಯಂಗಿಲ್ಲ ನೋಡಮ್ಮ.
0: ಅಲ್ರಿ ತಾಯವ್ರ, ಆಕೆನ್ ತರಕ್ ಆಕೆನ್ ಹಿಡ್ತಾಳ್ರಿ ಆಕೆನ್ ಹೆಮ್ಮೆ ಹುಚ್ಚೆ ನೀನು ಹಿಂಗ್ ಹೇಳ್ತಾರ? ಅಯ್ಯ ಕುಡಿಯ, ವಾ ಕುಡಿ.
4: ನೋಡಮ್ಮ, ಯಾವಾಗ ನಮ್ಮ ರಾಜರು ಕೊಟ್ಟು ಕಳಿಸ್ಯಾರ ಅಂತ ಹೇಳ್ತಾರೆ ಅಂದ ಬಳಕ ನನಗ ಒಲ್ಲೆನಕ್ ಬರಂಗಿಲ್ಲ, ಹಾಗಾದ್ರೆ ಕುಡಿತೀನಿ ತಾರವ.
0: ಹೇಳಿ, ಕುಡಿ.
1: ಕುಡಿಯವ.
4: ಅಯ್ಯೋ ಶಿವ ಶಿವ, ಶಂಕರ ಪರಮಾತ್ಮ, ಈ ಹಾಲಲ್ಲಿ ಸಹ ಹಾಕಿದಂತೆ ಕಾಣಿಸ್ತಿರ್ವಲ್ಲ
0: ಸಕ್ರಿಯ.
4: ಏನಮ್ಮ ರೇಣುಕ, ನನ್ನ ಹೊಟ್ಟೆಯಲ್ಲಿ ಸಂಗತ ಆಗುತ್ತಿರುವುದಮ್ಮ. ಅಯ್ಯೋ ಶಿವ ಶಿವ, ಅಯ್ಯೋ.

ಏನು ಆಕಾಶವಾಣಿ, ಎನ್ನ ಮನೆ ಕಡೆಗೆ ಏನು ತೊಂದರೆ ಉಂಟಾಗಿರುವುದು? ಭೋಗಾದೇವಿ, ಭೋಗಾದೇವಿ, ಭೋಗಾದೇವಿ, ಅಯ್ಯೋ ಶಿವ ಶಿವ, ಭೋಗಾದೇವಿಗೆ ಯಾರೋ ವಿಷವ ಬೆರೆಸಿದಂತೆ ಕಾಣಿಸ್ತಿರುವುದನ್ನ. ಭೋಗಾದೇವಿ, ರೇಣುಕ ಯಾರಮ್ಮ ನಿನ್ನ ತಾಯಿನನ್ನು ಕೊಲೆ ಮಾಡಿದವು? ಹೇಳಮ್ಮ ರೇಣುಕ ಹೇಳು. ರೇಣುಕ, ತಾಯಿನನ್ನು ಕಳೆದುಕೊಂಡು ಪರದೇಶಿ ಹಾದಿಯಲ್ಲಮ್ಮ, ನಿನ್ನನ್ನು ಹೇಗೆ ಜೋಪಾನ ಮಾಡಲಮ್ಮ? ರೇಣುಕ, ರೇಣುಕ, ನೀನು ಅಪ್ಪ ಎಂದು ಕರೆದರೆ ಎತ್ತಿಕೊಂಡು ಮುದ್ದಾಡಿಸುವೆ ನಮ್ಮ ಮಗಳೇ. ಒಂದು ವೇಳೆ ಅಪ್ಪ ಅನ್ನೋದನ್ನು ಬಿಟ್ಟು ಅಮ್ಮ

0: ರೇಣುಕಾ ರೇಣುಕಾ, ನಿನ್ನನ್ನು ಹೇಗೆ ಜೋಪಾನ ಮಾಡಲೆ ಮಾಮಗಳೇ?
1: ಆಗಲಿ, ನನ್ನ ಮನೆ ಕೆಲಸ ಮಾಡುವಂತ ಮಾದೇವಿ ಅವಳ ಕೈಯಲ್ಲಿ ಆದರೂ ನನ್ನ ಮಗಳನ್ನು ಒಯ್ದುಕೊಡು. ಮಹಾದೇವಿ ಮಹಾದೇವಿ,
2: ಯಾಕ್ರೆ ತಂದೆಯವರ
1: ನನ್ನ ಮಗಳನ್ನು ಉಡಿಯಲ್ಲಿ ಎತ್ತಿಕೊರಮ್ಮ.
2: ಯಾಕ್ರೆ ಪಾಪ ತಂದೆಯವರ?
1: ಅಯ್ಯೋ ಶಿವ ಶಿವ, ಏನಮ್ಮ ಮಹಾದೇವಿ
2: ತಂದೆಯವರ
1: ಇಂತಹದ ಕೆತ್ತವನ್ನು ಮುಂದೆ ಎಬ್ಬಿಸಬೇಡಮ್ಮ, ಎಬ್ಬಿಸಬೇಡ. ಯಾರೋ ಕಟುಕರು ಬಂದು ಭೋಗ ದೇವಿಗೆ ಇಸವ ಬೆರೆಸಿರುವರಮ್ಮ. ಅದಕ್ಕಾಗಿ ನಿನ್ನ ಹೊಟ್ಟಿಲ ಹುಟ್ಟಿದ ಮಗಳೆಂದು ತಿಳಿದು ನನ್ನ ಮಗಳನ್ನು ಜೋಪಾನ ಮಾಡಮ್ಮ ಮಹಾದೇವಿ.
2: ಹಾಗೆ ಆಗಲಿ, ಕೊಟ್ಟು ಬಿಡ್ರಿಪ್ಪ, ಜೋಪಾನ ಮಾಡುತ್ತೇನೆ.
1: ತೆಗೆದುಕೊರಮ್ಮ.
2: ಅಯ್ಯ ಬಾರೋ ತಂಗಿ, ಏನ್ ಮಾಡ್ತೀಯ?
3: ಅಯ್ಯ ಯಾಕರ್ದ ಯಾಕ?
2: ಅಲ್ಲ ತಂಗಿ, 1,00,000 ಕೊಟ್ಟು ಬೇರೆ ತಂದು ಭೋಗದೇವಿ ಸಾಯಿ ಹೊಡೆದ ತಂಗಿ.
3: ಸಾಯಿ ಹೊಡೆದೇವಲ್ಲ,
2: ಅರ ರಾಜ ನಮ್ ಕೈಯ ಕುಶಿನ ಕೊಡ್ತಾರ ಅಂದ್ರೆ ಕೊಡಬಾರ್ದ ತಂಗಿ.
3: ಯಾಕ ಕೊಡ್ಲಿಲ್ಲ?
2: ಕೊಡ್ಲಿಲ್ಲ ತಂಗಿ. ಆ ನಮ್ಮನೆಗೆಲ್ಲ ಕಸ ಮುಸುರಿ ಮಾಡ್ತಾರಲ್ಲ ಮಹಾದೇವಿ,
3: ಆ ದಾಸಿ.
2: ಹಾ, ಅಕ್ಕಿನ ಕೈಗೆ ಓದ್ ಕೊಟ್ರ ತಂಗಿ.
3: ಯಾಕ ಈಗ ಏನ್ ಮಾಡೋ ನಾನೇನ
2: ತಂಗಿ? ಈಗ ಜಗಳ ಹತ್ತಿದ್ದೆ ಅದರಿಂದ.
3: ಅಯ್ಯ ಕೂಸಿ ಸಂಬಂಧ.
2: ಹೌದ್ರಿ ತಂಗಿ? ಆ ಕೂಸಿನ ಮೈಲಿಗೆ ಎಂದ ಕಾಲ ಹಾಕಿದ ಅಂದ್ ಗಿಡದ ರಾಜರಿಗೆ ನಮಗ್
3: ಬಡದಾಟ
2: ಅಂದಾಗ ತಂಗಿ ಆ ಕೂಸಿನ ಸತ್ ಹೊಡೆದ್ರು ತಂಗಿ.
3: ಸರಿ ಮಾಡೋಣ. ಯಾಕ?
2: ಹೌದ್ ತಂಗಿ.
3: ಯಾಕ ಏನಾದ್ರ ಒಂದ್ ಹಂಚಿಗೆ ತೆಗಿಯವ?
2: ಹಂಚಿಗೆ ತೆಗಿನ ತಂಗಿ? ತಂಗಿ ಹಂಗಾದ್ರೆ ಸರ್ತಿ ಒಬ್ಬ ಹಾಂಗಾರ್ ಹುಡ್ಕೊಂಡ್ಬರ್ ತಂಗಿ.
3: ಹಾಂಗಾರ್ನ
2: ಹಾಂಗಾರ್
3: ಹುಡ್ಕೊಂಡ್ಬರ್ನಾರ?
2: ಹುಡ್ಕೊಂಡ್ ತಂಗಿ ಅವ್ನ ಬಳಿ ರೊಕ್ಕ ಕೊಟ್ಟು ಹರಿ ಖರೀದಿ ಹಾವ ತಗೊಂಬರ್ನು.
3: ಬೆರಕಿದ್ದು
2: ಬೆರಕಿದ್ದು ತಂಗಿ, ತೊಟ್ಟದಾಗ ಕೂಸಿನ ಹಾಕಿ ಹೋಗಿರ್ತಾಳ
3: ಮಾಡಿರ್ತಾಳ.
2: ಕೈ ಕಾಲ್ ಬಿಟ್ಟು ಚಂದ ಕೂಸ ಆಡ್ತಿರ್ತೈತಿ.
3: ಆಡ್ತಿರ್ತದ?
2: ಹೌದ್ರಿ ತಂಗಿ.
3: ಹೌದು.
2: ಅವಾಗ ತಂದು ಹಾವಿನ ಬಿಟ್ಟೆ ಅಂದ್ರೆ
3: ಅಯ್ಯ ದಾಕ್ಯಾರ ಏನ್ರ ಹತ್ತದ?
2: ಕೈ ಕಾಲ್ ಬಿಡ ದಾಕಿ ಹತ್ತ ತಂಗಿ.
3: ಹೌದು.
2: ಅವಾಗ ಹಾವು ಸಿಟ್ಟಿಗೆ ಕಟಕ್ ಕಡ್ದು ಆ ಕೂಸ ಸತ್ತ ಹೋಗಿಬಿಡ್ತಾವ ತಂಗಿ.
3: ಯಾಕೆ ಏನ್ ಶಾಣೆ ನೀನ
2: ತಂಗಿ ಹುಡ್ಕಿ ಹಾಕ್ಬರ್ನಾ ತಂಗಿ?
3: ಹೋಗ ನಡಿಯವ
2: ನಡಿಯೋ ಹೋಗಣ ಬಾ ತಂಗಿ.
3: ನಡಿಯೋ.

0: ಹಾಯ್ ಅಲ್ಲ, ಯಾಕು ದಾನಕ್ಕೆ ತಾಜನ ಬೇಡ್ರಿ ಬಾ, ನಮ್ದು ಕೇಳ್ದೇಗನೇಕು. ಅರೆ ನಮ್ದು ಮನ್ನಿದ್ದೇನ, ಹಾ ಬಸವನ ಬಾಗಿ ಹೊಡಬೇಕರೆ. ಯಾವಣ್ಣ ಏಕ್ ರೂಪಾಯಿ ಅದೀಯಾ, ಯಾವಣ್ಣ ದೋ ರೂಪಾಯಿ ಅದೀಯಾ, ಯಾವಣ್ಣ ಲುಂಗಿ ಕಳ್ಕೊಂಡು ಜಗಳ ತಕೊಂಡು ನಮ್ದು ಅಂಗಿ ಹೇಕ್ರಿಯ. ಇಲ್ಲಿ ಯಾರಾದ್ರೂ ಹಾಗೆ ಮಾಡಂಗಿಲ್ಲ, ಯಾರಾದ್ರೂ 10 ಪೈಸೆ 5 ಪೈಸೆ ಕೊಡ್ತಾರ, ನಮ್ದು ನಾಗಪ್ಪನ ಹೊಟ್ಟಿಗೆ ಹಾಲಾಗ್ತದೆ, ನಮ್ದು ಹೊಟ್ಟಿಗೆ ಅನ್ನ ಆಗ್ತದೆ. ಬಂದಿದ್ದಾಗ ಜರ 5 ಮಿನಿಟ್ ಶಾತ್ರಿ ಬೈಟ್ಕು, ಜರ ನಮ್ದು ಸಾಂಪ್ ಕೇಳ್ದೇಕ.
1: ಅಯ್ಯ ನಮ್ಮ ತಂಗಿ ಒಂದು ಎಕ್ಕಡೆ ಹೋಗ್ತಾ, ಎಕ್ಕಡೆ ಇಲ್ಲ ಸಣ್ಣ ಮಗಳು, ಸುಮ್ಮನೆ ಕಳಿಸ್ಕೊತ್ಯ ತಂಗಿ.
2: ಯಾಕ
1: ಅಯ್ಯ ತಂಗಿ, ಎಲ್ಲಿ ಸಿಗ್ಲಿಲ್ಲ ತಂಗಿ?
2: ಅಯ್ಯ ಅಲ್ಲಿತ್ತ ನಡಿ ಅನೇನ
1: ನಿತ್ತಾನ ತಂಗಿ.
0: ಹೋ ಮಗರ್ ದಿಲ್ ದಾರ್ ನೀ ಮಿಲ್ತಾ, ಇಸ್ ಗಾಂವ್ ಮೇ ತಾಜ್ ಮಹಲ್ ಬನಾನೆ ಜಾತಾ ಹೂ ಮಗರ್ ಮುಮ್ತಾಜ್ ನಹೀ ಮಿಲ್ತಾ.
1: ಅಯ್ಯ ತಂಗಿ ಇಲ್ಲೇ ತಂಗ ಕಾಣಿಸ್ತಾನ ತಂಗಿ.
2: ಯಾಕ ಮಾತಾಡ್ಸು,
1: ಮಾತಾಡ್ಸು ತಂಗಿ,
2: ಮಾತಾಡ್ಸೇವ.
1: ಅಯ್ಯ ಯಾವ್ರ ಅಪ್ಪ ತಂಗಿ
0: ಏಮ್ ಸಿಸ್ತ್ರ
2: ಕ್ವಾಣಗಳು ಉಚ್ಕೊಳಕತ್ತೆ.
0: ಅರೆ ಚೋಕ್ರಿ, ಅಯ್ಯ ಚೋಕ್ರಿ, ಅರೆ ಕ್ಯಾ ಹೋನಾ ಕ್ಯಾ ಹೋನಾ ನಿಮ್
1: ಕನ್ನಡ ಮಾತು ಬರ್ತಾವಲ್ಲ ಅಪ್ಪ.
0: ಅರೆ ಕನ್ನಡ ಕನ್ನಡ ತೋಡ ತೋಡ ಆಟ ಚೋಕ್ರಿ,
1: ತೋಡ
2: ತೋಡ.
0: ಅರೆ ಜರ
1: ಬರ್ತಾವಲ್ಲೇ.
0: ಅರೆ ಕ್ಯಾ ಹೋನಾ ನಿಮ್ಗು
1: ಕ್ಯಾ ಹೋನಾ ಹಂಗ ಹೌಸು ನಾನು ಆಟೆ. ಅಲ್ಲ ಅಪ್ಪ ನಿನ್ಗೆ ಕನ್ನಡ ಬರ್ತಾವಿಲ್ಲ ಅಂದೆ.
0: ಆತೆ ಆತೆ
1: ಕನ್ನಡ ಬರ್ತಾವ
0: ನಿಮ್ಗು ಏನೋನಾ.
1: ಅಲ್ಲ ಅಪ್ಪ ನೀನು ಊರ್ ಯಾವ್ರ?
0: ನಮ್ದು ಗಾಂವ್.
2: ಹಾ ನಿಮ್ದು ಗಾಂವ? ನಮ್ಮ ಸ್ವರ್ಗಿದ್ದು
0: ನಮ್ದು ಗಾಂವ್ ಬಂಗಾಲಿ. ಬಂಗಾಲಿ
1: ಅವ್ವ ಬಂಗಾಲಿ ತಂಗಿ, ದೂರ ಬಂದಲ್ಲ ತಂಗಿ, ಶಾಲೆ ಕಾಣಿಸ್ತಾನ ತಂಗಿ. ನಾ ಕೇಳ್ತೀನಿ ಸುಮ್ಮನಿದ್ರವ
2: ಕೇಳ್ಯವ.
1: ಅಲ್ಲ ಅಪ್ಪ ನೀ ಆಟ ಯಾವ ಮಾಡ್ತಿ?
0: ಆಟ ತೀನ್ ಆಟ ಕರ್ತಿ, ತೀನ್ ಆಟ
1: ಯಾವ್ಯಾವ ಮಾಡ್ತಿಯಪ್ಪ?
0: ಏಕ್ ಚಾಡಿ
1: ಚಾಡಿ,
0: ಇನ್ನ ಒಂದ್ ಆಟ ಮೋಡಿ.
1: ಯಾವ್ದಪ್ಪ
0: ಅದು? ಮತ್ತೊಂದ್ ಆಟ. ಯಾವ್ದು
1: ಯಾವ್ದು?
0: ಅದು ಸಾಂಪ್ಕ ಕೇಲ್ ಹಾವಿನಾಟ.
1: ಹಾವಿನಾಟ? ಹಾ ಹಾವಿನಾಟ ಮಾಡ್ತೀಯಪ್ಪ.
0: ತೀನ್ ಆಟ ಕರ್ತಿ
1: ಅಪ್ಪ. ನಮಗ್ ಮೂರ್ ಆಟ ಏನ್ ಬೇಕಾಗಿಲ್ಲಪ್ಪ, ನಮ್ಗೊಂದು ಒಂದೇ ಆಟ ಮಾಡಿಬಿಡಪ್ಪ.
0: ಏಕ್ ಆಟ?
1: ಹ್ಞೂ ಅಪ್ಪ, ಹಾವಿನ ಆಟ ಮಾಡಿಯಪ್ಪ, ನೋಡ್ಬೇಕಂತ ಬಂದೇವು.
0: ಹಾವಿನಾಟ? ಹಾ ದೇಕೋ ದೇಕೋ. ಅರೆ ಚೋಗ್ರಿ, ಏ ಸಾಂಪ್ ಬಹುತ್ ಬೇರಿಕೆ ಏ ಚೋಡಿಂಗತ್ತು ಸಿರಿಗಿರಿ ಮೇಜಿಯಂಗ್ ಇದ್ರೆ ಪಿಚ್ಚೆ. ಅರೆ ಚೋಗ್ರಿ ದೇಕ್ಯಾ ನಮ್ದು ಕೇಳ್.
1: ಅಯ್ಯ ನೋಡಿದೆಯಪ್ಪ, ಅಪ್ಪ ಶಾಲೆ ಇದ್ದ ಕಾಣಿಸ್ತೀನಿ, ನಮ್ಗೊಂದು ಹಾವು ಕೊಟ್ಬಿಡಿಯಪ್ಪ.
0: ಅರೆ ಅರೆ ಅರೆ ಅರೆ, ಹಿಂಗ್ ಕ್ಯಾ ಬೋಲ್ತೆ, ಹಿಂಗ್ ಕ್ಯಾ ಬೋಲ್ತೆ?
1: ಯಾಕಯ್ಯಪ್ಪ
0: ಸಾಂಪ್ ಕರಿದೇಕು ಮೇರ ಪೇಡ್ಕು ಕ್ಯಾ ಕರಿಂಗ.
1: ಅಯ್ಯ ರೊಕ್ಕ ಕೊಡ್ತೇಯಪ್ಪ
0: ಸಾಧ್ಯತೆ?
1: ಹ್ಞೂ ಅಪ್ಪ.
0: ಅರೆ ಅರೆ ಕೆತ್ತಾದೈತೆ ಪೈಸೆ ಕೆತ್ತಾ.
1: ನೀ ಎಷ್ಟೊತ್ತಿ ಆಟ ಕೊಡ್ತೇವಪ್ಪ?
0: ಅರೆ ಕ್ಯಾ ಏ ಸಾಂಪೋನ, ಕ್ಯಾ ಏ ಸಾಂಪೋನ, ಏ ಚೋಟ ಸಾಂಪೋನ.
1: ಅಯ್ಯ ಸಾಣದ ಬೇಡಪ್ಪ, ಕಿದೆ ಒಂದ್ ಜರಿ ಬೆರಕಿದಾಗ ಅದನ್ನ ಕೊಟ್ಬಿಡಪ್ಪ.
0: ಏ ಸಾಂಪೋನ?
1: ಹ್ಞೂ ಅಪ್ಪ.
0: ಹಾ ಏ ಸಾಂಪ್ಕು ಬಹುತ್ ಬಹುತ್ ಪೈಸೆ ಹೋಗುತ್ತೆ, 10,000
1: ಕೊಡ್ತೇಯಪ್ಪ. ಅದನ್ನ
0: ದೇತಿ
1: ಕೇಳ್ರಿಯಪ್ಪ, ಈಗ ಒಂದ್ ಮಂತ್ರ ಹಾಕಿ ಕೊಡಿಯಪ್ಪ. ನಾವು ಯಾರಿಗೆ ಕಡಿಯತ್ತಿ ಅವ್ರಿಗೆ ಕಡಿಬೇಕು ಮತ್ತ
2: ಹೋಗ ನಮಗ್ ಕಡ್ಕೊಂಡ್ ಕೂತಿದ್ವಿ.
0: ಅರೆ ಅರೆ ಅರೆ, ಮಂತ್ರ ಮಂತ್ರ.
1: ಹ್ಞೂ ಅಪ್ಪ.
0: ಅರೆ ಚೋಕ್ರಿ ಮಂತ್ರ ಡಾರಿಂಗ್ ಇತ್ತು, ಎಕ್ಸ್ಟ್ರಾ ಚಾರ್ಜ್ ಹೋಗ್ತಾ.
1: ಅಯ್ಯ ಕೊಡ್ತೇಯಪ್ಪ. ಏ ತಂಗಿ, ತಂಗಿ
2: ಯಾಕವ?
1: ಅಲ್ಲ ತಂಗಿ, ಮಾದೇವನ ಹಾಳು ಕುಗ್ಯ ಕಳಿಸಿ ಬಂದಿ.
2: ಅಯ್ಯ ಕಳಿಸಿ ಬಂದಲ್ಲ ಅನೇನ
1: ತಂಗಿ. ಹಂಗಾರ ನೀ ಹಾವು ತಗೊಂಡ್ ನಾ ಕೂಶಿನ್ ತಗೊಂಡ್ಬರ್ತೀನಿ ತಂಗಿ.
2: ತಗೊಂಬ ಹೋಗ,
1: ಒಟ್ಟಿನ ಕೆಲಸ ಮುಗಿಸ್ಬಿಡು ಈಗ.
2: ಕಲಾಸ ಮಾಡೋಣ ಹೋಗಿ.
1: ತಗೊಂಬಂದೆ ತಂಗಿ?
2: ಯಾಕ ತಂದೆ?
1: ಬಿಡು ತಂಗಿ, ಬರ್ಕೊಂಡ ಕೂಶಿನ್.
2: ಹಾ ಬಿಟ್ ನೋಡ್ಯಾಕ.
1: ಬಿಡು ತಂಗಿ, ಬಿಡು ಬಿಡು.
3: ನಿನ್ನ ಮನೆ ಕಡೆ ಆತಂಕ ಆಗಿರ್ಬೋದು, ಈ ಇಂದ್ರ ಸಭೆಯನ್ನು ಬಿಟ್ಟು ರಾಜದರಬಾರಕ್ಕೆ ಹೋಗುವಂತವನಾಗ್ರಹ.
4: ಆಕಾಶವಾಣಿ, ನನ್ನ ಮನೆ ಕಡೆಗೆ ಏನ್ ಆತಂಕ ಆಗಿರ್ಬೋದು? ಅಯ್ಯೋ ಕೂಸಿನ ತೊಟ್ಟಿಲ ಹತ್ತಿರ ಹಾವು. ಹಾವನ ಮಾಯಿತಲ್ಲ ರೇಣುಕಾ, ರೇಣುಕಾ, ರೇಣುಕಾ. ಅಯ್ಯೋ ಶಿವ ಶಿವ, ರೇಣುಕಾ ಮಾತನಾಡಮ್ಮ ಮಗಳು, ಕಣ್ಣು ತೆರೆದು ನೋಡಮ್ಮ ರೇಣುಕಾ. ರೇಣುಕಾ ಪ್ರಾಣ ಹೋಗುವಾಗ ಸಂಕಟವಾಗಲಿಲ್ಲ ನಮ್ಮ ಮಗಳು, ಅಪ್ಪ ಅಮ್ಮ ಎಂದು ಕೂಗಿದೆ ಏನಮ್ಮ ರೇಣುಕಾ. ಪರಮೇಶ್ವರ ಏನು ಅನ್ಯಾಯ ಮಾಡಿದೆ ಗುರುದೇವ.

0: ಈಶ್ವರ ಏನು ಅನ್ಯಾಯ ಮಾಡಿದೆ ಗುರುದೇವ? ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಭೂಮಿ ಮೇಲೆ ಹೇಗೆ ಜೀವಿಸಲಿ ಪರಮಾತ್ಮ? ಇಲ್ಲಿ ಶಿವಲಿಂಗದ ಗದ್ದಿಗೆ ಮುಂದೆ ನನ್ನ ಮಗಳನ್ನು ಹಾಕಿ ಲಿಂಗಕ್ಕೆ ತಲೆ ಹೊಡೆದು ಪ್ರಾಣ ಕೊಟ್ಟಕ್ಕೆ
1: ಇಷ್ಟೊಂದು ಕಷ್ಟಗೊಂಡು ಅಗ್ನಿ ಕುಣದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಕ್ಕೆ ಏನ ಕಾರಣ ಗಣಕರಾಜ?
0: ಏನು ಮಾಡಲಿ ಗುರುದೇವ, ನೀನೇ ಕೊಟ್ಟಂತ ಫಲ ಸಂತಾನವನ್ನು ನೀನೇ ಕಸಿದುಕೊಂಡು ಹೋದರೆ ನಾನಿದ್ದೇನು ಪ್ರಯೋಜನ ಗುರುದೇವ?
1: ಏನು ಗಣಕರಾಜ, ನಿನ್ನ ಮಗಳನ್ನು ಎಬ್ಬಿಸಿ ನಿನ್ನ ಕೈಲಿ ಕೊಡುತ್ತೇನೆ, ಸ್ವಲ್ಪ ಶಾಂತನಾಗುರು ಗಣಕರಾಜ.
0: ಆಗಲಿ ಗುರುದೇವ,

0: ಏನು ರಣಕರಾಜ, ಈ ನಿನ್ನ ಭಕ್ತಿಗೆ ಒಲಿದು ನಿನ್ನ ಮಗಳ ಪ್ರಾಣವನ್ನು ಮರಳಿ ಕೊಟ್ಟಿದ್ದೇನೆ, ಸ್ವಲ್ಪ ಮಾತನಾಡಿಸು ರಣಕರಾಜ.
1: ರೇಣುಕ ಪರಮೇಶ್ವರ, ಇದೇನು ವಿಚಿತ್ರ, ಸತ್ತು ಹೋದ ಮಗಳನ್ನು ಎಬ್ಬಿಸಿ ನನ್ನ ಕೈಲಿ ಕೊಟ್ಟಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನನ್ನ ಮಗಳನ್ನು ಎತ್ತಿಕೊಂಡು ರಾಜ ದರ್ಬಾರಕ್ಕೆ ಹೋಗಿ ಬರು.
0: ಏನು ರಣಕರಾಜ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲಹರಣಗಳಿರ್ಬೇಕು ರಣಕರಾಜ.
1: ಆಗ್ಲಿ ಗುರುದೇವ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲಹರಣಗೈತೀರಿ. ಆಶೀರ್ವಾದ ದಯಪಾಲ ಶ್ರೀ ಗುರುದೇವ.
0: ನಿನಗೆ ಜಯವಾಗ್ಲಿ, ಹೋಗಿ ಬರುವಂತ ಗುರು ರಣಕರಾಜ.

0: ಮಾಡು.
1: ನಿನಗೆ ಜೈವಾಗಲಿ ಮೊಮ್ಮಗಳ ರೇಣುಕ ಮೇಲೆ ಕೇಳು.
0: ಏನು ತಂದೆವರೇ, ಈ ಶಿವಲಿಂಗದ ಪೂಜೆಗೆ ಹೂವು ಪತ್ರಿ ಸೀತಲದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗಲಿಕ್ಕೆ ಆಶೀರ್ವಾದ ದೈಪಾನಶ್ರೀ ತಂದೆಯವರಿ.
1: ಏನಮ್ಮ ಮಗಳೇ,
0: ಏನು ತಂದೆ?
1: ನೀನು ಚಿಕ್ಕವಳು, ಒಬ್ಬಳೆ ಹೋಗಬೇಡಮ್ಮ. ಗುಡ್ಡದಲ್ಲಿ ಹುಲಿ ಕರಡಿಗಳು ವಾಸ ಮಾಡುತ್ತಿರು. ಅದಕ್ಕಾಗಿ ನಾನೇ ಹೋಗಿ ಹೂವು ಪತ್ರಿ ಸೀತಾಳೆಯನ್ನು ತೆಗೆದುಕೊಂಡು ಬರ್ತೀನಿ ಮಾಮಗಳೇ.
0: ಏನ ತಂದೆಯವರೇ,
1: ಏನಮ್ಮ?
0: ನಾನು ಚಿಕ್ಕವಳಿದ್ದರೆ ಆನೆ ದಂಡಿ ಗಂಜು ಮಗಳು ನಾನಲ್ಲ. ನಾನೇ ಹೋಗಿ ಹೂವು ಪತ್ರಿ ಸೀತಳ ನೀರನ್ನು ತೆಗೆದುಕೊಂಡು ಬರುತ್ತೇನೆ ತಂದೆಯವರೇ.
1: ಏನಮ್ಮ ರೇಣುಕ?
0: ಏನ ತಂದೆಯವರೇ?
1: ಹಾಗಾದ್ರೆ ನಾನು ಹೇಳದಂತೆ ಕೇಳ್ತೀಯಲ್ಲ.
0: ಆಗಲಿ ತಂದೆಯವರಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದರಲ್ಲಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ತಂದೆಯವರೇ.
1: ಆಗಲಿ.

0: ಏನಮ್ಮ ರೇಣುಕ?
1: ಏನು ತಂದೆಯವರೇ?
0: ಶಿವನಾಮ ಶಬ್ದವನ್ನು ಯಾವಾಗಲೂ ಬಾಯಲಿಂದ ನುಡಿತಿರಬೇಕಮ್ಮ ಮಾಮಗಳು.
1: ಆಗಲಿ ತಂದೆಯವರೇ, ನೀನೇ ಹೇಳಿದ ವಿಚ್ಚದಂತೆ ನಾನು ಯಾವಾಗಲೂ ಶಿವನಾಮ ಶಬ್ದವನ್ನು ನುಡುತ್ತಿರ್ತೀನಿ ತಂದೆಯವರೇ.
0: ಹಾಗಾದ್ರೆ ಹೋಗಿ ಬಾರಮ್ಮ.
1: ಆಗಲಿ ತಂದೆಯವರೇ.

0: ನಿನಗೆ ಜಯವಾಗಲಿ ಮೊಮ್ಮಗಳೇ, ಏನು ಕಾಮ ಎಲ್ಲ ಕೇಳು, ಇಲ್ಲಿಗೆ ಬರಲು ಕಾರಣವೇ ನಮ್ಮ ಮಾಮಗಳು.
1: ಏನು ತಂದೆಯವರೇ,
0: ಏನಮ್ಮ
1: ಈ ಶಿವಲಿಂಗದ ಪೂಜೆಗೆ ಹೂವ ಪತ್ರೆ ಶೀತಲ ನೀರನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ವಿಚಾರಾಶ್ರಮ ಬಿಟ್ಟು ತಿಪ್ರಾವತಿ ಕೆರೆಯಲ್ಲಿ ನನಗೆ ಜಮದಗ್ನಿ ಮನೀಶ್ವರ ಭೇಟಿಯಾಗಿದ್ದನು ತಂದೆಯವರೇ.
0: ಅಂತ ಮಹಾಮುನಿಗಳ ಭೇಟಿ ಆದರೆ ಬಹಳ ಒಳ್ಳೇದಾಯ್ತಮ್ಮ.
1: ಏನು ತಂದೆಯವರೇ,
0: ಏನಮ್ಮ
1: ಅಂತ ಜಮದಗ್ನಿ ಮನೀಶ್ವರ ಕೂಡ ಮದುವೆ ಮಾಡ್ಕೋಬೇಕು ಅನ್ನೋ ವಿಚಾರ ಮಾಡಿದನು.
0: ಏನಮ್ಮ ರೇಣುಕ,
1: ಏನು ತಂದೆ,
0: ಅವರು ಸನ್ಯಾಸಿ ಆಶ್ರಮದವರು, ಗುಡ್ಡಗವರದಲ್ಲಿ ವಾಸ ಮಾಡುವರು. ಹಿಂದೆ ನೋಡಿದ್ರೆ ಯಾರು ಹರ್ದಾರಿ, ಮುಂದೆ ನೋಡಿದ್ರೆ ಮೂರ್ ಹರ್ದಾರಿ, ಭೂಮಿ ಸುಡುವುದಮ್ಮ ಭೂಮಿ ಸುಡುವುದು. ರೇಣುಕ,
1: ಏನು ತಂದೆ,
0: ಸನ್ಯಾಸಿಗಳು ಲಗ್ನನೇ ಬೇಡಮ್ಮ.
1: ಏನು ತಂದೆವರೇ,
0: ಏನಮ್ಮ
1: ಅಂತ ಸತ್ಯ ಶರಣರು ಕೂಡ ಮದುವೆ ಆದರೆ ನಮ್ಮ ಜನ್ಮ ಉದ್ಧಾರ, ಅಂತ ಮಹಾತ್ಮರ ಪಾದಧೂಳಿಯಿಂದ ನಮ್ಮ ಜನ್ಮ ಪಾವನ. ಏನು ತಂದೆಯವರೇ,
0: ಏನಮ್ಮ
1: ಆದರೆ ಅಂತ ಸನ್ಯಾಸಿ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ಇಲ್ಲ ತಂದೆಯವರೇ.
0: ಬೇಡಮ್ಮ ಬೇಡ, ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಮದುವೆ ಮಾಡಿಕೊಡ್ತೀನಿ ಮಾಮ.
1: ಏನು ತಂದೆಯವರೇ, ನೀನವರ ಕೂಡ ಮದುವೆ ಬೇಡ ಅಂದರೆ ನಾನು ಇದೇ ಮನೆಯಲ್ಲಿ ಪ್ರಾಣ ಕೊಡ್ಲಿಕ್ಕೆ
0: ಸಿದ್ಧಳಾಗಿದ್ದೆ. ಏನಮ್ಮ ರೇಣುಕ,
1: ಏನು ತಂದೆ,
0: ಇನ್ನೊಬ್ಬಳ ಮಗಳನ್ನು ಕಳೆದುಕೊಂಡು ನಾನೆಲ್ಲಿ ಹೋಗಲಿಮ್ಮ. ಈ ಸದ್ಯ ನಾನು ಇನ್ನು ಕೂಡಿಕೊಂಡು ಆ ಗುರುಗಳಾಶ್ರಮಕ್ಕೆ ಹೋಗಿ ಬರ್ನು ವರಮ್ಮ.
1: ಆಗಲಿ ತಂದೆಯವರೇ.
2: ಓಹೋ, ಬೆಳಗಿನ ಜಾವದಿಂದಲೂ ಶುಭ ಸೂಚಕಗಳೇ ಕಂಡು ಬರುತ್ತವೆಯಲ್ಲ. ಓಹೋ, ಓಂ ನಮ ಶಿವಾಯ. ಓಹೋ, ಕಾಶ್ಮೀರ ದೇಶದ ರಾಜನಾದ ರೇಣುಕ ರಾಜನು ತನ್ನ ಮುದ್ದಿನ ಮಗಳೊಂದಿಗೆ ಎನ್ನ ಆಶ್ರಮದ ಕಡೆಗೆ ಬರುವಂತೆ ಕಾಣುವುದಲ್ಲ. ಆಗಲಿ, ವಿಚಾರಿಸೋಣ.
0: ನಮ್ಮ ನಮ್ಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿಮಗೆ ಜಯವಾರಿ ರೇಣುಕ ರಾಜ, ಇಲ್ಲಿಗೆ ಬರಲು ಕಾರಣವೇನು?
0: ಗುರುಗಳೇ, ನನ್ನ ಮುದ್ದ ಮಗಳಾದ ರೇಣುಕ ತಮ್ಮ ಕೂಡ ಲಗ್ನ ಆಗುತ್ತೇನೆ ಎಂದು ಹಠ ಮಾಡಿ ಕೂತಿರುವಳು. ಆದ ಕಾರಣ ತಮ್ಮ ಹತ್ತಿರ ಬಂದಿರುವ ಗುರುಗಳೇ.
2: ಏನು, ಎನ್ನ ಕೂಡ ಮದುವೆ?
0: ಹೌದು ಗುರುಗಳೇ.
2: ಹೇಳ ರೇಣುಕ ರಾಜ, ಬೇಡ. ಯಾಕಂದರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡವಿರಣದಲ್ಲಿ ಹಣ್ಣು ಹಂಪಲು ತಿಂದು ಕಾಣಹಳಗಳಿವನು. ನನ್ನಂತ ಸನ್ಯಾಸಿ ಕಟ್ಟಿಕೊಂಡು ಅವಳೇನು ಸುಖ ಪಡುವಳು? ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಡು. ಎನ್ನ ಕೂಡ ಮದುವೆ ಬೇಡ ರೇಣುಕ ರಾಜ, ಬೇಡ.
0: ಗುರುಗಳೇ, ಈ ಮಾತಿನ ವಿಚಾರವನ್ನು ತಾವೇ ಮಾಡಬೇಕು.
2: ಓಹೋ, ಹಾಗೆ ಆಗಲಿ.
1: ನಮ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿನಗೆ ಜೇವಾರಿ ರೇಣುಕ, ಮೇಲೆ ಕೇಳು. ಏನು ರೇಣುಕ?
1: ಏನು ಗುರುಗಳೇ?
2: ಇಲ್ಲಿಗೆ ಬರಲು ಕಾರಣವೇನು?
1: ಏನು ಗುರುಗಳೇ, ತಮ್ಮ ಕೂಡ ಮದುವೆ ಮಾಡ್ಕೋಬೇಕನ್ನು ವಿಚಾರ ಮಾಡಿಕೊಂಡು ನಾನು ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ.
2: ಏನು ರೇಣುಕ?
1: ಏನು ಗುರುಗಳೇ?
2: ಎನ್ನ ಕೂಡ ಮದುವೆ?
1: ಹೌದು ಗುರುಗಳೇ.
2: ಹೇಳು ರೇಣುಕ, ಬೇಡ. ಯಾಕಂದ್ರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡವಿರಣದಲ್ಲಿ ಹಣ್ಣು ಹಂಪಲು ತಿಂದು ಕಾರಣಗಳಿವನು. ನನ್ನಂತ ಸನ್ಯಾಸಿ ಕಟ್ಟಿಕೊಂಡು ನೀನೇನು ಸುಖ ಪಡುವಿ? ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಂಡು ಸುಖವಾಗಿರು. ಎನ್ನ ಕೂಡ ಮದುವೆ ಬೇಡ ರೇಣುಕ, ಬೇಡ.
1: ಏನು ಗುರುಗಳೇ, ಆದರೆ ತಮ್ಮ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ಇಲ್ಲ ಗುರುಗಳೇ.
2: ಏನು ರೇಣುಕ, ನೀನು ಆಡು ಮಾತು ಅಕ್ಷರಿಸ ನಿಜ, ಆದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬಂತೆ ಆ ಬೆಟ್ಟದಲ್ಲಿ ಕಲ್ಲು ಮುಳ್ಳುಗಳು ಎಷ್ಟಿರುವುದೆಂದು ನೀನೇನು ಬಲ್ಲಿ ರೇಣುಕ? ಎನ್ನ ಕೂಡ ಮದುವೆ ಆಗಬೇಕಾದ್ರೆ ಪತಿ ಆಜ್ಞೆ ಬಹಳ ಗಟ್ಟಿರಬೇಕು.
1: ಅದು ಏನು ಗುರುಗಳೇ?
2: ಅದು ಏನೆಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮತ್ತು ಇಂದ್ರಗಳ ಚಲ್ಲಾಟವನ್ನೇ ನೀ ಬಿಡಬೇಕು. ಅಂದ್ರೆ ಏನೇನು ಕೂಡ ಮದುವೆ ಇಲ್ಲವಾದರೆ ಇಲ್ಲ.
1: ಆಗಲಿ ಗುರುಗಳೇ, ತಾವು ಹೇಳಿದ ವಿಚಾರದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ.
2: ಓಹೋ, ಹಾಗಾದ್ರೆ ವಚನ ಕೊಡುವಂತಕ್ಕೆ ಆಗೋ?
1: ಹಾಗಾದ್ರೆ ವಚನ ತೆಗೆದುಕೊರಿ ಸ್ವಾಮಿ.
2: ಆಗಲಿ, ನಿನ್ನೆಚ್ಚೆ ಅಂತಾಗಲಿ.

0: ರೇಣುಕ.
1: ಏನು ಪತಿದೇವರೇ?
0: ನಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡೆಯುವಂತಕ್ಕೆ ಆಗೋ?
1: ಆಗಲಿ ಸ್ವಾಮಿ, ತಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡ್ರಿ ಪತಿದೇವರೇ. ನಮ್ಮ ನಮ್ಮ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿನಗೆ ಜೈವಾಗಲಿ ಮೊಮ್ಮಗಳೇ, ಮೇಲೆ ಕೇಳು.
1: ಏನು ತಂದೆಯವರೇ?
2: ಏನಮ್ಮ?
1: ನಾನಿನ್ನ ಹೋಗಿ ಬರ್ತೀನಿ ತಂದೆಯವರೇ.
2: ಹೋಗಿ ಬಾರಮ್ಮ, ಹೋಗಿ ಬಾ. ಹೋಗುವಾಗ ಕಾಮಧೇನು ಕಲ್ಪವೃಕ್ಷ ಕೂಡ ತೆಗೆದುಕೊಂಡು ಹೋಗಿ ಬಾರಮ್ಮ.
1: ಆಗಲಿ ತಂದೆಯವರೇ, ಕಾಮಧೇನು ಕಲ್ಪವೃಕ್ಷ ಕೊಟ್ಟು ನನ್ನನ್ನು ಕಳಿಸಿರಿ ತಂದೆಯವರೇ.
2: ಆಗಲಿ ಅಮ್ಮ.
1: ಏನಮ್ಮ ತಾಯಿ ಮಾದೇವಿ?
3: ಯಾಕ್ರಿ ತಾಯಿಯವರ?
1: ಅಮ್ಮ ನಾನಿನ್ನ ಹೋಗಿ ಬರ್ತೀನಿ ಅಮ್ಮ.
3: ಹೋಗಿ ಬರ್ರಿ ತಾಯಿಯವರ. ತಾಯಿಯವರ?
1: ಏನಮ್ಮ?
3: ಹುಟ್ಟಿದಂತ ಮನೆಗೆ ಮತ್ತು ಕೊಟ್ಟಂತ ಮನೆಗೆ ಕೀರ್ತಿ ತರುವಂತವರಾಗಿರಿ ತಾಯಿಯವರ.
1: ಆಗಲಿ ಮಾ ತಾಯಿ, ನೀನು ಹೇಳಿದ ವಿಚ್ಚದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಮಾ ತಾಯಿ.
3: ಹೋಗಿ ಬರ್ರಿ ತಾಯಿಯವರ, ನಿಮಗೆ ಜಯವಾಗಲಿ.
1: ಆಗಲಿ ಅಮ್ಮ.

0: ನಾನು ಹೇಳದಂತೆ ಕೇಳುವೆಯ?
1: ಆಗಲಿ ಸ್ವಾಮಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದನ್ನಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ಪತಿದೇವರೇ.
0: ಹೇಳಿದ್ರೆ ಹೇಳುಕ
1: ಏನು ಪತಿದೇವರೇ?
0: ಸಿಂಬೆಯನ್ನು ಮಾಡಿ ಉಸಕಿನ ಕೊಡವನ್ನು ಮಾಡಿ ನದಿಗೋಗಿ ಅನ್ನ ಪೂಜೆಗೆ ಶೀತಾಳ ನೀರು ತೆಗೆದುಕೊಂಡು ಬರುವಂತೆ.
1: ಆಗಲಿ ಪತಿದೇವರೇ, ತಾವು ಹೇಳಿದ ವಿಚ್ಚದಂತೆ ಶರಪ್ಪಿನ ಸಿಂಬೆಯನ್ನು ಮಾಡಿ ಉಸಿಗಿನ ಕೊಡವನ್ನು ಮಾಡಿ ನದಿಗೆ ಹೋಗಿ ತಮ್ಮ ಪೂಜೆಗೆ ಶೀತಲದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗ್ಲಿಕ್ಕೆ ಆಶೀರ್ವಾದ ದಯಪಾಲಿಸ್ರಿ ಪತಿದೇವರೇ.
0: ದೇವಾಗಲಿ, ಹೋಗಿ ಬರುವಂತ. ನೋಡುವೆ ರೇಣುಕೆಯ ತಪಸ್ಸಿ ಶಕ್ತಿ ಎಷ್ಟರ ಮಟ್ಟಿಗೆ ಇಲ್ಲೇ ಜ್ಞಾನದಿಷ್ಟಿಂದ ಮರಿಗಿನಂತ ನೋಡು.

0: ನನ್ನ ಪತಿದೇವರ ಕೇಳಿದ್ರ ನಾನು ಏನಂತ ಹೇಳಬೇಕು? ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿನ ದಯೆ ನನ್ನ ಮೇಲಿರಲಿ. ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕಿದ ಒಂದು ಮಾತು ನಾನು ಕ್ಷಮ ಕೇಳಬೇಕು. ಆಗಲಿ, ನನ್ನ ಪತಿದೇವರ ಹತ್ತಿರ ಆದ್ರೂ ಹೋಗುವೆ. ನಮ ನಮ ಪತಿದೇವರೇ, ಇದು ಒಂದು ಮಾತು ಕ್ಷಮಿಸು ಸ್ವಾಮಿ.
1: ಎನ್ನ ಪವಿತ್ರವಾದ ಪಾದವನ್ನು ಮುಟ್ಟಿ ಯಾವ ಪಾಪಕ್ಕೆ ಗುರಿಯಾಗಬೇಕೆಂದರೆ ಸುಜ್ಞಾನಿತ್ರ ನೀನು ಅಜ್ಞಾನಿಯಾಗಿ ಕುಳಿತರೆ ಮುಂದಿನ ಆಲೋಚನೆಯನ್ನು ನಾನೇನು ಹೇಳಲಿ? ಸತ್ಯ ಹಿಂಸೆಗಳು ಮಾನವನ ದಾರಿಯ ಸತ್ಯವ ದೇವರು ಸತ್ಯ ಎಂಬ ತಂತ್ರ ನಡೆಯಬೇಕಾದ ಶಾಂತಿ ಎಂಬ ಕೋರನ್ನು ಆಧಾರವನ್ನಾಗಿ ಹಿಡಿದು ಸುಖ ಬಂದಾಗ ಹಿಕ್ಕುವುದು, ದುಃಖ ಬಂದಾಗ ಕುಗ್ಗುವುದು, ಇದು ಅಜ್ಞಾನಿಗಳ ಲಕ್ಷಣ. ಅಜ್ಞಾನಿತ್ರ ಶಾಂತಿ ಮುಳುಗಿದ ಬಳಿಕ ನನ್ನ ಆತ್ಮ ನನಗೇನು ಪ್ರಯೋಜನ? ಮತ್ತೆ ನಮಗೆ ಐದು ಸಲಿಗೆ ನೀರೆರೆದರೆ ಆ ನೀರು ಹೇಗೆ ಕೆಳಗಿರುವುದು? ಹಾಗೆ ನಿನ್ನ ಈ ಮೂಡಿಕೆ ಬುದ್ಧಿ ಮೇಲೆ ಜ್ಞಾನಿನ ನೀರೆರೆದರೆ ದಾರಣಾಗಬಹುದೇನೇ? ಭ್ರಷ್ಟ ಮುಂದೆ ಬಿಡುವ ಬಿಡುವೆ ನಿನ್ನ ಮಂತ್ರಿಕ ಮಂತ್ರವನ್ನು. ಎನ್ನ ಹೋಮಕ್ಕೆ ಸಿದ್ಧವಾದ ಪೂಜಾ ಸಾಮಗ್ರಿಗಳನ್ನೆಲ್ಲ ಹತ್ತು ಹಕ್ಕಿಗಳ ಪಾಲ ಮಾಡಿದೆ. ಎನ್ನ ಪೂಜೆಯ ಫಲವನ್ನೆಲ್ಲ ನಿಷ್ಫಲ ಮಾಡಿಬಿಟ್ಟಿ. ಎಲ್ಲ ಮಗು ಭಾಗ್ಯವ?
2: ಏನು ತಂದೆಯವರೇ?
1: ಏನ ಮಗು, ನಿನ್ನ ತಾಯಿ ಮನ ಸ್ಥಿರವಾಗಿ ಉಳಿಲಿಲ್ಲ, ಹಾಗೆ ಎಂದು ವಚನವೂ ಬರುತ್ತಿರಲಿಲ್ಲ. ಈ ನಿನ್ನ ತಾಯಿ ಮುಖವನ್ನು ನೋಡಲಾರೆ, ಬೆಟ್ಟದಲ್ಲಿ ಹೋದ ನಿನ್ನ ತಾಯಿನ ಕಡೆ ಸುಟ್ಟಾಗಿರುವುದು ನಾಗಮಗು. ಹೇಳಿಗಳಿರ ಏನು ಮಾಡಲಿ? ನಿಮ್ಮನ್ನು ಸುಟ್ಟು ಭಸ್ಮವಾಗಲಿ, ನಿನ್ನನ್ನು ಏನು ಮಾಡಲಿ? ಈಗ ಕಡಿಯಲೋ ಸುಡಲೋ ಅಥವಾ ಕರಗಿಸಿದ ಕರ್ರನೆ ಕೊರೆಯಲು ಅಥವಾ ನಿನ್ನ ಹೃದಯವನ್ನೇ ಸರ್ರನೆ ಸೀಳೆ ಹಾಕಲು ಏನು ಮಾಡಲಿ ನಿನ್ನನ್ನೀಗ? ನಿನ್ನ ಮೈಯಲ್ಲಿ ಮಹಾ ಕೆಟ್ಟ ಹೊರಟಿದ್ದೀನಿ.

ನನ್ನ ಪತಿದೇವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೆ ಕರುಣ ಬರಲಿಲ್ಲ. ಚೀ ಭ್ರಷ್ಟ ಮುಂಡೆ, ಏನು ರೇಣುಕ, ನಿನ್ನನ್ನು ಏನು ಮಾಡಲಿ? ಕಡಲು ಸುಡಲು ಅಥವಾ ಕರಗಸದಿಂದ ಕರ್ರನ್ನು ಕರೆಯಲು ನಿನ್ನ ಹೃದಯವನ್ನ ಸರ್ರನ್ನ ಸೀಳಿ ಹಾಕಲ ಪರಮಾತ್ಮ. ಈಗ ನನ್ನ ಮೈಲಿ ಮಾರೋಗಿರುವುದು ಆಗಲಿ. ನನ್ನ ಪತಿದೇವರ ದಯದಿಂದ ನಾನು ಎಲ್ಲಾದ್ರೂ ಹೋಗಿ ಈ ನನ್ನ ಮೈಲಿರುವಂತ ರೋಗವನ್ನು ನಾನು ನಿವಾರಣೆಗೆ ಬರುತ್ತೇನೆ ಸ್ವಾಮಿ.

0: ಏನ ತಂದೆಯವರೇ, ನನ್ನ ಪತಿದೇವರ ಪೂಜೆಗೆ ಸೆರಪಿನ ಸಿಂಬಿಯನ್ನು ಮಾಡಿ ಉಸಿಗಿನ ಕೊಡವನ್ನು ಮಾಡಿ ನಾನು ನದಿಗೆ ಹೋಗಿ ನೀರ ತೆಗೆದುಕೊಂಡು ಬರುವ ಸಮಯದಲ್ಲಿ ಚಿತ್ರ ಗಾಂಧರ್ ಎಂಬ ರಾಜ ತನ್ನ ಪತ್ನಿಯರು ಕೂಡ ಜಲಕ್ರೀಡೆಗಳನ್ನು ಆಡುವ ಸಮಯದಲ್ಲಿ ಮನಸ್ಸತ್ತು ಕ್ಷಣ ಮಾತ್ರ ನಿಂತುಕೊಂಡಾಗ ಉಸುಗಿನ ಕೊಡ ಒಡೆದು ಹೋಯ್ತು. ಆದೇ ಶೇಷನ ಹರಿದು ಹೋದರು, ಪುನಃ ಉಸುಕಿನ ಕೊಡ ಆಗಲಿಲ್ಲ. ಆದೇ ಶೇಷನ ನನ್ನ ಕೈಗೆ ಸಿಗಲಿಲ್ಲ. ನನ್ನ ಪತಿದೇವರ ಹತ್ತಿರ ಬಂದು ಅವರ ಪಾದಕ್ಕೆ ಕ್ಷಮೆ ಕೇಳಿದ್ರೆ ಅವರನ್ನು ನಂಬಲಿಲ್ಲ. ಚೀ ಭ್ರಷ್ಟ ಮುಂಡೆ, ಏನರು ಹೇಳುಕ, ನಿನ್ನ ಮೈಲಿ ಕೆಟ್ಟ ಮಾರು ಒಡೆದು ಶ್ರಾಪ ಕೊಟ್ಟಿದ್ದಾರೆ ತಂದೆಯವರೇ. ಆದ ಕಾರಣ ಇಂಥ ಘೋರ ಕಾಂತರ ತಿರುಗುತ್ತಾ ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ.
1: ಮೇಲೆ ಮಳೆ ಸುರುತ್ತಿರೋದು ಬೇಗನೆ ಒಳಗಬಾರಮ್ಮ ತಾಯಿ.
0: ಏನು ತಂದೆಯವರೇ, ನನ್ನ ಮೈಯಲ್ಲಿ ಕೀವ ನೆತ್ರ ಸುರುತ್ತಿರುವುದು ಹೇಗೆ ಬರಲಿ ತಂದೆಯವರೇ ನಿನ್ನ ಮನೆಯಲ್ಲಿ?
1: ಏನಮ್ಮ ಇಂತ ಕೀವ ರಕ್ತಕ್ಕೆ ಹೆಸು ಮಗನ ನಾನಲ್ಲ, ಬೇಗನೆ ಒಳಗಬಾರಮ್ಮ. ನಿನ್ನ ಮೈಯಲ್ಲಿದ್ದಂತ ರೋಗ ಉದ್ದಾರ ಮಾಡಿ ಕಳಿಸ್ತೀನಿ ಮಾತಾ.
0: ಆಗಲಿ ತಂದೆಯವರೇ,

0: ಪರಮಾತ್ಮ ಇದೇನು ವಿಚಿತ್ರ, ಏನು ತಂದೆವರೇ?
1: ಏನಮ್ಮ
0: ಈ ನಿನ್ನ ಭಕ್ತಿಯನ್ನು ನೋಡಿ ನಾನು ಧನ್ಯ ಧನ್ಯಳಾದಂತಂದೇವ್ರಿ. ಈ ಅಕ್ಕೈ ಜೋಗ ಅನ್ನುವಂತ ಕೀರ್ತಿ ಈ ನಾಡಿ ನಾಡಿನಲ್ಲಿ ಸಾರುತ್ತಿರಲಿ. ತಂದೆವರೇ,
1: ಏನಮ್ಮ
0: ನಾನು ನಿನಗೆ ಹೋಗಿ ಬರ್ತೀನಿ, ಆಶೀರ್ವಾದ ದಯಪಾಲಿಸ್ರಿ ತಂದೆವ್ರಿ.
1: ನಿಮಗೆ ಜಯವಾಗಲಿ ಮತ್ತಾಯಿ, ಹೋಗಿ ಬಾ.
0: ಆಗಲಿ ತಂದೆವ್ರಿ.
1: ಅಕ್ಕಯ್ಯ ಜೋಗ.

0: ನನ್ನ ಪತಿದೇವರ ದಯದಿಂದ ನನ್ನ ಮೈಲಿರುವಂತ ರೋಗನು ನಿವಾರಣೆ ಆಗಿರುವುದು. ಆಗಲಿ, ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕೆ ಕ್ಷಮ ಕೇಳಬೇಕು. ನಮ್ಮ ನಮ್ಮ ಪತಿದೇವರೇ, ತಮ್ಮ ಪಾದಕ್ಕೆ ವಂದನೆಗಳು.
1: ಶ್ರೀಗಳೇ, ಎಂದ ಈ ಪವಿತ್ರವಾದ ಆಶ್ರಮದಲ್ಲಿ ಕಾಲಿಟ್ಟು ಮತ್ತಾವ ಪಾಪಕ್ಕೆ ನೀನು ಗುರಿಯಾಗಬೇಕೆಂದ್ರೆ ಏನು ಹೇಳುಕ?
0: ಏನು ಪತಿದೇವರೇ,
1: ನೀನು ಅಲ್ಲದ ಕಾರ್ಯವನ್ನು ಮಾಡಿ ನಿನ್ನ ಕಾಲವೇ ನೀನೇ ಕಲ್ಲಾಕಿಕೊಂಡ್ರೆ ಮುಂದಿನ ಆಲೋಚನೆ ನಾನೇನು ಹೇಳಲಿ? ನಿನ್ನ ರೋಗಿ ಎಲ್ಲಿ ಮಾಡಿದ ಅಲ್ಲಿ ನನ್ನನ್ನು ಮುಟ್ಟಬೇಡ.
0: ಪತಿದೇವರೇ, ತಾವು ಹೀಗಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ಹೇಳುಕ?
0: ಏನು ಪತಿದೇವರೇ,
1: ಕೊಬ್ಬಿದ ಕಬ್ಬನ್ನು ಕಡಿದು ಕಾಣದಲ್ಲಿ ನೋಡಿ ಹಿಂಡಿ ಇಪ್ಪಾಗ ಪರ್ಯಂತ ನುರಿಸಿದ್ರು ತನ್ನ ಗುಣವನ್ನು ಬಿಡಲಿಲ್ಲ. ಮುಂದೆ ಪಾಕುಳಂತ ಸಕ್ಕರೆ ಆಗೋದು. ಏನು ಹೇಳುಕ?
0: ಏನು ಪತಿದೇವರೇ,
1: ಬಂಗಾರವನ್ನು ಬೆಂಕಿಲಿ ಹಾಕಿದರೆ ಏನು ತಿನ್ನುವುದು? ಗದೆ ಉಳ್ಳಂತ ಒಡೆ ವಸ್ತುವಾಗುವುದು. ಏನು ರೇಣುಕ?
0: ಏನು ಪತಿದೇವರೇ,
1: ನಿಮ್ಮಲ್ಲಿ ಆಸೆ ಎಂಬ ಅಹಂಕಾರ ತುಂಬಿದ್ರೆ ನಾನೇಕೆ ನಿನಗೆ ಅನ್ಯಾಯ ಮಾಡಬೇಕು? ಏನು ರೇಣುಕ
0: ಪತಿದೇವರೇ,
1: ನಿನ್ನ ರೋಗಿ ಎಲ್ಲಿಂದ ಹೋಗು ಅಲ್ಲಿಗೂ ನನ್ನನ್ನು ಮುಟ್ಟಬೇಡ.
0: ತಾವು ಈಗಂದರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ರೇಣುಕ?
0: ಏನು ಪತಿದೇವರೇ,
1: ಹೆಣ್ಣು ಮಕ್ಕಳಂದ್ರೆ ಹೇಗಿರಬೇಕು?
0: ಹೇಗಿರಬೇಕು ಪತಿದೇವರೇ,
1: ಕಾರ್ಯದಲ್ಲಿ ಮಂತ್ರಿ ಅಂತಿರಬೇಕು, ಮನೆಯಲ್ಲಿ ದಾಸಿ ಅಂತಿರಬೇಕು, ಊಟ ಮಾಡಿಸುವುದರಲ್ಲಿ ತಾಯಿ ಸಮಾನಾಗಿರಬೇಕು, ಪ್ರೇಮದಲ್ಲಿ ಗಂಡನಿತ್ಯ ಅಂತಿರಬೇಕು, ಸಮಯ ಬಂದಾಗ ಧೈರ್ಯಶಾಲಿಯಾಗಿರಬೇಕು. ಇಂತ ಹೆಣ್ಣು ಮಕ್ಕಳಿದ್ದು ಅವರು ಕೈಲಾಸವಾಗುವುದು. ಏನು ರೇಣುಕ?
0: ಏನು ಪತಿದೇವರೇ,
1: ನಿನ್ನ ರೋಗಿ ಎಲ್ಲಿ ನಿವಾರಣೆಗೆ ಹೋಗು ಅಲ್ಲಿಗೆ ನನ್ನನ್ನು ಮುಟ್ಟಬೇಡ.
0: ಪತಿದೇವರೇ, ಹೆಣ್ಣು ಮಕ್ಕಳಿಗೆ ತವರ ಮನೆ ಎಲ್ಲಿವರೆಗೆ ರೀ? 12 ವರ್ಷದವರೆಗೆ ತವರ ಮನೆ, 12 ವರ್ಷ ಮೀರಿದ ನಂತರ ಕೊರಳಿಗೆ ಮಾಂಗಲ್ಯ ಸೂತ್ರ ಧಾರಣ ಆದ ಮೇಲೆ ತಂದೆ ಇಲ್ಲ, ತಾಯಿ ಇಲ್ಲ, ಗಂಡನ ಹೊರತೇ ದೇವರಿಲ್ಲ. ಪತಿದೇವರೇ, ತಾವು ಹೀಗಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ರೇಣುಕ?
0: ಏನು ಪತಿದೇವರೇ,
1: ಹೆಣ್ಣು ಕೆಟ್ಟರೆ ತವರು ಮನೆ, ಹೊಂದು ಕೆಟ್ಟರೆ ಅಕ್ಕ ಸಾಲಿಗೆ ಮನೆ. ನೀನು ಬೇಕಾದ ಕಡೆ ನಾನೇನು ಮಾಡಲಿ?
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಪತಿದೇವರಿಗೆ ಅಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಣವೆಯಲ್ಲಿ ಒಂದು ಗಿಡ ರಕ್ಷೆಯಾಗಿ ಹುಟ್ಟಿದ್ರೆ ಅದರ ಕೆಳಗೆ ಕೂತು 4-6 ಮಂದಿ ಸಂತೋಷ ಪಡೀತಿದ್ದರು. ಅದಕ್ಕಿಂತ ಹೀನವತ್ತು ಎನ್ನ ಹೆಣ್ಣಿನ ಜನ್ಮ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಣವೆಯಲ್ಲಿ ಒಂದು ಮಣ್ಣಾಗಿ ಹುಟ್ಟಿದ್ರೆ ಸಾವಿರ ಸತ್ಪುರುಷರ ಪಾದ ಧೂಳಿಯಿಂದ ಪಾವನಾಗ್ತಿತ್ತು ಎನ್ನ ಹೆಣ್ಣಿನ ಜನ್ಮ. ನನ್ನ ಪತಿದೇವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೆ ಕರುಣ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಶಿವಶಿವ ಶಂಕರ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಣವೆಯಲ್ಲಿ ಒಂದು ನದಿಯಾಗಿ ಹುಟ್ಟಿದರೆ ಆ ನದಿ ಒಳಗೆ ನೀರ ಕುಡಿದಂತ ಜನರು ಎಷ್ಟು ಸಂತೋಷ ಪಡೆಯುತ್ತಿದ್ದರು. ಅದಕ್ಕಿಂತ ಹೀನ ಮತ್ತು ಎನ್ನ ಹೆಣ್ಣಿನ ಜನ್ಮ. ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಣವೆಯಲ್ಲಿ ಒಂದು ಕಲ್ಲಾಗಿ ಹುಟ್ಟಿದರೆ ಆ ಕಲ್ಲು ಗುಡಿ ಗುಂಡಾರವಾಗುತ್ತಿತ್ತು. ಅದಕ್ಕಿಂತ ಹೀನ ಮತ್ತು ಎನ್ನ ಹೆಣ್ಣಿನ ಜನ್ಮ. ಇರಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿಂದ ಏ ನನ್ನ ಮೇಲಿರಲಿ. ಈ ನನ್ನ ಪತಿದೇವರು ಹೀಗಂದರೆ ನಾನು ಇದೇ ಗೋರಕಾಂತರ ತಿರುಗುತ್ತಾ ಎಲ್ಲಾದರೂ ಕಾಲಹರಣಗಳೇಬೇಕು. ಇದೇ ಗುಡ್ಡಗವರ ತಿರುಗುತ್ತಾ ನಾನು ಎಲ್ಲಾದರೂ ಹೋಗುವೆ.

0: ಶಂಕರ ಪರಮಾತ್ಮ ಆಗಲಿ, ನನ್ನ ಪತಿದೇವರ ದಯದಿಂದ ನಾನು ಇದೇ ಘೋರ ಕಾಂತರ ತಿರುಗುತ್ತಾ ಎಲ್ಲಾದ್ರೂ ಕಾಲಹರಣಗಳಿಯಬೇಕು. ಇದೇ ಗುಡ್ಡಗ ಮರ ತಿರುಗುತ್ತಾ ನಾನು ಎಲ್ಲಾದ್ರೂ ಹೋಗುವೆ.
1: ಏ ತಂಗಿ,
2: ಯಾಕವ
1: ಇಲ್ಲ ಬಗ್ಗೆ ಬಂಜ್ ಮಾಡಲ್ ತಂಗಿ, ಬಂಜನಾಳ ಕೆಡ್ಕೋಬೇಡ, ಸ್ವಂಟ್ರೋನಿಗೆ ಹೊಕ್ಕತಿ.
2: ಮತ್ ಹ್ಯಾಂಗ್ ಮಾಡ್ಲ ಏನೇನ
1: ದೂರ ಮ್ಯಾಗ ನಿಂದ್ರವ?
2: ದೂರ ಮ್ಯಾಗ ನಿಂದಿರ್ತೀನಿ.
1: ಯಾಕಂದ್ರೆ ಎಲ್ಲ ಮೂರ್ ಮಂದಿ ಮಕ್ಳು ಇದ್ರು, ಮೂರ್ ಮಂದಿ ಸತ್ತಾರ
2: ಸತ್ತಾರ.
1: ಈಗ ಬಂಜಿನ ಮಕ್ಳ ಇಲಕ್ಕಿಗೆ
2: ದೂರ ಮ್ಯಾಗ ನಿಂದಿರ್ತೀನಿ.
1: ದೂರ ಮ್ಯಾಗ ನಿಂತ್ಬಿಡವ ಬಾಲಕ್ಕ ಇಲ್ಲ ಅಂತ.

0: ತಂಗಿ.
1: ಯಾಕವ
0: ಬಂಜಿನಲ್ಲಿ ಕಡ್ಕೊಂಡೇನು?
1: ಅಯ್ಯ ದೂರ ಮ್ಯಾಗ ಅದು ಬಂದಿನ
0: ಕೆಡ್ಕೊಂಡು ನೋಡಿ ಕೊಡಿ ಕಚ್ಚಿ ಕಡಿ ಕಿಚ್ಚಿಗೆ ನೋಡಲಿ. ಹಾಗೇನು ಹುಚ್ಚಮಾಲಿ ಮಕ್ಕಳಾಗುದು ನೋವು ಸ್ವಂಟ ಮಾಡಿ ಹೋಗ ಒಟ್ಟು.
1: ಯಾಕೆ ಒಟ್ಟ ಆಗಂಗಿಲ್ಲ?
0: ಆಗುದಿಲ್ಲ, ಇವನ್ ಹೇಳಿ ಕೇಳ್ಕೊಂಡು ಸಣ್ಣ ಗುದಿನ ಕಟ್ಟಿ ಮುಕ್ಳಂಗ ಸ್ವಂಟ.
1: ಯಾಕೆ ಹೆಂಗ್ ಮಾಡಿ ಏನೇನು
0: ನಿನಗ ಆಗುದಿಲ್ಲ ನೋಡಿ ಹೆಂಗ್ ಮಾಡ್ತಿ?
1: ಅಲ್ಲ ಯಾಕೆ ನಾದ್ರು ಸಣ್ಣ ಕೇಂದ್ರ ಹೌದಲ್ಲ.
0: ಹೌದು,
1: ನಾ ಹೆಂಗಾರ ಮಾಡ್ತೀನಿ ಬಿಡು. ನೀನ್ ದೊಡ್ಡ ಬಸ್ ತಲ್ಲಿ ನಿಂತ ಹೆಂಗ ನೀನ
0: ನಂದ್ಯಾಕ ಚಿಂತೆ ಮಾಡ್ತೀಯ? ಕೋಡಿ ನಾನ್ ಮಂದಿಗೆ ಒಂದೊಂದು ಅಡಕ್ಕೇನೆ, ಯಾವಾಗ ಗಜ್ಜಿಗೆ ಅಡ್ಡ ಅಡಕ್ಕಿನ. ಹೌದು, ಯಾರು ಸುಲ್ಲಿ ಹಾಕಿದಿನ?
1: ಅಲ್ಲ ಯಾಕೆ ಎಟ್ರ ಉಚ್ಚಿದ್ಯ ನೀನು?
0: ಯಾಕೆ
1: ಒಂದ್ ಆಡಿದ್ರೆ ಕಸ್ಕಿ ತೊಕ್ಕದ ಎಡ್ಡ ಹೆಂಗ್ ಆಡ್ತೀನಿ ನೀನು?
0: ಎಡ್ಡ ಮಕ್ಕಳು ಆಡೋದು ಔಷಧ ಕೊಡ್ತಿಲ್ಲ
1: ಗೊತ್ತಿಲ್ಲ ನೀನು?
0: ಯವ್ವ ಅಂಗಡಿಯಾಗ ಇರ್ತಾವಲ್ಲ ಬಾಟ್ಲಿ 12 ಹಾಕಿದ್ ಹನ್ನೆರಡು ಮಕ್ಕಳು ಒಮ್ಮೆ ಹರಿತೀನಿ ನಾನು.
1: ಯವ್ವ ಏನ್
0: ಸತ್ರ ಬೇಕಾರ ಆರುಳಿತಾವ್ ಮೂರ್ ತಗೊಳಕ.
1: ನಾನು ಮೂರ್ ಇರ್ಲಿ ಅಳವ
0: ಇರ್ಲ ತಂಗಿ. ಇವ್ರ ಯಾರು ಕುತ್ತವ್ರು?
1: ಇಲ್ಲಿ ಯಾರ ಕುತ್ತಾರ ನೋಡ್ಯವ ನೀನೆ?
0: ಎಲ್ಲಮ್ಮ ತಾಯಿಯವ್ರು ಕುತ್ತಾರ ತಂಗಿ.
1: ಹೌದಕ್ಕ.
0: ಯಾಕ್ರಿ ತಾಯಿಯವ್ರ?
2: ಏನಮ್ಮ
0: ಇಲ್ಲೇ ಕೂತಿರಿ ತಾನು ಹಡದ
2: ನೋಡಮ್ಮ. ತಾಯಿ ನನಗೆ ಫಲಸಂತಾನವಿಲ್ಲ, ಸಾಕ್ಷಾತ್ ಸಮ್ಮನ ಹತ್ರ ಹೋಗಿ ಫಲಸಂತಾನ ಪಡೆದುಕೊಂಡು ಬರ್ತೀನಿ ಅಮ್ಮ. ತಾಯಿ
0: ಏನ್ರಿ ತಾಯಿಯವ್ರ
2: ಏನಮ್ಮ
0: ಫಲಸಂತಂತರ ಕಷ್ಟೂರ್ ಯಾಕೆ ಹೋಗ್ತೀರಿ? ರಗಡ ಬಾಳೆಹಣ್ಣ ನಿಂಬೆ ಹಣ್ಣ ಕೊಬ್ಬರಿ ಗಿಡ ನಾನಾ ತರದ ಪದಾರ್ಥ ಕಟ್ಟಿವಲ್ರಿ ತಾಯಿ.
2: ನೋಡಮ್ಮ ಫಲಸಂತಾನ ಬಂದ್ರೆ ಗುರುತಿಲ್ಲ.
0: ಇಲ್ಲ ತಾಯಿಯವ್ರ
2: ಆಗಲ್ಲಮ್ಮ, ನನ್ನ ಹೊಟ್ಟೆಲೆ ಮಕ್ಕಳಿಲ್ಲ, ನಾನು ಪರಮಾತ್ಮ ಮೇಲೆ ಹೋಗಿ ಮಕ್ಕಳ ಪಡೆದುಕೊಂಡು ಬರ್ತೀನಿ ಅಮ್ಮ. ತಾಯಿ
0: ಏನ್ ಹೊಟ್ಟೆ ಮಕ್ಕಳಿಲ್ರಿ
2: ಅಮ್ಮ? ಇಲ್ಲ
1: ಒಂದ್ ವಾರದಲ್ಲಿ ಏನ್ರಿ
0: ಸೋಮ ಅಯ್ಯವ?
2: ಏನಮ್ಮ ತಾಯಿ, ನಾನು ಗೊಡ್ಡಿನಂದರೆ ಗೊಡ್ಡಿನಲ್ಲ, ಬಂಜಿನಂದರೆ ಬಂಜಿನಲ್ಲ, ನನ್ನ ಹೊಟ್ಟೆಲೆ ಮೂರು ಮಂದಿ ಮಕ್ಕಳಿದ್ದಾರೆ ಮಾ ತಾಯಿ.
0: ಮೂರು ಮಂದಿ ಮಕ್ಕಳಿದ್ರು ಮತ್ತೆ ಮಕ್ಕಳ ತರ ಹೊಕ್ಕೆ ಕಾಲ ಮನೆಯ ಮಾತೆ ಅವನು ಅಕ್ಕ ತಂಗಿಂದ ಬರಕ್ಕೆ ಒಂದ ಆಗಿದ್ರು
1: ಕಟ್ ಮಾಡ್ತಿದ್ರು
0: ಆಪರೇಷನ್ ಹಾಕಿದ್ದಿಲ್ಲವ ಬೆಂಗಳೂರದಾಗ. ಅಲ್ರಿ ತಾಯಿಯವರ
2: ಏನಮ್ಮ
0: ಮೂರು ಮಂದಿ ಮಕ್ಕಳಿದ್ರು ಮತ್ತೆ ಮಕ್ಕಳ ತರ ಹೊಂಟಿರಿ?
2: ನೋಡಮ್ಮ ತಾಯಿ, ನನ್ನ ಮೂರು ಮಂದಿ ಮಕ್ಕಳು ತನ್ನ ತಂದೆ ವಚನ ಮೀರಿ ಸಲುವಾಗಿ ನನ್ನ ಮೂರು ಮಂದಿ ಮಕ್ಕಳ ಮೇಲೆ ನನ್ನ ಪತಿದೇವ ಜಮದಗ್ನಿ ಮುನೇಶ್ವರ ತನ್ನ ಉರಿಗಳ ನೇತ್ರ ತೆರೆದರ, ನನ್ನ ಮೂರು ಮಂದಿ ಮಕ್ಕಳು ಸುಟ್ಟು ಬಸ್ಲು
0: ಸುಟ್ಟು ಹೋಗ್ಯಾರ ತಾಯಿಯವರ.
2: ಏನಮ್ಮ ಅಲ್ಲ ಎಷ್ಟು ಹೇಳಿದ್ರೆ ನಾನು ಕೂಡ ಚೇಷ್ಟಾ ಮಾಡ್ತೀನಿ ಬಿಡಕ್ಕ. ನೀನು ಕಣ್ಣು

0: ಹೋಗೋಣ. ಯಾಕ
1: ಎಲ್ಲಮ್ಮ?
2: ಏನಮ್ಮ
1: ಹೇಳಮ್ಮ?
2: ಯಾಕಮ್ಮ ಕಣ್ಣ ಬಾಯಿ ಕೊಟ್ಟಿನ? ಅದಕ್ಕೆ ಏನ
1: ಯಾಕೆ ನನ್ನ ಕಣ್ಣ ಕೊಡಬೇಕು, ಕುರಿ ಕಣ್ಣ ಕೊಡಬೇಕು?
2: ಈಗ ನೋಡಮ್ಮ ತಾಯಿ, ಈ ಸದ್ಯಕ ನಿನ್ನ ಕಣ್ಣು ನಿನಗೆ ಕೊಟ್ಟಿದ್ದೀನಮ್ಮ, ಬೇಕಾದ್ರೆ ನಿನ್ನ ಕುರಿ ಕಣ್ಣ.
1: ಈಗ ನನ್ನ ಇಲ್ಲೇವ ಕಣ್ಣು?
2: ಹೌದಮ್ಮ.
1: ಏ ತಂಗಿ, ಏನ್ ಹುಚ್ಚೆಯವ, ಎಲ್ಲ ಮಗ ನಿಂದ ಹೇಳೋದು ಬೇಡ.
3: ಬೇಡವ
1: ಯಾಕಂದ್ರ ನಾನೇನಂತ ಗಣಸಿರಿ ಸೀರಿ ಉಡಿಸಿ ಕುಣಿಸಾಳಕ್ಕಿ.
3: ಹೌದಕ್ಕ.
1: ಅಕ್ಕಿನ ಮೇಮೆ ಯಾರಿಗೆ ತಿಳಿದ ತಂಗಿ?
3: ಯಾರಿಗೆ ತಿಳಿದಿಲ್ಲ.
1: ನಾನ್ ನಿನ್ನ ಯಾಗಡ ತಪ್ಪಲಿವ?
3: ಹ್ಯಾಂಗ್ ಮಾಡೋಣವ?
1: ಈಗ ತಾಯಿ ಎಲ್ಲಿ ಹೊಂಟಾರ?
3: ಎಲ್ಲಿ ಹೊಂಟ್ರ?
1: ಪರಮಾತ್ಮಲ್ಲಿ ಮಕ್ಕಳ ತರ ಹೊಂಟಾರ
3: ಹೊಂಟಾರ.
1: ಮಕ್ಕಳು ಹೆಂಗ್ ತರ್ತಾರ ಮರಿ ನೀತ್ ನೋಡೋಣ.
3: ದೂರ್ಮ್ಯಾಗ
1: ಮತ್ತೆ ಹಾದಿ
3: ಅಯ್ಯ ನಾಕೋ ಸಿಂಗಲ್ ಗಾಡಿ
1: ನಡಿಯವ. ದೂರ್ಮ್ಯಾಗ ನಿಂತ್ರು?
3: ದೂರ್ಮ್ಯಾಗ ನಿಂತ್ ನಾವು.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಕಾಣಿಸೋಕ ಮೇಲೆ ಮೂರ್ಛಳಾಗ ಮಾಮಗಳೇ.
1: ಏನು ತಂದೆವರೇ, ನಾನು ಕುಂದರಲ್ಲಿ ಬಂದಿಲ್ಲ, ನಿಂದ್ರಲ್ಲಿ ಬಂದಿಲ್ಲ, ನನ್ನ ತಂದೆ ಶಿವಾಸನ ಗದ್ದಿಗೆ ನಾನೇನು ಸುಖದಿಂದ ಬಂದಿಲ್ಲ ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆ,
0: ನಿನಗೆ ಬಂದ ಕಷ್ಟವನ್ನು ಏನು ಮುಂದೆ ಹೇಳಲಾರದೆ ಮತ್ತೆ ಯಾರು ಮುಂದೆ ಹೇಳಬೇಕಂದ್ರು?
1: ಹಾಗಾದ್ರೆ ಹೇಳುತ್ತೇನೆ, ಕೇಳು ತಂದೆಯವರೇ.
0: ಅದೇನಿರುವ ಚೆನ್ನಾಗಿ ಹೇಳು ಮಾಮಗಳೇ.
1: ಏನು ತಂದೆಯವರು?
0: ಏನಮ್ಮ,
1: ಬೀಸರು ಮನೆಗೆ ಬೀಸಲಿಕ್ಕೆ ಹೋದರೆ ಬಂಜಿ ಬರ್ತೆ ಅಂದು ಬಾಗಿಲು ಮುಚ್ಚಿದರು ತಂದೆಯವರೇ.
0: ಆಗಲಿಮ್ಮ,
1: ಕೊಟ್ಟರು ಮನೆಗೆ ಕೊಟ್ಟಲಿಕ್ಕೆ ಹೋದರೆ ಗೊಡ್ಡಿ

0: ತಂದೆಯವರೇ.
1: ಏನಮ್ಮ ಇದು ಅಲ್ಲದೆ?
0: ಏನು ತಂದೆಯವರೇ, ನನಗೆ ಕೊಟ್ಟ ಮಗನರ ಕೊಡು, ಕೋಳ ಮಗನರ ಕೊಡು, ಪೈಲೆ ಫಲಸಂತನ ಕೊಟ್ಟು ನನಗೆ ಶಾಂತಿ ಪಡಿಸು ತಂದೆಯವರೇ.
1: ಏನು ಮಾಮಗಳೇ?
0: ಏನು ತಂದೆಯವರೇ?
1: ನನಗೆ ಗೊಡ್ಡಿ ಮಂಜನವರು ಅವ್ರ ಯಾರ ಮಾಮಗಳೇ?
0: ಏನು ತಂದೆಯವರೇ? ಹಾದಿಮನಿ ಮಾತಂಗಿ ಜವಳಬಾಯಿ ಸತ್ಯವ ಮೇಲಿಪ್ಪರು ಕರೆಯವ, ಇವರು ಮೂರು ಮಂದಿ ಅಕ್ಕ ತಂಗಿ ನನಗೆ ನಿಂದೆ ಆಡಿದರು ತಂದೆಯವರೇ.
1: ಏನು ಮಾಮಗಳೇ?
0: ಏನು ತಂದೆಯವರು?
1: ನಿನಗೆ ಗೊಡ್ಡಿನಂದ್ರೆ ಏನೇನು ಗೊಡ್ಡಿನಲ್ಲ, ಬಂಜಿ ಅಂದ್ರೆ ಬಂಜಿನಲ್ಲ. ನಿನ್ನ ಹೊಟ್ಟೆಯಲ್ಲಿ ಮೂರು ಸಂತಾನಗಳು, ಇಲ್ಲದ ಸಂತಾನ ನಾನಿಲ್ಲಿ ತಂದು ಕೊಡ್ಲೆ ಮಾಮಗಳೇ. ಏನ ಮಾಮಗಳೇ?
0: ಏನು ತಂದೆಯವರೇ?
1: ನೀನು ಬಂದು ದಾರಿ ಹಿಡಿದು ತಿರುಗಿ ಮನೆಗೆ ಹೋಗ ಮಾಮಗಳೇ.
0: ಏನು ತಂದೆಯವರೇ?
1: ಏನಮ್ಮ,
0: ನೀನು ಫಲಸಂತನ ಕೊಟ್ರೆ ನಾನು ತಿರುಗಿ ಮನೆಗೆ ಹೋಗುತ್ತೇನೆ. ನೀನು ಫಲಸಂತನ ಕೊಡದಿದ್ದರೆ ಇಲ್ಲೇ ನನ್ನ ತಂದೆ ಶಿವಾಸನ ಗದ್ದೆಗೆ ತಲೆಯನ್ನು ಹೊಡೆದುಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧವಾಗಿರುವ ತಂದೆಯವರೇ.
1: ಓಹೋ, ಏನು ಹೊಟ್ಟ ಮಾರಿ ಅಲ್ಲಮ್ಮ, ನಾನು ಫಲಸಂತಾನ ಕೊಟ್ರೆ ತಿರುಗಿ ಮನೆಗೆ ಹೋಗಳಂತೆ, ಇಲ್ಲವಾದ್ರೆ ಇಲ್ಲಿ ನನ್ನ ಲಿಂಗಕ್ಕೆ ಹಣೆ ಹೊಡೆದುಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧಳಾಗಿರುಳು. ಓಹೋ, ಇರಲಿ, ನನ್ನಲ್ಲಿ ಇರುವುದು ಒಂದೇ ಒಂದು ಸಂತಾನ, ಅದು ಯಾವುದೆಂದರೆ ವೀರ ಪುರುಷರಾಮ. ಅದನ್ನಾದ್ರೂ ಕೊಟ್ಟು
0: ಆಗಲಿ ತಂದೆಯವರೇ, ಅದನ್ನಾದ್ರೂ ಕೊಟ್ಟು ನನ್ನ ಮೇಲೆ ದಯ ತೋರಿ ತಂದೆಯವರೇ.
1: ಆಗಲೇ ಮಾಮಗಳೇ.

0: ಯಾಕವ
1: ಏನ್ ಮಾಡಕತ್ತಿ ಮನೆಗೆ ತಂದ?
0: ಏನ್ ತಂದ ಕೇಳ್ದಾನ
1: ತಂಗಿ?
0: ಓಯವ
1: ಬಾರವ ಇಲ್ಲಿ.
0: ಯಾಕ
1: ಇಲ್ಲಿ ಆದಿಶಕ್ತಿ ನನ್ಕೊಂಡು ಬಾಳೆ ತನಗ ಮಾತಾಡ್ಲಕತ್ತಾರ?
0: ಇವ ಬಾಳ ಚಲೋ ಆಯ್ತು ನೋಡ.
1: ಹಿರಿಗುಡ್ಡಕ್ ಹೋಗಿ,
0: ಹಿರಿಗುಡ್ಡಕ್ ಹೋಗಿ
1: ಮಾತಾಯವ್ರಿಗೆ ಭೇಟಿ ಆಗಿ,
0: ಆ ಮಾತಾಯವ್ರಿಗೆ ಭೇಟಿ ಆಗಿ
1: ಬಾಣೆತನ ಆಗಿದತ್ವ ಇಲ್ಲ?
0: ಬಾಣೆತನ ಆಗಿದತ್ವ ಇಲ್ಲ
1: ನೋಡ್ಕೊಂಬಾ ತಂಗಿ,
0: ನೋಡ್ಕೊಂಬಾ
1: ಮಿಸ್ಯವ.
0: ಇವ ನನಗ ಹೇಳಿದೆ, ಏ ಅಕ್ಕ ನಾ ಸಣ್ಣಕ್ಕಿ.
1: ಹೌದು,
0: ಇವ ದೂರವ್ರ ದಾರಿ, ನನಗ ಅಲ್ಲಿ ತನಕ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡ್ ಬರೋದು ಆಗಲ್ವ? ನೀನೇ ಹೋಗಿ ಬಾ.
1: ನೀ ಸಣ್ಣಕ್ಕ ತಂಗಿ?
0: ಅಯ್ಯ ಸಣ್ಣಕ್ಕೆ ಅಲ್ಲನ,
1: ಮಳಕಲ್ ಮಠ ಮೀಸಿ ಬಂದವಲ್ಲ ಅಯ್ಯವ.
0: ಅಯ್ಯ ನಿನ್ನ ಕೊಡಿ, ನಾ ಅಪ್ಪನ ಹೊತ್ತಿನಿ ಬಂದವು.
1: ಬೇಸ್ ಹೋತಿವ, ಈಗ ನಾನೇ ಹೋಗಿ ಬರ್ಲೆ?
0: ಹೋಗ್ಬೇ ಅಕ್ಕ.
1: ಹ್ಯಾಂಗ ಹೋಗ್ಬೇಕು ತಂಗಿ?
0: ಒಳ್ಳೆ ಭಕ್ತಿಲಿಂದ.
1: ಭಕ್ತಿ ಅಂದ್ರೆ ಹೆಂಗ?
0: ಅದು ಗೊತ್ತಿಲ್ಲ.
1: ಇಲ್ಲ ತಂಗಿ.
0: ಇವಾ ಬಾಳಿ ಬಲಕ,
1: ಬಾಳಿ ಬಲಕ
0: ನಿಂಬಿ ಅಡಕ,
1: ನಿಂಬಿ ಅಡಕ
0: ನಾಗ ಸಂಪಿಗೆ ಮುಂದೆ ಮಾಡಿಕೊಂಡು ಆ ತಾಯಿ ನಾಮಸ್ಮರಣೆ ಮಾಡ್ಕೊಂಡು ಹೋಗಿ ಬರುವ.
1: ಹೋಗಿ ಬರ್ಲಿ ತಂಗಿ?
0: ಹೋಗ್ಬೇಕ.
1: ಹಾ.

0: ನಾನು ಆದಿಶಕ್ತಿ ರಣಕರೆದ ಮಾತಾಡಿ
1: ಇಲ್ಲೇ ಕೂತಿನ ಹಡದ ಆರಿಣದಾಗ
0: ಏನಮ್ಮ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಈ ಚಪ್ಪನ್ನಾಡು ಭಕ್ತರು ನಡೆಸುತ್ತ ಬರೋದ್ರಾಗ ಈ ಆರಣದಲ್ಲಿ ರಜಶೀಲಿ ಆಗಿದ್ದೇನಮ್ಮ.
1: ಇವ ರಜಶೀಲಿ ಅಂದ್ರೆ ಏನ್ರಿ
0: ಅಮ್ಮ? ಬಾಣತನಾಗಿರ್ಬೋದು.
1: ಇವ ಬಾಣತನ ಗುರುತಾಗಲ್ಲ ನಾನು ಹಡದ.
0: ಅಮ್ಮ ಹೊಡೆದಿನ್ ನೋಡವ.
1: ಇವ ಬೇಷ್ ಹಡದೆ ಇವ
0: ನೋಡಮ್ಮ ಅಲ್ಲಿಂದ ಇಲ್ಲಿ ತನಕ ಬಂದಿಂದ ಬಳಕ ನನ್ನ ಕಂದಗ ನಾಕ್ ಸರಿ ನೀರ್ ಹಾಕಿ ನಿನ್ನ ಮನೆಗೆ ಹೋಗವ.
1: ಹಣಿ ಏನು ಬಡ್ಕೊಳ್ಳ ನನ್ನ ಹಡದ?
0: ಯಾಕಮ್ಮ
1: ನಾನು ಹುಟ್ಟ ಹಡದಿನಿ ಹಿಂಗೇನೆ ಮೊದಲೇ ದವಾಡಿ ಗೋಟ್ರಾಂಡಿ ನಾನು ಕೂಸಿಗೆ ನೀರ್ ಹಾಕೋ ಪದ್ಧತಿ ನನ್ನ ಗುರುತೈತಿ ನನಗೆ ನೀಗ್ಲಾರು ಮಾತ್ಯವ.
0: ಅಮ್ಮ ನಿನ್ ನೀಗಲ್ಲ ಅದ್ರ ಮತ್ತೆ ಹಾಕ್ಬೇಕು ನೀರ
1: ಆಗೋದಿಲ್ಲ ಕಣ ತೆಗಿತೀರೇನ್ರಿ? ಏನು ಇವ ಬಲೆ ಸಿಕ್ನಲ್ಲ ಬಲೆಯಾಗ ಇವ
0: ಏನಮ್ಮ
1: ಕಣ ತೆಗಿಬೇಡ ನನ್ನ ಮನೆಯಾಗ ಹನ್ನೆರಡು ಮಂದಿ ಸ್ವಸ್ಥ ಇರದ್ರೆ ಕರೆಸ್ತೇನ್ರಿ.
0: ಅಲ್ಲ ನಿನ್ನ ಮನೆಯಾಗ ಹನ್ನೆರಡು ಮಂದಿ ಸ್ವಸ್ಥ ಇರ್ತಾರ?
1: ಮನೆ ಮೂರು ಮಂದಿ ಸತ್ತಾರಿ, ಒಂಬತ್ತು ಮಂದಿ ಅದಾರ್ರಿ.
0: ಹಾಗಾದ್ರೆ ಒಂಬತ್ತು ಮಂದಿ ಹೆಸರು ಏನವ?
1: ಅವ್ರ ಹೆಸರು ತೋಣೆ ಮಾಡಕ್ಕೆ ಬೀಗ ತಂದ್ಕೊಳ್ಳಕ್ ಬಂದೇನ?
0: ಹಾಗಲ್ಲಮ್ಮ ನಿನ್ನ ಸ್ವಸ್ಥರ ಹೆಸರು ಹೇಳವ.
1: ಹೇಳ್ತೀನಿ ನೋಡ್ರಿ.
0: ಹೇಳಮ್ಮ.
1: ಹಾಲವ್ರಿ?
0: ಹಾಲವ.
1: ಸಕ್ರೆವ?
0: ಸಕ್ರೆವ.
1: ಕಪ್ಪನೆ ತಗೊಂಡವ್ರ ಪತ್ತೆವ್ರಿ ಆಕಿ?
0: ಅಲ್ಲ ಇನ್ನ ಆರು ಮಂದಿ.
1: ಇನ್ನ ಆರು ಮಂದಿ ಏನ್ರಿ?
0: ಹೌದಮ್ಮ.
1: ಹೆಚ್ಚುಗಳನ್ನ ಪಿರವ
0: ಪಿರವ
1: ಸುಮ್ಮಳ ಸೋರವ
0: ಸೋರವ
1: ಬಗಡಬಾಯಿ ಭಾಗವ
0: ನೋಡಮ್ಮ ಇನ್ನ ಮೂರು ಮಂದಿ.
1: ಏನು ಕೆಲವಮ್ಮ?
0: ಆಗ್ಲಿ ಅಮ್ಮ ಅವ್ರು ಮೂರು ಮಂದಿ ಹೇಳ್ಬಿಡವ.
1: ಹೋಗ ನಮ್ಮವ ಹೋಗ.
0: ಅಮ್ಮ ಯಾಕೆ
1: ಹೇಳ್ತೀನವ ಕಣ ತೆಗಿಬೇಡ.
0: ಹೇಳಮ್ಮ.
1: ಹಾದಿ ಮನಿ ಮಾತಂಗಿ
0: ಹಾದಿ ಮನಿ ಮಾತಂಗಿ
1: ಜೋಗಳ ಸತ್ಯವ
0: ಜೋಗಳ ಸತ್ಯವ
1: ಮೇಲಪ್ಪರ ಕರೆಯವ ನೋಡ್ರಿ.
0: ಏನಮ್ಮ ತಾಯಿ?
1: ಓಯ್ಯವ
0: ಹಾದಿ ಮನಿ ಮಾತಂಗಿ ಜೋಗಳ ಸತ್ಯವ ಮೇಲಪ್ಪರ ಕರೆಯವ. ಇವ್ರು ಮೂರು ಮಂದಿ ಆದ್ರ ಕರ್ಸಮ್ಮ.
1: ಇವ್ ಉಳದವ್ರ ಆರು ಮಂದಿ ಏನ್ ಮಾಡೋದು
0: ನೋಡು. ಇವ್ರ ಆರು ಮಂದಿ ನಿನ್ನವ್ರ ಇದ್ದಾರ, ಅವ್ರ ಮೂರು ಮಂದಿ ನನ್ನವ್ರ ಇದ್ದಾರ.
1: ಆರು ಮಂದಿ ನನ್ನವ್ರೆ? ಬೆಂಕಿ ಹಚ್ಚ ಅವ್ರ ಜಗಳ ಹಾಕಿ.
0: ಯಾಕೆ
1: ನನ್ನ ಇಲ್ಲ ಆ ಮಂದಿ ತಗೊಂಡು ಮೈರಾರ ಕೊಲೆ ಒಂದ್ ಹೊಟ್ಟಿ ಸಲ ತಿಕ್ಕ ದೇಶ ತಿರುಗ್ತೇನೆ. ಇಲ್ಲೇನ ಮಸೂನಿ ಕ್ಯಾಸೆಟ್ ಮಾಮ ಕೊಟ್ಟ ಹಾಕಿನ ಆರು ಮಂದಿನ.
0: ಇರ್ಲಿಮ್ಮ ಈಗ ಅವ್ರ ಮೂರು ಮಂದಿ ಕರ್ಸವ.
1: ಕರ್ಸಲ್ರಿ ತಾಯಿಯವ್ರ
0: ಕರ್ಸ.
1: ಏ ಹಾದಿ ಮನಿ ಮಾತಂಗಿ
2: ಅಯ್ಯ ಕರ್ದೇನವಾ?
1: ಅದಾಳ್ರಿ ಆ ಮೀಶೇಕ್ ನಮ್ ತಂಗಿ ಇದಾಳ್ರಿ.
0: ಹಾಗಾದ್ರೆ ಕರ್ಸಮ್ಮ.
1: ಏನ್ ಮಾಡಕತ್ತಿವ ಮನ್ಯಾಗ?
2: ಏನ್ ದಂದ ಕೇಳ್ದನವಾ? ಅಯ್ಯ ಗಂಡಗ್ ಬಲಿ ಕೊಟ್ನವಾ?
1: ಕೆಟ್ಟಿಲ್ಲ ಹುಡುಗಿ ಹಿಂಗಾಕ ನೋಡ್ರಿ. ಯಾಕಂದ್ರೆ ಗಂಡನ ಕೈ ಮಲಿ ಕೊಟ್ಟಳತ್ತ ಗಂಡಗ ದಾರು ಕುಡಿ ಚಟ ಐತಿ. ಮಲಿ ಬತ್ತಿಡು ದಾರು ಕುಡಿತೈತಿ. ಇದು ಒಂದು ಮಲಿ ತುಡ್ಬಾಗಿರಿ ಹೋಗ್ತೈತಿ. ಕೊಡಬೇಡ ಅವನ ಕೈಯಾಗ ಮಲಿ.
2: ಅಯ್ಯ ಮಗಳ ಮನೆ ಕೊಟ್ಟನ ಯಾಕೆ ಕುಡ್ಲಾಕತ್ತಾನ?
1: ಮಲಿ ಕುಡ್ಸಕತ್ತೀಯ? ಬೇಸ್ ಕಂಡು ಹಿಡಿದೇವ. ಸರ್ಕಾರದವ್ರು ಅಪ್ರೆಷನ್ ಮಾಡೋದ್ ಕಂಡು ಹಿಡಿದಲ್ಲ, ನೀ ಗಂಡ ಮಲಿ ಕುಡ್ಸೋದ್ ಕಂಡು ಹಿಡಿದೇನ? ಹಡದ ಮೂರ್ದಿಂದ ಗಂಡ ಮಲಿ ಕುಡಿದ್ರು ಕೂಸಿ ಹಂಗ ಉಳಿತಾವ್ರಿ. ಶಟ ದೊಕ್ಕವು ಎಳಿ ಕೂಸು ಮಲಿ ಹಿಡಿಯಂಗಿಲ್ಲ. ಅವ ಬಗಲ ಕುಚ್ಚಿ ಕುಡ್ದು ಬಿಡ್ತಾನ, ಕೂಸು ಸಾತ್ ಬಿಡ್ತತಿ. ಒಯ್ದು ಮುಚ್ಚಿ ಬರ್ತಾರ್ರಿ, ಅವ್ರ ನಾಟಕ ಮಾಡ್ತಾರ ನೋಡ್ರಿ. ಯಾಕ ಯಾಕ ಕೂಸಿಗೆ ಏನಾಗಿತ್ತು ಅದ್ ಕೇಳುದಿಟ್ಟಿದ್ದಡ? ಏನು ಮಾಡ್ಲಿ ತಂಗಿ, ನನ್ನ ಮಗ ಸತ್ತು ಆದನೆವ್ವ, ನನ್ನ ಮಗನೇ ಲೋಡಕ್ಕೆಲೆವ್ವ, ನನ್ನ ಹಾಟ್ಯಂದೇವ್ರ ಕಲ್ಲಾದನೆವ್ವ. ಏ ನಿನ್ ಮಿಸಿಯಾಗ ಮಣ್ಣು
2: ಯಾಕವ?
1: ನಿಂದ್ಯಾರ ಕಲ್ತಾರವ? ಯಾವತ್ ತಾಯಿಯವ್ರ ಮನೆ ನೀರಾಗ ಹೋಗ್ಬೇಕು.
2: ಅಯ್ಯ ನಡೆಯುವ ಬಂದೆ.
1: ಏ ಜೋಗಳ ಸತ್ಯವ?
3: ಅಯ್ಯ ಕರ್ದನ ಅತ್ತಿ.
1: ಹಾ ಹಿತ್ತಲ್ ತನಕ ತಿಕ್ಕಿನ ಅದಾಳ ನೋಡ್ರಿ ಬಾಗಲ್ದಾಗ ಅದಾಳ. ಏನ್ ಮಾಡಕತ್ತಿ?
3: ದಂದ ಕೇಳ್ನವ? ಒಂದ್ಸರಿ ಗಂಡಳಕತ್ತೇನ ರಂಸಾಕತ್ತೀನಿ.
1: ನೀನು ಬಾಯಾಗ ಮಣ್ಣು. ತಾಯವ್ರ
0: ಏನಮ್ಮ
1: ಎಣ್ಣೆ ಮಿಳಿ ತಗೋರಿ, ಎಣ್ಣೆ ಹಚ್ಚಿ ಬಿಡ್ರಿ ಕೂಸಿಗೆ.
0: ಹಾಗಾದ್ರೆ ಎಣ್ಣೆ ಹಚ್ಚಿ ನೀರ್ ಹಾಕತ್ತಿವ?
1: ಹೂನ್ರಿ. ಕಣ್ಣು ತೆಗಿತೀವಿ ಒಂದ್ ಒಣಕಿತ್ತೋಮ ಬರಕನ.

0: ತಾಯಿಯವರೇ.
1: ಏನಮ್ಮ
0: ಹುಟ್ಟದ ಮುಗಿತಲ್ರಿ?
1: ಹಾಗಾದ್ರೆ ಗೋಧಿ ಬೀಸರೇನ?
0: ಗೋಧಿ ಬೀಸೇ ಬಿಟ್ಟೇವ್ರಿ
1: ನೋಡಮ್ಮ ತಾಯಿ. ಈಗ ಸದ್ಯಕ್ಕ ಅಮ್ಮ ಏನ್ ಮಾಡ್ಬೇಕು?
0: ಈಗ ಏನ್ ಮಾಡೋನ್ರಿ?
1: ಗೋಧಿನ ಬೀಸುದ್ ಬೇಡ.
0: ಎಲ್ರಿ ಬೀಸ್ ಇಟ್ಟೇವ್ರಿ, ತೊಟ್ಲ ಕೆಟ್ಬಿಡ್ರಿ ತಾಯಿಯವ್ರ.
1: ಈಗ ಆಗ್ಲಿಮ್ಮ
0: ತೊಟ್ಟಲ ಹಾಕಿದ್ ನೋಡ್ರಿ ಖುಷಿನ.
1: ಹಾಗಾದ್ರೆ ನನ್ನ ಕಂದಗ ಹೆಸರಿಡ್ರಿವ.
0: ಏನಂತ ಹೇಳ್ಬೇಕ್ರಿ
1: ಅಮ್ಮ? ಒಂದ್ ಜಗಳ ಪದ ಹಾಡಂಗ್ಲೇನ
0: ಹಾಡ್ಬೇಕ್ರಿ
1: ಅಮ್ಮ? ಹಾಡ್ಬೇಕು ನೋಡ್ರಿ
0: ತಾಯಿಯವ್ರೆ.

0: ಜಾಯಕ್ ಮಾಡೋ ಪದ್ಧತಿ ತೋರಿಸ್ತಾರೆ.
1: ಹೌದ್ರಿ ತಾಯಿ ಅವರೇ?
2: ಹೌದಮ್ಮ, ನನ್ನ ಕಣ್ಣ ಜಾಯಕ್ ಮಾಡೋ ಪದ್ಧತಿ ತೋರಿಸ್ಬಿಡವಾ.
1: ಕೇಳಿ ಜಾಯಕ್

0: ಹೇಳ್ತಿ
1: ಏನವ್ವ

0: ನೀನು ಕಂದ, ನೀನು ಚಿಕ್ಕವನು, ಮೂಗಂಡ ಮುಚ್ಚಿನ ಚೆಂಡ ನಾಗಂಡ ಬಂಗಾರಪ್ಪಣ್ಣನು ನಿನಗ್ಯಾತಕ್ಕೆ ಕಂದ?
1: ಏನು ಮಾತಾಯಿ, ನಾನು ಚಿಕ್ಕವನಿದ್ದರೆ ಆನೆ ದಂಡಿಗೆ ಅಂಜು ಮಗನು ನಾಲಲ್ಲ ಮಾತಾಯಿ, ಬೇಗನೆ ತಂದು ನನ್ನ ಕೈಲಿ ಕೂಡ ಮಾತಾ.
0: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಕಂದ ಬಿಲ್ಲವಾಣಿನ ಆಟಕ್ಕೆ ಹೋಗುತ್ತೆ ಹಠ ಮಾಡಿ ಕುಂತಿರುವನು. ಆಗಲಿ, ಏನ ಕಂದ?
1: ಏನ ಮಾತಾಯಿ,
0: ನಿನಗ ಮೂಗಂಡ ಮುತ್ತಿನ ಚೆಂಡ ನಾಗಡ ಬಂಗಾರ ಪಣಿಯನ್ನು ತಂದು ನಿನ್ನ ಕೈಲಿ ಕೊಡ್ತೇನೆ ಕಂದ. ಇದೇ ರಾಜ ಬೀದಿಯಲ್ಲಿ ಹೋಗಿ ಆಟ ಆಡಿಕೊಂಡು ನೀನು ಬೇಗನೆ ಮನೆಗೆ ಬಾ ಕಂದ.
1: ನಾನು ಹೋಗಲಕ್ಕೆ ಹೆಸರು ದಯಪಾಲಿಸ ಮಾತಾ.
0: ಜೇವಲ್ ಕಂದ, ನೀನು ಹೋಗಿ ಬರುವಂತವನಾಗು.
2: ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
3: ನಮೋ ನಮೋ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
4: ಓಹೋ, ನಿಮಗೆ ಜೇವಾರಿ ಕಾರ್ತಿವರಾರ್ಜುನರಿ, ಇಲ್ಲಿಗೆ ಬರಲು ಕಾರಣವೇನು?
3: ಏನು ಗುರುಗಳೇ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ಗುರುಗಳೇ.
4: ಹೇರು ಕಾರ್ತಿವರಾರ್ಜುನವರಿ, ನಿನ್ನ ದೇಶದಲ್ಲಿ ನಿನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ಆಯನ್ನು ಹತ್ತಿರವಿರೋದಿಲ್ಲ, ಹೇಳಿಕನ ಹತ್ತಿರುವುದು. ಅವಳು ಕೊಟ್ಟರೆ ತೆಗೆದುಕೊಂಡು ಹೋಗು, ಇಲ್ಲಿ ಬಂದ್ರೆ ಹಾಗೆ ಹೋಗು. ನಾನೇನು ಮಾಡಿರಾದ್ರೆ?
3: ಆಗಲಿ ಗುರುಗಳೇ, ತಾಯಿಯವರಾದ್ರೂ ವಿಚಾರ ಮಾಡುತ್ತೇನೆ.
4: ಓಹೋ, ಹಾಗೆ ಆಗಲಿ.
3: ನಮ್ಮ ನಮ್ಮ ತಾಯಿಯವರು, ತಮ್ಮ ಪಾದಕ್ಕೆ ವಂದನೆಗಳು.
0: ನಿನಗೆ ಜೇವಗಲಿ ಕಾರ್ತಿವೀರಾರ್ಜುನವರೇ, ಇಲ್ಲಿಗೆ ಬರಲು ಕಾರಣವೇನು?
3: ಏನಮ್ಮ ತಾಯಿ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ತಾಯಿಯವರೇ.
0: ಏನು ಕಾರ್ತಿವೀರಾರ್ಜುನವರೇ, ತಮ್ಮ ದೇಶದಲ್ಲಿ ತಮ್ಮ ಜನರು ನೀರ ನೀರಿಂದ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ನನ್ನ ಹತ್ತಿರ ಇರುವುದಿಲ್ಲ, ನನ್ನ ಪತಿದೇವ ಜಮದಗ್ನಿ ಮುನೀಶ್ವರ ಹತ್ತಿರ ಇರುವುದು. ಅವರ ಕೊಟ್ಟರೆ ತೆಗೆದುಕೊಂಡು ಹೋಗರಿ, ಇಲ್ಲವಾದ್ರೆ ಹಾಗೆ ಹೋಗರಾದ್ರೆ ನಾನೇನು ಮಾಡಲಿ?
3: ಆಗಲಿ ಮಾತಾಯಿ, ಗುರುಗಳಾದರೂ ವಿಚಾರ ಮಾಡುತ್ತೇನೆ.
4: ಗಂಡನನ್ನು
3: ಕೇಳಿದ್ರೆ ಹೆಂಡತಿ ಮೇಲೆ ಹಾಕುತ್ತಿರುವ, ಹೆಂಡತಿನನ್ನು ಕೇಳಿದ್ರೆ ಗಂಡನ ಮೇಲೆ ಹಾಕುತ್ತಿರುವ. ಆಗಲಿ, ಈ ಸದ್ಯ ವೇಳೆಯಲ್ಲಿ ಜಮದಗ್ನಿ ಋಷಿಗಳು ತಪಸ್ಸಿನಲ್ಲಿ ಕುಳಿತಿರುವರು. ಅವನನ್ನು ಮೋಸದಿಂದ ಹೊಡೆದು ಕಾಮಧೇನು ಕಲ್ಪವೃಕ್ಷ ಒಯ್ದಿದ್ರೆ ನನ್ನ ಹೆಸರು ಕಾರ್ತಿವೀರಾರ್ಜುನನಲ್ಲ.
0: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಆ ಕಾರ್ತಿವೀರಾರ್ಜುನ ಬಂದು ನನ್ನ ಪತಿಯನ್ನು ಕೊಲೆ ಮಾಡಿ ಕಾಮಧೇನು ಕಲ್ಪವೃಕ್ಷ ತೆಗೆದುಕೊಂಡು ಹೋಗಿರುವನು. ನನ್ನ ಕಂದ ಇನ್ನೂ ಚಿಕ್ಕವನಿರೋನು. ಪರಮಾತ್ಮ, ನನ್ನ ಕಂದ ತಂದೆ ಎಲ್ಲಿ ಹೋಗೇನಂತ ಕೇಳಿದ್ರೆ ನಾನೇನು ಹೇಳಬೇಕು ಪರಮಾತ್ಮ? ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದಗುರುವಿನ ದಯೆ ನನ್ನ ಮೇಲಿರಲಿ. ಆಗಲಿ, ನನ್ನ ಕಂದ ಕೇಳಿದ್ರೆ ನಾನು ಏನಾದ್ರೂ ಹೇಳುತ್ತೇನೆ.
3: ಏ ತಂಗಿ ಮಿಶಕ್ಕ,
4: ಯಾಕವಾ
3: ಬಾರವಾ?
4: ಯಾಕ?
3: ಗುರುಗಳ ಪೂಜೆಗೆ ಹೂವ ಪತ್ರಿ ಶೀತಾಲ ನೀರು ತರಬೇಕು, ಒಂದು ಕೊಡ ನೀರು ತುಂಬಕೊಂಡ್ ಬರಕ್ಕೆ ಹೋಗಿ.
4: ಅಯ್ಯಯ್ಯವ್ವ, ನನ್ನ ಕೊಡ ಇಲ್ಲ ಅಕ್ಕ, ನೀನೇ ತುಂಬಕೊಂಡ್ಬಿಡು.
3: ತಂಗಿ, ನನ್ನ ಕೊಡ ತಗೊಂಡು ಹೋಗಿ.
4: ಬ್ಯಾಡ್ಯವ, ನೀನೇ ಹೋಗಿ ಬಂದ.
3: ಅಯ್ಯ, ನನ್ನ ತಲಾ ದೀಪ ಸರಕನ್ ಹೋಗಿ ಬಾ.
4: ತಾಯವ್
3: ತಗೋ.

0: ಅಲ್ಲ ತಂಗಿ ಯಾಕಲ್ಲಾಕತಿ
1: ಅಕ್ಕ ಅಕ್ಕ ನಾ ಯಾರಿಗಾರ ನಾಯ್ಕನ ಆಡಕಿನಿ
0: ಏನು ಅನ್ನಂಗಿಲ್ಲ ಬಿಡು ಏನಾಗಿದೆ ಹೇಳು
1: ಅಕ್ಕ ಹೊಳಿಗೆ ಹೋಗಿ ಅಕ್ಕ ನಿನ್ ಕೊಡನ ತಿಕ್ಕಿದ್ನಿ ಅಕ್ಕ ತಳ ತಳ ತಳ ನಂಗ
0: ನನ್ನ ಹಾಟೆ ಕೊಡಬಾರ್ದ ಹೌದಿಲ್ಲ
1: ಅಕ್ಕ ದಾರ ಒಂದ್ ಹುಡುಗ ನೋಡಿ ನೀನು
0: ನೋಡಿ ನಾವು ತಾಯಿ ಮಗ ಜಗಳ ಜೋಗ್ಬಿಡು ನಡಿ ತಂಗಿ
1: ಅಕ್ಕ ತಾಯಿ ಮಗ ಜಗಳ ಹಂಗಸ್ತಿಯ
0: ತಂಗಿ ಈಗ ಅವಾಗ ಅಪ್ಪಿಲ್ಲ
1: ಆ ನನ್ನ ಹಾಟೆಗ ಅಪ್ಪಿಲ್ಲ
0: ಗುರುತಿಲ್ಲ ತಾಯಿ ಮಗ ಜಗಳ ಕಳಕ್ ಆಗ್ಬಿಡೋನು
1: ನಡಿ ಅಕ್ಕ

0: ಮಾತಾಡ ನನ್ನ ಹಡತಾನಿ ಎಲ್ಲರೂ ಬೇರೆ ತೋರ್ಸ
1: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ ನನ್ನ ಕಣ್ಣಿಗೆ ಯಾರು ಹೊಡೆದಂತೆ ಕಾಣಿಸ್ತಿರುವುದು ನನ್ನ ಕಣ್ಣಿಗೆ ಯಾರು ಬಡದಂತೆ ಕಾಣಿಸ್ತಿರುವುದು ಕಷ್ಟ ಪಡೆಯುತ್ತಾ ದುಃಖ ಮಾಡುತ್ತಾ ನನ್ನ ಕಂದ ಮನೆಗೆ ಬಂದಿರುವನು ಈ ನನ್ನ ಕಂದನಿಗೆ ಬೇಡನೆಕ್ಕಾಗಿ ಬಿಲ್ಲಮಣನ ಆಟಕ್ಕೆ ಹೋಗಿ ಯಾರು ಕೂಡ ಜಗಳ ತಕ್ಕೊಂಡು ಮಾರೆ ಸಣ್ಣದ ಮಾಡಿ ಮನೆಗೆ ಬಂದ ಪರಮಾತ್ಮ ಈಗ ನಾನು ಏನು ಮಾಡಲಿ ಎಲ್ಲಿಗೆ ಹೋಗಲಿ ಆಗಲಿ ನನ್ನ ಕಂದನಿಗೆ ಇದೇ ಒಂದು ಮಾತು ನಾನು ಸರ್ಮತಿಯಿಂದ ಕೇಳುತ್ತೇನೆ ಏನು ಕಂದ
0: ಏನು ಮಾತಾಡ
1: ನಾನಾದ್ರೆ ಹೇಳ್ತೀನಿ ಕೇಳ ಕಂದ
0: ಅದನ್ನು ಚೆನ್ನಾಗಿ ಹೇಳಬೇಕು ಮಾತಾಡ
1: ಆಗಲಿ ಕಂದ

0: ಕನ್ನಡ ಗುಡ್ಡದ ಕನ್ನಡ ಮಗನೇ ಹೊಡೆಯವ್ರು ಯಾರ ಮಾತಾಯ್
1: ಯಾರಿಲ್ಲ
0: ಬಡವ್ರು ಯಾರ ಮಾತಾಯ್
1: ಯಾರಿಲ್ಲ
0: ಏನ ಮಾತಾಯ್
1: ಏನ ಕಂದ
0: ನೀನು ಸುಲತನ ಹೇಳಿದ್ರೆ ನಾನೇ ನಿನ್ ಬಿಡದ ಮಾತಾಯಿ ನನ್ನ ತಂದೆ ಎಲ್ಲರೂ ಬೇಗನೆ
1: ಶಿವ ಶಂಕರ ಪರಮಾತ್ಮ ಏನು ಕಂದ
0: ಏನು ಮಾತ
1: ನಾನು ಸಾಕ್ಷಾತ್ ಸಂಬಂಧತ್ರ ಹೋಗಿ ನಿನ್ನನ್ನು ಪಡೆದುಕೊಂಡು ಬಂದಿರೋ ಕಂದ ಇಲ್ಲ ತಂದೆಯವ್ರು ನಾನೇ ತೋರಿಸಲಿ ಕಂದ
0: ಏನು ಮಾತಾಯಿ ನನ್ನನ್ನು ಪಡೆದುಕೊಂಡು ಬಂದಿದ್ದು ಸತ್ಯ ನಿಜವಾಗಿ ಏನು ಮಾತಾಯಿ
1: ಹೌದು ಕಂದ ಇದು ಒಂದು ಮಾತು ಸತ್ಯ ನಿಜವಾಗಿ
0: ಹಾಗಿದ್ರೆ ನಾನು ಹೇಳ್ತೀನಿ ಕೇಳ ಮಾತಾಯಿ
1: ಆಗ್ಲಿ ಕಂದ
0: ಆಗ್ಲೇ ಮಾತಾಯಿ

0: ಮುಟ್ಟಲಾಕ ಹುಲ್ಲವಿ ಜೇನು ಕಂದ
1: ಇಲ್ಲ ಮಾತಾಯಿ
0: ಗಳಿಗಳಿಗೆ ಸಿಗಲಕ್ಕೆ ನೆಲ್ಲಗಡ್ಡೆ ಕಂದ
1: ಇಲ್ಲ

0: ಮಾತಾಯಿ.
1: ಏನಕ್ಕಂದ?
0: ನನ್ನ ತಂದೆ ಎಲ್ಲರೂ ಬೇಗನೆ ತೋರ್ಸ ಮಾತಾಯಿ.
1: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು. ನನ್ನ ಕಂದ ತಂದೆ ತಂದೆ ಒಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸನಮತ್ತಿಂದ ಹೇಳುತ್ತೇನೆ. ಏನಕ್ಕಂದ?
0: ಏನು ಮಾತಾಯಿ?
1: ನಾನಾದ್ರೂ ಹೇಳುತ್ತೇನೆ ಕೇಳಕಂದ.
0: ಅದನ್ನಿರುವ ಚೆನ್ನಾಗಿ ಹೇಳ್ಬೇಕ ಮಾತಾಯಿ.
1: ಆಗಲಿ ಕಂದ.
2: ಎತ್ತ

0: ತಾಯಿ.
1: ಏನ ಕಂದ?
0: ಮಾಡಿಲ್ಲದ ಮಳೆ ಬರ್ತದೆ ಏನ ಮಾತಾಯಿ?
1: ಬರೋದಿಲ್ಲ ಕಂದ.
0: ಅದರದ್ದೇ ಬೀಜಲ್ಲದ ಮಳೆ ನಾಡ್ತದೆ ಏನ ಮಾತಾಯಿ?
1: ನಾಟೋದಿಲ್ಲ ಕಂದ.
0: ಏನ ಮಾತಾಯಿ?
1: ಏನ ಕಂದ?
0: ಈ ಕುಳಿತಂತೆ ಸಭದಲ್ಲಿ ಗಂಡಲ್ಲದ ಗಂಡನ ಹಡ್ತಾರೆ ಏನ ಮಾತಾಯಿ?
1: ಹಡೆದಿಲ್ಲ ಕಂದ.
0: ಏನ ಮಾತಾಯಿ?
1: ಏನ ಕಂದ?
0: ನನ್ನ ಹಡ ತಂದೆ ಎಲ್ಲರೂ ಬೇಗನೆ ತೋರ್ಸ ಮಾತಾಯಿ.
1: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು. ನನ್ನ ಕಂದ ತಂದೆ ತಂದೆ ಎಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸತ್ಯ ನಿಜವಾಗಿ ಹೇಳುತ್ತೇನೆ. ಏನು ಕಂದ?
0: ಏನು ಮಾತಾಯಿ?
1: ಏನು ಕಂದ? ನಾನಾದ್ರೂ ಹೇಳುತ್ತೇನೆ ಕೇಳ ಕಂದ.
0: ಆಗಲಿ ಮಾತಾಯಿ.

0: ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಪರಮಾತ್ಮ ಇದೇನು ವಿಚಿತ್ರ! ಆಗಲಿ, ಇದು ಒಂದು ಮಾತು ನನ್ನ ಕಂದನ ಮುಂದೆ ನಾನು ಸತ್ಯ ನಿಜವಾಗಿ ಹೇಳಬೇಕು. ಏನು ಕಂದ?
1: ಏನು ಮಾತಾಯಿ?
0: ನಿಮ್ಮ ತಂದೆ ತಪಸ್ಸಿಲ್ಲಿ ಕುಂತಾಗ ಆ ಕಾರ್ತಿವೀರಾಜನು ಬಂದು ನಿಮ್ಮ ತಂದೆಯನ್ನು ಕೊಲೆ ಮಾಡಿ ಕಾಮದನ ಕಲಪ್ರಕ್ಷ ತೆಗೆದುಕೊಂಡು ಹೋಗಿರುವನು ಕಂದ.
1: ಏನು ಮಾತಾಯಿ? ನನ್ನ ತಂದೆಯನ್ನು ಕೊಲೆ ಮಾಡಿ ಆ ಕಾಮದೇನು ಕಲ್ಪವೃಕ್ಷ ಬಂದು ಸತ್ಯವಾಗಿನ ಮಾತಾಯಿ?
0: ಹೌದು ಕಂದ, ಇದು ಒಂದು ಮಾತು ಸತ್ಯ ನಿಜವಾಗಿ.
1: ಹಾಗಿದ್ದರೆ ನೀಚಲು ಕೂಡ ಇದ್ದಾಡಿ ಆ ಕಾಮದೇನು ಕಲ್ಪವೃಕ್ಷ ಗೆದ್ದ ಮನೆಗೆ ಬರ್ತದೇನ ಮಾತಾಯಿ?
0: ಏನು ಕಂದ, ನೀನು ಆ ಕಾರ್ತಿ ವೀರರಾಜನವರು ಕೂಡ ಇದ್ದವನು ಆಡಿ ಆ ಕಾಮದೇನು ಕಲ್ಪವೃಕ್ಷ ಗೆದ್ದು ಮನೆಗೆ ಬರುವವರಿಗೆ ನಾನು ಒಂದು ತಿಂಗಳ ಬಳಿ ಕರ್ಮಣೆ ತೆಗೆದು ರಂಡಿಗಿರ್ತೇನೆ ಕಂದ. ನೀನು ಬೇಗನೆ ಯುದ್ಧಕ್ಕೆ ಹೋಗುವಂತವನು.
1: ಹೋಗಲಕ್ಕೆ ಆಸರೋ ದಯ ಪಾಲಿಸ ಮಾತಾಯಿ.
0: ಜೇವಲ ಕಂದ, ನೀನು ಹೋಗಿ ಬರುವಂತವನಾಗು.
2: ಸುಮ್ಮನೆ ಬಂದದಾರಿಂದ ತಿರುಗಿ ಮನೆಗೆ ಹೋಗು.
1: ಏನು ರಾತ್ರಿ ಸುಮ್ಮನೆ ಕೊಟ್ಟು ಕಳಿಸ್ರು ಆತ ಮನೆಯ ಕೀಡ ಆಗ್ತಿರು.
2: ಎಲೋ ಪರಶುರಾಮ, ನಿನ್ನಲ್ಲಿ ಶಿವರೇ ಇದ್ದರೆ ಇದ್ದವನು ಮಾಡಿ ಗೆದ್ದು ತೆಗೆದುಕೊಂಡು ಹೋಗುವಂತ ನಾವು.
1: ನಡೆಯರಿ ಮಾಹಿತ,
2: ನಡೆಯರಿ ಗೌರವಿದ್ದ,
1: ನಡೆಯರಿ.

0: ಮಾಡಲಿಕ್ಕೆ ವಂದನಗಳು.
1: ಹೀಗೆ ಜೇವಾರಿ ಪರಶುರಾಮ ಆಮೇಲೆ ಕೆಲವತ್ತವನಾಗು. ಎಲ್ಲ ಮಗು, ನಿನ್ನ ತಾಯಿ ಬರ ಸ್ಥಿರವಾಗಿಲ್ಲ, ಹಾಗೂ ಎನ್ನ ವಚನ ಪೂರಿಸಲಿಲ್ಲ. ಈ ನಿನ್ನ ತಾಯಿ ಬೆಟ್ಟದ ಕಡೆ ಸುಟ್ಟಾಗಿರುವಂತ ನಾಗ ಮಗು.
0: ಏನು ತಂದೆವ್ರಿ, 9 ತಿಂಗಳ ಹೊತ್ತು ಹೆತ್ತಂತ ತಾಯಿನ ಕೊಲೆ ಮಾಡೋದಿಂದ ಆಗ್ಲಾರ ತಂದೆವ್ರಿ.
1: ಏನು ಪರಶುರಾಮ, ತಂದಿ ಮಾತು ಮೀರಿದ್ರು ಮಕ್ಕಳೇ. ಏನು ಮಗು, ನಿನ್ನ ತಾಯಿ ಮನ ಸ್ಥಿರವಾಗಿಲ್ಲ, ಹಾಗೂ ಎನ್ನ ವಚನ ಪೂರಿಸಲಿಲ್ಲ. ನಿನ್ನ ತಾಯಿಯ ಮುಖವನ್ನು ನೋಡ್ಲಾರಿ, ಬೇಗ ನಿನ್ನ ತಾಯಿನ ಬೆಟ್ಟದ ಕಡೆ ಸುಟ್ಟಾಗಿರುವಂತ ನಾಗ ಮಗು.
0: ಏನು ತಂದೆವ್ರಿ, ಆಡಿದ ಬಂದು ಅಂಗಲನ್ನು ತೊಳೆದು ಹಸಿದ ಬಾಯಿಗೆ ಅನ್ನ ಬಿಟ್ಟಂತೆ ತಾನೇನು ಕೊಲೆ ಮಾಡಬೇಕು ತಂದೆವ್ರಿ?
1: ಹೌದು ಪರಶುರಾಮ, ಕೊಲೆ ಮಾಡಲೇಬೇಕು.
0: ಆಗ್ಲಿ ತಂದೆವ್ರಿ, ನೀವು ಹೇಳದಂತೆ ನನ್ನ ತಾಯಿನ ಕೊಲೆ ಮಾಡಿ ಬರ್ತಾನಗ ಬೇಡ 3 ವರ್ಷ ಕೊಡ್ಬೇಕು ತಂದೆವ್ರಿ.
1: ಏನು ಮಗು, ಬೇಗ ನೀ ಬೆಟ್ಟಕ್ಕೆ ಹೋಗಿ ನಿನ್ನ ತಾಯಿನ ಕಡೆ ಸುಟ್ಟಾಕಿ ಬಾ. ಆಮೇಲೆ ಏನು ಬೇಡುತ್ತೆ ಬೇಡು, ನೀನು ಬೇಡಿದ 3 ವರ್ಷ ಕೊಡ್ತೀನಿ ಮಗು.
0: ಹಾಗಾದ್ರೆ ವಚನ ಕೊಡ್ತಾನಾಗ ತಂದೆವ್ರಿ.
1: ವಚನ ತೆಗೆದುಕೊಳ್ಳು ಮಗು, ವಚನ
0: ನನಗೆ ಹೋಗಲಕ್ಕೆ ಹೆಸರು ದಯಪಾಲಿಸ್ ತಂದೆವ್ರಿ.
1: ಜೇವಾರಿ ಹೋಗಿ ಬರುವಂತ ನಾಗ ಮಗು.

0: ತಾಯಿ.
1: ಇಲ್ಲಾಕ್ ಬಂದೇನ ಹಡದ?
0: ಏನಮ್ಮ ತಾಯಿ,
1: ನನ್ನ
0: ಕಂದ ಪರಶುರಾಮ ಇವತ್ತಿಗೆ 12 ದಿವಸ ಆಯ್ತು ನನಗೆ ಹಂಗಾಗಿ ಕಾಡುತ್ತಿರುವನು. ಹೊಟ್ಟೆಗೆ ತುತ್ತು ಕುಳಿಲ್ಲ, ಸಿಂಪಿ ನೀರಿಲ್ಲ ಮಾ ತಾಯಿ. ಮಾತಂಗಿ ಕೇರಳದ ಕಾಲಹರಣ ಕಳೆದೋಗ್ಬೇಕಂತ ಇಂತ ರಾತ್ರಿ ನಿನ್ನ ಮನೆಗೆ ಬರ್ಬೇಕಾಗ್ಯದ ಮಾ ತಾಯಿ. ನಿನ್ನ ಮನೇಲಿ ಸ್ವಲ್ಪ ಜಾಗ ಇದ್ರು ಕೊಡಮ್ಮ. ಏನಮ್ಮ
1: ನೋಡಮ್ಮ,
0: ನಾನು ಗೌಡರ ಮನೇಲಿ ಕುಲಕಣ್ಣರ ಮನೇಲಿ ಇರುವಂತಕ್ಕೆಲ್ಲ ನಾನು ಮಾತಂಗಿ ಕೇರಿಯಲ್ಲಿ ಕಾಲಹರಣ ಕಳೆದೋಗ್ಬೇಕಂತ ನಿನ್ನ ಮನೆಗೆ ಬರ್ಬೇಕಾಗ್ಯದ. ನಿನ್ನ ಮನೇಲಿ ಸ್ವಲ್ಪ ಜಾಗ ಇದ್ರು ಕೊಡಮ್ಮ.
1: ಜಾಗ ಇಲ್ಲ
0: ನೋಡಮ್ಮ, ನಾನೇನ್ ಜಾಗ ಕರಿ ತಗೊಳಕ್ ಬಂದಿಲ್ಲವ. ನೋಡಮ್ಮ, ನನ್ನ ಕಂದ ಪರಶುರಾಮ ಬರೋ ವೇಳೆಗೆದ ಬೇಗನೆ ಜಾಗ ಕೊಡಮ್ಮ.
1: ಯಾಕ್ರಿ ನಿಮ್ಮ ಗಂಜಿ ಬಂದಿರಿ?
0: ಹೌದಮ್ಮ.
1: ಜಗಳ ತೆಗೆದಾನ್ರಿ ನನ್ನ ಹಾಟಿ ಅವ?
0: ಹೌದಮ್ಮ ತಾಯಿ.
1: ಯಾವಾಗ ಆತಿರ್ತಿ ಅವಾಗ ಗಪ್ ಮಾಡಿಬಿಡತ್ ಬಡ್ಕೊಂಡ್ ನೋಡ ಇವ.
0: ನೋಡಮ್ಮ ಹಾಗೆಲ್ಲ ಮಾತಾಡಬಾರ್ದು, ಈಗ ನನ್ನ ಕಂದ ಬರೋ ವೇಳೆಗೆದ ಬೇಗನೆ ಜಾಗ ಕೊಡಮ್ಮ.
1: ಜಾಗ ಕೊಡದಲ್ಲ ಇವನ. ಯಾವ ಹತ್ತಿಕೊಳ್ಳದ ಖರ್ಚು ಬಹಳ ಆಗ್ತಿರ ಮನೆಯಾಗ?
0: ಅಲ್ಲ, ನಿನ್ ಮನೆ ಖರ್ಚು ಬಹಳ ಆಗ್ಯದ.
1: ಹೌದು ಇವ.
0: ಎಷ್ಟಾಗ್ಯದಮ್ಮ?
1: ಇವ 12 ಮಂದಿ ಸ್ವಸ್ತಿಯರು.
0: ಹೌದು.
1: 32 ಮಂದಿ ಮೊಮ್ಮಕ್ಕಳು. ನಾವಿಬ್ರು ಗಂಡ ಹೆಂಡತಿ ಸಣ್ಣವ್ರಿ.
0: ಏನಮ್ಮ 12 ಮಂದಿ ಸ್ವಸ್ತಿಯರು, 32 ಮಂದಿ ಮೊಮ್ಮಕ್ಕಳು, ಮತ್ತ ನೀವ್ರು ಗಂಡ ಹೆಂಡತಿ ಸಣ್ಣವ್ರ?
1: ಸಣ್ಣವ್ರ ಅಂದ್ರೆ ವಯಸ್ಸಾಗೈತಿರಿ, ಬುದ್ಧಿ ಕಡಿಮೆ ಸಲಕ್ ಸಣ್ಣವ್ರ ಸಣ್ಣವ್ರ ಹೆಸರು ಇಟ್ಕೊಂಡಿವ್ರಿ.
0: ಆಗಲಿ ಮಾತಾಯಿ, ನಿನ್ನ ಮನ್ಯಾಗ ಮೊಮ್ಮಕ್ಕಳು ಸ್ವಸ್ತಿಯರು ಇದ್ದ ಬಳಕ ನನಗ ಸ್ವಲ್ಪ ಜಾಗ ಇಲ್ಲ. ಏನಮ್ಮ
1: ಮನೆ ಮಾತ್ರ ಜಾಗ ಇಲ್ಲವ?
0: ಏನಮ್ಮ ಜಾಗನೇ ಇಲ್ಲ?
1: ಹಡದ ಮಾತೆಲ್ಲರಿ ಹೋಗ್ರಿ.
0: ನೋಡಮ್ಮ ತಾಯಿ, ನಿನ್ನ ಹೊಟ್ಟಿಲೆ ಹುಟ್ಟಿದ ಹೆಣ್ಣು ಮಗಳೆಂದು ನನ್ನ ಮೇಲೆ ದಯ ತೋರಮ್ಮ, ನಿನ್ನ ಬೆನ್ನಿಲಿ ಅಕ್ಕ ತಂಗಿರೆಂದು ನನ್ನ ಜನ್ಮ ಉಳಿಸ ಮಾ ತಾಯಿ.
1: ಎಂತ ಮಾತು ಮಾತಾಡಿದ್ರಿ ತಾಯಿ ಅವರ? ನಿಮ್ ಮಾತು ಕೇಳಿದ್ರೆ ಹೊಟ್ಟೆ ಕಳಕಳ ಕರೆ. ಏನ್ ಮಾಡುದು, ನಿನ್ನ ಮಗ ಬಾಳ ಬೇರಿಕೆ ಅದಾನ.
0: ಯಾಕಮ್ಮ ನನ್ನ ಕಂದ ನಿನಗೇನ್ ಮಾಡ್ತಾನ?
1: ಏನ್ ಮಾಡ್ತಾನ್ರಿ, ಮನೆಗೆ ಇಟ್ಕೊಂಡೆ ಅಂದ್ರೆ ಈಗ ಬಂದ ನಾನು ಕಡದನ ನನ್ನ ಹಾಟಿ ಅವ.
0: ನೋಡಮ್ಮ, ನನ್ನ ಕಂದ ಬಂದ್ರ ನಿಮ್ಮ ಅವ್ ಇಲ್ಲದ ಅಂತ ನೀನ್ ಹೇಳಬಾರ್ದವಾಗ. ನಿನ್ನ ಮನೇಲಿ ಜಾಗನೇ ಇಲ್ಲ?
1: ಇಲ್ಲ ಇವ.
0: ನೋಡಮ್ಮ ತಾಯಿ, ನಿನ್ನ ಮನೇಲಿ ಜಾಗ ಇರ್ಲಿ ಕಷ್ಟ ಹೋಯ್ತು, ಆ ಬೇವಿನ ಗಿಡದ ಬುಡ ಕಾಣದೇನಮ್ಮ?
1: ಅದು ಮಾತಂಗಿ ಡೊಣೆ ರೀ ನಮ್ದೇ.
0: ಹಾಗಾದ್ರೆ ಮಾತಂಗಿ ಡೊಣೆ ಏನಿರ್ವದಮ್ಮ?
1: ಏನ್ರಿ ತಾಯಿ ಅವ್ರೆ, ಕೇಳೋದ ಕೇಳ್ತೀರಿ, ಕೇಳೋದ ಕೇಳ್ತೀರಿ, ಬಸವಣ್ಣ ಚರ್ಮದ ತಾಯಿ ಅವರಲ್ಲಿ.
0: ನೋಡಮ್ಮ ತಾಯಿ, ಆ ಬಸವಣ್ಣ ಚರ್ಮದಿಂದ ಈ ಜಗವೆಲ್ಲ ಉದ್ಧಾರ ಆಗಿರುವುದು. ನಾನಾದ್ರ ಮಾತಂಗಿ ಡೊಳೆಯಲ್ಲಿ ಕುಳಿತು ಪವಿತ್ರ ಹೋಗ್ತೀನಿ, ಅಲ್ಲೇ ಸ್ವಲ್ಪ ಜಾಗ ಬೇಕಮ್ಮ.
1: ಕುಂದ್ರ ಹೋಗಿವ, ಎದ್ದು ಬರ್ಬಾರ್ದು ನೋಡಿ.
0: ಅಮ್ಮ ನನ್ನ ಕಂದ ಬಂದ್ರೆ ನಾನು ಹೊರಗೆ ಬರೋದಿಲ್ಲ.
1: ಹೋಗಿವ.
0: ಆಗ್ಲಿಮ್ಮ.

0: ಪರಶುರಾಮ.
1: ಪುಂಡ ಪರಶುರಾಮ?
0: ಹೌದು.
1: ಯಾಕಪ್ಪ ಈ ಕಡೆ ಬಂದಿ?
0: ಏನಮ್ಮ ನನ್ನ ತಾಯಿ ಹುಡುಕ್ಲಾಕ್ ಬಂದೆ ನೋಡು.
1: ನಿಮ್ ಅವ್ನ ಹುಡ್ಕಾಡಕ್ ಬಂದಿಯ?
0: ಹೌದು.
1: ಹುಡ್ಕಾಡ ಹೋಗಪ್ಪ.
0: ಏನಮ್ಮ ಮಾತಂಗಿ, ನನ್ನ ತಾಯಿ ನಿನ್ ಮನೆಯೊಳಗೆ ಅದಾಳ ನೋಡು.
1: ನನ್ನ ಮನೆಯಾಗ ಅದಲ್ಲ?
0: ಹೌದು.
1: ಪಟ್ನೆ ಮಸರು ಕೊಡದನ್ ಮೂಳ.
0: ಏನಮ್ಮ ನನ್ನ ತಾಯಿ ನಿನ್ ಮನೆಯೊಳಗೆ ಕೂತ
1: ಮನೆಗೆ ಯಾಕೆ ಬರ್ತಾಳ ನಿಮ್ಮವ?
0: ಏನಮ್ಮ ಸುಮ್ಮನೆ ತೋರ್ಸಾತಿಲ್ಲ,
1: ನಮ್ಮನೆಗೆ ಬಂದಳ ಜಾಂಗ್ ಹೇಳ್ತಿದ್ದಮ್ಮ.
0: ಏನಮ್ಮ ಇದೇ ನನ್ನ ತಾಯಿ ಬಂಡ್ರೆ ಹೆಜ್ಜೆ ಮೇಲೆ ಹೇಳ್ತಿ ನೋಡು.
1: ಹಾ ಹೌದು, ನನ್ನ ಕಟ್ಟಣಿ ಉಂಡಂಗ. ಹೌದಪ್ಪ, ನಿಮ್ಮ ತಾಯಿಯವ್ರು ನಿನ್ನೆ ಬಂದಿದ್ರತ್ತ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ತಾ ಮೂರು ಹೋಗ್ಯಾರಪ್ಪ. ಇನ್ನ ಬಂಡರ ಹೆಜ್ಜೆ ಮೊಮ್ಮಕ್ಳು ತುಳಿತಾವತ್ತ ಕಾಯ್ಕೊತಿದ್ದನು. ಅಯ್ಯಪ್ಪ ಹೋಗು.
0: ಏನಮ್ಮ ಸುಮ್ಮನೆ ತೋರ್ಸುವತ್ತಿನ ಮನೆ ಹುಡ್ಕೊಂಡು ನೋಡು.
1: ಏತಮ್ಮ ನಮ್ಮನೆಯಾಗ ನಿಮ್ಮ ಜಾರ್ ಸಿಗ್ಲಿಕ್ಕಂದ್ರೆ ಹೆಂಗಪ್ಪ?
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕಂದ್ರೆ ಇಲ್ಲ ನನ್ನ ರುಂಡರ್ ಕರೆದ ದಾರ್ಬೈಲಿ ಕಟ್ಟ ಹೋಗ್ತೀನಿ.
1: ರುಂಡ ಕಡ್ದು ಕಟ್ಟ ಹೋಗಿ?
0: ಹೌದು.
1: ಒಂದೊಂದು ಜೈಲಿಗೆ ಸುಗತ್ ಮಾಡಿ ಆಗ್ಲಿ ಬಿಡು, ವಚನ ಕೊಡ.
0: ಏನಮ್ಮ ನಾನು ಸಣ್ಣವನ್ ವಚನ ಹತ್ಕೋಬೇಕು.
1: ಸಣ್ಣವನ ಸಣ್ಣವ್ರ ಮಾತಾಡ, ದೊಡ್ಡ ಮಾತಾಡಕ್ ಬರ್ತೈತಿ. ವಚನ ಕೊಡಕ್ ಸಣ್ಣವ ನಾನೇನು? ವಚನ ಕೊಡು, ಹುಡ್ಕ್ಯಾಡ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕಂದ್ರೆ ಈಗ ನನ್ನ ರುಂಡರ್ ಕಡೆ ದಾರ್ ಬಾಯಿ ಕಟ್ಟ ಹೋಗ್ತೀನಿ, ವಚನ ತೆಗೆದು.
1: ಹುಡ್ಕ್ಯಾಡಪ್ಪ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ?
1: ಸಿಗ್ಲಿಲ್ಲ.
0: ಹೌದು.
1: ಕಡಕ ರುಂಡ.
0: ಏನಮ್ಮ ಇಲ್ಲೊಂದ್ ಸಲ ಹುಡ್ಕ್ಯಾಡ್ತೀನಿ.
1: ಇಲ್ಲೇ ಹುಡ್ಕ್ಯಾಡ್ತೇ, ಹುಡ್ಕ್ಯಾಡ.
0: ಏನಮ್ಮ ನಿನ್ ವಚನ ಬೇಕಲ್ಲ.
1: ನಂದ್ಯದ್ರದಪ್ಪ,
0: ಒಂದ್ ವೇಳೆ ನನ್ನ ತಾಯಿ ನಿನ್ ಮನೆಯೊಳಗೆ ಸಿಕ್ಕ್ರಿ ಮೂಕ್ಕೋಯ್ತೀನಿ.
1: ಮೂಕ್ಕೋಯ್ತಿ?
0: ಹೌದು.
1: ಏನನ ಹಾಟ್ಯ, ಎಂತ ಕಪ್ಪರದ ಗಿಡದಿಯೋ ಅಯ್ಯಪ್ಪ ನೀನು. ಮೂಗ್ ಯಾಕೆ ಕೊಯ್ತೀಯ ಮರ? ಸಿಕ್ಕ್ರ ಒಂದ್ ಕಾಲ್ ಕರೆಕ ಜೋಗ.
0: ಏನಮ್ಮ ನನ್ನ ಮೂಕ್ ಹೋಗ್ಯಾಗದ ಕೊಯ್ತೀನಿ.
1: ಮೂಕ್ ಕೊಯ್ಯಂಗೈತಿ?
0: ಹೌದು.
1: ಬೇಷತ್ ಬಿಡಪ್ಪ, ತೆಗದ ಹಿರಿಯರ ಸುಳ್ಳಾಗದ್ ನೋಡ್ರಿ. ಅದ ಬುಧರಿಗೆ ಶಾಸ್ತ್ರದ ಚಿಂತೆ, ಪದಮದ ರಾಕ್ಷಿ, ಅದ ಸುಧತಿಯರಿಗೆ ಕಾಮದ ಚಿಂತೆ, ದರಿದ್ರರಿಗೆ ಸರ್ವ ಚಿಂತೆ, ಸ್ವಭಾವ ಸಿದ್ಧ ಕುಡಲ ಸಂಗಮ ದೇವ ಅಂತ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಇರ್ತೈತಿ. ಇದಕ್ಕೆ ಬರೇ ಮೂಗ್ ಕೊಯ್ತಿದ್ದಂಗೆ ಕಾಣಿಸ್ತೈತಿ. ಮೂಗ ಕೊಯ್ತಿಯಪ್ಪ?
0: ಏನಮ್ಮ ನೀನು ಮೂಗ್ ಕೊಯ್ತೀನಿ ಬಿಡು.
1: ಅಂತ ಬೇಡ, ನನ್ನ ಮನೆ ಗಂಡ ಸುಸ್ತರದ ರೂಪಕ್ಕೆ ಇದು ಕೊಯ್ಯಕೈತಿ ನೋಡಿ.
0: ಏನಮ್ಮ ಅವ್ರದ್ರು ಕೊಯ್ತೀನಿ.
1: ಹಾ, ಹುಡ್ಕ್ಯಾಡ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ?
1: ಸಿಗ್ಲಿಲ್ಲ. ಕಡುಕೊಂಡ
0: ಏನಮ್ಮ ತಾಯಿ?
1: ಏ ತಾಯಿ ಮಧ್ಯವನೆ,
0: ನೀನು ಬರ್ಲಿದ್ದೆ ನಿನ್ನ ಕಂದಿರ ನೋಡ ಕತ್ತು ಹೋಗ್ತಾನ. ಏನಮ್ಮ ನನ್ನ ಮೂಗ್ ಕೊಯ್ದೇನು?
2: ಹಾಗಾದ್ರೆ ನನ್ನ

0: ಮೇಲೆ ಕೆಲವಂತವನಾಗು. ಏನು ಮಗು, ನಿನ್ನ ಸೂರ್ತನಿಗೆ ಮೆಚ್ಚಿದ ಮಗು, ನೀನು ಏನು ಬೇಡ್ತಿ ಬೇಡು, ನೀನು ಬೇಡಿದ ಮೂರು ವರ ಕೊಡ್ತೀನಿ ಮಗು.
1: ಏನು ತಂದೆವ್ರಿ, ನಿಮ್ಮ ಕಣ್ಣಲ್ಲಿರುವ ಉರಿ ನೇತ್ರವನ್ನು ಬಿಡಬೇಕು ತಂದೆವ್ರಿ.
0: ಏನು ಮಗು, ನೀನು ವರ ಬೇಡದಂತೆ ಎಂದು ಉರಿ ನೇತ್ರವನ್ನು ಬಿಟ್ಟಿರ್ತೀನಿ ಮಗು. ಹೋಗಿ ಬರುವಂತ
1: ನನ್ನ ಮೂರು ಮಂದಿ ಅಣ್ಣ ತಮ್ಮರನ್ನೇ ಬಸಬೇಕು ತಂದೆವ್ರಿ.
0: ಆಗಲಿ ಮಗು, ಸಂತೋಷ, ನೀನು ವರ ಬೇಡದಂತೆ ನಿನ್ನ ಮೂರು ಮಂದಿ ಅಣ್ಣ ತಮ್ಮಂದ್ರಾದ್ರು ಪುನರ್ಜೀವ ಮಾಡಿ ನಿಮಗೆ ಹೋಗಿ ಬರುವಂತ
1: ಮತ್ತು ನನ್ನ ತಾಯವ್ರಿ ಹಬ್ಬಿಸಬೇಕು ತಂದೆವ್ರಿ.
0: ಎಲ್ಲ ಪರಶುರಾಮ, ಇದು ಒಂದು ಮಾತು ಬಿಟ್ಟು ಮಾತನಾಡು.
1: ಏನು ತಂದೆವ್ರಿ, ನಿಮ್ಮ ಹತ್ತಿರ ಏಕ ವರ್ಷ ಹತ್ರ ಎರಡು ವಚನ
0: ಏಕವಚನ.
1: ಹಾಗಾದ್ರೆ ನನ್ನ ತಾಯವ್ರಿ ಹಬ್ಬಿಸಬೇಕು ತಂದೆವ್ರಿ.
0: ಆಗಲಿ ಮಗು, ನೀನು ವರ ಬೇಡದಂತೆ ನಿನ್ನ ತಾಯಿ ಅನ್ನೋದು ಪುನರ್ಜೀವ ಮಾಡಿ ನಿಮಗೆ ಹೋಗಿ ಬರುವಂತವನಾಗು.
1: ನಾನು ಹೋಗಲಕ್ಕೆ ಆಸರ ದಯಪಾಲಿಸ್ತಂದೆವ್ರಿ.
0: ದೇವಾಲಿ ಮಗು ಹೋಗಿ ಬರುವಂತವನಾಗು.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
4: ಫೇಸ್ಬುಕ್ಕಿನ ಎಲ್ಲ ಗೆಳೆಯರಿಗೂ ನನ್ನ ನಮಸ್ಕಾರ ಹೇಳ್ತಾ ಇಂದಿನ ನನ್ನ ಕಾರ್ಯಕ್ರಮದಲ್ಲಿ ಸಾಧ್ ಸಂಗತ್ನಲ್ಲಿ ತಬಲಾದಲ್ಲಿ ಯುವ ಕಲಾವಿದರಾದಂತಹ ನಮ್ಮ ಶಿವಮೊಗ್ಗ ನಗರದ ಹಾಗೂ ಸಾಗರದ ನಗರದ ಉಸ್ತಾದ್ ಜಾಕಿರ್ ಹುಸೇನ್ ತಮ್ಮರಾದ ಉಸ್ತಾದ್ ಫಜಲ್ ಕುರೇಶರ ಶಿಷ್ಯರಾದ ಶ್ರೀಯುತ ವಿನಾಯಕ್ ಸಾಗರ್ ಅವರು ತಬಲಾದಲ್ಲಿದ್ದಾರೆ. ಹಾಗೆ ಹಾರ್ಮೋನಿಯಂನಲ್ಲಿ ಕೂಡ ನಮ್ಮ ಆಶ್ರಮದ ಕಲಾವಿದರು ಹಾಗೂ ಇಲ್ಲಿನ ಶಿಷ್ಯರು, ಶಿವಮೊಗ್ಗ ವೀರೇಶ್ವರ ಪುಣ್ಯಾಶ್ರಮದ ಶಿಷ್ಯರು ಶ್ರೀಯುತ ಕಲ್ಲೇಶ್ ಕಲ್ಗುಂಡಪ್ಪ ಅವರಿದ್ದಾರೆ. ಜೊತೆಗೆ ತಾನ್ಪುರ್ನಲ್ಲಿ ನಮ್ಮದೇ ಆದಂಥ ಶಿಷ್ಯ ಬಳಗ ಬಸವರಾಜ್ ಅವರಿದ್ದಾರೆ. ಜೊತೆಗೆ ರಮೇಶ್ ಅವರಿದ್ದಾರೆ. ವಚನ ಗಾಯನವನ್ನು ಹಾಡಲಿಕ್ಕೆ ಏರ್ಪಾಟ್ ಮಾಡಬೇಕಂತ

ಗಾಯನ ವಿಶಾರದರ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ಬರೆದಿರುವಂತಹ ಅದ್ಭುತ ವಚನಗಳಿದ್ದಾವೆ ಸ್ನೇಹಿತರೆ. ಶಿವಶರಣ ಸಾಲಿನಲ್ಲಿ ಬರುವಂತಹ ಆ ತೂಪದಲ್ಲಿರುವಂತಹ ವಚನಗಳು ನಮ್ಮ ಅಬ್ಸರ್ವಲ್ಲಿವೆ. ಆ ಸಾಲಿನಲ್ಲಿ ನಮ್ಮ ಗುರು ಹಿರಿಯರು ಫೇಸ್ಬುಕ್ ಗ್ರೂಪನ್ನು ಅಕೌಂಟ್ ಕ್ರಿಯೇಟ್ ಮಾಡಿ ಅಜ್ಜಾರ ವಚನಗಳನ್ನು ಮನೆ ಮನೆಗೂ ಹಾಗೂ ಜನಗಳಿಗೂ ತಲುಪುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಜ್ಜಾರ್ ಬರೆದಿರುವಂಥ ಇನ್ನೊಂದು

ಇಲ್ಲಿವರೆಗೆ ಕೇಳಿದಂತಹ ಕಲಾ ಪ್ರೇಮಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ವಚನಗಾಯನವನ್ನು ಏರ್ಪಡಿಸಿದಂತಹ ಸಿಬ್ಬಂದಿ ವರ್ಗದವರಿಗೂ ಸದಸ್ಯರಿಗೂ ಕೂಡ ನನ್ನ ಆಭಾರ ಚಿರಋಣಿಯಾಗಿರ್ತೀನಿ. ಕೊನೆಯದಾಗಿ ರಾಗ ಭೈರವಿಯೊಂದಿಗೆ ನನ್ನ ಸಂಗೀತ ಸೇವೆಯನ್ನು ಸಮಾಪ್ತ ಮಾಡಿ ಅಣ್ಣ ಬಸವಣ್ಣನವರ ವಚನವನ್ನು

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಇಲ್ಲ, ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ, ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.